0: ಗುಡ್ ಮಾರ್ನಿಂಗ್, ಶುಭೋದಯ. ಈ ದಿನ ಹೊಸತಾಗಿರಲಿ, ಈ ದಿನ ಖುಷಿಯಾಗಿರಲಿ. ಇಂದು 2026 ಮೇ 12 ಮಂಗಳವಾರ. ಶ್ರೀಶಕ 1949 ಶ್ರೀ ಪರಭಾವ ಸಂವತ್ಸರ, ವೈಶಾಖ ಮಾಸ. ಯೋಗ ವೈದೃತಿ ಕರ್ಣ ಭದ್ರ ಸೌರಮೇಶ. ಇವತ್ತಿನ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಈ ರೀತಿ ಇದೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು. ಮಾತಿನ ಮೂಲಕ ಇಡೀ ದಿನವನ್ನು ಸಂತೋಷವಾಗಿಟ್ಟುಕೊಳ್ಳುವಲ್ಲಿ ದಿನದ ವಿಶೇಷತೆ. ಹೊಸ ದಿನ, ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಯೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇವರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಪವಿತ್ರ ದಿನೇಶ್ ಅವರು ವಚನಗಳ ಬಗ್ಗೆ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆ ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಮತ್ತು ಗಾದೆಗಳ ಕುರಿತು ವಿಶೇಷ ಮಾಹಿತಿಯನ್ನು ನೀಡಲಿದ್ದಾರೆ ಚೇತನ್ ಸಿ ರಾಯ್ನಳ್ಳಿರವರು. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಪರಿಸರಕ್ಕಾಗಿ ನಾವಲ್ಲ ನಮಗಾಗಿ ಪರಿಸರ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಪರಿಸರದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಆರ್ಜೆ ಅರ್ಪಿತರವರು. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳಲಿದ್ದಾರೆ ಆರ್ಜೆ ರಕ್ಷಿತಾ ಹೊಳ್ಳ ಅವರು. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ, ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಸಾಹಿತ್ಯ ಲೋಕ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ, ಹಾಡನ್ನು ಹೇಳಿ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಬೆಳಗ್ಗೆ 11:00 ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಿಷ್ಟು ಕಥೆಗಳು ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕಥೆಗಳು. ಈ ಒಂದು ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದು, ಬೆಳಗ್ಗೆ 11:30 ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ ಕೇಳುವ ಸಮಯ. 12:30 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆ, ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರಣ ಸರಣಿ, ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಇದು ಊಟದ ಸಮಯ. ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮರವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ ಮತ್ತು ಮಾಧವ ಪೆರಾರ್ಜಿ ಅವರಿಂದ ಪಂಪನ ನುಡಿಗಳನ್ನು ಹೇಳಲಿದ್ದಾರೆ. ಮಧ್ಯಾಹ್ನ 3:00 ಹಳೆಯ ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಸರಿಯಾಗಿ ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ಆರ್ಜೆಗಳು ನಡೆಸಿಕೊಡಲಿದ್ದಾರೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳ ಕುಂದು ಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ, ಬೆರಗು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ಬಗ್ಗೆ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದು, ಸಂಜೆ 6:30 ಜೀರೋ ಟು ಹೀರೋ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸಿನೆಸ್ ಬಸ್ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಆರ್ಜೆ ಅರ್ಪಿತರ್ ಅವರು. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವೂ ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದು, ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರ್ರವರು. ರಾತ್ರಿ 7:57 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:00 ಬೆಳಗ್ಗೆ 6:00 ಗಂಟೆಯವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಕಾರ್ಯಕ್ರಮಗಳನ್ನು ಕೇಳಿ ನಿಮ್ಮ ಅನಿಸಿಕೆಗಳನ್ನ 9686096927 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಸೂರ್ಯನ ಕಿರಣಗಳ ಜೊತೆ ಮನೆ ಮನಗಳಿಗೆ ಹೊಸ ಚೈತನ್ಯ ತುಂಬಲಿ ಅಂತ ಹಾರೈಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭೋದಯ ಹೇಳ್ತಾ, ಇವತ್ತು ಮದುವೆ ಅಂತಂದ್ರೆ ಕೇವಲ ಎರಡು ಮನಸ್ಸುಗಳ ಮಿಲನ ಮಾತ್ರವಲ್ಲ, ಅದು ಎರಡು ಕನ್ನಡಿಗಳ ನಡುವಿನ ಪ್ರತಿಬಿಂಬವಿದ್ದಂತೆ. ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ದಾಂಪತ್ಯ ಜೀವನದ ಸುಖಕ್ಕೆ ಒಂದು ಪುಟ್ಟ ಜಪಾನಿ ಜೆನ್ ಕಥೆಯನ್ನ ಹೊತ್ತು ತಂದಿದ್ದೀನಿ. ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧವು ಪರಸ್ಪರ ಗೌರವ, ತಾಳ್ಮೆ ಮತ್ತು ಪ್ರೀತಿ ಮೇಲೆ ನಿಂತಿದೆ. ದಾಂಪತ್ಯ ಜೀವನದಲ್ಲಿ ಸುಖವಾಗಿರುವುದು ಹೇಗೆ ಎಂಬ ಬಗ್ಗೆ ಒಂದು ಸುಂದರವಾದ ಜೆನ್ ನೀತಿ ಕಥೆಯನ್ನ ನಾನೀಗ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಕಥೆಯ ಹೆಸರು ಎರಡು ಕನ್ನಡಿಗಳು ಮತ್ತು ಮೌನ ಪ್ರೇಮ. ಎಸ್, ಒಂದಾನೊಂದು ಕಾಲದಲ್ಲಿ ಜಪಾನಿನ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ದಂಪತಿಗಳು ವಾಸಿಸ್ತಾ ಇದ್ರು. ಮದುವೆಯಾದ ಹೊಸತರಲ್ಲಿ ಅವರ ಜೀವನ ಸುಖವಾಗಿತ್ತು. ಆದರೆ ವರ್ಷಗಳು ಕಳೆದಂತೆ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳಗಳು ಆರಂಭವಾದವು. ಹೆಂಡತಿಗೆ ಗಂಡ ತನ್ನನ್ನು ಸರಿಯಾಗಿ ಗಮನಿಸ್ತಿಲ್ಲ ಎಂಬ ಕೋಪ, ಇನ್ನ ಗಂಡನಿಗೆ ಹೆಂಡತಿ ಯಾವಾಗ್ಲೂ ದೂರುತ್ತಾಳೆ ಎಂಬ ಅಸಮಾಧಾನ. ಕೊನೆಗೆ ಬೇಸತ್ತ ಗಂಡ ಒಬ್ಬ ವೃದ್ಧ ಝೆನ್ ಮಾಸ್ಟರ್ ಹತ್ತಿರ ಹೋಗಿ ಕೇಳಿದ, ಗುರುಗಳೇ, ನನ್ನ ಹೆಂಡತಿಯನ್ನ ಸುಖವಾಗಿಡೋದಕ್ಕೆ ನಾನು ಏನ್ ಮಾಡ್ಬೇಕು ಅಂತ. ನಾನು ಎಷ್ಟು ಪ್ರಯತ್ನ ಪಟ್ಟರೂ ಅವಳು ಸದಾ ಅತೃಪ್ತಳಾಗೇ ಇರ್ತಾಳೆ, ಇದಕ್ಕೆ ನಾನು ಏನು ಮಾಡಲಿ ಅಂತ ಕೇಳ್ತಾನೆ. ಆಗ ಗುರುಗಳು ಮುಗುಳ್ನಕ್ಕು ಮೂರು ಸರಳ ಮಂತ್ರಗಳನ್ನು ನೀಡ್ತಾರೆ. ಆ ಮಂತ್ರಗಳು ಯಾವುದು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ದಾಂಪತ್ಯ ಜೀವನದಲ್ಲಿ ಸುಖವಾಗಿರುವುದು ಹೇಗೆ ಎಂಬ ಒಂದು ಸುಂದರವಾದ ಝೆನ್ ನೀತಿ ಕಥೆಯ ಬಗ್ಗೆ ತಿಳಿಸ್ತಾ ಇದ್ದೆ. ಕಥೆಯ ಹೆಸರು ಎರಡು ಕನ್ನಡಿಗಳು ಮತ್ತು ಮೌನ ಪ್ರೇಮ ಅಂತ. ಆ ಒಂದು ಕಥೆಯನ್ನ ಮುಂದುವರಿಸ್ತೀನಿ ಕೇಳಿ. ಗಂಡ ಒಬ್ಬ ವೃದ್ಧನಾದ ಝೆನ್ ಮಾಸ್ಟರ್ ಹತ್ತಿರ ಬಂದು, ಗುರುಗಳೇ, ನನ್ನ ಹೆಂಡತಿಯನ್ನ ಸುಖವಾಗಿಡೋದಕ್ಕೆ ನಾನು ಏನ್ ಮಾಡ್ಬೇಕು ಅಂತ ಪ್ರಶ್ನಿಸ್ತಾನೆ. ಆಗ ಗುರುಗಳು ಮಗುಳ್ ನಗುತ್ತಾ ಮೂರು ಸರಳ ಮಂತ್ರಗಳನ್ನ ನೀಡ್ತಾರೆ. ಮೊದಲನೇದಾಗಿ, ಪ್ರತಿಫಲದ ನಿರೀಕ್ಷೆಯನ್ನ ಬಿಡು, ಪ್ರೀತಿ ಅನ್ನೋದು ದೀಪದ ತರಹ ಇರಲಿ, ದೀಪ ದಾರಿ ಹೋಗೋರಿಗೆಲ್ಲ ಬೆಳಕು ನೀಡುತ್ತೆ ಅಷ್ಟೆ, ಅವರು ಬಂದು ತನಗೆ ಥ್ಯಾಂಕ್ಸ್ ಹೇಳ್ತಾರೆ ಅಂತ ಕಾಯೋದಿಲ್ಲ, ನಾವು ನಮ್ಮ ಸಂಗಾತಿಗೆ ಏನೋ ಮಾಡಿದ್ದೇವೆ ಅಂತ ಹೇಳಿ ಅವರಿಂದ ಮರಳಿ ಏನನ್ನು ಕೂಡ ನಿರೀಕ್ಷಿಸಬಾರದು. ಇನ್ನ ಎರಡನೆಯದ್ದು, ಗುರುಗಳು ಅವನಿಗೆ ಒಂದು ಕನ್ನಡಿ ಕೊಟ್ಟು ಹೇಳ್ತಾರೆ, ನಿನ್ನ ಹೆಂಡತಿ ಮೇಲೆ ನಿನಗೆ ಕೋಪ ಬಂದಾಗ ಅವಳಿಗೆ ಬೈಯುವ ಬದಲು ಈ ಕನ್ನಡಿಯಲ್ಲಿ ನಿನ್ನ ಮುಖ ನೋಡ್ಕೋ, ನಿನ್ನ ಮುಖದಲ್ಲಿ ಶಾಂತಿ ಇದೆಯಾ ಅಥವಾ ಕ್ರೋಧ ಇದೆಯಾ ಅಂತ ಪರೀಕ್ಷಿಸು. ನಮಗೆ ನಾವೇ ಶಾಂತವಾಗಿದ್ದರೆ ನಮ್ಮ ಸುತ್ತಲಿನ ವಾತಾವರಣ ತಾನಾಗಿಯೇ ಬದಲಾಗುತ್ತೆ ಅಲ್ವಾ. ಇನ್ನ ಮೂರನೇದಾಗಿ, ಕೇಳಿಸಿಕೊಳ್ಳುವ ಕಲೆ. ಎಲ್ಲಕ್ಕಿಂತ ಮುಖ್ಯವಾದ ವಿಚಾರ ಅಂತಂದ್ರೆ ದೀಪ ಶ್ರವಣ, ಅದೇ ಕಿವಿ ಕೊಟ್ಟು ಕೇಳುವುದು. ಒಂದು ದಿನ ಸಂಜೆ ಹೆಂಡತಿ ತನ್ನ ಕಷ್ಟಗಳನ್ನು ಹೇಳುತ್ತಿರುವಾಗ ಆ ಗಂಡ ವಾದ ಮಾಡದೆ ತಡೆಯದೆ ಶಾಂತವಾಗಿ ಕೇಳಿಸ್ಕೊಂಡ ಅಷ್ಟೆ. ಅವಳ ಮನಸ್ಸಿನ ಅರ್ಧ ಭಾರ ಇಳಿದು ಹೋಯಿತು. ಅವಳಿಗೆ ಬೇಕಾಗಿರೋದು ಬಂಗಾರ ಅಲ್ಲ, ವಸ್ತ್ರವಲ್ಲ, ತನ್ನನ್ನು ಅರ್ಥ ಮಾಡಿಕೊಳ್ಳೋ ಒಂದು ಹೃದಯ ಅಂತ ಅವನಿಗೆ ಅರಿವಾಯಿತು. ಸ್ನೇಹಿತರೆ, ಸ್ನೇಹಿತರೆ, ಈ ಕಥೆಯ ಸಾರಾಂಶ ಇಷ್ಟೆ. ಗಂಡ ಮತ್ತು ಹೆಂಡತಿ ಅನ್ನೋದು ನದಿಯ ಎರಡು ದಂಡೆಗಳಿದ್ದಂತೆ. ದಂಡೆಗಳು ಬೇರೆ ಬೇರೆಯಾಗಿದ್ದರೂ ಅವು ಒಂದೇ ನದಿಯನ್ನ ಹಿಡಿದಿಟ್ಟುಕೊಳ್ತಾವೆ. ಸಂಗಾತಿಯನ್ನು ಬದಲಿಸಲು ಪ್ರಯತ್ನಿಸಬೇಡಿ, ಅವರು ಹೇಗಿದ್ದಾರೋ ಹಾಗೆಯೇ ಒಪ್ಪಿಕೊಳ್ಳಿ. ದಾಂಪತ್ಯದಲ್ಲಿ ಅಹಂಕಾರ ಬಿಟ್ಟು ತಾಳ್ಮೆಯಿಂದ ಮೈತ್ರಿ ಭಾವನೆಯನ್ನ ಬೆಳೆಸಿಕೊಂಡರೆ ಪ್ರತಿಯೊಂದು ಮನೆಯು ಆ ಬೋಧಿ ವೃಕ್ಷದಂತೆ ನೆಮ್ಮದಿ ನೀಡುತ್ತೆ. ಸೊ ಇವತ್ತು ಮನೆಗೆ ಹೋದಾಗ ನಿಮ್ಮ ಸಂಗಾತಿಯ ಮಾತನ್ನ ಪ್ರೀತಿಯಿಂದ ಕೇಳಿಸ್ಕೊಳ್ಳಿ. ಭವತು ಸಬ್ಬ ಮಂಗಲಂ, ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಭೀಮ್ ನಮೋ ಬುದ್ಧಾಯ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ನಾನೊಂದು ಅದ್ಭುತವಾದ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ನಮಗೆಲ್ಲ ಯಾರಾದ್ರೂ ಬೈದ್ರೆ, ಅವಮಾನ ಮಾಡಿದ್ರೆ ಎಲ್ಲಿಲ್ಲದ ಸಿಟ್ಟು ಬಂದ್ಬಿಡುತ್ತೆ ಅಲ್ವಾ? ಆದ್ರೆ ಖ್ಯಾತ ಚಿಂತಕರು, ಶಿಕ್ಷಣ ತಜ್ಞರಾದ ಡಾಕ್ಟರ್ ಗುರುರಾಜ ಕರ್ಜಿಗೆ ಅವರು ನಿಜವಾದ ಅಪಮಾನ ಅಂದ್ರೆ ಏನು ಅನ್ನೋದನ್ನ ಎಷ್ಟು ಚಂದವಾಗಿ ಹೇಳಿದ್ದಾರೆ ಗೊತ್ತಾ? ಅವರ ಆ ಮಾತುಗಳನ್ನ ಕೇಳಿದ್ರೆ ಖಂಡಿತ ನಿಮ್ ಲೈಫ್ ಬಗ್ಗೆ ಇರೋ ದೃಷ್ಟಿಕೋನವೇ ಬದಲಾಗುತ್ತೆ. ಬನ್ನಿ ಹಾಗಾದ್ರೆ ಗುರುರಾಜ ಕರ್ಜಗಿ ಅವರು ಹೇಳಿರುವಂತಹ ನಿಜವಾದ ಅಪಮಾನ ಯಾವುದು ಅನ್ನೋದನ್ನ ನಾವೀಗ ತಿಳಿಯೋಣ. ಸಾಮಾನ್ಯವಾಗಿ ಯಾರಾದ್ರೂ ನಮ್ಮನ್ನ ಕೆಟ್ಟದಾಗಿ ನಡ್ಸ್ಕೊಂಡ್ರೆ ನಾವು ಅದನ್ನ ಅವಮಾನ ಅಂತ ಅನ್ಕೊಳ್ತೀವಿ. ಆದ್ರೆ ಕರ್ಜಗಿ ಅವರ ಪ್ರಕಾರ ನಿಮ್ಮ ಯೋಗ್ಯತೆಗೆ ತಕ್ಕ ಕೆಲಸ ಮಾಡದಿರುವುದು ಅಂದ್ರೆ ನಮ್ಮಲ್ಲಿ ಅಸಾಧಾರಣವಾದ ಬುದ್ಧಿವಂತಿಕೆ ಇರುತ್ತೆ, ಅದ್ಭುತವಾದ ಕಲೆ ಇರುತ್ತೆ. ಆದ್ರೆ ನಾವು ಸುಮ್ನೆ ಸೋಮಾರಿಯಾಗಿ ಕಾಲ ಕಳೀತಾ ನಮ್ಮ ಸಾಮರ್ಥ್ಯಕ್ಕಿಂತ ತೀರಾ ಕೆಳಮಟ್ಟದ ಕೆಲಸದಲ್ಲೇ ತೃಪ್ತಿ ಪಟ್ಕೊಂಡು ಕೂತ್ಕೊಂಡಿರ್ತೀವಿ. ಅದು ನಮಗೆ ನಾವೇ ಮಾಡಿಕೊಳ್ಳುವ ಅವಮಾನ. ನಂತರ ಸಾಧನೆಯ ಹಾದಿಯಲ್ಲಿ ಹಿಂದೆ ಸರಿಯುವುದು ಅಂದ್ರೆ ದೇವರು ಪ್ರತಿಯೊಬ್ಬರಿಗೂ ಒಂದೊಂದು ಸ್ಪೆಷಲ್ ಗಿಫ್ಟ್ ಅಂತ ಕೊಟ್ಟಿರ್ತಾನೆ. ಆ ಒಂದು ಪ್ರತಿಭೆಯನ್ನ ಬಳಸದೆ ಲೋಕಕ್ಕೆ ನಮ್ಮ ಕಾಣಿಕೆ ನೀಡದೆ ಇರೋದು ಆ ದೇವರಿಗೆ ಮಾಡುವ ಅಪಮಾನ. ಹಾಗೆ ಅವಕಾಶಗಳ ದುರುಪಯೋಗ ಅಂದ್ರೆ ನಮ್ಮ ಕೈಯಲ್ಲಿ ಬದಲಾವಣೆ ಮಾಡುವ ಶಕ್ತಿ ಇದ್ರೂ ಸುಮ್ನೆ ಕೂರೋದು ಅಥವಾ ಕೆಟ್ಟ ಕೆಲಸಗಳಿಗೆ ಆ ಶಕ್ತಿಯನ್ನ ಬಳಸೋದು ನಿಜವಾದ ಅವಮಾನ ಅಂತ ಹೇಳ್ತಾರೆ. ಸೊ ಸ್ನೇಹಿತರೆ, ಕೇಳಿಸ್ಕೊಂಡ್ರಿಯಲ್ಲ, ಯಾರೋ ದಾರಿಯಲ್ಲಿ ಹೋಗೋರು ನಮ್ಗೆ ಏನೋ ಅಂದ್ರು ಅಂತ ಬೇಜಾರ್ ಮಾಡ್ಕೊಳ್ಳೋದನ್ನ ಬಿಟ್ಬಿಡಿ. ಕರ್ಜಗಿಯವರು ಹೇಳೋ ಹಾಗೆ ನಮ್ಮ ಶಕ್ತಿ ನಮಗೆ ಗೊತ್ತಿರಬೇಕು. ನಿಮ್ಮಲ್ಲಿರೋ ಅದ್ಭುತ ಪ್ರತಿಭೆಯನ್ನ ಸಮಾಜಕ್ಕೆ ತೋರಿಸದೆ ಆ ಶಕ್ತಿಯನ್ನು ವ್ಯರ್ಥ ಮಾಡಿದರೆ ಕನ್ನಡಿ ಮುಂದೆ ನಿಂತಾಗ ನಿಮಗೆ ನೀವೇ ತಲೆ ತಗ್ಗಿಸುವಂತಾದರೆ ಅಂದುಕೊಳ್ಳಿ, ಅದು ಜಗತ್ತಿನ ಅತಿ ದೊಡ್ಡ ಅಪಮಾನ ಅಂತ. ಹಾಗಾಗಿ ಇವತ್ತೇ ಎದ್ದೇಳಿ ಸ್ನೇಹಿತರೆ, ನಿಮ್ಮಲ್ಲಿರೋ ಆ ಸ್ಪೆಷಲ್ ಟ್ಯಾಲೆಂಟ್ ಏನು ಅಂತ ಹುಡುಕಿ, ಸಾಧನೆಯ ಶಿಖರ ಏರಿ. ಆಗ ನೋಡಿ, ನಿಮ್ಮನ್ನು ಅವಮಾನಿಸಿದವರೇ ಬಂದು ನಿಮ್ಮ ಮುಂದೆನೆ ಭೇಷ್ ಅಂತ ಭೇಷ್ಗಿರಿ ಕೊಡ್ತಾರೆ. ಕೇಳಿಸ್ಕೊಂಡ್ರಿ ಅಲ್ವಾ ಸ್ನೇಹಿತರೆ, ಖ್ಯಾತ ಚಿಂತಕರಾದ ಡಾಕ್ಟರ್ ಗುರುರಾಜ ಕರ್ಜಗಿ ಅವರ ಹೇಳಿದ ಮಾತುಗಳು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, May 12 ಕ್ಯಾಲೆಂಡರ್ನಲ್ಲಿ ಇದೊಂದು ದಿನಾಂಕವಿರಬಹುದು, ಆದರೆ ನಮ್ಮೆಲ್ಲರಿಗೂ ಇದೊಂದು ಅತ್ಯಂತ ಮಹತ್ವದ ದಿನ ಅಂತಾನೆ ಹೇಳಬಹುದು. ಯಾಕೆ ಗೊತ್ತಾ? ಇವತ್ತು ಅಂತಾರಾಷ್ಟ್ರೀಯ ನರ್ಸ್ಗಳ ದಿನ. ಹೌದು ಸ್ನೇಹಿತರೆ, ಆಸ್ಪತ್ರೆಯ ಬಿಳಿ ಬಣ್ಣದ ಗೋಡೆಗಳ ನಡುವೆ ಮುಖದಲ್ಲಿ ಸದಾ ನಗು ಇಟ್ಕೊಂಡು ನಮ್ಮ ನೋವನ್ನ ತಮ್ಮ ನೋವು ಅಂತ ಭಾವಿಸಿ ಸೇವೆ ಮಾಡುವ ಆ ಸೇವೆಯ ದೇವತೆಗಳ ದಿನ ಇವತ್ತು. ಎಸ್, ಈ ದಿನವನ್ನ ನಾವು ಯಾಕೆ ಆಚರಿಸ್ತೀವಿ ಗೊತ್ತಾ? ಆಧುನಿಕ ಶುಶ್ರೂಷಾ ಶಾಸ್ತ್ರದ ತಾಯಿ, ದಿ ಲೇಡಿ ವಿತ್ ದ ಲ್ಯಾಂಪ್ ಅಂತಾನೆ ಕರೆಸಿಕೊಳ್ಳುವ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನದ ನೆನಪಿಗಾಗಿ. ಸುಮಾರು 200 ವರ್ಷಗಳ ಹಿಂದೆ ಅವರು ಹಾಕಿಕೊಟ್ಟ ಆ ಸೇವೆಯ ಹಾದಿ ಇದೆಯಲ್ಲ, ಅದು ಇವತ್ತಿಗೂ ಕೋಟ್ಯಾಂತರ ನರ್ಸ್ಗಳಿಗೆ ಸ್ಫೂರ್ತಿ ಅಂತಾನೆ ಹೇಳಬಹುದು. ಅವತ್ತು ಕೈಯಲ್ಲಿ ದೀಪ ಹಿಡಿದು ರೋಗಿಗಳನ್ನ ಉಪಚರಿಸಿದ ಅವರ ಆ ಕಾಳಜಿ ಇವತ್ತು ಪ್ರತಿಯೊಬ್ಬ ನರ್ಸ್ ರೂಪದಲ್ಲಿ ನಮಗೆ ಕಾಣಿಸ್ತಾ ಇದೆ. ಸ್ನೇಹಿತರೆ, ಒಮ್ಮೆ ಯೋಚನೆ ಮಾಡಿ ನೋಡಿ, ನಮಗೆ ಸಣ್ಣ ಜ್ವರ ಬಂದ್ರೇನೆ ಮೈಯೆಲ್ಲ ಬೆವರಿ ಹೋಗ್ತೀವಿ, ಆದರೆ ಇವರು ಹಗಲು ಅನ್ನದೆ ರಾತ್ರಿ ಅನ್ನದೆ ಹಬ್ಬ ಹರಿದಿನಗಳನ್ನ ಮರೆತು ಆಸ್ಪತ್ರೆಯಲ್ಲಿ ನಮಗೋಸ್ಕರ ಇರ್ತಾರೆ. ವೈದ್ಯರು ಔಷಧಿ ಬರ್ದ್ಕೊಟ್ರೆ ಆ ಔಷಧಿಯನ್ನ ಪ್ರೀತಿಯಿಂದ ನೀಡಿ ಇಂಜೆಕ್ಷನ್ಗೆ ಹೆದರುವ ಮಗುವಿಗೆ ಸಮಾಧಾನ ಮಾಡಿ ಗುಣಪಡಿಸುವ ಶಕ್ತಿ ಇರುವುದು ಈ ನರ್ಸ್ಗಳಿಗೆ ಅಂತಾನೆ ಹೇಳಬಹುದು. ಅದರಲ್ಲೂ ಕಳೆದ ಕೆಲವು ವರ್ಷಗಳಲ್ಲಿ ನಾವು ಕಂಡ ಆ ಕೊರೋನಾ ಸಂಕಷ್ಟದ ಸಮಯದಲ್ಲಂತೂ ತಮ್ಮ ಪ್ರಾಣದ ಹಂಗು ತೊರೆದು ಸ್ವಂತ ಕುಟುಂಬವನ್ನ ದೂರವಿಟ್ಟು ಪಿಪಿಟಿ ಕಿಟ್ ಧರಿಸಿ ಅವರು ಮಾಡಿದ ಕೆಲಸ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ. ಅವರು ಕೇವಲ ಮೆಡಿಕಲ್ ಅಸಿಸ್ಟೆನ್ಸ್ ಅಲ್ಲ, ಅವರು ಪ್ರತಿಯೊಬ್ಬ ರೋಗಿಯ ಪಾಲಿನ ಧೈರ್ಯ ಅಂತಾನೆ ಹೇಳಬಹುದು. ಹಾಗಾಗಿ ಕೇಳುಗರೆ, ಇವತ್ತು ನೀವು ಯಾವುದಾದರೂ ಆಸ್ಪತ್ರೆಗೆ ಹೋದ್ರೆ ಅಥವಾ ನಿಮ್ಮ ಪರಿಚಯದಲ್ಲಿ ಯಾರಾದರೂ ನರ್ಸ್ಗಳಿದ್ರೆ ಅವರಿಗೆ ಒಂದು ಪುಟ್ಟ ಸ್ಮೈಲ್ ಕೊಡಿ, ಕನಿಷ್ಠ ಪಕ್ಷ ಒಂದು ಥ್ಯಾಂಕ್ ಯು ಅಂತ ಹೇಳಿ. ನಿಮ್ಮ ಆ ಒಂದು ಮಾತು ಅವರಿಗೆ ಎಷ್ಟೋ ದಿನಗಳ ಆಯಾಸವನ್ನ ಮರೆಸುವ ಶಕ್ತಿ ಹೊಂದಿದೆ. ಸೊ ನಮ್ಮ ರೇಡಿಯೋ ಶಿವಮೊಗ್ಗದ ಕಡೆಯಿಂದ ಮತ್ತು ನಮ್ಮೆಲ್ಲರ ಪರವಾಗಿ ನಾಡಿನ ಸಮಸ್ತ ದಾದಿಯರಿಗೆ, ನರ್ಸ್ಗಳಿಗೆ ಅಂತಾರಾಷ್ಟ್ರೀಯ ನರ್ಸ್ಗಳ ದಿನದ ಹಾರ್ದಿಕ ಶುಭಾಶಯಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ ಪಿ ಯು ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸ್ಕೊಳ್ಳೋಕೆ ಸಾಧ್ಯವಾಯಿತು.
3: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
4: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ ಪಿ ಯು ಕಾಲೇಜು. ಯಾಕೆ ಅಂದರೆ ಇಲ್ಲಿ JEE, NEET, KCET-ಗೆ ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
5: Hi, I'm a doctor. I have seen many colleges, but for the holistic development of your children, there is no better college like Sri Adichunchangiri PU College, Shivamogga.
6: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ.

0: ನಗರ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
1: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
2: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.2 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮಹಾತ್ಮ ಗಾಂಧೀಜಿ ಓದು ಸರಣಿಯ ಮುಂದಿನ ಭಾಗವಾಗಿ ಮೋಹನ್ದಾಸ್ ಕರಮ್ಚಂದ್ ಗಾಂಧಿಯವರು ಬರೆದ ಅಸ್ಪೃಶ್ಯತೆ ಈ ಪುಸ್ತಕವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಇದನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿದವರು ಪ್ರೊಫೆಸರ್ ಜಿ ಡಿ ನಾಡಕರ್ಣಿ ಅವರು. ಈ ಪುಸ್ತಕವನ್ನು ಪ್ರಕಟಿಸಿದವರು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ, ಗಾಂಧಿ ಭವನ, ಕುಮಾರ ಪಾರ್ಕ್ ಪೂರ್ವ, ಬೆಂಗಳೂರು. ಈ ಪುಸ್ತಕವನ್ನು ಓದುತ್ತಿರುವವರು ಪ್ರಕಾಶ್ ಎಚ್ ಆರ್ ಮತ್ತು ಮೂಡುಬಾಗಿಲು ವಿಜಯಕುಮಾರ್, ಬೆಂಗಳೂರು.
2: ಮೋಹನ್ದಾಸ್ ಕರಮಚಂದ್ರ ಗಾಂಧಿ ಅವರು ಬರೆದ ಪುಸ್ತಕ ಅಸ್ಪೃಶ್ಯತೆ, ಇದರ ಅಧ್ಯಾಯ 10, ಹರಿಜನ ಸೇವಕರಿಗೆ ಹಿತೋಕ್ತಿಗಳು, ಮುಂದುವರಿದ ಭಾಗ. ಸಾರ್ವಜನಿಕ ಕಾರ್ಯಕರ್ತನ ಚಾರಿತ್ರ್ಯವನ್ನು ಸಂಪೂರ್ಣವಾಗಿ ಅಲಕ್ಷಿಸಿಬಿಟ್ಟು ಅವನೊಬ್ಬ ಆಡಳಿತೆಯ ಯಂತ್ರದಲ್ಲಿಯ ಒಂದು ಭಾಗವೆನ್ನುವಂತೆ ಅವನನ್ನು ಕಾಣುವುದು ಇಂದಿನ ಸಾರ್ವಜನಿಕ ಜೀವನದ ಪ್ರವೃತ್ತಿಯಾಗಿದೆ. ಚಾರಿತ್ರ್ಯವು ಆಯಾ ವ್ಯಕ್ತಿಯ ಖಾಸಗಿ ವಿಷಯವೆಂದು ಹೇಳಲಾಗುತ್ತಿದೆ. ಇಂಥ ಪ್ರವೃತ್ತಿಯು ಅನೇಕ ಸಲ ಕಂಡುಬಂದರೂ ನಾನು ಮಾತ್ರ ಇದನ್ನು ಸ್ವೀಕರಿಸುವುದು ಒತ್ತಟ್ಟಿಗಿರಲಿ ಮೆಚ್ಚಿಯೂ ಇಲ್ಲ. ಸಮಾಜ ಸೇವಕನ ಚಾರಿತ್ರ್ಯಕ್ಕೆ ಎಳ್ಳಷ್ಟು ಮಹತ್ವ ಕೊಡದೆ ಇದ್ದ ಸಂಸ್ಥೆಗಳ ಸ್ಥಿತಿಯು ಏನಾಗಿದೆ ಎಂದು ನನಗೆ ಗೊತ್ತಿದೆ. ಅದೇನೇ ಇದ್ದರೂ ಲಕ್ಷಾವಧಿ ಮೂಕ ಜೀವಿಗಳ ಕಲ್ಯಾಣದ ಕಾರ್ಯವನ್ನು ಕೈಕೊಂಡ ಹರಿಜನ ಸೇವಕ ಸಂಘದ ಸೇವಕರ ಬಗೆಗೆ ಮಾತ್ರ ನಾನು ಹೇಳುತ್ತೇನೆ. ಇಂಥ ಸೇವೆಯನ್ನು ಕೈಕೊಂಡವರಲ್ಲಿ ಪರಿಶುದ್ಧವಾದ ಚಾರಿತ್ರ್ಯವಿರುವುದು ಅತ್ಯಂತ ಅವಶ್ಯ ಎಂಬ ಮಾತಿನ ಬಗೆಗೆ ನನ್ನಲ್ಲಿ ಎಲ್ಲಷ್ಟೂ ಸಂಶಯವಿಲ್ಲ. ಹರಿಜನ ಸೇವೆಯಲ್ಲಿ ಅಥವಾ ಖಾದಿ ಮತ್ತು ಗ್ರಾಮೋದ್ಯೋಗಗಳಲ್ಲಿ ತೊಡಗಿದ ಕಾರ್ಯಕರ್ತರು ಯಾವ ಪಾಪವನ್ನು ಅರಿಯದ, ಸುಧಾರಣೆಯನ್ನು ಹೊಂದದ ಅಶಿಕ್ಷಿತ ಸ್ತ್ರೀ ಪುರುಷರ ಅತಿ ನಿಕಟವರ್ತಿಗಳಾಗಿ ಕೆಲಸ ಮಾಡುವ ಪ್ರಸಂಗಗಳು ಬರುತ್ತವೆ. ಆದ್ದರಿಂದ ಇಂಥ ಕಾರ್ಯಕರ್ತರಿಗೆ ಚಾರಿತ್ರ್ಯವಿಲ್ಲದಿದ್ದರೆ ಅವರು ಯಶಸ್ವಿಯಾಗುವುದಿಲ್ಲ. ತಾವು ಕೆಲಸ ಮಾಡುವ ಕ್ಷೇತ್ರದಲ್ಲಿ ಆ ಕೆಲಸದ ಹೆಸರನ್ನೂ ಕೊನೆಯವರೆಗೆ ಕೆಡಿಸುವರು. ನಾನು ಇಂಥ ಘಟನೆಗಳ ಅನುಭವದಿಂದ ಬರೆಯುತ್ತಿದ್ದೇನೆ. ಆದರೆ ಇಂಥ ಸೇವೆಯಲ್ಲಿ ತೊಡಗಿದ ಕಾರ್ಯಕರ್ತರ ಸಂಖ್ಯೆಗೆ ಹೋಲಿಸಿದರೆ ಅಂಥ ದುರ್ಘಟನೆಗಳು ಕಡಿಮೆ ಎನ್ನಬೇಕು. ಆದರೆ ಇಂಥ ಕೆಲಸ ಕೈಗೊಳ್ಳುವ ಸಂಸ್ಥೆಗಳು ಮತ್ತು ಕಾರ್ಯಕರ್ತರು ಈ ಉದಾಹರಣೆಗಳಿಂದ ಎಚ್ಚರ ಹೊಂದಿ ಪಾಠ ಕಲಿಯುವುದು ಅವಶ್ಯವಾಗಿದೆ. ಈ ವಿಷಯದಲ್ಲಿ ಕಾರ್ಯಕರ್ತರು ಎಷ್ಟು ಜಾಗರೂಕರಾಗಿದ್ದರು ಮತ್ತು ಎಷ್ಟು ಶ್ರಮ ವಹಿಸಿದರೂ ಅದು ಕಡಿಮೆಯೇ ಸರಿ. ಹರಿಜನ, 7 ನವೆಂಬರ್ 1936.
3: ಪ್ರಶ್ನೆ: ತನ್ನ ಕಾರ್ಯವು ಪರಿಣಾಮಕಾರಿಯಾಗಲು ಹರಿಜನ ಸೇವಕನಿಗೆ ಇರಬೇಕಾದ ಅರ್ಹತೆಗಳು ಯಾವುವು? ಉತ್ತರ: ಪ್ರತಿಯೊಬ್ಬ ಸೇವಕನು ಹಿಂದೂ ಧರ್ಮವನ್ನು ಪರಿಶುದ್ಧಗೊಳಿಸಲು ಅತ್ಯಾಸಕ್ತಿ ಉಳ್ಳವನಾಗಿರಬೇಕು ಮತ್ತು ಆ ಪ್ರಯತ್ನದಲ್ಲಿ ತನ್ನ ಪ್ರಾಣವನ್ನು ಕೂಡ ಅರ್ಪಿಸಲು ಸಿದ್ಧನಿರಬೇಕು. ಹಿಂದೂ ಧರ್ಮದ ಕಲಂಕವನ್ನು ನಿವಾರಿಸಲು ಇಂಥ ಸೇವಕನು ತನ್ನ ಬಂಧು ಬಳಗದವರ ಸಂಬಂಧ, ಸಾಮಾಜಿಕ ಗೌರವ, ತನ್ನ ಪ್ರಾಣವನ್ನೂ ಕೂಡ ತ್ಯಾಗ ಮಾಡಲು ಸಿದ್ಧನಾಗಿರಬೇಕು. ಅವನು ಈ ಕೆಲಸಕ್ಕಾಗಿ ಲಾಭ ಅಥವಾ ಬಹುಮಾನವನ್ನು ಅಪೇಕ್ಷಿಸದೆ ಸ್ನಾನ ಪ್ರಾರ್ಥನೆಗಳಂತೆ ತನ್ನ ಜೀವನದ ಅವಶ್ಯಕ ಕರ್ತವ್ಯವೆಂದು ಭಾವಿಸಬೇಕು. ಇಷ್ಟು ಮಟ್ಟಿಗೆ ಅವನಲ್ಲಿ ಕೆಲಸದ ಆಸಕ್ತಿ ಇದ್ದರೆ ಅವನು ಅನುಸರಿಸಬೇಕಾದ ಮಾರ್ಗವು ಅವನೆದುರು ತಾನಾಗಿಯೇ ಸ್ಪಷ್ಟವಾಗುವುದು. ಹೀಗೆ ಹರಿಜನರು ಹೊಟ್ಟೆಗೆ ಆಹಾರವಿಲ್ಲದೆ ಬಳಲುತ್ತಿದ್ದರೆ ಅವರಿಗಿಂತ ಮೊದಲು ತಾನು ಉಪವಾಸ ಮಾಡುವನು. ಹರಿಜನರಿಗೆ ದೊರಕದ ಅನುಕೂಲತೆಗಳನ್ನು ತಾನೆಂದೂ ಉಪಯೋಗಿಸನು. ಪ್ರತಿದಿನವೂ ಅವರೊಡನೆ ಹೆಚ್ಚೆಚ್ಚು ಒಂದಾಗುವನು. ರಾಜಕೀಯ ಪರಿಣಾಮಗಳನ್ನು ಲಕ್ಷಿಸದೆ ಈ ಎಲ್ಲ ಕಾರ್ಯವು ಮಾಡಲ್ಪಡಬೇಕು. ಈ ಕಾರ್ಯದ ಏಕಮೇವ ಉದ್ದೇಶವೆಂದರೆ ಹಿಂದೂ ಧರ್ಮವನ್ನು ಪರಿಶುದ್ಧವಾಗಿಯೂ ಜೀವಂತವಾಗಿಯೂ ಇಡುವುದೇ ಆಗಿದೆ. ಹರಿಜನ 1 ಫೆಬ್ರವರಿ 1942. ಇಲ್ಲಿಗೆ ಈ ಅಧ್ಯಾಯವು ಮುಗಿಯಿತು. ಇದರೊಂದಿಗೆ ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರು ಬರೆದ ಪುಸ್ತಕ ಅಸ್ಪೃಶ್ಯತೆಯು ಮುಗಿಯಿತು.
0: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
1: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
4: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
1: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
3: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
4: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
3: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
4: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
3: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
5: ಅಡ್ಮಿಷನ್ಸ್ ಓಪನ್ ಫಾರ್ 2026 and 2027. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
3: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
5: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
6: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
6: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
4: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
6: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
6: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984798. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
7: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
8: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
9: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
10: ನಂದಿನಿ ಪರಿಶುದ್ಧತೆಯ ಪ್ರತೀಕ.
6: ಸತತ 8ನೇ ಬಾರಿಗೆ CBSE 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
3: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ TM ಶಾಲೆಗೆ ಕೀರ್ತಿ ತಂದಿದ್ದಾರೆ.
4: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
1: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
11: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
13: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ವಚನಗಳು ಅಂದ ತಕ್ಷಣ ನಮ್ಮ ಶಿವಶರಣರು ಬರೆದಂತಹ ವಚನಗಳನ್ನ ನಾವು ಪ್ರತಿನಿತ್ಯ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಪರಿಚಯಿಸ್ತಾ ಇದ್ದೀವಿ. ಹಾಗೆ ಈ ವಚನಗಳು ಹೆಸರೇ ಹೇಳುವಂತೆ ವಚನ ಮಾತು, ಅಂದ್ರೆ ನಮ್ಮ ಶಿವಶರಣರು ಮಾತಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಟ್ಟವರು. ನುಡಿದಂತೆ ನಡೆಯಬೇಕು, ನಡೆದಂತೆ ಮಾಡಿ ತೋರಿಸಬೇಕು ಎಂಬ ವಿಚಾರಧಾರೆಯೊಂದಿಗೆ ಇವರು ಬದುಕಿದವರು. ಹಾಗಾಗಿ ನಾಲಿಗೆ ಒಳ್ಳೆದಿದ್ರೆ ನಾಡೆಲ್ಲ ಒಳ್ಳೆದು ಎಂಬ ನಮ್ಮ ಹಿರಿಯರು ಹೇಳುವ ಗಾದೆ ಮಾತಿನಂತೆ ಇವರು ಮಾತಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ನೀಡಿದ್ರು. ಅವರು ಏನ್ ಹೇಳ್ತಾರೋ ಅದೇ

ಧರ್ಮದ ವಿಶ್ವದ ಜಗದ್ಗುರು ಬಸವಣ್ಣರ ನೆನೆಯುತ್ತ ಎಲ್ಲಾ ದಾರ್ಶನಿಕರನ್ನು ನೆನೆಯುತ್ತ ಸರ್ವರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಇವತ್ತಿನ ದಿವಸ ಸಿದ್ದರಾಮೇಶ್ವರರಿಗೆ ಇಷ್ಟಲಿಂಗ ಧರಿಸೋದ್ ಬಗ್ಗೆ ಚನ್ನಬಸವಣ್ಣವ್ರು ಹೇಳ್ತಾರೆ, ಯಾವ ರೀತಿ ಇಷ್ಟಲಿಂಗ ಧರಿಸ್ಕೋಬೇಕು ಅನ್ನೋದ್ ಬಗ್ಗೆ ಹೇಳ್ತಾರೆ. ಅಲ್ಲಮ ಪ್ರಭು ಅವ್ರು ಕರ್ಕೊಂಡ್ಬರ್ತಾರೆ ಸೊಲ್ಲಾಪುರದಿಂದ. ಸಿದ್ದರಾಮೇಶ್ವರರು ಅಂದ್ರೆ ಬಹಿರಂಗ ಕಾಯಕ ಯೋಗಿಯಾಗಿರ್ತಾರೆ, ಅಂದ್ರೆ ಕೆರೆ ಕಟ್ಟಿಸೋದು, ಬಾವಿ ತೊಡಸೋದು, ಅನ್ನ ಚಿತ್ರಗಳನ್ನು ಇದರಲ್ಲಿ ಅವರು ಕಾಯಕದಲ್ಲೇ ಮುಳುಗಿರ್ತಾರೆ. ಅವ್ರಿಗೆ ಇಷ್ಟಲಿಂಗದ ಮಹಿಮೆ ಮಹತ್ವ ಅದರಿಂದ ಆಗ್ತಕ್ಕಂಥ ಪ್ರಯೋಜನಗಳು ಏನು ಅನ್ನೋದನ್ನ ತಿಳಿಸ್ಬೇಕಾಗ್ತಾ ಇರ್ತದೆ. ಆವಾಗ ಅಲ್ಲಮ್ಮ ಪ್ರಭು ಜೊತೆಗೂಡಿ, ಅಲ್ಲಮ್ಮ ಪ್ರಭು ಸಿದ್ದರಾಮೇಶ್ವರರು ಜೊತೆಗೂಡಿ ಕಲ್ಯಾಣಕ್ಕೆ ಬರ್ತಾರೆ. ಅದನ್ನ ಚನ್ನಬಸವಣ್ಣನವರು ಇಷ್ಟಲಿಂಗ ಯಾಕೆ ಧರಿಸ್ಕೋಬೇಕು ಅನ್ನೋದ್ ಬಗ್ಗೆ ವಚನದ ಮೂಲಕ ವಿವರಣೆ ಕೊಡ್ತಾ ಹೋಗ್ತಾರೆ. ಅದನ್ನ ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಅಲ್ಲಮ್ಮ ಪ್ರಭು ಹೇಳ್ತಾರೆ, ಅಲ್ಲಿ ಅನುಭವ ಮಂಟಪದಲ್ಲಿ ಚರ್ಚೆ ನಡೀತೈತೆ, ಅವತ್ತು ದಿನ ಒಂದೊಂದು ಚರ್ಚೆ ನಡೀತೈತೆ. ಅವತ್ತಿನ ದಿವಸ ಸಿದ್ದರಾಮೇಶ್ವರ ಇಷ್ಟಲಿಂಗದ ಬಗ್ಗೆ ವಿಚಾರ ಬಗ್ಗೆ ಚರ್ಚೆ ನಡೆಯುತ್ತೆ. ಅದನ್ನ ಅಲ್ಲಮ್ಮ ಪ್ರಭು ಹೇಳ್ತಾರೆ. ಅಲ್ಲಿ ಬಸವಣ್ಣನವರು, ಅಲ್ಲಮ್ಮ ಪ್ರಭು, ಸಿದ್ದರಾಮೇಶ್ವರರು, ಅಕ್ಕಮಹಾದೇವಿ ತಾಯಿಯವರು, ಹಿಂಗೆ ಹಲವಾರು ಶರಣರು ಚರ್ಚಾಗೋಷ್ಠಿ ನಡೀತಿರ್ತದೆ. ಮೂರು ಚರ್ಚಾಗೋಷ್ಠಿ ನಡೀತಿರ್ತಾವ ಅನುಭವ ಮಂಟಪದಲ್ಲಿ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ, ಹೀಗೆ ಒಂದೊಂದು ವಿಚಾರವಾಗಿ ಚರ್ಚೆ ನಡೀತಾ ಐತೆ. ಅದಕ್ಕೆ ಅನುಭವ ಮಂಟಪ, ವಿಶ್ವದ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಅಂತಾನು ಹೇಳ್ತಾರೆ. ಹಾಗಾಗಿ ಈ ಸತಿ ನೋಡಿ ಬೆಳಗಾವಿಯಲ್ಲಿ ಅನುಭವ ಮಂಟಪದ ಚಿತ್ರನ ವಿಧಾನಸೌಧದಲ್ಲಿ ಉದ್ಘಾಟನೆ ಮಾಡಿದ್ರು. ಅಲ್ಲಮ್ಮ ಪ್ರಭು ದೇವ್ರು ಹೇಳ್ತಾರೆ, ಇವರು ಚನ್ನಬಸವಣ್ಣರನ್ನು ಉದ್ದೇಶಿಸಿ ಹೇಳ್ತಾರೆ, ಏನಪ್ಪ ಅಂದ್ರೆ, ನಿಮ್ಮ ನರಿದ ಶರಣಂಗೆ ದುಂದುಗದ ಹಂಗೇಕೆ, ಮಿಸುನಿಯ ಬಣ್ಣಕ್ಕೆ ಹೊರೆಗಲ್ಲ ಹಂಗೇಕೆ, ಸೀಮೆಯ ಮೀರಿದ ನಿಸ್ಸೀಮ ಸಿದ್ದರಾಮಯ್ಯಂಗೆ ಇಷ್ಟಲಿಂಗವೇನೆಂದು ಹೇಳ ಚನ್ನಬಸವಣ್ಣ ಅಂತ ಹೇಳ್ತಾರೆ. ಇಲ್ಲಿ ಸೀಮೆಯ ಮೀರಿದ ನಿಸ್ಸೀಮ ಅಂದ್ರೆ, ಇಲ್ಲಿ ನಿಮ್ಮ ನರಿದ ಶರಣಂಗೆ ದುಂದುಗದ ಹಂಗೇಕೆ ಅಂದ್ರೆ ಪರಮಾತ್ಮ, ನಿಮ್ಮ ನರಿದ ಅಂದ್ರೆ ಪರಮಾತ್ಮನ ಸ್ವರೂಪನೇ ಆಗಿರ್ತಕ್ಕಂಥ ಸಿದ್ದರಾಮೇಶ್ವರರಿಗೆ ಇಲ್ಲಿ ದುಂದುಗ ಮತ್ತೆ ಇಷ್ಟಲಿಂಗ ಹಾಕೊಳ್ಳೋದು ಅವಶ್ಯಕತೆ ಇದೆಯಾ ಅಂತ. ಮಿಸುನಿಯ ಬಣ್ಣಕ್ಕೆ ಹೊರೆಗಲ್ಲ ಹಂಗೇಕೆ ಅಂದ್ರೆ, ಇಲ್ಲಿ ಬಂಗಾರ ಅಂತಾನು ಗೊತ್ತಿದೆ, ಈ ಬಂಗಾರ ನೋಡಕ್ ಬಂಗಾರ ತರ ಕಾಣಿಸ್ತೀನಿ, ಅದನ್ನ ನೋಡಕ್ಕೆ ಬಂಗಾರ ಇದು ವ್ಯತ್ಯಾಸ ಗೊತ್ತಾಕತ್ತೆ. ಹಾಗೆ ಬಂಗಾರ ಅಂತನೋ ಗೊತ್ತಾದ್ಮೇಲೆ ಅದನ್ನ ಮತ್ತೆ ಅದು ಅಕ್ಕಶಾಲಿಗೆ ತಿಕ್ಕಿ ತಿಕ್ಕಿ ನೋಡ್ತಾರಲ್ಲ, ಅದ್ರ ಅವಶ್ಯಕತೆ ಇದೆಯಾ ಅಂತ ಕೇಳ್ತಾರೆ. ಸೀಮೆಯ ಮೀರಿದ ನಿಸ್ಸೀಮ ಸಿದ್ದರಾಮಯ್ಯ ಹೆಂಗೆ ಅಂದ್ರೆ, ಆ ಪರಮಾತ್ಮ ಮತ್ತು ಜೀವಾತ್ಮದ ಅಂಶವನ್ನು ತಿಳ್ಕೊಂಡು ಅರಿತುಕೊಂಡು ಅಳವಡಿಸಿಕೊಂಡಿರ್ತಕ್ಕಂಥ ಸಿದ್ದರಾಮೇಶ್ವರರಿಗೆ ಮತ್ತೆ ಇಷ್ಟಲಿಂಗದ ಅವಶ್ಯಕತೆ ಇದೆಯಾ ಅಂತ ಇಲ್ಲಿ ಅಲ್ಲಮ್ಮ ಪ್ರಭು ಕೇಳ್ತಾರೆ. ಇದು ವಚನದ ಅರ್ಥ ಏನಪ್ಪ ಅಂದ್ರೆ, ಸಿದ್ದರಾಮೇಶ್ವರರು ಮಹಾನ್ ಜ್ಞಾನಿಗಳು, ಯೋಗಿಗಳು, ದಾರ್ಶನಿಕರು ಆಗಿರ್ತಾರೆ, ಆದರೂ ಸಹಿತ ಇಷ್ಟಲಿಂಗ ಧರಿಸ್ಕೊಳ್ಳಲ್ಲ. ಈಗ ಸಿದ್ದರಾಮೇಶ್ವರರ ಪ್ರತಿಭೆಯನ್ನ, ಸಿದ್ದರಾಮೇಶ್ವರ ವ್ಯಕ್ತಿತ್ವವನ್ನು ಅಲ್ಲಿ ರೂಪುಗೊಳಿಸ್ಬೇಕು, ಇಷ್ಟಲಿಂಗವನ್ನು ಹಾಕೋಬೇಕು ಅಂತಾನೆ ಹೇಳ್ಬೇಕು. ಎರಡೂ ವಿಚಾರವನ್ನ ಈ ವಚನದೊಳಗೆ ತಿಳಿಸ್ತಾ ಹೋಗ್ತಾರೆ. ಅವಾಗ ಸಿದ್ದರಾಮೇಶ್ವರ ಹೇಳ್ತಾರೆ, ತನು ಮನ ಏಕಾರ್ಥವಾದ ಬಳಿಕ ಇಷ್ಟಲಿಂಗ ಧರಿಸಲು ತನುವೆಲ್ಲಿದೆ ಅಂತ ಕೇಳ್ತಾರೆ ಸಿದ್ದರಾಮೇಶ್ವರ. ಮತ್ತನು ಮನ ಏಕಾರ್ಥವಾದ ಬಳಿಕ, ಈಗ ತನುವಿನಲ್ಲಿ ಪರಮಾತ್ಮ ನಮ್ಮ ದೇಹದ ಕಣಕಣಗಳಲ್ಲೂ ತುಂಬಿದಾನೆ, ಆಮೇಲೆ ಮನಸ್ಸಿನಲ್ಲೂ ತುಂಬಿದಾನೆ, ಭಾವದಲ್ಲೂ ತುಂಬಿದಾನೆ, ಬುದ್ಧಿಯಲ್ಲೂ ಪರಮಾತ್ಮ ತತ್ವ ಇದೆ. ಮತ್ತದು ಇಷ್ಟಲಿಂಗ ನಾವು ಏಕೆ ಧರಿಸ್ಕೊಳ್ಳೋದ್ರಲ್ಲಿ ಏನ್ ಅರ್ಥ ಇದೆ, ಅದು ಯಾಕೆ ಧರಿಸ್ಕೋಬೇಕು ಅಂತಾನು ಇಲ್ಲಿ ಸಿದ್ದರಾಮೇಶ್ವರ ಹೇಳ್ತಾ ಹೋಗ್ತಾರೆ. ನಮಗೆ ಹೇಳ್ತಾರೆ ಸಿದ್ದರಾಮೇಶ್ವರು, ಆಕಾಶದಲ್ಲಾಡುವ ಪಟಕ ಅಟ್ಟಗೋಲ ಹಂಗೇಕೆ, ಸಮುದ್ರವ ದಾಟುವಂಗೆ ಹರಿಗೋಲ ಹಂಗೇಕೆ, ಸೀಮೆಯ ಮೀರಿದ ಸಿದ್ದರಾಮಯ್ಯಂಗೆ ಲಿಂಗ ಇಷ್ಟಲಿಂಗ ಏಕೆ ಅಂತ ಕೇಳ್ತಾರೆ. ಇಲ್ಲಿ ಆಕಾಶದಲ್ಲಿ ಪಟ ಹಾರ್ತಾ ಇದೆಯಲ್ಲ, ಅದಕ್ಕೆ ಮತ್ತೆ ಏಣಿ ಯಾಕೆ ಹಾಕೋದ ಅವಶ್ಯಕತೆ ಇದೆಯಾ, ಅದು ತನ್ಪಾಡಿ ತಾನು ಪಾಠ ಹಾರ್ತಾ ಇದೆ. ಈಗ ಸಿದ್ದರಾಮೇಶ್ವರ ವ್ಯಕ್ತಿತ್ವ ತನ್ಪಾಡಿ ತಾನು ಅವರು ವ್ಯಕ್ತಿತ್ವ ಸ್ವರೂಪಣೆ ಮಾಡ್ಕೊಂಡಾಗಿದೆ, ಅವ್ರಿಗೆ ಮತ್ತೆ ಅದಿಷ್ಟಲಿಂಗದ ಅವಶ್ಯಕತೆ ಇದೆಯಾ, ಸಮುದ್ರದ ದಾಟುವಂಗೆ ಹರಿಗೋಲ್ ಹಂಗೇಕೆ, ಅವ್ರು ಆಲ್ರೆಡಿ ಸಮುದ್ರ ದಾಟ ಈಜ್ ಫಸ್ಟ್ ಈಜ್ ಕಲಿಯರಿಗೆ ಏನಾಗುತ್ತೆ, ಅವರು ಹರಿಗೋಲ್ ಹಾಕ್ತಾರೆ, ಆಮೇಲೆ ಟ್ಯೂಬ್ ಇದ್ದಿರ್ತಾವಲ್ಲ ಅದು ಗಾಳಿ ಟೂ ಬರ್ತಾವಲ್ಲ ಅವನ್ ಇಟ್ಕೊಂಡು ಹೆಲ್ಪ್ ಸಹಾಯಕ್ಕೆ ಅವರು ಉಪಯೋಗಿಸ್ತಾರೆ. ಹಾಗಾಗಿ ಜೀವಾತ್ಮ ಮತ್ತು ಪರಮಾತ್ಮ ತತ್ವವನ್ನು ಸಂಪೂರ್ಣವಾಗಿ ಅಳವಡಿಸಕ್ಕಂತ ಸಿದ್ದರಾಮಯ್ಯ ಹೆಂಗೆ ಮತ್ತೆ ಹರಿಗೋಲು ಅನ್ನೋದು ಮತ್ತೆ ಹಾಕ್ಬೇಕು ಅಂತ ಇಲ್ಲಿ ಕೇಳ್ತಾ ಹೋಗ್ತಾರೆ. ಅದಕ್ಕೆ ಚನ್ನಬಸವಣ್ಣವ್ರ ಉತ್ತರ ನೋಡ್ರಿ ಹೇಗ್ ಕೊಡ್ತಾರೆ ಅನ್ನೋಣ. ಆಕಾಶದಲ್ಲಿ ಹಾರುವ ಪಟಕ್ಕಾದರೂ ಮೂಲ ಸೂತ್ರವಿರಬೇಕು. ಈಗ ಪಟ ಆಕಾಶದಲ್ಲಿ ಹಾದ್ರು ಹಾರಾಟ ಮಾಡಿದ್ರು ಸಹಿತ
ಅದಕ್ಕೆ ದಾರ ಕಟ್ಟಬೇಕು. ಆ ದಾರದ ಸಹಾಯದಿಂದ ಅದ್ ಮೇಲೆ ಹೋಗ್ತಾ ಹೋಗ್ತಾ ಹೋಗ್ತಾ ಹೋಗ್ತತಿ. ಇಲ್ಲಿ

0: ಮೇಲ್ ಹಾರತಕ್ಕಂತ ಪಟ ಪರಮಾತ್ಮ, ಕೆಳಗೆ ಹಿಡಿದಿರ್ತಾರು ಜೀವಾತ್ಮ, ಮಧ್ಯೆ ಯಾರು? ಇಷ್ಟಲಿಂಗ. ಮೇಲ್ ಹಾರದು ಪರಮಾತ್ಮ ಪಟ, ಕೆಳಗೆ ಹಿಡಿದಿರೋದು ಜೀವಾತ್ಮ, ಮಧ್ಯೆ ಇರೋದು ಇಷ್ಟಲಿಂಗ. ಜೀವಾತ್ಮ ಮತ್ತು ಪರಮಾತ್ಮನ ಬೇಸಿಗೆ ಮಾಡೋದು ಇಷ್ಟಲಿಂಗ ಹೇಳ್ತಾ ಇದ್ದಾರೆ ಚನ್ನಬಸವಣ್ಣರು. ಆಕಾಶದ ಹಾರುವ ಪಟಕ್ಕಾದರೂ ಮೂಲ ಸೂತ್ರವಿರಬೇಕು. ಪಟ ಆಕಾಶದಲ್ಲಿ ಹಾರಿದ್ರು ಅದಕ್ಕೆ ಸೂತ್ರ ದಾರ ಸೂತ್ರ ಮಧ್ಯೆ ಅಲ್ಲಿ ಸೇರ್ಕೊಂಡಿದೆ. ಕಲಿಯಾದರೂ ಕಜ್ಜವಿಲ್ಲದೆ ಆಗದು. ಇಲ್ಲಿ ಕಲಿ ಅಂದ್ರೆ ಒಂದ್ ವೀರ, ಅಂದ್ರೆ ಯುದ್ಧ ಮಾಡ್ಬೇಕಾದ್ರು ಅವನು ಎಲ್ಲಾ ತರ ವಿದ್ಯೆಯನ್ನು ಕಲಿತರು ಸಹಿತ, ಕತ್ತಿ ಗುರಾಣಿ ಆದ್ರೆ ಏನೇನು ಉಪಯೋಗಿಸ್ತಾರೋ ಅವೆಲ್ಲ ಕಲಿತರು ಸಹಿತ ಕಜ್ಜವಿಲ್ಲದೆ ಆಗದು. ಅಂದ್ರೆ ಅವನು ಆ ಯುದ್ಧ ರಂಗಕ್ಕೆ ಹೋಗಿ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಬಿಟ್ಟು ಹೋದ್ರೆ ಏನಾಗ್ತದೆ? ಸೋತ್ ಬಿಡ್ತಾನೆ. ಹಂಗಾಗಿ ಕಜ್ಜವಿಲ್ಲದೆ ಆಗದು. ನನಗೆಲ್ಲಾ ತರ ವಿದ್ಯೆ ಬರುತ್ತೆ ಬಿಡು, ನಾನು ಗೆಲ್ತೀನಿ ಅಂದ್ರೆ ಆಗುತ್ತಾ? ಅವೆಲ್ಲ ಶಸ್ತ್ರಕ್ರಿಯೆಗಳನ್ನು ಹಿಡ್ಕಂದೆ ಅವ್ನು ಯುದ್ಧಕ್ಕೆ ಹೋದ್ರೆ ಅವ್ನ್ ಗೆಲ್ಲಕ್ ಸಾಧ್ಯ. ಹಾಗಾಗಿ ನಾನು ಎಲ್ಲಾ ಕಲ್ತಿದ್ದೀನಿ ಅಂತಂದು ನಾನು ಹೇಳಿದ್ರೆ ಆಗಲ್ಲ. ಅದು ಹೇಗೆ ಯುದ್ಧಕ್ಕೆ ಹೋದಾಗ ಶಸ್ತ್ರ ಬೇಕೋ ಹಾಗೆ ಪರಮಾತ್ಮನನ್ನು ಸೇರಲು ನಾವು ಇಷ್ಟಲಿಂಗ ದಾರಿಗಳು ಆಗ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ
1: ಚನ್ನಬಸವಣ್ಣನವರು. ಇಷ್ಟಲಿಂಗದ ಮಹತ್ವ, ಹಾಗೆ ಈ ಇಷ್ಟಲಿಂಗವನ್ನ ಧರಿಸೋದ್ರಿಂದ ನಮ್ಮಲ್ಲಾಗುವಂತಹ ಬದಲಾವಣೆ ಇರಬಹುದು, ಹೀಗೆ ಸಾಕಷ್ಟು ವಿಚಾರಗಳನ್ನ ಚನ್ನಬಸವಣ್ಣ ಮತ್ತು ಸಿದ್ದರಾಮೇಶ್ವರರ ನಡುವೆ ನಡೆಯುವಂತಹ ಮಾತುಕತೆಯನ್ನ ವಚನಗಳ ಮೂಲಕ ಹೇಳಿರುವ ವಿಚಾರವನ್ನ ರತ್ನಮ್ಮವರು ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದ್ ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬಾ, ಏನ್ ಬಿಸ್ಲು, ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
1: ಕಿರಣ್ ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟಾದಲ್ಲಿದೆ ತಂಪು ಸೊಲ್ಯೂಷನ್, ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್. ಬಿಸಿಲಲ್ಲೂ ಕೂಲ್ ಆಗಿರು.
0: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕ್ ಅಲ್ವಾ?
1: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
0: ವಾವ್!
1: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 145,000 ವರೆಗೂ ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
2: ಶಕ್ತಿ ಟೊಯೋಟಾ ಸಮ್ಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
0: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
2: ಶಕ್ತಿ ಟೊಯೋಟಾ, ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804184730. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಚನ್ನಬಸವಣ್ಣ ಮತ್ತು ಸಿದ್ದರಾಮೇಶ್ವರರ ನಡುವೆ ನಡೆಯುವಂತಹ ಇಷ್ಟಲಿಂಗದ ಕುರಿತಾದಂತಹ ಮಾತುಕತೆಯನ್ನ ಶ್ರೀಮತಿ ರತ್ನಮ್ಮ ಅವರು ವಚನಗಳ ಮೂಲಕ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ.
6: ಭೂಮಿ ಇಲ್ಲದೆ ಬಂಡಿ ನಡೆಯದು, ಲಿಂಗವಿಲ್ಲದ ಅಂಗ ನಿಸ್ಸಂಗ ಪ್ರಭುವೇ ಅಂತ ಹೇಳ್ತಾರೆ. ಭೂಮಿ ಇಲ್ಲದೆ ಬಂಡಿ ನಡೆಯಕ್ ಸಾಧ್ಯವಿಲ್ಲ. ಎತ್ತಿನ ಬಂಡಿ ಭೂಮಿ ಮೇಲೆ ಸಹಿತ ನಡೆಯುತ್ತಾನೆ. ನಾನಿಲ್ಲ, ನಾ ಧರಿಸಿದ್ದೇನೆ, ನನಗೆ ಅದು ಬೇಡ, ನಾನು ಹಾಗೇನೆ ಪರಮಾತ್ಮ ಕಂಡಿದೆ ಅಂದ್ರೆ ಆಗಲ್ಲ. ಇಲ್ಲಿ ಹೇಗೆ ಆಕಾಶದಲ್ಲಿ ಆಡುವ ಪಟಕ್ಕಾದ್ರೂ ಸೂತ್ರ ಹೇಗ್ ಬೇಕು? ಕಲಿ ಇಲ್ಲ ಅಂದ್ರೆ ಯುದ್ಧ ಭೂ ರಂಗಕ್ಕೋದ್ಮೇಲೆ ಹೇಗೆ ಶಸ್ತ್ರ ಸಿಕ್ಕ ಇದ್ಬೇಕು, ಹಾಗೆ ಇಷ್ಟಲಿಂಗ ಧರಿಸ್ಲೇಬೇಕು ಅಂತ ಇಲ್ಲಿ ಚನ್ನಬಸವಣ್ಣವ್ರು ಹೇಳ್ತಾರೆ. ಹಾಗಾಗಿ ಆಮೇಲೆ ಹೇಳ್ತಾ ಹೋಗ್ತಾರೆ ಸಿದ್ದರಾಮೇಶ್ವರರಿಗೆ. ಆಮೇಲೆ ಮನವರಿಕೆ ಆಗ್ತಾ ಆಗ್ತಾ ಆಗ್ತಾ ಹೋಗ್ತದೆ. ತುಂಬಾ ದಿವಸ ಚರ್ಚೆ ನಡೀತಾ ಇತ್ತು ಇದ್ರದ್ ಬಗ್ಗೆ, ಇಷ್ಟಲಿಂಗ ಬಗ್ಗೆ ನನಗ್ ಬೇಡ ಅಂತ. ಅದ್ರ ಬಗ್ಗೆ ವಿವರಣೆ ಕೊಡ್ತಾ ಕೊಡ್ತಾ ಚನ್ನಬಸವಣ್ಣನವರು, ಅಲ್ಲಮ್ಮ ಪ್ರಭುಗಳು, ಜ್ಞಾನಿಗಳು ಕೊಡ್ತಾ ಕೊಡ್ತಾ ಹೋಗ್ತಾರೆ. ತುಂಬಾ ದಿವಸ ಚರ್ಚೆ ನಡೀತೈತೆ. ಆಮೇಲೆ ಸಿದ್ದರಾಮೇಶ್ವರರಿಗೆ ಮನವರಿಕೆ ಆಗ್ತೈತೆ. ಅವ್ರು ಹೇಳ್ತಾ ಹೋಗ್ತಾರೆ ಆ ಮನವರಿಕೆಯಾಗಿ ಇಷ್ಟಲಿಂಗ ಧರಿಸ್ಕೊಳ್ತಾನೆ ಅಂತ ಅವ್ರ ಮನಸ್ಸು ಒಪ್ತೈತೆ. ಆಮೇಲೆ ಚರ್ಚೆ ನಡೆದು ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಅಯ್ಯ, ನಿಮ್ಮ ಕರಸ್ಥಲವ ಘನವನ್ನುಪನೀಸ ಬಲ್ಲವರಿಲ್ಲವಯ್ಯ. ನಿಮ್ಮ ಕರಸ್ಥಲದಲ್ಲಿರ್ತಕ್ಕಂಥ ಇಷ್ಟಲಿಂಗದ ಬಗ್ಗೆ ಅದ್ರ ಗಟ್ಟಿತನವ, ಅದ್ರ ದೇವರ ವ್ಯಕ್ತಿತ್ವ ಸ್ವರೂಪನವ ಹೇಗೆ ನಾವು ಉಪನಿಸ್ತೀವಿ, ಹೇಗೆ ಉದಾಹರಣೆ ಕೊಡ್ಲಿ? ಉಪಮಿಸ ಬಲ್ಲವರಿಲ್ಲವಯ್ಯ. ಅದು ಉಪನಿಮಿಸಕ ಅದ್ರಿಗೆ ಹೊಗಳಕ್ಕೆ, ಹೇಳೋಕೆ, ಅರ್ಥ ಕೇಳೋಕೆ ಸಾಧ್ಯವೇನೇ ಇಲ್ಲ. ಅಷ್ಟು ಅದರಲ್ಲಿ ಈ ಲಿಂಗ ತತ್ವ, ಪರಮಾತ್ಮನ ತತ್ವ ಕೂಡಿದೆ. ನಿಮ್ಮ ಮಹಿಮೆಯ ನರಿಯಡೆ ನಾನೇ ತರೊಳಗೆ ಅನಯ್ಯ. ಆ ಮಹಿಮೆಯನ್ನ ನಾನೇನಕ್ಕೆ ಜೀವನಕ್ಕೆ ಬಂದೆ? ನೀವು ಈ ಲಿಂಗ ತತ್ವ ಇಷ್ಟು ತಿಳ್ಕೊಳ್ಳಂದಾಗೆ ನಾನೇ ತರ ನನ್ನ ಜೀವನ ನಂದು ಯಾವ ತರ ನಂದು ಅಂತ ಹೇಳ್ಕೊಳ್ತಾರೆ. ಇಷ್ಟಲಿಂಗವ ಮುಟ್ಟಿದ ಶರಣರೊಳಗೆ ಹುಟ್ಟಿ ಕರಸ್ಥಲ ವೆಷ್ಟೆಂಬುದು ತಿಳಿ ಎನ್ನ ನುಳುಗಿಕೊಳ್ಳ ಚನ್ನಬಸವಣ್ಣ ಅಂತ ಹೇಳ್ತಾರೆ. ಇಷ್ಟಲಿಂಗವ ಮುಟ್ಟಿದ ಶರಣರೊಳಗೆ, ಇಷ್ಟಲಿಂಗವನ್ನು ಧರಿಸಿ ಪೂಜಿಸಿ ಪ್ರಾರ್ಥಿಸಿ ಧ್ಯಾನಿಸಿ ಅವರೊಳಗೆ, ಇಷ್ಟಲಿಂಗವ ಮುಟ್ಟಿದ ಶರಣರೊಳಗೆ ಹುಟ್ಟಿದ ಕರಸ್ಥಲವೆಷ್ಟೆಂಬುದು. ಅವ್ರ ಇಷ್ಟಲಿಂಗವನ್ನೇ ಪ್ರಾಣವಾಗಿ ಇಟ್ಟಿರ್ತಕ್ಕಂತ ಶರಣರ ಅವ್ರು ಹೇಳ್ತಾರೆ, ಶರಣರೊಳಗೆ ಹುಟ್ಟಿದ ಕರಸ್ಥಲವೆಷ್ಟೆಂಬುದು ತಿಳಿ ಎನ್ನನ್ನು ಉಳಿಸ್ಕೋ. ಅಂದ್ರೆ ನಾನೀಗ ಬೇಡ ಬೇಡ ಅಂತ ನಾನು ಏನೆಲ್ಲ ಹೇಳಿ ಹೇಳಿ ವಾದ ಮಾಡಿ ಬೇಡ ಬೇಡ ಅಂತ ನಾನು ತುಂಬಾನೇ ವಾದ ಮಾಡಿದೆ ಇದ್ರ ಬಗ್ಗೆ. ನನ್ನನ್ನು ಇಷ್ಟಲಿಂಗ ಧರಿಸಿ ನನ್ನನ್ನು ಉದ್ಧರಿಸು ಚನ್ನಬಸವಣ್ಣ ಅಂತ ಇಲ್ಲಿ ಆಮೇಲೆ ಸಿದ್ದರಾಮೇಶ್ವರರು ಮನವರಿಕೆ ಆಗುತ್ತೆ. ತುಂಬಾ ವಚನಗಳು ಇದಾವೆ ಇದ್ರ ಚರ್ಚೆ ಯಾವ ರೀತಿ ಮಾಡ್ತಾರೆ ಅನ್ನೋದಕ್ಕೆ ನಾ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗಿದ್ದೆ. ಹಾಗೆ ಹೇಳ್ತಾರೆ ಸಿದ್ದರಾಮೇಶ್ವರು, ಅಯ್ಯ ನಿಮ್ಮ ಕರಸ್ಥಲವನ ಘನವನ್ನುಪನಿಸ ಬಲ್ಲವರಿಲ್ಲವಯ್ಯ. ಅದು ಯಾವ ರೀತಿ ಹೇಳಯ್ಯ ನಾನು, ಅದರ ವ್ಯಕ್ತಿತ್ವ ಸ್ವರೂಪ ಅದ್ರ ಜ್ಞಾನವನ್ನ. ನಿಮ್ಮ ಮಹಿಮೆಯ ನರಿವಡೆ ನಾನೇ ತರೊಳಗೆ ನಯ್ಯ. ಅದ್ರ ಮಹಿಮೆಯನ್ನು ಅರಿದ್ಮ್ಯಾಗೆ ನಾನು ಹುಟ್ಟಿದ್ದು ಏನ್ ಸಾರ್ಥಕ ಐತಿ? ಇಷ್ಟಲಿಂಗವ ಮುಟ್ಟಿದ ಶರಣರೊಳಗೆ, ಇಷ್ಟಲಿಂಗವನ್ನು ಪೂಜಿಸಿ ಪ್ರಾರ್ಥಿಸಿ ಮುಟ್ಟಿದ ಶರಣರೊಳಗೆ ಅಂತ ಹೇಳ್ತಾರೆ. ಹುಟ್ಟಿದ ಕರಸ್ಥಳವೆಷ್ಟೆಂಬುದ ತಿಳಿಯಿ, ಅದ ತಿಳಿಸಿ ನನ್ನನ್ನು ಉಳಿಸ್ಕೋ, ನಾನು ಇಷ್ಟಲಿಂಗವನ್ನು ಧರಿಸಿ ನನ್ನನ್ನು ಕಾಪಾಡು ಅನ್ನೋದ್ ಬಗ್ಗೆ ಸಿದ್ದರಾಮೇಶ್ವರು ಹೇಳ್ತಾ ಹೋಗ್ತಾರೆ. ಆಮೇಲೆ ಇಷ್ಟಲಿಂಗವನ್ನು ಪೂಜೆ ಮಾಡ್ತಾ ಧ್ಯಾನ ಮಾಡ್ತಾ ಅದರಲ್ಲಿ ಅವರು ತ್ರಾಟಕ ಮಾಡ್ತಾ ಕಂಡುಕೊಂಡಿರ್ತಕ್ಕಂಥ ಆನಂದವನ್ನು ಸಂತೋಷವನ್ನು ಹೇಳ್ತಾ ಹೋಗ್ತಾರೆ.
5: ಚನ್ನಬಸವಣ್ಣನವರಿಂದ ಇಷ್ಟಲಿಂಗದ ಮಹಿಮೆಯನ್ನ ತಿಳ್ಕೊಂಡಂತ ಸಿದ್ದರಾಮೇಶ್ವರರು ಹೇಳಿರುವ ವಿಚಾರವನ್ನ ಶ್ರೀಮತಿ ರತ್ನಮ್ಮ ಅವ್ರು ಹೇಳ್ತಾ ಇದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಮನೆ ಹರು ಮನೆ ಮಹಲ್ಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಬಸವ ದಳದ ಸದಸ್ಯರಾದಂತಹ ಶ್ರೀಮತಿ ರತ್ನಮ್ಮ ಇವರು ಚನ್ನಬಸವಣ್ಣ ಮತ್ತು ಸಿದ್ದರಾಮೇಶ್ವರರ ನಡುವೆ ನಡೆಯುವಂತಹ ಇಷ್ಟಲಿಂಗದ ಕುರಿತಾದಂತಹ ಮಾತುಕತೆಯನ್ನು ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ.
2: ಇನ್ನೊಂದು ವಚನದಲ್ಲಿ, ಇಷ್ಟಲಿಂಗ ಪೂಜೆಯದು ಅಷ್ಟೈಶ್ವರ್ಯ ಸಿದ್ಧಿ ನೋಡ, ಪ್ರಾಣಲಿಂಗ ಪೂಜೆಯದು ಅಖಂಡೈಶ್ವರ್ಯ ಸಿದ್ಧಿ ನೋಡ, ಭಾವಲಿಂಗ ಪೂಜೆಯದು ನಿರ್ಭಯ ನಿಜಾನಂದ ವಸ್ತು ಸ್ವರೂಪ ನೋಡ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಇಲ್ಲಿ ಇಷ್ಟಲಿಂಗ ಪೂಜೆ ಅಷ್ಟೈಶ್ವರ್ಯ ಸಿದ್ಧಿ ನೋಡ ಅಂದ್ರೆ, ಏನೂ ಇರ್ಲಿಲ್ಲದೆ ಇರ್ತಕ್ಕಂತ ಒಬ್ಬ ಬಡವಗೆ ಅಷ್ಟೈಶ್ವರ್ಯ ಸಿಕ್ಕರೆ ಎಷ್ಟು ಆನಂದ. ಊಟಕ್ಕೂ ಗತಿ ಇಲ್ಲದೆ ಇರ್ತಕ್ಕಂತ ಒಬ್ಬ ಬಡವಗೆ ಒಂದೇ ಸರಿಗೆ ಅಷ್ಟೈಶ್ವರ್ಯ ಸಿಕ್ತು, ಎಲ್ಲ ಸಕಲ ಭೋಗ ಸಂತಪ್ತು ಬೌದ್ಧಿಕ ಸಂಪತ್ತು ಹಂಗೆ ಉದಾಹರಣೆ ಕೊಡ್ತಾ ಹೋಗ್ತಾರೆ. ಅಷ್ಟೈಶ್ವರ್ಯ ಎಲ್ಲ ದನ ಕನಕ ಒಡೆ ವಸ್ತು ಸಿಕ್ಕಾಗ ಅತೀ ಬಡವನಿಗೆ ಎಷ್ಟು ಸಂತೋಷವಾಗ್ತತೋ, ಕೋಟ್ಯಾಧಿಪತಿ ಆಗ್ತಾನಲ್ಲ ಎಷ್ಟು ಸಂತೋಷ ಆಗ್ತತೋ ಹಾಗಾಗ್ತತಿ ನನಗೆ ಅಂತ ಹೇಳ್ತಾರೆ. ಇಲ್ಲಿ ಇಷ್ಟಲಿಂಗ ಪೂಜೆಯಿಂದ ಅಷ್ಟು ಆನಂದವನ್ನು ಕಂಡೆ, ಅಷ್ಟು ಸಂತೋಷವನ್ನು ಕಂಡೆ, ಅದರಲ್ಲಿ ಅಷ್ಟು ಸಿದ್ಧಿಯನ್ನು ಪಡೆದೆ ಅಂತ ಇಲ್ಲಿ ಸಿದ್ದರಾಮೇಶ್ವರು ಹೇಳ್ತಾ ಹೋಗ್ತಾರೆ. ಪ್ರಾಣಲಿಂಗ ಪೂಜೆಯದು ಅಖಂಡೈಶ್ವರ್ಯ ಸಿದ್ಧಿ ನೋಡ, ಅದು ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಅಂತ ಹೇಳ್ತಾ ಹೋಗ್ತಾರೆ. ಆಯತ ಸ್ವಾಯತ ಸನ್ನಿಹಿತ ಅಂತ ಇಷ್ಟಲಿಂಗ ಫಸ್ಟ್ ಧರಿಸ್ಕೊಳ್ಳೋದು. ಆಯತ ಸ್ವಾಯತ ಅಂದ್ರೆ ಅದ್ರೊಳಗೆ ಧ್ಯಾನ ಮಾಡ್ತಾ ಒಂದು ಹಂತದಲ್ಲಿ ಎಂದೂ ಎಡೆಬಿಡದೆ ಇಟ್ಕೊಂಡು ಸ್ವಾಯತ. ಸನ್ನಿಹಿತ ಅಂದ್ರೆ ಪರಮಾತ್ಮನೇ ನಾನು, ನಾನೇ ಪರಮಾತ್ಮ ಅಂತ ಪರಮಾತ್ಮ ತತ್ವನ ಸಂಪೂರ್ಣ ಅಳವಡಿಸ್ಕೊಳ್ಳೋದು ಸನ್ನಿಹಿತ ಅಂತ ಹೇಳ್ತಾರೆ. ಇಲ್ಲಿ ಪ್ರಾಣಲಿಂಗ ಪೂಜೆ ಇದು ಅಖಂಡೈಶ್ವರ್ಯ ಸಿದ್ಧಿ ನೋಡ. ಇಲ್ಲಿ ಅಷ್ಟೈಶ್ವರ್ಯ 1 ಕೋಟಿ ರೂಪಾಯಿ ಆದ್ರೆ ಪ್ರಾಣಲಿಂಗ ಪೂಜೆ 1 ಲಕ್ಷ, ಅದು ಅಂದ್ರೆ ಊಹಿಸಕ್ಕೆ ಸಾಧ್ಯವಿಲ್ಲ. ಅಖಂಡೈಶ್ವರ್ಯ ಅಷ್ಟೈಶ್ವರ್ಯ ಸಿದ್ಧಿನ ಪಡ್ಕೊಂಡೆ. ಭಾವಲಿಂಗ ಪೂಜೆಯದು ನಿರ್ಭಯ ನಿಜಾನಂದ ವಸ್ತು ಸ್ವರೂಪ ನೋಡ, ನಾ ಪರಮಾತ್ಮನ ಸತ್ ಸ್ವರೂಪವನ್ನು ನಾ ಕಂಡ್ಕಂಡೆ, ನಾ ಪಡ್ಕೊಂಡೆ ಇಷ್ಟಲಿಂಗ ಪೂಜೆಯಿಂದ ಅಂತಂದು ಅವ್ರು ಹಿಂಗ್ ಲಿಂಗ ತತ್ವದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಸಿದ್ದರಾಮೇಶ್ವರರು ಇಷ್ಟಲಿಂಗ ಪೂಜೆ ಮಾಡ್ತಾ ಅವರು ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಪೂಜೆ ಮಾಡ್ತಾರೆ. ಅಲ್ಲಿ ಇದು ಲಿಂಗ ತತ್ವ ಲಿಂಗ ಪೂಜೆ ಮಾಡೋಕ್ಕಿಂತ ಮೊದಲು ಸೊಲ್ಲಾಪುರದಲ್ಲಿ ಮಾಡ್ತಾರಲ್ಲ, ಅದು ಎಂದ್ರೆ ಅವ್ರು ಹ್ಯಾಂಗ ಮಾಡ್ತಿದ್ರು ಅಂದ್ರೆ ಮೂರ್ತಿ ಪೂಜೆ ಅಂದ್ರೆ ಚೆನ್ನಾಗಿ ಅಲಂಕಾರ ಮಾಡೋದು. ಪುಟ್ಟಿ ಪುಟ್ಟಿ ಹೂವು ರಾಶಿ ರಾಶಿ ಹೂವು ತಂದು ಚೆನ್ನಾಗಿ ಬಹಿರಂಗವಾಗಿ ಅಲಂಕಾರ ಮಾಡಿ ಅದರಲ್ಲಿ ಸುಮ್ಮನೆ ಅಷ್ಟ ವಿದಾರ್ಚನೆ ಅಂತಾರಲ್ಲ, ಧೂಪ ದೀಪ ಮಂಗಳಾರತಿ ಇದರಿಂದ ವೈಭವೀಕರಿಸಿ ಪೂಜೆ ಮಾಡ್ತಾ ಇದ್ರು. ಹಾಗಾಗಿ ಅದು ಬಹಿರಂಗದ ಪೂಜೆ. ಇದು ಇಷ್ಟಲಿಂಗ ಪೂಜೆ ಅಂತರಂಗದ ಪೂಜೆ. ನಮ್ಮನ್ನು ಅಂತರಂಗದೊಳಗೆ ನಾವು ಕಾಣ್ತಾ ಹೋಗೋದು ಇದು ಅಂತರಂಗದ ಪೂಜೆ ಇಷ್ಟಲಿಂಗ ಪೂಜೆ. ಹಾಗಾಗಿ ಅವರು ಬಹಿರಂಗದ ಪೂಜೆ ಹೇಗೆ ಇತ್ತು ಅದ್ರ ಬಗ್ಗೆ ಅವ್ರು ಹೇಳ್ತಾ ಹೋಗ್ತಾರೆ. ಅದು ಬಹಿರಂಗದ ಪೂಜೆ ನನಗೆ ಬೇಡ ಅನ್ನೋದು ಇಲ್ಲಿ ಇನ್ನೊಂದು ವಚನದಲ್ಲಿ ಹೇಳ್ತಾ ಹೋಗ್ತಾರೆ. ಎಲ್ಲಾ ಪ್ರಮತರು ಲಿಂಗವ ಧರಿಸಲು ನಾನೇನು ಒಲ್ಲೆನೆಂಬುದು ಮಾಯದ ಬಲೆಯೋ ಕರ್ಮದ ಬಲೆಯೋ, ನಾ ಧರಿಸಿಕೊಂಬುವೆ ಲಿಂಗವ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿನ್ನ ಪೂಜೆಗೆ ಇನ್ನೋರ್ವರ ಕರೆಸಿಕೋ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲಾ ಪ್ರಮತರು ಇಷ್ಟಲಿಂಗ ಧರಿಸ್ಕೊಂಡು ಅಲ್ಲಿ ಧ್ಯಾನ ಪೂಜೆ ಪ್ರಾರ್ಥನೆ ಅವರವ್ರ ಲಿಂಗ ತತ್ವದಲ್ಲಿ ತಮ್ಮಂತ ಅಳವಡಿಸ್ ಪ್ರಮತರು ಎಲ್ಲೋ ಲಿಂಗ ತತ್ವ ನಾನೇನು ಒಲ್ಲೆನೆಂಬುದು ಮಾಯದ ಬಲೆಯೋ ಕರ್ಮದ ಬಲೆಯೋ ಅವ್ರು ಅಷ್ಟು ಸಿದ್ಧಿಯನ್ನು ಪಡ್ಕೊಂಡಿರ್ತಾರೆ. ಅಷ್ಟು ಹೇಳ್ತಾ ಇದ್ದಾರೆ ನಾನು ಬೇಡ ಬೇಡ ಬೇಡ ಇಷ್ಟಲಿಂಗ ಅಂತ ಹೇಳ್ತಿದ್ದೇನಲ್ಲ ಅದು ನನಗೆ ಮಾಯ ಅಂಟ್ಕೊಂಡತ್ತು ನನಗೆ ಕರ್ಮ ಅಂಟ್ಕೊಂಡತ್ತು ಅಂತ ಹೇಳ್ತಾ ಇದ್ದಾರೆ. ಅದು ಮಾಯದ ಬಲೆಯೋ ಕರ್ಮದ ಬಲೆಯೋ ಇಷ್ಟು ದಿವಸ ನಾನು ಇಷ್ಟಲಿಂಗ ಒಲ್ಲೆ ಬೇಡ ಬೇಡ ಬೇಡ ಅಂತಿದ್ದೆ ಈ ಹೇಳ್ತಾ ಇದ್ದಾರೆ. ನಾ ಧರಿಸಿಕೊಂಬುವೆ ಲಿಂಗವ ನಾನು ಇಷ್ಟಲಿಂಗನ ಧರಿಸ್ಕೊಳ್ತೇನೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿನ್ನ ಪೂಜೆಗೆ ಇನ್ನೋರ್ವರ ಕರೆಸಿಕೋ ನಾನು ಇನ್ಮೇಲೆ ಸ್ಥಾವರಲಿಂಗ ಪೂಜೆ ಮಾಡೋಲ್ಲ ನೀನು ಬೇರೆ ಯಾರಾದರೂ ಅದಕ್ಕೆ ನೇಮಿಸ್ಕೋ ಅಂತ ಇಲ್ಲಿ ಗುರು ಸಿದ್ದರಾಮೇಶ್ವರರು ಹೇಳ್ತಾ ವಿಚಾರಗಳನ್ನ ವಿಶ್ಲೇಷಣೆ ಮಾಡ್ತಾ ಅವ್ರ ಮನಸ್ಸು ಪರಿವರ್ತನೆ ಆಗಿ ಆಮೇಲೆ ಚಿಕ್ಕ ವಯಸ್ಸಿರ್ತಕ್ಕಂಥ ಚನ್ನಬಸವಣ್ಣವರಿಂದನೇ ಇಷ್ಟಲಿಂಗ ದೀಕ್ಷೆ ಆಗುತ್ತೆ ಅವರಿಗೆ. ಇವರು ಇಳಿ ವಯಸ್ಸಿನರು, ಇವರು 60-65 ವರ್ಷ ಮೇಲೆ ಆಗ್ತತಿ. ಏಜ್ ಆಗಿರ್ತಾರೋ ಕಲ್ಯಾಣಕ್ಕೆ ಬಂದಾಗ ಸಿದ್ದರಾಮೇಶ್ವರರು ಅಲ್ಲಮ್ಮ ಪ್ರಭು ಜೊತೆಗೂಡಿ ಕಲ್ಯಾಣಕ್ಕೆ ಬರ್ತಾರೆ. ಆವಾಗ ಚನ್ನಬಸವಣ್ಣ 21 ವಯಸ್ಸಿನ ಚನ್ನಬಸವಣ್ಣನವರು. ಹಾಗಾಗಿ ಆ ಚನ್ನಬಸವಣ್ಣರು ಇಷ್ಟಲಿಂಗ ತತ್ವವನ್ನು ಅವರು ಅರುತ್ತಿರೋದು ಅಳವಡಿಸ್ಕೊಳ್ಳೋದು ಅವರು ತಿಳ್ಕೊಂಡು ಆ ಮಹಾಜ್ಞಾನಿ ಚನ್ನಬಸವಣ್ಣನವರೇ ನನಗೆ ಇಷ್ಟಲಿಂಗ ದೀಕ್ಷೆ ಮಾಡಬೇಕು ಅಂತ ಹೇಳಿ ಚನ್ನಬಸವಣ್ಣವರಿಂದ ಇಷ್ಟಲಿಂಗ ದೀಕ್ಷಣೆ ಮಾಡಿ ಲಿಂಗಾನುಸಂಧಾನ ಮಾಡ್ತಾ ಮಾಡ್ತಾ ಮಾಡ್ತಾ ಲಿಂಗ ತತ್ವವನ್ನು ತಿಳಿತಾ ಅವರು ಈ ತತ್ವದಲ್ಲಿ ಬಸವಣ್ಣ ತತ್ವದಲ್ಲಿ ಬಂದು ಅವರು ಲಿಂಗಾನುಭವಿ ಲಿಂಗಾಂಗ ಶಿವಯೋಗಿಯಾಗಿ ಹೋಗಿ ಆಮೇಲೆ ಲಿಂಗಾಂಗ ಯೋಗಿ ಸಿದ್ದರಾಮೇಶ್ವರ ಆಗ್ತಾರೆ.
1: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿವಶರಣರಾದಂತಹ ಚನ್ನಬಸವಣ್ಣ ಮತ್ತು ಸಿದ್ದರಾಮೇಶ್ವರರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರಿ. ಹಾಗೆ ಇಷ್ಟಲಿಂಗದ ಕುರಿತಾಗಿ ಚನ್ನಬಸವಣ್ಣನವರು ಎಷ್ಟೊಂದು ಅಗಾಧವಾದಂತಹ ಜ್ಞಾನವನ್ನ ಹೊಂದಿದ್ರು. ಅಂತಹ ಜ್ಞಾನವನ್ನ ಹಿರಿಯರಾದಂತಹ ಸಿದ್ದರಾಮೇಶ್ವರಿಗೆ ಬೋಧನೆಯನ್ನ ಮಾಡುವ ಮೂಲಕ ಇಷ್ಟಲಿಂಗದ ಪಾವಿತ್ರ್ಯತೆಯನ್ನ ತಿಳಿಸ್ಕೊಟ್ಟಂತಹ ಚನ್ನಬಸವಣ್ಣನವರ ಕುರಿತಾಗಿ ಹಾಗೆ ಸಿದ್ದರಾಮೇಶ್ವರರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಕಲ್ಲಹಳ್ಳಿಯ ರಾಷ್ಟ್ರೀಯ ಬಸವ ದಳದ ಸದಸ್ಯರಾದಂತಹ ಶ್ರೀಮತಿ ರತ್ನಮ್ಮ ಅವರು ಭಾಗವಹಿಸಿ ಸಿದ್ದರಾಮೇಶ್ವರರು ಮತ್ತು ಚನ್ನಬಸವಣ್ಣನವರ ನಡುವೆ ನಡೆಯುವಂತಹ ಇಷ್ಟಲಿಂಗದ ಕುರಿತಾದಂತಹ ಸಂವಾದವನ್ನ ತಿಳಿಸ್ಕೊಟ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ಬಗ್ಗೆ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಯಿತು. ವಚನ ವಿಹಾರ ಕಾರ್ಯಕ್ರಮವನ್ನ ಆಲಿಸಿದಂತ ಎಲ್ಲ ಬಾನುಲಿ ಕೇಳುಗರಿಗೂ ಧನ್ಯವಾದಗಳನ್ನ ಹೇಳ್ತಾ ನಂತರದಲ್ಲಿ ಬೆರಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
1: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
2: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
4: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
5: ಏನೇ, ಒಂದೇ ಮಗು ಸಾಕು ಅಂತನಾ?
6: ಇನ್ನೊಂದಾಗ್ಲಿ ಅಂತ ನಮ್ಮಿಬ್ರಿಗೂ ಆಸೆ ಇದೆ. ಆದ್ರೆ ಮೊದಲನೇದು ಸಿಸರಿಯನ್ನು, ಮತ್ತಿದು ಹಾಗೆ ಆಗುತ್ತೆ ಅಂತ ಚಿಂತೆ ಇದೆ.
5: ಶಿವಮೊಗ್ಗದ ಯುನಿಟಿ ಆಸ್ಪತ್ರೆಯಲ್ಲಿ ನೀವು ಬಯಸಿದರೆ ಎರಡನೆಯ ಮಗುವನ್ನು ನಾರ್ಮಲ್ ಹೆರಿಗೆ ಮಾಡಿಸುವ ಅವಕಾಶವಿದೆ. ಇದನ್ನ ವಿಬ್ಯಾಕ್ ಅಂತಾರೆ. ಇದನ್ನ ಪೇನ್ಲೆಸ್ ಕೂಡ ಮಾಡಬಹುದು.
7: ತಾಯಿ ಮಗುವಿನ ಸಂಪೂರ್ಣ ಆರೋಗ್ಯಕ್ಕಾಗಿ ದಿನದ 24 ಗಂಟೆಯೂ ವೈದ್ಯರ ಪರಿಣಿತ ಸಿಬ್ಬಂದಿಗಳ ತಂಡ ಸದಾ ಸಿದ್ಧವಿರುವ ಸಂಸ್ಥೆ ಯುನಿಟಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಮೆಗ್ಗಾನ್ ಆಸ್ಪತ್ರೆ ಹಿಂಭಾಗ, ಕುವೆಂಪು ರಸ್ತೆ, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8762171225. ಸಂಖ್ಯೆ ಮತ್ತೊಮ್ಮೆ 8762171225. ಯಶಸ್ವಿನಿ ಹಾಗೂ ABARK ಸೌಲಭ್ಯ ಇಲ್ಲಿ ಇದೆ.
8: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
9: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
10: ನಮಸ್ಕಾರ. ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಹದ ಮುದ ಕುದಿ ಹೆಚ್ಚೆ ವೆಗಟಹುದು ಕಡಮೆಯಿರೆ ಹಸಿನಾತ ಕದಡಲೊಡೆವುದು ಹಾಲು ಸೂಕ್ಷ್ಮವದರ ಹದ ಅದರ ಒಲೆ ಮನದ ಹದ ಅದನೆಚ್ಚರದಿ ನೋಡು ಬದುಕು ಸೊಗ ಹದದಿಂದ ಮಂಕುತಿಮ್ಮ ಕುದಿ ಹೆಚ್ಚೆ ವೆಗಟಹುದು ಕುದಿಯೋದು ಹೆಚ್ಚು ಮಾಡಿದ ಹಾಗೆ ವೆಗಟು ಅಂದರೆ ಕಮಟು ವಾಸನೆ ಸೀದು ವಾಸನೆ ಆಗತ್ತೆ ಕಡಿಮೆ ಇರೆ ಹಸಿನಾತ ಕಡಿಮೆ ಕುದಿಸಿದ್ರೆ ಹಸಿ ವಾಸನೆ ಹಾಗೆ ಇರುತ್ತೆ ಕದಡಲೊಡೆವುದು ಹಾಲು ಅದನ್ನು ಕಲಕಿದಾಗ ಹಾಲು ಒಡೆದೋಗತ್ತೆ ಸೂಕ್ಷ್ಮವದರ ಹದ ಸೂಕ್ಷ್ಮವಾಗಿದೆ ಅದರ ಹದ ಅದರ ಒಲೆ ಮನದ ಹದ ಅದರಂತೆ ಮನದ ಹದ ಕೂಡ ಅದನ್ನೆಚ್ಚರದಿ ನೋಡು ಅದನ್ನು ಎಚ್ಚರದಿಂದ ನೋಡು ಬದುಕು ಸೊಗ ಹದದಿಂದ ಈ ಹದದಿಂದ ನಮ್ಮ ಬದುಕು ಸೊಗಸಾಗತ್ತೆ ಈ ಕಗ್ಗನ ಇನ್ನೊಮ್ಮೆ ಹೇಳದ ಕುದಿ ಹೆಚ್ಚೆ ವೆಗಟಹುದು ಕಡಿಮೆ ಇರೆ ಹಸಿನಾತ ಕದಡಲು ಒಡೆವುದು ಹಾಲು ಸೂಕ್ಷ್ಮವು ಅದರ ಹದ ಅದರ ಒಲೆ ಮನದ ಹದ ಅದನ್ನು ಎಚ್ಚರದಿ ನೋಡು ಬದುಕು ಸೊಗ ಹದದಿಂದ ಮಂಕುತಿಮ್ಮ ಹಾಗಂದ್ರೇನಂತ ನೋಡೋಣ ಬನ್ನಿ ಉರಿ ಹೆಚ್ಚಿ ಅಡುಗೆ ತಳ ಹತ್ಬಿಡ್ಬೋದು ವಾಸನೆ ಬರ್ಬೋದು ಅದೇ ಕಡಿಮೆ ಆಯ್ತಾ ಹಸಿ ವಾಸನೆ ಕೂಡ ಬರಬಹುದು ಕದಡ್ದಾಗ ಹಾಲು ಒಡೆದೋಗತ್ತೆ ಅದರ ಹದ ತುಂಬ ಸೂಕ್ಷ್ಮ ಮನಸ್ಸಿನ ಹದ ಕೂಡ ಹಾಗೆ ಅದನ್ನು ಎಚ್ಚರದಿಂದ ಗಮನಿಸು ಆ ಹದದಿಂದಲೇ ಬದುಕು ಸೊಗಸಾಗತ್ತೆ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು ಅಮೇರಿಕಾದ ಬರಹಗಾರ ಮತ್ತು ಪತ್ರಕರ್ತರಿದ್ದಾರೆ ಅರ್ನೆಸ್ಟ್ ಹೆಮಿಂಗ್ವೇ ಅಂತ 20ನೇ ಶತಮಾನದ ಅತ್ಯಂತ ಪ್ರಭಾವಿ ಲೇಖಕರವರು ಬದುಕಿನ ಸಾಹಸಶೀಲತೆ ಧನಾತ್ಮಕ ಚಿಂತನೆಗಳಿಗಾಗಿ ಹೆಸರಾದವು ಅವರ ಬರಹಗಳು ಅವರ ಓಲ್ಡ್ ಮ್ಯಾನ್ ಆ್ಯಂಡ್ ದ ಸೀ ಕಾದಂಬರಿಗೆ 1954ರಲ್ಲಿ ನೊಬೆಲ್ ಪಾರಿತೋಷಕ ಸಹ ಬರುತ್ತೆ ಒಂದನೇ ಮಹಾಯುದ್ಧದಲ್ಲಿ ಆಂಬ್ಯುಲೆನ್ಸ್ ದಳನ ಸೇರಿ ಯುದ್ಧದ ವರದಿಗಾರನಾಗಿ ಧೈರ್ಯನ ಪ್ರದರ್ಶಿಸಿದ ವ್ಯಕ್ತಿಯವರು. ಸಾವಿರಾರು ಜನರಿಗೆ ಪ್ರೇರಣೆಯನ್ನು ಕೊಟ್ಟವರು. ಆಶಾವಾದವನ್ನೇ ಬೋಧಿಸಿದ ಹೆಮಿಂಗ್ವೇ ಅವರು 1961 ಜುಲೈ 2 ತಾರೀಕು ಆತ್ಮಹತ್ಯೆ ಮಾಡಿಕೊಳ್ತಾರೆ. ಅಂಥ ಪ್ರೇರಕನಾಗಿದ್ದ ಮನುಷ್ಯನೇ, ಸ್ಫೂರ್ತಿದಾಯಕವಾಗಿದ್ದ ಮನುಷ್ಯನೇ ಯಾಕೆ ಹೀಗೆ ಜೀವನನ ಅಂತ್ಯಗೊಳಿಸಿದ? ಹಾಗಾದ್ರೆ ಅವ್ರು ಬರೆದದ್ದೆಲ್ಲ ನಾಟಕನ? ಇರ್ಲಿಕ್ಕಿಲ್ಲ. ಅಷ್ಟು ದೀರ್ಘವಾಗಿ ಯಾರಿಗೂ ನಾಟಕ ಮಾಡಿಕೊಂಡು ಬದುಕೋದಕ್ಕೆ ಸಾಧ್ಯ ಇಲ್ಲ. ಹಾಗಂದಮೇಲೆ ಯಾವುದೋ ಒಂದು ಕ್ಷಣದಲ್ಲಿ ಮನಸ್ಸಿಗೆ ನಿರಾಸೆ ಕವಿದು ಆತ್ಮವಿಶ್ವಾಸ ಕುಸಿದು ಹೋಗಿರ್ಬೋದು. ಮನಸ್ಸು ಹೀಗೆ ಅಂತ ಹೇಳೋದು ಬಹಳ ಕಷ್ಟ. ಯಾವಾಗ ಅದು ಉನ್ಮತ್ತತೆನ ಮುಟ್ಟಿತು, ಯಾವಾಗ ಕುಸಿದು ಪಾತಾಳ ಸೇರಬಹುದು ಅನ್ನೋದು ಹೇಳೋದಿಕ್ಕೆ ಆಗದೆ ಇರುವಂಥ ವಿಷಯ. ಇನ್ನು ಜಗತ್ತನ್ನೇ ಗೆಲ್ಲೋದಕ್ಕೆ ಹೊರಟ ಮಹತ್ವಾಕಾಂಕ್ಷಿ ಹಿಟ್ಲರ್ ತಾನು ಇನ್ನೇನು ಸೋತು ಬಿಡ್ತೀನಿ ಅನ್ನೋದು ಖಚಿತವಾದಾಗ ಒಂದು ಗಳಿಗೆಯಲ್ಲೇ ಆತ್ಮವಿಶ್ವಾಸನ ಕಳೆದುಕೊಂಡು ತಲೆಗೆ ಗುಂಡಿಟ್ಕೊಂಡು ಸಾವನ್ನಪ್ತಾನೆ. ಆಗ ಅವನ ಮನಸ್ಥಿತಿ ಎಂಥದ್ದಾಗಿದ್ದಿರಬಹುದು ಯೋಚಿಸಿ. ನೀವು ಎಷ್ಟೋ ಕಥೆಗಳನ್ನು, ಎಷ್ಟೋ ನಿಜವಾಗಿ ನಡೆದದ್ದನ್ನು ನೋಡಿರ್ತೀರ. ತೀರಾ ಇತ್ತೀಚೆಗಷ್ಟೇ ಒಬ್ಬರು ಪತ್ರಕರ್ತರು ಹೀಗೆ ತಮ್ಮ ಜೀವನ ಕೊನೆಗಾಣಿಸಿದ್ದನ್ನು ಕೇಳಿರ್ತೀರ. ಯಾರೋ ಒಬ್ಬ ತರುಣ, ಬುದ್ಧಿವಂತ, ಚಲನಚಿತ್ರ ಅನ್ನೋ ಮಾಯಾಲೋಕನ ಸೇರಿ ತನಗಿದ್ದ ಪ್ರತಿಭೆಯಿಂದ ಜನರ ಮೆಚ್ಚುಗೆಯನ್ನು, ಕಲ್ಪನೆಗೂ ಮೀರಿದ ಹಣನ ಪಡೆದು ತನ್ನ ಸುತ್ತ ಹಬ್ಬಿರುವಂತಹ ಆ ನೊರೆಯ ವಾತಾವರಣನೇ ನಿಜ ಅಂತ ನಂಬಿ ತೇಲಾಡಿ ಇನ್ಯಾವುದೋ ಒಂದು ಕ್ಷಣದಲ್ಲಿ ಇದೆಲ್ಲ ಗಾಳಿ ಗೋಪುರ ಅಂತ ಗೊತ್ತಾದಾಗ ಅರಳಬೇಕಾಗಿರೋ ಬಾಳನ್ನು ತಣ್ಣಗಾಗಿಸಿದ್ದು ಇಂಥ ಕುಸಿದ ಕ್ಷಣಗಳಲ್ಲೇ ಅಲ್ವಾ? ಅಂದರೆ ಮನುಷ್ಯನನ್ನು ಸಾಧನೆಯ ಉತ್ತುಂಗಕ್ಕೆ ಕರೆದೊಯ್ಯೋದು ಈ ಮನಸ್ಸೇ. ಅವನನ್ನು ನಿರಾಸೆಯ ಪ್ರಪಾತಕ್ಕೆ ಕೆಡವಿ ದಿಕ್ಕುಗೆಡಿಸೋದು ಕೂಡ ಈ ಮನಸ್ಸೇ. ಹಾಗಾಗಿ DVJ ಅವರು ಮನಸ್ಸನ್ನು ಹಾಲಿಗೆ ಹೋಲಿಸ್ತಾ ಇದ್ದಾರೆ. ಅದು ಮನಸ್ಸಿನ ಹಾಗೆ ತುಂಬ ಸೂಕ್ಷ್ಮ ಅಲ್ವಾ? ತುಂಬ ಕಾಯಿಸ್ಬಿಟ್ವಿ ಅಂದರೆ ಹೊತ್ತಿದ ವಾಸನೆ ಬರ್ಬೋದು, ಕಡಿಮೆ ಕಾಯಿಸಿದ್ರೆ ಹಸಿ ಹಸಿ ವಾಸನೆ, ಯಾವುದಾದ್ರೂ ಸ್ವಲ್ಪ ಸ್ವಚ್ಛ ಇಲ್ದಿರೋ ಸೌಟ್ ಹಾಕಿ ಕದಡಿದ್ರೆ ಓಡದೇ ಹೋಗತ್ತೆ. ಹಾಗೆ ಮನಸ್ಸಿನ ಹದ ಕೂಡ ಅಲ್ವಾ? ಮನಸ್ಸನ್ನು ವಿಪರೀತ ಕುದಿಸೋದು ಸರಿಯಲ್ಲ, ಹೇಗೆಂದರೆ ಹಾಗೆ ಬಿಡೋದು ತಪ್ಪು. ಕೆಟ್ಟ ಋಣಾತ್ಮಕ ಚಿಂತನೆಗಳು ಅನ್ನೋ ಸೌಟ್ ಹಾಕಿ ಕದಡಿದ್ರೆ ಮನಸ್ಸು ಓಡದೇ ಹೋಗ್ಬಿಡತ್ತೆ. ಹಾಗಾಗಿ ಈ ಮನಸ್ಸನ್ನು ತುಂಬ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು. ಎಲ್ಲಿವರೆಗೂ ಮನಸ್ಸು ಹದವಾಗಿರುತ್ತೋ ಅಲ್ಲಿವರೆಗೂ ನಮ್ಮ ಬದುಕು ಕೂಡ ಸೊಗಸಾಗಿರುತ್ತೆ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
8: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
11: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
8: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
11: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
12: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
13: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
12: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
13: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
12: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
14: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
12: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035587424 ಅಥವಾ 8884082682.
14: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
15: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತಿನ ಸಾರವಾಗಿದೆ. ಇಂತಹ ಗಾದೆಗಳ ಕುರಿತಾಗಿ ಶಿವಮೊಗ್ಗದವರೇ ಆದಂತಹ ರಂಗಕರ್ಮಿಗಳಾದ ಚೇತನ್ ಸಿ ಇವರು ಗಾದೆ ಮಾತುಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಹಾಗಾದ್ರೆ ಸ್ನೇಹಿತರೆ, ಇಂದು ಯಾವ ಗಾದೆ ಮಾತನ್ನ ತಿಳಿಸ್ಕೊಡ್ತಾರೆ ಅಂತ ಕೇಳೋಣ ಬನ್ನಿ.
16: ಎಲ್ರಿಗೂ ನಮಸ್ಕಾರ, ನಾನು ಚೇತನ್ ಸಿ ರಾಯನಹಳ್ಳಿ. ಕನ್ನಡ ಭಾಷೆಯಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಗಾದೆ ಮಾತುಗಳು. ಆ ಗಾದೆ ಮಾತುಗಳು ಮೇಲ್ನೋಟಕ್ಕೆ ಒಂದು ಅರ್ಥವನ್ನ ಕೊಟ್ರೆ ಒಳಾರ್ಥಗಳು ಅದ್ಭುತವಾಗಿರ್ತಕ್ಕಂಥದ್ದು. ಈ ಗಾದೆ ಮಾತುಗಳನ್ನ ನಮ್ಮ ಹಿರಿಯರ ಅನುಭವದ ಮಾತುಗಳನ್ನು ಕರಿತಾ ಹೋಗ್ತೀವಿ. ನಮ್ಮ ಪೂರ್ವಜರು ಕೊಟ್ಟಂತಹ ಅದ್ಭುತವಾದಂತಹ ಉಡುಗೊರೆಗಳಲ್ಲಿ, ಕೊಡುಗೆಗಳಲ್ಲಿ, ಕಾಣಿಕೆಗಳಲ್ಲಿ ಗಾದೆ ಮಾತುಗಳು ಒಂದು. ಈ ಗಾದೆ ಮಾತುಗಳನ್ನ ಬರೆದಿಟ್ಟವರು ಯಾರು ಅನ್ನೋದ್ರ ಬಗ್ಗೆ ನಮಗೆಲ್ಲೂ ದಾಖಲೆಗಳಿಲ್ಲ. ಆದ್ರೆ ಒಬ್ಬರಿಂದ ಒಬ್ಬರಿಗೆ ಕೇಳ್ತಾ, ಬಾಯಿಂದ ಬಾಯಿಗೆ ಹೇಳ್ತಾ ಹರಡದಂತಹ ಮಾತುಗಳು ಗಾದೆ ಮಾತುಗಳಾಗಿದೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದೆ ಎನ್ನುವುದು ಗಾದೆಗಳ ಬಗ್ಗೆ ಇರತಕ್ಕಂತಹ ಒಂದು ಹೆಮ್ಮೆಯ ಅಭಿಮಾನದ ಮಾತಾಗಿದೆ. ಅರ್ಥಾತ್ ಬರೆದಿಟ್ಟಿರ್ತಕ್ಕಂತಹ ನಾಲ್ಕು ವೇದಗಳು ಸುಳ್ಳಾದರೂ ಆಗ್ಬೋದೇನೋ, ಆದ್ರೆ ಗಾದೆಗಳು ಮಾತ್ರ ಯಾವತ್ತಿಗೂ ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವೆಲ್ಲವೂ ಕೂಡ ಹಿರಿಯರ ಅನುಭವದ ಮಾತುಗಳು ಅನ್ನೋದು ಗಾದೆಯನ್ನ ಎಷ್ಟು ವಿಶೇಷವಾಗಿದೆ ಅನ್ನೋದನ್ನ ತಿಳಿಸುವಂತಹ ಮಾತುಗಳಾಗಿದೆ. ಇವತ್ತು ನಾನು ನಿಮಗೆ ಕನ್ನಡದ ಒಂದು ಗಾದೆಯನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅತಿ ಆಸೆ ಗತಿಗೇಡು. ಗಾದೆ ಮಾತೆ ಹೇಳುತ್ತೆ, ಅತಿಯಾದ ಆಸೆಯನ್ನ ಪಟ್ಟರೆ ಕಡೆಯದಾಗಿ ಎಲ್ಲವನ್ನು ಕೂಡ ಕಳ್ಕೊಳ್ಬೇಕಾಗುತ್ತೆ ಅನ್ನೋದು ಮೇಲ್ನೋಟಕ್ಕೆ ಸಿಗುವಂತಹ ಅರ್ಥ. ಇದ್ರ ವಿಶೇಷವಾದ ಅರ್ಥವನ್ನು ತಿಳಿಯೋದಾಯ್ತು ಅಂದ್ರೆ, ಅತಿಯಾಗಿ ನಾವು ಯಾವುದನ್ನು ಕೂಡ ಬೇಕು ಬೇಕು ಅಂತ ಬಯಸೋದ್ರ ಹಿಂದೆ ಹೋಗ್ತಾ ಹೋಗ್ತಾ ಇರ್ತಕ್ಕಂತಹ ಸುಖ ಶಾಂತಿ ನೆಮ್ಮದಿಯನ್ನು ಕಳ್ಕೊಳ್ತೀವಿ, ಕೊನೆಯದಾಗಿ ಎಲ್ಲವನ್ನು ಕೂಡ ಕಳ್ಕೊಳ್ಬೇಕಾಗುತ್ತೆ ಅನ್ನೋದು ಅರ್ಥವಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಕಥೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಳ್ಳಿಯಲ್ಲಿ ಒಬ್ಬ ರೈತ ಇದ್ದ, ಒಂದು ಕೋಳಿಯನ್ನ ಸಾಕಿದ್ದ. ಕೋಳಿ ದಿನವೂ ಮೊಟ್ಟೆ ಇಡ್ತಾ ಇತ್ತು, ಸಾಮಾನ್ಯ ಮೊಟ್ಟೆಯಾಗಿತ್ತು, ಹಾಗಾಗಿ ಆತನಿಗೆ ವಿಶೇಷ ಅನಿಸ್ಲಿಲ್ಲ. ಒಂದಿಷ್ಟು ದಿನಗಳ ನಂತರದಲ್ಲಿ ಆ ಕೋಳಿ ಚಿನ್ನದ ಮೊಟ್ಟೆಗಳನ್ನ ಇಡ್ಲಿಕ್ಕೆ ಶುರುವಾಯ್ತು. ಕೆಲವೊಂದು ದಿನಗಳ ನಂತರದಲ್ಲಿ ಆ ಕೋಳಿ ಚಿನ್ನದ ಮೊಟ್ಟೆಗಳನ್ನ ಇಡಲಿಕ್ಕೆ ಶುರು ಮಾಡ್ತು. ಯಾವಾಗ ಆ ಕೋಳಿ ಚಿನ್ನದ ಮೊಟ್ಟೆಗಳನ್ನ ಇಡಲಿಕ್ಕೆ ಶುರು ಮಾಡ್ತೋ, ಈತನಿಗೆ ಆಶ್ಚರ್ಯವೂ ಆಯ್ತು, ತಾನೊಬ್ಬ ಶ್ರೀಮಂತ ಆಗ್ಬಹುದು ಅನ್ನೋ ಆಸೆ ಕೂಡ ಬೆಳೀತಾ ಹೋಯ್ತು. ಹೀಗೆ ಬೆಳೆದಂತಹ ಆಸೆ ಆತನಿಗೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಯ್ತು. ದಿನವೂ ಒಂದೊಂದು ಮೊಟ್ಟೆ ತಗೊಳ್ತಾ ಇದ್ದ, ಅದರಿಂದ ತಾನು ಲಾಭವನ್ನು ಗಳಿಸುವಂತ ಪ್ರಯತ್ನದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದ. ದಿನವೂ ಒಂದೊಂದು ಮೊಟ್ಟೆ ಸಿಗ್ತಾ ಇತ್ತು. ಆದ್ರೆ ಆತನಿಗೆ ಅತಿಯಾದ ಆಸೆ ಏನಾಗುತ್ತೆ, ಒಂದೊಂದು ಮೊಟ್ಟೆ ತಗೊಳ್ಳೋದಕ್ಕಿಂತ ಕೋಳಿಯ ಹೊಟ್ಟೆಯನ್ನೇ ಬಗೆದ್ರೆ ಅಲ್ಲಿ ಎಷ್ಟೆಲ್ಲ ಮೊಟ್ಟೆಗಳು ಸಿಗಬಾರ್ದು ಅಂತಕ್ಕಂತಹ ಒಂದು ದುರಾಲೋಚನೆಗೆ ಬರ್ತಾನೆ. ಯಾವಾಗ ಆತರದ ಒಂದು ದುರಾಲೋಚನೆ ಬರ್ತಾನೋ, ಆತ ಕೋಳಿಯನ್ನ ಹಿಡ್ಕೊಂಡು ಅದರ ಹೊಟ್ಟೆಯನ್ನ ಬಗಿತಾನೆ. ಅದರ ಪ್ರಾಣವೇ ಹೋಗುತ್ತೆ, ಅದರ ಹೊಟ್ಟೆಯ ಭಾಗದಲ್ಲಿ ಕೇವಲ ಒಂದೇ ಒಂದು ಮೊಟ್ಟೆ ಸಿಗುತ್ತೆ, ಮಿಕ್ಕಿದಂತಹ ಮೊಟ್ಟೆಯ ಗೊಂಚಲುಗಳನ್ನ ಕಾಣ್ತಾ ಹೋಗ್ತಾನೆ. ಅವಿನ್ನೂ ಬಹಳ ಸಣ್ಣದಾಗಿದ್ದು ದಿನವೂ ಒಂದೊಂದು ಮೊಟ್ಟೆ ತಗೊಂಡು ತಾನು ತೃಪ್ತವಾಗಿರಬಿಟ್ಟು ಎಲ್ಲವನ್ನೂ ಕೂಡ ಒಂದೇ ಸಲ ಪಡಿಬೇಕು ಅಂತಕ್ಕಂತಹ ಅತಿಯಾದ ಆಸೆಗೆ ಬಿದ್ದು ಕೋಳಿಯನ್ನೇ ಕಳ್ಕೊಳ್ತಾನೆ. ಕಥೆ ಸರಳವಾಗಿದ್ರೂ ಸುಲಭವಾಗಿದ್ರೂ ಹೇಳಲಿಕ್ಕೆ ಹೊರಟಿರ್ತಕ್ಕಂತ ಅರ್ಥ ಇದೆಯಲ್ಲ, ಅದು ಬಹಳ ವಿಭಿನ್ನವಾಗಿರತಕ್ಕಂಥದ್ದು. ನಮಗೆ ಪ್ರತಿನಿತ್ಯ ಜೀವನದಲ್ಲಿ ಕೂಡ ಸುಖ ಶಾಂತಿ ನೆಮ್ಮದಿ ಇರುತ್ತೆ, ಹಣವನ್ನ ಗಳಿಸಿರ್ತೇವೆ. ಈ ಹಣವನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದ್ರೆ ಸಾಕು. ಆದ್ರೆ ಇದಕ್ಕಿಂತ ಹೆಚ್ಚಾಗಬೇಕು, ಅದಕ್ಕಿಂತ ಹೆಚ್ಚಾಗಬೇಕು, ಪಕ್ಕದವ್ರಿಗಿಂತ ಜಾಸ್ತಿ ಬೇಕು, ಇವರಿಗಿಂತ ನಾನು ಶ್ರೀಮಂತನಾಗಬೇಕು ಅಂತಕ್ಕಂತಹ ಯೋಚನೆಯನ್ನ ಮಾಡ್ತಾ ಮಾಡ್ತಾ ಆ ಶ್ರೀಮಂತಿಕೆಯ ಧಾವಂತದಲ್ಲಿ ನಾವು ನಮ್ಮ ಇವತ್ತಿನ ಸುಖ ಸಂತೋಷ ಎಲ್ಲದನ್ನು ಕೂಡ ಕಳ್ಕೊಳ್ತಾ ಇದೀವಿ. ಕೊನೆಗೆ ಯಾವುದೋ ಒಂದು ಹಣದ ಹಿಂದೆ ಬಿದ್ದು ಬಹಳ ದಿಢೀರಂತೆ ಶ್ರೀಮಂತರಾಗಬೇಕು ಅಂತೇಳಿ ಆ ಹಣದ ಹಿಂದೆ ಬೀಳ್ತೀವಿ, ಅದನ್ನ ಇನ್ನೆಲ್ಲೋ ಕಳ್ಕೊಳ್ತೀವಿ. ಗೊತ್ತಿರ್ಬೋದು ಎಲ್ರಿಗೂ, ಇತ್ತೀಚೆಗೆ ಹಣವನ್ನ ಡಬಲ್ ಮಾಡ್ತಾರೆ, ತ್ರಿಬಲ್ ಮಾಡ್ತಾರೆ ಅಂತ ಅಲ್ಲೆಲ್ಲೋ ಹಣ ಹಾಕಿದ್ವಿ, ಇಲ್ಲೆಲ್ಲೋ ಹಾಕಿದ್ವಿ ಅಂತಂದೇಳಿ ಅಲ್ಲಿ ಯಾರೋ ಚೀಟಿಲಿ ಮೋಸ ಮಾಡಿದ್ರು, ಕೊನೆಗೆ ಹಣವನ್ನ ಎತ್ಕೊಂಡು ಊರು ಬಿಟ್ಟು ಹೋಗಿರೋದೆಲ್ಲ ನೋಡ್ತಾ ಹೋಗ್ತೀವಿ. ಇದ್ದ ಹಣವನ್ನ ನಾವು ಖುಷಿಯಿಂದ ಕಳೆದ್ಬಿಟ್ಟು ಅತಿಯಾದ ಲಾಭ ಬರುತ್ತೆ ಅಂತಕ್ಕಂತಹ ದುರಾಸೆಗೆ ಬಿದ್ದು ಕೈಯಲ್ಲಿ ಇದ್ದದ್ದನ್ನು ಕೂಡ ಕಳ್ಕೊಳ್ತೀವಿ. ಈ ರೀತಿ ಆಗೋದು ಬೇಡ. ಹಾಗಾಗಿ ಅತಿ ಆಸೆ ಗತಿಗೇಡಿ ಕಾರಣವಾಗುತ್ತೆ. ಹಾಗಾಗಿ ಅತಿಯಾದ ಆಸೆ ಬೇಡ, ಏನಿದೆಯೋ ಅದರಲ್ಲಿ ತೃಪ್ತಿಯನ್ನ ಹೊಂದೋಣ, ಇರುವುದನ್ನೇ ಸುಖವಾಗಿ ನೆಮ್ಮದಿಯಾಗಿ ಕಳಿಯೋಣ ಅಂತ ಹೇಳ್ತಾ ಇವತ್ತು ಈ ಗಾದೆಯನ್ನು ತಿಳಿಸಿದ್ದೀನಿ. ಮುಂದಿನ ದಿನದಲ್ಲಿ ಮತ್ತೊಂದು ಹೊಸ ಗಾದೆಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.
15: ಅತಿ ಆಸೆ ಗತಿಗೇಡು ಎಂಬ ಗಾದೆ ಮಾತಿನ ಅರ್ಥ ವಿವರಣೆಯನ್ನ ಹಾಗೆ ಅದಕ್ಕೆ ಪೂರಕವಾದಂತಹ ಒಂದು ಕಥೆಯನ್ನ ತಿಳಿಸ್ಕೊಟ್ಟಂತಹ ಚೇತನ್ ಸಿ ರಾಯನಹಳ್ಳಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
14: ಅಬ್ಬಾ, ಏನ್ ಬಿಸ್ಲು! ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
17: ಕಿರಣ್, ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟಾದಲ್ಲಿದೆ ತಂಪು ಸೊಲ್ಯೂಷನ್. ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್, ಬಿಸಿಲಲ್ಲೂ ಕೂಲ್ ಆಗಿರು.
14: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕಲ್ ವಾ?
17: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
14: ವಾವ್!
17: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ಸಿಗುತ್ತೆ, ಮತ್ತೆ ಒಟ್ಟು 145,000 ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
18: ಶಕ್ತಿ ಟೊಯೋಟಾ ಸಮ್ಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
14: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
18: ಶಕ್ತಿ ಟೊಯೋಟಾ ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804184730. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
19: ಬೀದಿ ಬೀದಿಯಲ್ಲಿ ಈ ಧ್ವನಿ ಮೊಳಗಲಿ, ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ. ನಮ್ಮ ಜನಗಣತಿ ನಮ್ಮ ವಿಕಾಸ.
20: ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
6: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
21: ಪೊನ್ನಜ್ಜಿ, ನಮ್ಮ ಸ್ಕೂಲ್ನಲ್ಲೂ ದಪ್ಪಗೆ ಒಬ್ಬ ಇದ್ದಾನೆ.
22: ಅವನ ಹೆಸರು ರಾಘವ ಅಂತ.
23: ಆದ್ರೆ ಎಲ್ಲರೂ ಅವನ ಕಟ್ಟುಮಸ್ತಾದ ದೇಹ ನೋಡಿ ಅವನನ್ನ ಭೀಮ ಭೀಮ ಅಂತ ಅಣಕಿಸ್ತಾರೆ.
22: ಹಾಗೆ ಹೇಳಿದ್ರೆ ಅವನಿಗೆ ಬಹಳ ಸಿಟ್ಟು ಬರುತ್ತೆ,
21: ಎಲ್ಲರಿಗೂ ಹೊಡಿಯೋಕ್ ಬರ್ತಾನೆ.
24: ನೀವೆಲ್ಲ ಹಾಗೆ ಅಣಕಿಸ್ಬಾರ್ದು ಅಲ್ವಾ, ಮತ್ತೆ ಅವನಿಗೆ ಹೇಳಿ ಸಿಟ್ಟು ಮಾಡ್ಕೋಬಾರ್ದು ಅಂತ. ಭೀಮ ಅಂದಾಕ್ಷಣ ಸಿಟ್ಟು ಯಾಕೆ ಮಾಡ್ಕೋಬೇಕು? ಭೀಮನ ದೇಹ ವಜ್ರಕಾಯ, ಮನಸ್ಸು ಹೂವಿನಷ್ಟೇ ಮೃದು, ಅದ್ಭುತ ವ್ಯಕ್ತಿತ್ವ ಅವನದ್ದು. ಹಾಗಾಗಿ ಭೀಮ ಅಂದಾಕ್ಷಣ ಖುಷಿ ಪಡಬೇಕು.
22: ಹೌದಾ? ಹಾಗಾದ್ರೆ ಇವತ್ತು ಅವನ ಕಥೆನೇ ಹೇಳು.
24: ಆಗ್ಲಿ, ಭೀಮ ಮಹಾಬಲಶಾಲಿ ಅನ್ನೋ ವಿಷಯ ನಿಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ಆತ ಅದ್ವಿತೀಯ ದೈವ ಭಕ್ತ ಅನ್ನೋ ವಿಷಯ ಹೆಚ್ಚಿನವರಿಗೆ ಗೊತ್ತೇ ಇಲ್ಲ. ಅದಕ್ಕೆ ಭೀಮನ ಮಾನಸ ಪೂಜೆ ಎನ್ನೋ ಕಥೆಯನ್ನ ಇವತ್ತು ನಿಮಗೆ ಹೇಳ್ತೀನಿ. ಪಂಚಪಾಂಡವರಲ್ಲಿ ಎರಡನೆಯವನೇ ಬಲ ಭೀಮ, ವಾಯುಪುತ್ರ ಅವನು. ಅವನಿಗೆ 10,000 ಆನೆಗಳ ಬಲವಿತ್ತು. ಒಂದ್ಸಲ ಭೀಮ ಚಿಕ್ಕ ಮಗುವಾಗಿದ್ದಾಗ ಕುಂತಿಯ ಕೈಯಿಂದ ಅಕಸ್ಮಾತ್ ಆಗಿ ಜಾರಿ ಬಂಡೆ ಮೇಲೆ ಬಿದ್ದುಬಿಟ್ನಂತೆ. ಕುಂತಿ ಮಗುವಿಗೆ ಏನಾಯ್ತೋ ಅಂತ ಗಾಬರಿಗೊಳ್ತಾಳೆ. ಆದರೆ ಪುಟ್ಟ ಮಗು ಭೀಮನಿಗೆ ಏನೂ ಆಗಿರೋದಿಲ್ಲ. ಆಶ್ಚರ್ಯ ಎನ್ನೋ ಹಾಗೆ ಮಗು ಭೀಮ ನಗ್ತಾ ಇದ್ನಂತೆ. ಆದರೆ ಆತ ಬಿದ್ದ ಬಂಡೆ ಮಾತ್ರ ಬಿರುಕು ಬಿಟ್ಟು ತುಂಡಾಗ್ಬಿಟ್ಟಿತ್ತಂತೆ. ಹೀಗೆ ಭೀಮನ ಶಕ್ತಿ ಅಪಾರವಾದದ್ದಾಗಿತ್ತು. ತಟ್ಟನೆ ನೋಡಿದರೆ ಆತ ಬಹಳ ಒರಟ, ಶುದ್ಧ ಅನಾಗರಿಕ ಅನ್ನೋ ಹಾಗೆ ಕಾಣ್ತಿದ್ದ. ವಾಸ್ತವವಾಗಿ ಆತ ಮೃದು ಹೃದಯ ಭಾವಜೀವಿಯಾಗಿದ್ದ. ಅವನ ಎಷ್ಟೋ ಮನಸ್ಸಿನ ಆಂತರಿಕ ವಿಷಯಗಳು ಒಂದೇ ಪ್ರಾಣ 5 ದೇಹಗಳ ಹಾಗೆ ಇದ್ದ ಉಳಿದ ಪಂಚ ಪಾಂಡವರಿಗೆ ಗೊತ್ತೇ ಇರಲಿಲ್ಲ. ಅವನ ಅಂತರಂಗದ ಭಕ್ತಿಯ ತೀವ್ರತೆಯನ್ನು ಇತರರು ಕಾಣುವಂತಹ ಒಂದು ಪ್ರಸಂಗ ನಡೆಯುತ್ತೆ. ಒಂದಿನ ಪಾಂಡವರ ಅಗ್ರಜ ಅಂದರೆ ದೊಡ್ಡಣ್ಣ ಧರ್ಮರಾಜ ಸಂಜೆ ಮನೆ ದೇವರ ಪೂಜೆಯನ್ನು ನಡೆಸ್ತಾ ಇದ್ದ. ಪೂಜೆ ಮುಗಿದು ಮಂಗಳಾರತಿಯ ಹೊತ್ತಿಗೆ ಮನೆ ಮಂದಿಯೆಲ್ಲ ಅಲ್ಲಿ ಸೇರ್ತಾರೆ. ಕುಂತಿ, ದ್ರೌಪದಿ, ಅರ್ಜುನ, ನಕುಲ, ಸಹದೇವ, ಹೀಗೆ ಎಲ್ಲರೂ ಮಂಗಳಾರತಿಯನ್ನು ಸ್ವೀಕರಿಸೋಕೆ ಮುಂದಾಗ್ತಾರೆ. ಧರ್ಮರಾಜ ನೋಡ್ತಾನೆ, ಭೀಮ ಮಾತ್ರ ಇರಲಿಲ್ಲ. ಎಲ್ಲಿ ಹೋದ ಇವನು ಅಂತ ಅತ್ತಿತ್ತ ನೋಡ್ತಾನೆ ಧರ್ಮರಾಜ. ಆದರೆ ಭೀಮ ಮಾತ್ರ ಕಾಣಲಿಲ್ಲ. ಧರ್ಮರಾಜನಿಗೆ ಕೋಪ ಬರುತ್ತೆ. ಇವನೊಬ್ಬ ಶುದ್ಧ ಒರಟ, ಅಪ್ಪಟ ಸೋಮಾರಿ, ಕಂಠಪೂರ್ತಿ ತಿನ್ನೋದು, ಮುಸ್ಕೆಳ್ದು ಮಲಗೋದು ಅಂತ ಬೈತಾ ಬೈತಾ ಅವನ ಕೊಠಡಿಗೆ ಹೋಗ್ತಾನೆ. ನೋಡಿದ್ರೆ ಧರ್ಮರಾಜ ಅಂದುಕೊಂಡ ಹಾಗೆ ಭೀಮ ಮುಸ್ಕೆಳ್ದು ಮಲಗಿಬಿಟ್ಟಿದ್ದ. ಧರ್ಮರಾಜನಿಗೆ ಮತ್ತಷ್ಟು ಕೋಪ ಬರುತ್ತೆ. ಆತ ಸಿಟ್ಟಿನಿಂದ ಮುಂದೆ ಬಂದು ಭೀಮ ಹೊದ್ಕೊಂಡಿರೋ ಮುಸ್ಕನ್ನ ಎಳಿತಾನೆ. ಆಗ ಏನಾಗುತ್ತೆ ಗೊತ್ತಾ ಮಕ್ಕಳೇ? ಮುಸುಕಿನ ಒಳಗಿನಿಂದ ಭಗ್ಗನೆ ಬೆಂಕಿಯ ಜ್ವಾಲೆ ಒಂದು ಹೊರಗು ನುಗ್ಗುತ್ತೆ. ಧರ್ಮರಾಜನಿಗೆ ಆಶ್ಚರ್ಯ ಆಗುತ್ತೆ. ಬೆರಗಾದಂತಹ ಆತ ಏನೂ ಮಾತಾಡಕ್ಕೆ ತೋಚದೆ ಸುಮ್ಮನೆ ವಾಪಸ್ಸಾಗಿ ತನ್ನ ಪೂಜೆಯನ್ನು ಮುಗಿಸ್ತಾನೆ. ಈ ವಿಷಯ ಧರ್ಮರಾಜನ ಮನಸ್ಸನ್ನು ಸದಾ ಕುರಿತಾಯಿತು. ಅವತ್ತು ಏನಾಯಿತು? ಯಾಕೆ ಹಾಗಾಯಿತು? ಬೆಂಕಿ ಜ್ವಾಲೆ ಎಲ್ಲಿಂದ ಬಂತು ಅಂತ ತನ್ನಲ್ಲೇ ಪ್ರಶ್ನೆಗಳನ್ನು ಆತ ಹಾಕ್ಕೊಳ್ತಾ ಇದ್ದ. ಉತ್ತರ ಸಿಗದೆ ಈ ಉತ್ತರವನ್ನು ಪಾಂಡವರ ಮಿತ್ರ ಶ್ರೀಕೃಷ್ಣ ಮಾತ್ರ ಕೊಡಬಲ್ಲ ಅಂತ ಧರ್ಮರಾಜ ನಿರ್ಧರಿಸ್ತಾನೆ. ಅವನು ಯಾವತ್ತು ಬರ್ತಾನೋ ಅಂತ ಅವನಿಗಾಗಿ ಕಾದು ಕೂತ್ಕೋತಾನೆ. ಕೃಷ್ಣ ಯಾವುದೋ ಒಂದು ಕಾರ್ಯನಿಮಿತ್ತವಾಗಿ ಹಸ್ತಿನಾವತಿಗೆ ಬರ್ತಾನೆ. ಅವನನ್ನೇ ಕಾಯ್ತಾ ಇದ್ದ ಧರ್ಮರಾಜ ಶ್ರೀಕೃಷ್ಣನನ್ನು ಸತ್ಕರಿಸಿ ಆಮೇಲೆ, ಕೃಷ್ಣ, ನಿನ್ನೊಂದಿಗೆ ಒಂದು ಪ್ರಶ್ನೆಯನ್ನು ಕೇಳಿ ಪರಿಹಾರ ಮಾಡಿಕೊಳ್ಬೇಕು ಅಂತ ಇದ್ದೀನಿ. ಆ ದಿನ ಸಂಜೆ ಪೂಜೆಗೆ ಭೀಮಾ ಬಂದಿರಲಿಲ್ಲ. ಅವನನ್ನು ಹುಡ್ಕೊಂಡು ಹೋಗಿ ನೋಡಿದಾಗ ಆತ ಮುಸ್ಕೆಳೆದು ಮಲಗಿದ್ದ. ಅವನನ್ನು ಎಚ್ಚರಿಸೋಕೆ ಅಂತ ಹೊದಿಕೆಯನ್ನು ಎಳೆದಾಗ ಅಲ್ಲಿಂದ ಬೆಂಕಿಯ ಜ್ವಾಲೆ ಒಂದು ಹೊರಗ್ಬಿತ್ತು. ಇದರ ರಹಸ್ಯ ಏನು ಕೃಷ್ಣ? ಇದನ್ನು ತಿಳಿದವನು ನೀನಲ್ಲದೆ ಇನ್ನಾರು ಇದ್ದಾರು ಹೇಳು ಅಂತ ಕೈ ಮುಗಿದು ಕೇಳ್ಕೊಳ್ತಾನೆ. ಆಗ ಶ್ರೀಕೃಷ್ಣ ನಕ್ಬಿಟ್ಟು, ಧರ್ಮರಾಜ, ನೀನು ಅಂದ್ಕೊಂಡ ಹಾಗೆ ಭೀಮ ಉಂಡಾಡಿ ಗುಂಡ ಹೊಟ್ಟೆ ಬಾಕ್ನಲ್ಲ. ಅವನದ್ದು ಅದ್ವಿತೀಯ ಭಕ್ತಿಯಾಗಿದೆ. ನಿರಂತರವಾಗಿ ಭಗವಂತನ ಜಪವನ್ನು ಮಾಡ್ತಾ ಆತ ಮಾನಸ ಪೂಜೆಯನ್ನು ಮಾಡ್ತಾನೆ. ಯಾವುದೇ ಆಡಂಬರವಿಲ್ಲದ ನಿಷ್ಕಲ್ಮಶ ನಿರ್ಮಲ ಪ್ರಾಂಜಲ ಭಕ್ತಿ ಅವನದ್ದು. ಇತರರಿಗೆ ಕಾಣದ ಅಂತರಂಗ ಭಕ್ತಿ ಅವನದ್ದಾಗಿದೆ. ನೀನು ಮುಸ್ಕೆಳೆದಾಗ ನಿನಗೆ ಕಂಡಿದ್ದು ಅವನ ಮಾನಸ ಪೂಜೆಯ ಮಂಗಳಾರತಿಯಾಗಿತ್ತು. ಈಗಲಾದರೂ ಭೀಮನ ಅಂತರ್ಯವನ್ನು ತಿಳ್ಕೊ ನೀನು ಅಂತ ಹೇಳ್ತಾನೆ. ಧರ್ಮರಾಜ ಶ್ರೀಕೃಷ್ಣನ ಮಾತನ್ನು ಕೇಳಿ ನಿಬ್ಬೆರಗಾಗಿ, ಹೌದು, ಭೀಮನದ್ದು ಮುಗ್ಧ ನಿರ್ಮಲ ಭಕ್ತಿ ಅಂತ ತನಗೆ ತಾನೇ ಹೇಳ್ಕೊಳ್ತಾನೆ.
22: ಅಬ್ಬ, ಎಂತ ಭಕ್ತಿ ಭೀಮನದ್ದು!
0: ಅಜ್ಜಿ, ನಿಜವಾದ ಪೂಜೆ ಮಾನಸ ಪೂಜೆ ಇವೆರಡರಲ್ಲಿ ಯಾವುದು ಶ್ರೇಷ್ಠ?
24: ನಿಜವಾದ ಭಕ್ತಿಯಿಂದ ಮಾಡಿದಾಗ ಎರಡೂ ಶ್ರೇಷ್ಠವಾಗುತ್ತೆ. ಆದರೆ ಮಾನಸ ಪೂಜೆನೇ ಸರ್ವೋತ್ತಮ ಪೂಜೆ, ಅತೀ ಶ್ರೇಷ್ಠ ಪೂಜೆ ಅಂತ ಬಲ್ಲವರು ಹೇಳ್ತಾರೆ. ಮಾನಸ ಪೂಜೆ ಮಾಡಬೇಕಾದ್ರೆ ಎಲ್ಲವನ್ನು ಕಲ್ಪಿಸ್ಕೊಂಡು ಮಾಡಬೇಕಾಗತ್ತೆ. ಆಗ ಮನಸ್ಸು ಅಲ್ಲೇ ಇರಬೇಕಾಗತ್ತೆ. ನಿಜವಾದ ಪೂಜೆ ಮಾಡಬೇಕಾದ್ರೆ ನಾವು ಯಾಂತ್ರಿಕವಾಗಿ ಮಾಡ್ತೀವಿ, ಮನಸ್ಸು ಎಲ್ಲೆಲ್ಲೋ ಹೋಗುತ್ತೆ. ಅದಕ್ಕೆ ಮಾನಸ ಪೂಜೆ ಶ್ರೇಷ್ಠ ಅಂತ ಹೇಳ್ತಾರೆ.
1: ಮತ್ತೇನಾಯಿತು ಗೊತ್ತಾ?
24: ಅದೇ ಸಂದರ್ಭದಲ್ಲಿ ಆತನ ಭಕ್ತಿಯ ಆಳವನ್ನು ನಿರ್ದೇಶಿಸುವಂತಹ ಮತ್ತೊಂದು ಘಟನೆಯನ್ನು ಧರ್ಮರಾಜನಿಗೆ ಶ್ರೀಕೃಷ್ಣ ನೆನಪಿಸ್ತಾನೆ. ಅರ್ಜುನ ಘೋರ ತಪಸ್ಸನ್ನು ಮಾಡಿ ಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದಾಗ ಧರ್ಮರಾಜ ಈ ವಿಚಾರವಾಗಿ ಭೀಮನನ್ನು ಕುರಿತು, ನೋಡು ಅರ್ಜುನ ಘೋರ ತಪಸ್ಸನ್ನು ಮಾಡಿ ಪಾಶುಪತಾಸ್ತ್ರವನ್ನು ಪಡೆದಿದ್ದಾನೆ, ನೀನೇನು ಮಾಡಿದ್ಯಾ ಅಂತ ಮೂದಲಿಸ್ತಾನೆ. ಇದರಿಂದ ಭೀಮನಿಗೆ ತುಂಬ ನೋವಾಗುತ್ತೆ. ನೊಂದು ಕೋಪಗೊಂಡ ಭೀಮ ಸೀದ ತಪೋವನಕ್ಕೆ ಹೋಗಿ ಪರಶಿವನಲ್ಲಿ, ಹೇ ಪ್ರಭುವೆ, ನಿನ್ನಲ್ಲಿ ನನ್ನ ಪ್ರಾಣವನ್ನೇ ಇಟ್ಟಿದ್ದೀನಿ. ನನ್ನ ಪ್ರೀತಿ ಭಕ್ತಿ ಸತ್ಯವಾಗಿದ್ದರೆ ಈಗ ನಾನು ಎಸೆಯೋ ನನ್ನ ಗದೆ ತಿರುಗಿ ಬಂದು ನನ್ನನ್ನು ಅಪ್ಪಳಿಸೋಕ್ಕೂ ಮುಂಚೆನೆ ನನ್ನನ್ನು ರಕ್ಷಣೆ ಮಾಡು. ಇಲ್ಲದಿದ್ದರೆ ಗದೆ ನನ್ನ ತಲೆಯ ಮೇಲೆ ಅಪ್ಪಳಿಸಿ ನನಗೆ ಸಾವು ಬರಲಿ ಅಂತ ಗದೆಯನ್ನು ರಭಸವಾಗಿ ಮೇಲಕ್ಕೆ ಎಸಿತಾನೆ. ಇತ್ತ ಕೈಲಾಸದಲ್ಲಿ ಪಾರ್ವತಿ ಜೊತೆ ಇದ್ದ ಪರಮೇಶ್ವರ ಈ ದೃಶ್ಯವನ್ನು ನೋಡಿ ಗೊಂದಲಗೊಳ್ತಾನೆ. ಆಗ ಪಾರ್ವತಿ, ಅನಾಹುತ ಆಗೋಕ್ಕೆ ಮುಂಚೆನೆ ಗದೆಯನ್ನು ಹಿಡೀರಿ ಅಂತ ಶಿವನನ್ನು ಎಚ್ಚರಿಸ್ತಾಳೆ. ಆಗ ಶಿವ ತೀವ್ರವಾಗಿ ಓಡಿ ಬಂದು ಕೆಳಗೆ ಬೀಳ್ತಾ ಇದ್ದ ಗದೆಯನ್ನು ಹಿಡಿದು ಭೀಮನೆದುರು ಪ್ರತ್ಯಕ್ಷನಾಗ್ತಾನೆ. ಇದೇನು ಮಾಡ್ತಾ ಇದ್ದೀಯಾ ಭೀಮ ನೀನು? ನೀನು ನನ್ನ ಮಹಾಭಕ್ತ, ನನ್ನ ಹೃದಯವೇ ನಿನ್ನ ಆವಾಸ ಸ್ಥಾನವಾಗಿದೆ. ನಾನು ನಿನ್ನ ಕರೆಗೆ ಹೋಗಡದೇ ಇರ್ತೀನಿ ಅಂತ ಅದು ಹೇಗೆ ನೀನು ತಿಳ್ಕೊಂಡೆ ಅಂತ ಕುಕ್ಕುಲತೆಯಿಂದ ಪ್ರಶ್ನೆ ಮಾಡ್ತಾನೆ. ಆಗ ಭೀಮ, ಹೇ ಪರಶಿವನೇ, ನಿನಗೆ ತಿಳಿಯದ್ದು ಏನಿದೆ ಹೇಳು. ನನ್ನನ್ನು ಭಕ್ತಿಹೀನ ಅಂತ ಅಣ್ಣ ಮೂದಲಿಸ್ತಾನೆ. ನನ್ನ ಹೃದಯ ಸೀಳಿದರೆ ಅಲ್ಲಿ ವಾಸ ಮಾಡುವವನು ನೀನು ಇಲ್ಲವೇ ಶ್ರೀಕೃಷ್ಣ. ನಿಮ್ಮಿಬ್ಬರನ್ನು ಬಿಟ್ಟರೆ ಬೇರೇನೂ ನನಗೆ ರುಚಿಸೋದಿಲ್ಲ. ಆಡಂಬರ ತಿಳಿಯದ ಶುದ್ಧ ಹಳ್ಳಿಯ ಗಮಾರ ನಾನು. ನನ್ನ ಭಕ್ತಿಯನ್ನು ಜಗಜ್ಜಾಹೀರು ಮಾಡುವ ಪ್ರವೃತ್ತಿ ನನ್ನದಲ್ಲ ಅಂತ ಭೀಮ ಹೇಳ್ತಾನೆ. ಅದಕ್ಕೆ ಮಹಾಶಿವ, ಭೀಮ, ನೀನು ನನ್ನ ನಿಜವಾದ ಭಕ್ತ. ಜಗತ್ತು ನಿನ್ನನ್ನು ಏನಾದರೂ ತಿಳಿಯಲಿ, ನಾನು ನಿನ್ನ ಮುಗ್ಧ ಭಕ್ತಿಗೆ ಮನಸೋತಿದ್ದೇನೆ, ನಿನ್ನೊಂದಿಗೆ ಸದಾ ಇದ್ದೇನೆ. ಈ 3 ಮುಕ್ಕಾಲು ನಿಮಿಷದಲ್ಲಿ ನನ್ನನ್ನು ಇಲ್ಲಿಗೆ ಬರುವಂತೆ ಮಾಡಿದ ನಿನ್ನ ಈ ಭಕ್ತಿಯ ಶಕ್ತಿಯನ್ನು ಮೆಚ್ಚಿದ್ದೇನೆ. ನಿನಗೆ ಬೇಕಾದ ವರವನ್ನು ಕೇಳು ಅಂತ ಶಿವ ಪ್ರಸನ್ನನಾಗಿ ಹೇಳ್ತಾನೆ. ಆಗ ಭೀಮ, ಏನು ಕೇಳಲಿ ನಾನು? ನನಗೆ ಬೇಕಾದ ವರವನ್ನು ನೀನೇ ತಿಳಿದು ನನಗೆ ಕರುಣಿಸು ದೇವಾ ಅಂತ ದೀನನಾಗಿ ಬೇಡ್ತಾನೆ. ಆಗ ಶಿವ, ಭೀಮ, ನೀನು ರೊಯ್ ಎಂದು ಎಸೆದ ಗದೆಯನ್ನು ನಾನು ಹಿಡಿದೆ. ಈ 3 ಮುಕ್ಕಾಲು ಗಳಿಗೆಯ ನನ್ನ ರುದ್ರ ಶಕ್ತಿಯನ್ನು ನಿನಗೆ ನಾನು ಕರುಣಿಸುತ್ತೇನೆ ಅಂತ ಹೇಳಿ ಅದೃಶ್ಯನಾಗ್ತಾನೆ. ಹೀಗೆ ಬರೀ 3 ಮುಕ್ಕಾಲು ಗಳಿಗೆಯಲ್ಲಿ ಭೀಮ ಶಿವನನ್ನು ಒಲಿಸಿಕೊಂಡ ಅಂತ ಧರ್ಮರಾಜ ಅರ್ಥೈಸಿಕೊಳ್ತಾನೆ. ಮತ್ತೆ ಭೀಮನ ಭಕ್ತಿ ಯಾರಿಗೂ ಕಾಣುವಂಥದ್ದಲ್ಲ. ಮನಸ್ಸನ್ನೇ ದೇವಸ್ಥಾನ ಮಾಡಿ ನಿರಂತರವಾಗಿ ನಿತ್ಯ ಪೂಜೆ ಮಾಡುವ ಧೀಮಂತ ಭಕ್ತನೀತ ಅಂತ ತಿಳ್ಕೊಂಡು ಅವನ ಬಗ್ಗೆ ಇದ್ದ ತನ್ನ ತಪ್ಪು ಕಲ್ಪನೆ ಮತ್ತು ಅಭಿಪ್ರಾಯವನ್ನು ಬದಲಾಯಿಸಿಕೊಳ್ತಾನೆ. ಹಾಗಾಗಿ ಮಕ್ಕಳೇ, ಭಕ್ತಿ ಯಾವತ್ತೂ ಆಡಂಬರದ ವಿಧಾನವಾಗಬಾರ್ದು. ಎಲ್ಲಕ್ಕಿಂತಲೂ ಮಾನಸ ಪೂಜೆ ಅತ್ಯಂತ ಶ್ರೇಷ್ಠವಾದದ್ದಾಗಿದೆ. ಹಾಗಾಗಿ ನೀವೆಲ್ಲ ಮನಸ್ಸು ಖಾಲಿ ಇದ್ದಾಗಲೆಲ್ಲ ಭಗವಂತನ ಪೂಜೆ ಮಾಡೋದನ್ನ ಅಭ್ಯಾಸ ಮಾಡ್ಕೋತೀರಾ?
21: ಮನಸ್ಸು ಖಾಲಿ ಇದ್ದಾಗ ನಂಗೆ ಚಾಕ್ಲೇಟ್ ಉಂಡೆಗಳ ನೆನಪಾಗತ್ತಲ್ಲ, ಏನ್ ಮಾಡೋದು?
24: ಅದಕ್ಕೇನ್ ಮಾಡಿ ಗೊತ್ತಾ, ಬೇಗ ಬೇಗ ಚಾಕ್ಲೇಟು ಉಂಡೆಗಳನ್ನ ಮನಸ್ಸಿನಲ್ಲೇ ತಿಂದು ಮುಗಿಸಿ ಆಮೇಲೆ ಮಾನಸ ಪೂಜೆ ಮಾಡಿ, ಆಯ್ತಾ?
22: ಸರಿ, ಟ್ರೈ ಮಾಡ್ತೀವಿ.
24: ಸರಿ, ಮಾಡಿ ಪ್ರಯತ್ನನ.
6: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
8: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೆ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ, ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
7: ಶಿವಮೊಗ್ಗದಲ್ಲಿ PU ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
25: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
26: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
2: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
27: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
28: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣುವ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
27: ಪರಿಶುದ್ಧವಾದ ಹಾಲು?
29: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
30: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
31: ಶಿವಮೊಗ್ಗದ ಸಿಹಿ
25: ಕಥೆ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
25: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಭಕ್ತಿ ಮತ್ತು ತಾಳ್ಮೆಯ ಪ್ರತೀಕವಾಗಿದ್ದು ಅವರ ಪರಹಿತ ಚಿಂತನೆ ನಮ್ಮೆಲ್ಲರಿಗೆ ಮಾದರಿಯಾಗಿದೆ ಎಂದು ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ರೆಡ್ಡಿ ಸಮಾಜ ಶಿವಮೊಗ್ಗ ಇವರ ಸಂಯುಕ್ತಾಶ್ರಯದಲ್ಲಿ ಕುವೆಂಪು ರಂಗಮಂದಿರದಲ್ಲಿ ಸರಳವಾಗಿ ಏರ್ಪಡಿಸಲಾಗಿದ್ದ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಮಲ್ಲಮ್ಮನ ಜೀವನ ಚರಿತ್ರೆಗೆ ಮಲ್ಲಮ್ಮನ ಜೀವನ ಚರಿತ್ರೆ ನಮಗೆ ತಾಳ್ಮೆಯ ಪಾಠವನ್ನು ಕಲಿಸುತ್ತದೆ. ಅವರು ನಮ್ಮಲ್ಲಿ ಆತ್ಮಸ್ಥೈರ್ಯ ತುಂಬಿ ಬದುಕಿಗೆ ಶಕ್ತಿ ತುಂಬಿದ್ದಾರೆ. ಅವರ ಅನುಭವಗಳು ಪವಾಡಗಳನ್ನು ಕೈಗನ್ನಡಿಯನ್ನಾಗಿ ಹಿಡಿದು ನಾವು ಮುನ್ನಡೆಯಬೇಕಿದೆ. ನಮ್ಮ ಪರಂಪರೆ ನಂಬಿಕೆಗಳೇ ಅಸ್ಮಿತೆಯಾಗಿದ್ದು ಇಂತಹ ನಮ್ಮ

ಕಷ್ಟ ಬಂದರೂ ತೊಂದರೆಗಳು ಬಂದರೂ ಸಾಧ್ವಿಮಣಿಯಾಗಿ ಬದುಕುತ್ತಾರೆ ಎಂದು ತಿಳಿಸಿದರು. ಮುಂದಿನ ವಿವರ. ಶಿವಮೊಗ್ಗ ಕೆಳತಿ ಶಿವಪ್ಪನಾಯ್ಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯವು ಶಿವಮೊಗ್ಗದ ಕೃಷಿ ಮಹಾವಿದ್ಯಾಲಯ ಆವರಣದಲ್ಲಿ ಮೇ 15 ಜೂನ್ 13 ಒಂದು ತಿಂಗಳ ಬೇಕರಿ ಘಟಕದಲ್ಲಿ ವಿವಿಧ ಬೇಕರಿ ಉತ್ಪನ್ನಗಳ ತಯಾರಿಕೆ ಕುರಿತು ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನು ಆಯೋಜಿಸಲಾಗಿದ್ದು ಆಸಕ್ತರಿಂದ ಅರ್ಜಿ ಆಹ್ವಾನಿಸಿದೆ. ಬೆಣ್ಣೆ ಬಿಸ್ಕತ್ತು, ಕೊಕೊನೆಟ್ ಕುಕ್ಕೀಸ್, ಕೊಕೊನೆಟ್ ಬಿಸ್ಕತ್, ಮಸಾಲಾ ಬಿಸ್ಕತ್, ಮೆಲ್ಟಿಂಗ್ ಮೊಮೆಂಟೋ ಬಿಸ್ಕತ್, ವನಿಲಾ ಬಟನ್, ಬನಾನಾ ಕೇಕ್, ಫ್ರೂಟ್ ಕೇಕ್, ಸ್ಪಾಂಜ್ ಕೇಕ್, ಆರೆಂಜ್ ಕೇಕ್, ಕಪ್ ಕೇಕ್, ಚಾಕ್ಲೇಟ್ ಕೇಕ್, ಜಾಮ್ ರೋಲ್ ಹಾಗೂ ಇತರೆ ಬೇಕರಿ ಉತ್ಪನ್ನಗಳ ತಯಾರಿಕೆಯ ಬಗ್ಗೆ ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನು ಆಯೋಜಿಸಲಾಗಿದೆ. ಆಸಕ್ತರು ತರಬೇತಿ ಶುಲ್ಕ 4,500 ರೂಪಾಯಿಗಳನ್ನು ಪಾವತಿಸಿ ಮೇ 14 ದೂರವಾಣಿ ಮೂಲಕ ಅಥವಾ ಖುದ್ದಾಗಿ ಕೃಷಿ ಮಹಾವಿದ್ಯಾಲಯ ನವಿಲೆ ಶಿವಮೊಗ್ಗ ಸಂಪರ್ಕಿಸಿ ಹೆಸರು ನೋಂದಾಯಿಸಿಕೊಳ್ಳುವುದು ಅಗತ್ಯವಾಗಿದೆ. ತರಬೇತಿ ಸಮಯದಲ್ಲಿ ಊಟ ಮತ್ತು ವಸತಿ ಸೌಲಭ್ಯ ಇರುವುದಿಲ್ಲ ಎಂದು ಕಾಲೇಜಿನ ಪ್ರೊಫೆಸರ್ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ನೋಂದಾವಣಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ಜಯಶ್ರೀ ಎಸ್ ಮೊಬೈಲ್ ಸಂಖ್ಯೆ 9449918773 ಮತ್ತು ಜೈಶಂಕರ್ 9686555897 ಇವರುಗಳನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಶಿವಕುಮಾರ ಸ್ವಾಮೀಜಿಗಳ ನೌಕರರ ಸಂಘ ವತಿಯಿಂದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಗಳಲ್ಲಿ 75% ಹೆಚ್ಚಿನ ಅಂಕ ಪಡೆದು ಉತ್ತೀರ್ಣರಾದ ವೀರಶೈವ ಲಿಂಗಾಯತ ನೌಕರರ ಹಾಗೂ ವೀರಶೈವ ಲಿಂಗಾಯತ ಸಮಾಜದವರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಂದು ಸಂಘದ ಜಂಟಿ ಕಾರ್ಯದರ್ಶಿ ಡಾ ನಟರಾಜ್ ಟಿಎಚ್ ತಿಳಿಸಿದರು. ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಸಮಾಜದ ವಿದ್ಯಾರ್ಥಿಗಳು 2026 ಪರೀಕ್ಷೆಯಲ್ಲಿ ಪ್ರಥಮ ಪ್ರಯತ್ನದಲ್ಲೇ ಪಾಸ್ ಆಗಿರಬೇಕು. ವಿದ್ಯಾರ್ಥಿಯ ಪಾಲಕರು ಶಿವಮೊಗ್ಗ ನಗರದಲ್ಲೇ ವಾಸವಿರಬೇಕು. ವಿದ್ಯಾರ್ಥಿಯ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ದೃಢೀಕೃತ ಅಂಕಪಟ್ಟಿ, ಶಾಲಾ ವರ್ಗಾವಣೆ ಪತ್ರ, ಪಾಲಕರ ವಾಸಸ್ಥಳದ ಪುರಾವೆ, ಜಾತಿ ಪ್ರಮಾಣ ಪತ್ರ ಸಲ್ಲಿಸಬೇಕು. ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ಹಾಗೂ ನಗದು ಪುರಸ್ಕಾರವನ್ನು ನೀಡಿ ಗೌರವಿಸಲಾಗುವುದು ಎಂದರು. ಅರ್ಜಿ ಸಲ್ಲಿಸ ಬಯಸುವವರು ಮೇ 25 ಒಳಗಾಗಿ ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ 9916278470 ಅಥವಾ 9444823198 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಎಂದು ತಿಳಿಸಿದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವು ಕೇಳ್ತಾ ಇದ್ದೀರಾ ದಿನದ ವಿಶೇಷ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ವಿದ್ಯಾರ್ಥಿಗಳು ಸತತ ಪರಿಶ್ರಮ, ಸಮರ್ಪಣಾ ಮನೋಭಾವ ಮೊದಲಾದವುಗಳನ್ನು ರೂಢಿಸಿಕೊಂಡು ತಮ್ಮ ವಿದ್ಯಾರ್ಥಿ ದೆಸೆಯಲ್ಲಿ ಮಾತ್ರವಲ್ಲದೆ ಬದುಕಿನ ಉದ್ದಕ್ಕೂ ಕೂಡ ನಿರಂತರ ಕಲಿಕೆಯನ್ನು ತೊಡಗಿಸಿಕೊಳ್ಳಬೇಕು. ತಮ್ಮ ಬದುಕಿನಲ್ಲಿ ಉನ್ನತವಾದ ಸಾಧನೆ ಮಾಡುವುದು ಮಾತ್ರವಲ್ಲದೆ ದೇಶಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಬೇಕು ಎಂದು ಶಿವಮೊಗ್ಗದ ರಾಷ್ಟ್ರೀಯ ರಕ್ಷಾ ವಿವಿಯ ಕ್ಯಾಂಪಸ್ ನಿರ್ದೇಶಕರಾದ ಡಾಕ್ಟರ್ ಕಾವೇರಿ ಟಂಡನ್ ಹೇಳಿದರು. ಅವರು ಪ್ರೇರಣಾ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಿದ್ದ ಪಿಎಸ್ಐ ಎಂಎಸ್ ಕಾಲೇಜಿನ 8ನೇ ವರ್ಷದ ಗ್ರಾಜ್ಯುಯೇಷನ್ ಡೇ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡುತ್ತಾ ನುಡಿದರು. ರಾಷ್ಟೀಯ ಭದ್ರತೆಯ ಜವಾಬ್ದಾರಿ ಕೇವಲ ಸೈನಿಕರು ಮತ್ತು ಭದ್ರತಾ ಏಜೆನ್ಸಿಗಳದ್ದು ಮಾತ್ರವಲ್ಲ, ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಇದು ಸಂಬಂಧಪಟ್ಟಿದ್ದು. ಇಂದು 21ನೇ ಶತಮಾನದಲ್ಲಿ ರಕ್ಷಣೆಯ ವ್ಯಾಖ್ಯಾನಗಳು ಬದಲಾಗುತ್ತಿವೆ. ಸೈಬರ್ ಸೆಕ್ಯೂರಿಟಿ, ಎಕನಮಿ ಸೆಕ್ಯೂರಿಟಿ, ಎನ್ವಿರಾನ್ಮೆಂಟ್ ಸೆಕ್ಯೂರಿಟಿ, ಸೋಷಿಯಲ್ ಸೆಕ್ಯೂರಿಟಿ ಮೊದಲಾದವುಗಳು ಇಂದು ಮಹತ್ವವನ್ನು ಪಡೆದಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ತಮ್ಮ ಬದುಕಿನ ಉನ್ನತಿಯ ಜೊತೆಗೆ ಸಾಮಾಜಿಕ ಹೊಣೆಗಾರಿಕೆಯನ್ನು ವಹಿಸಿಕೊಳ್ಳಬೇಕು. ಸಾಧನೆಯ ಪಥದಲ್ಲಿ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರು ನಿಮಗೆ ಮಾದರಿಯಾಗಿರಬೇಕು. ಅಲ್ಲದೆ ನಿಮ್ಮ ಸಾಧನೆಯ ಹಿಂದೆ ನಿಮ್ಮ ಪೋಷಕರ ತ್ಯಾಗ, ಪರಿಶ್ರಮ ಹಾಗೂ ಅಧ್ಯಾಪಕರುಗಳ ಮಾರ್ಗದರ್ಶನವೂ ಇರುತ್ತದೆ. ಇದನ್ನು ನೀವು ಮರೆಯಬಾರದು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಮುಂದಿನ ವಿವರ. ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇರುವ ಪ್ರಕರಣಗಳು ಶೀಘ್ರ ವಿಲೇವಾರಿಗಾಗಿ ಆಗಸ್ಟ್ 21, 22 ಮತ್ತು 23ರಂದು ಸಮಾಧಾನ ಸಮಾರೋಹ ಎಂಬ ವಿಶೇಷ ಲೋಕ್ ಅದಾಲತ್ ನಡೆಯಲಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆಯಬೇಕೆಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಸಂತೋಷ್ ಎಂಎಸ್ ತಿಳಿಸಿದರು. ಸಮಾಧಾನ ಸಮಾರೋಹ ರಾಷ್ಟೀಯ ಮತ್ತು ವಿಶೇಷ ಲೋಕ್ ಅದಾಲತ್ ಹಾಗೂ ಬಂಜಾರ ಸಮುದಾಯಕ್ಕೆ ವಿಶೇಷ ಕಾನೂನು ಅರಿವು ಮತ್ತು ಆರೋಗ್ಯ ತಪಾಸಣಾ ಶಿಬಿರದ ಕುರಿತು ಮಾಹಿತಿ ನೀಡಲು ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಂಬರುವ ತಿಂಗಳುಗಳಲ್ಲಿ ಸರಣಿ ಲೋಕ್ ಅದಾಲತ್ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇರುವ ಪ್ರಕರಣಗಳು ಶೀಘ್ರ ವಿಲೇವಾರಿಯಾಗಿ ಆಗಸ್ಟ್ 21, 22 ಮತ್ತು 23ರಂದು ಸಮಾಧಾನ ಸಮಾರೋಹ ಎಂಬ ವಿಶೇಷ ಲೋಕ್ ಅದಾಲತ್ ನಡೆಯಲಿದೆ. ಜಿಲ್ಲೆಯಿಂದ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿ ಬಹುಕಾಲದಿಂದ ಬಾಕಿ ಇರುವ 47 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲು ಗುರುತಿಸಲಾಗಿದೆ ಎಂದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ಪ್ರತಿಷ್ಠಿತ ಹೊಯ್ಸಳ ಕಾಲೇಜಿನಲ್ಲಿ ಬಿಕಾಂ ಹಾಗೂ ಬಿಬಿಎ ಪದವಿಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಶಂಕರ್ ತಿಳಿಸಿದ್ದಾರೆ. ಪ್ರಥಮ ವರ್ಷದ ಬಿಕಾಂ ಹಾಗೂ ಬಿಬಿಎ ತರಗತಿಗಳಿಗೆ ಈಗಾಗಲೇ ಪ್ರವೇಶಾತಿ ಆರಂಭವಾಗಿದೆ. ವಿಶೇಷವೆಂದರೆ ಈ ಕಾಲೇಜಿನಲ್ಲಿ ರಿಯಾಯಿತಿ ದರದಲ್ಲಿ ಪ್ರವೇಶ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಮತ್ತು ಎಲ್ಲಾ ರೀತಿಯ ಸೌಲಭ್ಯಗಳು ಕೂಡ ನೀಡಲಾಗುತ್ತದೆ. ಪರಿಣಿತ ಶಿಕ್ಷಕ ವೃಂದದವರಿಂದ ತರಗತಿಗಳನ್ನು ನಡೆಸಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ 9900924222 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಶಿವಮೊಗ್ಗ ಲಿಟ್ ಫೆಸ್ಟ್ ಎಂದು ಕರೆದಿದ್ದಾರೆ. ಲಿಟ್ ಫೆಸ್ಟ್ಗೆ ಇತಿಹಾಸ ಇದೆ. ಯಾಕೆ, ಯಾರು ಮಾಡಿದರು, ಏನೇನು ಮಾಡಿದರು ಎಲ್ಲರಿಗೂ ಗೊತ್ತಿದೆ. ಒಂದೇ ವಿಷಯ ತಲೆಯಲ್ಲಿ ತೇಯ್ದು ಹಚ್ಚುವ ಕೆಲಸವನ್ನು ಅವರು ಮಾಡಿದರು. ಜೈಪುರ ಲಿಫ್ಟ್ ಫಸ್ಟ್ ಮೊದಲು ನಡೆಯಿತು. ಅಂತಾರಾಷ್ಟ್ರೀಯವಾದ ಅಥವಾ ಭಾರತೀಯತೆ ವಿರುದ್ಧ ಅಂಶವನ್ನು ಅಲ್ಲಿ ಎತ್ತಿ ಹಿಡಿತಾ ಇದ್ದರು. ಅದಕ್ಕೆ ವಿರೋಧಿಯಾಗಿ ಭಾರತೀಯತೆಯನ್ನು ಎತ್ತಿ ಹಿಡಿಯುವ ಸಲುವಾಗಿ ಲಿಟ್ ಫಸ್ಟ್ ಆರಂಭವಾಯಿತು ಎಂದು ಹಿರಿಯ ಲೇಖಕಿ ಡಾ ಎಸ್ಆರ್ ಲೀಲಾ ಪ್ರತಿಪಾದಿಸಿದರು. ನಗರದ ಕರ್ನಾಟಕ ಸಂಘದಲ್ಲಿ ಅಭಿವ್ಯಕ್ತಿ ಟ್ರಸ್ಟ್ ವತಿಯಿಂದ ಶಿವಮೊಗ್ಗ ಸಾಹಿತ್ಯ ಹಬ್ಬ ಮೊದಲ ಆವೃತ್ತಿ ಆಯೋಜಿಸಲಾಗಿತ್ತು. ಈ ಉದ್ಘಾಟನಾ ಗೋಷ್ಠಿಯಲ್ಲಿ ಭಾರತೀಯ ಸಾಹಿತ್ಯದಲ್ಲಿ ರಸಧ್ವನಿ ಔಚಿತ್ಯ ಕುರಿತು ಮಾತನಾಡಿದ ಅವರು, ಮನುಷ್ಯ ಅಂತ ಆಗೋದು ಸಂಗೀತ ಸಾಹಿತ್ಯ ಪರಿಚಯ ಇದ್ದಾಗ ಮಾತ್ರ, ಇಲ್ಲವಾದರೆ ಪಶು ಸಮಾನ ಎಂದು ಹಿಂದೆಯೇ ಹೇಳಿದ್ದಾರೆ. ಸಾಹಿತ್ಯದ ಪ್ರಾಮುಖ್ಯತೆ ಇದು ಹೇಳುತ್ತದೆ. ಭತೃಹರಿ ದೃಷ್ಟಿಯಲ್ಲಿ ನಾವೆಲ್ಲ ಮನುಷ್ಯರೇ ಆಗಿದ್ದೇವೆ ಎಂದರು. ಕಾವ್ಯ ಆನಂದಕ್ಕಾಗಿ ಜೀವನದ ಮೂಲೆಸೆಲೆಯ ಆನಂದ ಕಾವ್ಯದ ಉದ್ದೇಶವು ಆನಂದ ಕೊಡುವುದಾಗಿದೆ. ಕಾವ್ಯ ವಿಮಾಂಸಕರು ಕಾವ್ಯದ ಪ್ರಯೋಜನದ ಬಗ್ಗೆ ಹೇಳಿದ್ದಾರೆ. ಕಾವ್ಯದ ಆರು ಪ್ರಯೋಜನ ಹೇಳಲಾಗಿದೆ. ಯಶಸ್ಸು, ಕೀರ್ತಿ, ಹಣ, ರೋಗ ನಿವಾರಕ, ಪರಮಾನಂದ ಸಿಗುತ್ತದೆ ಎಂದು ಹೇಳಿದ್ದಾರೆ. ಇದು ಭಾರತೀಯ ದೃಷ್ಟಿ ಎಂದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನೀವ್ ಕೇಳ್ತಾ ಇದ್ದೀರಾ ದಿನದ ವಿಶೇಷ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಕ್ರೀಡೆಗಳಿಂದ ಆತ್ಮಸ್ಥೈರ್ಯ ಹಾಗೂ ಜೀವನೋತ್ಸಾಹ ಮೂಡುತ್ತದೆ ಎಂದು ಶ್ರೀ ಬಸವೇಶ್ವರ ಸ್ವಾಮಿ ಪಟ್ಟಣ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಕೆಎಸ್ ತಾರಾನಾಥ್ ಅಭಿಮತ ವ್ಯಕ್ತಪಡಿಸಿದರು. ಅವರು ಶ್ರೀ ಬಸವೇಶ್ವರ ಸ್ವಾಮಿ ಪಟ್ಟಣದ ಪತ್ತಿನ ಸಹಕಾರ ಸಂಘದ ಶತಮಾನೋತ್ಸವ ಸಂಭ್ರಮದ ಆಚರಣೆಗೆ ಅಂಗವಾಗಿ ಬಸವೇಶ್ವರ ಕಾಲೇಜಿನ ಆವರಣದಲ್ಲಿ ಸಂಘದ ಸದಸ್ಯ ಮಹಿಳೆಯರಿಗೆ ಆಯೋಜಿಸಲಾದ ಕ್ರೀಡಾ ಸ್ಪರ್ಧೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಒತ್ತಡದ ಪ್ರಪಂಚದಲ್ಲಿ ಇಂದು ಕ್ರೀಡೆ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳು ತುಂಬಾ ಅಗತ್ಯವಾಗಿದೆ. ಕ್ರೀಡೆಯಿಂದ ದೈಹಿಕ ಹಾಗೂ ಮಾನಸಿಕ ಶಕ್ತಿ ವೃದ್ಧಿಯಾಗುತ್ತದೆ. ಹಾಗೆ ಇಂತಹ ಕ್ರೀಡೆಗಳಿಂದ ಪರಸ್ಪರರಲ್ಲಿ ಒಡನಾಟ ಹೆಚ್ಚುತ್ತದೆ, ಜೊತೆಗೆ ಪರಿಚಯವೂ ಸಹ ಆಗುತ್ತದೆ. ಇದರಿಂದ ಮಾನಸಿಕ ಖಿನ್ನತೆ ದೂರವಾಗುತ್ತದೆ. ಆದ್ದರಿಂದ ಎಲ್ಲಾ ಸದಸ್ಯರು ಇಂತಹ ಕ್ರೀಡೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದ ಸಂಚಾಲಕರು ಹಾಗೂ ನಿರ್ದೇಶಕರುಗಳಾದ ಶ್ರೀಮತಿ ಶಾಂತಾ ಆನಂದ್ ಹಾಗೂ ಅನಿತಾ ರವಿಶಂಕರ್ ಕಾರ್ಯಕ್ರಮದ ರೂಪುರೇಷೆಯನ್ನು ತಿಳಿಸಿ ಮಹಿಳೆಯರಿಗೆ ಕ್ರೀಡೆಯಲ್ಲಿ ಭಾಗವಹಿಸಲು ಅವಕಾಶವನ್ನು ಕಲ್ಪಿಸಿದರು. ಕಾರ್ಯಕ್ರಮದಲ್ಲಿ ನಿರ್ದೇಶಕರಾದ ಕಾಯಕಯೋಗಿ ಬಿ ಚನ್ನಬಸಪ್ಪ, ಎಂಆರ್ ಪ್ರಕಾಶ್, ಹೆಚ್ ವಿ ಮುರಳೇಶ, ಹೆಚ್ಎಂ ಶಿವಾನಂದ್, ಕೆಸಿ ಪಾಲಾಕ್ಷಪ್ಪ, ಬಸವರಾಜ್, ಶಶಿಧರ್, ಸಮಾಜ ಪ್ರಮುಖರಾದ ಪಿರುದ್ರೇಶ್, ಜಿ ವಿಜಯಕುಮಾರ್, ಕಾರ್ಯದರ್ಶಿ ಎಸ್ ಸದಾಶಿವಮೂರ್ತಿ ಹಾಜರಿದ್ದರು. ಮುಂದಿನ ವಿವರ. ತಾಯಿ ಸಂತೋಷ ಕುಟುಂಬದ ಆಧಾರ ಶೀಲೆ. ತಾಯಿ ಎಂಬುದು ಅಮೃತಕ್ಕಿಂತ ಶ್ರೇಷ್ಠ. ತಾಯಿಯ ಪ್ರೀತಿ ಎಲ್ಲರಿಗೂ ಸಿಗಲಿ ಎಂದು ನವಲೆ ರಸ್ತೆಯಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ತಾಯಂದಿರ ದಿನಾಚರಣೆ ಅಂಗವಾಗಿ ಹಿರಿಯ ಮಾತೆಯರಿಗೆ ಹಮ್ಮಿಕೊಳ್ಳಲಾದ ಗೌರವ ಸಮರ್ಪಣೆ ಕಾರ್ಯಕ್ರಮದಲ್ಲಿ ರಾಜಯೋಗಿನಿ ಪ್ರಜಾಪಿತ ಬ್ರಹ್ಮಕುಮಾರಿ ಸ್ವಾತಿ ಅಕ್ಕನವರು ಮಾತನಾಡಿದರು. ತಾಯಿ ಎಂಬ ಶಬ್ದ ನಮ್ಮ ಜೀವನದ ಅತಿದೊಡ್ಡ ಶಕ್ತಿ. ತಾಯಿಯ ಪ್ರೀತಿ ಮತ್ತು ಆಶೀರ್ವಾದ ಪ್ರಪಂಚದ ಯಾವ ಸಿರಿ ಸಂಪತ್ತಿಗೂ ಸರಿಸಮವಾಗಿರುವುದಿಲ್ಲ. ತಾಯಿಯನ್ನ ಗೌರವಿಸುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಅವರು, ಅಮ್ಮನ ಪದದಲ್ಲಿ ದೈವತ್ವವಿದೆ, ಅವಳು ನಮ್ಮ ಬಾಳಿನ ದಾರಿದೀಪ, ಅವಳ ಋಣವನ್ನ ತೀರಿಸಲು ಸಾಧ್ಯವಿಲ್ಲ, ಬದುಕಿನಲ್ಲಿ ಬರುವ ಕಷ್ಟವನ್ನು ತಾನು ತನ್ನ ಮಡಿಲಿಗೆ ಹಾಕಿಕೊಂಡು ಮಕ್ಕಳಿಗೆ ಸುಂದರವಾದ ಬದುಕನ್ನು ರೂಪಿಸುವಲ್ಲಿ ತಾಯಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾಳೆ. ತಾಯಿಯ ಪ್ರೀತಿ ಮತ್ತು ತ್ಯಾಗದ ಪ್ರತಿಯಾಗಿ ನಾವು ಏನು ನೀಡಿದರೂ ಅದು ಕಡಿಮೆ. ಅವಳ ಬಗ್ಗೆ ಗೌರವ ಹಾಗೂ ಕೃತಜ್ಞತಾ ಭಾವನೆಯನ್ನ ಇಟ್ಟುಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ 93ನೇ ವಸಂತವನ್ನ ಕಳೆದ ಮಾತೆ ಲಲಿತಮ್ಮ ಹಾಗೂ 77 ವಸಂತವನ್ನ ಕಳೆದ ಮಾತೆ ವಿನೋದಮ್ಮನವರಿಗೆ ಪ್ರೀತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಹಾಗೆ ಇದೇ ಸಂದರ್ಭದಲ್ಲಿ ನಾಗು ಅಕ್ಕನವರು, ಸ್ವಾತಿ ಅಕ್ಕನವರು, ಬಿಂದು ವಿಜಯಕುಮಾರ್ ಹಾಗೂ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸದಸ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಂತರ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಮಾಡಲಾಯಿತು. ಮುಂದಿನ ವಿವರ. ಜಿಲ್ಲಾ ಕೈಗಾರಿಕಾ ತರಬೇತಿ ಹಾಗೂ ಉದ್ಯೋಗ ಇಲಾಖೆಯು ಶಿವಮೊಗ್ಗ ತಾಲೂಕು ಗಾಜನೂರು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿನ ವಿವಿಧ ವೃತ್ತಿಗಳಿಗೆ 2026-27 ಸಾಲಿನ NCVT ಯೋಜನೆಯಡಿ ITI ಪ್ರವೇಶಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. SSLC, PUC, ಪದವಿ, ಪಾಸ್ ಅಥವಾ ಫೀಲ್ ಆದ ವಿದ್ಯಾರ್ಥಿಗಳು ವೆಬ್ಸೈಟ್ www.sitee.karnataka.gov.in ಮೂಲಕ ಅಥವಾ ಸಂಸ್ಥೆಗೆ ಭೇಟಿ ನೀಡಿ ಖುದ್ದಾಗಿ ಅರ್ಜಿ ಸಲ್ಲಿಸುವಂತೆ ಸಂಸ್ಥೆಯ ಪ್ರಾಚಾರ್ಯರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9448722232 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ತಿಳಿಸಿರುತ್ತಾರೆ. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದರೆ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಮ್ ನ ಕೇಳೋಣ, ನಾವು ಟೂರ್ ಮಾಡೋಣ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಬಾ, ಏನ್ ಬಿಸ್ಲು! ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
4: ಕಿರಣ್, ಯೋಚನೆ ಬಿಡು. ಈ ಬೇಸಿಗೆಗೆ ಶಕ್ತಿ ಟೊಯೋಟಾದಲ್ಲಿದೆ ತಂಪು ಸೊಲ್ಯೂಷನ್, ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್. ಬಿಸಿಲಲ್ಲೂ ಕೂಲ್ ಆಗಿರು.
5: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕ್ ಅಲ್ವಾ?
4: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು. 27.97 km ಪರ್ ಲೀಟರ್ ಮೈಲೇಜ್, 100,000 ವರೆಗೂ ಪೆಟ್ರೋಲ್ ಉಳಿತಾಯ. ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
5: ವಾವ್!
4: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 145,000 ವರೆಗೂ ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
6: ಶಕ್ತಿ ಟೊಯೋಟಾ ಸಮ್ಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
5: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
6: ಶಕ್ತಿ ಟೊಯೋಟಾ, ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804187330. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
7: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
8: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
9: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
8: ನಿನ್ ಮಾತಿನರ್ಥ, ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
10: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
11: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
12: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
13: ಹೂನೆ, ರೆಡಿ ಆಗ್ತಾ ಇದೆ.
12: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
14: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
15: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಆರೋಗ್ಯವಾಗಿ, ಖುಷಿಯಾಗಿ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೆ ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರೇ, ಹೆಸರೇ ಹೇಳ್ತಾ ಇದೆ, ಪರಿಸರ ಪರಿಚಯ ಅಂದಮೇಲೆ ಪರಿಸರದ ಬಗ್ಗೆ ಸಾಕಷ್ಟು ಕುತೂಹಲಕಾರಿ ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಅದರಲ್ಲೂ ಪರಿಸರ ಅನ್ನುವಾಗ ಒಂದ್ಸರಿ ನದಿ, ಬೆಟ್ಟ, ಕಾಡು, ಗುಡ್ಡ, ಮತ್ತೊಂದ್ಸರಿ ಜಲಪಾತಗಳು, ಜಲಚರಗಳು, ಪ್ರಾಣಿ ಪಕ್ಷಿ, ಇನ್ನೊಂದ್ಸರಿ ಹಣ್ಣು ತರಕಾರಿ ಹೂವು ಎಲ್ಲವನ್ನು ಕೂಡ ಒಳಗೊಂಡಿರುತ್ತೆ. ಇದರೊಟ್ಟಿಗೆ ನಮ್ಮೆಲ್ಲರ ಜವಾಬ್ದಾರಿ
14: ಪರಿಸರ ಸಂರಕ್ಷಣೆ. ಹೌದು ಕೇಳುಗರೆ, ಹಾಗಿದ್ಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೊಟ್ಟಿಗೆ ಕೆಲವೊಂದು ವಿಶೇಷವಾದ ಮಾಹಿತಿಯನ್ನ ಹಂಚಿಕೊಳ್ಳೋಣ ಅಂತ. ಇನ್ನು ನಮ್ಮ ಮಲೆನಾಡಿನ ಭಾಗಕ್ಕೆ ಹತ್ತಿರವಿರುವಂತಹ ಕೆಲವೊಂದು ವಿಷಯಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋಣ ಅಂತ. ಈ ಮಲೆನಾಡಿನ ಪರಿಸರ ವ್ಯವಸ್ಥೆಯಲ್ಲಿ ಕಪ್ಪೆಗಳ ಪಾತ್ರ ದೊಡ್ಡದು ಕೇಳುಗರೆ. ಕಪ್ಪೆಗಳಿಗೂ ಮಲೆನಾಡಿಗೂ ಏನ್ ಸಂಬಂಧ ಅರ್ಪಿತ ಅಂತ ನೀವು ಕೇಳ್ತಿದ್ರೆ, ಖಂಡಿತವಾಗ್ಲೂ ಸಂಬಂಧ ಇದೆ. ಕಪ್ಪೆಗಳು ಕೇವಲ ಡರ್ ಬರ್ ಅಂತ ಕರೆಯೋದಿಲ್ಲ, ಅವುಗಳು ಮಳೆ ಬರುವ ಮುನ್ಸೂಚನೆ ನೀಡುವ ಪ್ರಕೃತಿಯ ಸಣ್ಣ ಹವಾಮಾನ ಕೇಂದ್ರಗಳು. ಹೌದಲ್ವಾ, ಎಷ್ಟೋ ಬಾರಿ ನೀವು ಕೇಳಿರ್ಬೋದು, ಹಿರಿಯರು ಹೇಳ್ತಾರೆ ಕಪ್ಪೆ ಸದ್ದು ಮಾಡ್ತಾ ಇದೆ ಅಂದ್ರೆ ಬಹುಶಃ ಮಳೆ ಬರುತ್ತೆ ಅಂತ. ಹೌದು, ನಮ್ಮ ಪ್ರಕೃತಿಯ ಸಣ್ಣ ಹವಾಮಾನ ಕೇಂದ್ರಗಳು ಈ ಕಪ್ಪೆಗಳು. ವೆಸ್ಟರ್ನ್ ಗಾರ್ಡ್ಸ್ ನಲ್ಲಿ ಮಾತ್ರ ಕಂಡು ಬರುವಂತಹ ಪರ್ಪಲ್ ಫ್ರಾಗ್ ಅಂದ್ರೆ ನೇರಳೆ ಕಪ್ಪೆ ವರ್ಷ ಪೂರ್ತಿ ಮಣ್ಣಿನ ಅಡಿಯಲ್ಲಿದ್ದು ಕೇವಲ ಸಂತಾನೋತ್ಪತ್ತಿಗೆ ವರ್ಷಕ್ಕೆ ಒಂದೇ ಒಂದು ವಾರ ಹೊರಗೆ ಬರುತ್ತೆ. ಇದು ಒಂದ್ ರೀತಿ ವಿಚಿತ್ರ ಅನ್ಸುತ್ತೆ ಅಲ್ವಾ? ವರ್ಷ ಪೂರ್ತಿ ಮಣ್ಣೊಳಗಿದ್ದು ವರ್ಷದಲ್ಲಿ ಒಂದು ವಾರ ಮಾತ್ರ ಆಚೆ ಬರಬೇಕು ಅಂದ್ರೆ ಹೇಗಿರುತ್ತೆ ಹೇಳಿ ಪರಿಸ್ಥಿತಿ. ಖಂಡಿತವಾಗ್ಲೂ ಈ ಒಂದು ನೇರಳೆ ಕಪ್ಪೆ ವಿಶೇಷವಾದದ್ದು. ನಮ್ಮ ಮನೆಯ ಸುತ್ತಮುತ್ತ ಕಪ್ಪೆಗಳ ಶಬ್ದ ಜಾಸ್ತಿ ಕೇಳಿಸ್ತಿದ್ಯಾ? ಹಾಗಾದ್ರೆ ಪ್ರಕೃತಿ ಸಮತೋಲನದಲ್ಲಿ ಇದೆ ಅಂತ ಅರ್ಥ. ಕಪ್ಪೆ ಏನು ಸದ್ದೇ ಮಾಡ್ತಿಲ್ಲ ಅಂದ್ರೆ ಬಹುಶಃ ಪ್ರಕೃತಿ ಸಮತೋಲನದಲ್ಲಿ ಇಲ್ಲ, ಏನೋ ಹೆಚ್ಚು ಕಡಿಮೆ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಇನ್ನು ವುಡ್ ವೈಡ್ ವೆಬ್, ನೀವು ಇದ್ರ ಬಗ್ಗೆ ಕೇಳಿದಿರಾ? ನಾವು ಇಂಟರ್ನೆಟ್ ಬಳಸೋ ಹಾಗೇನೆ ಮರಗಳು ಕೂಡ ತಮ್ಮದೇ ಆದ ನೆಟ್ವರ್ಕ್ ಅನ್ನ ಹೊಂದಿದೆ ಅನ್ನೋ ಕಲ್ಪನೆ ನಿಮ್ಮೆಲ್ಲರಿಗೂ ಕೂಡ ಕುತೂಹಲ ಮೂಡಿಸುತ್ತೆ. ಕಾಡಿನಲ್ಲಿರುವಂತಹ ಮರಗಳು ಬೇರುಗಳ ಮೂಲಕ ಒಂದಕ್ಕೊಂದು ಮಾತನಾಡಿಕೊಳ್ಳುತ್ತೆ. ಒಂದು ಮರಕ್ಕೆ ಕೀಟಗಳು ಕಾಟ ಅಥವಾ ಕಾಯಿಲೆ ಬಂದ್ರೆ ಅದು ಬೇರುಗಳ ಮೂಲಕ ಪಕ್ಕದ ಮರಗಳಿಗೆ ಎಚ್ಚರಿಕೆಯ ಸಂದೇಶ ಕಳಿಸುತ್ತೆ ಕೇಳುಗರೆ. ಅರೆ, ಇದು ವಿಶೇಷ ಅನ್ಸುತ್ತಲ್ವಾ? ನಾವು ಮಾತ್ರ ನಮ್ಮ ಕಷ್ಟ ಸುಖಗಳನ್ನ ಅಕ್ಕಪಕ್ಕದ ಮನೆಯವರ ಹತ್ರ, ನಮ್ಮ ಪ್ರೀತಿ ಪಾತ್ರರ ಹತ್ರ ಹಂಚಿಕೊಳ್ತೀವಿ. ಹಾಗೆ ಮರಗಳು ಕೂಡ ತಮ್ಮ ಬೇರಿನ ಮುಖಾಂತರ ತಮ್ಮ ನೋವನ್ನ ನಲಿವನ್ನ ಪಕ್ಕದ ಮರದೊಟ್ಟಿಗೆ ಹಂಚಿಕೊಳ್ಳುತ್ತೆ, ಅದು ಬೇರಿನ ಮೂಲಕ. ಇನ್ನು ನನಗೇನಾದ್ರು ತೊಂದರೆ ಬರ್ತಿದ್ರೆ ಅದರಿಂದ ನಿಮಗೂ ತೊಂದರೆ ಬರಬಹುದು ಅಂತ ಎಚ್ಚರಿಕೆಯ ಸಂದೇಶವನ್ನು ಕೂಡ ತಿಳಿಸುತ್ತೆ. ಈ ಸಂವಹನ ಸಹಾಯ ಮಾಡೋದು ನೆಲದಡಿ ಇರುವಂತಹ ಮೈಕೋರೈಜಲ್ ಅಂತ, ಇದು ಶಿಲೀಂಧ್ರಗಳ ಜಾಲ. ಅದಕ್ಕೆ ಇದನ್ನ ಸಸ್ಯ ಲೋಕದ ಇಂಟರ್ನೆಟ್ ಅಥವಾ ವುಡ್ ವೈಡ್ ವೆಬ್ ಅಂತ ಕೂಡ ಕರೀತಾರೆ. ಒಂದು ಮರವನ್ನ ಕಡಿದ್ರೆ ಇಡೀ ನೆಟ್ವರ್ಕ್ ಮುರಿದು ಬೀಳುತ್ತೆ. ಇದು ನಿಜಕ್ಕೂ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ವಿಷಯ ಕೇಳುಗರೆ. ಈಗ ಕಾಡಿನಲ್ಲಾಗಿರ್ಬೋದು ಅಥವಾ ಬೇರೆ ಕಡೆ ಸಾಲಾಗಿ ಮರಗಳು ಇದ್ರೆ ಅದರಲ್ಲಿ ಒಂದು ಮರವನ್ನ ಕಡಿದ್ರು ಕೂಡ ಆ ಮರದ ಅಕ್ಕಪಕ್ಕ ಇರುವಂತಹ ಎರಡು ಮರಗಳಿಗೆ ನೆಟ್ವರ್ಕ್ ಅನ್ನೋದು ಕಟ್ಟಾಗೋಗುತ್ತೆ. ಒಂದಕ್ಕೊಂದು ಅವು ಜೋಡಿಯಾಗಿರುತ್ತೆ, ಒಂದಕ್ಕೊಂದು ಸಂಬಂಧವನ್ನ ಬೆಳೆಸ್ಕೊಂಡಿರುತ್ತೆ, ಭಾವನೆಗಳನ್ನ ಹಂಚಿಕೊಳ್ತಾ ಇರುತ್ತೆ. ನಾವ್ ಯಾವುದೇ ಮರವನ್ನ ಕಡಿತಿದೀವಿ ಅನ್ನುವಾಗ ಅಕ್ಕಪಕ್ಕದ ಮರದ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗತ್ತೆ ಕೇಳುಗರೆ. ಇನ್ನು ಪರಿಸರಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದು ಬಾಕಿ ಇದೆ, ಖಂಡಿತವಾಗ್ಲೂ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನ ಕೂಡ ಕೇಳ್ಕೊಂಡು ವಾಪಸ್ ಬನ್ನಿ. ಪರಿಸರದ ವಿಸ್ಮಯದ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ನೀಡ್ತೀನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
16: ಅರೆ ಯಾರ್ರೀ, ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ ಮಾತಾಡೋರು, ಮಾರ್ನಿಂಗ್ ಶೋನಲ್ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು ಹಳೆ ರಾಜರು ಅಪ್ಪನೇ ಇದ್ದು

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪರಿಸರದಲ್ಲಿರುವಂತಹ ಒಂದಿಷ್ಟು ವಿಸ್ಮಯದ ವಿಷಯಗಳ ಬಗ್ಗೆ ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೆ. ಪರಿಸರ ಅನ್ನುವಾಗ ಎಷ್ಟೋ ಜನ ಅನ್ಕೊಳ್ತಾರೆ, ಕಾಡು ಬೆಟ್ಟ ಗುಡ್ಡ ಇಷ್ಟೇನೆ ಪರಿಸರ, ಇದರಲ್ಲೇನು ವೈವಿಧ್ಯತೆ ಇದೆ ಅಂತ ಅನ್ಕೊಳ್ತಾರೆ. ಆದ್ರೆ ಕಾಡಲ್ಲಿರುವಂತಹ, ಪರಿಸರದಲ್ಲಿರುವಂತಹ, ಪ್ರಕೃತಿಯಲ್ಲಿರುವಂತಹ ಒಂದೊಂದು ಜೀವಿಯದ್ದು ಕೂಡ ಜವಾಬ್ದಾರಿಯುತ ಕೆಲಸಗಳಿರುತ್ತೆ. ಆ ಎಲ್ಲಾ ಜೀವಿಗಳು ಅವುಗಳ ಕೆಲಸವನ್ನ ಜವಾಬ್ದಾರಿಯಿಂದ ಮಾಡಿದಾಗ ಮಾತ್ರ ಪರಿಸರ ಸಂರಕ್ಷಣೆಯಾಗಿರುತ್ತೆ, ಇನ್ನು ನಾವುಗಳು ಕೂಡ ಕ್ಷೇಮವಾಗಿರ್ತೀವಿ. ಅಂತಹದ್ದೇ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟೆಗೆ ಹಂಚಿಕೊಳ್ತಾ ಇದೆ. ಇನ್ನು ಕೇಳುಗರೆ, ರಾತ್ರಿಯ ರಕ್ಷಕರು ಬಾವಲಿಗಳು. ಹೌದಾ, ಬಾವಲಿಗಳು ರಾತ್ರಿ ಹೊತ್ತು ಹೇಗೆ ರಕ್ಷಣೆ ಮಾಡುತ್ತೆ ಅಂತ ನೀವು ಕೇಳ್ತಾ ಇದ್ರೆ, ದ ಮೇತ್ ಬಸ್ಟರ್ ಅಬೌಟ್ ಬ್ಯಾಟ್ಸ್. ಬಾವಲಿಗಳು ಕೇವಲ ರಕ್ತ ಇರುವ ಪ್ರಾಣಿಗಳಲ್ಲ, ಅವುಗಳು ಪ್ರಕೃತಿಯ ಅತ್ಯುತ್ತಮ ರೈತರು ಕೂಡ. ಹೌದು, ಒಂದು ಬಾವಲಿ ಒಂದು ಗಂಟೆಗೆ 1000ಕ್ಕೂ ಹೆಚ್ಚು ಸೊಳ್ಳೆ ಹಾಗೆ ಕೀಟಗಳನ್ನ ತಿನ್ನಬಲ್ಲದು. ಎಷ್ಟು ಸಾಮರ್ಥ್ಯ ಇದೆ ನೋಡಿ ಈ ಬಾವಲಿಗೆ. ದಟ್ಟವಾದ ಕಾಡು ಬೆಳೆಯೋಕೆ ಬಾವಲಿಗಳು ಹರಡುವಂತಹ ಬೀಜಗಳೇ ಕಾರಣ. ಪೇರಲ ಹಲಸು ಮಾವಿನ ಹಣ್ಣುಗಳನ್ನ ತಿಂದು ಇವು ದೂರದ ಪ್ರದೇಶಗಳಲ್ಲಿ ಬೀಜ ಪ್ರಸಾರ ಮಾಡುತ್ತೆ. ಬಾವಲಿಗಳು ಇಲ್ಲದಿದ್ರೆ ನಮ್ಮ ಕೃಷಿ ಜಗತ್ತು ಕೀಟಗಳ ಕಾಟದಿಂದ ನಾಶವಾಗ್ತಿತ್ತು. ನೋಡಿ, ಕೀಟಗಳನ್ನ ಸಹಿಸ್ಕೊಳ್ಳೋದು ಸ್ವಲ್ಪ ಕಷ್ಟನೇ, ಅದರಲ್ಲೂ ಈ ಸೊಳ್ಳೆ ಹಾಗೆ ಸಾಕಷ್ಟು ಕೀಟಗಳನ್ನ ಈ ಬಾವಲಿಗಳು ತಿಂದು, ಇನ್ನು ವಿಶೇಷವಾಗಿ 1 ಗಂಟೆಗೆ 1000ಕ್ಕೂ ಹೆಚ್ಚು ಸೊಳ್ಳೆಗಳನ್ನ ತಿನ್ನಬಲ್ಲಂತಹ ಸಾಮರ್ಥ್ಯ ಇದೆ ಅಂದ್ರೆ ಖಂಡಿತವಾಗ್ಲೂ ನಾವು ಬಾವಲಿಯನ್ನ ಮೆಚ್ಕೊಳ್ಳೇಬೇಕು. ನಾವು ಬಹುಶಃ ಮನೇಲಿ ಕುತ್ಕೊಂಡು ಬಾವಲಿಯಿಂದ ನಮಗೇನ್ ಪ್ರಯೋಜನ, ಅದ್ರ ಪಾಡಿ ಕತ್ಲಲ್ಲಿರುತ್ತೆ, ನಮಗೇನು ಉಪಯೋಗ ಇಲ್ಲ ಅಂತ ಅನ್ಕೊಳ್ತೀವಿ. ಆದ್ರೆ ಈ ಬಾವಲಿಗಳು ಇರ್ಲಿಲ್ಲ ಅಂದ್ರೆ ಕಾಡುಗಳ ಮಧ್ಯೆ ಬೇರೆ ಬೇರೆ ಮರಗಳು ಗಿಡಗಳು ಬೆಳೀಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಬೀಜ ಪ್ರಸಾರ ಮಾಡುತ್ತೆ ಈ ಒಂದು ಬಾವಲಿಗಳು. ಹಾಗೆ ಜೇನುನೊಣಗಳಿಂದ ಕೂಡ ನಮಗೆ ಸಾಕಷ್ಟು ಪ್ರಯೋಜನ ಇದೆ. ಜೇನುನೊಣ ಕಣ್ಮರೆಯಾದ್ರೆ ಏನಾಗ್ಬೋದು ಅಂತ ನೀವು ಯೋಚನೆ ಮಾಡೋದಾದ್ರೆ ಖಂಡಿತವಾಗ್ಲೂ ಅದನ್ನ ಊಹಿಸ್ಕೊಳ್ಳೋಕ್ಕೂ ಕೂಡ ತುಂಬಾ ಕಷ್ಟ ಆಗುತ್ತೆ. ಪೂರ್ಣಚಂದ್ರ ತೇಜಸ್ವಿ ಅವರ ಬರಹಗಳಲ್ಲಿ ಪರಿಸರದ ಇಂಥ ಸೂಕ್ಷ್ಮತೆಗಳು ಹೆಚ್ಚಿರುತ್ತೆ. ಅದೇ ರೀತಿಯಲ್ಲಿ ಜೇನುನೊಣಗಳ ಮಹತ್ವವನ್ನು ಕೂಡ ನಾವು ಹೇಳಬಹುದು. ಆಲ್ಬರ್ಟ್ ಐನ್ಸ್ಟೈನ್ ಹೇಳಿದಂತಹ ಒಂದು ಮಾತಿದೆ, ಜಗತ್ತಿನ ಕೊನೆಯ ಜೇನುನೊಣ ಸತ್ರೆ ಮನುಷ್ಯ ಕುಲ ಬದುಕೋಕೆ ಕೇವಲ 4 ವರ್ಷ ಮಾತ್ರ ಸಾಧ್ಯ ಅಂತ. ಅರೆ, ಜೇನುನೊಣ ಸತ್ರೆ ಮನುಷ್ಯ ಕುಲ ಬದುಕೋದು 4 ವರ್ಷ ಅಷ್ಟೇನಾ, ಯಾಕೆ ಹೀಗಿರ್ಬೋದು ಏನು ಅಂತ ನೀವು ಕೇಳೋದಾದ್ರೆ ಇದಕ್ಕೆ ಒಂದು ಕಾರಣ ಇದೆ ಕೇಳುಕರೆ. ನಾವು ತಿನ್ನುವಂತಹ 1/3 ಭಾಗದಷ್ಟು ಆಹಾರ ಧಾನ್ಯಗಳು ಹಣ್ಣು ತರಕಾರಿಗಳು ಬೆಳೆಯೋಕೆ ಜೇನುನೊಣಗಳ ಪರಾಗಸ್ಪರ್ಶ ಮುಖ್ಯವಾದ ಕಾರಣ. ಹಾಗಾಗಿ ಜೇನುನೊಣಗಳು ಇಲ್ಲ ಅಂದ್ರೆ ತರಕಾರಿಗಳನ್ನ ಬೆಳೆಯೋಕೆ ಧಾನ್ಯಗಳನ್ನ ಬೆಳೆಯೋಕೆ ತುಂಬಾನೇ ಕಷ್ಟ. ಇದ್ಯಾವುದೂ ಇಲ್ಲ ಅಂದ್ರೆ ನಾವು ಏನ್ ತಿನ್ಲಿಕ್ಕಾಗತ್ತೆ ಅಲ್ವಾ? ಅಕಸ್ಮಾತ್ ಈ ಧಾನ್ಯಗಳು ತರಕಾರಿ ಇಲ್ದಲೆ ಬರೀ ಹಣ್ಣುಗಳನ್ನೇ ತಿಂತೀವಿ ಅಥವಾ ಬರೀ ನೀರೇ ಕುಡ್ಕೊಂಡಿರ್ತೀವಿ ಅಂದ್ರೆ ಮ್ಯಾಕ್ಸಿಮಮ್ 4 ವರ್ಷ ಬದುಕ್ಬೋದೇನೋ, ಅದ್ರ ಮೇಲೆ ನಾವು ಬದುಕ್ಲಿಕ್ಕೆ ಆಗಲ್ಲ. ಸೊ ನಾವು ಈ ಭೂಮಿ ಮೇಲೆ ಇರಬೇಕು ಅಂದ್ರೆ ಜೇನುನೊಣಗಳು ಕೂಡ ಈ ಭೂಮಿ ಮೇಲೆ ಬದುಕಿರ್ಬೇಕು. ಕೀಟನಾಶಕಗಳ ಅತಿಯಾದ ಬಳಕೆಯಿಂದ ಜೇನುನೊಣಗಳು ಕೂಡ ಸಾಯ್ತಾ ಇದೆ ಕೇಳುಗರೆ. ಇವುಗಳನ್ನ ಉಳಿಸೋದು ನಮ್ಮ ಆಹಾರವನ್ನ ಉಳಿಸ್ಕೊಂಡಂತೆ. ಕಾಡಿನ ನಿಗೂಢತೆ ಅಥವಾ ಪ್ರಕೃತಿಯ ವಿಸ್ಮಯಗಳನ್ನ ನಾವು ತಿಳ್ಕೋಬೇಕಾಗಿದೆ. ಕಾಡಿಲ್ದಲೆ ನಾವು ಇಲ್ಲ ಕೇಳುಗರೆ. ಕಾಡಿದ್ರೇನೆ ನಾಡು, ನಾಡಿದ್ರೇನೆ ನಾವು. ಈ ಪ್ರಕೃತಿ ಹೇಗೆ ಅಂದ್ರೆ ಒಂದಕ್ಕೊಂದು ಲಿಂಕ್ ಆಗ್ಬಿಡುತ್ತೆ. ಈ ಪ್ರಕೃತಿಯಲ್ಲಿ ಯಾವುದೇ ಒಂದು ಜೀವಿ ಇಲ್ಲ ಅಂದ್ರೆ ಮತ್ತೊಂದು ಜೀವಿಗೆ ಖಂಡಿತವಾಗ್ಲೂ ತೊಂದರೆ ಆಗೇ ಆಗತ್ತೆ. ಆದ್ರೆ ಈ ವಿಷಯಗಳನ್ನ ನಾವು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯವಾಗತ್ತೆ. ಹಾಗಿದ್ರೆ ಪರಿಸರದ ವಿಸ್ಮಯ ಕುರಿತು ಮತ್ತೊಂದಿಷ್ಟು ವಿಚಾರಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಇನ್ನೊಂದು ಗೀತೆಯನ್ನ ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಪರಿಸರದ ವಿಸ್ಮಯದ ಬಗ್ಗೆ, ಪರಿಸರದ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಾದಂಥ ಕೆಲವೊಂದು ವಿಚಾರಗಳ ಬಗ್ಗೆ ನಿಮ್ಮೊಟ್ಟಿಗೆ ಮಾಹಿತಿನ ಹಂಚಿಕೊಳ್ತಾ ಇದ್ದೆ. ಅದರಲ್ಲೂ ನಮ್ಮ ಶಿವಮೊಗ್ಗ ಮಲೆನಾಡಿನ ಹೆಬ್ಬಾಗಿಲು. ಇಲ್ಲಿ ಹೆಚ್ಚು ಮಳೆ ಆಗುತ್ತೆ, ಹೆಚ್ಚು ಚಳಿ ಆಗುತ್ತೆ, ಇನ್ನು ಬಿಸಿಲು ಕೂಡ ಅಷ್ಟೇ ಹೆಚ್ಚಾಗಿದೆ. ಹೀಗೆಲ್ಲ ಇರುವಾಗ ಮಲೆನಾಡಿನಲ್ಲಿ ಇರುವಂತಹ ಕಾಡುಗಳು ಕೂಡ ತುಂಬಾ ಸೊಗಸಾಗಿದೆ ಅಲ್ವಾ? ಆ ಕಾಡುಗಳ ಬಗ್ಗೆ ಕೂಡ ನಾವು ತಿಳ್ಕೋಬೇಕು. ಇನ್ನು ಮಲೆನಾಡು ಅಂತಿದ್ದಂಗೆ ಪಶ್ಚಿಮ ಘಟ್ಟಗಳ ದಟ್ಟವಾದ ಕಾಡು ನೆನಪಾಗುತ್ತೆ ಅಲ್ವಾ? ಕೇಳುಗರೆ, ನಮ್ಮ ಮಲೆನಾಡಿನಲ್ಲಿ ಬೆಳ್ಳಿ ಹನಿಗಳು ಅಂದ್ರೆ ಬಯೋಲೋಮಿನಿಸೆನ್ಸ್, ಗ್ಲೋಯಿಂಗ್ ಮಶ್ರೂಮ್ ಅಂತ ನಾವು ಕರಿತೀವಿ. ರಾತ್ರಿ ಆಗ್ತಿದ್ದಂತೆ ಕಾಡಿನ ಕೆಲವು ಭಾಗಗಳು ಹಸಿರು ಬಣ್ಣದ ಬೆಳಕಿನಿಂದ ಮಿನುಗೋಕೆ ಪ್ರಾರಂಭಿಸುತ್ತೆ. ಇದು ಯಾವುದೋ ದೆವ್ವದ ಕಾಟ ಅಲ್ಲ, ಪ್ರಕೃತಿಯ ಮ್ಯಾಜಿಕ್ ಅಂತ ಕರೀತಾರೆ. ಕಾಡಿನಲ್ಲಿ ಸತ್ತ ಮರಗಳ ಮೇಲೆ ಬೆಳೆಯುವಂತಹ ಮೈಸಿನ್ ಅನ್ನೋ ಒಂದು ಜಾತಿಯ ಅಣಬೆ ರಾತ್ರಿ ಹೊತ್ತು ಹಸಿರು ಬೆಳಕನ್ನ ಸೂಸುತ್ತೆ. ಇದಕ್ಕೆ ಬಯೋಲೋಮಿನಿಸೆನ್ಸ್ ಅಂತ ಕರೀತಾರೆ. ಇನ್ನು ರಾತ್ರಿ ಹೊತ್ತು ಕಾಡಿನಲ್ಲಿ ಲೈಟ್ ಹಾಕಿದೆ ಮಿನುಗೋ ಅಣಬೆಗಳನ್ನ ನೋಡಿದಿರಾ? ಪ್ರಕೃತಿ ತಾನಾಗಿಯೇ ಹಚ್ಚಿರೋ ಗ್ರೀನ್ ಲೈಟ್ಸ್ ಇದು. ಅದನ್ನ ಸಸ್ಪೆನ್ಸ್ ಕ್ರಿಯೇಟ್ ಅಂತಾನೆ ಕರಿಬಹುದು. ಇನ್ನು ಪ್ರಕೃತಿ ಕೆಲವೊಮ್ಮೆ ಮಲಿನವಾದಾಗ ಅಂದ್ರೆ ಗಲೀಜಾದಾಗ ಪ್ರಕೃತಿಯಲ್ಲಿ ಒಬ್ರು ಕ್ಲೀನರ್ಸ್ ಇದಾರೆ, ಅವರೇ ಸಗಣಿ ಕೀಟಗಳು, ಡಂಗ್ ಬ್ಯಾಟಲ್ಸ್. ಇದು ನೋಡೋಕೆ ಸ್ವಲ್ಪ ಇರ್ಸು ಮುರ್ಸು ಅನ್ಸಿದ್ರು ಇವುಗಳು ಇಲ್ದಿದ್ರೆ ಇಡೀ ಭೂಮಿ ಕಸದ ತೊಟ್ಟಿ ಆಗ್ತಿತ್ತು. ಕೇಳುಗರೆ, ಈ ಸತ್ಯ ನಾವು ತಿಳ್ಕೊಳ್ಳೇಬೇಕಾಗಿದೆ. ಸಗಣಿ ಕೀಟಗಳು ಅಂದ್ರೆ ಡಂಗ್ ಬೀಟಲ್ಸ್ ಕೇವಲ ಸಗಣಿಯನ್ನ ಉಳಿಸೋದಿಲ್ಲ, ಅವು ಭೂಮಿಯ ಅತ್ಯುತ್ತಮ ಸ್ಯಾನಿಟರಿ ವರ್ಕರ್ಸ್ ಕೂಡ ಹೌದು. ಈ ಪುಟ್ಟ ಕೀಟಗಳು ತಮಗಿಂತ 1000 ಪಟ್ಟು ಹೆಚ್ಚು ತೂಕವನ್ನ ಎಳೆಯಬಲ್ಲಂತ ಸಾಮರ್ಥ್ಯವನ್ನ ಹೊಂದಿದೆ. ಅಷ್ಟೇ ಅಲ್ಲ, ರಾತ್ರಿ ಹೊತ್ತು ಇವುಗಳು ಸಂಚರಿಸುವ ಆಕಾಶದಲ್ಲಿರುವಂತಹ ಕ್ಷೀರಪಥ ಅಂದ್ರೆ ಮಿಲ್ಕ್ ವೇ ನಕ್ಷತ್ರಗಳ ದಿಕ್ಕನ್ನ ಬಳಸ್ಕೊಂಡು ತನ್ನ ದಿಕ್ಕನ್ನ ಹುಡುಕುತ್ತೆ. ಇವು ಸಗಣಿಯನ್ನ ಮಣ್ಣಿನ ಆಳಕ್ಕೆ ಕೊಂಡೊಯ್ಯೋದ್ರಿಂದ ಮಣ್ಣು ಫಲವತ್ತತೆ ಆಗತ್ತೆ.

ಇನ್ನು ನೊಣ ಸೊಳ್ಳೆಗಳ ಕಾಟ ತಪ್ಪುತ್ತೆ. ಈ ಒಂದು ಸಗಣಿ ಹುಳಕ್ಕೆ ಯಾರು ಕೂಡ ಸ್ಯಾಲ್ರಿ ಕೊಡೋದಿಲ್ಲ, ಅಥವಾ ಯಾರೋ ಬಂದು ನೀನ್ ಈ ಕೆಲ್ಸ ಮಾಡಪ್ಪ ಅಂತ ಹೇಳೋದಿಲ್ಲ. ಅದ್ರ ಕೆಲ್ಸನೇ ಅದು, ಅದ್ರ ಪಾಡಿಗೆ ತನ್ನ ಕೆಲ್ಸವನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಹೋಗುತ್ತೆ. ಬಹುಶಃ ಈ ಸಗಣಿ ಹುಳ ಇಲ್ಲ ಅಂದಿದ್ರೆ ನಮ್ಮ ಜೀವನ ಏನಾಗ್ತಿತ್ತು, ನಮ್ಮ ಭೂಮಿ ಏನಾಗ್ತಿತ್ತು, ನಾವು ಯೋಚನೆ ಮಾಡ್ಬೇಕಾಗತ್ತೆ ಅಲ್ವಾ? ಖಂಡಿತವಾಗ್ಲು. ಇನ್ನು ಪಕ್ಷಿ ಲೋಕದಲ್ಲಿ ಒಬ್ರು ಇಂಜಿನಿಯರ್ ಇದ್ದಾರೆ ಕೇಳುಗರೆ, ಅವರೇ ಗೀಜಗ ಹಕ್ಕಿ. ನಮ್ಮ ಹಳ್ಳಿಗಳ ಕಡೆ ತೋಟಗಳಲ್ಲಿ ಬಾವಿ ದಂಡೆಯ ಮರಗಳಲ್ಲಿ ನೇತಾಡುವಂತಹ ಗೂಡುಗಳನ್ನ ಎಲ್ರು ಕೂಡ ನೋಡಿರ್ತೀರ. ಅದರ ಹಿಂದಿನ ಆರ್ಕಿಟೆಕ್ಚರ್ ಯಾರು ಅಂತ ನಿಮಗೆ ಗೊತ್ತಾ? ಅವರೇ ಗೀಜುಗಗಳು. ಇವುಗಳನ್ನ ಪಕ್ಷಿ ಲೋಕದ ಇಂಜಿನಿಯರ್ ಅಂತಾನೆ ಕರೀತಾರೆ. ಗೀಜಗ ಹಕ್ಕಿಯ ಗೂಡು ಕಟುವ ಕಲೆ ಪ್ರಪಂಚದ ಶ್ರೇಷ್ಠ ಇಂಜಿನಿಯರಿಂಗ್ಗೆ ಸವಾಲ್ ಹಾಕುವಂತಿದೆ. ನಾರು ಮತ್ತೆ ಹುಲ್ಲನ್ನ ಬಳಸಿ ಗಾಳಿ ಮಳೆಗೆ ಬಿದ್ದೋಗದಂತೆ ಗಂಟು ಹಾಕಿ ಗೂಡು ಕಟ್ಟುತ್ತೆ. ಇನ್ನು ಈ ಗೀಜುಗದ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. ಗೂಡನ್ನ ಕೇವಲ ಗಂಡು ಹಕ್ಕಿ ಮಾತ್ರ ಕಟ್ಟುತ್ತೆ, ಅರ್ಧ ಕಟ್ಟಿದ ಮೇಲೆ ಹೆಣ್ಣು ಹಕ್ಕಿ ಬಂದು ಇನ್ಸ್ಪೆಕ್ಷನ್ ಮಾಡುತ್ತೆ. ಗೂಡು ಇಷ್ಟವಾದ್ರೆ ಮಾತ್ರ ಸಂಸಾರ ಹೂಡುತ್ತೆ, ಇಲ್ಲ ಅಂದ್ರೆ ಗಂಡು ಹಕ್ಕಿ ಆ ಗೂಡನ್ ಬಿಟ್ಟು ಬೇರೆ ಗೂಡನ್ನ ಕಟ್ಟಬೇಕಾಗತ್ತೆ. ಇದು ಒಂದ್ ರೀತಿ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಹೌದು, ನಾವೆಲ್ಲೋ ಮನೆ ಕಟ್ತಾ ಇರ್ತೀವಿ, ಆ ಮನೆ ಅರ್ಧ ಅಷ್ಟೇ ಕಟ್ಟಾಗಿರುತ್ತೆ. ಸೊ ನೋಡ್ತೀವಿ ಹೇಗ್ ಬರ್ತಿದೆ ಏನು ಅಂತ. ಅಕಸ್ಮಾತ್ ಆ ಮನೆ ಚೆನ್ನಾಗಿಲ್ಲ ಅಂದ್ರೆ ಆ ಮನೆನೇ ಬಿಟ್ಟು ಹೋಗೋದು ಅಂದ್ರೆ ಹೇಗಿರುತ್ತೆ ಅಲ್ವಾ? ಇಲ್ಲಿ ಗಂಡು ಹೆಣ್ಣಿನ ಯೋಚನಾ ಶಕ್ತಿ ಹೇಗಿದೆ ನೋಡಿ. ಪಾಪ ಗೀಜುಗ ಅಂದ್ರೆ ಗಂಡು ಗೀಜುಗ ಕಷ್ಟಪಟ್ಟು ಗೂಡು ಕಟ್ತಾ ಇರುತ್ತೆ, ಅರ್ಧ ಗೂಡು ಕಟ್ಟಿರುತ್ತೆ. ಅವಾಗ ಹೆಣ್ಣು ಗೀಜುಗ ಬಂದು ಗೂಡನ್ನ ಒಂದ್ಸರಿ ಇನ್ಸ್ಪೆಕ್ಷನ್ ಮಾಡುತ್ತೆ. ಇಷ್ಟ ಆದ್ರೆ ಓಕೆ ಸಂಸಾರ ಮಾಡ್ತೀನಿ ಕಂಟಿನ್ಯೂ ಮಾಡ್ತೀನಿ ಅನ್ನತ್ತೆ, ಇಲ್ಲ ಅಂದ್ರೆ ಬೇಡ ರಿಜೆಕ್ಟೆಡ್ ಅಂತ ವಾಪಸ್ ಹೋಗುತ್ತೆ. ಮತ್ತೆ ಗೀಜುಗ ಇನ್ನೊಂದು ಗೂಡನ್ನ ಕಟ್ಬೇಕಾಗತ್ತೆ. ಇನ್ನೊಂದು ವಿಶೇಷ ಏನ್ ಗೊತ್ತಾ? ಗಂಡು ಗೀಜುಗಗಳು ಹೆಣ್ಣು ಹಕ್ಕಿಯನ್ನ ಆಕರ್ಷಿಸೋಕೆ ಗಂಡು ಹಕ್ಕಿ ಗೂಡಿನ ಒಳಗೆ ಹಸಿ ಜೇಡು ಮಣ್ಣನ್ನ ಹಚ್ಚಿ ಅದಕ್ಕೆ ಮಿಂಚು ಹುಳಗಳನ್ನ ತಂದು ಅಂಟಿಸುತ್ತೆ. ಅಂದ್ರೆ ಗೂಡಿನೊಳಗೆ ನೈಟ್ ಲ್ಯಾಂಪ್ ವ್ಯವಸ್ಥೆಯನ್ನ ಮಾಡುತ್ತೆ ಗೀಜುಗಗಳು. ಇದು ಎಷ್ಟು ವಿಶೇಷ ಅನ್ಸುತ್ತಲ್ವಾ? ಹೌದು. ಸೊ ಪರಿಸರದಲ್ಲಿರುವಂತಹ ವಿಸ್ಮಯಗಳ ಬಗ್ಗೆ ಮಾತಾಡ್ತಾ ಸಮಯ ಕೂಡ ಸಾಗಲ್ಲ. ನಾನು ಮತ್ತೆ ಇನ್ನೊಂದು ಸಾರಿ ಈ ವಿಷಯದ ಬಗ್ಗೆ ಮಾಹಿತಿಯನ್ನ ಮುಂದುವರಿಸ್ತೀನಿ. ಈ ಪರಿಸರದ ವಿಸ್ಮಯದ ಬಗ್ಗೆ ಕೇಳಿ ನಿಮಗೆ ಹೇಗೆ ಅನ್ನಿಸ್ತು? ಖಂಡಿತವಾಗ್ಲೂ ಒಂದು ಕ್ಷಣನಾರು ಅನ್ಸಿರುತ್ತಲ್ವಾ? ಹೌದಾ, ನಮ್ಮ ಪ್ರಕೃತಿಯಲ್ಲಿ ನಮಗೆ ಗೊತ್ತಿಲ್ಲದಲೆ ನಮಗಾಗಿ ಎಷ್ಟೋ ಜೀವಿಗಳು ಕರ್ತವ್ಯ ನಿರ್ವಹಿಸ್ತಾ ಇದೆ ಅಂತ. ಹಾಗಿದ್ಮೇಲೆ ಅವರೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಒಂದು ಮನಸಾರೆ ಧನ್ಯವಾದವನ್ನ ಹೇಳೋಣ. ಅವರಿಗೆ ಯಾವುದೇ ರೀತಿ ನಾವು ತೊಂದರೆಯನ್ನ ಕೊಡೋದು ಬೇಡ ಕಿಡುಗರೆ. ಈ ಕಾರ್ಯಕ್ರಮದ ಮುಖಾಂತರ ಪರಿಸರದ ಬಗ್ಗೆ ಒಂದಿಷ್ಟು ಪ್ರೀತಿ ಹುಡ್ಕೊಂಡ್ರೆ ಕಾರ್ಯಕ್ರಮ ಮಾಡಿದಕ್ಕೂ ಒಂದು ಸಾರ್ಥಕತೆ ಸಿಗುತ್ತೆ. ಹಾಗಿದ್ರೆ ಕಾರ್ಯಕ್ರಮ ಹೇಗನ್ನಿಸ್ತು? ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
1: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
2: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು, ನೋಡೋದಕ್ಕೆ ಭಯ ಆಯ್ತು.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538897698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
0: ನನ್ ಮಗಳ ರಿಸಲ್ಟ್ ಅಂತೂ ಅದ್ಭುತವಾಗಿ ಬಂದಿದೆ, ಆದ್ರೆ ಮುಂದೇನು ಅನ್ನೋದೇ ದೊಡ್ಡ ಟೆನ್ಷನ್. IIT ನೀಟ್ ಕೋಚಿಂಗ್ ಗೆ ಬೇರೆ ಊರಿಗೆ ಮಕ್ಕಳನ್ನ ಕಳ್ಸೋಕೆ ಮನ್ಸೇ ಬರಲ್ಲ ರೀ.
3: ಯಾಕೆ ಯೋಚನೆ ಮಾಡ್ತೀರಾ? ಈಗ ರಾಜಸ್ಥಾನದ ಕೋಟದಲ್ಲಿ ಸಿಗೋ ಶಿಕ್ಷಣ ನಮ್ಮ ಶಿವಮೊಗ್ಗದಲ್ಲಿ ಸಿಗ್ತಾ ಇದೆ ಅಲ್ಲ, ನಮ್ಮ ವೈದಿಕ್ ಎಕ್ಸ್ಪರ್ಟ್ PU ಕಾಲೇಜ್ನಲ್ಲಿ.
1: ಹೌದು, ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಾಲ್ ಕ್ಲಾಸಸ್ ಈಗ ವೈದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್. 100,000+ IITians ಮತ್ತು ವೈದ್ಯರನ್ನು ಸೃಷ್ಟಿಸಿದ 45 ವರ್ಷಗಳ ಪರಂಪರೆ ಈಗ ನಮ್ಮ ಮನೆ ಬಾಗಿಲಲ್ಲೇ.
0: ಹಾಗಾದ್ರೆ ಕೋಟಾದ ಅದೇ ಸ್ಟಡಿ ಮಟೀರಿಯಲ್, ಅದೇ ತರಬೇತಿ ಇಲ್ಲೇ ಸಿಗುತ್ತೆ ಅಂದಂಗಾಯ್ತು.
3: ಖಂಡಿತ, ಮನೆಯೂಟದ ಹಿತದ ಜೊತೆಗೆ ಒತ್ತಡವಿಲ್ಲದ ರಾಷ್ಟ್ರ ಮಟ್ಟದ ಕಲಿಕೆ ಅಂದ್ರೆ ಅದು ವೈದಿಕ್ ಎಕ್ಸ್ಪರ್ಟ್ಸ್ ನಲ್ಲಿ ಮಾತ್ರ.
1: 2026-27 ಅಡ್ಮಿಷನ್ ಪ್ರಾರಂಭವಾಗಿದೆ, ಕೆಲವೇ ಕೆಲವು ಸೀಟ್ ಉಳಿದಿವೆ. ತಕ್ಷಣ ಸಂಪರ್ಕಿಸಿ ವೈದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜ್, ಮೈತ್ರಿ ಕಾಂಪ್ಲೆಕ್ಸ್,

ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಎಲ್ರು ಕೂಡ ಒಂದೊಂದು ಪ್ಲೇಸ್ಗೆ ವಿಸಿಟ್ ಮಾಡ್ತಾ ಇರ್ತಾರೆ. ಕೆಲವರು ಐತಿಹಾಸಿಕ ಸ್ಥಳಗಳಿಗೆ, ಕೆಲವರು ಧಾರ್ಮಿಕ ಸ್ಥಳಗಳಿಗೆ, ಹಾಗೆ ಪಾರಂಪರಿಕ ಸ್ಥಳಗಳಿಗೆ, ಬೆಟ್ಟ ಗುಡ್ಡ ನದಿ, ಹೀಗೆ ಒಬ್ಬೊಬ್ರು ಒಂದೊಂದು ರೀತಿ ಪ್ಲೇಸ್ಗಳಿಗೆ ವಿಸಿಟ್ ಮಾಡ್ತಾ ಇರ್ತಾರೆ ಅಂತಾನೆ ಹೇಳಬಹುದು. ಸೊ ಅದೇ ರೀತಿಯಾಗಿ ಟ್ರಾವೆಲಿಂಗ್ ಮಾಡೋದ್ರಿಂದ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ನಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋಗ್ತಿದ್ದೀವಿ ಅಂದಾಗ ಆ ಪ್ಲೇಸ್ನ ಹಿಸ್ಟ್ರಿ ಗೊತ್ತಾಗುತ್ತೆ, ಅಲ್ಲಿನ ಒಂದು ವಿಶೇಷತೆ ಇರ್ಬೋದು, ಅಲ್ಲಿನ ಒಂದು ಸಂಸ್ಕೃತಿ, ಅಲ್ಲಿನ ಭಾಷೆ ಇವೆಲ್ಲವನ್ನ ಕೂಡ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಒಂದು ಸವಿ ನೆನಪು ಕೂಡ ನಮ್ಮಲ್ಲಿ ಉಳಿಯುತ್ತೆ ಅಂತಾನೆ ಹೇಳಬಹುದು ಅಲ್ವಾ? ಸೊ ಹಾಗಿದ್ರೆ ಇವತ್ತು ಅಂತಹದೇ ಒಂದು ಅದ್ಭುತವಾಗಿರುವ ಪ್ಲೇಸ್ಗೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ನನ್ನ ಜೊತೆ ಟ್ರಾವೆಲಿಂಗ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಎಲ್ಲಿಗಪ್ಪ ಅಂತ ಹೇಳಿದ್ರೆ, ಹೊಸನಗರದಲ್ಲಿರುವಂತಹ ಚಂದ್ರಮೌಳೇಶ್ವರ ದೇವಾಲಯಕ್ಕೆ. ಇದು ಶಿವನಿಗೆ ಸಮರ್ಪಿತವಾದಂತಹ ಒಂದು ವಿಶಿಷ್ಟ ವಾಸ್ತುಶಿಲ್ಪವನ್ನು ಹೊಂದಿರುವಂತಹ ಅದ್ಭುತ ದೇವಾಲಯವಾಗಿದೆ. ಇದು ಶಿವಮೊಗ್ಗ ಜಿಲ್ಲೆಯ ಹೊಸನಗರದಲ್ಲಿ ಇದೆ. ಹಾಗೆ ಈ ದೇವಾಲಯ ರಾಮಚಂದ್ರಪುರ ಮಠದ ಒಂದು ಭಾಗವಾಗಿದೆ. ಈ ದೇವಾಲಯದ ನಿರ್ಮಾಣದಲ್ಲಿ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಯವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ದೇವಾಲಯ ಕೇವಲ ಭಕ್ತರನ್ನಷ್ಟೇ ಅಲ್ಲದೆ ಪ್ರವಾಸಿಗರನ್ನು ಕೂಡ ಆಕರ್ಷಿಸುತ್ತೆ. ಸೊ ಹಾಗಿದ್ರೆ ಇಲ್ಲಿನ ವಾಸ್ತುಶಿಲ್ಪದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಹಾಗೆ ಈ ಒಂದು ದೇವಾಲಯವನ್ನು ಹೇಗೆ ನಿರ್ಮಾಣ ಮಾಡಲಾಗಿದೆ, ಈ ದೇವಾಲಯಕ್ಕೆ ಹೋಗಬೇಕು ಅಂದರೆ ಹೇಗೆ ಹೋಗಬೇಕು, ಸುತ್ತಮುತ್ತಲು ಇನ್ನು ಯಾವೆಲ್ಲ ಪ್ಲೇಸ್ಗಳಿಗೆ ವಿಸಿಟ್ ಮಾಡಬಹುದು ಅನ್ನುವ ಎಲ್ಲ ವಿಷಯದ ಬಗ್ಗೆ ತಿಳಿಸ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಆಗಲಿ, ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ. ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027. ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ ಹೊಸನಗರದಲ್ಲಿರುವಂತಹ ಚಂದ್ರಮೌಳೇಶ್ವರ ದೇವಾಲಯದ ಬಗ್ಗೆ. ಸೊ ಹಾಗೆ ಈ ಒಂದು ದೇವಾಲಯದ ಬಗ್ಗೆ, ಇಲ್ಲಿನ ಇತಿಹಾಸದ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳಿಸೋದಕ್ಕೆ ನಮ್ಮ ಜೊತೆ ಇವತ್ತು ಶಿಲ್ಪಾ ಪ್ರವೀಣ್ ಅವರು ಇದ್ದಾರೆ. ಸೊ ಹಾಗಿದ್ರೆ ಶಿಲ್ಪಾ ಪ್ರವೀಣ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ದೇವಾಲಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಅವರಿಂದ ತಿಳ್ಕೊಳ್ಳೋಣ. ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ಈ ದೇವಾಲಯವು ಹೊಸನಗರದಿಂದ 1.7 ಕಿಲೋಮೀಟರ್ ಹಾಗೂ ಕಾರಣಗಿರಿಯಿಂದ 1.5 ಕಿಲೋಮೀಟರ್ ಅಷ್ಟು ದೂರದಲ್ಲಿದೆ. ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ, ಲೋಕಕ್ಕೆ ತಂಪು ನೀಡುವ ಚಂದ್ರನನ್ನು ಶಿರದಲ್ಲಿ ಧರಿಸಿರುವ ಹಾಗೂ ಸದಾ ಮಂಗಳವನ್ನು ಕರುಣಿಸುವ ಪರಮಶಿವ ಇದೀಗ ಚಂದ್ರಮೌಳೇಶ್ವರನ ಸ್ವರೂಪದಲ್ಲಿ ಶರಾವತಿ ಪುಣ್ಯತೀರದಲ್ಲಿ ದೇವಸ್ಥಾನ ಇದೆ. ನದಿ ತೀರದ ಪುಷ್ಕರಣಿಯ ಮಧ್ಯದಲ್ಲಿ ಗಜಪುಷ್ಟಾಕೃತಿಯಲ್ಲಿ ಈ ಅಪರೂಪದ ಚಂದ್ರಮೌಳೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಈ ದೇವಸ್ಥಾನ ಅಂತೂ ತುಂಬಾನೇ ಚೆನ್ನಾಗಿದೆ, ನೋಡಿದ್ರೆ ಇನ್ನೂ ನೋಡ್ಬೇಕು ಅನ್ಸತ್ತೆ, ಅಷ್ಟು ಚೆನ್ನಾಗಿದೆ. ಇದು ತುಂಬಾ ವಿಶಿಷ್ಟವಾದ ಲಿಂಗ, ಅನ್ವರ್ತ ಚಂದ್ರ ಮೌಳೇಶ್ವರ ಅಂತಾನೆ ಇದನ್ನ ಕರೀತಾರೆ. ಸುತ್ತ ಕೂಡ ಶರಾವತಿಯ ಹಿನ್ನೀರಿದೆ, ಮಧ್ಯದಲ್ಲಿ ಈ ದೇವಾಲಯ ನಿರ್ಮಾಣ ಆಗಿದೆ. ಎಷ್ಟು ಖುಷಿ ಕೊಡತ್ತೆ ಅಂದ್ರೆ, ಈ ಒಂದು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಆ ಪರಿಸರ, ಆ ದೇವಸ್ಥಾನ ಇರೋ ಒಂದು ರೀತಿ ಇರ್ಬೋದು, ತುಂಬಾನೇ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ ಅಂತಾನೆ ಹೇಳ್ಬೋದು. ಇಲ್ಲಿಯ ಲಿಂಗದ ವಿಶೇಷತೆ ಬಗ್ಗೆ ಹೇಳ್ಬೇಕಂದ್ರೆ, ಈ ಲಿಂಗದ ತಲೆಯ ಮೇಲೆ ಸಾಕ್ಷಾತ್ ಚಂದ್ರಬಿಂಬವಿದೆಯಂತೆ. ಹಾಗೆ ರಾಮನ ಆಳ್ವಿಕೆಯ ಭಾರತದ ಸಹಜ ನಕ್ಷೆ ಕೂಡ ಇದೆ ಅಂತ ಹೇಳ್ತಾರೆ. ತ್ರಿಕೋನಗಳು ಒಂದರೊಳಗೊಂದಂತೆ ಮಧ್ಯದಲ್ಲಿ ಸೂಕ್ಷ್ಮ ರೂಪದಲ್ಲಿ ಬಿಂದು ಇದೆಯಂತೆ, ಮಧ್ಯದಲ್ಲಿ, ತ್ರಿಕೋನಗಳ ಮಧ್ಯದಲ್ಲಿ. ಹಾಗೆ ಹಿಂದ್ಗಡೆ ಆತ್ಮಲಿಂಗವಿದೆಯಂತೆ. ಹಾಗಾಗಿ ಇದೊಂದು ಅಪರೂಪದ ಚಂದ್ರಮೌಳೇಶ್ವರ ದೇವಾಲಯ.
2: ಓಕೆ, ಶಿಲ್ಪಾ ಮೇಡಮ್, ತುಂಬಾ ಚೆನ್ನಾಗಿ ದೇವಾಲಯದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಇದ್ರಿ. ಈ ಒಂದು ಮಾಹಿತಿಗಾಗಿ, ಹಾಗೆ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಕೇಳಿದ್ರಲ್ವ ಸ್ನೇಹಿತರೆ, ಶಿಲ್ಪಾ ಅವರು ದೇವಾಲಯದ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ರು. ಸೊ ಹಾಗಿದ್ರೆ ದೇವಾಲಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
1: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
2: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
1: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ ಐಐಟಿ ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ ಐಐಟಿಗಳಿಂದ ಬಂದಿರೋ ನುರಿತ ತಜ್ಞರಿಂದ ಪಿಸಿಎಂಬಿ ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, ನೀಟ್ ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
2: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
1: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
3: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
1: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
3: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿರುವಂತಹ ಚಂದ್ರಮೌಳೇಶ್ವರ ದೇವಾಲಯದ ಬಗ್ಗೆ ಹೇಳ್ತಾ ಇದೆ. ಸೊ ಹಾಗೆ ಈ ದೇವಾಲಯದ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಈ ಚಂದ್ರಮೌಳೇಶ್ವರ ದೇವಾಲಯವನ್ನ ಆಗಮ ವಾಸ್ತುಶಾಸ್ತ್ರದ ಪ್ರಕಾರ ನಿರ್ಮಿಸಲಾಗಿದೆ. ಈ ದೇವಸ್ಥಾನವನ್ನ ಸಿಮೆಂಟ್ನಂತಹ ಆಧುನಿಕ ವಸ್ತುಗಳನ್ನು ಬಳಸದೆ ಬಂಡೆಯಿಂದ ನಿರ್ಮಿಸಲಾಗಿದೆ. ವಾಸ್ತುತಜ್ಞ ಮಹೇಶ್ ಮುನಿಯಂಗಳ ಅವರು ಮುರುಡೇಶ್ವರ ಶಿಲ್ಪಿಗಳ ಸಮರ್ಥ ಕೈಗಳಿಂದ ದೇವಾಲಯ ನಿರ್ಮಾಣಕ್ಕೆ ಮಾರ್ಗದರ್ಶನ ನೀಡಿದರು. ಕಲ್ಲಿನಲ್ಲಿರುವ ಈ ಅದ್ಭುತವು ಮರದ ಮತ್ತು ತಾಮ್ರದ ಲೇಪನವನ್ನು ಸಹ ಹೊಂದಿದೆ. ಹಾಗೆಯೇ ಇದನ್ನ ದ್ರಾವಿಡ ಗಜಪುರುಷ್ಟ ವಾಸ್ತುಶಿಲ್ಪ ಶೈಲಿಯ ಪ್ರಕಾರ ನಿರ್ಮಿಸಲಾದ ದೇವಸ್ಥಾನವಾಗಿದೆ. ಹಾಗೆ ದೇವಸ್ಥಾನದ ಮೇಲಿನಿಂದ ನೋಡಿದಾಗ ಆನೆಯ ಹಿಂಭಾಗವನ್ನು ಹೋಲುತ್ತೆ. ಹೊಯ್ಸಳ ಮತ್ತು ಕೇರಳ ವಾಸ್ತುಶಿಲ್ಪದ ಅಂಶಗಳನ್ನು ಸಹ ನಾವು ಈ ದೇವಾಲಯದಲ್ಲಿ ನೋಡಬಹುದು. ಹಾಗೆಯೇ ಕೊಳದ ಮಧ್ಯದಲ್ಲಿರುವಂತಹ ಈ ಅದ್ಭುತವಾದ ರಚನೆ ಶರಾವತಿ ನದಿಯ ದಡದಲ್ಲಿ ನಿರ್ಮಿಸಲಾಗಿದೆ. ಈ ದೇವಸ್ಥಾನವು ಶಾಂತವಾದ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂತಹ ತಾಣವಾಗಿದೆ. ಹಾಗೆಯೇ ಈ ದೇವಾಲಯಕ್ಕೆ ಮುಂಜಾನೆ ಅಥವಾ ಮುಸ್ಸಂಜೆ ಭೇಟಿಯನ್ನು ನೀಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತಲೇ ಹೇಳಬಹುದು. ಹಾಗೆ ಇಲ್ಲಿ ಪ್ರಮುಖವಾದ ದೇವರು ಅಂತ ಹೇಳಿದ್ರೆ ಚಂದ್ರಮೌಳೇಶ್ವರ ಅಥವಾ ಶಿವ, ಹಾಗೆ ಗಣಪತಿಯ ದೇವಾಲಯ ಕೂಡ ಇಲ್ಲಿ ಇದೆ. ಹೊಸನಗರ ಪಟ್ಟಣದಲ್ಲಿರುವ ಚಂದ್ರಮೌಳೇಶ್ವರ ದೇವಸ್ಥಾನವು ಶಿವಮೊಗ್ಗ ನಗರದಿಂದ 66 ಕಿಲೋಮೀಟರ್ ದೂರದಲ್ಲಿದೆ. ನೀವು ಶಿವಮೊಗ್ಗದಿಂದ ಹೊಸನಗರಕ್ಕೆ ಬಸ್ ಮೂಲಕ ಹೋಗಬಹುದು. ದೇವಾಲಯಕ್ಕೆ ಭೇಟಿ ನೀಡಲು ಶಿವಮೊಗ್ಗದಿಂದ ಹೊಸನಗರಕ್ಕೆ ಟ್ಯಾಕ್ಸಿ ಬಾಡಿಗೆಗೆ ತೆಗೆದುಕೊಳ್ಳಬಹುದಾಗಿದೆ. ಹಾಗೆ ಹೊಸನಗರ ತುಂಬ ಸಣ್ಣ ಪಟ್ಟಣ ಆಗಿರೋದ್ರಿಂದ ಉಳಿದುಕೊಳ್ಳೋದಕ್ಕೆ ಇಲ್ಲಿ ಅಷ್ಟೊಂದು ಒಳ್ಳೆಯ ಸ್ಥಳಗಳು ಇಲ್ಲ. ಸೊ ಹಾಗಾಗಿ ನೀವು ಶಿವಮೊಗ್ಗದಲ್ಲಿ ಸ್ಟೇ ಆದರೆ ಒಳ್ಳೆಯದು ಅಂತಲೇ ಹೇಳಬಹುದು. ಇನ್ನು ಇಲ್ಲಿಗೆ ಹೋಗಿ ಬೇರೆ ಇನ್ಯಾವೆಲ್ಲ ಪ್ಲೇಸ್ಗೆ ನೀವು ವಿಸಿಟ್ ಮಾಡಬಹುದು ಅಂತ ಹೇಳಿದ್ರೆ, ರಾಮಚಂದ್ರಾಪುರ ಮಠಕ್ಕೆ ಹೋಗಬಹುದು. ಹೊಸನಗರದಿಂದ 22 ಕಿಲೋಮೀಟರ್ ದೂರದಲ್ಲಿರುವ ಹುಂಜಾ ಐತಿಹಾಸಿಕ ಜೈನ ದೇವಾಲಯಕ್ಕೆ ಕೂಡ ಹೋಗಬಹುದಾಗಿದೆ. ಹಾಗೆ ನಗರ ಕೋಟೆ ಹೊಸನಗರದಿಂದ ಸುಮಾರು 17 ಕಿಲೋಮೀಟರ್ ದೂರದಲ್ಲಿದೆ, ಇಲ್ಲಿಗೆ ಕೂಡ ಹೋಗಬಹುದು. ಅಷ್ಟೇ ಅಲ್ಲದೆ ಕೊಡಚಾದ್ರಿಗೆ ಕೂಡ ಹೋಗಬಹುದು. ಹೊಸನಗರದಿಂದ ಸುಮಾರು 39 ಕಿಲೋಮೀಟರ್ ದೂರದಲ್ಲಿದೆ. ಕೊಡಚಾದ್ರಿಗೆ ಹೋಗುವ ಮಾರ್ಗ ಮಧ್ಯೆ ನೀವು ಹಿಡ್ಲುಮನೆ ಜಲಪಾತಕ್ಕೆ ಕೂಡ ಭೇಟಿಯನ್ನು ನೀಡಬಹುದು. ಅಷ್ಟೇ ಅಲ್ಲದೆ ಕುಂಚಿಕಲ್ ಭಾರತದ ಅತಿ ಎತ್ತರದ ಜಲಪಾತ, ಹೊಸನಗರದಿಂದ 39 ಕಿಲೋಮೀಟರ್ ದೂರದಲ್ಲಿದೆ. ಈ ಎಲ್ಲ ಪ್ಲೇಸ್ಗೆ ಕೂಡ ನೀವು ವಿಸಿಟ್ ಮಾಡಬಹುದಾಗಿದೆ. ಇನ್ನು ಈ ಒಂದು ಚಂದ್ರಮೌಳೇಶ್ವರ ದೇವಾಲಯವನ್ನು 11ನೇ ಶತಮಾನದ ದೇವಾಲಯ ಅಂತ ಹೇಳಲಾಗುತ್ತೆ. 11ನೇ ಶತಮಾನದಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಯಿತು ಅಂತ ಹೇಳಲಾಗುತ್ತೆ. ಹಾಗಿದ್ರೆ ಸ್ನೇಹಿತರೆ, ನೀವೇನಾದರೂ ಹೊಸನಗರ ಕಡೆ ಹೋದರೆ, ಅಲ್ಲಿನ ಸುತ್ತಮುತ್ತಲೂ ಇರುವಂತಹ ಪ್ಲೇಸ್ಗೆ ವಿಸಿಟ್ ಮಾಡಬೇಕು ಅಂತ ಹೋಗಿದ್ರೆ, ಅಥವಾ ಶಿವಮೊಗ್ಗಕ್ಕೆ ನೀವೇನಾದರೂ ಬಂದರೆ, ಖಂಡಿತವಾಗ್ಲೂ ಮಿಸ್ ಮಾಡದೆ ಈ ಒಂದು ಅದ್ಭುತವಾಗಿರುವಂತಹ ದೇವಾಲಯಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9662799869 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟನ್ನು ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದು. ಹಾಗೆ ನೀವೇನಾದರೂ ಟ್ರಾವೆಲಿಂಗ್ ಮಾಡ್ತಾ ಇದ್ರೆ ಅಥವಾ ನೀವು ಯಾವುದಾದ್ರೂ ಹಿಡನ್ ಪ್ಲೇಸಿಗೆ ವಿಸಿಟ್ ಮಾಡಿದರೆ, ನಿಮ್ಮ ಮನೆಯ ಸುತ್ತಮುತ್ತ

ಸುತ್ತಲೂ ಕೂಡ ಯಾವ್ದಾದ್ರೂ ಪ್ಲೇಸ್ ಇದ್ರೆ ಅದ್ರ ಬಗ್ಗೆ ಕೂಡ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನೀವು ಇನ್ಫಾರ್ಮೇಶನ್ ಕೊಡಬಹುದಾಗಿದೆ. ಸೊ ಹಾಗೆ ನೀವು ಇನ್ಫಾರ್ಮೇಶನ್ ಕೊಡಬೇಕು ಅಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686062279. ಈ ಸಂಖ್ಯೆಗೆ ನೀವು ಮೆಸೇಜ್ ಅನ್ನ ಮಾಡಬಹುದು. ಹಾಗೆ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ನೀವು ಕೂಡ ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ನ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಎಕ್ಸ್ಪ್ಲೋರ್ ಮಾಡಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ಟಾಟಾ, ಬಾಯ್, ಹ್ಯಾವ್ ಅ ನೈಸ್ ಡೇ. ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ಸಿಗ್ತೀನಿ. ಹಾಗೆ ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಜನತೆಗೆ ಸಿಹಿ ಸುದ್ದಿ. ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನಲ್ಲಿ ಈಗ ಎಐ ಕ್ರಾಂತಿ.
1: ಪ್ರೀ ಕೆಜಿಯಿಂದ 10ನೇ ತರಗತಿವರೆಗೆ ನಿಮ್ಮ ಮಗುವಿನ ಬುದ್ಧಿಶಕ್ತಿಗೆ ಎಐ ಮೆರಗು. ಕೋರ್ ಕೋಡಿಂಗ್ ಕಾನ್ಸೆಪ್ಟ್ಸ್, ಸೇಫ್ ಕ್ಯಾಂಪಸ್ ಮತ್ತು ಅನುಭವಿ ಶಿಕ್ಷಕರು. ಜ್ಞಾನಸಾಗರ, ನರ್ಚರಿಂಗ್ ಥಿಂಕರ್ಸ್ ಅಂಡ್ ಕ್ರಿಯೇಟರ್ಸ್.
0: ಅಡ್ಮಿಷನ್ ಶುರುವಾಗಿದೆ, ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9164449431. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ನಮ್ಮ ಕನ್ನಡ ಸಾಹಿತ್ಯಕ್ಕೆ ಸಾಕಷ್ಟು ಕವಿಪುಂಗವರು ತಮ್ಮದೇ ಆದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಕತೆಗಳ ಮೂಲಕ, ಕಾದಂಬರಿಗಳ ಮೂಲಕ, ಸಣ್ಣ ಕತೆಗಳನ್ನು ಬರೆಯುವುದರ ಮೂಲಕ, ಲೇಖನಗಳನ್ನು ಬರೆಯುವುದರ ಮೂಲಕ. ಸೊ ಅಂತಹ ಸಾಕಷ್ಟು ಕವಿಗಳಲ್ಲಿ AR ಕೃಷ್ಣಶಾಸ್ತ್ರಿ ಅವರು ಒಬ್ಬರಾಗಿದ್ದಾರೆ. AR ಕೃಷ್ಣಶಾಸ್ತ್ರಿಗಳು ಹಿರಿಯ ಸಾಹಿತ್ಯ ಪರಂಪರೆಯ ಸಾಂಪ್ರದಾಯಿಕ ಮನಸ್ಸುಳ್ಳ ಲೇಖಕರಾಗಿದ್ದಾರೆ. ಭಗವಂತನ ಪರಮಾರಾಧನೆಯ ಜೀವಕುಲದ ಪ್ರಕ್ರಿಯೆಯನ್ನು ಒಪ್ಪಿಕೊಂಡಂತಹವರು AR ಕೃಷ್ಣಶಾಸ್ತ್ರಿಗಳು. ಕನ್ನಡ ಕಥಾಸಾಹಿತ್ಯದ ಸಂದರ್ಭದಲ್ಲಿ ಒಟ್ಟು 13 ಕತೆಗಳನ್ನಷ್ಟೇ ಬರೆದಂಥವರು AR ಕೃಷ್ಣಶಾಸ್ತ್ರಿಗಳು. ಇವರು ಬರೆದಂತಹ 13 ಕತೆಗಳಲ್ಲಿ ಒಂದು ಕತೆಯನ್ನು ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಅದೇ ಗುರುಗಳ ಮಹಿಮೆ ಅನ್ನುವಂತಹ ಕತೆ. ಈ ಗುರುಗಳ ಮಹಿಮೆ ಒಂದು ತಾತ್ವಿಕ ಚಿಂತನೆಯ ಚರ್ಚೆಯ ಹಿನ್ನೆಲೆಯಲ್ಲಿ ರೂಪುಗೊಂಡ ಕಥೆಯಾಗಿದೆ. ಇಡೀ ಕತೆ ಒಂದು ಸಂಭಾಷಣೆಯ ರೂಪದಿಂದಲೇ ವ್ಯಕ್ತವಾಗುತ್ತೆ. ಜೊತೆಗೆ ಈ ಕತೆಗೆ ಒಂದು ನಾಟಕೀಯ ಲಕ್ಷಣಗಳನ್ನು ಕೊಟ್ಟಿದ್ದಾರೆ AR ಕೃಷ್ಣಶಾಸ್ತ್ರಿಯವರು. ತುಂಬನೇ ವಿಶೇಷವಾಗಿರುವಂತಹ ಕತೆ ಇದಾಗಿದೆ. ಹೆಣ್ಣು ಮಕ್ಕಳೇ ಇರುವಂತಹ ಒಂದು ಪುಟ್ಟ ಸಂಸಾರ. ಆದರೆ ಆ ಮನೆಯ ಗೃಹಿಣಿಗೆ ಹೆಣ್ಣು ಮಕ್ಕಳಂದರೆ ಅಷ್ಟಕ್ಕಷ್ಟೆ. ಆ ಮನೆಯ ಗೃಹಿಣಿಗೆ, ಆ ಮನೆಯ ಯಜಮಾನಿಗೆ, ನನಗೆ ಎಲ್ಲರೂ ಹೆಣ್ಮಕ್ಕಳೇ ಆಗಿಬಿಟ್ಟಿದ್ದಾರೆ, ನನಗೊಂದು ಗಂಡಿದ್ದಿದ್ರೆ ಚೆನ್ನಾಗಿತ್ತು ಅಂತ ತುಂಬ ಆಸೆ ಪಟ್ಟಿರ್ತಾಳೆ. ಆ ಕೊರಗು ಇದ್ದೇ ಇರುತ್ತೆ. ಆದರೆ ಅವಳಿಗೆ ಗಂಡ್ಮಕ್ಕಳಾಗಿರೋದಿಲ್ಲ. ಅಂತಹ ಸಮಯದಲ್ಲಿ ಅವಳ ಕಿವಿಗೆ ಒಂದು ವಿಚಾರ ಬರುತ್ತೆ. ಒಬ್ಬ ಗುರುಗಳಿದ್ದಾರೆ, ಅವರು ಕೇಳಿದ್ದನ್ನೆಲ್ಲ ಕೊಡ್ತಾರೆ. ಅವ್ರ ಹತ್ರ ಹೋಗಿ ನಿನ್ನ ಕಷ್ಟ ಸುಖ ಹಂಚ್ಕೋ, ನಿನಗೂ ಕೂಡ ಗಂಡ್ಮಗು ಆಗತ್ತೆ ಅಂತ ಯಾರೋ ಒಬ್ಬರು ಹೇಳ್ತಾರೆ. ಆ ವಿಷಯ ಇವರ ಕಿವಿಗೆ ಬೀಳತ್ತೆ. ಆ ಮಹಾನ್ ಗುರುಗಳ ಹತ್ತಿರ ಹೋಗ್ತಾರೆ. ಹೋದಂತಹ ಇವರು, ಗುರುಗಳೇ, ನನಗೆ ಹೆಣ್ಮಕ್ಕಳೇ ಇದ್ದಾರೆ, ನನಗೊಂದು ಗಂಡು ಸಂತಾನ ಬೇಕು, ನನಗೊಂದು ಗಂಡ್ಮಗು ಬೇಕು, ನೀವು ಆ ರೀತಿಯ ವರ ಕೊಡಬೇಕು. ಯಾಕಪ್ಪ ಅಂದರೆ, ನೀವು ಗುರುಗಳಾಗಿದ್ದೀರಿ, ಎಲ್ಲವನ್ನ ಬಲ್ಲವರಾಗಿದ್ದೀರಿ, ನಿಮಗೆ ಭವಿಷ್ಯದ ಬಗ್ಗೆ ಎಲ್ಲದೂ ಗೊತ್ತಿರುತ್ತೆ, ನನಗೆ ಗಂಡ್ಮಗು ಆಗಲಿ ಅಂತ ನೀವು ಆಶೀರ್ವಾದ ಮಾಡಬೇಕು. ಗಂಡ್ಮಗು ಹಾಗೆ

ಆಗಬೇಕು ಅನ್ನುವಂತಹ ಪ್ರಾರ್ಥನೆ ನೀವು ನಿಮ್ಮ ಗುರುಗಳ ಹತ್ರ ಮಾಡ್ಕೊಳ್ಬೇಕು ಅಂತ ಆ ಹೆಣ್ಮಗಳು ಹೇಳ್ತಾಳೆ. ಆಗ ಗುರುಗಳು ನಗ್ತಾರೆ. ಅವಳ ಒಂದು ಬೇಡಿಕೆಯನ್ನ ಕೇಳಿ ಗುರುಗಳು ಮುಗುಳ್ನಗ್ತಾರೆ. ಅವಳಿಗೆ ಸಂಸಾರದಲ್ಲಿ ಹೆಣ್ಮಕ್ಕಳು ಮೊಮ್ಮಕ್ಕಳಿದ್ರೂ ಅವಳಿಗೆ ಏನೋ ಒಂದು ಆಸೆ ಅಂತಿರೋ ಅಥವಾ ದುರಾಸೆ ಅಂತಿರೋ ಗೊತ್ತಿಲ್ಲ, ನನಗೆ ಗಂಡ್ಮಗು ಬೇಕೇ ಬೇಕು ಅಂತ ಆ ಗುರುಗಳ ಹತ್ರ ಹಠ ಹಿಡಿತಾಳೆ. ಆಗ ಗುರುಗಳು ಹೇಳ್ತಾರೆ, ಇದೆಲ್ಲ ದೈವ ನಿಯಮ, ಆ ನಿಯಮಕ್ಕೆ ವಿರುದ್ಧವಾಗಿ ಜೀವನದಲ್ಲಿ ಏನೂ ಆಗೋದಿಲ್ಲ, ನಿಮ್ಮ ಒಂದು ಜೀವನದಲ್ಲಿ ಏನು ಸಿಕ್ಕಿದೆಯೋ ಅದೇ ಒಂದು ಶುಭ ಫಲ ಅಂತ ನೀವು ನಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಆ ಗುರುಗಳು ಬುದ್ಧಿವಾದ ಹೇಳ್ತಾರೆ ಆ ಹೆಣ್ಮಗಳಿಗೆ. ಆದರೆ ಗುರುಗಳ ಮಾತನ್ನೇ ಕೇಳೋದಿಲ್ಲ ಆ ಹೆಣ್ಮಗಳು, ಹಠಕ್ಕೆ ಬಿದ್ದಿರ್ತಾಳೆ, ನನಗೆ ಗಂಡು ಮಗು ಬೇಕೇ ಬೇಕು ಅಂತ. ಸಾಮಾನ್ಯವಾಗಿ ಈ ರೀತಿಯ ಘಟನೆಗಳು ಸಾಕಷ್ಟು ನಡೆದಿರೋದನ್ನು ನಾವು ಕೇಳಿರ್ತೀವಲ್ವ ಸ್ನೇಹಿತರೆ. ಹೆಣ್ಮಕ್ಳಿದ್ದೋರ ಮನೆಯಲ್ಲಿ ನಮಗೆ ಗಂಡ್ಮಗು ಬೇಕೇ ಬೇಕು ಅಂತ ಹಠ ಹಿಡಿದು ಆ ಗಂಡು ಮಗುವಿಗಾಗಿ ಹಾ ತೊರಿತಿರ್ತಾರೆ. ನಮ್ಮ ಮನೆಯನ್ನು ಉದ್ಧಾರ ಮಾಡುವವರು ಗಂಡು ಮಕ್ಕಳು, ನಮ್ಮ ವಂಶವನ್ನು ಉದ್ಧಾರ ಮಾಡುವವರು ಗಂಡು ಮಕ್ಕಳು, ನಮಗೆ ಗಂಡು ಸಂತಾನ ಬೇಕೇ ಬೇಕು ಅಂತ ಎಷ್ಟೋ ಜನರ ಮನೆಯಲ್ಲಿ ಈ ವಿಷಯಗಳು ಪ್ರಸ್ತಾಪ ಆಗ್ತಾನೆ ಇರ್ತವೆ. ಎನಿವೆ, ಹುಟ್ಟು ಸಾವು ಅನ್ನುವಂಥದ್ದು ನಮ್ಮ ಕೈಯಲ್ಲಿರೋದಿಲ್ಲ, ಅದೆಲ್ಲ ಭಗವಂತನ ಲೀಲೆ. ಇಲ್ಲಿ ಕೂಡ ಗುರುಗಳು ಆ ಹೆಣ್ಮಗಳಿಗೆ ಎಷ್ಟೇ ಬುದ್ಧಿವಾದ ಹೇಳಿದರೂ ಆ ಹೆಣ್ಮಗಳು ಹಠಕ್ಕೆ ಬಿದ್ದಿದ್ದಾಳೆ, ನನಗೆ ಗಂಡ್ಮಗು ಬೇಕೇ ಬೇಕು ಅಂತ. ಇಂತಹ ಸಂದರ್ಭದಲ್ಲಿ ಸ್ನೇಹಿತರೆ, ವಿಧಿ ನಿಯಮವೇ ಅವಳ ಜೀವನವನ್ನು ಬದಲಾವಣೆ ಮಾಡಿಬಿಡತ್ತೆ. ಇಲ್ಲಿ ಆ ಗುರು ಅವಳಿಗೆ ಗಂಡು ಮಗುವಿನ ವರವನ್ನು ನೀಡಲೇಬೇಕಿದೆ. ಯಾಕಪ್ಪ ಅಂದರೆ ಅವಳು ಆ ರೀತಿಯ ವರವನ್ನು ಕೊಡಿ ಅಂತ ಗುರುಗಳ ಹತ್ತಿರ ಹಠಕ್ಕೆ ಬಿದ್ದಿದ್ದಾಳೆ. ಇಲ್ಲಿ ಅವಳ ಆಸೆಯನ್ನು ಈಡೇರಿಸಲೇಬೇಕಿದೆ. ಈ ರೀತಿಯ ಅವಳ ಹಠ ಅನಿವಾರ್ಯವಾದಾಗ ಅವಳಿಗೆ ನೀಡುವ ವರ ಕೂಡ ಅನಿವಾರ್ಯವೇ ಆಗಿರುತ್ತೆ. ಇಂತಹ ಸಮಯದಲ್ಲಿ ಭಗವಂತನ ಇಚ್ಛೆಯೇ ಲೀಲೆಯೇ ಬೇರೆ ಆಗಿರುತ್ತೆ. ಬೇರೆಯ ಅರ್ಥದಲ್ಲಿ ಒಂದು ಘಟನೆ ಸಂಭವಿಸುತ್ತೆ, ಅದೇ ಅವಳ ಮಗಳು ಗಂಡು ಮಗುವಿಗೆ ಜನ್ಮ ನೀಡಿ ಅವಳು ಮರಣವನ್ನಪ್ತಾಳೆ. ಸ್ನೇಹಿತರೆ, ನಾವಂದ್ಕೊಂಡಂತೆ ಜೀವನದಲ್ಲಿ ಏನು ನಡೆಯೋದಿಲ್ಲ, ವಿಧಿಯ ಲೀಲೆಯೇ ವಿಧಿಯ ಆಟವೇ ಬೇರೆ ಆಗಿರುತ್ತೆ. ಇವಳು ಗಂಡ್ ಮಗುವಿಗೆ ಹಾತೊರಿತಾ ಇರ್ತಾಳೆ, ಆದರೆ ಅವಳ ಮಗಳಿಗೆ ಗಂಡ್ ಮಗು ಆಗತ್ತೆ, ಅವಳ ಮಗಳು ಗಂಡು ಮಗುವಿಗೆ ಜನ್ಮ ನೀಡಿ ಅವಳು ಮರಣವನ್ನಪ್ತಾಳೆ. ಆಗ ಇವಳಿಗೆ ತುಂಬ ದುಃಖ ಆಗತ್ತೆ, ಅನಿವಾರ್ಯ ಕೂಡ ಆಗತ್ತೆ. ಆ ಗಂಡು ಮಗುವನ್ನು ಸಾಕುವಂತಹ ಜವಾಬ್ದಾರಿ ಇವಳ ಮೇಲಿರುತ್ತೆ. ಈ ಕತೆ ಒಂದು ವಿಶಿಷ್ಟವಾಗಿರುವಂತಹ ತಿರುವನ್ನು ಕೂಡ ಪಡ್ಕೊಳತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ ಏನೋ ಮಾಡೋಕ್ಕೋಗಿ, ಏನೋ ಬೇಡ್ಕೊಳಕ್ಕೋಗಿ ಇನ್ನೇನೋ ಒಂದಾಗತ್ತೆ. ಆಗ ಅವಳ ತಪ್ಪಿನ ಅರ್ಥಗಳು ಒಂದೊಂದಾಗಿ ಎಳೆಯಳೆಯಾಗಿ ಅವಳ ಕಣ್ಮುಂದೆ ಬರ್ತಾ ಹೋಗುತ್ತೆ. ಛೇ, ಮನೆಯಲ್ಲಿ ಎಷ್ಟು ಹೇಳಿದ್ರು, ಅಳಿಯನನ್ನೇ ಮಗನನ್ನಾಗಿ ನೋಡ್ಕೋ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು, ನಾನು ಒಪ್ಪಲಿಲ್ಲ. ಹೆಣ್ಮಕ್ಳನ್ನೇ ಗಂಡ್ಮಕ್ಳು ರೂಪದಲ್ಲಿ ಸಾಕೋಣ ಅಂದ್ರು ಕೇಳಿಲ್ಲ. ಕೊನೆಗೆ ನನ್ನ ಮಗಳ ಗಂಡು ಮಗುವನ್ನು ನಾನು ಮಗನೆಂದು ಒಪ್ಪಿಕೊಳ್ಳುವಂತಹ ಲೀಲೆ ಸಂದರ್ಭ ಬಂತಲ್ಲ ಅಂತ ವ್ಯಥೆ ಪಡ್ತಾಳೆ. ಅದರಲ್ಲೂ ಇಲ್ಲಿ ವಯಸ್ಸು ಕೂಡ ಮುಖ್ಯವಾಗತ್ತೆ. ಈ ವಯಸ್ಸಿನಲ್ಲಿ ನಾನು ಈ ಮಗುವನ್ನು ಸಾಕೋದೆ ಅನ್ನುವಂತಹ ಪ್ರಶ್ನೆ ಕೂಡ ಅವಳಲ್ಲಿ ಹುಟ್ಟತ್ತೆ. ಅಳಿಯನನ್ನೇ ಮಗನನ್ನಾಗಿ ಒಪ್ಪಿಕೊಳ್ಳಲಾಗದ ಅವಳ ಅಪರಿಪೂರ್ಣತೆ ಅರ್ಥಗಳಿಗೆ ಉತ್ತರ ಕಂಡುಕೊಳ್ಳೋಕೆ ಅವಳಿಗೆ ಸಾಧ್ಯ ಆಗೋದಿಲ್ಲ. ಈಗ ಅವಳು ಅನ್ಕೊಳ್ತಾಳೆ, ಇದೆಲ್ಲ ನನ್ನ ಕರ್ಮಫಲ ಅಂತ. ಈ ಕತೆ ಕೊನೆಗೆ ಒಂದು ರೀತಿಯ ಸತ್ಯವನ್ನು ಕೂಡ ತೆರೆದಿಡತ್ತೆ. ನಮ್ಮ ಪಾಲಿಗೆ ಏನು ಬಂದಿದೆಯೋ ಅದನ್ನೇ ನಾವು ಸ್ವೀಕಾರ ಮಾಡಿ ಖುಷಿಯಿಂದ ಸಂತೋಷದಿಂದ ಜೀವನ ನಡೆಸಬೇಕು ಅನ್ನುವಂಥದ್ದನ್ನು ಇಲ್ಲಿ AR ಕೃಷ್ಣಶಾಸ್ತ್ರಿ ಅವರು ಗುರುಗಳ ಮಹಿಮೆ ಅನ್ನುವಂತಹ ಕಥೆಯಿಂದ ತೆರೆದಿಟ್ಟಿದ್ದಾರೆ ಕೂಡ. ಇಲ್ಲಿ ನಾವು ಅಂದ್ಕೊಂಡಂತೆ ಜೀವನದಲ್ಲಿ ಏನೂ ನಡೆಯೋದಿಲ್ಲ. ಜೀವನ ಅದು ಹೇಗೆ ಬರುತ್ತೆ ಹಾಗೆ ಹೋದಾಗ ಮಾತ್ರ ಅದರಲ್ಲಿ ಖುಷಿ ಸಂತೋಷ ನೆಮ್ಮದಿ ಕಾಣಬೇಕು ಅನ್ನುವಂಥದ್ದೇ ಇಲ್ಲಿ ಗುರುಗಳ ವಾದ ಕೂಡ. ಗುರುಗಳು ಎಷ್ಟು ಹೇಳ್ತಾರೆ, ಇರುವಂತಹ ಜೀವನದಲ್ಲಿ ತೃಪ್ತಿ ಪಡಬೇಕು ಅಂತ ಗುರುಗಳು ಹೇಳಿದರೂ ಆ ಹೆಣ್ಮಗಳು ಕೇಳೋದಿಲ್ಲ. ಸೊ ಈ ರೀತಿಯಲ್ಲಿ ಯೋಚನೆ ಚಿಂತನೆಗೀಡಾಗಿ ಕೊನೆಗೆ ಅವಳ ಮಗಳ ಮೊಮ್ಮಗುವನ್ನೇ ಸ್ವೀಕಾರ ಮಾಡುವಂತಹ ಅನಿವಾರ್ಯತೆಯ ಮನಸ್ಥಿತಿಯನ್ನು ಇವಳು ಸಿದ್ಧತೆ ಮಾಡಿಕೊಂಡು ಒಪ್ಕೊಳ್ತಾಳೆ ಕೂಡ. ಇದು AR ಕೃಷ್ಣಶಾಸ್ತ್ರಿ ಅವರು ಬರೆದಂತಹ ಗುರುಗಳ ಮಹಿಮೆ ಕಥೆ ಆಗಿದೆ ಸ್ನೇಹಿತರೆ. ಇಲ್ಲಿ ಯೋಚನೆ ಚಿಂತನೆ ಕೂಡ ಮುಖ್ಯ ಆಗತ್ತೆ. ಒಬ್ಬೊಬ್ಬರ ಯೋಚನೆ ಚಿಂತನೆ ತುಂಬಾ ಭಿನ್ನವಾಗಿರುತ್ತೆ. ಆದರೆ ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ, ಚಿಂತನೆ ಮಾಡ್ತೀವಿ, ಯಾವ ರೀತಿಯಲ್ಲಿ ಬದುಕಲ್ಲಿ ನಿರ್ಧಾರ

ಗಳನ್ನು ತೆಗೆದುಕೊಳ್ತೀವಿ ಅನ್ನೋದು ಕೂಡ ತುಂಬ ಮುಖ್ಯ ಆಗತ್ತೆ ಅಲ್ವಾ. ಈ ರೀತಿಯ ಒಂದು ಸಂದರ್ಭವನ್ನು AR ಕೃಷ್ಣಶಾಸ್ತ್ರಿಯವರು ಗುರುಗಳ ಮಹಿಮೆ ಅನ್ನುವಂತಹ ಕಥೆಯಿಂದ ಪ್ರಸ್ತುತಪಡಿಸಿದ್ದಾರೆ. ಈ ಒಂದು ಕತೆ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅನ್ಕೊಳ್ತೀನಿ ಸ್ನೇಹಿತರೆ. ಈ ಕಥೆಯೊಂದಿಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಗೆದ್ದಲಕಟ್ಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಜೊತೆಗೆ ಸಾಹಿತ್ಯಾಸಕ್ತಿಯನ್ನು ಹೊಂದಿರುವಂತಹ ಶೇಖರಯ್ಯ THM ಅವರು ನಮ್ಮೊಟ್ಟಿಗಿದ್ದಾರೆ. ಅವರು ಓದಿರುವಂತಹ ಪುಸ್ತಕದ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಸೊ ಅದು ಯಾವ ಪುಸ್ತಕ, ಆ ಪುಸ್ತಕ ಏನು ಹೇಳುತ್ತೆ ಅನ್ನೋದನ್ನು ಶೇಖರಯ್ಯ ಸರ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಗೆದ್ದಲಗಟ್ಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ, ಹಾಗೆ ಸಾಹಿತ್ಯಾಸಕ್ತಿಯನ್ನು ಹೊಂದಿರುವಂತಹ ಶೇಖರಯ್ಯ ಟಿ ಎಚ್ ಎಂ ಅವರಿದ್ದಾರೆ. ಈ ದಿನ ಶೇಖರಯ್ಯ ಟಿ ಎಚ್ ಎಂ ಅವರು ಓದಿದಂತಹ ಪುಸ್ತಕದ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಸೊ ತಡ ಮಾಡೋದು ಬೇಡ. ಅದು ಯಾವ ಪುಸ್ತಕ, ಯಾವ ಲೇಖಕರು ಬರೆದಂತಹ ಪುಸ್ತಕವನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಶೇಖರಯ್ಯ ಸರ್ ಅವರಿಂದಲೇ ತಿಳಿತಾ ಹೋಗೋಣ. ಕಾರ್ಯಕ್ರಮವನ್ನು ಶುರು ಮಾಡೋಣ. ಸರ್ ನಮಸ್ತೆ.
3: ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ನಾನು ಓದಿದ ಪುಸ್ತಕವೊಂದನ್ನು ತಮಗೆ ಪರಿಚಯ ಮಾಡಿಸ್ತಾ ಇದ್ದೇನೆ. ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಕಥೆಗಳಂದರೆ ತುಂಬ ತುಂಬ ಇಷ್ಟ. ಅದರಲ್ಲೂ ವಿಶೇಷವಾಗಿ ಮಕ್ಕಳಿಗೆ ಕಥೆಗಳಂದರೆ ಪಂಚಪ್ರಾಣ. ತಮ್ಮ ಸುತ್ತಲಿನ ಘಟನೆಗಳನ್ನೇ ಕಥೆಗಳನ್ನಾಗಿ ಹೇಳುವಂತಹ ಕಲೆ ಇತ್ತೀಚೆಗೆ ಬಹು ಬರಹಗಾರರಿಗೆ ಸಿದ್ಧಿಸಿದೆ. ಅಂತಹ ಜೀವನಾನುಭವಗಳನ್ನೇ ಮತ್ತು ನಮ್ಮ ಸುತ್ತಲಿನ ವಾತಾವರಣದಲ್ಲಿ ನಡೆದಿರುವಂತಹ ವಿಚಾರಗಳನ್ನೇ ಕಥಾವಸ್ತುವನ್ನಾಗಿ ಆಯ್ಕೆ ಮಾಡಿಕೊಂಡು ಒಂದು ಅತ್ಯುತ್ತಮವಾಗಿರುವಂತಹ ಮಕ್ಕಳ ಕಥಾ ಪುಸ್ತಕವನ್ನು ಬರೆದಿದ್ದಾರೆ ಡಾಕ್ಟರ್ ಕೆ ಶಿವಲಿಂಗಪ್ಪ ಹಂದಿಹಾಳು ಇವರು. ಡಾಕ್ಟರ್ ಕೆ ಶಿವಲಿಂಗಪ್ಪ ಹಂದಿಹಾಳು ಇವರು ಬಳ್ಳಾರಿ ಜಿಲ್ಲೆಯ ಹಂದಿಹಾಳು ಗ್ರಾಮದವರು. ಇವರು ಇದೀಗ ಸದ್ಯ ತಮ್ಮ ಸ್ವಗ್ರಾಮದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮಕ್ಕಳ ಸಾಹಿತ್ಯದಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದಾರೆ. ಮತ್ತೊಂದು ವಿಚಾರ, ಹೆಮ್ಮೆಯ ವಿಷಯ ಏನಂತ ಹೇಳಿದ್ರೆ, ಸದರಿ ನೋಟ್ಬುಕ್ ಮಕ್ಕಳ ಕಥೆಗಳ ಸಂಕಲನಕ್ಕೆ 2025 ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ್ಯ ಸಾಹಿತ್ಯ ಪುರಸ್ಕಾರವು ದೊರೆತಿರುವುದು ಒಂದು ಹೆಮ್ಮೆಯ ವಿಷಯ. ಸದರಿ ಕಥಾ ಸಂಕಲನದಲ್ಲಿ ಒಟ್ಟು 8 ಕಥೆಗಳಿದ್ದು, ಅದರಲ್ಲಿ 1 ಕಥೆ ಹೆಸರು ಶಿವಣ್ಣ ಮೇಷ್ಟ್ರು ಮತ್ತು ಮಳೆಬಿಲ್ಲು, ನಾನು ಶಾಲೆಗೆ ಸೇರಿದೆ, ಕೂಸು ಮೋಡ, ಖುಷಿ, ಲೈಟು ಕಂಬ, ಹೊಸ ಬಟ್ಟೆ, ಐಸ್ ಕ್ರೀಮ್, ನೋಟ್ಬುಕ್ ಮೊದಲಾದಂತಹ ಅತ್ಯುತ್ತಮ ವಿಷಯ ವಸ್ತುವನ್ನು ಒಳಗೊಂಡಿರುವಂತಹ ಕಥೆಗಳಿವೆ. ಸದರಿ ಕಥಾ ಸಂಕಲನವು ಬಣ್ಣಗಳಿಂದ ಮುದ್ರಿತವಾಗಿದ್ದು, ಅಲ್ಲಲ್ಲಿ ಕಥೆಗೆ ತಕ್ಕುದಾಗಿರುವಂತಹ ಚಿತ್ರಗಳನ್ನು ಸಹಿತ ಬಿಡಿಸಿದ್ದಾರೆ. ಕವನ ಪ್ರಕಾಶನದವರು ಸದರಿ ಪುಸ್ತಕವನ್ನು ಪ್ರಕಟ ಮಾಡಿದ್ದು, ಸದರಿ ಪುಸ್ತಕದಲ್ಲಿ ಬಾರ್ ಕೋಡನ್ನು ಸಹಿತ ಕೊಡಲಾಗಿದ್ದು, ಸದರಿ ಬಾರ್ ಕೋಡನ್ನು ಬಳಸ್ಕೊಂಡು ನೀವು ಕಥೆಗಳನ್ನು ಆಲಿಸ್ಬೋದು ಅಂತ. ವಿಶೇಷವಾಗಿರುವಂತಹ ಕಥಾ ಪುಸ್ತಕ, ವಿಶೇಷವಾಗಿ ಮಕ್ಕಳೆಲ್ಲ ಮತ್ತು ಹಿರಿಯರು ತಮ್ಮ ಬಾಲ್ಯದ ಅನುಭವಗಳ ಮೂಟೆಯನ್ನು ಪಡಿಬೇಕಂತ ಹೇಳಿದ್ರೆ ಸದರಿ ಕಥಾ ಸಂಕಲನವನ್ನು ಓದಲೇಬೇಕು. ಸದರಿ ಸಂಕಲನವು 2021 ಫೆಬ್ರವರಿಯಲ್ಲಿ ಮುದ್ರಣಗೊಂಡಿದ್ದು, ಇದು ಲಕ್ಷ್ಮೀ ಮುದ್ರಣಾಲಯ ಬೆಂಗಳೂರು ಇಲ್ಲಿ ಮುದ್ರಣವಾಗಿದೆ. ಸದರಿ ಕಥಾ ಸಂಕಲನದ ಕುರಿತು ನಾಡಿನ ಹೆಸರಾಂತ ಹಿರಿಯ ಸಾಹಿತಿಗಳಾಗಿರುವಂತಹ ಡಾಕ್ಟರ್ ಆನಂದ್ ಪಾಟೀಲರು ಸಂಕಲನದ ಕುರಿತು ಮುನ್ನುಡಿ ರೂಪದಲ್ಲಿ ಒಂದು ಪ್ರೋತ್ಸಾಹದ ನುಡಿಗಳನ್ನು ಸದರಿ ಸಂಕಲನದಲ್ಲಿ ಬರಿತಾ ಹೋಗ್ತಾ ಇದ್ದಾರೆ. ಸದರಿ ಸಂಕಲನದ ಒಂದು ಹೆಚ್ಚುಗಾರಿಕೆಯನ್ನು ತಮ್ಮ ಬರಹದಲ್ಲಿ ಹೇಳ್ತಿದ್ದಾರೆ. ಶಿವಲಿಂಗಪ್ಪ ಅವರು ಅಧ್ಯಯನದಲ್ಲಿ ತೊಡಕೊಂಡು ಗಾಂಭೀರ್ಯವಾಗಿ ಸೃಜನಶೀಲ ಬರವಣಿಗೆಯಲ್ಲಿ ಶ್ರದ್ಧೆಯ ತುಡಿತ ಇರುವಂತಹ ಕಥೆಗಾರ ಅಂಥೇಳಿ ಹೇಳ್ತಿದ್ದಾರೆ. ವಾಸ್ತವಾಂಶಗಳನ್ನು ಮತ್ತು ನೈಜ ಘಟನೆಗಳನ್ನು ಕಥಾವಸ್ತುಗಳನ್ನಾಗಿ ಸ್ವೀಕರಿಸುವ ಮೂಲಕ ಶಿವಲಿಂಗಪ್ಪ ಅವರು ಸದರಿ ಕಥಾ ಸಂಕಲನವನ್ನು ಅತ್ಯಂತ ಆಕರ್ಷಕವಾಗಿ ಮತ್ತು ಓದುಗರ ಮನಮುಟ್ಟುವಂತೆ ಬರೆದಿದ್ದಾರೆ ಅಂಥೇಳಿ ತಮ್ಮ ಸಂಕಲನದಲ್ಲಿ ಅಭಿವ್ಯಕ್ತಗೊಳಿಸಿದ್ದಾರೆ. ಹಾಗೆಯೇ ನಾನು ಸಹಿತ ಸದರಿ ಕಥಾ ಸಂಕಲನದ ಕುರಿತು ಹಂಪಿ ಟೈಮ್ಸ್ ಪತ್ರಿಕೆಗೆ ಒಂದು ಪುಸ್ತಕ ಪರಿಚಯ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದೆ. ಇದರಲ್ಲಿ ನಾನು ಶಾಲೆಗೆ ಸೇರಿದೆ ಎನ್ನುವಂತಹ ಕಥೆಯಲ್ಲಿ ಅತ್ಯಂತ ಸಹಜವಾದ ನಮ್ಮ ಸುತ್ತಮುತ್ತ ನಡೆಯುವ ಒಂದು ವಿದ್ಯಮಾನವನ್ನೇ ಹಿಡಿದಿಟ್ಟಿರುವುದು

0: ಒಂದು ವಿಶೇಷ ಅನಿಸುತ್ತೆ. ತಿಮ್ಮರಾಜ ಎನ್ನುವ ಅಪ್ಪ ತೀರಿದ, ಅಮ್ಮ ದುಡಿಯುವುದಕ್ಕೆ ದೂರದ ಶಹರಕ್ಕೆ ಹೋದಂತಹ, ಮಾವನ ಮನೆಯಲ್ಲಿ ಅದು ಇದು ಕೆಲಸ ಮಾಡಿಕೊಂಡು ದಿನ ದುಡುವ ಹುಡುಗನ ಶಾಲೆ ಕಲಿಯುವ, ತನ್ನ ಸುತ್ತಲಿನ ಎಲ್ಲ ಮಕ್ಕಳ ಹಾಗೆ ತಾನೂ ಓದಿಕೊಳ್ಳುತ್ತಾ ಆಡಿಕೊಳ್ಳುತ್ತಾ ಇರಬೇಕೆನ್ನುವ ಹಂಬಲದ ಹುಡುಗನ ಸುತ್ತ ಬಿಚ್ಚಿಕೊಂಡಿದ್ದ ಸದರಿ ಕತೆ. ಅಲ್ಲಿ ಆ ಹುಡುಗ ಶಾಲೆಗೆ ಸೇರಿದಾಗ ಓಹೋ ಓಹೋ ಅಂತೇಳಿ ಒಂದು ಜೋರಾಗಿ ಕುಣಿಯುತ್ತಾ ಹೋಗುವುದು ಕಥೆಯ ಗಾಢವಾದ ಅನುಭವವನ್ನು ನೀಡುತ್ತದೆ ಅಂಥೇಳಿ ಆನಂದ್ ಪಾಟೀಲ್ರು ಅಭಿವ್ಯಕ್ತಪಡಿಸಿದರೆ. ಹಾಗೆಯೇ ಖುಷಿ ಎನ್ನುವಂತಹ ಹುಡುಗಿಯ ಖುಷಿಯನ್ನು ಅರಸುವಂತಹ ಒಂದು ಕಥಾ ಹಂದರವು ಸಹಿತ ಸದರಿ ಕಥೆಯಲ್ಲಿದೆ. ಹಾಗೆ ಐಸ್ ಕ್ರೀಂ ಕಥೆ ನಮ್ಮ ನಡುವೆ ನಡೆಯುತ್ತಿರುವ ವಿಪರ್ಯಾಸಗಳಿಗೆ ಹಿಡಿಯುವ ಕನ್ನಡಿಯಂತಿದೆ. ಐಸ್ ಕ್ರೀಮ್ಗಾಗಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿ ತಿಂಗಳವರೆಗೂ ಕಾದು ಒಂದೊಮ್ಮೆ ಮನಸ ತನ್ನಿಷ್ಟದ ಐಸ್ ಕ್ರೀಮ್ ಸವಿಯುತ್ತಾ ಸಂಭ್ರಮಿಸುವ ಹುಡುಗ ನಾಗೇಶ್ ಗೆಳೆಯ ಕಿಶನ್ನ ದೊಡ್ಡವರ ಶಾಲೆ ಸಂಭ್ರಮವನ್ನೆಲ್ಲ ಕೇಳಿ ಅದರಲ್ಲೂ ಬಗೆ ಬಗೆಯ ಐಸ್ ಕ್ರೀಮ್ ಯಾವ ಶ್ರಮವಿಲ್ಲದೆ ಸಿಗುವುದನ್ನು ಬಲೆ ಕನಸುಗೊಂಡು ಹಠ ಮಾಡಿ ತಾನೂ ಸೇರಿ ಅಲ್ಲಿನ ಅನಿರೀಕ್ಷಿತ ವಾತಾವರಣದಿಂದ ತತ್ತರಿಸಿ ಕೊನೆಗೆ ಅಲ್ಲಿಂದ ಪಾರಾಗಲು ಹೆಣಗುವ ದಾರುಣತೆಯನ್ನು ಹೊತ್ತಿರುವಂತಹ ಒಂದು ಕತೆ. ಹೀಗೆ ಒಂದು ಒಳ್ಳೆಯ ಕಥಾ ಹಂದರ ಇದಾಗಿದೆ. ಎಲ್ಲ ಮಕ್ಕಳು ಈ ಕಥೆಗಳನ್ನು ಓದಿದಾಗ ಮತ್ತು ಹಿರಿಯರು ಕಥೆಗಳನ್ನು ಓದಿದಾಗ ಒಂದೇನೋ ಖುಷಿಯನ್ನು ಮತ್ತು ಒಳಹುಗಳನ್ನು ಕೊಡುವಂತಹ ಸಂಕಲನ ಇದಾಗಿದೆ ಅಂತ ಹೇಳ್ತಾ ಸದರಿ ಕಥಾ ಸಂಕಲನದ ಒಂದು ಅಧ್ಯಯನ, ಗಂಭೀರವಾಗಿರುವಂಥ ಅಧ್ಯಯನಗಳು ಇನ್ನಷ್ಟು ಆಗಬೇಕಾಗಿದೆ ಅಂಥೇಳಿ ಹೇಳ್ತಾ ನನ್ನ ಪುಸ್ತಕ ಪರಿಚಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೇನೆ.
1: ಓಕೆ ಶೇಖರಯ್ಯ ಸರ್, ಡಾಕ್ಟರ್ ಕೆ ಶಿವಲಿಂಗಪ್ಪ ಹಂದಿಹಾಳ್ ಅವರು ಬರೆದಿರುವಂತಹ ಪುಸ್ತಕದ ಪರಿಚಯವನ್ನು ತುಂಬ ಸೊಗಸಾಗಿ ತಿಳಿಸ್ಕೊಟ್ರು ಶೇಖರಯ್ಯ ಟಿ ಎಚ್ ಎಂ ಅವರು. ಖಂಡಿತವಾಗ್ಲೂ ಸ್ನೇಹಿತರೆ, ಈ ಪುಸ್ತಕಗಳು ಜ್ಞಾನದ ಭಂಡಾರವನ್ನು ಹೆಚ್ಚಿಸ್ತವೆ, ಹಾಗೆ ಮನಸ್ಸಿಗೆ ನೆಮ್ಮದಿಯನ್ನು ನೀಡುವಂತಹ ಮಿತ್ರರು ಅಂದರೆ ತಪ್ಪಾಗಲಾರದು. ಜೊತೆಗೆ ಈ ಓದುವ ಹವ್ಯಾಸ ಹೊಸ ಲೋಕವನ್ನೇ ಪರಿಚಯಿಸುತ್ತೆ, ಅದರೊಟ್ಟಿಗೆ ಆಲೋಚನಾ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇಷ್ಟೆಲ್ಲ ನಮಗೆ ಉಪಯೋಗ ಆಗುವಂತಹ ಪುಸ್ತಕದ ಪರಿಚಯವನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಶೇಖರಯ್ಯ ಸರ್ ಅವರು. ಇದರೊಟ್ಟಿಗೆ ಮತ್ತೊಂದು ವಿಶೇಷವಾಗಿರುವಂತಹ ಕೃತಿಯ ಪರಿಚಯವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅದ್ರ ಬಗ್ಗೆ ಶೇಖರಯ್ಯ ಸರ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತೆಗೆದುಕೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಅಬ್ಬಾ ಏನ್ ಬಿಸ್ಲು, ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
3: ಕಿರಣ್ ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟಾದಲ್ಲಿದೆ ತಂಪು ಸೊಲ್ಯೂಷನ್, ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್, ಬಿಸಿಲಲ್ಲೂ ಕೂಲ್ ಆಗಿರು.
2: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕಲ್ ವಾ?
3: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
2: ವಾವ್.
3: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 145,000 ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 lakh ಶುರು.
4: ಶಕ್ತಿ ಟೊಯೋಟಾ ಸಮ್ಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
2: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
4: ಶಕ್ತಿ ಟೊಯೋಟಾ ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804184730. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
1: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮೇ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಗೆದ್ದಲಗಟ್ಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ, ಜೊತೆಗೆ ಸಾಹಿತ್ಯದಲ್ಲಿ ಬರವಣಿಗೆಯಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಶೇಖರಯ್ಯ ಟಿ ಎಚ್ ಎಂ ಅವರಿದ್ದಾರೆ. ಈ ದಿನ ಡಾಕ್ಟರ್ ಕೆ ಶಿವಲಿಂಗಪ್ಪ ಹಂದಿಹಾಳ್ ಅವರು ಬರೆದಿರುವಂತಹ ಪುಸ್ತಕದ ಪರಿಚಯವನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಸೊ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತೊಂದು ಕೃತಿಯ ಪರಿಚಯವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅದು ಯಾವ ಕೃತಿ, ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದನ್ನು ಶೇಖರಯ್ಯ ಸರ್ ಅವರಿಂದ ಕೇಳೋಣ.
0: ನಾನು ಓದಿದಂತಹ ಕೃತಿಯ ಪರಿಚಯವನ್ನು ತಮಗೆಲ್ಲ ಮಾಡಿಕೊಳ್ಳಿದ್ದೇನೆ. 2025 ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲಸಾಹಿತ್ಯ ಪುರಸ್ಕಾರಕ್ಕೆ ಭಾಜನರಾಗಿರುವ ಶಿವಲಿಂಗಪ್ಪ ಕೆ ಹಂದಿಹಾಳು ಇವರ ನೋಟ್ಬುಕ್ ಕೃತಿಯ ಕುರಿತಾಗಿ ಈ ದಿವಸ ಪರಿಚಯ ಮಾಡಿಕೊಡಲಿದ್ದೇನೆ. ಸದರಿ ಕೃತಿಯು ಗ್ರಾಮೀಣ ಪರಿಸರದಲ್ಲಿನ ಮಕ್ಕಳ ನೋವು ನಲಿವು ಸಂಕಟ,

0: ತುಡಿತ, ತುಂಟಾಟ, ಮಹತ್ವಾಕಾಂಕ್ಷೆಗಳನ್ನು ಕಣ್ಣಿಗೆ ಕಟ್ಟುವಂತೆ ನಮಗೆ ತಿಳಿಸ್ಕೊಡ್ತಾ ಇದೆ. ಪ್ರಸ್ತುತ ಕೃತಿಯಲ್ಲಿ ಒಟ್ಟು 8 ಕಥೆಗಳಿವೆ. ಇವೆಲ್ಲವೂ ಮಕ್ಕಳ ಕಥಾ ಸಾಹಿತ್ಯದಲ್ಲಿನ ಹೊಸತನದ ಚೆಹರೆಗಳನ್ನು ಪ್ರತಿಬಿಂಬಿಸಿವೆ. ಪ್ರತಿಯೊಬ್ಬರ ಬಾಲ್ಯವು ಅಪಾರ ಅನುಭವಗಳ ಮೂಟೆ. ಆ ಮೂಟೆಯೊಳಗೆ ಹೇಳಿಕೊಳ್ಳಲಾಗದ ನೋವು, ಬಣ್ಣಿಸಲಾಗದ ನಲಿವು ಇದ್ದೇ ಇರ್ತದೆ. ಆ ನೋವು ನಲಿವುಗಳಿಗೆ ಅಕ್ಷರ ರೂಪ ದೊರೆತಾಗ ಅವುಗಳು ನಮ್ಮದೇ ಜೀವನದಲ್ಲಿ ನಡೆದ ಘಟನೆಗಳೇನೋ ಎಂಬಂತೆ ಓದುಗರಿಗೆ ಆಪ್ತವಾಗ್ತವೆ. ಹೀಗೆ ಈ ನೋಟ್ಬುಕ್ ಕೃತಿಯಲ್ಲಿನ ಕಥೆಗಳನ್ನು ಓದುತ್ತಾ ಹೋದಂತೆಲ್ಲ ಅದರಲ್ಲಿನ ಕಥಾವಸ್ತುಗಳು ನಮ್ಮದೇ ಜೀವನದಲ್ಲಿನ ಘಟನೆಗಳ ಆಗಿವೆಯೇನೋ ಎನಿಸ್ಬಿಡ್ತವೆ. ಇಂತಹ ಆಪ್ತ ಸೆಳೆತ ಇಲ್ಲಿನ ಕಥೆಗಳಲ್ಲಿದೆ. ನಾನು ಶಾಲೆಗೆ ಸೇರಿದೆ ಎಂಬ ಕಥೆಯಲ್ಲಿ ತಿಮ್ಮರಾಜ ಎನ್ನುವ ಮುಗ್ಧ ಬಾಲಕನು ತಾನು ಶಾಲೆಗೆ ಸೇರಬೇಕೆಂಬ ಹಂಬಲವನ್ನು ವ್ಯಕ್ತಪಡಿಸುವುದು, ಅವನ ಇಂಗಿತವನ್ನು ಮಾನವೀಯ ಮುಡಿತವುಳ್ಳ ಶಿವಣ್ಣ ಮೇಷ್ಟ್ರು ಅರ್ಥೈಸಿಕೊಂಡು ಅವನನ್ನು ಶಾಲೆಗೆ ಸೇರಿಸಿಕೊಳ್ಳುವುದು, ಶಾಲೆಗೆ ಸೇರಿದ ಖುಷಿಯಲ್ಲಿ ತಿಮ್ಮರಾಜ ಅನುಭವಿಸಿದ ಆನಂದ ಸೊಗಸಾಗಿ ಈ ಕಥೆಯಲ್ಲಿ ಮೂಡಿಬಂದಿದೆ. ಖುಷಿ ಕಥೆಯಲ್ಲಿ ಬರುವ ಒಂದು ಮಾತು ಹೀಗಿದೆ: ಹೆಸರಿಗಷ್ಟೇ ನಾನು ಖುಷಿ, ಈ ಅಮ್ಮನ ಕಾಲಾಗಿ ಸಾಲಿಲ್ಲ ಪಾಲಿಲ್ಲ ಎಂಬ ಮಾತುಗಳು ಮಹಿಳಾ ಶಿಕ್ಷಣದ ಬಗೆಗಿರುವ ಉದಾಸೀನದ ತಾತ್ಸಾರದ ಮನೋಭಾವವನ್ನು ತಿಳಿಸುತ್ತದೆ. ಲೇಖಕರು ಹೆಣ್ಣು ಮಕ್ಕಳು ಶಿಕ್ಷಣ ಪಡೆಯಬೇಕೆಂಬ ಹಂಬಲದೊಳಗೆ ಈ ಕಥೆಯನ್ನು ಹೆಣೆದಿರುವುದು ಅವರ ಸಾಮಾಜಿಕ ಕಳಕಳಿಗೆ ಸಾಕ್ಷಿಯಾಗಿದೆ. ಲೈಟು ಕಂಬ ಕಥೆಯು ಬಡ್ಯಗ ಎಂಬ ಬಾಲಕನ ತಂದೆ ತಾಯಿಗಳು ಬದುಕ ಬಂಡಿ ಸಾಗಿಸಲು ದೂರದ ಊರುಗಳಿಗೆ ವಲಸೆ ಹೋಗಿ ದುಡಿಯುವುದು, ತಂದೆ ತಾಯಿಗಳ ಆಸರಿರದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಿರುವ ಸಂಕಟವನ್ನು ಅಚ್ಚುಕಟ್ಟಾಗಿ ಚಿತ್ರಿಸಿದೆ. ಹೊಸ ಬಟ್ಟೆ ಕಥೆಯು ಬಡ ಹುಡುಗಿಯೊಬ್ಬಳು ತನ್ನ ಸ್ನೇಹಿತರ ಅಪೇಕ್ಷೆಯಂತೆ ಸ್ನೇಹಿತರೆಲ್ಲ ಒಂದೇ ರೀತಿಯ ಹೊಸ ಬಟ್ಟೆಯನ್ನು ಹಾಕಿಕೊಳ್ಳಲು ತೀರ್ಮಾನಿಸುವುದು. ಬಟ್ಟೆಯನ್ನು ಕೊಳ್ಳಲು ಈ ಹುಡುಗಿ ಹಣವನ್ನು ಕೂಡಿಡುವ ಪರಿ ಮತ್ತು ಆ ಹಣದಿಂದ ತಾನು ಬಟ್ಟೆ ಕೊಳ್ಳಲಾಗದೆ ತನ್ನ ತಮ್ಮನ ಆರೋಗ್ಯಕ್ಕೆ ಖರ್ಚು ಮಾಡುವ ಅವಳ ಹೃದಯ ವೈಶಾಲ್ಯತೆಯನ್ನು ಮತ್ತು ಮಾನವೀಯ ಮಿಡಿತವನ್ನು ಮನೋಜ್ಞವಾಗಿ ಚಿತ್ರಿಸಿದೆ. ಐಸ್ ಕ್ರೀಂ ಕಥೆಯಲ್ಲಿ ನಾಗೇಶನು ಐಸ್ ಕ್ರೀಂ ತಿನ್ನಲು ಪಡುವ ಕಷ್ಟಗಳು, ದೊಡ್ಡ ಶಾಲೆಗೆ ಸೇರಿದಾಗ ಅಲ್ಲಿ ಅನುಭವಿಸುವ ತೊಂದರೆಗಳು, ತಾಯಿ ತನ್ನ ಮಗನ ಶಿಕ್ಷಣಕ್ಕಾಗಿ ಪಡುವ ಕಷ್ಟಗಳು ಮನಮಿಡಿಯುವಂತೆ ಮೂಡಿಬಂದಿವೆ. ನೋಟ್ಬುಕ್ ಕಥೆಯಲ್ಲಿ ಸೈಕಲ್ ಏರುವ ಹಂಬಲ ಹೊತ್ತ ಹುಡುಗಿ ಕೊನೆಗೆ ಅದು ಸಿಗದೇ ಹೋದಾಗ ಅದರ ಚಿತ್ರವನ್ನು ನೋಟ್ಬುಕ್ನಲ್ಲಿ ಚಿತ್ರಿಸಿ ಸಮಾಧಾನ ಪಟ್ಟುಕೊಳ್ಳುವ ಪರಿ ಒಂದು ಕ್ಷಣ ಮಾತೇ ಬಾರದಂತೆ ಮಾಡುತ್ತದೆ. ಒಟ್ಟಿನಲ್ಲಿ ಕೃತಿಯಲ್ಲಿನ ಕಥೆಗಳು ಬಳ್ಳಾರಿ ಸೀಮೆಯ ಆಡು ಮಾತಿನಲ್ಲಿ ಮೂಡಿಬಂದಿದ್ದು, ಕಥೆಗಳನ್ನು ಓದುವಾಗ ಇದೇ ಸೀಮೆಯವನಾದ ನನಗಂತೂ ನನ್ನ ಸುತ್ತವೇ ಈ ಕಥೆಗಳು ಘಟಿಸುತ್ತಿವೆಯೇನೋ ಎಂದೆನಿಸಿದವು. ಕಥೆಗಳನ್ನು ಓದುವ ಕಿರಿಯರಿಗೆ ಕುತೂಹಲವನ್ನು ಒಂದಷ್ಟು ನೀತಿಯನ್ನು ಹೇಳುತ್ತವೆ, ಹಿರಿಯರಿಗೆ ಬಾಲ್ಯದ ಸವಿನೆನಪುಗಳನ್ನು ತೆರೆದಿಡುತ್ತವೆ. ಬರೀ ಮಕ್ಕಳಷ್ಟೇ ಅಲ್ಲದೆ ಹಿರಿಯರು ಓದಬೇಕಾದ ಕಥೆಗಳು ಇವಾಗಿವೆ. ನಿಮಗೆಲ್ಲ ಈ ಕಥಾ ಪುಸ್ತಕ ಒಂದು ಒಳ್ಳೆಯ ಅನುಭವಗಳನ್ನು ಕೊಡ್ತದೆ. ಕಥಾ ಪುಸ್ತಕವನ್ನು ಓದಿ ರಜೆಯನ್ನು ತುಂಬ ಸೊಗಸಾಗಿ ಕಳೀರಿ ಅಂತ ಹೇಳ್ತಾ ಕಥಾ ಪುಸ್ತಕದ ಪರಿಚಯವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ.
1: ವಿಶೇಷವಾಗಿರುವಂತಹ ಪುಸ್ತಕದ ಪರಿಚಯವನ್ನು ಮಾಡಿಕೊಟ್ಟಂತಹ ನಿಮಗೆ ಧನ್ಯವಾದಗಳು ಶೇಖರಯ್ಯ ಸರ್. ಸ್ನೇಹಿತರೆ, ನಾನು ಆಗಲೇ ಹೇಳ್ದಾಗೆ ಈ ಪುಸ್ತಕಗಳು ಕೇವಲ ಕಾಗದದ ಕಟ್ಟುಗಳಲ್ಲ, ಅವು ಜ್ಞಾನವನ್ನು ಹೆಚ್ಚು ಮಾಡುವಂತಹ ಕಣಜಗಳಾಗಿವೆ. ಪುಸ್ತಕಗಳು ನಮಗೆ ಎಂದಿಗೂ ಮೋಸ ಮಾಡದ, ಯಾವಾಗಲೂ ಮಾರ್ಗದರ್ಶನ ನೀಡುವ ನಿಜವಾದ ಸ್ನೇಹಿತರಾಗಿವೆ ಈ ಪುಸ್ತಕಗಳು. ಅಷ್ಟೇ ಅಲ್ಲದೆ ಕಲ್ಪನಾಶಕ್ತಿಯನ್ನು ಹೆಚ್ಚು ಮಾಡೋದಲ್ಲದೆ ಹೊಸ ಹೊಸ ಆಲೋಚನೆಗಳಿಗೆ ದಾರಿ ಮಾಡಿಕೊಡ್ತವೆ ಈ ಪುಸ್ತಕಗಳು. ಸ್ನೇಹಿತರೆ, ನೀವು ಕೂಡ ನೀವು ಬರೆದಂತಹ ಸ್ವರಚಿತ ಕಥೆಗಳ ಬಗ್ಗೆ, ಲೇಖನಗಳ ಬಗ್ಗೆ, ಕಾದಂಬರಿಗಳ ಪರಿಚಯ ಕೂಡ ಮಾಡಿಕೊಡ್ಬೋದು. ಇದರೊಟ್ಟಿಗೆ ಭಕ್ತಿಗೀತೆ ಭಾವಗೀತೆಗಳನ್ನು ಕೂಡ ಹಾಡ್ಬೋದು. ನೀವು ಮಾಡಬೇಕಾಗಿರೋದಿಷ್ಟೇ 9686927969 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದ್ರೆ ನಾನು ಕೂಡ ನೀವು ತಿಳಿಸಿದಂತಹ ಮಾಹಿತಿಗಳನ್ನು ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಶೇಖರಯ್ಯ TH ಅವರಿಗೆ ಸ್ಪೆಷಲ್ ಆಗಿ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ

0: ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
5: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
6: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಈ ದಿನದ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂದರೆ, ಸ್ನೇಹಿತರೆ, ನಾನು ಪದಗಳ ಮೂಲಕ ಹಾಡಿನ ಸುಳಿವುಗಳನ್ನು ಕೊಡ್ತೀನಿ, ಕ್ಲೂ ಕೊಡ್ತೀನಿ. ಅದು ಯಾವ ಗೀತೆ ಅಂತ ನೀವು ಗುರುತಿಸಿ, ಅಂದರೆ ಐಡೆಂಟಿಫೈ ಮಾಡಿ ಹಾಡಬೇಕಾಗತ್ತೆ. ಸೊ ಇದು ಇವತ್ತಿನ ಟಾಸ್ಕ್ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕಿಂತ ಮುಂಚೆ, ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೋ, ಜೊತೆಗೆ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ಳೋ ಎಲ್ರಿಗೂ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದ ವತಿಯಿಂದ, ಪರಿಸರ ಅಧ್ಯಯನ ಕೇಂದ್ರದ ವತಿಯಿಂದ, ಸಮಸ್ತ ಕನ್ನಡ ನಾಡಿನ ಜನತೆಯ ವತಿಯಿಂದ ಶುಭಾಶಯಗಳನ್ನ ತಿಳಿಸ್ತಾ ಈ ದಿನದ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸ್ನೇಹಿತರೆ, ಮತ್ತೊಮ್ಮೆ ಸಂಖ್ಯೆಯನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ, ಒಂದ್ಸಲ ಫೀಡ್ ಮಾಡ್ಕೋಬಿಡಿ, ಸೇವ್ ಮಾಡ್ಕೋಬಿಡಿ. ರೇಡಿಯೋ ಶಿವಮೊಗ್ಗದ ನಂಬರ್ ಅಂತ ಎಸ್ ಯಾವಾಗಲೂ ಸೇವ್ ಆಗಿರುತ್ತೆ, 9686096607. ಈ ಸಂಖ್ಯೆಗೆ ಕರೆ ಮಾಡಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಬಿಂದಾಸ್ ಆಗಿ ಭಾಗವಹಿಸಿ ಅಂತ ಹೇಳ್ತಾ, ಫಸ್ಟ್ ಕರೆ ಯಾರು ಎಲ್ಲಿಂದ ಅವರಿಗೆ ಯಾವ ಪದಗಳು ಬರುತ್ತೆ ಅಂತ ಕೇಳುವ. ನಮಸ್ತೆ.
10: ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ. ಮಹಾಲಕ್ಷ್ಮಿ ಮೇಡಮ್, ತಿಂಡಿ ಆಯ್ತಾ?
9: ಎಸ್ ಸರ್, ಆಯ್ತು. ಟೊಮೆಟೊ ಬಾತ್ ನಿಮ್ದು?
10: ನಮ್ದು ಮಂಡಕ್ಕಿ ಮೇಡಮ್. ಇವತ್ತು ವಿಶೇಷವಾಗಿ ವಿಶ್ವ ದಾದಿಯರ ದಿನ, ನಾವು ಅವರಿಗೆಲ್ಲ ವಿಶೇಷ ವಂದನೆಗಳನ್ನ, ನಮನಗಳನ್ನ ಸಲ್ಲಿಸಲೇಬೇಕು.
9: ಖಂಡಿತ ಖಂಡಿತ. ಓಕೆ ಸರ್, ಆಡಿನ ಸುಳಿವು ಕೊಡ್ಲಾ?
10: ಕೊಡಿ ಮೇಡಮ್, ಈಸಿ ಇದ್ರೆ ಹೇಳ್ತೀನಿ ನೋಡೋಣ.
9: ಸರ್, ಇವಳು ಒಬ್ಳು ಗೊಂಬೆ, ಇವಳು ಆಕಾಶದಿಂದ ಭೂಮಿಗಿಳಿದಿದ್ದಾಳೆ, ಧರೆಗಿಳಿದ ಗೊಂಬೆ ಇವಳು.
10: ಆಕಾಶದಿಂದ ಧರೆಗಿಳಿದ ರಂಬೆ, ಆಕಾಶದಿಂದ ಧರೆಗಿಳಿದ ರಂಬೆ, ಇವಳೇ ಇವಳೇ ಚಂದನದ ಗೊಂಬೆ, ಚೆಲುವಾದ ಗೊಂಬೆ, ಚಂದನದ ಬೊಂಬೆ, ಚಂದನದ ಬೊಂಬೆ. ಆಯ್ತು ಮೇಡಮ್.
9: ವಾವ್, ಸೂಪರ್ ಸರ್, ಚಂದನೆ ಹಾಡಿದ್ರಿ. ನಿಮ್ ಚಂದನ
10: ಮೇಡಮ್,
9: ನಿಮ್ ಚಂದನದ ಗೊಂಬೆ ಯಾರು?
10: ತುಂಬಾ ಜನ ಇದಾರೆ, ಹೇಳಲ್ಲ.
9: ಅಯ್ಯೋ ಸರ್,
10: ಸೀಕ್ರೆಟ್ ಸೀಕ್ರೆಟ್.
9: ಓಕೆ ಸರ್, ಥ್ಯಾಂಕ್ ಯು.
10: ಇಷ್ಟವಾದ ಹಾಡೆ ಬಂತು, ಖುಷಿ ಆಯ್ತು ಮೇಡಮ್.
9: ಎಸ್ ಸರ್, ಎಸ್ ಸರ್, ಎಸ್ ಸರ್,
10: ಥ್ಯಾಂಕ್ ಯು ಮೇಡಮ್.
9: ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
11: ನಮಸ್ತೆ.
9: ನಮಸ್ತೆ. ನಮಸ್ತೆ ಶುಭ ಮೇಡಮ್, ಹೇಗಿದ್ದೀರಿ?
11: ಚೆನ್ನಾಗಿದ್ದೀನಿ.
9: ಓಕೆ, ಮ್ಯೂಟ್ ಮಾಡ್ತೀರಾ? ಅಲ್ಲಿ ರೇಡಿಯೋ ಆನ್ ಆಗಿದೆ, ವಾಯ್ಸ್ ಕೇಳ್ತಾ ಇದೆ. ಇಲ್ಲ, ದೂರ ಬಂದ್ಬಿಡಿ.

0: ಸೂಪರ್. ಫಸ್ಟ್
1: ಬಂದಿ ಸ್ಟಾರ್ಟಿಂಗ್ ಕೊಟ್ಟಿದ್ದಾರೆ ಕನ್ನಡ ನಾಡಲು ಹುಟ್ಟದಿಕ್ಕು, ಕೊಟ್ಟಿದ್ದಾರೆ ಕನ್ನಡ ಮಣ್ಣ ಮೆಟ್ಟದಿಕ್ಕು, ಬದುಕಿದ್ದು ಜಟಕ ಬಂಡಿ ವಿಧಿಯೋಡಿಸುವ ಬಂಡಿ, ಬದುಕಿದ್ದು ಜಟಕ ಬಂಡಿ ವಿಧಿಯೋಡಿಸುವ ಬಂಡಿ.
0: ಸೂಪರ್, ಎಂತ ಚಂದ ಗುರುತಿಸಿ ಹಾಡಿದ್ರಿ ಶುಭ ಮೇಡಮ್.
1: ಅಲ್ವಾ, ಕನ್ನಡ ಮರಿಬಾರ್ದಲ್ಲ ಮೇಡಮ್, ಎಲ್ಲಕ್ಕಿಂತ ನಾಡಲ್ಲ ಹುಟ್ಟಿದೀವಿ, ನಾಡೋಗಿ ಬೆಳೀತಾ ಇದೀವಿ.
0: ನಿಜ
1: ಅಲ್ವಾ?
0: ಎಸ್ ಮೇಡಮ್, ಥ್ಯಾಂಕ್ ಯು,
1: ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟಕ್ಕೆ ಧನ್ಯವಾದ.
0: ಎಸ್ ಮ್ಯಾಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
2: ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ. ಉಮಾ ಮೇಡಮ್ ಹೇಗಿದ್ದೀರಿ?
2: ಆರಾಮಿದ್ದೀವಪ್ಪ, ನೀವು?
0: ಎಸ್ ಮೇಡಮ್, ಆರಾಮಾಗಿದ್ದೀನಿ.
2: ಹೀಗಾಯ್ತಮ್ಮ.
0: ಎಸ್ ಮೇಡಮ್.
2: ಓಕೆ
0: ಮೇಡಮ್, ರೆಡಿಯಾ? ಮೇಡಮ್, ಈತ ಲೋಕವನ್ನ ಉಳಿಸ್ಲಿಕ್ಕೆ ವಿಷವನ್ನ ಕುಡ್ದಂತವನು. ಈತನಿಗೆ ಶ್ರೀಕಂಠ ಅಂತ ಕರೀತಾರೆ, ವಿಷಕಂಠ ಅಂತ ಕರೀತಾರೆ, ನಂಜುಂಡೇಶ್ವರ ಅಂತ ಕೂಡ ಕರೀತಾರೆ.
2: ಶ್ರೀಕಂಠ ವಿಷಕಂಠ ಅದೇ ಅಲ್ಲ ನಮ್ಮ?
0: ಕರೆಕ್ಟ್.
2: ಶ್ರೀಕಂಠ ವಿಷಕಂಠ ಲೋಕವನ್ನುಡಿಸುವ ನಂಜುಂಡೇಶ್ವರನಿಗೆ
0: ಗತಿ ನೀನೆಂದರೆ ಓಡುತ್ತ ಬರುವ
2: ಕರುಣಾಸಾಗರನೇ. ಶ್ರೀಕಂಠ ವಿಷಕಂಠ.
0: ಓಕೆ ಸೂಪರ್, ವೆರಿ ನೈಸ್,
2: ಥ್ಯಾಂಕ್ ಯು. ಥ್ಯಾಂಕ್ ಯು ಕೊಟ್ರೆ ಹೇಳ್ಕೊಂಡ್ಬಿಡ್ಬೋದು.
0: ಹೌದಾ?
2: ಎಸ್ ಮಾಡಿ.
0: ಹಂಗಾದ್ರೆ ನಮ್ ಕ್ವಶನ್ ಪೇಪರ್ ತುಂಬಾನೇ ಹೆಂಗಿದೆ
2: ಕ್ವಶನ್ ಅಂತ ಚಿಂತೆ ಆಗಿತ್ತು. ಒಂದೆರಡು ಕೇಳಿದ ತಕ್ಷಣ ಸ್ವಲ್ಪ ಆನ್ಸರ್ ಗೊತ್ತಾಗ್ತಾ ಬಂತು.
0: ವೆರಿ ನೈಸ್,
2: ಈಸಿನೇ ಕೊಡ್ತಾ ಇದ್ದೀರಾ. ಥ್ಯಾಂಕ್ಸ್ ಅಮ್ಮ.
0: ಥ್ಯಾಂಕ್ ಯು. ಎಸ್, ನಿಮ್ಮ ಖುಷಿಯೇ ನಮ್ಮ ಖುಷಿ.
2: ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು.
0: ಎಸ್ ಮ್ಯಾಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ ನಮಸ್ತೆ
3: ನಮಸ್ತೆ. ಗುಡ್ ಮಾರ್ನಿಂಗ್.
0: ಗುಡ್ ಮಾರ್ನಿಂಗ್ ಮೀನಾ ಮೇಡಮ್, ಹೇಗಿದ್ದೀರಿ?
3: ಚೆನ್ನಾಗಿದ್ದೀವಿ.
0: ಹೇಗಿದೆ ಬೆಂಗಳೂರು?
3: ಬೆಂಗಳೂರು ಬಿಸಿ ಬಿಸಿ ಗಾಳಿ.
0: ಓಕೆ, ಸರಿಯಾಗಿದ್ದಾರೆ ಮಾಲ್ತೇಶ್ ಸರ್? ತುಂಬಾ ದಿನ ಆಯ್ತು ಅವ್ರ ಬಗ್ಗೆ ವಿಚಾರಣೆ ಮಾಡಿ.
3: ಓಕೆ
0: ಸೂಪರ್. ಎಸ್ ಮೇಡಮ್, ರೆಡಿಯಾ?
3: ಕೇಳಿದಾಗ ಕ್ವಶನ್ ಪೇಪರ್ ಈಜಿ ಆಗುತ್ತೆ, ನಮ್ ಕೇಳಿದಾಗ ಟಫ್ ಆಗ್ಬಿಡುತ್ತೆ.
0: ಹೌದಾ? ಇಲ್ಲಪ್ಪ, ನಿಮ್ಗೂ ಕೂಡ ಕ್ವಶನ್ ಪೇಪರ್ ಈಜಿನೇ ಇರುತ್ತೆ.
3: ಈಜಿನೇ ಕೊಡ್ತೀರಾ
0: ಮೇಡಮ್? ಇವ್ರನ್ನ ಮನೆಯಲ್ಲಿ ಎಲ್ಲರೂ ಕಸದಂತೆ ಕಾಣ್ತಾ ಇರ್ತಾರೆ, ಆದ್ರೂ ಕೂಡ ಇವ್ರು ಯಾವ್ದಕ್ಕೂ ಬೇಸರ ಮಾಡ್ಕೊಳ್ಳಲ್ಲ, ಅವ್ರ ಕಷ್ಟ ಸುಖಗಳನ್ನೆಲ್ಲ ಆಲಿಸ್ತಾ ಇರ್ತಾರೆ, ಈಡೇರಿಸ್ತಾರೆ. ಜೊತೆಗೆ ಇವ್ರ ಕರ್ಣನಂತೆ ತುಂಬಾ ದಾನಿ ಅಂತ ಹೆಸರು ಪಡ್ಕೊಂಡಿರ್ತಾರೆ. ಕ್ವಶನ್ ಫುಲ್ ಓದ್ದೆ ನೀವು ಆನ್ಸರ್ ಮಾಡ್ಬಿಟ್ರಿ.
3: ಹೌದಾ?
0: ಹಾಡಿ ಹಾಡಿ ಹಾಡಿ.
3: ಬರ್ತಾ ಇಲ್ಲ, ಮುಂದೆ ಇಲ್ಲ ಲರಿಕ್ಸ್.
0: ಇನ್ನೊಂದು ಜೀವಕ್ಕೆ ಆಧಾರವಾದೆ.
3: ಆಧಾರವಾದ
0: ಈಗ ಫಸ್ಟ್ ಇಂದ ಹಾಡಿ, ಚಂದ ಇರುತ್ತೆ.
3: ಆ ಕರ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ ನೀದಾನಿಯಾದೆ.
0: ನೋಡಿದ್ದೀರಾ ಈ ಫಿಲ್ಮು?
3: ಅಂತೆ ಕಂಡರು ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳಲಿ ಕಣ್ಣೀರ ತಂದರು. ನೋಡಿದ್ದೇನೆ ಮೇಡಮ್.
0: ಓಕೆ, ಈ ಫಿಲ್ಮ್ ಅಲ್ಲಿ ಎಲ್ಲ ಗೀತೆಗಳು ತುಂಬಾ ಚೆನ್ನಾಗಿದಾವಲ್ವಾ? ಹೌದೌದು, ಅದು ತುಂಬಾ ಚೆನ್ನಾಗಿದೆ.
3: ಓಕೆ,
0: ಎಸ್ ಮೇಡಮ್, ಎಸ್ ಮೇಡಮ್, ಥ್ಯಾಂಕ್ ಯು, ಎಸ್ ಮೇಡಮ್. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
4: ನಮಸ್ತೆ ಮೇಡಮ್.
0: ನಮಸ್ತೆ ಮಹೇಶ್ ಸರ್, ಹೇಗಿದ್ದೀರಿ? ಹೇಗಿದೆ ಶಿಕಾರಿಪುರ ಹೊಸೂರು?
4: ಮಾಮೂಲಿ.
0: ಯಾಕೆ ಇಷ್ಟೊಂದು
4: ಸಪ್ಪೆ?
0: ಮಳೆ ಆಯ್ತಾ ನಿಮ್ ಕಡೆ?
4: ಮೊನ್ನೆ ರಾತ್ರಿ ಆಯ್ತು ಮೇಡಮ್, ನಿನ್ನೆ ಬಂದಿಲ್ಲ, ಮೊನ್ನೆ ರಾತ್ರಿ ಚೆನ್ನಾಗಿತ್ತು.
0: ಮಹೇಶ್ ಸರ್ ಅವ್ರು ಇನ್ನು ಟಿಫನ್ ಮಾಡಿಲ್ಲ ಅನ್ಸತ್ತೆ.
4: ವಾಯ್ಸ್ ಎಲ್ಲ ಗೊತ್ತಾಗ್ಬಿಡುತ್ತೆ.
0: ಓಕೆ, ಎಸ್ ಸರ್. ಇಲ್ಲಿ ಹೆಡ್ ಮಾಸ್ಟರ್ ಒಬ್ಳು ಹುಡುಗಿಗೆ ಹೇಳ್ತಾ ಇರೋದು, ನೋಡಮ್ಮ ಹುಡುಗಿ ಹುಷಾರಾಗಿರ್ಬೇಕು, ಇಲ್ಲಿ ಹುಡುಗರೆಲ್ಲ
4: ಹುಡುಗಿ ಕೇಳಮ್ಮ ಸರಿಯಾಗಿ ಓದುವ

0: ಆಗಿ ನೀನು ಕಾಲೇಜು ಈ ಸಾಂಗ್ ಮೇಡಮ್ ಪ್ರೇಮ ಲೋಕದ
1: ಹಾಡೆ ಹಾಡೆ ಚಂದ ಆಡ್ತಿದ್ದೀರಾ ನೀನಿನ್ನು ಟೀನೇಜು
0: ಏ ಮೇಡಮ್
1: ಹಾಡಿ ಸರ್
0: ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ ನೀನಿಲ್ಲಿ ಸೇರೋದು ಓದುವ ಸಲುವಾಗಿ ನೀನಿನ್ನು ಟೀನೇಜು ತರ ನಾನು ಮುಂದಕ್ಕೆ ಬರ್ತಾ ಇಲ್ಲ
1: ಮುಂದಕ್ಕೆ ಬರ್ತಾ ಇಲ್ಲ ಇಷ್ಟಯಾ ಹಾಡ್ಬಿಡಿ ನೋಡುವ ಹಾವಿನ ದ್ವೇಷ 12 ವರ್ಷ ಆದ್ರೆ ನಿಮ್ ದ್ವೇಷ
0: ಹಾವಿನ ದ್ವೇಷ 12 ವರ್ಷ ನನ್ನ ರೋಷ 100 ವರ್ಷ ಹಾವಿನ ದ್ವೇಷ 12 ವರ್ಷ ಈ ಸಾಂಗ್ ಮೇಡಮ್ ನಾಗರಾವ್
1: ಅಷ್ಟೇಯಾ
0: ಅಷ್ಟೇ
1: ಅಷ್ಟೇ ಓಕೆ ಸರ್ ಥ್ಯಾಂಕ್ ಯು
0: ಓಕೆ ಮೇಡಮ್
1: ಮತ್ತೊಂದು ಕರೆ ತೆಗೆದುಕೊಳ್ಳೋಣ ನಮಸ್ತೆ ಹಲೋ ಹಲೋ ಹಲೋ ನಮಸ್ತೆ
2: ನಮಸ್ತೆ ನಮಸ್ತೆ
1: ಅಡಿಗೆ ರೂಮ್ ಅಲ್ಲಿ ಇದೀರೋ ಏನ್ ಕತೆ
2: ಪಾತ್ರ
1: ಸೌಂಡ್ ಎಲ್ಲ ಕೇಳ್ತಾ ಇದೆ
2: ಪಾತ್ರ ಸೌಂಡ್ ಎಲ್ಲ ಲತಡಿ ಎಲ್ಲ ಸೌಂಡ್
1: ಲತಡಿ ಸೌಂಡ್ ಪಾಪ ರೊಟ್ಟಿ ಸೀದ್ ಹೋಗ್ತಾ ಇದ್ರೆ ಪರವಾಗಿಲ್ಲ
2: ಇಲ್ಲ ಇಲ್ಲ ಇಲ್ಲ ಅದಕ್ಕೆ ಸಿಮ್ ಮಾಡಿ ಬಂದ್ಬಿಟ್ಟೆ
1: ವೆರಿ ನೈಸ್ ಸೂಪರ್ ಸೂಪರ್ ವೆರಿ ನೈಸ್ ಮೇಡಮ್ ರೊಟ್ಟಿಗೆ ಏನ್ ಪಲ್ಯ
2: ರೊಟ್ಟಿ ಎಣ್ಗಾಯಿ ಮತ್ತೆ ಇದು ಮೇಡಮ್ ಆಗ್ಲಕ್ಕ ಪಲ್ಯ
1: ವಾವ್ ವಾವ್ ವಾವ್ ವಾವ್ ಸೂಪರ್ ವೆರಿ ನೈಸ್
2: ಈಗ ಒಂದ್ ವಾರ ಟ್ರಿಪ್ ಮಾಡಿ ಇಷ್ಟೊತ್ತಿಗೆ ಮನೆ ಊಟ ಊಟ ಮಾಡಿ ರೊಟ್ಟಿ ಮುದ್ದೆ
1: ಓ ಹಾಗೆ ಮೇಡಮ್ ರೆಡಿಯಾ ಹಾಡ್ ಕೇಳಿ ಪದಗಳು ಹೇಳ್ತೀನಿ ಇಲ್ಲಿ ಇದು ಬೇಲೂರು ಹಳೆಬೀಡಿನ ಒಂದು ದೇವಸ್ಥಾನ ಆಯ್ತಾ ಅಲ್ಲಿ ಕೇಶವನೆದುರಲ್ಲಿ ಎಲ್ಲಾ ಶಿಲೆಗಳು ಸಂಗೀತ ಹಾಡ್ತಾ ಇವೆ
2: ಶಿಲೆಗಳು ಸಂಗೀತ

0: ಅಲ್ಲಿ ಕೇಶವನೆದುರಲ್ಲಿ ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಶಿಲೆಗಳ ಸಂಗೀತ
1: ಹಾಡಿ ಹಾಡಿ ಹಾಡಿ ಅಷ್ಟೆಯಾ
0: ಮೇಡಮ್
1: ಓಕೆ ಸೂಪರ್ ಥ್ಯಾಂಕ್ ಯು
0: ಥ್ಯಾಂಕ್ ಯು ಮೇಡಮ್
1: ಎಸ್ ಮೇಡಮ್ ಮತ್ತೊಂದು ಕರೆ ತೆಗೆದುಕೊಳ್ಳೋಣ ನಮಸ್ತೆ
2: ಶುಭ ಮುಂಜಾನೆ ಮೇಡಮ್
1: ಶುಭ ಮುಂಜಾನೆ ಷಡಕ್ಷರಿ ಸರ್ ಹೇಗಿದ್ದೀರಿ
2: ಆರಾಮಿದ್ದೇವ್ರಿ
1: ನಮ್ಮ ಕಾಯಕ ಯೋಗಿಗಳು ಬೆಳಗ್ಗೆನೆ ಸ್ವಲ್ಪ ಫ್ರೀ ಆಗ್ಬಿಟ್ಟಿದ್ದಾರೆ ಇವತ್ತು
2: ಎಲ್ಲ ಕೆಲಸ ಮಾಡ್ತಾ ಇದ್ದೆ ಆಗಿ ಒಂದ್ ಸ್ವಲ್ಪ ನಳ್ಳಿ ಕೂತ್ಕೊಂಡ ಕರೆ ಮಾಡ್ತಾ ಇದ್ದೆ ಸಿಕ್ಕತ್ತು ಈಗ
1: ಓಹೋ ಒಳ್ಳೇದಾಯ್ತು ಓಕೆ ಸರ್ ರೆಡಿನಾ ಪದಗಳು ಕೇಳಿ ಓಕೆ ಹೂವು ಮುಳ್ಳು ಇದ್ರು ಇವ್ರದ್ದು ಪ್ರೀತಿ ಒಂದಾನೊಂದು ಕಾಲದಲ್ಲಿ ಆರಂಭ ಆಗತ್ತೆ
2: ಒಂದಾನೊಂದು ಕಾಲದಲ್ಲಿ ಆರಂಭ ಹೂವು ಮುಳ್ಳು ಪ್ರೀತಿ ಬೆಸಿಗೆ ಆರಂಭ ಇಪ್ಪ ನೀ ಕರಗಿತು ಮುದುಲಿದ ಅವರೇ ಅರಳಿತು ಪ್ರೇಮ ಜ್ಯೋತಿ ಒಂದಾನೊಂದು ಕಾಲದಲ್ಲಿ ಆರಂಭ
1: ಅಬ್ಬಬ್ಬಬ್ಬಬ್ಬ ಸರ್ ಯುವಕರೇ ನಾಚ್ಕೊಳ್ಳುವಂತ ಹಾಡನ್ ಹಾಡ್ಬಿಟ್ರಿ ಸರ್ ನೀವು
2: ಅಲ್ಲ ನಾವು ಒಂದಾನೊಂದು ಕಾಲದಲ್ಲಿ ಯುವಕರೇ
1: ಗೊತ್ತು ಸರ್
2: ಗೀತೆಗಳು
1: ಕರೆಕ್ಟ್ ಕರೆಕ್ಟ್ ವಾ ವಾ ವಾ ಸೂಪರ್ ನಿಜ ನಿಮ್ ಎಕ್ಸ್ಪೀರಿಯನ್ಸ್ ಮುಂದೆ ಯಾವ್ದಿಲ್ಲ ಬಿಡಿ ಆದ್ರೆ ಚಂದ ಆಡಿದ್ರೆ ಒಂಥರ ಮುದ್ ಮುದ್ದಾಗಿ
2: ಅದು ಗಡಿ ಬಿಡಿ ಆಗ್ಬಿಟ್ರೆ ಆತರ ಆಗುತ್ತೆ ಆರಾಮಿದ್ದ ನಾವು ಕ್ಲೀನ್ ಆಗಿ ಹೇಳ್ತೀವಿ
1: ಕರೆಕ್ಟ್ ಅಲ್ವಾ ಇಲ್ಲಾಂದ್ರೆ ಆ ಕಡೆ ಕೆಲ್ಸ ಈ ಕಡೆ ಇದು
2: ಹೌದು
1: ಓಕೆ ಸರ್ ಸೂಪರ್ ವೆರಿ ನೈಸ್ ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿ ಷಡಕ್ಷರಿ ಸರ್
2: ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಹೀಗೆ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಬರ್ತಾ ಇದಾವೆ ಹೀಗೆ ಮುಂದೆ ಬರ್ತಾ ಇರಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ
1: ಎಲ್ಲ ನಿಮ್ಮ ಒಂದು ಆಶೀರ್ವಾದ ಸರ್ ಥ್ಯಾಂಕ್ ಯು
2: ಧನ್ಯವಾದ
1: ಎಸ್ ಸರ್ ಓಕೆ ಮತ್ತೊಂದು ಕರೆ ತೆಗೆದುಕೊಳ್ಳೋಣ ನಮಸ್ತೆ
3: ಹಲೋ ನಮಸ್ತೆ ರೀ ಮೇಡಮ್
1: ನಮಸ್ಕಾರ ನಮ್ ಎನರ್ಜೆಟಿಕ್ ನವಾಸ್ ಸರ್
3: ಹೌದೌದ್ರಿ ಮೇಡಮ್ ಆರಾಮದಿರಿ
1: ಎಸ್ ಸರ್ ಎಸ್ ಸರ್ ಆರಾಮಾಗಿದ್ದೀನಿ ನೀವ್ ಹೇಗಿದ್ದೀರಿ
3: ನಾವು ಎಲ್ಲ ಆರಾಮಾಗಿದ್ದೀರಿ ಮೇಡಮ್ ಬಿಂದಾಸ್ ಮೂಡಿ ಕಾರ್ಯಕ್ರಮ ಮೂಡಿ ಪರಗತ್ತರಿ ಬಿಂದಾಸ್ ಕೇಳ್ಕೋತ ಕೂತೇವ್ ನೋಡ್ರಿ ಮೇಡಮ್
1: ಓ ಸೂಪರ್ ಸರ್ ಸೂಪರ್ ಓಕೆ ನಾಷ್ಟ ಆಯ್ತಾ
3: ಹಾ ನಾಷ್ಟ ಮಾಡಿದೆ ನೋಡ್ರಿ ಮೇಡಮ್
1: ಓಕೆ ವೆರಿ ನೈಸ್
3: ನಿಮ್ಗೆ ಏನಾಯ್ತು ನಾಷ್ಟ ಇವತ್ತ
1: ನಂದು ಟೊಮೆಟೊ ಬಾತ್ ಸರ್
3: ಟೊಮೊಟೊ ಬಾತು ನಮ್ದು ಮಾದಲಿ ಮಾಡಿದ್ರಿ ಮೇಡಮ್ ಮಾದಲಿ ತಿಂದೇವ್ರು ನಾವ್ ಇವತ್ತು
1: ವಾ ವಾ ವಾ ಸೂಪರ್ ನಿಮ್ ಕಡೆ ಫೇಮಸ್ ಅಲ್ವಾ ಸರ್ ಮಾದಲಿ
3: ಫೇಮಸ್ ರೀ ಮೇಡಮ್ ಹೌದು ಮಾದಲಿ ಫೇಮಸ್ ಅಲ್ರಿ
1: ಓಕೆ ಒಳ್ಳೇದು ಸರ್ ರೆಡಿನಾ ಹಾಡ್ಲಿಕ್ಕೆ
3: ಹಾ ರೆಡಿ ರೆಡಿ ರೀ ಮೇಡಮ್ ಕೊಡ್ರಿ ನೋಡೋಣ ಯಾವ್ದು ಕೊಡ್ರಿ ಪ್ರಯತ್ನ ಮಾಡೋಣ್ರಿ
1: ಓಕೆ ಸರ್ ಸಂತೋಷಕ್ಕೆ ಒಂದು ಹಾಡು ಹಾಗೆ ಆ ತಾಳಕ್ಕೆ ಕುಣಿದಾಗ ತುಂಬಾನೇ ಖುಷಿ ಆಗತ್ತೆ
3: ಹಿಂಗ್ರಿ
1: ಹಾ
3: ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ತಳಕ್ಕೆ ಕುಣಿದು ತಳಕ್ಕೆ ನಲಿದು ನಿನ್ನಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ
1: ಅಬ್ಬಬ್ಬಬ್ಬಬ್ಬ ಏನ್ ಸರ್ ಎರಡೇ ಪದ ಹೇಳಿದ್ರೆ ಸಾಕು ಎಷ್ಟು ಚಂದ ಹಾಡ್ಬಿಟ್ರಿ ನಿಮ್ ಜೋಶ ಬಂದು ನಮ್ದೊಂದು ಸಲಾಮ್
3: ಧನ್ಯವಾದ ಧನ್ಯವಾದ ನಮಸ್ತೆ ರೀ ಧನ್ಯವಾದ
1: ಎಸ್ ಸರ್ ಎಸ್ ಸರ್
3: ಓಕೆ
1: ಎಸ್ ನಮ್ಮೆಲ್ಲ ಪ್ರೀತಿಯ ಕೇಳಿದರೆ ಎಷ್ಟು ಚಂದ ಒಂದೇ ಪದದಲ್ಲಿ ಗೀತೆಗಳನ್ನ ಗುರುತಿಸಿ ತುಂಬಾ ಖುಷಿ ಖುಷಿಯಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಡ್ತಾ ಇದ್ದಾರೆ ಮತ್ತೊಂದು ಕರೆ ಸ್ವೀಕಾರ ಮಾಡೋಣ ನಮಸ್ತೆ
4: ನಮಸ್ತೆ
1: ನಮಸ್ತೆ ಸೌಮ್ಯ ಮೇಡಮ್ ಹೇಗಿದ್ದೀರಿ
4: ಆರಾಮಿದ್ದೀವ್ರಿ ತಮ್ದು ನಾಷ್ಟ ಆಯ್ತು ಅಂತ ಹೇಳಿದ್ರಿ ನಮ್ದು ಕೂಡ
1: ಓಕೆ ಎಂತ ಆಗಿತ್ತು
4: ಚಪಾತಿ ಮತ್ತೆ ನಾವು ದಮ್ಮ ಮೆಣಸಿನಕಾಯಿ ಅಂತ ಅಂತೀವ್ರಿ ನೀವೇನಂತೀರಿ
1: ದೊಣ್ಣೆ ಮೆಣಸಿನಕಾಯಿ ಮತ್ತೆ ಕ್ಯಾಪ್ಸಿಕಮ್
4: ಅದಕ್ಕೆ ಚಪಾತಿ ಹಾಕಿದೇವ್ರಿ ಒಂಥರ ನಿಮ್ ಭಾಷೆಗಳು ನಮ್ಗ ಅರ್ಥ ಆಗಂಗಿಲ್ಲ ನಮ್ ಭಾಷೆಗಳು ನಿಮಗ್ ಅರ್ಥ ಆಗಂಗಿಲ್ಲ
1: ಆದ್ರೂ ಆ ಪ್ರೀತಿಯಿಂದ ಮಾತಾಡಿದಾಗ ಎಲ್ಲಾ ಭಾಷೆನ ಅರ್ಥ ಆಗ್ಬಿಡತ್ತೆ ಬಿಡಿ
4: ಓಕೆ ಓಕೆ ಮೇಡಮ್ ಸರಳವಾಗಿದ್ದೇವ್ರಿ ಇಲ್ಲಿವರೆಗೂ ಎಲ್ಲರಿಗೂ ಸರಳವಾಗಿ ಕೊಟ್ಟಿವ್ರಿ
1: ಅಯ್ಯ ಹಂಗೇನಿಲ್ಲಪ್ಪ ಎಲ್ರಿಗೂ ಒಂದೇ ತರ ನನ್ಗೆ ಯಾವ ಗೀತೆ ಬರುತ್ತೆ ಅದು ಕೊಟ್ಟಿದ್ದೀನಿ ಓ ಓಕೆ ಸರಡಿನಾ ಇವರು ಒಬ್ಳು ಹುಡುಗಿ ಪ್ರೀತಿಯಿಂದ ಅವರ ಹುಡುಗನ್ನ ನೆನ್ಪ್ ಮಾಡ್ಕೊಂಡು ನನ್ನ ಒಂದು ಬಂಗಾರ ನೀನು ನನ್ನ ಅಣೆಯ ಸಿಂಗಾರ ನೀನು ಅಂತ ಹಾಡ್ತಾ ಇದ್ದಾಳೆ
4: ಬಾಳ ಬಂಗಾರ ನೀನು ಹಣಿಯ ಸಿಂಗಾರ ನೀನು ನಿನ್ನ ಕೈಲಾಡ ಗೊಂಬೆ ನಾನಯ್ಯ ನಾನಯ್ಯ ಗೊಂಬೆ ನಾನಯ್ಯ தானையா கம்பே நானையா ಬಾಳ ಬಂಗಾರ ನೀನು. ಸಾಕ್ರಿ ಮೇಡಮ್
1: ನೋಡಿ ಎಷ್ಟು ಚಂದ ಹಾಡಿದ್ರಿ.
4: ನೀವು ಅಷ್ಟೇ ಚೆನ್ನಾಗಿ ಹೇಳ್ಕೊಡ್ತೀರಿ ಮೇಡಮ್.
1: ಓಕೆ ಸೂಪರ್. ಎಸ್ ಮೇಡಮ್, ಮತ್ತೊಂದ್ ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
5: ನಮಸ್ಕಾರ ಮೇಡಮ್.
1: ನಮಸ್ಕಾರ. ಓ, ನಮ್ಮ ಬಸವರಾಜ್ ಕವಿಗಳು. ಸರ್, ಆರಾಮಾಗಿದೆ? ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಹೇಗ್ ನಡೀತಾ ಇದೆ?
5: ಚೆನ್ನಾಗಿ ನಡೀತಾ ಇದೆ ಮೇಡಮ್.
1: ಓಕೆ ಸರ್, ರೆಡಿಯಾ ಹಾಡ್ಲಿಕ್ಕೆ?
5: ಓಕೆ ಮೇಡಮ್.
1: ಸರ್, ಒಂದು ಹೊಸ ಬೆಳಕು ಮೂಡ್ತಾ ಇದೆ, ಬಂಗಾರದಾಗೆ ರಸ ಬೀರ್ತಾ.

ಬಳ್ಳಿಯಲ್ಲಿ ಮೊಗ್ಗು ಹಿಗ್ಗಿ ನಗುತ್ತಲಿದೆ, ತಣ್ಣನೆ ಗಾಳಿ ಪರಿಮಳ ಬೀರಿ ಅಲ್ಲಿ ಇಲ್ಲಿ ಹೂವ ಕಂಪ ಹರಡುತ್ತಲಿದೆ, ಬಳ್ಳಿಯಲ್ಲಿ ಮೊಗ್ಗು ಹಿಗ್ಗಿ ನಗುತ್ತಲಿದೆ.

0: Yelah ya Maria seri nak lewat ku gila hari ni hosa berlaku nurutire.
1: Wow, wow, wow, superb. Sir, ನೀವು ಹಾಡ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ, ಅಷ್ಟು ಚಂದವಾಗಿ ಹಾಡ್ತೀರಿ.
0: ಧನ್ಯವಾದಗಳು ಮೇಡಮ್.
1: ಎಸ್ ಸರ್, ಎಸ್ ಸರ್, ಸೂಪರ್ಬ್ ಸರ್, ಥ್ಯಾಂಕ್ ಯು.
0: ಧನ್ಯವಾದಗಳು ಮೇಡಮ್. ಮತ್ತೆ ಶ್ಲೋಕ
1: ಎಸ್ ಸರ್, ಒಂದ್ ಪದ ಹೇಳಿದ್ರೆ ಸಾಕು, ಅದು ಲಿರಿಕ್ಸ್ ಎಲ್ಲ ಚಂದ ನೆನ್ಪಿಟ್ಕೊಂಡಿರ್ತೀರಿ ಸರ್, ಒಂದ್ ಒಳ್ಳೆ ಕಲೆ ನಿಮ್ಗೆ. ಹಾಗೆ ಸೂಪರ್ ಆಗಿ ಹಾಡಿದ್ರೆ ಅಂತ ನಮ್ಗೆ ಸೋಮಶೇಖರ್ ಸರ್ ಅವರು ಮೆಸೇಜ್ ಮಾಡಿದ್ದಾರೆ.
0: ಧನ್ಯವಾದಗಳು ಮೇಡಮ್. ಸೋಮಶೇಖರ್ ಸರ್ಗೆ.

0: ವಂದನೆಗಳು.
1: ಎಸ್ ಸರ್, ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಬಿಂದಾಸಾಗಿ ಭಾಗವಹಿಸಿ ನಾನು ಕೊಡುವಂತಹ ಪದಗಳಿಗೆ ಅದಕ್ಕೆ ಸೂಕ್ತವಾದಂತಹ ಗೀತೆಗಳನ್ನು ಹಾಡ್ಬೋದು ಅಂತ ಹೇಳ್ತಾ 9686096279 ಈ ಸಂಖ್ಯೆಗೆ ಕರೆ ಮಾಡಿ ಅಂತ ತಿಳಿಸ್ತಾ ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ಕಾರ.
2: ಹಲೋ,
1: ನಮಸ್ತೆ.
2: ನಮಸ್ತೆ,
1: ಯಾರಿದು?
2: ಶರಾವತಿ ನಗರ, ಶಿವಮೊಗ್ಗ, ವೀಣಾ ಅಂತ.
1: ವೀಣಾ ಮೇಡಮ್, ಹೇಗಿದ್ದೀರಿ?
2: ಆರಾಮಿದ್ದೀನಿ, ನೀವ್ ಹೇಗಿದ್ದೀರಾ?
1: ಎಸ್ ಮೇಡಮ್, ಆರಾಮಾಗಿದ್ದೀನಿ. ಮೇಡಮ್
2: ಹೇಳಿ,
1: ರೆಡಿಯಾ ಹಾಡ್ಲಿಕ್ಕೆ?
2: ಓಕೆ,
1: ಪದಗಳನ್ನ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಓಕೆ. ಮನೆಯ ಯಜಮಾನ ಅವರ ಒಡತಿಗೆ ಹೇಳುವಂತಹ ಮಾತು. ನೀನ್ ಆರಾಮಾಗಿ ನಿನ್ ಪಾಡಿಗೆ ನೀನ್ ಕುತ್ಕೋ, ನಾನೆಲ್ಲ ಕೆಲಸ ಮಾಡ್ಕೊಡ್ತೀನಿ, ನಿನ್ ರಾಣಿಯಾಗಿ ಕುತ್ಕೋ ಅಂತ ಹೇಳ್ತಾರೆ.
2: ಆಯಾಸ ಪಡೆದಿರಲಿ ಕೂಗುತ್ತ ಹೀಗೆ, ಎಲ್ಲ ಕೆಲಸ ಮಾಡಿ ಮುಗಿಸಿದಿ ನಿನ್ನೆಯಾಗ ಮೆಚ್ಚಿಕೊಳ್ಳುವೆ.
1: ಸೂಪರ್, ಚಂದ ಹಾಡಿದ್ರಿ. ಎಸ್, ಥ್ಯಾಂಕ್ ಯು ವೀಣಾ.
2: ಓಕೆ ಮೇಡಮ್, ಥ್ಯಾಂಕ್ ಯು.
1: ಎಸ್ ಮೇಡಮ್, ಎಸ್ ಮೇಡಮ್. ಓಕೆ ಸ್ನೇಹಿತರೆ, ಇದೇ ಖುಷಿಯಲ್ಲಿ ಪುಟ್ಟದೊಂದು ವಿರಾಮ ತೆಗೆದುಕೊಂಡು ಮತ್ತೆ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
4: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
3: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
5: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
4: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
5: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
4: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
5: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
6: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
5: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
6: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
10: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
9: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 709 7775555 ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಸತತ 8ನೇ ಬಾರಿಗೆ ಸಿಬಿಎಸ್ಇ 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
5: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿನ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ ಟಿಎಂ ಶಾಲೆಗೆ ಕೀರ್ತಿ ತಂದಿದ್ದಾರೆ.
0: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
11: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
1: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಾನು ಪದಗಳ ಮೂಲಕ ಹಾಡಿನ ಸುಳಿವುಗಳನ್ನ ಕ್ಲೂ ಕೊಡ್ತೀನಿ. ನೀವು ಅದು ಯಾವ ಗೀತೆ ಅಂತ ಗುರುತಿಸಿ ಹಾಡಬೇಕಾಗತ್ತೆ. ನೀವು ಕರೆ ಮಾಡಬೇಕಾಗಿರುವ ಸಂಖ್ಯೆ 9686096279 ಈ ಸಂಖ್ಯೆಗೆ ಕರೆ ಮಾಡಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಬಿಂದಾಸ್ ಆಗಿ ಭಾಗವಹಿಸಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
12: ಹಲೋ, ನಮಸ್ತೆ. ಗುಡ್ ಮಾರ್ನಿಂಗ್ ಮೇಡಮ್.
1: ಗುಡ್ ಮಾರ್ನಿಂಗ್ ಸಂಕಪ್ಪ ಸರ್, ಹೇಗಿದ್ದೀರಿ?
12: ಚೆನ್ನಾಗಿದೆ. ತಿಂಡಿ ಆಯ್ತಾ ಮೇಡಮ್?
1: ಆಯ್ತಾ ಸರ್. ನಿಮ್ದು
12: ಏನು? ಮಹಾಲಕ್ಷ್ಮಿ ಮೇಡಮ್, ನಮ್ಮ ಹೋಮ್ ಮಿನಿಸ್ಟರ್ ಅವ್ರಿಗೆ ಹೇಳ್ತೀನಿ, ಏನು ಕೆಲಸ ಬಿಟ್ಟು ಹೋಗ್ತೀರ ಫೋನ್ಗೆ? ಏನು ಕೆಲಸ ಟೈಮ್ ಅಲ್ಲಿ ಕೆಲಸ ಮಾಡ್ಬೇಕು. ರೇಡಿಯೋ ರೇಡಿಯೋ ಅಂತ ಏನ್ ಟಕ್ ಅಂತ ಓಡ್ತಾ ಇರ್ತೀವಿ. ಅದಕ್ಕೆ ಇವಾಗ ಮಧ್ಯಾಹ್ನ ಈಗ ಅರ್ಧ ಗಂಟೆ ಆಯ್ತು, ಆಗ್ಲೇ ಬರ್ತಾ ಇದ್ದೆ. ನಂತೂ ನನ್ನ ಹಾಡುಗಳೆಲ್ಲ ಬಂದು ಬಂಗಾರದ ಮನುಷ್ಯ, ಹೊಸ ಬೆಳಕು ಸುಲಭ.
1: ನೀವು ರತ್ನಮ್ಮವ್ರಿಗೆ ಒಂದೇ ಮಾತು ಹೇಳ್ಬಿಡಿ, ನಾವು ನಮ್ಗೆ ಏನಾದ್ರು ಆರೋಗ್ಯಕ್ಕೆ ಅದು ಇದಾದಾಗ ಸ್ವಲ್ಪ ತಲೆನೋವು ಜ್ವರ ಬಂದಾಗ ಹೇಗೆ ಟ್ಯಾಬ್ಲೆಟ್ ತೊಗೊಳ್ತೀವೋ ಹಾಗೆ ನಮ್ ಖುಷಿಗೂ ಇದು ಒಂಥರ ಟ್ಯಾಬ್ಲೆಟ್. ರೇಡಿಯೋ ಶಿವಮೊಗ್ಗ ಅಂತ
12: ಬೇರೆ ನಿನ್ನ ಅದೃಷ್ಟಕ್ಕೆ ಯಾವ ಹ್ಯಾಬಿಟ್ ಇಲ್ಲ ನಿನ್ ಗಂಡನ್ಗೆ. ಇಂಥ ಒಂದ್ ಸ್ವಲ್ಪ ಹ್ಯಾಬಿಟ್ ಪೇಪರ್ ಓದೋದು, ಟಿವಿ ನೋಡೋದು, ರೇಡಿಯೋ ಕೇಳೋದು
1: ಒಳ್ಳೇದಲ್ವಾ?
12: ಇವನ್ನೆಲ್ಲ ಅಭ್ಯಾಸಗಳು ಜಾಸ್ತಿ ನಿನಗೆ
1: ಒಳ್ಳೇದಲ್ವಾ?
12: ಹೌದು ಮೇಡಮ್.
1: ಓಕೆ, ನಮಗ್ ಗೊತ್ತಿಲ್ದಂಗೆ ನಮ್ಗೊಂದ್ ಶಕ್ತಿ ಕೊಡುವಂತಹ ಕಾರ್ಯಕ್ರಮಗಳಿವೆಲ್ಲ.
12: ಹೌದೌದು, ನಿಜ ನಿಜ. ಈಗ ಒಂದು ಮಗುವಲ್ಲಿ ಮಕ್ಕಳಲ್ಲಿ ನಗೆ ಇದ್ರೆ ಅದೊಂದು ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ.
1: ನಿಜ, ಖಂಡಿತ ಖಂಡಿತ.
12: ಆತರ ಎಲ್ಲದನ್ನು ಅಳವಡಿಸ್ಕೊಂಡ್ರೆ, ಒಳ್ಳೆ ವಿಷಯಗಳನ್ನ ಅಳವಡಿಸ್ಕೊಂಡ್ರೆ ನಾವು ಇನ್ನೂ ಮುಂದೆ ಬರ್ಬೋದು ಮೇಡಮ್.
1: ಹೌದೌದೌದು. ಎಸ್, ನಿಮ್ಮ ರತ್ನಮ್ಮರಿಗೆ ಸಂಬಂಧಪಟ್ಟ ಹಾಗೆ ಒಂದು ಗೀತೆಯನ್ನ ನಿಮಗೋಸ್ಕರ. ಓಕೆ, ಇವರು ನೀನೆಲ್ಲೋ ನಾನಲ್ಲಿ ಅಂತ ಹಾಡನ್ನ ಹಾಡ್ತಾರೆ ಅವರ ಹೆಂಡತಿಗೋಸ್ಕರ.
12: ಇದು ಅಣ್ಣವ್ರ ಆಡ್ರದು.
1: ಹಾ,

0: ಅನ್ನ ಅನ್ನಲ್ಲೇ ಮುಂದಕ್ಕೆ ಸಾಹಿತ್ಯ ಬರ್ತದೆ
1: ಸರ್. ಎರಡೆರಡು ಲೈನ್ ಅಲ್ಲ, ಎರಡ್ ಲೈನ್, ಒಂದ್ ಲೈನ್ ಅನ್ನ ಎರಡ್ ಸಲ ಆಡ್ಬಿಟ್ರಿ ನೀವು. ಓಕೆ ಸರ್, ಸೂಪರ್.
0: ಓಕೆ ಮೇಡಮ್, ಧನ್ಯವಾದ, ಥ್ಯಾಂಕ್ ಯು.
1: ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ಎಸ್, ಕರೆ ಕಟ್ ಆಯ್ತು, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ ಬೆಂಗಳೂರಿನಿಂದ
2: ಸುಬ್ರಹ್ಮಣ್ಯ ಜಯನ್.
1: ಓಕೆ ಸರ್, ಹೇಗಿದ್ದೀರಿ?
2: ನಾವು ಚೆನ್ನಾಗಿದ್ದೀವಿ ಮೇಡಮ್, ನೀವು ಹೇಗಿದ್ದೀರಿ ಮೇಡಮ್?
1: ಆರಾಮ್ ಸರ್, ಆರಾಮ್ ಸರ್, ಆರಾಮಾಗಿದ್ದೀನಿ.
2: ಹಾ ಮೇಡಮ್.
1: ಸರ್ ರೆಡಿಯಾ?
2: ರೆಡಿ ಇದ್ದೀನಿ ಮೇಡಮ್. ಇವತ್ತು ಟಾಪಿಕ್ ಏನ್ ಮೇಡಮ್?
1: ನನ್ ಪದಗಳ ಮೂಲಕ ಹಾಡಿನ ಕ್ಲೂ ಕೊಡ್ತೀನಿ, ಅದು ಯಾವ ಗೀತೆ ಅಂತ ನೀವು ಐಡೆಂಟಿಫೈ ಮಾಡಿ
2: ಹಾಡ್ಬೇಕಾಗುತ್ತೆ.
1: ಸರ್, ಇಲ್ಲಿ ಒಬ್ಬ ಹುಡುಗ ಹುಡುಗಿಗೆ ಯಾಕೆ ನೀನು ನಿನ್ನಷ್ಟಕ್ಕೆ ನೀನೇ ನಗ್ತಾ ಇದೀಯಾ?
2: ಯಾರೇ ನೀನು ಚೆಲುವೆ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ? ಯಾರೇ ನೀನು ಚೆಲುವೆ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ? ಈ ಗೀತೆ ಇರ್ಬೇಕು ಮೇಡಮ್.
1: ಇರ್ಬೇಕಲ್ಲ, ಅದೇ ಗೀತೆ ಸರ್.
2: ಹೌದಾ?
1: ಹಾಡಿ ಅಷ್ಟೇಯಾ?
2: ಆಯ್ತ ಮೇಡಮ್, ಮಾಡ್ಲ ಮೇಡಮ್.
1: ಹಾಡಿ ಹಾಡಿ ಖಂಡಿತ. ಹಲೋ. ಒಂದ್ ಪ್ಯಾರ ಹಾಡಿ ಸರ್, ಅದು ನಾನು ಹೇಳಿದ್ದಕ್ಕಿಂತ ಮುಂದೆ ಇನ್ನೊಂದೆರಡು ಲೈನ್ ಸೇರಿ.
2: ಸರಿ ಮೇಡಮ್. ಯಾರೇ ನೀನು ಚೆಲುವೆ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ? ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ? ಮುಂಜಾನೆ ಹೊತ್ತಿನಲ್ಲಿ ನಮ್ಮೂರಿನ ದಿಬ್ಬದಲ್ಲಿ, ಮುಂಜಾನೆ ಹೊತ್ತಿನಲ್ಲಿ ನಮ್ಮೂರಿನ ದಿಬ್ಬದಲ್ಲಿ ಬಂಗಾರ ತಿಳಿ ಬಣ್ಣದ ಸೂರ್ಯನ ನೋಡಲು ಕಾಯುತ್ತಿದ್ದೆ. ಬಂಗಾರದಂತ ತಿಳಿ ಬಣ್ಣ ನೋಡಲು ಕಾಯುತ್ತಿದ್ದೆ. ಎಲ್ಲಿಂದಲೋ ನೀನು ಬಂದೆ, ಸೂರ್ಯನ ಮರೆ ಮಾಡಿ ನಿಂದೆ. ಎಲ್ಲಿಂದಲೋ ನೀನು ಬಂದೆ, ಸೂರ್ಯನ ಮರೆ ಮಾಡಿ ನಿಂದೆ. ದಾಳಿಂಬೆ ಹಣ್ಣಂತೆ ನೀನು ನಗು ಚೆಲ್ಲಿದ ಕಾರಣವೇನು? ಇನ್ನೊಮ್ಮೆ ನಕ್ಕರೆ ನೀನು ಆ ಸೂರ್ಯನ ನಾಚಿಕೊಂಡಾನು. ಯಾರೇ ಯಾರೇ ಯಾರೇ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ?
1: ಓಕೆ ಸೂಪರ್ ಸರ್, ಥ್ಯಾಂಕ್ ಯು.
2: ಥ್ಯಾಂಕ್ ಯು ಸರ್.
1: ನೀವ್ ಯಾವಾಗಾದ್ರೂ ನಿಮ್ಮಷ್ಟಕ್ಕೆ ನೀವು ನಕ್ಕಿದ್ರ?
2: ನಾನು ನಗ್ತಾ ಇರ್ತೀನಿ ಮೇಡಮ್ ಅವಾಗವಾಗ.
1: ಓಕೆ ಸರ್.
2: ನಗುವೆ ಆರೋಗ್ಯದ ಭಾಗ್ಯ ಅಲ್ವಾ ಮೇಡಮ್?
1: ಹೌದು, ಖಂಡಿತ ಖಂಡಿತ ಖಂಡಿತ. ಥ್ಯಾಂಕ್ ಯು,
2: ಥ್ಯಾಂಕ್ ಯು.
1: ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ನಮಸ್ತೆ.
3: ನಮಸ್ತೆ ಮೇಡಮ್.
1: ನಮಸ್ತೆ, ರಮೇಶ್ ಸರ್ ಅವರು.
3: ಓಕೆ ಮೇಡಮ್.
1: ರಮೇಶ್ ಸರ್ ಅವರು 20 ಎಕರೆ ದ್ರಾಕ್ಷಿ ತೋಟದವರ?
3: ಹೌದ್ರಿ ಮೇಡಮ್.
1: ಓಹೋ, ಹೇಗಿದ್ದೀರಾ ಸರ್?
3: ನಾವ್ ಸೂಪರ್ ಆಗಿ ಆರಾಮಿದ್ದೀವ್ರಿ ಮೇಡಮ್.
1: ಎಸ್ ಸರ್. ನಿಮ್ ಕಡೆ ಮಳೆ ಆಯ್ತಾ ವಿಜಯಪುರದ ಕಡೆ?
3: ಇಲ್ಲ ಮೇಡಮ್, ಮೊನ್ನೆ ಒಂದ್ ಸ್ವಲ್ಪ ಆತ್ರಿ. ಸ್ವಲ್ಪ 40-39 ಬಿಸಿಲು ಐತ್ರಿ ಮೇಡಮ್.
1: ಓಕೆ ಸರ್. ಸರ್ ರೆಡಿನಾ ಹಾಡ್ಲಿಕ್ಕೆ?
3: ನೋಡೋಣ ಮೇಡಮ್, ಕರಳಿತ್ತು ಅಂದ್ರೆ ನೋಡೋಣ್ರಿ.
1: ಸರ್, ಜೀವನ ನಡೆಸ್ಲಿಕ್ಕೆ ಒಂದ್ ತುತ್ತ ಅನ್ನ ಬೇಕು, ಹಾಗೆ ಒಂದ್ ತುಂಡು ಬಟ್ಟೆ ಬೇಕು, ಸೊ ಬೊಕ್ಸೆ ನೀರ್ ಬೇಕು.
3: ಓಕೆ ಮೇಡಮ್. ತುತ್ತುವನ್ನ ತಿನ್ನೋಕೆ ಬೊಗುಸೆ ನೀರು ಕುಡಿಯೋಕೆ, ತುತ್ತುವನ್ನ ತಿನ್ನೋಕೆ ಬೊಗುಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮನ ಕಾಯೋಕೆ. ತುತ್ತುವನ್ನ ತಿನ್ನೋಕೆ ಬೊಗುಸೆ ನೀರು ಕುಡಿಯೋಕೆ,

0: ಕದ್ರೆಯೇನಾಯ್ತು ಕಾಡ್ನಾಗೊಂದು ಮನೆ ಮರವೇ ಉರಿದು ಹೋದ್ರೆ ಏನಾಯ್ತು ಊರಾಗೊಂದು ಮನೆ ಸುಟ್ಟು ಹೋದ್ರೆ ಏನಾಯ್ತು ಒಂದು ಹಳ್ಳಿಲೆನ್ನ
1: ಇಲ್ಲ ಮೇಡಮ್ ಸಾಹಿತ್ಯ ತಪ್ಪೈತ್ರಿ ಮೇಡಮ್
2: ಓಕೆ ಸೂಪರ್ ಆದ್ರೂ ಪ್ರಯತ್ನ ಪಟ್ರಿ ಅಲ್ವಾ ಸರ್ ಥ್ಯಾಂಕ್ ಯು
1: ಧನ್ಯವಾದಗಳು ಮೇಡಮ್
2: ಎಸ್ ಸರ್ ಎಸ್ ಸರ್ ಓಕೆ ಮತ್ತೊಂದು ಕರೆ ಸ್ವೀಕಾರ ಮಾಡೋಣ ನಮಸ್ತೆ ಕರೆ ಕಟ್ ಆಯ್ತು ಮತ್ತೊಂದು ಕರೆ ತೆಗೆದುಕೊಳ್ಳೋಣ ನಮಸ್ತೆ ಹಲೋ ಹಲೋ ಹಲೋ ನಮಸ್ತೆ ಸ್ವಲ್ಪ ಜೋರಾಗಿ ಮಾತಾಡ್ತೀರಾ ಹಲೋ ಓಕೆ ಕರೆ ಸಿಗೋದೇ ಅಪರೂಪ ಆಗಿರುತ್ತೆ ನೀವು ಜೋರಾಗಿ ಮಾತಾಡಿದ್ರೆ ಚಂದವಾಗಿ ನಾವು ಕೂಡ ಮಾತಾಡ್ಬೋದು ಅಂತ ಹೇಳ್ತಾ ಮತ್ತೊಂದು ಕರೆ ಸ್ವೀಕಾರ ಮಾಡೋಣ ನಮಸ್ತೆ
3: ನಮಸ್ಕಾರ ಮೇಡಮ್
2: ಓ ನಮಸ್ಕಾರ ನಮ್ಮ ರಮೇಶ್ ಸರ್ ಅವರು ಬಸವನ ಬಾಗೇವಾಡಿ ನಾವು ರಮೇಶ್ ಸರ್ ಅವರು ಎಸ್ ಸರ್ ಎಸ್ ಸರ್ ಆರಾಮಾಗಿದ್ದೀನಿ ನೀವೇನ್ ಅಪರೂಪ ಆಗ್ಬಿಟ್ರಲ್ಲ ಇರ್ಲಿ ಸರ್ ಪರವಾಗಿಲ್ಲ ನಮ್ ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಾ
3: ಇರ್ತೀರಲ್ವಾ ಕಾರ್ಯಕ್ರಮ ಅಂತ ನಿರಂತರ ಕೇಳ್ತೀವಿ ಮೇಡಮ್
2: ಎಸ್ ಸರ್ ಎಸ್ ಸರ್ ಓಕೆ ಸೂಪರ್ ಸರ್ ಸರ್ ರೆಡಿನಾ
3: ಮೇಡಮ್
2: ಓಕೆ ಸರ್ ಇಲ್ಲಿ ನೀರಿಗೆ ದೋಣಿ ಬೇಕು ದೋಣಿಗೆ ನೀರ್ ಬೇಕು ಇವೆರಡು ಬಿಟ್ಟು ಇರೋದಿಲ್ಲ
3: ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಸಾಗದು ನಿನ್ನ ಬಿಟ್ಟು ನನ್ನ ನನ್ನ ಬಿಟ್ಟು ನಿನ್ನ ಜೀವನ ನಡೆಯದು
2: ನಿಮ್ ಹಾಡಿಗಿಂತ ನಿಮ್ ನಗುನೇ ಚೆನ್ನಾಗಿದೆ ಸರ್
3: ಆಕಾಶವಾಣಿ ಬಿಟ್ಲು ನಮ್ ಜೀವನ ನಡೆಯಲ್ರಿ ಮೇಡಮ್
2: ಅಬ್ಬಬ್ಬಾ ಓಕೆ ಈಗ ನಿಮ್ಮನ್ ಬಿಟ್ಟು ಯಾರಿರಲ್ಲ ಹೇಳಿ ನಿಮ್ಮನೇಲಿ
3: ನಾವು ಆಕಾಶವಾಣಿ ಬಿಟ್ಟಿದ್ರು ನಮ್ಮ ನಾವ್ ಆಕಾಶವಾಣಿ ಬಿಟ್ಟಿರಕಾಗಲ್ರಿ ನಮ್ಮನ್ನ ಆಕಾಶವಾಣಿ ಬಿಟ್ರು
2: ಅಬ್ಬಬ್ಬಬ್ಬಬ್ಬಬ್ಬಾ
3: ನಂಟಾಗೈತ್ರಿ ಮೇಡಮ್ ಒಂದ್ ಹೊಸ ಸಿನಿಮಾದ ಹೀರೋ ಯಾರು ಇದನ್ನ ಯಾರ ಆಕ್ಟ್ ಮಾಡ್ಯಾರು ಯಾರ ಹಾಡ್ಯಾರ ಕೇಳಿದ್ರ ಒಂದ್ ನುಡಿನೂ ಗೊತ್ತಾಗಂಗಿಲ್ರಿ ಮೇಡಮ್ ನಮಗೊಂದ್ ಇಪ್ಪತ್ ಇಪ್ಪತ್ತೈದು ವರ್ಷ ಆತ್ರಿ ಸಿನಿಮಾ ನೋಡೋದ್ ಬಿಟ್ಟು ಒಟ್ ರೇಡಿಯೋ ಕೇಳಿಲ್ಲ ಅಂದ್ರೆ ಏನೋ ಊಟ ಮಾಡ್ಯಾವಿಲ್ಲ ಅನಿಸ್ತದ್ರಿ ಮೇಡಮ್
2: ಹಾಗೆ
3: ಹಾ ಸುಮ್ನೆ ಇದು ತೋರ್ ಗಡ್ಡಿ ಹೇಳಕತ್ತಿಲ್ರಿ ಸದ್ಯವಾಗ್ಲು
2: ಒಳ್ಳೇದು ಸರ್ ಒಳ್ಳೇದು ಈ ಪ್ರೀತಿ
3: ನಿಮ್ದು ಯಾವ್ದು ಹೊಸ ಹಾಡ್ ಕೇಳಿದ್ರೆ ನಮಗೊಂದ್ ಸ್ವಲ್ಪ ಹಳೆಯ ಕೇಳ್ರಿ ಮೇಡಮ್ ಅಂದದ್ದು ನಿಮಗೆ ನೆನಪಿರ್ಬೇಕ್ರಿ ಮೇಡಮ್
2: ಕರೆಕ್ಟ್ ಕರೆಕ್ಟ್
3: ಹಂಗಾಗಿ ಹಳೆ ಸಿನಿಮಾ ಎಲ್ಲ ನೋಡೇವಿ ಮತ್ತೆ ಅವಕ್ಕೊಂದು ಗುಣಗುಣಿಸ್ತಿರ್ತೇವೆ ಹೊಸ ನೋಡಂಗೆ ಆಗಿಲ್ಲ ನೋಡುದೇ ಬಿಟ್ಟು ಬಿಟ್ಟೇವ್ರಿ ಮೇಡಮ್
2: ಕರೆಕ್ಟ್ ಸರ್ ಓಕೆ ಸರ್ ಥ್ಯಾಂಕ್ ಯು
3: ನಮಸ್ಕಾರ ಮೇಡಮ್
2: ನಮಸ್ತೆ ಮತ್ತೊಂದು ಕರೆ ಸ್ವೀಕಾರ ಮಾಡೋಣ ನಮಸ್ತೆ ನಮಸ್ತೆ ನಮಸ್ತೆ
4: ನಮಸ್ತೆ
2: ನಮಸ್ತೆ ಶೆಟ್ರೆ ಹೇಗಿದ್ದೀರಿ ಅಯ್ಯೋ ಓಕೆ ಶೆಟ್ರೆ ರೆಡಿಯಾ ಹಾಡ್ಲಿಕ್ಕೆ
4: ನಾವು ರೆಡಿ ಪ್ರಯತ್ನ ನಮ್ಮದು ಫಲಿತಾಂಶ ನಿಮ್ಮದು
2: ಓ ಹೋ ಒಬ್ಳು ಹುಡ್ಗಿ ಪ್ರಕೃತಿ ಬಗ್ಗೆ ಹಾಡ್ತಾ ಇರ್ತಾಳೆ ನೋಡಿ ಯಾರ್ ನೀನು ಇಷ್ಟೊಂದು ಸುಂದರವಾಗಿದೆ ಅಲ್ಲ ದೇವ್ರಿ ಹಾಡಿ ಹಾಡಿ
4: ನಮ್ ಫೇವರೇಟ್ ಸಾಂಗ್ ಅದು
2: ಹಂಗ
4: ಸುಂದರ ಚಿಲುವೆ ಒಬ್ಬಳು ನಿಂತಿರುವೆ ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ ಬಾಳ ಭೂಮಿಯೇ ನಿನ್ನಡಲಲ್ಲಿ ನಾಡುವೆನು ಬಾಳ ಪ್ರೇಮಿಯೇ ನಿನ್ನೆದೆಯಲ್ಲಿ ನಾಡುವೆನು ಈ ಅಂಬ ಚಂದ್ರವಲ್ಲ ಯಾರಿಗಾಗಿ ಹೇಳೆಯ ಸುಂದರ ಚಲುವೆ ಒಬ್ಬಳು ನಿಂತಿರುವೆ ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ ನೀವೇನು ಆ ತರ ಇಲ್ಲಲ್ವಾ
2: ಓಕೆ ಸೂಪರ್ ಅಲ್ಲ ನಮ್ದು ಕಾಯೋದೆಲ್ಲ ಆಗೋಗ್ಬಿಟ್ಟಿದೆ ನಮ್ ಹೀರೋ ಸಿಕ್ಬಿಟ್ಟಿದಾರಲ್ಲ ಇನ್ನೆಲ್ಲಿ ಕಾಯೋದು ಹೇಳಿ ಓಕೆ ಥ್ಯಾಂಕ್ ಯು ಆಯ್ತು ಮೇಡಮ್ ಓಕೆ ನಮ್ಮ ಶೆಟ್ರು ತುಂಬಾ ಖುಷಿ ಖುಷಿಯಿಂದ ತುಂಬಾ ಲವಲವಿಕೆಯಿಂದ ಹಾಡನ್ನ ಹಾಡಿದ್ರು ಮತ್ತೊಂದು ಕರೆ ತೆಗೆದುಕೊಳ್ಳೋಣ ನಮಸ್ಕಾರ
5: ನಮಸ್ಕಾರಗಳು
2: ನಮಸ್ಕಾರಗಳು ನಮ್ಮ
5: ನಮಸ್ಕಾರ
2: ನಮಸ್ಕಾರ ನಮಸ್ಕಾರ ನಮಸ್ಕಾರ ಮೊದಲನೇ ಕೆಲಸ ಏನಪ್ಪ ಅಂದ್ರೆ ನೀವು ರೇಡಿಯೋನ ಮ್ಯೂಟ್ ಮಾಡಿ ಸ್ವಲ್ಪ ದೂರ ಮಾಡ್ಬಿಟ್ರ ನಮ್ಮ ಅಣ್ಣರ ಎಷ್ಟು ಜಾಣ್ರ ಬಿಟ್ಟರೆ
5: ನಿಮ್ಮ ಬುದ್ಧಿ ನೀವ್ ಹೇಳ್ಕೊಟ್ಟಿದ್ದ ಪಾಠ ಅಲ್ಲ ಕಾದು
2: ರೆಡಿಯಾ ಹಾಗೆ ಸುಲಭ. ಓಕೆ ಸರ್, ನೀವು ಹಾಲಲ್ಲಾದ್ರೂ ಹಾಕ್ರಿ ನೀರಲ್ಲಾದ್ರೂ ಹಾಕ್ರಿ, ದೇವರು ವರನ ಕೊಟ್ಟೆ ಕೊಡ್ತಾರೆ.
3: ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಗವೇಂದ್ರ, ಹಾಲಲ್ಲಿ ನೀರಾಗಿ ನೀರಲ್ಲಿ ನೀರಾಗಿ ಹಾಗಾಗಿರುವೆ ರಾಗವೇಂದ್ರ, ಬಿಸಿಲಲ್ಲೇ ಒಣಗಿಸು ಮಳೆಯಲ್ಲೇ ನೆನೆಸು ರಾಗವೇಂದ್ರ, ಬಿಸಿಲಲ್ಲಿ ಕೆಂಪಾಯಿ ಮಳೆಯಲ್ಲಿ ತಂಪಾಯಿ ಹಾಗಾಗಿರುವೆ ರಾಘವೇಂದ್ರ.
2: ಏನಪ್ಪ ಗುಡುಗು ಮಿಂಚು ಬಂದು ಮರೆ ಆಯ್ತು, ಆ ತರ ಚಂದ ಹಾಡಿದ್ರಿ. ತಮ್ಮಯ್ಯ ಆಯ್ತು, ನಿಮ್ದಾಯ್ತಾ?
3: ಕೆಲಸ ಮಾಡ್ತಿದ್ದೀನಿ.
2: ಓಕೆ ತಮ್ಮಯ್ಯ, ಥ್ಯಾಂಕ್ ಯು,
3: ಧನ್ಯವಾದಗಳು.
2: ಎಸ್, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ. ಹಲೋ.
6: ಹಲೋ,
2: ನಮಸ್ಕಾರ.
6: ನಮಸ್ತೆ ಮಹಾಲಕ್ಷ್ಮಿ. ಗುಡ್ ಮಾರ್ನಿಂಗ್.
2: ನಮಸ್ತೆ ಶೋಭಾ ಮೇಡಮ್.
6: ಹೇಳ್ರಿ,
2: ಹೇಗಿದ್ದೀರಿ?
6: ಬಂದ್ರಿ
2: ಟೊಮೆಟೊ ಬಾತು. ಓಕೆ ಶೋಭಾ ಮೇಡಮ್
6: ಹೇಳಿ.
2: ಬಾಡಿ ಇಸ್ ಪ್ರೆಸೆಂಟ್, ಮೈಂಡ್ ಇಸ್ ಔಟ್ ಆಫ್ ಆರ್ಡರ್, ಏನೋ ಯೋಚನೆ ಮಾಡ್ತಾ ಮಾತಾಡ್ತಿದ್ದೀರಿ.
6: ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲೇನೋ
2: ಇಲ್ಲ. ಮಂಜುನಾಥ್ ಸರ್ ಎಲ್ಲೋ ಹೋದ್ರ ಅಂತ ಹುಡುಕ್ತಾ ಇದ್ದೀರಾ, ಏನ್ ಕತೆ?
6: ಕರೆಕ್ಟ್. ಏನ್ ಕ್ವಶನ್ ಇವತ್ತು?
2: ಇವತ್ತು ನಾನು ಪದ ಕೊಡ್ತೀನಿ, ನೀವು ಹಾಡ್ಬೇಕದು ಯಾವ ಒಂದು ಗೀತೆ ಅಂತ ಐಡೆಂಟಿಫೈ ಮಾಡ್ಬೇಕಾಯ್ತಾ?
6: ನೀವು ಪದ ಕೊಡ್ತೀರಾ?
2: ಅಂದ್ರೆ ಒಂದು ಹಾಡಿನ ಸುಳಿವು ಕೊಡ್ತೀನಿ ನಾನು ಪದಗಳ ಮೂಲಕ.
6: ಸರಿ ಸರಿ, ಓಕೆ ಟ್ರೈ ಮಾಡ್ತೀನಿ.
2: ಓಕೆ. ಇಲ್ಲಿ ಒಬ್ಬ ಪ್ರೇಮಿ ಆಗೊಂಬೆಗೋಗಿ ಈ ಸಂಜೆ ಎಷ್ಟು ಚೆನ್ನಾಗಿದೆ ಅಲ್ವಂತ ತನ್ನ ಪ್ರೇಯಸಿಗೆ ಹೇಳೋ ಮಾತು. ಮೇಡಮ್ ಅರೆ ಅದು ಆಗೊಂಬೆಲ್ ಅಲ್ಲ ಮೇಡಮ್ ಅರೆ ಹಾಡೋದು.
6: ಆಗೊಂಬೆಯಾ

0: ಪ್ರೇಮ ಸಂಜೆಯ ರಾಜ್ಕುಮಾರ್ ಹಾಡು.
1: ಹೌದು, ಓಕೆ, ಸಾಕ ಎರಡಲ್ಲೇನು ಬರ್ತಿಲ್ವ? ಓಕೆ, ಥ್ಯಾಂಕ್ ಯು.
0: ಓಕೆ, ಥ್ಯಾಂಕ್ ಯು.
1: ಎಸ್ ಮೇಡಮ್, ಎಸ್ ಮೇಡಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ಕಾರ ಮೇಡಮ್.
1: ನಮಸ್ಕಾರ ಸುಮಿತ್ರಾ ಮೇಡಮ್, ಹೇಗಿದ್ದೀರಿ?
2: ಹೌದು ಮೇಡಮ್, ಆರಾಮಿದ್ದೀರಿ ಮೇಡಮ್?
1: ಎಸ್ ಮೇಡಮ್, ಎಸ್ ಮೇಡಮ್. ಓಕೆ, ರೆಡಿನಾ ಸುಮಿತ್ರಾ ಮೇಡಮ್ ಹಾಡ್ಲಿಕ್ಕೆ?
2: ಕೇಳ್ರಿ ಮೇಡಮ್, ಆಗ್ಲೇ ಕಾಲ್ ಸಿಗ್ತಾ ಇರ್ಲಿಲ್ರಿ, ಟ್ರೈ ಮಾಡಕತ್ತೀನಿ, ಎಲ್ಲಾ ಹಾಡುಗಳು ಕಂಡು ಹಿಡಿದ್ರಿ, ನನಗೆ ಯಾವ ಹಾಡ್ ಬರ್ತಿತ್ತು ನೋಡಿ.
1: ಓಕೆ, ಓಕೆ ಮೇಡಮ್. ಇವಳೊಬ್ಳು ಸುಂದರಿ, ಇವಳು ಕನ್ಸ್ ಕಾಣ್ಕೊಳ್ತಾ ಗೊಂಬೆ ಗೊಂಬೆ ಬಗ್ಗೆ ಹೇಳ್ತಾ ಇರ್ತಾಳೆ. ಅಂದ್ರೆ ಕಂಬದ ಮೇಲೆ ಒಂದ್ ಗೊಂಬೆ ಇರತ್ತೆ.
2: ಹೌದು.
1: ನಿನ್ನ ಒಂದು ನಗೆ. ಹೇಳಿ ಹೇಳಿ, ಹಾಡಿ ಹಾಡಿ.
2: ಕಂಬದ ನಾಲಿನ ಬೊಂಬೆಯೇ, ನಂಬಲೇ ನಿನ್ನ ನಗೆಯನ್ನ, ದಿತ್ತಿಯ ನಾಲಿನ ಚಿತ್ತಾರವೇ, ಚಿತ್ತ ಜೊತ್ತು ಕೇಳುವ ತಾರವಾ,

0: ಸೂಪರ್, ಥ್ಯಾಂಕ್ ಯು,
1: ಥ್ಯಾಂಕ್ ಯು ಮೇಡಮ್.
0: ಎಸ್ ಮೇಡಮ್, ಎಸ್. ಸ್ನೇಹಿತರ ಪುಟ್ಟದೊಂದು ವಿರಾಮ ತೆಗೆದುಕೊಳ್ಳೋಣ, ನಾನು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶುಭ ಸುದ್ದಿ,
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
5: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
4: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
5: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
4: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
5: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

0: ಇತಿಹಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಾನು ಪದಗಳ ಸುಳಿವುಗಳನ್ನು ಕೊಡ್ತೀನಿ, ಕ್ಲೂ ಕೊಡ್ತೀನಿ. ಅದು ಯಾವ ಗೀತೆ ಅಂತ ನೀವು ಗುರುತಿಸಿ ಹಾಡಬೇಕಾಗತ್ತೆ. 9686096279 ಈ ಸಂಖ್ಯೆಗೆ ಕರೆ ಮಾಡಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಬಿಂದಾಸ್ ಆಗಿ ಭಾಗವಹಿಸಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
3: ಹಲೋ, ನಮಸ್ತೆ ಮಹಾಲಕ್ಷ್ಮಿ ಮೇಡಮ್.
2: ನಮಸ್ತೆ ಬೀನಾ ಮೇಡಮ್, ಹೇಗಿದ್ದೀರಿ?
3: ಚೆನ್ನಾಗಿದ್ದೀವಪ್ಪ.
2: ಓಕೆ ಮೇಡಮ್, ರೆಡಿಯಾ ಹಾಡ್ಲಿಕ್ಕೆ?
3: ಆಯ್ತಪ್ಪ, ರೆಡಿ ಇದ್ದೀನಿ.
2: ಓಕೆ ಮೇಡಮ್, ನಿಮ್ಗೆ ಯಾವ ಗೀತೆ ಕೊಡೋಣ? ನಿಮ್ಗೆ ಸ್ವಲ್ಪ ಕಷ್ಟದೇ ಕೊಡ್ಬೇಕು, ಯಾಕಂದ್ರೆ ಎಲ್ಲ ಗೀತೆ. ಮೇಡಮ್, ಮಾಮರನೇ ಒಂದ್ ಕಡೆ ಇರುತ್ತೆ, ಕೋಗಿಲೆನೆ ಒಂದ್ ಕಡೆ ಇರುತ್ತೆ, ಆದ್ರೂ ಎರಡು ಒಂದಕ್ಕೊಂದು ಅವೀನ ಭಾವ ಸಂಬಂಧ ಇರುತ್ತೆ.
3: ಇದ್ರದ ದೇವರ ಗುಡಿ ಚಿತ್ರದ್ದು. ಮಾಮರವಿಲ್ಲ ಕೋಗಿಲೆಯಲ್ಲ ಏನೇ ಸ್ನೇಹ ಸಂಬಂಧ, ಇಲ್ಲಿಯದೋ ಈ ಅನುಬಂಧ.

0: ಮುಂದೆ ಬರ್ತಾ ಇಲ್ಲ ನನಗೆ ಸಾಹಿತ್ಯ ಅಲ್ಲಿಗೆ ನಿಲ್ತಾ ಇದೀನಪ್ಪ.
1: ಯಾಕೆ ಅಂತ ನಮಗೂ ಕೂಡ ಗೊತ್ತಾಗ್ತಿಲ್ಲ ಮೇಡಮ್.
0: ಸಾಹಿತ್ಯ ಮರ್ತ ಹೋಗುತ್ತೆ.
1: ಓಕೆ ಇರ್ಲಿ ಬಿಡಿ, ಪರವಾಗಿಲ್ಲ, ಆದ್ರೂ ಚಂದ ಹಾಡಿದ್ರಿ.
0: ಧನ್ಯವಾದಗಳಪ್ಪ.
1: ಎಸ್ ಮೇಡಮ್, ಎಸ್ ಮೇಡಮ್, ಥ್ಯಾಂಕ್ ಯು. ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ಕರೆ ಕಟ್ ಆಯ್ತು, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ಓಕೆ ಕೆ, ನಮಸ್ತೆ.
2: ಹಲೋ,
1: ನಮಸ್ಕಾರ.
2: ನಮಸ್ತೆ, ನಮಸ್ತೆ ಮಹಾಲಕ್ಷ್ಮಿಯವರಿಗೆ, ಬಿಂದಾಸ್ ಮಾರ್ನಿಂಗ್ ಎಲ್ಲ ನಮ್ಮ ಕೇಳಿದ ಮಿತ್ರರಿಗೂ, ಮತ್ತು ಎಫ್ಎಂ ಬನ್ನಲಿಕ್ಕೆ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಮಹಾಲಕ್ಷ್ಮಿ.
1: ಅಲ್ಲ,
2: ಇವತ್ತೆಲ್ಲ ಬಹಳ ಈಸಿ, ಆಂಡ್ರಾಯ್ಡ್ ಆಫ್ ಹಂಡ್ರೆಡ್, ಎಲ್ಲರಿಗೂ ಹಂಡ್ರೆಡ್ ನಂಬರ್ ಸಿಗುತ್ತೆ ಈಗ.
1: ನಿಜ ನಿಜ ನಿಜ ನಿಜ, ಯಾಕಪ್ಪ ಅಂದ್ರೆ
2: ಬಹಳ ಈಸಿ ಇದೆ.
1: ಹೌದಾ? ವಾಹ್, ವೆರಿ ನೈಸ್.
2: ನೀವೆಲ್ಲ ಫುಲ್ ಎಲ್ಲ ಕ್ಲಿಯರ್ ಕೊಡ್ತಾ ಇದ್ರೆ, ನೀವೇ ಆನ್ಸರ್ ಕೊಡ್ತಾ ಇದ್ರಲ್ಲ, ಹಂಗಾಗಿ ಬಹಳ ಈಸಿ ಇದೆ ಕ್ವಶನ್ ಪೇಪರ್.
1: ಆದ್ರೂ ಅದೇ ಆನ್ಸರ್ ನ ಸ್ವಲ್ಪ ಆಚೆ ಈಚೆ ನಾವು ಕ್ವಶನ್ ಮಾಡಿ ಕೊಡ್ತಾ ಇದೀವಲ್ವಾ.
2: ಚೆನ್ನಾಗಿದೆ.
1: ಎಸ್ ಮೇಡಮ್, ಥ್ಯಾಂಕ್ ಯು. ರೆಡಿಯಾ? ನಮ್ಮ ಕನ್ನಡ ಸವಿ ನೋಡಿ, ಒಂದ್ ರೀತಿ ಸುದಯ ತರ, ಸುದಯ ಅಂದ್ರೆ ಅಮೃತ ತರ, ಅದು ಜೇನಾಗಿ ಹಾಲಾಗಿ ಹರಿತಾ ಇರುತ್ತೆ. ಮೇಡಮ್ ಫಸ್ಟ್ ಬರಿ, ಫಸ್ಟ್ ಜೇನು ಆಮೇಲೆ ಹಾಲು. ಅದೇ ಫಸ್ಟ್ ಲೈನ್ ನೀವು ಹಾಡಿದ್ದೆ ಕರೆಕ್ಟ್ ಹಾಡಿ.
2: ಜೇನಿನ ಹಾಲಿನ ಮಳೆಯೋ ಸುದ

0: que no, no, no, no, usted.
1: Ok, es usted ya.
0: Confuso, la todo sabe que otra parte, ¿no?
1: Thank you.
0: Thank you, Malakshmi, thank you.
1: Yes, madam, thank you so much. ¿Qué matón quieres explicar, Marona? Namaste.
2: Namaste, madam, Satish, Udyanagara.
1: Satish, sir, ¿qué quiere?
2: Ah, Rami, de madam.
1: Ok.
2: ¿India, de madam?
1: Yes, sir.
2: ¿India, de madam?
1: Tomato, bato.
2: ದೋಸೆ
1: ಓಕೆ ಸರ್ ಪದಗಳನ್ನ ಹೇಳ್ತೀನಿ ನಾಯಕ ತನ್ನ ನಾಯಕಿಗೆ ತನ್ನ ಪ್ರೇಮವನ್ನ ವ್ಯಕ್ತಪಡಿಸೋದು ಇಡೀ ಲೋಕದ ಸುಖ ಎಲ್ಲ ನಿನಗಿರ್ಲಿ ಕಷ್ಟ ಮಾತ್ರ ನನಗಿರ್ಲಿ ಅಂತ ಎಷ್ಟೇ ಜನ್ಮ ಬಂದ್ರು ನೀನೆ ನನಗೆ ಪ್ರೇಯಸಿಯಾಗಿ ಸಿಗ್ಬೇಕು ಅಂತ ಹಾಡ್ತಾರೆ ಇಲ್ಲ ಇಲ್ಲ ಲೋಕದ ಸುಖ ಎಲ್ಲ ನಿನಗಿರ್ಲಿ ಇರುವಂತಹ ಆ ನೂರು ಕಹಿ ನನಗಿರ್ಲಿ ಅಂತ ಹೇಳ್ತಾರೆ
2: ಲೋಕದ ಸುಖವೆಲ್ಲ
1: ನೂರು
2: ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಬಲವಾದಾರರು ನೀ ಒಂದು ಬಾರಲೇ ನನ್ನ ಆತ್ಮ ನನ್ನ ಪ್ರಾಣ ನೀನೊಂದು ನೂರು ಜನ್ಮಕ್ಕೂ ಬಾಳೆಂದರೆ ಪ್ರಣಯಾನುಭವ ಲಹನು ಆತ್ಮಾನುಸಂಧಾನ ನೆನಪೆಂದರು ಮಳೆಗಿಲ್ಲ ಕಾಯೇ ನನ್ನೆದೆಯ ಬಾಂಧಳದಿ ನನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳು ಮತ್ತೆಳು ಲೋಕದಲ್ಲಿ ಮತ್ತೆಲ್ಲು ಸಿಗದವಳು
1: ಓಕೆ ಚಂದ ಬಂದಿತ್ತು ಮಾತ್ರ ಗೀತೆ ಸಖತ್ ಹಾಡಿದ್ರು ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ ನಮಸ್ತೆ ನಮಸ್ಕಾರ
3: ಹೇಗಿದ್ದೀರಾ
1: ಕೇಳಿಸ್ಕೊಳ್ಳಿ ಪದಗಳನ್ನ ತಿಳಿಸ್ತೀನಿ ಕವಿ ಈ ಭೂಮಿಯನ್ನ ಒಂದು ಬಣ್ಣದ ಬುಗುರಿಗೆ ಹೋಲಿಕೆ ಮಾಡಿದ್ದಾರೆ ಇಲ್ಲಿ ನಾವೇನು ಇಲ್ಲ ಒಂದು ಇಲ್ಲಿ ಎಲ್ಲ ನಡ್ಸೋರು ಆಟ ನಡ್ಸೋರು ಶಿವ ಅಂತ ಅವನತ್ರ ಇದೆ ನಮ್ಮ ಚಾಟಿ ಅಂತ

0: ಬೆಣ್ಣಿ.
1: ಸೂಪರ್, ಥ್ಯಾಂಕ್ ಯು.
0: ಥ್ಯಾಂಕ್ ಯು ಮೇಡಮ್.
1: ಎಸ್ ಮೇಡಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ ಜಗದೀಶ್ ಸರ್.
2: ಹೇಳಿ ಮೇಡಮ್.
1: ಎಸ್ ಸರ್, ಹೇಗಿದ್ದೀರಿ?
2: ಆರಾಮಿದ್ದೀವಿ
1: ಸರ್. ಕೇಳಿಸ್ಕೊಳ್ಳಿ ಪದಗಳು.
2: ಹೇಳಿ ಮೇಡಮ್.
1: ಸರ್, ನಮ್ಗೆ ಕಷ್ಟ ಬಂದಾಗ ಆ ನಾರಾಯಣ ನೆನಪಾಗ್ತಾರೆ. ಅವ್ರ ಹತ್ರ ನಮ್ಮ ಕಷ್ಟ ಸುಖಗಳನ್ನೆಲ್ಲ ಹೇಳ್ಕೊಳ್ತೀವಿ.
2: ಕಷ್ಟ ಬಂದ ನಾರಾಯಣ. ನಾರಾಯಣ ಸತ್ಯ ನಾರಾಯಣ.
1: ಫಸ್ಟ್ ಇಂದ ಬನ್ರಿ, ಫಸ್ಟ್ ಇಂದ ಬನ್ನಿ.
2: ಫಸ್ಟ್ ಇಂದ ಬರ್ಬೇಕಾ?
1: ಯಾರು ನಮ್ಗೆ ಕಷ್ಟಕ್ಕೆ ಕಾಪಾಡೋರು?
2: ಕಾಪಾಡು ಸಿ ಸತ್ಯ

ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮವೇ ಬಂದು ನೀ ತುಂಬಿದೆ, ಇನ್ನೆಂದು ಸ್ಥಿರ

0: underneath umbide ಇಷ್ಟೇ ಮೇಡಮ್.
1: ಓಕೆ ಸರ್, ಬರುವಷ್ಟು ತುಂಬಾ.
0: ಇನ್ನೊಂದು ವಿಶೇಷ ಏನ್ ಗೊತ್ತಾ ಮೇಡಮ್?
1: ಗೊತ್ತಿಲ್ಲ ಹೇಳಿ.
0: 1985 ಇಸ್ವಿಯಲ್ಲಿ ಈ ಹಾಡ್ ಕಾಂಪಿಟೇಷನ್ ಅಲ್ಲಿ ಈ ಹಾಡಾಗ ನನ್ಗೆ ಎರಡನೇ ಸ್ಥಾನ ಬಂತು.
1: ವಾ ವಾ ವಾ ವಾ, ನೋಡಿ ಸರ್ ಎಂತೆಂತಹ ಸ್ವೀಟ್ ಮೆಮೊರೀಸ್ ಎಲ್ಲ ಬರುತ್ತೆ ನೆನಪಿಗೆ.
0: ಅಲ್ಲ ನೀವು ಈ ಹಾಡೇ ಕೇಳ್ತಿರಲ್ಲ ಹೇಳಿದ್ರೆ ಅದೆಂತ ಭಾಗ್ಯ
1: ಅಲ್ವಾ? ಖಂಡಿತವಾಗ್ಲು. ಸೂಪರ್ ಸರ್, ಥ್ಯಾಂಕ್ ಯು.
0: ಥ್ಯಾಂಕ್ ಯು
1: ಸರ್. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಶುಭೋದಯ.
1: ಶುಭೋದಯ, ಯಾರಿದು?
2: ಅಂದ್ರೆ ಲೈನ್ ನಿಮಗ್ ಸಿಕ್ತಿರಲ್ಲ, ಏನ್ ಟ್ರೈ ಮಾಡಿದ್ರು.
1: ಹೇಮಾ, ಹೇಮಾ ಅವ್ರ ಏನ್ ಮಾಡ್ಕೊಂಡಿರೋದು? ವೆರಿ ನೈಸ್, ಸೂಪರ್, ಥ್ಯಾಂಕ್ ಯು. ಎಸ್ ಮೇಡಮ್,
2: ಹೇಳಿ,
1: ಪದಗಳನ್ನ ಕೇಳಿಸ್ಕೊಳ್ಳಿ.
2: ತುಂಬಾ ಚೆನ್ನಾಗಿ ಹೇಳ್ತಿದಾರೆ, ಬರೋರೆ ಎಲ್ಲ ಚೆನ್ನಾಗಿ ಹೇಳ್ತಾರೆ, ಬರ್ದಾರ ಸ್ವಲ್ಪ ಹೆಡ್ರಿದಾರೆ. ನೀವು ಮಧ್ಯೆ ಸೀಳೆ ಹಾಕಿ ಅವ್ರಿಗೆ ಎಂಕರೇಜ್
1: ಕೊಡ್ತಿದ್ದೀರಾ ಮೇಡಮ್? ಒಬ್ಬ ಪ್ರೇಮಿ ಲವರ್ಸ್ ಯಾವಾಗ್ಲೂ ಇದೇ ತರ ಜೊತೆ ಜೊತೆಯಾಗಿರೋಣ, ತುಂಬಾ ಚೆನ್ನಾಗಿರುತ್ತೆ ಅಂತ ಪ್ರಕೃತಿ ಮಧ್ಯೆ ಹಾಡ್ತಾ ನಲಿತಾ ಇದಾರೆ.
2: ಹೌದಾ?
1: ಮೋಡದಲ್ಲಿ ಜೋಡಿಯಾಗಿ ನಲಿತಾ ಇದಾರೆ.
2: ಹೌದಾ? ಜೊತೆಯಾಗಿ ಮೋಡದಲ್ಲಿ ಜೊತೆಯಾಗಿ
1: ಜೋಡಿಯಾಗಿ ತೇಲ್ಕೊಳ್ತಾ ನಲಿತಾ ಇದಾರೆ.
2: ರಾಜ್ಕುಮಾರ್ ಸಾಂಗ
1: ಅಲ್ಲ, ಇನ್ನೊಬ್ರದು.
2: ಮೋಡದ ಬಗ್ಗೆ ಹೇಳೋದು ಅಂದ್ರೆ
1: ಇಬ್ರು ಜೊತೆ ಜೊತೆಯಲ್ಲೇ.
2: ಆ ಮೋಡ ಬಾನಲ್ಲಿ ತೇಲಾಡುತ್ತ ನನಗಾಗಿ ನೀನು.
1: ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಬ್ರು ಜೊತೆ ಜೊತೆಯಾಗಿ. ಕ್ಲೂ ಕೊಡ್ಲಾ?
2: ಕೊಡಿ.
1: ಕ್ಲೂ ಕೊಟ್ಬಿಟ್ರೆ ಚಂದ ಹಾಡ್ತೀರ ಮಾತ್ರ. ಶಂಕರ್ನಾಗ್.
2: ಶಂಕರ್ನಾಗ್ ಅಂತ? ಜೊತೆ ಜೊತೆಯಲ್ಲಿರು ಹೀಗೆ ಎಂದು ಹೊಸ ಋಷವ ತರುವಿನು ಹೀಗೆ ಎಂದು ಎಂದು ಇಷ್ಟೇ ಮುಂದಕ್ಕೆ ಬರ್ತಾ ಇಲ್ವಲ್ಲ.
1: ಓಕೆ, ಎಸ್ ಯಾರು ಹೇಳ್ಕೊಟ್ರು? ಸರ್ ಇದಾರ ಪಕ್ಕದಲ್ಲಿ?
2: ಯಜಮಾನ್ರವ್ರು ಕೇಳ್ತಾರ ಅಷ್ಟೇ, ಎಲ್ಲ ಗೊತ್ತಿರುತ್ತೆ, ಅವ್ರೆ ಅರ್ಧ ಹೇಳ್ಕೊಡ್ತಾರ ನನ್ಗೆ.
1: ಬಾಬಾ, ಎಂತ ಸಪೋರ್ಟ್ ಮಾಡ್ತಾರೆ.
2: ಅವ್ರು ಹೇಳಲ್ಲ, ಸುಮ್ಮನೆ ಕೇಳ್ಕಂತಾರ ಅಷ್ಟೇ. ಶಿವಮೊಗ್ಗ.
1: ಹೌದಾ? ಓಕೆ, ಸೂಪರ್, ಥ್ಯಾಂಕ್ ಯು. ಅವ್ರ ಹೆಸರೇನು?
2: ಅವ್ರ ಹೆಸರು ಗಿರೀಶ್, ನಮ್ಮ ಹೆಸರು ಹೇಮಾ.
1: ಓಕೆ ಗಿರೀಶ್ ಮತ್ತೆ ಹೇಮಾ ಮೇಡಮ್ ಅವ್ರಿಗೆ ಧನ್ಯವಾದಗಳು.
2: ಥ್ಯಾಂಕ್ ಯು ಮೇಡಮ್.
1: ಎಸ್ ಮೇಡಮ್. ಓಕೆ ಸ್ನೇಹಿತರೆ, ನನ್ನೆಲ್ಲಾ ಪ್ರೀತಿಯ ಕೇಳುಗರು ನಾನು ಕೊಡುವಂತಹ ಪದಗಳಿಗೆ ಅದಕ್ಕೆ ತಕ್ಕಂತೆ ಹಾಡುಗಳನ್ನ ಗುರುತಿಸಿ ತುಂಬಾ ಖುಷಿ ಖುಷಿಯಿಂದ ಲವ್ ಲವಿಕೆಯಿಂದ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಬಿಂದಾಸ್ ಆಗಿ ಭಾಗವಹಿಸಿದ್ರು. ಹಾಗೆ ಇನ್ನು ಕೆಲವರು ನಮ್ಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಆಗ್ತಿಲ್ಲ ಮೇಡಮ್, ಅನಾರೋಗ್ಯದ ಸಮಸ್ಯೆ ಅಂತ ನಮ್ಗೆ ಭೀಮನಗೌಡ ಪಾಟೀಲ್ ಸರ್ ಅವ್ರು ಮೆಸೇಜ್ ಮಾಡಿದ್ದಾರೆ. ಮೇಡಮ್, ನನಗೆ ಕಣ್ಣಿನ ಆಪರೇಷನ್ ಆಗಿದೆ, ಅದಕ್ಕೋಸ್ಕರ ನಾನು ಫೋನ್ ಮಾಡ್ತಾ ಇಲ್ಲ, ಮಾತಾಡೋಕೆ ಆಗ್ತಾ ಇಲ್ಲ. ನನ್ನ ಆರೋಗ್ಯ ಸುಧಾರಿಸಿದ ಮೇಲೆ ನಾನು ಕರೆ ಮಾಡಿ ಮಾತಾಡ್ತೀನಿ. ಆದರೆ ರೇಡಿಯೋ ಶಿವಮೊಗ್ಗದಲ್ಲಿ ಬರುವಂತಹ ಕಾರ್ಯಕ್ರಮಗಳನ್ನೆಲ್ಲ ಪ್ರತಿದಿನ ಆಲಿಸ್ತಾ ಇದ್ದೀನಿ ಅಂತ ಕಳಿಸಿದ್ದಾರೆ ಭೀಮನಗೌಡ ಪಾಟೀಲ್ ಸರ್. ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ಹಾಗೆ ಮಂಡ್ಯದಿಂದ ಕೆಂಡೇಗೌಡ ಸರ್ ಅವರು ಈ ದಿನದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡ್ ಬಂತು ಅಂತ ತಿಳಿಸಿದ್ದಾರೆ, ಥ್ಯಾಂಕ್ ಯು ಸರ್. ಹಾಗೆ ಸೋಮಶೇಖರ್ ಸರ್ ಅವರು, ಮೇಡಮ್ ಅರ್ಜೆಂಟ್ ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ, ಅದಕ್ಕೆ ಕರೆ ಮಾಡ್ಲಿಕ್ಕೆ ಆಗಿಲ್ಲ ಮೇಡಮ್ ಅಂತ ಮೆಸೇಜ್ ಮಾಡಿದ್ದಾರೆ. ಇಟ್ಸ್ ಓಕೆ ಸರ್, ನೋ ಇಶ್ಯೂ. ದೆನ್ ಶಾಂತಾ ಮೇಡಮ್ ಅವರು ಮೆಸೇಜ್ ಮಾಡಿದ್ದಾರೆ, ಎಸ್ ಥ್ಯಾಂಕ್ ಯು ಮೇಡಮ್. ಜೊತೆಗೆ ಮೀನಾ ಮೇಡಮ್ ಅವರು ಬೆಂಗಳೂರಿಂದ, ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ನಿಮಗೊಂದು ಹಾಡು ಅಂತ ಕೊಟ್ಟಿದ್ದಾರೆ. ಕೈಯಲ್ಲಿ ಕುಣಿವ ಬಳೆಗೆ ಮನಸ್ಸು ಕುಣಿಯುತ್ತಿದೆ. ಯಾವ ಗೀತೆ ಇದು? ಕೈಯಲ್ಲಿ ಕುಣಿವ ಈವನ್ನ. ಗೊತ್ತಾಯ್ತು ಮೀನಾ ಮೇಡಮ್. ಎಸ್, ಮೋಸ್ಟ್ಲಿ ಎರಡು ಕನಸು ಫಿಲಮ್ ತಮ್ ನಮ್ ತಮ್ ನಮ್ ಅನ್ಕೊಳ್ತೀನಿ, ಕರೆಕ್ಟಾ? ಓಕೆ, ಎರಡೇ ಲೈನ್ ಹಾಡನ್ನ ಹಾಡ್ತೀನಿ ನೋಡಿ.

0: ಓಕೆ, ಈ ಗೀತೆ ಅನ್ಕೊಳ್ತೀನಿ ಮೀನಾ ಮೇಡಮ್, ಕರೆಕ್ಟಾ? ಎಸ್ ಕರೆಕ್ಟ್ ಅಂತ ಹೇಳಿದ್ದಾರೆ. ಓಕೆ, ಷಡಕ್ಷರಿ ಸರ್ ಕೂಡ ಮೆಸೇಜ್ ಮಾಡಿದ್ದಾರೆ, ಹಾಗೆ ಸುಧಾ ವೆಂಕಟೇಶ್ ಮೇಡಮ್ ಅವರು ಎಲ್ಲ ಗೀತೆಗಳನ್ನ ಕೂಡ ಇದೇ ಗೀತೆ ಅಂತ ಐಡೆಂಟಿಫೈ ಮಾಡಿ ಮೆಸೇಜ್ ಮಾಡಿದ್ದಾರೆ. ಓಕೆ, ನಾನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ, ಎಸ್ ಕರೆಕ್ಟ್ ಕರೆಕ್ಟ್ ಥ್ಯಾಂಕ್ ಯು ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಮೀನಾ ಮೇಡಮ್ ಹಾಡನ್ನು ಒಂದು ಕಳಿಸಿದ್ದಕ್ಕೆ. ಸ್ನೇಹಿತರೆ, ಇದೇ ರೀತಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಆಲಿಸಿ, ಆನಂದಿಸಿ, ಪ್ರೀತಿಸಿ, ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ಯಾರಿಗೆಲ್ಲ ಕರೆ ಸಿಕ್ಕಿಲ್ವೋ ದಯವಿಟ್ಟು ಬೇಸರ ಆಗಬೇಡಿ, ಸಂಜೆ ಕೂಡ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಭಾಗವಹಿಸಿ ಅಂತ ಹೇಳ್ತಾ, ಎಸ್ ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ಟೇ ಟ್ಯೂನ್.
1: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೆ ಆಡ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800 300 9039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಏನೇ ಒಂದೇ ಮಗು ಸಾಕು ಅಂತನಾ?
5: ಇನ್ನೊಂದಾಗ್ಲಿ ಅಂತ ನಮ್ಮಿಬ್ರಿಗೂ ಆಸೆ ಇದೆ, ಆದ್ರೆ ಮೊದಲನೇದು ಸಿಸರಿಯನ್ನು, ಮತ್ತಿದು ಹಾಗೆ ಆಗುತ್ತೆ ಅಂತ ಚಿಂತೆ ಇದೆ.
0: ಶಿವಮೊಗ್ಗದ ಯುನಿಟಿ ಆಸ್ಪತ್ರೆಯಲ್ಲಿ ನೀವು ಬಯಸಿದರೆ ಎರಡನೆಯ ಮಗುವನ್ನು ನಾರ್ಮಲ್ ಹೆರಿಗೆ ಮಾಡಿಸುವ ಅವಕಾಶವಿದೆ. ಇದನ್ನ ವಿಬ್ಯಾಕ್ ಅಂತಾರೆ. ಇದನ್ನ ಪೇನ್ಲೆಸ್ ಕೂಡ ಮಾಡಬಹುದು.
6: ತಾಯಿ ಮಗುವಿನ ಸಂಪೂರ್ಣ ಆರೋಗ್ಯಕ್ಕಾಗಿ ದಿನದ 24 ಗಂಟೆಯೂ ವೈದ್ಯರ ಪರಿಣಿತ ಸಿಬ್ಬಂದಿಗಳ ತಂಡ ಸದಾ ಸಿದ್ಧವಿರುವ ಸಂಸ್ಥೆ ಯುನಿಟಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಮೆಗ್ಗಾನ್ ಆಸ್ಪತ್ರೆ ಹಿಂಭಾಗ, ಕುವೆಂಪು ರಸ್ತೆ, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8762171225. ಸಂಖ್ಯೆ ಮತ್ತೊಮ್ಮೆ 8762171225. ಯಶಸ್ವಿನಿ ಹಾಗೂ ABARK ಸೌಲಭ್ಯ ಇಲ್ಲಿ ಇದೆ.
7: ಅಬ್ಬಾ, ಏನ್ ಬಿಸಿಲು! ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
1: ಕಿರಣ್, ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟಾದಲ್ಲಿದೆ ತಂಪು ಸೊಲ್ಯೂಷನ್, ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್. ಬಿಸಿಲಲ್ಲೂ ಕೂಲ್ ಆಗಿರೋ
7: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕಲ್ ವಾ.
1: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
7: ವಾವ್!
1: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 145,000 ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 lakh ಶುರು.
8: ಶಕ್ತಿ ಟೊಯೋಟಾ ಸಮ್ಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
7: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
8: ಶಕ್ತಿ ಟೊಯೋಟಾ ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804178730. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
9: ಹಲೋ, ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಸೋಷಿಯಲ್ ಮೀಡಿಯಾ ಕಥೆಗಳು ಅಂತಿದ್ದ ಹಾಗೆ ನಿಮಗೆಲ್ಲ ಗೊತ್ತಾಗಿರ್ಬೋದು, ಇದು ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಕಥೆಗಳನ್ನು ಹೇಳುವಂತಹ ಕಾರ್ಯಕ್ರಮ. ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ರೀತಿ ಕಥೆ ಎಲ್ಲ ಬರ್ತಾ ಇರುತ್ತೆ ಅಲ್ವಾ? ಕೆಲವು ಸರ್ತಿ ಹೇಗಾಗುತ್ತಪ್ಪ ಅಂತ ಕಥೆ ಓದ್ತಾ ಇರ್ತೀವಿ, ಹಾಗೆ ಏನೋ ಟೈಮ್ ಆಯಿತು ಅಂತ ಆ ಕಥೆಯನ್ನು ಅರ್ಧಕ್ಕೆ ನಿಲ್ಲಿಸೋಗಿರ್ತೀವಿ. ಆದರೆ ಆ ಕಥೆ ಯಾವುದ್ರಲ್ಲಿ ಓದಿದ್ವಿ, ಎಲ್ಲಿತ್ತು ಅನ್ನೋದನ್ನೇ ಮರ್ತೋಗಿರ್ತೀವಿ, ಯಾವ ಗ್ರೂಪಲ್ಲಿ ಬಂದಿತ್ತು ಅನ್ನೋದನ್ನೇ ನಾವು ಮರ್ತೋಗಿರ್ತೀವಿ ಅಲ್ವಾ? ಸೊ ಇನ್ನು ಮುಂದೆ ಆ ತೊಂದರೆ ಆಗಬಾರ್ದು ಅಂತಲೇ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಓದಿದಂತಹ ಕಥೆಯನ್ನು ನಿಮಗೆ ಹೇಳೋದಕ್ಕೆ ಬರ್ತಾ ಇದ್ದೀನಿ. ಇವಾಗಂತೂ ನಾವು ಸೋಷಿಯಲ್ ಮೀಡಿಯಾ ಜಮಾನದಲ್ಲಿದ್ದೀವಿ, ಅನೇಕ ರೀತಿಯ ಕಥೆಗಳನ್ನು, ಕವಿತೆಗಳನ್ನೆಲ್ಲ ಓದ್ತಾ ಇರ್ತೀವಿ, ಹಾಗೆ ವಿಶೇಷವಾಗಿರುವಂತಹ ಮಾಹಿತಿಯನ್ನೆಲ್ಲ ತಿಳ್ಕೊಳ್ತಾ ಇರ್ತೀವಿ. ಸೊ ಹಾಗೆ ಸ್ನೇಹಿತರೆ, ನಾನಿವತ್ತು ಹಾಗೆ ಫೋನ್ನ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಇದ್ದೆ, ಆಗ ಒಂದು ಮೆಸೇಜ್ ಬಂತು. ಏನೀ ಮೆಸೇಜ್ ಅಂತ ನೋಡಬೇಕಾದ್ರೆ ಒಂದು ಕಥೆ ಇತ್ತು. ಆ ಕಥೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನನಗಂತೂ ಆ ಕಥೆ ತುಂಬಾ ಇಷ್ಟ ಆಯಿತು. ಸೊ ಹಾಗೆ ನಿಮಗೆ ಕೂಡ ಈ ಒಂದು ಕಥೆ ಇಷ್ಟ ಆಗಬಹುದು ಅಂತ ಅಂದ್ಕೊಳ್ತಾ ಇವತ್ತು ನಿಮಗಾಗಿ ನಾನು ಓದಿದ ಆ ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಸೊ ಹಾಗೆ ಯಾವ್ದಾ ಕತೆ ಏನು ಅಂತ ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು. ಖಂಡಿತವಾಗ್ಲೂ ಏನು ಕತೆ ಅದು ಏನು ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸೂಪರ್ ಆಗಿರೋ ಸಾಂಗ್ನ ಕೇಳ್ಕೊಬರೋಣ. ಈ ಕಥೆ ಮಧ್ಯದಲ್ಲಿ ಸಾಂಗು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಕಾಂಬಿನೇಷನ್ನು. ಸೊ ಹಾಗಾಗಿ ನಿಮಗೋಸ್ಕರ ಒಂದು ಸೂಪರ್ ಆಗಿರೋ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ, ಕೇಳಿ ಎಂಜಾಯ್ ಮಾಡ್ಕೊಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ

ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಿಮಗಾಗಿ ಕಥೆಯನ್ನು ಹೇಳ್ತೀನಿ ಅಂತ ಹೇಳ್ತಾ ಇದೆ. ಸೊ ಹಾಗೆ ನಾನು ನಿಮಗೆ ಮೊದಲಿಗೆ ಹೇಳ್ತಾ ಇರುವಂತಹ ಕಥೆ ಯಾವುದಪ್ಪ ಅಂತ ಹೇಳಿದ್ರೆ, ಜನನಿಗೆ ಪುನರ್ಜನ್ಮವಿತ್ತ ಮಕ್ಕಳು ಅಂತ ಹೇಳಿ ಪತ್ರಕರ್ತರೊಬ್ಬರು ಹೇಳಿದ ಘಟನೆ ಇದು. ಅವರು ಒಮ್ಮೆ ಪ್ರಖ್ಯಾತ ನೃತ್ಯ ಕಲಾಶಾಲೆಯಲ್ಲಿ 25ನೇ ವಾರ್ಷಿಕೋತ್ಸವಕ್ಕೆ ಹೋಗಿದ್ರಂತೆ. ಅವರು ಸ್ಥಾಪಕರೊಂದಿಗೆ ಮಾತನಾಡುವಾಗ ಸ್ಥಾಪಕರ ತಾಯಿ ತಂದೆಯ ಬಗ್ಗೆ ಕೇಳಿದ್ರು. ಅವರು ತಮ್ಮ ಜನ್ಮದಾತ ತಂದೆ ತಾಯಿಯ ಹೆಸರು ಹೇಳಿದ್ರು. ಆದ್ರೆ ತಕ್ಷಣ ನನ್ನ ಪುನರ್ಜನ್ಮದಾತರು ನನ್ನ ಇಬ್ಬರು ಮಕ್ಕಳು ಎಂದಾಗ ಉತ್ತರವನ್ನ ವಿವರಿಸಲು ಕೇಳಲಾಯಿತು. ಅವರು ಬಾಲಕಲಾವಿದೆ, ತಾರುಣ್ಯ ತಲುಪುವ ಹೊತ್ತಿಗೆ ಸಾಕಷ್ಟು ಹೆಸರನ್ನ ಹಣವನ್ನು ಸಂಪಾದಿಸಿದ್ರು. ಮದುವೆಯಾಯಿತು. 3 ಮತ್ತು 5 ವರ್ಷದ ವಯಸ್ಸಿನ ಇಬ್ಬರು ಮಕ್ಕಳಿದ್ರು. ಅವರ ಹಣಕಾಸಿನ ವ್ಯವಸ್ಥೆಯನ್ನೆಲ್ಲ ಅವರ ಪತಿಯೇ ನೋಡ್ಕೊಳ್ತಾ ಇದ್ರು. ಎಲ್ಲವೂ ಚೆನ್ನಾಗಿತ್ತು. ಬಹುಶಃ ಸಂತೃಪ್ತಿ ಜೀವನದ ಪರಿಣಾಮವಾಗಿ ಇವರ ತೂಕ ಹೆಚ್ಚಾಗತೊಡಗಿತು. ಹಾಡುವವರಿಗೆ ಕಂಠ, ಕುಣಿಯುವವರಿಗೆ ಸೊಂಟ, ಚೆನ್ನಾಗಿರ್ಬೇಕಲ್ವೇ? ಹಾಗಾಗಿ ಇವರು ದಪ್ಪವಾಗುತ್ತಿದ್ದಂತೆ ನೃತ್ಯ ಕಾರ್ಯಕ್ರಮಗಳಿಗೆ ಬೇಡಿಕೆ ಕಡಿಮೆಯಾಯಿತು, ಆದಾಯ ಕಡಿಮೆಯಾಯಿತು. ಹಿಂದೆ ಗಳಿಸುತ್ತಿದೆಯಲ್ಲ ಎಂದುಕೊಳ್ಳುವಷ್ಟರಲ್ಲಿ ಪತಿ ನಾಪತಿಯಾದ್ರು. ಆಗ ಅವರಿಗೆ ವಾಸ್ತವದ ಅರಿವಾಯಿತು. ಗಳಿಸಿದ್ದೇನನ್ನೂ ಉಳಿಸಿರಲಿಲ್ಲ. ವಾಸವಿದ್ದ ಮನೆಯು ಮಾರಾಟಕ್ಕೆ ಬಂದಿತ್ತು. ಸಾಕಷ್ಟು ಸಾಲ ಮಾಡಿದ್ದ ಪತಿ ಪರಾರಿ. ಸಾಲವನ್ನು ತೀರಿಸುವ ಮತ್ತು ಮಕ್ಕಳನ್ನ ಬೆಳೆಸುವ ಜವಾಬ್ದಾರಿ ಅವರ ಮೇಲೆ ಬಿದ್ದಿತ್ತು. ನೃತ್ಯ ವೃತ್ತಿಯಿಂದ ಸಂಪಾದನೆ ಶೂನ್ಯವಾಗಿತ್ತು. ಆರೋಗ್ಯವು ಹದಗೆಟ್ಟಿತ್ತು. ಆಕಾಶವೇ ತಲೆಯ ಮೇಲೆ ಬಿದ್ದಂತಾದಾಗ ಅವರಿಗೆ ತೋರಿದ್ದು ಒಂದೇ ದಾರಿ, ಅದು ಆತ್ಮಹತ್ಯೆಯ ಹಾದಿ. ಒಂದು ಮಧ್ಯರಾತ್ರಿ ಇಬ್ಬರು ಮಕ್ಕಳನ್ನ ಕರೆದುಕೊಂಡು ಮನೆಯ ಬಳಿ ಇದ್ದ ರೈಲು ಹಳಿಗಳ ಬಳಿ ಹೋದ್ರು. ಹಳಿಯ ಮೇಲೆ ಮಲಗಿದ್ರು. ರೈಲು ಬಂದು ತಮ್ಮ ಮೇಲೆ ಹಾದು ಹೋಗುತ್ತದೆಂದು, ತಮ್ಮ ಕಷ್ಟ ಪರಂಪರೆಗೆ ಕೊನೆಯಾಗುತ್ತದೆಂದು ಕಾಯುತ್ತಾ ಇದ್ರು. ಮುಗ್ಧ ಮಕ್ಕಳು ಇದಾವುದರ ಪರಿವಿಲ್ಲದೆ ತಾಯಿಯನ್ನ ತಬ್ಬಿ ಮಲಗಿದ್ರು. ಬೆಳಗಿನ ಜಾವವಾದರೂ ರೈಲು ಬರಲೇ ಇಲ್ಲ. ಮಕ್ಕಳಿಗೆ ಎಚ್ಚರವಾಯಿತು. ತಾವು ಎಲ್ಲಿದ್ದೇವೆಂದು ತಾಯಿಯನ್ನು ಕೇಳಿದಾಗ ಮನೆ ಇಲ್ಲದಿರುವುದನ್ನ, ಕಾಸಿಲ್ಲದಿರುವುದನ್ನ, ಮುಂದೆ ಬದುಕುವುದು ಕಷ್ಟವೆಂಬುದನ್ನ ವಿವರಿಸಿದ್ಲು. ಮಕ್ಕಳು ಮೌನವಾಗಿ ಎಲ್ಲವನ್ನೂ ಕೇಳಿದ್ರು. ಚಿಕ್ಕ ಮಗು ಮಾತ್ರ, ನನಗೆ ಹೆದರಿಕೆ ಆಗ್ತಿದೆ ಅಮ್ಮ ಎಂದು ಅಳತೊಡಗಿದ್ಲು. ದೊಡ್ಡ ಮಗ ಸುಮ್ಮನಿದ್ದ. ಅಷ್ಟರಲ್ಲಿ ಬೆಳಕಾಗುತ್ತಾ ಬಂದಿತ್ತು. ಹತ್ತಿರದ ಮರದಲ್ಲಿದ್ದ ಹಕ್ಕಿಯೊಂದು ಕುಹು ಕುಹು ಎಂದು ಹಾಡುವುದು ಕೇಳಿಸಿತು. ಅದರೊಂದಿಗೆ ಉಳಿದ ಹಕ್ಕಿಗಳು ಕೂಡ ಹಾಡಲು ಪ್ರಾರಂಭಿಸಿದವು. ದೊಡ್ಡ ಮಗ, ಅಮ್ಮ, ಆ ಹಕ್ಕಿಗೂ ಮನೆಯಿಲ್ಲ, ಕಾಸಿಲ್ಲ, ಕಂಠದಲ್ಲಿ ಹಾಡಿದೆ, ಹಾಡಿಕೊಂಡು ಬದುಕಬಹುದಲ್ವಾ? ನಿಮ್ಗೆ ನೃತ್ಯ ಗೊತ್ತು, ನೀವದನ್ನ ಬೇರೆಯವ್ರಿಗೆ ಹೇಳ್ಕೊಟ್ಟು ಬದುಕೋದಕ್ಕೆ ಸಾಧ್ಯ ಇದೆ ಅಲ್ವಾ ಅಮ್ಮ ಎಂದ. ಚಿಕ್ಕವನು ಏನೂ ಅರ್ಥವಾಗ್ತಿದ್ರು. ಮನೆಗೆ ಹೋಗ್ಬಿಡೋಣ ಅಮ್ಮ, ನಾವು ಬದುಕ್ಬೇಕಮ್ಮ ಎನ್ನತೊಡಗಿದ. ತಾಯಿ ತಕ್ಷಣ ಎದ್ದು ನಿಂತರು, ಮನೆಗೆ ಮರಳಿದ್ರು. ಅಂದೇ ಮನೆಯ ಮುಂದೆ ಇಲ್ಲಿ ನೃತ್ಯ ಕಲಿಸಲಾಗುತ್ತದೆ ಎಂಬ ಫಲಕ ಬರೆದು ಅಂಟಿಸಿದ್ರು. ಸಾಲಗಾರರಿಗೆಲ್ಲ ಸಮಯ ಕೇಳಿದ್ರು. ಮೊದಲ ವರ್ಷ ಬಹಳ ಕಷ್ಟ ಅನುಭವಿಸಿದ್ರು. ಆದರೆ ದೃಢ ಸಂಕಲ್ಪವಿತ್ತು. ಬರಬರುತ್ತಾ ವಿದ್ಯಾರ್ಥಿಗಳ ಸಂಖ್ಯೆ ಬೆಳೆಯಿತು. ಈಗ 25 ವರ್ಷದ ಸಾರ್ಥಕ ವಾರ್ಷಿಕೋತ್ಸವ. ಅವರು ತಮ್ಮ ಪುನರ್ಜನ್ಮದಾತರು ನನ್ನ ಮಕ್ಕಳು ಎಂಬ ಮಾತು ಎಷ್ಟು ಸತ್ಯವಲ್ವೇ? ಒಮ್ಮೊಮ್ಮೆ ರೈಲು ತಡವಾಗಿ ಬರೋದು ಒಳ್ಳೆಯದೇ ಅಲ್ವೇ? ಎಷ್ಟು ಅರ್ಥಗರ್ಭಿತವಾಗಿರುವಂಥ ಒಂದು ಕಥೆ ಇದಾಗಿದೆ ಅಲ್ವಾ ಸ್ನೇಹಿತರೆ? ಬದುಕನ್ನು ಯಾವಾಗ ಬೇಕಿದ್ರೂ ಬದಲಿಸಬಹುದು, ಆದರೆ ನಮ್ಮಲ್ಲಿ ದೃಢ ಸಂಕಲ್ಪ ಇದ್ದಾಗ ಮಾತ್ರ. ಆ ಮಗುವಿನ ಮಾತನ್ನ ಕೇಳಿ ಅವರು ತಗೊಂಡಂತಹ ನಿರ್ಧಾರ ಇದೆಯಲ್ಲ, ಅದು ಜೀವನವನ್ನೇ ಬದಲಿಸಿತ್ತು. ನಮ್ಮ ಜೀವನದಲ್ಲೂ ಅಷ್ಟೇ ಅಲ್ವಾ? ಕೆಲವೊಮ್ಮೆ ಸೋಲ್ತೀವಿ, ನಮ್ಮ ಕೈಯಲ್ಲಿ ಏನೂ ಆಗ್ತಿಲ್ಲ ಅಂತ ಹೇಳಿ ಕೊರಗ್ತೀವಿ. ಆದರೆ ಒಂದು ಸಣ್ಣ ಭರವಸೆ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ. ಒಂದು ಸಣ್ಣ ಭರವಸೆ ದೊಡ್ಡ ಸಾಧನೆಯಾಗುತ್ತೆ ಅಲ್ವಾ? ಹಾಗೆ ಈ ಒಂದು ಕಥೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಈ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಸೊ ಹಾಗೆ ಇನ್ನೊಂದು ಕಥೆಯನ್ನು ಕೂಡ ನಿಮಗಾಗಿ ಹೇಳ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
1: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ ಐಐಟಿ ಮೆಂಟರ್ಸ್, ಮುಂಬೈ, ರಾಂಚಿ, ತಿರುಪತಿ ಐಐಟಿಗಳಿಂದ ಬಂದಿರೋ ನುರಿತ ತಜ್ಞರಿಂದ ಪಿಸಿಎಂಬಿ ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
1: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
3: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082682.
3: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಆಗಲೇ ನಾನೊಂದು ಕಥೆಯನ್ನು ಹೇಳ್ತಾ ಇದ್ದೆ. ಸೊ ಹಾಗೆ ನಿಮಗಾಗಿ ಈಗ ಇನ್ನೊಂದು ಕಥೆಯನ್ನು ಕೂಡ ಹೇಳ್ತಾ ಇದ್ದೀನಿ. ಕಥೆಯ ಶೀರ್ಷಿಕೆ ಇರುವ ಕೆಲಸವ ಕಿರಿದನದ ಮನಸ್ಸಿಟ್ಟು ಅಂತ ಹೇಳಿ. ಒಬ್ಬ ಸ್ವಾಮೀಜಿಯೊಬ್ಬರು ಸಮ್ಮೇಳನವೊಂದನ್ನು ಉದ್ಘಾಟಿಸಿದ್ರು. ಸಮ್ಮೇಳನದಲ್ಲಿ ಶಿಕ್ಷಕರು, ವೈದ್ಯರು, ವಕೀಲರು, ಎಲ್ಲ ವೃತ್ತಿಯವರು ಇದ್ರು. ಸಮ್ಮೇಳನದ ಉದ್ಘಾಟನೆಯ ಮುಂಚೆ ಲೋಕಾಭಿರಾಮದ ಮಾತು ನಡೆದಿದ್ದಾಗ ಎಲ್ಲರೂ ತಮ್ಮ ವೃತ್ತಿ ಸಾಧಾರಣ ವೃತ್ತಿ ಎಂದು ಕೀಳರಿಮೆ ವ್ಯಕ್ತಪಡಿಸಿದ್ರು. ಸ್ವಾಮೀಜಿಯವರು ತಮ್ಮ ಉಪನ್ಯಾಸದಲ್ಲಿ ಇದರ ಬಗ್ಗೆಯೇ ಮಾತನಾಡುತ್ತಾ ಹೀಗೆ ಕತೆ ಹೇಳಿದ್ರು. ಪಾವಗಡದ ಬಳಿ ಒಬ್ಬ ರೈತನಿಗೆ ಹೊಲದಲ್ಲಿ ಒಂದು ದೊಡ್ಡ ಹೊಳೆಯುವ ಕಲ್ಲು ಸಿಕ್ತಂತೆ. ಅದು ಯಾವುದು ನಿಷ್ಪ್ರಯೋಜಕ ಕಲ್ಲೆಂದು ಭಾವಿಸಿ ತನ್ನ ಹಸುವಿನ ಕೊರಳಿಗೆ ನೇತಾಕಿದ. ರೈತನು ಅದನ್ನ ಮರೆತು ಬಿಟ್ಟ. ಕೆಲವು ದಿನಗಳ ನಂತರ ರೈತನ ಊರಿಗೆ ಮಿಠಾಯಿ ವ್ಯಾಪಾರಿಯೊಬ್ಬ ಬಂದಿದ್ದ. ಆತ ಹಸುವಿನ ಕೊರಳಲ್ಲಿ ನೇತಾಡ್ತಿದ್ದ ಹೊಳೆಯುವ ಕಲ್ಲು ಕಂಡು ಅದೇನೆಂದು ಕೇಳಿದಾಗ ರೈತ, ಅದೇನೋ ಗೊತ್ತಿಲ್ಲ, ನಿಮ್ಗೆ ಬೇಕಿದ್ರೆ ತೆಗೆದುಕೊಳ್ಳಿ, ನನಗೊಂದು ಮಿಠಾಯಿ ಕೊಡಿ ಎಂದ. ವ್ಯಾಪಾರಿ ಒಂದಿಷ್ಟು ಮಿಠಾಯಿ ಕೊಟ್ಟು ಅದನ್ನ ತೆಗೆದುಕೊಂಡು ಪೇಟೆಗೆ ಹೋಗಿ ಬೆಳ್ಳಿ ಅಂಗಡಿಯಾತನಿಗೆ ಅದನ್ನ 100 ರೂಪಾಯಿಗೆ ಮಾರ್ಬಿಟ್ಟ. ಮಿಠಾಯಿಗೆ ಬದಲಾಗಿ 100 ರೂಪಾಯಿ ಸಿಕ್ಕಿತೆಂದು ಸಂತಸಗೊಂಡ. ಬೆಳ್ಳಿ ವ್ಯಾಪಾರಿ ಮರುದಿನವೇ ರಾಜಧಾನಿಗೆ ಹೋಗಿ ವಜ್ರದ ವ್ಯಾಪಾರಿಗಳಿಗೆ ಕಲ್ಲನ್ನ 1,000 ರೂಪಾಯಿಗೆ ಮಾರ್ಬಿಟ್ಟ. ಅಂದು ಸಂಜೆಯೇ ಮುಂಬೈನಿಂದ ಬಂದಿದ್ದ ಜವಾಹಿರಿ ವ್ಯಾಪಾರಿಗೆ ಕಲ್ಲು ಕಂಡಿತು. ಆತ ವಜ್ರದ ವ್ಯಾಪಾರಿಗೆ, ಅದನ್ನ ಮಾರೋದಾದ್ರೆ ನಾನು 10,000 ರೂಪಾಯಿಗಳಿಗೆ ಕೊಳ್ಳಲು ಸಿದ್ಧವೆಂದ. ಅವನ ಮಾತು ಮುಗಿಸುವ ಮುಂಚೆಯೇ ಢಮಾರ್ ಎಂಬ ಭಯಂಕರ ಸುದ್ದಿನೊಂದಿಗೆ ಆ ಕಲ್ಲು ಸ್ಫೋಟಗೊಂಡು ಚೂರು ಚೂರಾಯಿತು. ಬಹುಶಃ ಅದು ಬರೀ ಕಲ್ಲಲ್ಲ, ಸ್ಫೋಟಕ ವಸ್ತುವಿರಬೇಕೆಂದು ಎಲ್ಲ ಭಾವಿಸಿದ್ರು. ಆದ್ರೆ ವಜ್ರದ ವ್ಯಾಪಾರಿ ತನಗೆ 1,000 ರೂಪಾಯಿ ನಷ್ಟವಾಯಿತೆಂದು ಕೊರಗಿದ. ಅಂದು ರಾತ್ರಿ ಜವಾಹಿರಿ ವ್ಯಾಪಾರಿಗೆ ನಿದ್ದೆಯೇ ಬರಲಿಲ್ಲ. ಕೊನೆಗೆ ನಿದ್ದೆ ಹತ್ತಿದಾಗ ಕನಸಿನಲ್ಲಿ ಆ ಕಲ್ಲು ಕಂಡು ತಾನು ಬೇಕಂತಲೇ ಸ್ಫೋಟಗೊಂಡನೆಂದು ಹೇಳ್ತು. ಯಾಕೆಂದು ಕೇಳಿದಾಗ, ನಾನು ಕೋಟೆಗಟ್ಟಲೆ ಬೆಲೆ ಬಾಳುವ ಅಪರೂಪದ ವಜ್ರ, ರೈತ ನನ್ನನ್ನ ನಿಷ್ಪ್ರಯೋಜಕ ಕಲ್ಲೆಂದು ಕರೆದ. ಮಿಠಾಯಿ ವ್ಯಾಪಾರಿ ನನ್ನನ್ನ 100 ರೂಪಾಯಿಗಳಿಗೆ ಮಾರಿದಾಗ, ಬೆಳ್ಳಿಯಾತ 1,000ಕ್ಕೆ ಮಾರಿಕೊಂಡಾಗ ನನಗೆ ಬೇಸರವಾಯಿತು, ನಾನು ಸುಮ್ಮನಿದ್ದೆ. ಆದರೆ ಜವಾಹಿರಿ ವ್ಯಾಪಾರಿಯಾದ ನಿನಗೆ ನನ್ನ ಬೆಲೆ ಗೊತ್ತಿದ್ದರೂ ಕೇವಲ 10,000 ರೂಪಾಯಿಗೆ ಬೆಲೆ ಕಟ್ಟಿದಾಗ ನನಗೆ ಸಿಟ್ಟು ತಡೆಯಲಾಗಲಿಲ್ಲ, ಸ್ಫೋಟಗೊಂಡೆ ಎಂದಿತು. ಜವಾಹಿರಿಯಾತನಿಗೂ ಅದರ ಮಾತು ನಿಜವೆನಿಸಿತು. ಯಾಕೆಂದ್ರೆ ಅದು ಕೋಟಿಗಟ್ಟಲೆ ಬೆಲೆ ಬಾಳುವುದೆಂದು ಆತನಿಗೆ ಗೊತ್ತಿತ್ತು. ಸ್ವಾಮೀಜಿಯವರು, ನಾವು ನಮ್ಮ ವೃತ್ತಿಯನ್ನ ಸರಿಯಾಗಿ ಮೌಲ್ಯ ಮಾಡುವುದಿಲ್ಲ, ಪ್ರತಿದಿನ ಆ ಕಲ್ಲಿನಂತೆ ವಜ್ರಗಳೊಡನೆ ವ್ಯವಹರಿಸುತ್ತೇವೆ, ಆದ್ರೆ ಆ ರೈತನಂತೆ ಅಜ್ಞಾನಿಗಳಾಗಿ ಮಿಠಾಯಿಗೆ ಮಾರಿಕೊಳ್ಳುತ್ತೇವೆ, ಮಿಠಾಯಿ ವ್ಯಾಪಾರಿಯಂತೆ ಅಲ್ಪ ಲಾಭಕ್ಕೆ ತೃಪ್ತರಾಗುತ್ತೇವೆ, ಕೋಟಿಗಟ್ಟಲೆ ಲಾಭವನ್ನ ಕಳೆದುಕೊಳ್ಳುತ್ತೇವೆ. ದುರಾದೃಷ್ಟವೆಂದ್ರೆ ಆ ಕಲ್ಲು ತನ್ನ ಬೆಲೆಯನ್ನ ಬಾಯಿಬಿಟ್ಟು ಹೇಳೋದಿಲ್ಲ ಅಲ್ವೇ ಎಂದಾಗ ಎಲ್ಲರೂ ಹೌದು ಹೌದು ತಲೆಯಾಡಿಸಿದ್ರು. ಇರುವ ಕೆಲಸವ ಕಿರಿದೆನದೆ ಮನಸ್ಸಿಟ್ಟು ಮಾಡಿದ್ರೆ ನಮ್ಮ ವಜ್ರಗಳು ಸ್ಫೋಟಗೊಳ್ಳುವುದಿಲ್ಲ ಅಲ್ವೇ. ಎಂತಹ ಅದ್ಭುತವಾಗಿರೋ ಕಥೆ ಇದಾಗಿದೆ ಅಲ್ವಾ. ಸೊ ಹಾಗೆ ಎರಡು ಕಥೆಗಳು ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಹಾಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9680962799968692 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆಯಿಂದ ಮಾ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ನನ್ ಮಗಳ ರಿಸಲ್ಟ್ ಅಂತೂ ಅದ್ಭುತವಾಗಿ ಬಂದಿದೆ, ಆದ್ರೆ ಮುಂದೇನು ಅನ್ನೋದೇ ದೊಡ್ಡ ಟೆನ್ಷನ್. IIT NEET ಕೋಚಿಂಗ್ ಗೆ ಬೇರೆ ಊರಿಗೆ ಮಕ್ಕಳನ್ನ ಕಳ್ಸೋಕೆ ಮನ್ಸೇ ಬರಲ್ಲ ರೀ.
5: ಯಾಕೆ ಯೋಚನೆ ಮಾಡ್ತೀರಾ? ಈಗ ರಾಜಸ್ಥಾನದ ಕೋಟದಲ್ಲಿ ಸಿಗೋ ಶಿಕ್ಷಣ ನಮ್ಮ ಶಿವಮೊಗ್ಗದಲ್ಲಿ ಸಿಗ್ತಾ ಇದೆ ಅಲ್ಲ, ನಮ್ಮ ವೈದಿಕ್ ಎಕ್ಸ್ಪರ್ಟ್ PU ಕಾಲೇಜ್ನಲ್ಲಿ.
6: ಹೌದು, ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಾಲ್ ಕ್ಲಾಸಸ್ ಈಗ ವೈದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್. 100,000 ಅಧಿಕ IITians ಮತ್ತು ವೈದ್ಯರನ್ನು ಸೃಷ್ಟಿಸಿದ 45 ವರ್ಷಗಳ ಪರಂಪರೆ ಈಗ ನಮ್ಮ ಮನೆ ಬಾಗಿಲಲ್ಲೇ.
4: ಹಾಗಾದ್ರೆ ಕೋಟಾದ ಅದೇ ಸ್ಟಡಿ ಮಟೀರಿಯಲ್, ಅದೇ ತರಬೇತಿ ಇಲ್ಲೇ ಸಿಗುತ್ತೆ ಅಂದಂಗಾಯ್ತು.
5: ಖಂಡಿತ, ಮನೆಯೂಟದ ಹಿತದ ಜೊತೆಗೆ ಒತ್ತಡವಿಲ್ಲದ ರಾಷ್ಟ್ರ ಮಟ್ಟದ ಕಲಿಕೆ ಅಂದ್ರೆ ಅದು ವೈದಿಕ್ ಎಕ್ಸ್ಪರ್ಟ್ಸ್ ನಲ್ಲಿ ಮಾತ್ರ.
6: 2026-27 ಅಡ್ಮಿಷನ್ ಪ್ರಾರಂಭವಾಗಿದೆ.

0: ಕೆಲವೇ ಕೆಲವು ಸೀಟ್ ಉಳಿದಿವೆ. ತಕ್ಷಣ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ಸ್ ಪಿಯು ಕಾಲೇಜ್, ಮೈತ್ರಿ ಕಾಂಪ್ಲೆಕ್ಸ್ ಬಿಎಚ್ ರಸ್ತೆ ಮತ್ತು ಕೋಟೆ ರಸ್ತೆ ಕ್ಯಾಂಪಸ್ ಶಿವಮೊಗ್ಗ. ಕರೆ ಮಾಡಿ 9036054066. ವೇದಿಕ್ ಎಕ್ಸ್ಪರ್ಟ್ಸ್ ಪಿಯು ಕಾಲೇಜ್, ನಿಮ್ಮ ಕನಸಿನ ಭವಿಷ್ಯಕ್ಕೆ ಅಸಲಿ ರೋಡ್ ಮ್ಯಾಪ್.
1: ಅಬ್ಬಾ, ಏನ್ ಬಿಸಿಲು! ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
2: ಕಿರಣ್, ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟಾದಲ್ಲಿದೆ ತಂಪು ಸೊಲ್ಯೂಷನ್. ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್, ಬಿಸಿಲಲ್ಲೂ ಕೂಲ್ ಆಗಿರು.
1: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕ್ ಅಲ್ವಾ?
2: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
1: ವಾವ್!
2: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 1,45,000 ವರೆಗೂ ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
0: ಶಕ್ತಿ ಟೊಯೋಟಾ ಸಮ್ಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
1: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
0: ಶಕ್ತಿ ಟೊಯೋಟಾ, ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804184730. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಮ್ ನ ಕೇಳೋಣ, ನಾವು ಟೂರ್ ಮಾಡೋಣ.

0: Funky Drums from Hell.
1: ಸಿಂಚನ ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
2: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
1: ರೇಡಿಯೋದಲ್ಲಿ ಕತೆನಾ?
2: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
3: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ, ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
4: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
5: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
6: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
7: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
1: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
10: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to

ಎಲ್ಲರಿಗೂ ನಮಸ್ಕಾರ. ಅಂಬೇಡ್ಕರ್ ಓದು ಸರಣಿಗೆ ಸ್ವಾಗತ. ನಾನು ನಾಗರತ್ನ ಕೆ, ಉಪನ್ಯಾಸಕರು ಹಿಂದಿ ವಿಭಾಗ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ. ಈ ಸಂಚಿಕೆಯಲ್ಲಿ ನಾನು ಯುದ್ಧಾನಂತರ ಭಾರತದಲ್ಲಿ ವಿದ್ಯುಚ್ಛಕ್ತಿಯ ಅಭಿವೃದ್ಧಿ ಕುರಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾಷಣವನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ಮಹನೀಯರೇ, ಪುನರ್ರಚನಾ ಸಮಿತಿ ನಂಬರ್ 3C ಭಾಗವಾದ ಕಾರ್ಯನೀತಿ ಸಮಿತಿಯ ಈ ಸಭೆಗೆ ತಮ್ಮನ್ನು ಸ್ವಾಗತಿಸುತ್ತಿದ್ದೇನೆ. ಅಧ್ಯಕ್ಷನಿಗೆ ಪ್ರಾರಂಭಿಕ ಭಾಷಣವನ್ನು ಮಾಡುವ ಕರ್ತವ್ಯ ಮತ್ತು ವಿಶೇಷಾಧಿಕಾರ ಎರಡೂ ಇವೆ. ಕರ್ತವ್ಯವನ್ನೇನೋ ನಾನು ಸ್ವೀಕರಿಸುತ್ತೇನೆ, ಆದರೆ ಒಂದು ಉದ್ದನೆಯ ಭಾಷಣ ಮಾಡುವ ಮೂಲಕ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳಲು ನಾನು ಇಚ್ಛಿಸುವುದಿಲ್ಲ. ನಮ್ಮ ಅವಧಾನವು ಕೇಂದ್ರೀಕೃತವಾಗುವಂತೆ ಮಾಡಲು ನಾನು ಇದಕ್ಕೆ ಸಂಬಂಧಿಸಿದ ಕೆಲ ಮುಖ್ಯ ವಿಷಯಗಳನ್ನು ತಿಳಿಸಲಿಚ್ಛಿಸುತ್ತೇನೆ ಅಷ್ಟೆ. ಪುನಾರಚನೆಗೆ ಸಂಬಂಧಿಸಿದ ವಿವಿಧ ಸಮಸ್ಯೆಗಳನ್ನು ಅಧ್ಯಯನ ಮಾಡಲು ಭಾರತ ಸರ್ಕಾರ ಒಂದು ವ್ಯವಸ್ಥೆಯನ್ನು ನಿಯೋಜಿಸಿದೆ. ನಿಮ್ಮಲ್ಲಿಯ ಕೆಲವರ ಭಾಗವಹಿಸುವಿಕೆಯು ಅವಶ್ಯಕವಾಗಿದ್ದರೂ ಅವರಿಗೆ ಈ ಕಾರ್ಯಯೋಜನೆಯ ಬಗೆಗೆ ಗೊತ್ತಿಲ್ಲದಿದ್ದರೆ ನಾನು ಸಂಕ್ಷಿಪ್ತವಾದ ಈ ಮಾಹಿತಿ ಕೊಡಬಯಸುತ್ತೇನೆ. ಪರಿಷತ್ತಿನ ಪುನಾರಚನಾ ಸಮಿತಿಯು ಕೈಗೆತ್ತಿಕೊಂಡಿರುವ ಕಾರ್ಯಗಳನ್ನು ಸುಗಮವಾಗಿ ಹಾಗೂ ಶೀಘ್ರಗತಿಯಲ್ಲಿ ಅನುಷ್ಠಾನಕ್ಕೆ ತರಲು ಕಾರ್ಯಯೋಜನೆಯೊಂದನ್ನು ಸಿದ್ಧಪಡಿಸಲಾಗಿದೆ. 5 ಸಮಿತಿಗಳು. ನಿಮಗೆ ಗೊತ್ತಿರಬಹುದು, ಮಾಜಿ ವೈಸ್ರಾಯ್ ಲಾರ್ಡ್ ಲಿನ್ಲಿತ್ಗೂ ಕಳೆದ ಮಾರ್ಚಿಯಲ್ಲಿ ಪರಿಷತ್ತಿನ ಪುನಾರಚನಾ ಸಮಿತಿಯನ್ನು ರಚಿಸಬೇಕೆಂದು ಅದಕ್ಕೆ ನನ್ನ ಸಾಹಸಿ ಮಿತ್ರ ಮತ್ತು ಸಹೋದ್ಯೋಗಿಗಳಾದ ಸನ್ಮಾನ್ಯ ಸರ್ ಜೆಪಿ ಶ್ರೀವಾಸ್ತವ ಅವರನ್ನು ಅಧ್ಯಕ್ಷರೆಂದು ತೀರ್ಮಾನಿಸಿದರು. ಪರಿಷತ್ತಿನ ಪುನಾರಚನಾ ಸಮಿತಿಯು 5 ಬೇರೆ ಬೇರೆ ಪುನಾರಚನಾ ಸಮಿತಿಗಳನ್ನು ರಚಿಸಿದೆ. ಮೊದಲನೆಯದು ಪುನರ್ವಸತಿ ಮತ್ತು ಮತ್ತೆ ನೌಕರಿ ಕೊಡುವುದಕ್ಕೆ ಸಂಬಂಧಿಸಿದೆ. ಎರಡನೆಯದು ಫೈಸಲ್ ಮಾಡುವುದು, ಒಪ್ಪಂದಕ್ಕೆ ಬರುವುದು ಮತ್ತು ಸರ್ಕಾರ ಕೊಂಡುಕೊಳ್ಳುವುದಕ್ಕೂ ಸಂಬಂಧಿಸಿದೆ. ಮೂರನೆಯ ಸಮಿತಿಯ ಕೆಲಸಗಳನ್ನು 3 ಸಮಿತಿಗಳಿಗೆ ಹಂಚಿಕೊಡಲಾಗಿದೆ. ಮೂರನೆಯದರಲ್ಲಿ ಸಾರಿಗೆ ವ್ಯವಸ್ಥೆಯನ್ನು, ಅಂಚೆ ತಂತಿ ಮತ್ತು ವಾಯು ಸಂಚಾರಗಳನ್ನು, ಕಾಮಗಾರಿ ಮತ್ತು ವಿದ್ಯುಚ್ಛಕ್ತಿಯನ್ನು ನೋಡಿಕೊಳ್ಳುತ್ತವೆ. ನಾಲ್ಕನೆಯದು ವ್ಯಾಪಾರ ಮತ್ತು ಕೈಗಾರಿಕೆಗಳೊಡನೆಯೂ ಮತ್ತು 5ನೆಯದು ವ್ಯವಸಾಯದೊಡನೆಯೂ ವ್ಯವಹರಿಸುತ್ತದೆ. ಪ್ರತಿಯೊಂದು ಸಮಿತಿಗೂ ಒಂದೊಂದು ಪ್ರತ್ಯೇಕ ಕಾರ್ಯನೀತಿ ಸಮಿತಿ ಇದ್ದು ಪರಿಷತ್ ಸದಸ್ಯರೊಬ್ಬರು ಅದಕ್ಕೆ ಅಧ್ಯಕ್ಷರಿರುತ್ತಾರೆ. ಕೇಂದ್ರ ಸರ್ಕಾರದ, ಪ್ರಾಂತ್ಯ ಸರ್ಕಾರಗಳ, ರಾಜ್ಯ ಸರ್ಕಾರಗಳ ಮತ್ತು ವಾಣಿಜ್ಯ, ಕೈಗಾರಿಕೆ ಮತ್ತು ವ್ಯಾಪಾರಿಗಳಲ್ಲಿ ಆಸಕ್ತಿ ಉಳ್ಳವರ ಪ್ರತಿನಿಧಿಗಳನ್ನೊಳಗೊಂಡಿರುವ ಈ ಸಮಿತಿಯು ಈ ಅಧ್ಯಕ್ಷರ ನೇತೃತ್ವದಲ್ಲಿ ಕೆಲಸ ಮಾಡುತ್ತದೆ. ಪ್ರತಿಯೊಂದಕ್ಕೂ ಒಂದು ಕಾರ್ಯನಿರ್ವಾಹಕ ಸಮಿತಿ ಇದ್ದು ಅದು ಇಲಾಖೆಯ ಕಾರ್ಯದರ್ಶಿಯ ನೇತೃತ್ವದಲ್ಲಿ ಕೆಲಸ ಮಾಡುತ್ತದೆ. ಅಲ್ಲದೆ ಅದರಲ್ಲಿ ಸಂಬಂಧಪಟ್ಟ ಬೇರೆ ಬೇರೆ ಇಲಾಖೆಗಳ ಕಾರ್ಯದರ್ಶಿಗಳು ಇರುತ್ತಾರೆ. ಕೆಲವು ಪುನಾರಚನಾ ಸಮಿತಿಗಳಲ್ಲಿ ಈ 2 ರೀತಿಯ ಸಮಿತಿಗಳು ಅಲ್ಲದೆ ವಿಷಯ ಸಮಿತಿ ಎಂಬ 3ನೆಯ ಸಮಿತಿಯೂ ಇದ್ದು ಅದು ತನ್ನ ಕ್ಷೇತ್ರಕ್ಕೆ ಸಂಬಂಧಿಸಿದ ತಾಂತ್ರಿಕ ವಿಷಯಗಳೊಡನೆ ವ್ಯವಹರಿಸುತ್ತದೆ. ಇವು ಅಲ್ಲದೆ ಸಾಮಾಜಿಕ ಸೇವೆಗಳ ಕಾರ್ಯನಿರ್ವಾಹಕ ಸಮಿತಿ ಮತ್ತು ಆರ್ಥಿಕ ತಜ್ಞರ ಸಲಹಾ ಸಮಿತಿಗಳು ಇರುತ್ತವೆ. ಪುನಾರಚನೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನೆದುರಿಸಲು ಕೇಂದ್ರ ಸರ್ಕಾರವು ರೂಪಿಸಿರುವ ಕಾರ್ಯಯೋಜನೆ ಇದು. ಪ್ರಸ್ತುತ ಸಭೆಯು 3ನೆಯ ಪುನಾರಚನಾ ಸಮಿತಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ಅವುಗಳನ್ನು ಪರಿಹರಿಸಲು ಉತ್ತಮ ಉಪಾಯಗಳನ್ನು ಸೂಚಿಸುವುದು. ಈ ಸಮಸ್ಯೆಗಳ ವಿಶ್ಲೇಷಣೆಯಲ್ಲಿ ತೊಡಗುವ ಮೊದಲು ನಾವು ವಿದ್ಯುಚ್ಛಕ್ತಿಯ ಉತ್ಪಾದನೆಗೆ ಸಂಬಂಧಿಸಿದ ಒಂದು ಸಮಸ್ಯೆಯನ್ನು ಪರಿಶೀಲಿಸಬೇಕಾಗಿದೆ. ಉಳಿದ ವಿಷಯಗಳ ಚರ್ಚೆ ಸುಗಮವಾಗಬೇಕಾದರೆ ಇದನ್ನು ಮೊದಲು ಪರಿಶೀಲಿಸುವುದು ಅಗತ್ಯ. ಇದು ವಿದ್ಯುಚ್ಛಕ್ತಿಯ ಉತ್ಪಾದನೆಗೆ ಅಗತ್ಯವಾದ ಯಂತ್ರೋಪಕರಣಗಳನ್ನು, ಸ್ಥಾವರಗಳನ್ನು ತರಿಸಿಕೊಳ್ಳುವ ಪ್ರಶ್ನೆಗೆ ಸಂಬಂಧಿಸಿದುದು. ಆ ಯಂತ್ರಗಳನ್ನು ಹೊರಗಿನಿಂದ, ಹೆಚ್ಚಾಗಿ ಗ್ರೇಟ್ ಬ್ರಿಟನ್ನಿಂದ ನಾವು ತರಿಸಿಕೊಳ್ಳಬೇಕಾಗುತ್ತದೆ. ಹಾಗೆ ತರಿಸಿಕೊಳ್ಳುವುದು ಸುಲಭವೇನಲ್ಲ. ಗ್ರೇಟ್ ಬ್ರಿಟನ್ ತನ್ನ ಉತ್ಪಾದನಾ ಸಾಮರ್ಥ್ಯದಲ್ಲಿನ ಹೆಚ್ಚಿನದನ್ನು ತನ್ನ ಸ್ವಂತಕ್ಕಾಗಿಯೇ ಮೀಸಲಾಗಿಟ್ಟುಕೊಳ್ಳಬಹುದು. ಇತರ ಯುರೋಪಿಯನ್ ಮತ್ತು ಏಷ್ಯನ್ ರಾಷ್ಟ್ರಗಳು ಇಂಥ ಅಗತ್ಯವಾದ ಉಪಕರಣಗಳನ್ನು, ಸ್ಥಾವರಗಳನ್ನು ಕೊಳ್ಳಲು ಬ್ರಿಟಿಷ್ ಮತ್ತು ಅಮೆರಿಕನ್ ಮಾರುಕಟ್ಟೆಗಳಿಗೆ ಬರುತ್ತವೆ. ಇಂಥ ಒಂದು ಸ್ಪರ್ಧೆಯಲ್ಲಿ ಭಾರತವು ತನಗೆ ಬೇಕಾದಷ್ಟನ್ನು ಪಡೆಯಲು ಕಷ್ಟವಾಗಬಹುದು.
ಭಾರತವು ತನ್ನ ಹಿತಾಸಕ್ತಿಯ ದೃಷ್ಟಿಯಿಂದ ಉಪಕರಣ ಮತ್ತು ಸ್ಥಾವರಗಳ ಬೇಡಿಕೆಯನ್ನು ಆದಷ್ಟು ಬೇಗ ನೋಂದಾಯಿಸಿ ಸಾಧ್ಯವಾದಷ್ಟು ಹೆಚ್ಚಿನ ಆದ್ಯತೆಯನ್ನು ಪಡೆದರೆ ಒಳ್ಳೆಯದು. ಆದ್ಯತೆ ಪಡೆಯುವ ಕಷ್ಟ ಬಹಳ ದೊಡ್ಡದೇನಲ್ಲ. ಯುದ್ಧದಲ್ಲಿ ಭಾರತವು ಸಹಾಯ ಮಾಡಿರುವುದರಿಂದ ಅದಕ್ಕೆ ಮಹಾಪ್ರಭುಗಳು ಹೆಚ್ಚಿನ ಆದ್ಯತೆ ದೊರಕಿಸಿಕೊಡುತ್ತಾರೆಂದು ನನಗೆ ದೃಢ ವಿಶ್ವಾಸವಿದೆ. ಆದರೆ ಕೆಲವು ಬೇರೆ ತೊಡಕುಗಳೂ ಇವೆ. ಅವುಗಳಲ್ಲಿ ಮುಖ್ಯವಾದುದೆಂದರೆ ಬೇಡಿಕೆಯ ಪತ್ರಗಳನ್ನು ಸಿದ್ಧಪಡಿಸುವುದು ಮತ್ತು ಅವುಗಳನ್ನು ಉತ್ಪಾದಕರ ಮುಂದಿಡುವುದು. ಮೊದಲನೆಯದಾಗಿ, ವಿದ್ಯುಚ್ಛಕ್ತಿಯು ಪೂರ್ಣವಾಗಿ ಪ್ರಾಂತ್ಯಕ್ಕೆ ಸಂಬಂಧಿಸಿದ ವಿಷಯ. ಆದ್ದರಿಂದ ಯಂತ್ರೋಪಕರಣಗಳ ಅಂದಾಜು ಖರ್ಚಿನ ಪಟ್ಟಿಯು ಪ್ರಾಂತ್ಯಗಳಿಂದಲೇ ಬರಬೇಕು. ಕೇಂದ್ರವು ಅವುಗಳನ್ನು ಕೇವಲ ಕ್ರೋಢೀಕರಿಸಬಲ್ಲದು. ಎರಡನೆಯದಾಗಿ, ಯಾವ ರೀತಿಯ ಯಂತ್ರಗಳು ಬೇಕೆಂಬುದು ವಿದ್ಯುಚ್ಛಕ್ತಿಯನ್ನು ಉತ್ಪಾದಿಸಲು ಮುಖ್ಯ ಚಾಲಕ ವಸ್ತು ಯಾವುದು, ನೀರೋ ಆವಿಯೋ ಎಣ್ಣೆಯೋ ಎಂಬ ತೀರ್ಮಾನವನ್ನು ಅವಲಂಬಿಸುತ್ತದೆ. ಮೂರನೆಯ ತೊಡಕು, ಯುದ್ಧಾನಂತರ ಬರುವ ಸರ್ಕಾರಗಳ ಧೋರಣೆ ಏನಿರುತ್ತದೆ ಎಂಬ ಅನಿಶ್ಚಿತತೆಯಿಂದ ಹುಟ್ಟುತ್ತದೆ. ಈಗಿನ ಸರ್ಕಾರ ತಯಾರಿಸಿರುವ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ಮುಂದೆ ಬರುವ ಸರ್ಕಾರ ಒಪ್ಪಿಕೊಳ್ಳುತ್ತದೆಯೇ? ಯೋಜನೆಗಳಿಗೂ ಕಾರ್ಯಕ್ರಮಗಳಿಗೂ ಅವಶ್ಯಕವೆಂದು ಈಗಿನ ಸರ್ಕಾರಗಳು ತೀರ್ಮಾನಿಸಿರುವ ತೆರಿಗೆಯ ಮಟ್ಟವನ್ನು ಮುಂದೆ ಬರುವ ಸರ್ಕಾರಗಳು ಉಳಿಸಿಕೊಳ್ಳುತ್ತವೆಯೇ? ಈ ವಿಷಯಗಳ ಬಗೆಗೆ ಯಾರೂ ಖಚಿತವಾದ ಉತ್ತರ ಕೊಡಲಾರರು. ಆದರೂ ಯುದ್ಧಾನಂತರ ವಿದ್ಯುದೀಕರಣಕ್ಕೆ ಅವಶ್ಯಕವಾದ ಯಂತ್ರೋಪಕರಣ ಮತ್ತು ಸ್ಥಾವರಗಳನ್ನು ಪಡೆಯಬೇಕೆಂಬ ಭಾರತದ ಭರವಸೆಯನ್ನು ಗಟ್ಟಿ ಮಾಡಿಕೊಳ್ಳದಿದ್ದರೆ ಈಗಿನ ಸರ್ಕಾರದ ಕರ್ತವ್ಯಕ್ಕೆ ಚ್ಯುತಿ ಬಂದಂತೆಯೇ. ಕಾರ್ಯನೀತಿ ಸಮಿತಿಯ ಕರ್ತವ್ಯಗಳು. ಈ ವಿಷಯವನ್ನು ಜರೂರು ಮತ್ತು ಮುಖ್ಯವೆಂದು ತಿಳಿದು ಅದನ್ನು ನಿಮಗೆ ತಿಳಿಸುತ್ತಿದ್ದೇನೆ. ಆದರೆ ಇದು ಈ ಸಮಿತಿಯ ಮುಖ್ಯ ವ್ಯವಹಾರವಲ್ಲವೆಂದು ನಿಮಗೇ ತಿಳಿಯುವುದು ಎಂದು ನಾನು ದೃಢವಾಗಿ ನಂಬಿದ್ದೇನೆ. ಇದು ಕಾರ್ಯನೀತಿ ಸಮಿತಿ. ನಮ್ಮ ಮುಖ್ಯ ಕರ್ತವ್ಯವೆಂದರೆ ವಿದ್ಯುಚ್ಛಕ್ತಿಗೆ ಸಂಬಂಧಿಸಿದ ಆಡಳಿತ, ವಿದ್ಯುಚ್ಛಕ್ತಿಯ ಉತ್ಪಾದನೆ ಮತ್ತು ವಿತರಣೆಗಳಿಂದ ಉದ್ಭವಿಸುವ ಸಮಸ್ಯೆಗಳೊಡನೆ ವ್ಯವಹರಿಸುವುದು ಮತ್ತು ಮುಂದಿನ ಭಾರತ ಸರ್ಕಾರಕ್ಕೆ ಮಾರ್ಗದರ್ಶನ ನೀಡಬಲ್ಲ ಕೆಲವು ನಿಯಮಗಳನ್ನು ಶಿಫಾರಸು ಮಾಡುವುದು. ಇಂದು ಕಾರ್ಯನೀತಿ ಸಮಿತಿಗೆ ಸಭೆ ಸೇರುವ ಸುಯೋಗ ಒದಗಿದ್ದು, ಪ್ರಾಂತ್ಯ ಸರ್ಕಾರಗಳ ಮತ್ತು ರಾಜ್ಯ ಸರ್ಕಾರಗಳ ಪ್ರತಿನಿಧಿಗಳು ಕೊಡುವ ಅಭಿಪ್ರಾಯಗಳ ಲಾಭ ಪಡೆಯಲು ಅವರನ್ನು ಈ ಸಭೆಗೆ ಕಳುಹಿಸಿಕೊಡಬೇಕೆಂದು ನಾವು ಆ ಸರ್ಕಾರಗಳನ್ನು ಕೇಳಿಕೊಳ್ಳುತ್ತೇವೆ. ವಿದ್ಯುಚ್ಛಕ್ತಿಯ ವಿಷಯವನ್ನು ಒಂದು ಸಾರ್ವಜನಿಕ ವಿಷಯವೆಂದು ಪರಿಗಣಿಸಿದಾಗ ಅದು ಅನೇಕ ಬದಲಾವಣೆಗಳಿಗೆ ಒಳಪಟ್ಟಿರುವುದು ಕಾಣುತ್ತದೆ. ಭಾರತ ಸರ್ಕಾರವು ಮೊಟ್ಟ ಮೊದಲು ಇದನ್ನು 1905ರಲ್ಲಿ ಗಮನಿಸಿತು. ಆಗ ಅದು ಪ್ರಾಂತ್ಯ ಸರ್ಕಾರಗಳಿಗೆ ಒಂದು ಸುತ್ತೋಲೆಯನ್ನು ಕಳುಹಿಸಿತು. ಅಂದಿನಿಂದ ಪ್ರಾಂತ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರವು ಪ್ರಾಯಶಃ ನಿದ್ರಿಸುತ್ತಲೇ ಇವೆ. 1918ರಲ್ಲಿ ಪ್ರಕಟವಾದ ಭಾರತೀಯ ಕೈಗಾರಿಕೆಗಳ ಆಯೋಗದ ವರದಿ ಮತ್ತು ಮರುವರ್ಷ ಪ್ರಕಟವಾದ ಭಾರತೀಯ ರಕ್ಷಣಾ ಸಾಮಗ್ರಿಗಳ ಬೋರ್ಡಿನ ವರದಿಗಳು ವಿದ್ಯುಚ್ಛಕ್ತಿಯ ಬಗೆಗೆ ನಾವು ತೋರಿಸಬೇಕಾದ ಕ್ರಿಯಾತ್ಮಕ ಆಸಕ್ತಿ ಎಷ್ಟೊಂದು ಜರೂರ್ ಆಗಿದೆ ಎಂಬುದನ್ನು ಒತ್ತಿ ಹೇಳಿದಾಗ ಈ ಸರ್ಕಾರಗಳು ಎಚ್ಚೆತ್ತವು. ಕೈಗಾರಿಕಾ ಆಯೋಗವು ಭಾರತದ ಜಲಶಕ್ತಿಯ ಸಮೀಕ್ಷೆಗೆ ಶಿಫಾರಸು ಮಾಡಿ ಆ ಸಮೀಕ್ಷೆಯನ್ನು ಖಾಸಗಿ ಸಂಸ್ಥೆಯ ಬದಲು ಸರ್ಕಾರವೇ ನಡೆಸಬೇಕೆಂದು ಹೇಳಿತು. ಭಾರತ ಸರ್ಕಾರವು ಈ ಶಿಫಾರಸನ್ನು ಒಪ್ಪಿತಲ್ಲದೆ ಆಗಿನ ಸಂಯುಕ್ತ ಪ್ರಾಂತ್ಯಗಳಲ್ಲಿ ನೀರಾವರಿ ಖಾತೆಯ ಮುಖ್ಯ ಅಭಿಯಂತರರಾಗಿದ್ದ ಶ್ರೀ ಜೆಟಿ ಬಾರ್ಲೋ ಸಿಐಇ ಅವರನ್ನು ಜಲಶಕ್ತಿಯ ಸಮೀಕ್ಷೆಯನ್ನು ನೋಡಿಕೊಳ್ಳಲು ಮುಖ್ಯ ಅಭಿಯಂತರರೆಂದು ನೇಮಿಸಲಾಯಿತು. ಮತ್ತು ಈ ಸಮೀಕ್ಷೆಯಲ್ಲಿ ನೆರವಾಗಲು ಭಾರತ ಸರ್ಕಾರಕ್ಕೆ ವಿದ್ಯುಚ್ಛಕ್ತಿ ಸಲಹಾಕಾರರಾಗಿದ್ದ ಶ್ರೀ ಜೆಎಂ ಮೇಯರ್ಸ್ ಎಂಐಸಿಇ ಅವರನ್ನು ನೇಮಕ ಮಾಡಲಾಯಿತು. ಶ್ರೀ ಬಾರ್ಲೋ ತೀರಿಕೊಂಡ ನಂತರ ಅವರ ಕೆಲಸವನ್ನು ಶ್ರೀ ಮೇಯರ್ಸ್ ಮುಂದುವರೆಸಿ 1919ರಿಂದ 1922ರವರೆಗಿನ ಕಾಲದಲ್ಲಿ 3 ಅತ್ಯುತ್ಕೃಷ್ಟ ವರದಿಗಳನ್ನು ಒಪ್ಪಿಸಿದರು. ಪ್ರತಿಯೊಂದು ಪ್ರಾಂತ್ಯದಲ್ಲಿನ ವಿದ್ಯುಚ್ಛಕ್ತಿ ಸರಬರಾಜಿನ ಸಾಧ್ಯತೆ ಕುರಿತ ಈ ವರದಿಗಳಲ್ಲಿ 5 ಮುಖ್ಯ ಶೀರ್ಷಿಕೆಗಳಿವೆ. ಮೊದಲನೆಯದು, ಈಗಾಗಲೇ ಅಭಿವೃದ್ಧಿಗೊಂಡ ವಿದ್ಯುಚ್ಛಕ್ತಿ ಸ್ಥಾವರಗಳು. ಎರಡನೆಯದು, ಇನ್ನೂ ಕಟ್ಟಲಾಗುತ್ತಿರುವ ಸ್ಥಾವರಗಳು. ಮೂರನೆಯದು, ಸಮೀಕ್ಷೆಗೊಳಗಾದ ಆದರೆ ಇನ್ನೂ ಅಭಿವೃದ್ಧಿಗೊಳ್ಳದ ಕ್ಷೇತ್ರಗಳು. ನಾಲ್ಕನೆಯದು, ಗೊತ್ತಿರುವ ನಿವೇಶನಗಳು ಆದರೆ ಅವುಗಳ ಬಗೆಗೆ ಇನ್ನೂ ಹೆಚ್ಚಿನ ವಿವರಗಳು ಅಪೇಕ್ಷಣೀಯ.
ಮತ್ತು ಐದನೇದು ಇನ್ನೂ ಪರೀಕ್ಷಿಸಿದ ಕ್ಷೇತ್ರಗಳು ಮತ್ತು ನಿವೇಶನಗಳು. ವಿದ್ಯುಚ್ಛಕ್ತಿ ಒಂದು ಪ್ರಾಂತೀಯ ವಿಷಯ. 1919 ಜಾರಿಗೆ ಬಂದ ಶಾಸನದನ್ವಯವಾಗಿ ಭಾರತ ಸರ್ಕಾರದಲ್ಲಿ ಆದ ಬದಲಾವಣೆಯ ಪರಿಣಾಮವಾಗಿ ದುರದೃಷ್ಟವಶಾತ್ ವಿದ್ಯುಚ್ಛಕ್ತಿಯು ಪ್ರಾಂತೀಯ ವಿಷಯವಾಯಿತು. ದುರದೃಷ್ಟವಶಾತ್ ಆ ಶಾಸನವು ಕೇಂದ್ರ ಸರ್ಕಾರಕ್ಕೆ ಯೋಗ್ಯವೆನಿಸಿದ ಬಾಬ್ತುಗಳ ಮೇಲೆ ಖರ್ಚು ಮಾಡಲು ಅನುಮತಿ ನೀಡುವಂತಹ ಅವಕಾಶವನ್ನು ಮಾಡಿಕೊಡಲಿಲ್ಲ. ಇದರ ಪರಿಣಾಮವಾಗಿ ಜಲರಾಶಿ ಸಮೀಕ್ಷೆಗೆ ಹಣ ಒದಗಿಸುವುದು ಭಾರತ ಸರ್ಕಾರಕ್ಕೆ ಅಸಾಧ್ಯವಾಯಿತು. ಹೀಗಾಗಿ ಭಾರತಕ್ಕೆ ವಿದ್ಯುಚ್ಛಕ್ತಿ ಸರಬರಾಜಿಗೆ ಅವಕಾಶ ಮಾಡಿಕೊಡುವ ಒಂದು ಒಳ್ಳೆಯ, ಮಹಾನ್ ಮತ್ತು ಅವಶ್ಯಕ ಕಾರ್ಯವು ಕೊನೆಗೊಂಡಿತು. ಈಗ ಭಾರತದ ವಿದ್ಯುಚ್ಛಕ್ತಿ ಅಭಿವೃದ್ಧಿಯನ್ನು ನೋಡಿಕೊಳ್ಳುವ ಅಧಿಕಾರಿ ಕೇಂದ್ರ ಸರ್ಕಾರದಲ್ಲಿಲ್ಲ. ಇದರಿಂದಾಗಿ ವಿದ್ಯುಚ್ಛಕ್ತಿಯ ಉತ್ಪಾದನೆ, ವಿತರಣೆ ಮತ್ತು ಆಡಳಿತಕ್ಕೆ ಸಂಬಂಧಿಸಿದ ಅಂಕಿ ಅಂಶಗಳು ಕೇಂದ್ರದಲ್ಲಿರುವ ನಮಗೆ ಇದುವರೆಗೂ ದೊರಕುತ್ತಿಲ್ಲ. ಆದ್ದರಿಂದ ಭಾರತದಲ್ಲಿ ವಿದ್ಯುಚ್ಛಕ್ತಿ ಎಂಬ ವಿಷಯವು ಗಂಭೀರ ಪರಿಶೀಲನೆಗಾಗಿ ಪುನಃ ಬಂದಿರುವುದು ನನಗೆ ಸಂತೋಷವನ್ನುಂಟು ಮಾಡಿದೆ. ನನಗೆ ತೋರುವಂತೆ ನಮ್ಮ ಸಮಿತಿಯು ಈ ಕೆಳಗಿನ ಸಮಸ್ಯೆಗಳನ್ನು ಪರಿಶೀಲಿಸಬೇಕಾಗಿದೆ. ವಿದ್ಯುಚ್ಛಕ್ತಿಯು ಖಾಸಗಿ ಸ್ವಾಮ್ಯದಲ್ಲಿರಬೇಕೇ ಅಥವಾ ಸರ್ಕಾರಿ ಸ್ವಾಮ್ಯದಲ್ಲಿರಬೇಕೇ? ಅದು ಖಾಸಗಿ ಸ್ವಾಮ್ಯದಲ್ಲಿದ್ದರೆ ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡುವ ದೃಷ್ಟಿಯಿಂದ ಯಾವುದಾದರೂ ಷರತ್ತುಗಳನ್ನು ವಿಧಿಸುವುದು ಅವಶ್ಯಕವೇ? ವಿದ್ಯುಚ್ಛಕ್ತಿಯನ್ನು ಅಭಿವೃದ್ಧಿಪಡಿಸುವ ಹೊಣೆಗಾರಿಕೆಯು ಕೇಂದ್ರ ಸರ್ಕಾರಕ್ಕೆ ಸೇರಬೇಕೋ ಅಥವಾ ಪ್ರಾಂತ್ಯ ಸರ್ಕಾರಕ್ಕೆ ಸೇರಬೇಕೋ? ಆ ಹೊಣೆಗಾರಿಕೆ ಕೇಂದ್ರ ಸರ್ಕಾರಕ್ಕೆ ಸೇರುವುದಾದರೆ ಅಗ್ಗವಾದ ಬೆಲೆಗೆ ಯಥೇಚ್ಛವಾಗಿ ವಿದ್ಯುಚ್ಛಕ್ತಿಯನ್ನು ಸರಬರಾಜು ಮಾಡುವ ಮತ್ತು ಸಂಪನ್ಮೂಲಗಳು ಹಾಳಾಗದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಆ ಹೊಣೆಗಾರಿಕೆಯನ್ನು ಚಲಾಯಿಸುವ ಅತ್ಯುತ್ತಮ ಕ್ರಮ ಯಾವುದು? ಆ ಹೊಣೆಗಾರಿಕೆ ಪ್ರಾಂತ್ಯಕ್ಕೆ ಸೇರುವುದಾದರೆ ಆ ಪ್ರಾಂತ್ಯಗಳ ಆಳ್ವಿಕೆಯು ಸಲಹೆ ಕೊಡುವ ಮತ್ತು ಸಹಕರಿಸುವ ಅಧಿಕಾರವನ್ನುಳ್ಳ ಅಂತರ್ ಪ್ರಾಂತೀಯ ಬೋರ್ಡಿನ ಅಧೀನಕ್ಕೊಳಪಡಬೇಕೆ? 3 ಪರಿಶೀಲನೆಗಳು. ಈ ಪ್ರಶ್ನೆಗಳಲ್ಲಿನ ಪ್ರತಿಯೊಂದಕ್ಕೂ ಎರಡು ಪಕ್ಷಗಳಿವೆ. ಪ್ರತಿಯೊಂದು ಪಕ್ಷಕ್ಕೂ ಬೆಂಬಲಿಗರಿದ್ದಾರೆ. ಈ ಹಂತದಲ್ಲಿ ನನ್ನ ಅಭಿಪ್ರಾಯವನ್ನು ತಿಳಿಸಲಿಚ್ಛಿಸುವುದಿಲ್ಲ. ನನ್ನದು ತೆರೆದ ಬುದ್ಧಿ, ಆದರೆ ಖಾಲಿ ಬುದ್ಧಿಯಲ್ಲ. ನಾನು ಹೇಳಬಯಸುವುದಿಷ್ಟೇ, ವಿದ್ಯುಚ್ಛಕ್ತಿಯ ಅಭಿವೃದ್ಧಿಗೆ ಉತ್ತಮ ವಿಧಾನ ಯಾವುದು ಎಂದು ತೀರ್ಮಾನಿಸುವಲ್ಲಿ ನಾವು ಈ ಕೆಳಗಿನ 3 ಪರಿಶೀಲನೆಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಇವೆರಡರಲ್ಲಿ ಯಾವ ಪಕ್ಷವು ಅಗ್ಗದ ವೆಚ್ಚದಲ್ಲಿ, ಅಂದರೆ ಅತ್ಯಂತ ಅಗ್ಗದ ವೆಚ್ಚದಲ್ಲಿ ವಿದ್ಯುಚ್ಛಕ್ತಿಯನ್ನು ಕೊಡುತ್ತದೆ? ಇವೆರಡರಲ್ಲಿ ಯಾವುದು ನಮಗೆ ಕೇವಲ ಸಾಕಷ್ಟಲ್ಲದೆ ಯಥೇಚ್ಛವಾದ ವಿದ್ಯುಚ್ಛಕ್ತಿಯನ್ನು ಕೊಡುತ್ತದೆ? ರೈಲ್ವೆ ಜಾಲವನ್ನು ಹೇಗೋ ಹಾಗೆ ವಿದ್ಯುಚ್ಛಕ್ತಿಯನ್ನೂ ಪರಿಗಣಿಸಿದರೆ, ಅಂದರೆ ತಾತ್ಕಾಲಿಕ ಲಾಭವನ್ನು ಗಮನದಲ್ಲಿಟ್ಟುಕೊಂಡು ಪ್ರಾರಂಭಿಸುವ ಒಂದು ವ್ಯಾಪಾರವೆಂದು ಪರಿಗಣಿಸದಿದ್ದರೆ, ಈ ಎರಡರಲ್ಲಿ ಯಾವ ಪಕ್ಷವು ಭಾರತವನ್ನು ವಿದ್ಯುಚ್ಛಕ್ತಿಯಿಂದ ಸುಸಜ್ಜಿತವನ್ನಾಗಿ ಮಾಡುತ್ತದೆ? ನಾನು ಈ 3 ಪರಿಶೀಲನೆಗೆ ಒತ್ತು ಕೊಡುತ್ತೇನೆ, ಏಕೆಂದರೆ ಭಾರತಕ್ಕೆ ಬೇಕಿರುವುದು ವಿದ್ಯುಚ್ಛಕ್ತಿಯ ನಿರಂತರ ಸರಬರಾಜು, ಅಗ್ಗದ ವಿದ್ಯುಚ್ಛಕ್ತಿ ಮತ್ತು ಯಥೇಚ್ಛ ವಿದ್ಯುಚ್ಛಕ್ತಿ. ಇವು ಪ್ರಾಥಮಿಕ ರೀತಿಯ ಪ್ರಶ್ನೆಗಳು. ಈ ಪ್ರಶ್ನೆಗಳನ್ನು ಎದುರಿಸಲು ನಿಮ್ಮಲ್ಲಿ ಕೆಲವರಿಗೆ ಈ ಪ್ರಶ್ನೆಗಳು ಸಂವಿಧಾನದಲ್ಲಿ ಬದಲಾವಣೆಯ ಪ್ರಶ್ನೆಯನ್ನು ಎತ್ತುವ ಕಾರಣಕ್ಕಾಗಿ ಸಂಕೋಚವೆನಿಸಬಹುದು. ನನ್ನನ್ನು ಕೇಳಿದರೆ ನನಗೇನೂ ಸಂಕೋಚವಾಗುವುದಿಲ್ಲ. ಸಂವಿಧಾನ ಪ್ರಶ್ನೆಗಳನ್ನು ಇತ್ಯರ್ಥಪಡಿಸುವುದಕ್ಕೂ ಆ ಪ್ರಶ್ನೆಗಳ ಬಗೆಗೆ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವುದಕ್ಕೂ ವ್ಯತ್ಯಾಸವಿದೆ. ಇಲ್ಲಿ ನಾವು ಯಾವ ಸಂವಿಧಾನದ ಪ್ರಶ್ನೆಯನ್ನೂ ಇತ್ಯರ್ಥಪಡಿಸುತ್ತಿಲ್ಲ, ಅವುಗಳ ಬಗೆಗಿನ ನಮ್ಮ ಅಭಿಪ್ರಾಯಗಳನ್ನಷ್ಟೇ ವ್ಯಕ್ತಪಡಿಸುತ್ತಿದ್ದೇವೆ. ಅವು ಸಂವಿಧಾನಕ್ಕೆ ಸಂಬಂಧಿಸಿದ ವಿಷಯಗಳೆಂಬ ಕಾರಣದಿಂದ ನಾವು ಅವುಗಳನ್ನು ಪರಿಶೀಲಿಸಬಾರದೆಂದು ಯಾರೂ ನಮ್ಮನ್ನು ತಡೆಯುವುದಿಲ್ಲ. ನಮಗೊಪ್ಪಿಸಿರುವ ವಿಷಯಕ್ಕೆ ನಾವು ಯೋಗ್ಯ ಪ್ರಾಮುಖ್ಯವನ್ನು ಕೊಡಬೇಕಾದರೆ ನಾವು ಆ ಪ್ರಶ್ನೆಗಳನ್ನು ಕೈಬಿಡುವಂತೆಯೇ ಇಲ್ಲ ಎಂದು ನನಗನಿಸುತ್ತದೆ.

0: ಎಲ್ಲರಿಗೂ ನಮಸ್ಕಾರ. ಅಂಬೇಡ್ಕರ್ ಓದು ಸರಣಿಗೆ ಸ್ವಾಗತ. ನಾನು ನಾಗರತ್ನ ಕೆ, ಉಪನ್ಯಾಸಕರು, ಹಿಂದಿ ವಿಭಾಗ, ಕುವೆಂಪು ವಿಶ್ವವಿದ್ಯಾಲಯ. ಈ ಸಂಚಿಕೆಯಲ್ಲಿ ನಾನು ಯುದ್ಧಾನಂತರ ಭಾರತದಲ್ಲಿ ವಿದ್ಯುಚ್ಛಕ್ತಿಯ ಅಭಿವೃದ್ಧಿ ಕುರಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾಷಣದ ಮುಂದುವರೆದ ಭಾಗವನ್ನು ಪ್ರಸ್ತುತಪಡಿಸುತ್ತಿದ್ದೇನೆ.
1: ವಿದ್ಯುಚ್ಛಕ್ತಿ ಪೂರೈಕೆ ಇಲಾಖೆ, ಈ ಪ್ರಾಥಮಿಕ ಮಟ್ಟದ ಪ್ರಶ್ನೆಗಳು ಅಲ್ಲದೆ ಬೇರೆ ಪ್ರಶ್ನೆಗಳೂ ಇವೆ, ಆದರೆ ಅವು ಎರಡನೆಯ ದರ್ಜೆಯವೇನಲ್ಲ. ವಿದ್ಯುದೀಕರಣವು ಯಶಸ್ವಿಯಾಗಬೇಕಾದರೆ ಆ ಪ್ರಶ್ನೆಗಳ ಪರಿಶೀಲನೆಯನ್ನು ಕೈಬಿಡಬಾರದು. ಅವೆಂದರೆ, ಕಲ್ಲಿದ್ದಲು, ಪೆಟ್ರೋಲು, ಮದ್ಯಸಾರ, ಹರಿಯುವ ನೀರು ಮುಂತಾದ ಲಭ್ಯವಿರುವ ಸಂಪನ್ಮೂಲಗಳ ವ್ಯವಸ್ಥಿತ ಸಮೀಕ್ಷೆ ನಡೆಸುವ ಮತ್ತು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಮಾರ್ಗೋಪಾಯಗಳನ್ನು ತಿಳಿಸುವ ಒಂದು ವಿದ್ಯುಚ್ಛಕ್ತಿ ಪೂರೈಕೆ ಇಲಾಖೆಯನ್ನು ಕೇಂದ್ರದಲ್ಲಿ ಸ್ಥಾಪಿಸಬೇಕೇ? ಲಭ್ಯವಿರುವ ವಿದ್ಯುಚ್ಛಕ್ತಿಯನ್ನು ಅತ್ಯಂತ ಪರಿಣಾಮಕಾರಿ ರೀತಿಯಲ್ಲಿ ಬಳಸುವ ವಿಧಾನವನ್ನು ತಿಳಿದುಕೊಳ್ಳುವ ಸಲುವಾಗಿ ಆ ಶಕ್ತಿಯ ಮೂಲಗಳಿಗೂ ಯಂತ್ರೋಪಕರಣಗಳಿಗೂ ಇರುವ ಸಂಬಂಧಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಅಧ್ಯಯನ ಮಾಡುವ ವಿದ್ಯುಚ್ಛಕ್ತಿ ಸಂಶೋಧನಾ ಕಾರ್ಯಾಗಾರವೊಂದನ್ನು ಕೇಂದ್ರದಲ್ಲಿ ಸ್ಥಾಪಿಸುವುದು ಅಗತ್ಯವೇ? ವಿದ್ಯುತ್ ಸ್ಥಾವರ ಮತ್ತು ಯಂತ್ರೋಪಕರಣಗಳ ರಚನೆ, ಸಂರಕ್ಷಣೆ ಮತ್ತು ಸುಧಾರಣೆಗಳ ಯೋಜನೆಯನ್ನು, ಅನುಷ್ಠಾನವನ್ನು ಮಾಡುವ ಭಾರತೀಯ ಸಿಬ್ಬಂದಿಗೆ ವಿದ್ಯುಚ್ಛಕ್ತಿ ತಂತ್ರಜ್ಞಾನದಲ್ಲಿ ತರಬೇತಿ ಕೊಡುವ ವಿಧಾನವನ್ನು ಅನುಷ್ಠಾನಕ್ಕೆ ತರುವುದು ಅವಶ್ಯಕವೇ?
0: ನಾನು ನನ್ನ ಮಾತು ಮುಗಿಸುವ ಮೊದಲು ಭಾರತದಲ್ಲಿ ವಿದ್ಯುತ್ತಿನ ಅಭಿವೃದ್ಧಿಯ ಮಹತ್ವವನ್ನು, ಅದರ ಅವಶ್ಯಕತೆಯ ಹಿಂದಿರುವ ಚರಮ ಉದ್ದೇಶವನ್ನು ವ್ಯಕ್ತಪಡಿಸುವ ಕೆಲವು ಟೀಕೆಗಳನ್ನು ನಾನು ಮಾಡಬಹುದೇ? ಇದರ ಉಸ್ತುವಾರಿ ನೋಡಿಕೊಳ್ಳುತ್ತಿರುವವರಿಗೆ ಇದರ ಮಹತ್ವ, ಉದ್ದೇಶಗಳ ಬಗೆಗೆ ಗಾಢವಾದ ಅರಿವಿರಬೇಕಾದುದು ಅವಶ್ಯಕ. ಈ ನನ್ನ ಮಾತನ್ನು ನೀವು ಒಪ್ಪುವಿರಾದರೆ, ನಿಮಗೆ ನೀವೇ ಭಾರತದಲ್ಲಿ ನಮಗೆ ಅಗ್ಗವಾದ ಹಾಗೂ ವಿಪುಲವಾದ ವಿದ್ಯುಚ್ಛಕ್ತಿ ಏಕೆ ಬೇಕು ಎಂಬ ಪ್ರಶ್ನೆಯನ್ನು ಕೇಳಿಕೊಳ್ಳಿ. ಆಗ ಅಗ್ಗ ಹಾಗೂ ವಿಪುಲ ವಿದ್ಯುಚ್ಛಕ್ತಿ ಇಲ್ಲದಿದ್ದರೆ ಭಾರತದಲ್ಲಿ ಕೈಗಾರಿಕೆ ಸ್ಥಾಪಿಸುವ ಯಾವುದೇ ಪ್ರಯತ್ನ ಯಶಸ್ವಿಯಾಗಲಾರದು ಎಂಬ ಉತ್ತರ ಸಿಕ್ಕುತ್ತದೆ. ಈ ಸಮಿತಿಯು ಕೈಗೊಳ್ಳಬೇಕಾಗಿರುವ ಕರ್ತವ್ಯದ ಮಹತ್ವದ ಒಂದಂಶವನ್ನು ಮಾತ್ರ ಈ ಉತ್ತರ ವ್ಯಕ್ತಪಡಿಸುತ್ತದೆ. ಕೈಗಾರಿಕೆ ಸ್ಥಾಪಿಸುವುದು ಅಗತ್ಯವೇ ಎಂಬ ಮತ್ತೊಂದು ಪ್ರಶ್ನೆಯನ್ನು ಕೇಳಿ, ತಕ್ಷಣವೇ ಪೂರ್ಣ ಮಹತ್ವದ ಸ್ಪಷ್ಟ ಅರಿವು ನಿಮಗಾಗುತ್ತದೆ. ಏಕೆಂದರೆ ಪ್ರಶ್ನೆಗೆ ಉತ್ತರ ಹೀಗಿರುತ್ತದೆ: ಸತತವಾಗಿ ಚಲಿಸುತ್ತಿರುವ ಬಡತನದ ಚಕ್ರದಲ್ಲಿ ಸಿಕ್ಕಿಹಾಕಿಕೊಂಡಿರುವ ಜನರನ್ನು ಮುಕ್ತಗೊಳಿಸಲು ಭಾರತದಲ್ಲಿ ಕೈಗಾರಿಕೀಕರಣವೆಂಬ ನಿಶ್ಚಿತ ಸಾಧನ ಬೇಕೇ ಬೇಕು. ಆದ್ದರಿಂದ ನಾವು ತಕ್ಷಣವೇ ಭಾರತದ ಔದ್ಯೋಗೀಕರಣವನ್ನು ಬಿಗಿಯಾಗಿ ಹಿಡಿದುಕೊಳ್ಳಬೇಕು. ಭಾರತದ ಕೈಗಾರಿಕೀಕರಣ. ಬಹಳ ವರ್ಷಗಳಿಂದ ಭಾರತದ ಔದ್ಯೋಗೀಕರಣದ ಬಗ್ಗೆ ಚಿಂತಿಸಲಾಗುತ್ತಿದೆ, ಆದರೆ ಅದನ್ನು ಅನುಷ್ಠಾನಕ್ಕೆ ತರುವಲ್ಲಿ ಯಾವ ಗಂಭೀರ ಪ್ರಯತ್ನವನ್ನೂ ಮಾಡಿಲ್ಲ ಎಂಬುದು ಯಾರಿಗಾದರೂ ಕಾಣುತ್ತದೆ. ಮತ್ತೆ ಕೆಲವರು ಈ ಬಗ್ಗೆ ಕೇವಲ ಔಪಚಾರಿಕ ಮಾತುಗಳನ್ನಾಡುತ್ತಾರೆ. ಮತ್ತೆ ಕೆಲವರ ಪ್ರಕಾರ ಇದು ಹುಚ್ಚಲ್ಲದಿದ್ದರೂ ಒಂದು ಖಯಾಲಿ. ಭಾರತವು ಕೃಷಿ ದೇಶವೆಂದು, ಆದ್ದರಿಂದ ವ್ಯವಸಾಯವನ್ನು ಸುಧಾರಿಸುವುದಕ್ಕೆ ನಮ್ಮ ಶಕ್ತಿಯನ್ನೆಲ್ಲ ಮೀಸಲಾಗಿಸಬೇಕೆಂದು, ಕೈಗಾರಿಕೀಕರಣದ ಬೆನ್ನು ಹತ್ತಬಾರದೆಂದು ಉಪದೇಶಿಸಲು ಕೆಲವರಿಗೆ ಆಯಾಸವಾಗುವುದೇ ಇಲ್ಲ. ಭಾರತವು ಮೂಲತಃ ಕೃಷಿ ದೇಶವೆಂದು ಉಪದೇಶಿಸಲು ನಮಗೆ ಯಾರ ಅವಶ್ಯಕತೆಯೂ ಇಲ್ಲ, ಅದು ಪ್ರತಿಯೊಬ್ಬರಿಗೂ ಗೊತ್ತು. ಆದರೆ ಇದೊಂದು ದುರದೃಷ್ಟವೆಂದು ಯಾರಿಗೂ ಎನ್ನಿಸದಿರುವುದು ಆಶ್ಚರ್ಯವೇ ಸರಿ. ನನಗೆ ಗೊತ್ತು, ಇದನ್ನು ತಕ್ಷಣವೇ ಯಾರೂ ಒಪ್ಪುವುದಿಲ್ಲವೆಂದು. ಬಂಗಾಳವು ಭಾರತದ ಇತರ ಪ್ರದೇಶಗಳು ಕ್ಷಾಮಕ್ಕೀಡಾಗಿದ್ದು, ಅಲ್ಲಿ ಆಹಾರದ ಅಭಾವದಿಂದಲೂ, ಕೊಳ್ಳುವ ಶಕ್ತಿಯ ಅಭಾವದಿಂದಲೂ ಪ್ರತಿನಿತ್ಯ ಅನೇಕ ಬೇಸಾಯಗಾರರು ಸಾಯುತ್ತಿದ್ದಾರೆ. ಇದೊಂದು ದುರದೃಷ್ಟವೆಂದು ಸಾಬೀತುಪಡಿಸಲು ಇದಕ್ಕಿಂತ ಹೆಚ್ಚಿನ ಸಾಕ್ಷ್ಯವೇನು ಬೇಕು? ಆಹಾರವನ್ನಲ್ಲದೆ ಮತ್ತೇನನ್ನೂ ಉತ್ಪಾದಿಸದ ಭಾರತವು ತನ್ನ ಜನರಿಗೆ ಸಾಕಾಗುವಷ್ಟು ಆಹಾರವನ್ನು ಉತ್ಪಾದಿಸುತ್ತಿಲ್ಲ ಎಂಬುದು ಅತ್ಯಂತ ಸ್ಪಷ್ಟ ವಿಷಯ. ಅಂದರೆ ಭಾರತದ ವ್ಯವಸಾಯವು ಸೋತಿದೆಯಷ್ಟೇ ಅಲ್ಲ, ಶೋಚನೀಯವಾಗಿ ಸೋತಿದೆ ಎಂದು ಸಾಬೀತುಪಡಿಸಲು ಹೆಚ್ಚಿನ ಪುರಾವೆಗಳೇನೂ ಬೇಕಿಲ್ಲ ಎಂದು ನನಗನಿಸುತ್ತದೆ. ಇದಕ್ಕೆ ಕಾರಣವೇನು? ವ್ಯವಸಾಯವನ್ನೇ ಪೂರ್ಣವಾಗಿ ಅವಲಂಬಿಸಿರುವುದೇ ಭಾರತದ ಬಡತನಕ್ಕೆ ಕಾರಣ ಎಂಬುದು ನನ್ನ ಅಭಿಮತ. ಭಾರತದ ಜನಸಂಖ್ಯೆಯು ದಶಕದಿಂದ ದಶಕಕ್ಕೆ ಜ್ಯಾಮಿತೀಯ ಅನುಪಾತದಲ್ಲಿ ಬೆಳೆಯುತ್ತಿದೆ. ಆದರೆ ಈ ಅಪರಿಮಿತ ಜನಸಂಖ್ಯಾ ಬೆಳವಣಿಗೆಗೆ ತಕ್ಕಂತೆ ಬೇಸಾಯಕ್ಕೆ ಯೋಗ್ಯವಾದ ಭೂಮಿ ಸಾಕಷ್ಟು ಸಿಕ್ಕುತ್ತಿಲ್ಲ. ಅಲ್ಲದೆ ಆ ಪರಿಮಿತ ಭೂಮಿಯ ಫಲವತ್ತು ವರ್ಷ ವರ್ಷವೂ ಕಡಿಮೆಯಾಗುತ್ತಿರುತ್ತದೆ. ಹೀಗೆ ಭಾರತವು ಚಿಮುಟದಲ್ಲಿ ಸಿಕ್ಕಿಕೊಂಡಿದೆ. ಒಂದು ಕಡೆ ಜನಸಂಖ್ಯೆಯ ಹೆಚ್ಚಳ, ಮತ್ತೊಂದು ಕಡೆ ಫಲವತ್ತಿನ ಕ್ಷೀಣತೆಯ ಹೆಚ್ಚಳ. ಹುಳುಕು ಪ್ರಾರಂಭವಾಗಿದೆ. ಇದರಿಂದಾಗಿ ಪ್ರತಿಯೊಂದು ದಶಕದ ಕೊನೆಯಲ್ಲಿ ನೋಡಿದಾಗ ಜನಸಂಖ್ಯೆ ಮತ್ತು ಉತ್ಪಾದನೆಗಳಲ್ಲಿ ಅಸಮತೋಲನ ಮತ್ತು ಜೀವನ ಮಟ್ಟದಲ್ಲಿ ಸತತವಾದ ಇಳಿಮುಖ ಇವು ಉಳಿದಿರುತ್ತವೆ. ಈ ಜನಸಂಖ್ಯೆ ಮತ್ತು ಉತ್ಪಾದನೆಗಳಲ್ಲಿನ ವ್ಯತ್ಯಾಸ ದಶಕದಿಂದ ದಶಕಕ್ಕೆ ಭಯಂಕರ ಗತಿಯಲ್ಲಿ ಹೆಚ್ಚಾಗುತ್ತಿದೆ. ಹೀಗಾಗಿ ಇದು ಭಾರತದಲ್ಲಿ ಬಡತನ, ಹೆಚ್ಚು ಬಡತನ ಮತ್ತು ಸತತವಾದ ಬಡತನಗಳ ಪರಂಪರೆಯನ್ನೇ ಸೃಷ್ಟಿಸಿದೆ. ವ್ಯವಸಾಯ, ವಸ್ತು ಪ್ರದರ್ಶನ, ಪ್ರಾಣಿ ಪ್ರದರ್ಶನ ಅಥವಾ ಉತ್ತಮ ಗೊಬ್ಬರ ಪ್ರಚಾರಗಳನ್ನು ಮಾಡಿದರೆ ಹುಳುಕನ್ನು ಖಂಡಿತ ನಿಲ್ಲಿಸಲು ಸಾಧ್ಯವೆಂದು ನನಗೇನನ್ನಿಸುವುದಿಲ್ಲ. ವ್ಯವಸಾಯವನ್ನು ಲಾಭದಾಯಕವನ್ನಾಗಿ ಮಾಡಿದಾಗ ಮಾತ್ರ ಹುಳುಕನ್ನು ತಡೆಯಬಹುದು. ಕೈಗಾರಿಕೀಕರಣದ ಪರವಾಗಿ ಗಂಭೀರ ಪ್ರಚೋದನೆ ನೀಡುವುದನ್ನು ಬಿಟ್ಟರೆ ಭಾರತದ ವ್ಯವಸಾಯವನ್ನು ಲಾಭದಾಯಕವನ್ನಾಗಿ ಮಾಡುವ ಯಾವ ಸಾಧ್ಯತೆಯೂ ಇಲ್ಲ. ವ್ಯವಸಾಯದ ಮೇಲೆ ಭಾರವಾಗಿ ಹೇರಿಕೊಂಡಿರುವ ಹೆಚ್ಚುವರಿ ಜನಸಂಖ್ಯೆಯು ಲಾಭದಾಯಕ ವ್ಯವಸಾಯೇತರ ಕಸುಬುಗಳನ್ನು ಹಿಡಿಯುವಂತೆ ಮಾಡಲು ಔದ್ಯೋಗೀಕರಣಕ್ಕೆ ಮಾತ್ರ ಸಾಧ್ಯ. ಸಾರಾಂಶವಿಷ್ಟೇ, ಅನೇಕ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಜರ್ಮನರು ಕೈಗಾರಿಕಾ ಸಂಸ್ಥೆಗಳನ್ನು ನಾಶ ಮಾಡಿದಾಗ ಅಲ್ಲಿ ಅನೇಕ ಪುನಾರಚನಾ ಸಮಿತಿಗಳು ಅಸ್ತಿತ್ವಕ್ಕೆ ಬಂದವು. ಗುರಿ ಮತ್ತು ಉದ್ದೇಶಗಳ ದೃಷ್ಟಿಯಿಂದ ಇದೇ ಮಾದರಿಯಲ್ಲಿ ನಮ್ಮ ಪುನಾರಚನಾ ಸಮಿತಿಗಳನ್ನು ರಚಿಸಲಾಗಿದೆ. ಪುನಾರಚನೆಯ ಸಮಸ್ಯೆಗಳು ದೇಶದಿಂದ ದೇಶಕ್ಕೆ ಬೇರೆಯಾಗುತ್ತವೆ, ಬೇರೆಯಾಗಲೇಬೇಕು. ಅನೇಕ ದೇಶಗಳಲ್ಲಿ ಪುನಾರಚನೆಯ ಸಮಸ್ಯೆ ಎಂದರೆ ಹಾಳಾಗಿರುವ ಸ್ಥಾವರಗಳನ್ನು, ಯಂತ್ರಗಳನ್ನು ದುರಸ್ತಿಪಡಿಸುವುದು. ಭಾರತದಲ್ಲಿನ ಸಮಸ್ಯೆಯ ಸ್ವರೂಪ. ಕೆಲವು ರಾಷ್ಟ್ರಗಳಲ್ಲಿ ಪುನಾರಚನೆಯ ಸಮಸ್ಯೆ ಎಂದರೆ ಯುದ್ಧದಲ್ಲಿ ನಾಶವಾದ ಯಂತ್ರೋಪಕರಣ ಮತ್ತು ಸ್ಥಾವರಗಳ ಸ್ಥಾನದಲ್ಲಿ ಬೇರೆ ಯಂತ್ರೋಪಕರಣಗಳನ್ನು, ಸ್ಥಾವರಗಳನ್ನು ಸ್ಥಾಪಿಸುವುದು. ಭಾರತದಲ್ಲಿನ ಪುನಾರಚನಾ ಸಮಸ್ಯೆಯು ಯುದ್ಧದಲ್ಲಿ ತೊಡಗಿರುವ ರಾಷ್ಟ್ರಗಳು ಪರಿಶೀಲಿಸುತ್ತಿರುವ ಸಮಸ್ಯೆಗಳನ್ನು ಒಳಗೊಳ್ಳಬೇಕು. ಅಲ್ಲದೆ ಭಾರತದಲ್ಲಿನ ಪುನಾರಚನೆಯ ಸಮಸ್ಯೆಗೂ ಬೇರೆ ದೇಶಗಳಲ್ಲಿನ ಪುನಾರಚನೆಯ ಸಮಸ್ಯೆಗೂ ಸಾರತಃ ವ್ಯತ್ಯಾಸವಿದೆ ಎಂಬುದನ್ನು ನಾವು ಮರೆಯಬಾರದು. ಬೇರೆ ದೇಶಗಳಲ್ಲಿ ಈ ಮೊದಲೇ ಇದ್ದ ಕೈಗಾರಿಕೆಯನ್ನು ಮತ್ತೆ ಸ್ಥಾಪಿಸುವುದು ಹೇಗೆಂಬ ಸಮಸ್ಯೆಗೆ ಪುನಾರಚನಾ ಸಮಸ್ಯೆ. ಭಾರತದಲ್ಲಿನ ಪುನಾರಚನೆಯ ಸಮಸ್ಯೆಯು ನನಗೆ ಕಾಣುವಂತೆ ಮುಖ್ಯವಾಗಿ ಭಾರತದ ಕೈಗಾರಿಕೀಕರಣದ ಸಮಸ್ಯೆಯಾಗಿದೆ. ಈ ಸಮಸ್ಯೆಗೂ ಕೈಗಾರಿಕೆ ಮತ್ತು ಕೈಗಾರಿಕೀಕರಣಗಳ ಮರುಸ್ಥಾಪನೆಯ ಸಮಸ್ಯೆಗೂ ವ್ಯತ್ಯಾಸವಿದೆ. ಹೇಗಿದ್ದರೂ ಪಾರಂಪರಿಕ ದಾರಿದ್ರ್ಯ ನಿರ್ಮೂಲನೆಗೆ ಇದರ ಕೊನೆಯ ಉದ್ದೇಶ. ಆದ್ದರಿಂದ ವಿದ್ಯುಚ್ಛಕ್ತಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕೇಂದ್ರ ಮತ್ತು ಪ್ರಾಂತ್ಯ ಸರ್ಕಾರಗಳ ಸ್ಪರ್ಧಾತ್ಮಕ ಬೇಡಿಕೆಗಳೆಂದು ಪರಿಗಣಿಸದೆ ಮಾನವ ಜೀವನದ ದೃಷ್ಟಿಯಿಂದ ಪರಿಗಣಿಸಿ ಅವುಗಳನ್ನು ಪ್ರಾಮಾಣಿಕ ಮತ್ತು ಮುತ್ಸದ್ದಿಯ ರೀತಿಯಲ್ಲಿ ಬಗೆಹರಿಸಲು ಸಾಧ್ಯವೆಂದು ನಾನು ಆಶಿಸುತ್ತೇನೆ. ಪುನಾರಚನೆಯ ನಮ್ಮ ಹಿಂದಿನ ಪ್ರಯತ್ನಗಳು ದುಃಖದಾಯಕವಾಗಿದ್ದವೆಂಬುದನ್ನು ನಾನು ನೆನೆಸಿಕೊಂಡರೂ ನಾನು ನಿರಾಶಾವಾದದ ಧ್ವನಿಯಿಂದ ನನ್ನ ಮಾತುಗಳನ್ನು ಮುಗಿಸಲು ಇಚ್ಛಿಸುವುದಿಲ್ಲ. ಅವಶ್ಯಕತೆಯು ಹೇಗೆ ಸಂಶೋಧನೆಗೆ ಎಡೆಮಾಡಿಕೊಡುತ್ತದೆಯೋ ಅಥವಾ ಸಂಕಟವು ಹೇಗೆ ಪರಮಾತ್ಮನಲ್ಲಿ ನಂಬಿಕೆಯನ್ನು ಹುಟ್ಟಿಸುತ್ತದೆಯೋ ಹಾಗೆಯೇ ಯುದ್ಧವು ಪುನಾರಚನೆಯ ಅಗತ್ಯವನ್ನು ಹುಟ್ಟಿಸುತ್ತದೆ. ಆದರೆ ಶೋಚನೀಯ ಸಂಗತಿಯೆಂದರೆ ಹೀಗೆ ಯುದ್ಧದಿಂದ ಹುಟ್ಟಿದ ಈ ಅಗತ್ಯವು ಶಾಂತಿ ಬಂದಾಗ ಸಾಯುವಂತೆ ತೋರುತ್ತದೆ. ಭಾರತದಲ್ಲಿ ಭಾರತೀಯ ಕೈಗಾರಿಕಾ ಆಯೋಗ ಮತ್ತು ಭಾರತೀಯ ಯುದ್ಧ ಸಾಮಗ್ರಿ ಮಂಡಳಿಗಳು ಕೈಗೆತ್ತಿಕೊಂಡಿದ್ದ ಪುನಾರಚನೆಯ ಯೋಜನೆಗೆ ಕಳೆದ ಯುದ್ಧದ ನಂತರ ಒದಗಿದ ಗತಿ ಇದೆ. ಈಗ ಪುನಾರಚನೆಯ ಯೋಜನೆಯನ್ನು ಕೃಶವಾಗಲು, ಅಳಿಸಿ ಹೋಗಲು ಬಿಡುವುದಿಲ್ಲ ಎಂಬ ವಿಶ್ವಾಸ ನನಗಿದೆ. ಈ ಯುದ್ಧವು ಭಾರತದಲ್ಲಿ ಬಡತನ ಹೇಗಿರುತ್ತದೆ ಎಂಬುದರ ಬಗ್ಗೆ ವಿಲಿಯಂ ಜೇಮ್ಸ್ ಹೇಳಿದಂತೆ ಪರಿಣಾಮಕಾರಿ ಸತ್ಯದ ಕಟು ಅರ್ಥವನ್ನು ನಮಗೆ ತಿಳಿಸಿಕೊಟ್ಟಿದೆ. ಹಿಂದಿನ ಯುದ್ಧದ ರಾಜ್ಯನೀತಿಜ್ಞರಿಗೆ ಬಡತನದ ಈ ಶಕ್ತಿಯುತವಾದ ಅರ್ಥ ಗೊತ್ತಾಗಲಿಲ್ಲ. ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೂ ಭಾರತೀಯ ವಲಸಿಗರಿಗೂ ಸಹಾಯ. ಸ್ಥಾಯಿ ಆರ್ಥಿಕ ಸಮಿತಿಯಿಂದ ಮನ್ನಣೆ ಪಡೆದ ಸೂಚನೆಗಳು. ಭಾರತ ಸರ್ಕಾರದಲ್ಲಿ ಆರ್ಥಿಕ ಸದಸ್ಯರಾಗಿದ್ದ ಸನ್ಮಾನ್ಯ ಸರ್ ಜೆರೆಮಿ ರೇಸ್ಮನ್ ಅವರ ಅಧ್ಯಕ್ಷತೆಯಲ್ಲಿ ನವೆಂಬರ್ 20, 1943 ನವದೆಹಲಿಯಲ್ಲಿ ಜರುಗಿದ ಸ್ಥಾಯಿ ಆರ್ಥಿಕ ಸಮಿತಿಯ ಸಭೆಯಲ್ಲಿ ಎರಡು ಸೂಚನೆಗಳನ್ನು ಒಪ್ಪಿಕೊಳ್ಳಲಾಯಿತು. ಅವೆಂದರೆ, ವೈಜ್ಞಾನಿಕ ಮತ್ತು ತಾಂತ್ರಿಕ ವಿಷಯಗಳಲ್ಲಿ ಶಿಕ್ಷಣ ಪಡೆಯುತ್ತಿರುವ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವುದು ಮತ್ತು ಯುದ್ಧ ವಲಯಗಳಿಂದ ವಲಸೆ ಬಂದವರ ಮತ್ತು ಅಲ್ಲಿ ಸೆರೆ ಹಿಡಿಯಲ್ಪಟ್ಟವರ ಅವಲಂಬಿತರಿಗಾಗಿ ಖರ್ಚು ಮಾಡುವುದು. ಇವುಗಳಲ್ಲಿನ ಮೊದಲನೆಯ ಸೂಚನೆಯು 5 ವರ್ಷಗಳವರೆಗೆ ಪ್ರತಿ ವರ್ಷ 3 ಲಕ್ಷ ರೂಪಾಯಿಗಳನ್ನು, ಎರಡನೆಯ ಸೂಚನೆಯು 1944-45 ₹225 ಲಕ್ಷವನ್ನು ಒಳಗೊಳ್ಳುವುದು. ವಿದ್ಯಾರ್ಥಿ ವೇತನಗಳು. ಹೈಸ್ಕೂಲ್ ಮಟ್ಟವನ್ನು ಮುಟ್ಟಿದ ಪರಿಶಿಷ್ಟ ಜಾತಿಗಳವರು ಉನ್ನತ ವ್ಯಾಸಂಗ ಮಾಡಲು ಇಚ್ಛಿಸಿದರೆ ಅವರಿಗೆ ಸಹಾಯ ಮಾಡುವ ಸಲುವಾಗಿ ಪ್ರತಿ ವರ್ಷ 3 ಲಕ್ಷ ರೂಪಾಯಿಗಳಂತೆ 5 ವರ್ಷಗಳವರೆಗೆ ವಿದ್ಯಾರ್ಥಿ ವೇತನಗಳನ್ನು ಮಂಜೂರು ಮಾಡಬೇಕೆಂದು ಸೂಚಿಸಲಾಯಿತು. ಭಾರತದಲ್ಲೂ ವಿದೇಶಗಳಲ್ಲೂ ವೈಜ್ಞಾನಿಕ ಮತ್ತು ತಾಂತ್ರಿಕ ವಿಷಯಗಳನ್ನು ಓದುವವರಿಗೆ ವಿದ್ಯಾರ್ಥಿ ವೇತನಗಳನ್ನು ನೀಡಲಾಗುವುದು. ಸಮಿತಿಯು ಈ ಸೂಚನೆಯನ್ನು ಒಪ್ಪಿಕೊಂಡಿತು.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
2: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
1: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
2: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮುಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
2: ನನ್ ಮಗಳ ರಿಸಲ್ಟ್ ಅಂತೂ ಅದ್ಭುತವಾಗಿ ಬಂದಿದೆ, ಆದ್ರೆ ಮುಂದೇನು ಅನ್ನೋದೇ ದೊಡ್ಡ ಟೆನ್ಷನ್. IIT ನೀಟ್ ಕೋಚಿಂಗ್ಗೆ ಬೇರೆ ಊರಿಗೆ ಮಕ್ಕಳನ್ನ ಕಳ್ಸೋಕೆ ಮನ್ಸೇ ಬರಲ್ಲ ರೀ.
3: ಯಾಕೆ ಯೋಚನೆ ಮಾಡ್ತೀರಾ? ಈಗ ರಾಜಸ್ಥಾನದ ಕೋಟದಲ್ಲಿ ಸಿಗೋ ಶಿಕ್ಷಣ ನಮ್ಮ ಶಿವಮೊಗ್ಗದಲ್ಲಿ ಸಿಗ್ತಾ ಇದೆ ಅಲ್ಲ, ನಮ್ಮ ವೇದಿಕ್ ಎಕ್ಸ್ಪರ್ಟ್ PU ಕಾಲೇಜ್ನಲ್ಲಿ.
4: ಹೌದು, ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಾಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್. 100,000 ಅಧಿಕ IITians ಮತ್ತು ವೈದ್ಯರನ್ನು ಸೃಷ್ಟಿಸಿದ 45 ವರ್ಷಗಳ ಪರಂಪರೆ ಈಗ ನಮ್ಮ ಮನೆ ಬಾಗಿಲಲ್ಲೇ.
2: ಹಾಗಾದ್ರೆ ಕೋಟಾದ ಅದೇ ಸ್ಟಡಿ ಮಟೀರಿಯಲ್, ಅದೇ ತರಬೇತಿ ಇಲ್ಲೇ ಸಿಗುತ್ತೆ ಅಂದಂಗಾಯ್ತು.
3: ಖಂಡಿತ, ಮನೆಯೂಟದ ಹಿತದ ಜೊತೆಗೆ ಒತ್ತಡವಿಲ್ಲದ ರಾಷ್ಟ್ರ ಮಟ್ಟದ ಕಲಿಕೆ ಅಂದ್ರೆ ಅದು ವೇದಿಕ್ ಎಕ್ಸ್ಪರ್ಟ್ಸ್ನಲ್ಲಿ ಮಾತ್ರ.
4: 2026-27 ಅಡ್ಮಿಷನ್ ಪ್ರಾರಂಭವಾಗಿದೆ, ಕೆಲವೇ ಕೆಲವು ಸೀಟ್ ಉಳಿದಿವೆ. ತಕ್ಷಣ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜ್, ಮೈತ್ರಿ ಕಾಂಪ್ಲೆಕ್ಸ್ BH ರಸ್ತೆ ಮತ್ತು ಕೋಟೆ ರಸ್ತೆ ಕ್ಯಾಂಪಸ್ ಶಿವಮೊಗ್ಗ. ಕರೆ ಮಾಡಿ 9036054066. ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜ್, ನಿಮ್ಮ ಕನಸಿನ ಭವಿಷ್ಯಕ್ಕೆ ಅಸಲಿ ರೋಡ್ ಮ್ಯಾಪ್.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಊಟದ ವಿಷಯಕ್ಕೆ ಅಂತ ಬಂದಾಗ ಒಬ್ಬೊಬ್ಬರ ಆಯ್ಕೆ ಒಂದೊಂದು ರೀತಿಯಲ್ಲಿರುತ್ತೆ. ಕೆಲವರಿಗೆ ವೆಜಿಟೇರಿಯನ್ ಇಷ್ಟ ಆದರೆ ಇನ್ನು ಕೆಲವರಿಗೆ ನಾನ್ ವೆಜ್ ಇಷ್ಟ ಆಗುತ್ತೆ. ಮನೆಯಲ್ಲಿ ನಾನ್ ವೆಜ್ ತಿನ್ನೋ ಸಂಪ್ರದಾಯ ಇಲ್ಲದೇ ಇರೋರು ಕೂಡ ಕೆಲವೊಂದು ಸಮಯದಲ್ಲಿ ನಾನ್ ವೆಜ್ಜನ್ನು ತಿನ್ನೋ ಅಭ್ಯಾಸ ಕೂಡ ಮಾಡ್ಕೊಂಡಿರ್ತಾರೆ. ಮನೆಯಲ್ಲೇ ತಿಂದೇ ಇದ್ದರೂ ಔಟ್ಸೈಡ್ ಹೋಟೆಲ್ಗಳಲ್ಲಿ ಅಥವಾ ರೆಸ್ಟೋರೆಂಟ್ಗಳಲ್ಲಿ ಸಿಗುವಂತಹ ನಾನ್ ವೆಜ್ಜನ್ನು ತಿಂದು ಸವಿಯೋದು ಉಂಟು. ಇನ್ನೂ ಕೆಲವರು ನಾನ್ ವೆಜ್ ತಿನ್ನೋರ ಮನೆಯಲ್ಲಿ ವೆಜ್ ತಿನ್ನೋರು ಇರ್ತಾರೆ. ಈ ರೀತಿಯಲ್ಲಿ ಈ ಊಟ ತಿಂಡಿ ವಿಷಯದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಭಿನ್ನಾಭಿಪ್ರಾಯವನ್ನು ಹೊಂದಿರ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅವರವರ ಇಷ್ಟಕ್ಕೆ ತಕ್ಕಂತೆ ಆಹಾರವನ್ನು ಸೇವನೆ ಮಾಡೋದು ಅವರವರ ಒಂದು ಆಯ್ಕೆಗೆ ಬಿಟ್ಟಿರುವಂಥ ವಿಷಯ. ಏನೇ ಹೇಳಿ ಸ್ನೇಹಿತರೆ, ಈ ನಾನ್ ವೆಜ್ ವಿಷಯಕ್ಕೆ ಅಂತ ಬಂದಾಗ ಸಾಕಷ್ಟು ಜನರ ಬಾಯಲ್ಲಿ ನೀರು ಬರುತ್ತೆ. ವಾವ್, ಇವತ್ತು ನಾನ್ ವೆಜ್ಜಾ? ಹಾಗಾದರೆ ಇವತ್ತು ಫುಲ್ ಬ್ಯಾಟಿಂಗೇ ಇರುತ್ತೆ, ಭರ್ಜರಿ ಭೋಜನ, ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತ ಹೇಳೋರು ಸಾಕಷ್ಟು ಜನ ಇದ್ದಾರೆ. ನಾನ್ ವೆಜ್ ಪ್ರಿಯರಿಗಂತೂ ಏನು ಕಡಿಮೆ ಇಲ್ಲ. ವೀಕೆಂಡ್ ಆದರೆ ಫಸ್ಟ್ ನೆನಪಾಗೋದೇ ನಾನ್ ವೆಜ್ ಅಡುಗೆಗಳು. ಅದರಲ್ಲೂ ಭಾನುವಾರ ಅಂತೂ ಸ್ಪೆಷಲ್ ಇದ್ದೇ ಇರುತ್ತೆ ನಾನ್ ವೆಜ್ ತಿನ್ನುವಂಥವರ ಮನೆಗಳಲ್ಲಿ. ಯಾರೆಲ್ಲ ನಾನ್ ವೆಜ್ ಪ್ರಿಯರಿದ್ದಾರೋ, ನಾನ್ ವೆಜ್ ತಿನ್ನಲಿಕ್ಕೆ ಯಾರಿಗೆಲ್ಲ ಇಷ್ಟನೋ ಅವರಿಗೆಲ್ಲ ಈ ದಿನ ಈ ವಿಶೇಷ ರೆಸಿಪಿಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ಚಿಕನ್ ಮಸಾಲ ಮತ್ತು ಚಿಕನ್ ಸಾಂಬಾರ್. ಚಿಕನ್ ಅನ್ನೋ ವಿಷಯಕ್ಕೆ ಬಂದರೆ ಒಂದಲ್ಲ ಎರಡಲ್ಲ, ಸಾಕಷ್ಟು ಬಗೆಯಲ್ಲಿ ಇದರಲ್ಲಿ ತರೇವಾರಿ ರೆಸಿಪಿಗಳನ್ನು ಮಾಡ್ಬೋದು. ಚಿಕನ್ ಸಾಂಬಾರ್, ಚಿಕನ್ ಕರಿ, ಗ್ರೇವಿ, ಸುಕ್ಕ, ಫ್ರೈ, ಕಬಾಬು, ಪುದೀನ ಚಿಕನ್, ಕೊತ್ತಂಬರಿ ಚಿಕನ್, ಮಸಾಲ ಚಿಕನ್, ಜಿಂಜರ್ ಚಿಕನ್, ಚಿಕನ್ ಬಿರಿಯಾನಿ, ಚಿಕನ್ ಗ್ರೇವಿ. ಸೊ ಒಂದಲ್ಲ ಎರಡಲ್ಲ ತರೇವಾರಿ ರೆಸಿಪಿಗಳನ್ನು ಮಾಡ್ಬೋದು ಚಿಕನನ್ನು ಬಳಸಿ. ಈ ಚಿಕನ್ ಅನ್ನ ಹೆಚ್ಚಾಗಿ ಬಳಸೋದು ನಾವೊಂದು ಟೈಮ್ ಹೇಳಿದ್ದೆ ಸ್ನೇಹಿತರೆ, ಇದು ಬೇಗ ಕುಕ್ ಆಗತ್ತೆ ಅಂತ. ಬೇಗ ಬೇಯುತ್ತೆ, ಜೊತೆಗೆ ತುಂಬ ಸಮಯ ಹಿಡಿಯೋದಿಲ್ಲ, ಫಟಾಫಟ್ ಅಂತ ಮಾಡ್ಬೋದು ಚಿಕನ್ ರೆಸಿಪಿಗಳನ್ನು. ಆದರೆ ಮಟನ್ ಆದರೆ 8-10 ವಿಷಿಲ್ ಹಾಕ್ಸ್ಲೇಬೇಕು, ಚೆನ್ನಾಗಿ ಬೇಯಬೇಕು ಅದು. ಅದು ಬೇಗ ಬೇಯೋದೇ ಇಲ್ಲ ಮಟನು. ಸೊ ಅದಕ್ಕೋಸ್ಕರ ಸಾಕಷ್ಟು ಜನರು ಚಿಕನನ್ನೇ ಉಪಯೋಗ ಮಾಡೋದುಂಟು. ಇನ್ನು ಕೆಲವರು ಚಿಕ್ಕ ಚಿಕನ್ನು, ಮಟನ್ನು, ಬೋಟಿ, ಲಿವರು ಇವೆಲ್ಲವನ್ನ ಇಷ್ಟಪಟ್ಟು ತಿನ್ನೋದು ಉಂಟು. ಸೊ ನಾನು ಆಗಲೇ ಹೇಳ್ದಾಗೆ ಈ ಅಡುಗೆ ವಿಷಯಕ್ಕೆ ಅಂತ ಬಂದಾಗ ಒಬ್ಬೊಬ್ಬರ ಒಂದು ಆಯ್ಕೆ ಒಂದೊಂದು ರೀತಿಯಲ್ಲಿ ಇರುತ್ತೆ. ಇವ್ರಿಗೆ ಇದೇ ಬೇಕು ಅದೇ ಬೇಕು ಅಂತ ಜಡ್ಜ್ ಮಾಡಲಿಕ್ಕೆ ಆಗೋದೇ ಇಲ್ಲ.

0: ಅಧ್ಯಾಯ
1: ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ.

0: ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರಿದ್ದಾರೆ. ಈ ದಿನ ರೋಷನ್ ಸರ್ ಅವರು ನಾನ್ ವೆಜ್ ರೆಸಿಪಿಗಳನ್ನು ತಿಳಿಸ್ಕೊಡ್ಲಿಕ್ಕೆ ರೆಡಿಯಾಗಿದ್ದಾರೆ. ಅದರಲ್ಲೂ ಸ್ಪೆಷಲ್ ಆಗಿ ಚಿಕನ್ ಮಸಾಲ ರೆಸಿಪಿ. ಸ್ನೇಹಿತರೆ, ಈ ಚಿಕನ್ ಮಸಾಲ ರೆಸಿಪಿಯನ್ನು ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಯಾವ ಮೆಥಡಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನು ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರಿಂದ ಕೇಳೋಣ.
3: ಈ ಸ್ಪೆಷಲ್ ಆದಂತಹ ಚಿಕನ್ ಮಸಾಲ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸುಮಾರು 600 ಗ್ರಾಂನಷ್ಟು ಸ್ಕಿನ್ ಔಟ್ ಚಿಕನ್ನ ನಾನು ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ. ಇದನ್ನು 5 ಗಂಟೆ ನಾನು ಫ್ರೀಸರಲ್ಲಿ ಬಿಟ್ಟಿದ್ದೆ, ಯಾಕಂದರೆ ಚಿಕನ್ ಸಾಫ್ಟ್ ಆಗಿ ಬರುತ್ತೆ, ನಾರಾಗಿರೋದಿಲ್ಲ ಅಂತ. ಸೊ ಫಸ್ಟ್ ಮ್ಯಾರಿನೇಷನ್ಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ, 1/4 ಟೇಬಲ್ ಸ್ಪೂನಷ್ಟು ಬ್ಯಾಡಗಿ ಮೆಣಸಿನ ಪುಡಿ, 1/4 ಚಮಚ ಮಾತ್ರ ಇಲ್ಲಿ ಅರಿಶಿನನ ಹಾಕೋಬೇಕು. ಅದ್ರ ಜೊತೆಗೆ 1/4 ಕಪ್ನಷ್ಟು ಮೊಸರನ್ನು ಹಾಕೋಬೇಕು. 200 ಗ್ರಾಮ್ ಪ್ಯಾಕೆಟ್ ತಂದರೆ ಅದರಲ್ಲಿ 1/2ಕ್ಕಿಂತ ಸ್ವಲ್ಪ ಕಮ್ಮಿ ಮೊಸರನ್ನು ಇಲ್ಲಿ ಸೇರಿಸ್ಕೋಬೇಕು. ಇದೆಲ್ಲದನ್ನು ಸೇರಿಸ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ನಾವು ಕಂಬೈನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ನಂದಿನಿ ಮೊಸರನ್ನು ಉಪಯೋಗ ಮಾಡಿದ್ದೀನಿ, ಹಾಗೆಯೇ ಫ್ರೆಶ್ ಮೊಸರನ್ನು ಹಾಕೋಬೇಕು. ನೀವು ಒಂದು 2-3 ದಿನದ ಹಿಂದೆ ಮೊಸರು ಹಾಕಿದರೆ ಏನಾಗುತ್ತೆ, ಅದು ಸ್ವಲ್ಪ ಹುಳಿ ಬಂದಿರುತ್ತೆ. ಅದು ಹುಳಿ ಬಂದರೆ ನಾವು ಚಿಕನ್ ತಿನ್ನುವಾಗ ಕೂಡ ಅದು ನಿಮಗೆ ಫೀಲ್ ಆಗ್ಬೋದು. ಅದಕ್ಕೋಸ್ಕರನೇ ಫ್ರೆಶ್ ಮೊಸರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಮಿನಿಮಮ್ 1/2 ಗಂಟೆ ಇದನ್ನು ಹಾಗೆಯೇ ಬಿಟ್ಬಿಡಬೇಕು. 1/4 ಗಂಟೆ ಬಿಟ್ಟರೆ ಸಾಕು, ಅದಾದಮೇಲೆ ನೀವು ಬೇರೆ ಪ್ರಿಪರೇಷನ್ ಮಾಡೋತ್ತಿಗೆ ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ. ಇವಾಗ 1/4 ಗಂಟೆ ಆಗಿದೆ. ಸೊ ಇವಾಗ ಒಂದು ಪ್ಯಾನಿಗೆ ನಾನು 1/4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ನೀವು ಎಣ್ಣೆ, ತುಪ್ಪ ಏನು ಬೇಕಾದರೂ ಬಳಕೆ ಮಾಡಬಹುದು. ಎಣ್ಣೆ ಬಿಸಿ ಆದಮೇಲೆ 7-8 ಇಲ್ಲಿ ಲವಂಗಗಳನ್ನು ಹಾಕ್ಕೋಬೇಕು. ಹಾಗೆಯೇ 3-4 ತುಂಡು ಚಕ್ಕೆಯನ್ನು ಹಾಕ್ಕೋಬೇಕು. ನಾನು ತೋರಿಸ್ತಾ ಇದ್ದೀನಿ ಎಷ್ಟು ದೊಡ್ಡದು ಅಂತ. 1 ಅನಾನಸ್ ಹೂವು, 1/3 ಇದ್ದರೂ ಸಾಕು, 1 ಇದ್ದರೂ ತೊಂದರೆ ಇಲ್ಲ. ಹಾಗೆಯೇ 3 ಏಲಕ್ಕಿಗಳನ್ನು ಹಾಕೋಬೇಕು. 1 ಸಣ್ಣ ತುಂಡು ಜಾಪತ್ರೆಯನ್ನು ಹಾಕ್ಕೋಬೇಕು. ಹಾಗೆಯೇ ಕಲ್ಲು 1-2 ಪೀಸ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಇದರ ಜೊತೆಗೆ 1 ನಾನು ಇಲ್ಲಿ ಬೇ ಲೀಫ್, ಅಂದರೆ ನಾವು ಪಲಾವ್ ಎಲೆಯನ್ನು ಅಂತೀವಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು 1 ಸಲ ಚೆನ್ನಾಗಿ ಅದನ್ನು ನೀವು ರೋಸ್ಟ್ ಮಾಡ್ಕೋಬೇಕು. ಇಲ್ಲಿ ಉರಿನ ಸಣ್ಣದಾಗೆ ಇಟ್ಕೊಳ್ಳಿ, ಎಣ್ಣೆ ಬಿಸಿ ಆದಮೇಲೆ ಯಾವಾಗಲೂ ಉರಿನ ಸಣ್ಣದಾಗಿ ಇಟ್ಕೊಂಡು ಇವಾಗ ನಾನು ಈರುಳ್ಳಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1/4 ಕೆಜಿಯಷ್ಟು ಈರುಳ್ಳಿನ ಬಳಕೆ ಮಾಡಿದ್ದೀನಿ. ದೊಡ್ಡ ಗಾತ್ರದ 3-4 ಈರುಳ್ಳಿಗಳು ಬೇಕಾಗ್ತದೆ. ಈರುಳ್ಳಿನೇ ಇಲ್ಲಿ ತುಂಬ ಇಂಪಾರ್ಟೆಂಟ್, ಅದಕ್ಕೋಸ್ಕರ ನಾನು ಹೇಳಿರೋ ಪ್ರಮಾಣದಲ್ಲಿ ನೀವು ಹಾಕ್ಕೋಬೇಕಾಗುತ್ತೆ. ಹಾಗೆಯೇ ಈರುಳ್ಳಿನ ಹಾಕ್ಕೊಂಡು ಇದು ಸ್ವಲ್ಪ ಬಾಡಬೇಕು, ಅದಕ್ಕೋಸ್ಕರ ಇವಾಗ ಫಸ್ಟಿಗೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಉಪ್ಪನ್ನು ಸೇರಿಸ್ಕೊಂಡು ಫ್ಲೇಮ್ನ ಮೀಡಿಯಮ್ಮಲ್ಲಿಟ್ಟು ಇದನ್ನು ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಪ್ರತಿ ಸಲ ನಾನು ಹೇಳ್ತೀನಿ ಜಾಸ್ತಿ ಕಂದು ಬಣ್ಣ ತರಬೇಡಿ ಅಂತ, ಆದರೆ ಈ ಸಲ ಹೇಳ್ತಾ ಇದ್ದೀನಿ ಇದನ್ನು ತುಂಬ ಕಂದು ಬಣ್ಣಕ್ಕೆ ನೀವು ತರಬೇಕಾಗುತ್ತೆ. ನಾವು ಈರುಳ್ಳಿ ಬಜೆ ಎಲ್ಲ ಮಾಡೋತ್ತಿಗೆ ಏನು ಪರಿಮಳ ಬರುತ್ತೋ ಅದೇ ಪರಿಮಳ ಬರುತ್ತೆ. ಸೊ 1 ಸಲ ಚೆನ್ನಾಗಿ ಅದು ಬ್ರೌನ್ ಕಲರ್ ಬಂದ ಮೇಲೆ ಇದಕ್ಕೆ ಮನೆಯಲ್ಲೇ ಮಾಡಿರುವಂತಹ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಹಾಕಿದ್ದೀನಿ. ಇದನ್ನು ಹಾಕ್ಕೊಂಡು ಅದರದ್ದು ಹಸಿ ಸ್ಮೆಲ್ ಹೋಗೋ ತನಕ ನೀವು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. 1-2-3 ನಿಮಿಷ ಆಗಿದೆ, ಅದು ಚೆನ್ನಾಗಿ ಪರಿಮಳ ಕೂಡ ಬರ್ತಾ ಇದೆ. ಇದಕ್ಕೆ 1/4 ಚಮಚದಷ್ಟು ಅರಿಶಿನ, ಮತ್ತೆ 1/4 ಟೇಬಲ್ ಸ್ಪೂನಷ್ಟು ಬ್ಯಾಡಗಿ ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1/4 ಟೀಸ್ಪೂನಷ್ಟು ಮಾತ್ರ ಇಲ್ಲಿ ನಾನು ಜೀರಿಗೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಫ್ಲೇಮ್ನ ಕಮ್ಮಿ ಮಾಡಿ, ಯಾವಾಗಲೂ ಪೌಡರ್ಗಳನ್ನು ಹಾಕೋತ್ತಿಗೆ ಫ್ಲೇಮ್ನ ಕಮ್ಮಿ ಮಾಡಬೇಕು, ಎಣ್ಣೆಗೆ ಡೈರೆಕ್ಟ್ ಹಾಕೋತ್ತಿಗೆ ಕಮ್ಮಿ ಮಾಡಿ 1 ಸಲ ಮಿಕ್ಸ್ ಮಾಡಿಕೊಂಡು ಆಮೇಲೆ 3 ಟೊಮೆಟೋದ ಪೇಸ್ಟನ್ನು ಮಾಡ್ಕೊಂಡು ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಪೇಸ್ಟನ್ನು ಸೇರಿಸ್ಕೊಂಡು ಅದರಿಂದ ಎಣ್ಣೆ ಸಪ್ರೇಟ್ ಆಗೋ ತನಕ ನೀವು ಚೆನ್ನಾಗಿ ಅದನ್ನು ಆ ಎಣ್ಣೆ ಜೊತೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಮಾಡ್ತಾ ಮಾಡ್ತಾ ಇದಕ್ಕೆ 3 ಹಸಿಮೆಣಸಿನಕಾಯಿನ ಕೂಡ ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ಈರುಳ್ಳಿನ ಕಂದು ಬಣ್ಣ ತಂದಿರೋದ್ರಿಂದ ಅದು ಸ್ವಲ್ಪ ಸಿಹಿ ಇರುತ್ತೆ, ಅದಕ್ಕೋಸ್ಕರನೇ ಇಲ್ಲಿ 3 ಹಸಿಮೆಣಸಿನಕಾಯಿ ಕೂಡ ನಮಗೆ ಬೇಕಾಗುತ್ತೆ. ಇದನ್ನು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಇದಕ್ಕೆ 1/4 ಕಪ್ನಷ್ಟು ಮಾತ್ರ ನೀರನ್ನು ಹಾಕ್ಕೋಬೇಕು. ಚಿಕನ್ ಹಾಕಿದ್ಮೇಲೆ ಚಿಕನ್ ಕೂಡ ನೀರನ್ನು ಬಿಡೋದ್ರಿಂದ 1/4 ಕಪ್ನಷ್ಟು ನೀರನ್ನು ಹಾಕಿ 1 ಸಲ ಚೆನ್ನಾಗಿ ನೀವು ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಕಂಬೈನ್ ಆದಮೇಲೆ ಇದಕ್ಕೆ ನೀವು ತಗೊಂಡಿರುವಂತಹ ಚಿಕನ್ ಏನಿದೆ ಆ ಚಿಕನ್ನ ಇಲ್ಲಿ ನೀವು ಸೇರಿಸ್ಕೋಬೇಕಾಗುತ್ತೆ. ಇವಾಗ ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ, 1/2 ಗಂಟೆ ಆಗಿದೆ. ಸೊ ಈ ಚಿಕನ್ನ ನಾನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
2: ಮಿಕ್ಸ್ ಮಾಡ್ಕೊಂಡಂತಹ ಚಿಕನ್ನ 10-15 minutes ಆ ಗ್ರೇವಿಯಲ್ಲಿ ಬೇಯಿಸ್ಕೊಂಡ್ರೆ ಚಿಕನ್ ಮಸಾಲ ರೆಡಿ ಆಗುತ್ತೆ. ಬಿಸಿ ಬಿಸಿ ಅನ್ನಕ್ಕೆ, ರೊಟ್ಟಿ, ಚಪಾತಿ, ದೋಸೆ, ಪರೋಟಕ್ಕೂ ಕೂಡ ಈ ಚಿಕನ್ ಗ್ರೇವಿ ಮ್ಯಾಚ್ ಆಗುತ್ತೆ. ಅದರಲ್ಲೂ ಸ್ಪೆಷಲ್ಲಾಗಿ ಇಲ್ಲಿ ಏನು ಮಸಾಲೆನ ರುಬ್ಕೊಳ್ಳದೆ ಮಾಡಿರುವಂತಹ ಚಿಕನ್ ಮಸಾಲ ಇದಾಗಿದೆ. ಇದರೊಟ್ಟಿಗೆ ಬ್ಯಾಚುಲರ್ಸ್ಗೆ ಇದು ಹೇಳಿ ಮಾಡಿಸಿದಂತಹ ಚಿಕನ್ ಮಸಾಲ ಆಗಿದೆ. ಅವರಿಗೆಲ್ಲ ಈ ರೀತಿಯ ಸಿಂಪಲ್ ಅಡುಗೆಗಳು ಇಷ್ಟ ಆಗುತ್ತೆ. ಬೇಗನೂ ಆಗುತ್ತೆ, ಹಾಗೆ ಸುಲಭವಾಗಿ ಮಾಡ್ಕೊಳ್ಬೋದು ಕೂಡ. ಈ ಚಿಕನ್ ಮಸಾಲ ಗ್ರೇವಿಯನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಟ್ರು ರೋಷನ್ ಸರ್ ಅವರು. ಇದರೊಟ್ಟಿಗೆ ಮತ್ತೊಂದು ವಿಶೇಷವಾಗಿರುವಂತಹ ಸ್ಪೆಷಲ್ ಚಿಕನ್ ರೆಸಿಪಿ ಬಗ್ಗೆ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರಿಂದ ಚಿಕನ್ ಮಸಾಲವನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಈ ರೀತಿಯ ಒಂದು ರೆಸಿಪಿಗಳು ಬ್ಯಾಚುಲರ್ಸ್ಗೆ ತುಂಬಾ ಸೂಕ್ತ ಅನಿಸುತ್ತೆ. ಯಾಕಪ್ಪ ಅಂದರೆ ಸುಲಭ, ಜೊತೆಗೆ ಬೇಗ ಕೂಡ ಆಗುತ್ತೆ. ಇದರೊಟ್ಟಿಗೆ ಸಾಂಪ್ರದಾಯಿಕವಾದಂತಹ ಚಿಕನ್ ಸಾಂಬಾರನ್ನು ಕೂಡ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಅವರು. ಸೊ ತಡ ಮಾಡೋದು ಬೇಡ, ಈ ಚಿಕನ್ ಸಾಂಬಾರನ್ನು ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಜೊತೆಗೆ ಯಾವ ಒಂದು ಮೆಥಡಲ್ಲಿ ಇದನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿತಾ ಹೋಗೋಣ.
3: ತುಂಬ ಹಳೆ ಪದ್ಧತಿಯನ್ನು ಉಪಯೋಗ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿ ಮಾಡುವಂತಹ ಚಿಕನ್ ಸಾರು ಇದು. ಮನೆಯಲ್ಲಿರೋರು ಎಲ್ಲರೂ ತುಂಬ ಎಂಜಾಯ್ ಮಾಡಿಕೊಂಡು ತಿನ್ನುವಂತಹ ಸಾರು. ಹಾಗೆಯೇ ಎಲ್ಲ ತಿಂಡಿಗಳ ಜೊತೆ ಕೂಡ ಇದು ಒಂದು ಅದ್ಭುತ ಕಾಂಬಿನೇಷನ್ ಅಂದರೆ ತಪ್ಪಾಗೋದಿಲ್ಲ. ಈ ಕೋಳಿ ಸಾರನ್ನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನೋಡಿ, ಒಂದು ಕಟ್ಟನಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತಗೊಂಡಿದ್ದೀನಿ. ಇದನ್ನು ನೀವು ಚೆನ್ನಾಗಿ ತೊಳೆದು ಅದರಲ್ಲಿ ಕಡ್ಡಿ ಕಸ ಏನಿದೆ ಅದನ್ನೆಲ್ಲ ಕ್ಲೀನಾಗಿ ತೆಕ್ಕೊಂಡು ಸುಮಾರು ಒಂದು ಕಟ್ಟು ತಗೋಬೇಕು. ದೊಡ್ಡ ಕಟ್ಟು ಬೇಡ, ನಾನು ತೋರಿಸಿರುವಷ್ಟು ಸಾಕು. ಇಲ್ಲಿ ಒಂದು 600 ಗ್ರಾಂನಷ್ಟು ಚಿಕನ್ನ ನಾನು ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ. ಯಾವಾಗಲೂ ಸ್ಕಿನ್ ಔಟ್ ಚಿಕನ್ ತಿನ್ನೋದು ಒಳ್ಳೇದು, ಯಾಕಂದರೆ ಸ್ಕಿನ್ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೇದಲ್ಲ ಅಂತ ನಾನು ಇಲ್ಲಿ ಸ್ಕಿನ್ ಔಟ್ ಚಿಕನ್ನ ತಗೊಂಡಿದ್ದೀನಿ. ಇವಾಗ ಒಂದು ಬಾಣಲೆಯಲ್ಲಿ 8-10 ಬ್ಯಾಡ್ಗಿ ಮೆಣಸುಗಳನ್ನು ಹಾಕ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಇಲ್ಲಿ ಧನಿಯಾನ ಸೇರಿಸ್ಕೋಬೇಕು. ಹಾಗೆಯೇ 1 ಟೀಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ 1 ಟೀಸ್ಪೂನಷ್ಟು ಗಸಗಸೆ ಬೇಕಾಗುತ್ತೆ. ಗಸಗಸೆ ಹಾಕೋದ್ರಿಂದ ಸ್ವಲ್ಪ ಗ್ರೇವಿ ತಿಕ್ಕಾಗುತ್ತೆ. ಹಾಗೆಯೇ ಗೋಡಂಬಿ ಒಂದು 6-8. ಇದರ ಜೊತೆಗೆ ಒಂದು ಸ್ವಲ್ಪನೇ ಸ್ವಲ್ಪ ನೋಡಿ, 1-3 ಲವಂಗ, 1 ತುಂಡು ಚಕ್ಕೆ, 1 ಏಲಕ್ಕಿನ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಒಂದು 10-15 ಬೆಳ್ಳುಳ್ಳಿಗಳನ್ನು ಸಿಪ್ಪೆ ಸುಲಿದು ಇದಕ್ಕೆ ಸೇರಿಸ್ಕೋಬೇಕು. ಹಾಗೆಯೇ 1/2 ಇಂಚಿನಷ್ಟು ಶುಂಠಿನ ಹಾಕ್ಕೋಬೇಕು. ಬೆಳ್ಳುಳ್ಳಿ ಜಾಸ್ತಿ ಮಾಡಿದರೂ ಪರವಾಗಿಲ್ಲ, ಶುಂಠಿ ಜಾಸ್ತಿ ಮಾಡಕ್ಕೆ ಹೋಗಬೇಡಿ. ಹಾಗೆಯೇ 1/2 ಹೆಚ್ಚಿರುವಂಥ ಈರುಳ್ಳಿನ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಟೊಮ್ಯಾಟೋನ ಹಾಕ್ಕೊಳ್ತಾ ಇದ್ದೀನಿ. ಟೊಮ್ಯಾಟೋ ಹಾಕ್ಕೊಂಡ್ರೆ ರುಚಿ ಕೂಡ ಜಾಸ್ತಿ ಆಗುತ್ತೆ, ಹಾಗೆಯೇ ಗ್ರೇವಿ ಕೂಡ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ. ಇವಾಗ 1/4 ಭಾಗದಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1/4 ಚಮಚದಷ್ಟು ಅರಿಶಿನ. ಇದರ ಜೊತೆಗೆ ನಾನು ತೊಳೆದು ತಗೊಂಡಿರುವಂತಹ ಆ ಕೊತ್ತಂಬರಿ ಸೊಪ್ಪು ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಇದನ್ನು ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಕಮ್ಮಿ ಉರಿಯಲ್ಲಿ ಅದರಲ್ಲಿರುವಂತಹ ಈರುಳ್ಳಿ ಎಲ್ಲ ಏನಿದೆ ಅದು ಸ್ವಲ್ಪ ಬಾಡಬೇಕು. ಅಲ್ಲಿ ತನಕ ನೀವು ರೋಸ್ಟ್ ಮಾಡಿಕೊಂಡ್ರೆ ಆ ತೆಂಗಿನಕಾಯಿ ಕೂಡ, ಹಾಗೆಯೇ ಆ ನಾವು ಏನು ಚಿಲ್ಲಿಗಳನ್ನು ಹಾಕ್ಕೊಂಡಿದ್ದೀವಿ ಅದು ಕೂಡ ಚೆನ್ನಾಗಿ ಬಾಡುತ್ತೆ. ಸೊ ನಿಮಗೆ ಗ್ರೈಂಡ್ ಮಾಡೋಕ್ಕೂ ಈಸಿ ಆಗುತ್ತೆ, ರುಚಿ ಕೂಡ ಜಾಸ್ತಿ ಇರುತ್ತೆ. ಸೊ ಇವಾಗ ಇದು ತಣ್ಣಗಾದ್ಮೇಲೆ ನೀವು ಸ್ವಲ್ಪನೇ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಸುಮಾರು 1/4-5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಉಳಿದಿರುವಂತಹ 1/2 ಈರುಳ್ಳಿನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ ನಮಗೆ 1 ಈರುಳ್ಳಿ ಬೇಕಾಗುತ್ತೆ. ಈರುಳ್ಳಿ ಲೈಟಾಗಿ ಬಾಡಬೇಕು, ಜಾಸ್ತಿ ಕೆಂಪೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಲೈಟಾಗಿ ಬಾಡಿದ್ಮೇಲೆ ಅದಕ್ಕೆ ನೀವು ತೊಳೆದಿರುವಂತಹ ಚಿಕನ್ನ ಸೇರಿಸ್ಕೋಬೇಕು. ಚಿಕನ್ನ ಸೇರಿಸ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚಿಕನ್ ಮೇಲ್ಗಡೆಯಿಂದ ಸ್ವಲ್ಪ ಬಿಳಿಯಾಗೋ ತನಕ ಆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈ ಥರ ಮಾಡೋದ್ರಿಂದ ಚಿಕನ್ ಆ ಟೆಕ್ಸ್ಚರ್ ತುಂಬಾ ಚೆನ್ನಾಗಿರುತ್ತೆ ಸಾರಲ್ಲಿ, ಹಾಗೆಯೇ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಇವಾಗ 1-5 ನಿಮಿಷ ನಾನು ಬೇಯಕ್ಕೆ ಬಿಟ್ಟಿದ್ದೀನಿ. 5 ನಿಮಿಷ ಆದಮೇಲೆ ಚಿಕನ್ ಆಲ್ಮೋಸ್ಟ್ ಬೆಂದಿರುತ್ತೆ. ಸೊ ಅವಾಗ ಇದಕ್ಕೆ ನೀವು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿರುವಂತಹ ಆ ಮಸಾಲೆನ ಹಾಕೋಬೇಕು. ಯಾವ ಕಾರಣಕ್ಕೂ ತರಿತರಿಯಾಗಿ ರುಬ್ಕೋಬಾರ್ದು, ತುಂಬ ನುಣ್ಣಗೆ ರುಬ್ಕೋಬೇಕು. ಅವಾಗನೇ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಟೆಕ್ಸ್ಚರ್ ಬರೋದು. ಸೊ ಇವಾಗ ಚೆನ್ನಾಗಿ ಇದು ಆ ಎಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ 1-2 ನಿಮಿಷ ಕುದಿಯಕ್ಕೆ ಬಿಟ್ಟಿದ್ದೆ. ಅದಾದಮೇಲೆ ಇದಕ್ಕೆ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ನೀರನ್ನು ಸೇರಿಸ್ಕೊಳ್ಳೋದ್ರಿಂದ, ಕುದಿ ಬಂದ ಮೇಲೆ ನೀರನ್ನು ಸೇರಿಸ್ಕೊಳ್ಳೋದ್ರಿಂದ ಆ ಟೆಕ್ಸ್ಚರ್ ಇದೆ ಅಲ್ಲ ಅದು ತುಂಬಾ ಚೆನ್ನಾಗಿ ಬರುತ್ತೆ. ಮೊದಲೇ ನಾವು ನೀರನ್ನು ಹಾಕೋಬಾರದು. ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಇವಾಗ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಉಪ್ಪನ್ನು ಅಡ್ಜಸ್ಟ್ ಮಾಡಿಕೊಂಡು ಮತ್ತೆ ಅದನ್ನು ಚೆನ್ನಾಗಿ 1-4-5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡಕ್ಕೆ ಬಿಟ್ಟರೆ ಚಿಕನ್ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಹಾಗೆಯೇ ಆ ಗ್ರೇವಿ ಕೂಡ ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಥಿಕ್ನೆಸ್ ಬಂದಿದೆ ಅಂತ. ಇದಕ್ಕೇ ಈ ಟೆಕ್ಸ್ಚರ್ ಬರಬೇಕು ಅಂದ್ರೇ ನಾವು ಗೋಡಂಬಿಗಳನ್ನು ಉಪಯೋಗ ಮಾಡ್ತೀವಿ, ಹಾಗೆಯೇ ಗಸಗಸೆಯನ್ನು ಉಪಯೋಗ ಮಾಡ್ತೀವಿ. ಸೊ ಇದನ್ನು ನೀವು ತೆಳ್ಳಿಗೆ ಕೂಡ ಮಾಡಿ ನೀವು ಊಟದ ಜೊತೆ ಸವಿಯಬಹುದು, ಅಥವಾ ದಪ್ಪನಾಗಿಟ್ಟು ಚಪಾತಿ, ನೀರು ದೋಸೆ ಅಥವಾ ದೋಸೆ, ಇಡ್ಲಿ ಇದೆಲ್ಲದಕ್ಕೂ ಒಂದು ಅದ್ಭುತವಾದ ಕಾಂಬಿನೇಷನ್. ಸೊ ಮರೆಯದೆ ಈ ಸಂಡೇ ಇದನ್ನ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ನಿಮ್ ಫ್ಯಾಮಿಲಿಗೆ ಇಷ್ಟ ಆಗುತ್ತೆ. ನೆಕ್ಸ್ಟ್
2: ಖಂಡಿತವಾಗ್ಲೂ ಈ ಮೆಥಡ್ ಅಲ್ಲಿ ಮಾಡಿದ್ರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಸ್ನೇಹಿತರೆ, ಸಾಂಪ್ರದಾಯಿಕವಾದಂತಹ ಚಿಕನ್ ಸಾಂಬಾರನ್ನ ಹೇಗೆ ಮಾಡ್ಕೊಳ್ಬೇಕು, ಯಾವ ಮೆಥಡ್ ಅಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಅವರು. ನೀವು ಕೂಡ ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡೋದರ ಮುಖಾಂತರ ತಿಳಿಸಿ ಅಂತ ಹೇಳ್ತಾ. ಸ್ನೇಹಿತರೆ, ನೀವು ಈ ರೀತಿಯಲ್ಲಿ ಸ್ಪೆಷಲ್ ನಾನ್ ವೆಜ್ ರೆಸಿಪಿಗಳನ್ನು ಮಾಡ್ತೀರಾ, ಹಾಗಾದರೆ ಮತ್ತೆ ಆಗ್ತಡ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದ್ರೆ ನಾನು ಕೂಡ ನೀವು ತಿಳಿಸಿದಂತಹ ಸ್ಪೆಷಲ್ ನಾನ್ ವೆಜ್ ರೆಸಿಪಿಗಳನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಈ ದಿನ ಚಿಕನ್ ಮಸಾಲ ಮತ್ತು ಚಿಕನ್ ಸಾಂಬಾರನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸಿದಂತಹ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
5: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
4: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
5: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
4: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
6: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿ ಇದ್ದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
4: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
7: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
8: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
9: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
8: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
9: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
7: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
8: ಬ್ರೋ, ಅವನಿಗಿನ್ನು 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
10: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
11: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
12: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
13: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
14: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
15: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
16: ಅಬ್ಬಾ, ಏನ್ ಬಿಸಿಲು! ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
17: ಕಿರಣ್, ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟೋದಲ್ಲಿದೆ ತಂಪು ಸೊಲ್ಯೂಷನ್.
10: ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್, ಬಿಸಿಲಲ್ಲೂ ಕೂಲ್ ಆಗಿರೋ
16: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕ್ ಅಲ್ವಾ?
10: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
16: ವಾವ್!
10: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟೋದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 145,000 ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
17: ಶಕ್ತಿ ಟೊಯೋಟಾ ಸಮ್ಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
16: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
17: ಶಕ್ತಿ ಟೊಯೋಟಾ, ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804184730. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
2: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸುತ್ತಮುತ್ತ ಕಾರ್ಯಕ್ರಮ. ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇರುವ ರಾಜಿಸಂಧಾನಕ್ಕೆ ಒಳಪಡಿಸಬಹುದಾದ 47 ಪ್ರಕರಣಗಳ ಶೀಘ್ರ ವಿಲೇವಾರಿಗೆ August 21-23 ಸಮಾಧಾನ ಸಮಾರೋಹ ವಿಶೇಷ ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗಿದೆ ಎಂದು ಶಿವಮೊಗ್ಗ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ MS ಸಂತೋಷ್ ಹೇಳಿದರು. ಸುಪ್ರೀಂ ಕೋರ್ಟ್ ಮೇಲ್ಮನವಿ ಸಲ್ಲಿಸಿ ಬಹುಕಾಲದಿಂದ ಬಾಕಿ ಇರುವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಕ್ಕೆ ಗುರುತಿಸಲಾಗಿದೆ. ಹೀಗೆ ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇದ್ದು ರಾಜಿ ಸಂಧಾನಕ್ಕೆ ಸಿದ್ಧವಿರುವವರು ಈಗಲೂ ಕಾನೂನು ಸೇವಾ ಪ್ರಾಧಿಕಾರವನ್ನು ಸಂಪರ್ಕಿಸಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸಮಾಧಾನ ಸಮಾರೋಹಕ್ಕೆ ಗುರುತಿಸಿದ ಪ್ರಕರಣಗಳಲ್ಲಿ ಪಕ್ಷಗಾರರಿಗೆ ನೋಟಿಸ್ ಹೊರಡಿಸಲಾಗುತ್ತದೆ. ನಿಗದಿತ ದಿನಾಂಕದಂದು ನುರಿತ ಮಧ್ಯಸ್ಥಗಾರರ ವಿಚಾರಣೆ ನಡೆದು ಸುಪ್ರೀಂ ಕೋರ್ಟ್ನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಕರಣವನ್ನು ಇತ್ಯರ್ಥಪಡಿಸಲಾಗುವುದು. ಈ ರೀತಿ ವಿಲೇವಾರಿಯಿಂದ ಪಕ್ಷಗಾರರಿಗೆ ಯಾವುದೇ ಹಣ ವ್ಯಯವಾಗುವುದಿಲ್ಲ, ಸಮಾಧಾನದ ನ್ಯಾಯ ಒದಗುತ್ತದೆ. ಸಾರ್ವಜನಿಕರು ತಮ್ಮ ಪ್ರಕರಣಗಳ ಸುಲಭ ವಿಲೇವಾರಿಗೆ ಇಮೇಲ್ ಅಥವಾ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರವನ್ನು ಸಂಪರ್ಕಿಸಬಹುದು ಎಂದರು. ಮುಂದಿನ ವಿವರ. ನಮ್ಮ ದೇಸಿ ಕಲೆಗಳು, ಕ್ರೀಡೆಗಳು ವಿನಾಶದ ಅಂಚಿನಲ್ಲಿದ್ದು ಅವುಗಳನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಸಾಗರ ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದರು. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಪಟ್ಟಣದಲ್ಲಿ ಆಯೋಜಿಸಿದ್ದ ಟಗರು ಕಾಳಗಕ್ಕೆ ಚಾಲನೆ ನೀಡಿ ಮಾತನಾಡಿ, ಟಗರು ಕಾಳಗ ರಣರೋಚಕ ಕ್ರೀಡೆ. ಗ್ರಾಮೀಣ ಪ್ರದೇಶದ ಕ್ರೀಡೆಗಳಿಂದಲೇ ನಮ್ಮ ದೇಶದ ಸಂಸ್ಕಾರ ಉಳಿದಿರುವುದು. ಜಾಗತಿಕ ಪ್ರಪಂಚದಲ್ಲಿ ಗ್ರಾಮೀಣ ಕ್ರೀಡೆಗಳು ಕಣ್ಮರೆಯಾಗುತ್ತಿವೆ. ಇಂತಹ ಸಂದರ್ಭದಲ್ಲಿ ಟಗರು ಕಾಳಗ, ಹೋಳಿ ಹಬ್ಬ, ಹೋರಿ ಹಬ್ಬ, ದಸರಾ ಕುಸ್ತಿ ಸೇರಿದಂತೆ ಹಲವು ಕ್ರೀಡೆಗಳನ್ನು ಪ್ರತಿ ವರ್ಷ ನಡೆಸುತ್ತಿರುವುದು ನಿಜವಾಗಿಯೂ ಶ್ಲಾಘನೀಯ ಎಂದು ತಿಳಿಸಿದರು. ಹಬ್ಬಗಳ ಸಂಭ್ರಮವನ್ನು ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಕಾಣಲು ಸಾಧ್ಯವಾಗಿದೆ. ಇಂತಹ ಪುರಾತನ ಸಂಸ್ಕೃತಿ ಉಳಿಸಿ ಬೆಳೆಸಿಕೊಂಡು ಸಾಗಬೇಕು ಎಂದರು. ಉದ್ಯಮಿ ಎನ್ವಿ ಈರೇಶ್ ಮಾತನಾಡಿ, ಶಿಕಾರಿಪುರ ಭಾಗದಲ್ಲಿ ದೊಡ್ಡ ಮಟ್ಟದ ಟಗರು ಕಾಳಗ ಏರ್ಪಡಿಸಿರುವುದು ಖುಷಿಯ ಸಂಗತಿ ಎಂದು ಹೇಳಿದರು. ಟಗರು ಕಾಳಗ ಸಮಿತಿಯ ಅಧ್ಯಕ್ಷ ಸಂದಿಮನೆ ಶಿವಕುಮಾರ್, ಪುರಸಭೆ ಸದಸ್ಯ ಗೋಣಿ ಪ್ರಕಾಶ್, ಮುಖಂಡರಾದ ಭಂಡಾರಿ ಮಾಲ್ತೇಶ್, ಬಡಗಿ ಪಾಲಕ್ಷಪ್ಪ, ಜೇನಳ್ಳಿ ದೊಡ್ಡಪ್ಪ ಇತರರಿದ್ದರು. ಮುಂದಿನ ವಿವರ. ಅರ್ಥಪೂರ್ಣ ಮೌಲ್ಯಗಳನ್ನು ಅಳವಡಿಸಿಕೊಂಡು ನಡೆದಾಗ ಮನುಷ್ಯನ ಜೀವನ ಸಾರ್ಥಕವಾಗುತ್ತದೆ ಎಂದು ಕ್ಯಾಸನೂರು ಹಿರೇಮಠದ ಶ್ರೀ ಗುರುಬಸವ ಪಾಂಡಿತ್ಯಾರಾಧ್ಯ ಸ್ವಾಮೀಜಿ ಹೇಳಿದರು. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಉಳವಿ ಹೋಬಳಿ ಕ್ಯಾಸನೂರು ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದ ಶ್ರೀ ಮಾರಿಕಾಂಬಾ ದೇವಾಲಯ ಹಾಗೂ ದೇವಿಯ ಮರು ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಾಗೂ ಧರ್ಮಸಭೆಯಲ್ಲಿ ಮಾತನಾಡಿದರು. ದೇವಾಲಯ ನಿರ್ಮಾಣದಲ್ಲಿ ಪ್ರತಿಯೊಬ್ಬ ದಾನಿಗಳ ಕೊಡುಗೆ ಅಪಾರವಾಗಿರುತ್ತದೆ. ಪ್ರತಿಯೊಬ್ಬರೂ ತಮ್ಮನ್ನು ತಾವು ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡ ತೃಪ್ತಿ ಲಭಿಸುತ್ತದೆ. ದಾನ ಮಾಡಿದ ಪ್ರತಿಫಲವಾಗಿ ಭಗವಂತ ನಮಗೆ ಯಾವುದಾದರೂ ರೂಪದಲ್ಲಿ ಋಣ ತೀರಿಸುತ್ತಾನೆ ಎಂದು ತಿಳಿಸಿದರು. ನಿರಂತರ ಧಾರ್ಮಿಕ ನಂಬಿಕೆ, ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಹೋದಲ್ಲಿ ನಮ್ಮಲ್ಲಿಯ ದಾರಿದ್ರ್ಯ ಕಷ್ಟಗಳು ದೂರವಾಗಿ ಒಳ್ಳೆಯ ಜೀವನ ಲಭಿಸುತ್ತದೆ. ದೈವಿಕ ಕೃಪೆ ದೊರೆತು ಪರಿಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ. ದಾನ, ಧರ್ಮ ಮತ್ತು ಒಳ್ಳೆಯ ನಡತೆಯ ಮೂಲಕ ಜೀವನ ಸಾರ್ಥಕಪಡಿಸಿಕೊಳ್ಳಬೇಕು ಎಂದರು. ಶ್ರೀಕ್ಷೇತ್ರ ಸಿಗಂದೂರು ಧರ್ಮದರ್ಶಿ ರಾಮಪ್ಪ ಮಾತನಾಡಿ, ದೇವಾಲಯಗಳು ಶ್ರಮದ ಫಲ. ಗ್ರಾಮದ ಒಗ್ಗಟ್ಟಿನ ಸಂಕೇತವಾಗಿದೆ. ಪ್ರತಿನಿತ್ಯ ಗ್ರಾಮದ ಅಭಿವೃದ್ಧಿ ಮತ್ತು ಏಳಿಗೆಗಾಗಿ ಕೆಲಸ ಕಾರ್ಯಗಳನ್ನು ಮಾಡಿದಾಗ ವೈಯಕ್ತಿಕ ಹಾಗೂ ಸಾಮೂಹಿಕವಾಗಿ ಎಲ್ಲರೂ ಅಭಿವೃದ್ಧಿ ಹೊಂದಲು ಸಾಧ್ಯ. ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬಾಳ್ವೆ ನಡೆಸುವಂತಾಗಲಿ ಎಂದು ಆಶಿಸಿದರು. ಸಚಿವ ಮಧು ಬಂಗಾರಪ್ಪ ಮಾತನಾಡಿ, ಸಮಾಜದ ಬೆಳವಣಿಗೆಗಳಲ್ಲಿ ಶಿಕ್ಷಣ ಮತ್ತು ಧಾರ್ಮಿಕತೆ ಬಹಳ ಮುಖ್ಯ. ಪ್ರತಿಯೊಬ್ಬರೂ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ಯಾರು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು. ಧಾರ್ಮಿಕ ಕಾರ್ಯಕ್ರಮಗಳು ಜನತೆಗೆ ಉತ್ತಮ ಸಂದೇಶವಾಗಿವೆ ಎಂದರು. ದೇವಸ್ಥಾನ ಸಮಿತಿ ಅಧ್ಯಕ್ಷ ಮಹಾಬಲೇಶ್ವರ್, ಹೇಮಪ್ಪ, ರಾಘವೇಂದ್ರ, ಮಹಾಬಲಪ್ಪ, ಹುಚ್ಚಪ್ಪ, ನಾಗಪ್ಪ, ನಾರಾಯಣಪ್ಪ, ಮಂಜಪ್ಪ, ಹೆಚ್ ಗಣಪತಿ, ಅಣ್ಣಪ್ಪ, ಎಂಡಿ ಶೇಖರ್, ಲೋಕೇಶ್ ಶಿವಕುಮಾರ್ ಇತರರಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಶಿವಮೊಗ್ಗ ಜಿಲ್ಲೆಗೆ ಮತ್ತೊಂದು ರೈಲ್ವೆ ಸೇವೆ ನಿರಂತರವಾಗಿ ದೊರೆಯುತ್ತಿದೆ. ಇಷ್ಟು ದಿನ ವಾರಾಂತ್ಯದಲ್ಲಿ ತಾತ್ಕಾಲಿಕವಾಗಿ ಸಂಚರಿಸುತ್ತಿದ್ದ ಯಶವಂತಪುರ ತಾಳಗುಪ್ಪ ವೀಕ್ಲಿ ಎಕ್ಸ್ಪ್ರೆಸ್ ರೈಲು May 15 ಶಾಶ್ವತ ಸೇವೆಯಾಗಿ ಬದಲಾಗಿದೆ. ಪ್ರತಿ ಶುಕ್ರವಾರ ಯಶವಂತಪುರದಿಂದ, ಶನಿವಾರ ತಾಳಗುಪ್ಪದಿಂದ ಪ್ರಯಾಣ ಆರಂಭಿಸಲಿದೆ ಎಂದು ಲೋಕಸಭಾ ಸದಸ್ಯ ಬಿವೈ ರಾಘವೇಂದ್ರ ತಿಳಿಸಿದ್ದಾರೆ. May 15 10:20 ಯಶವಂತಪುರದಿಂದ ಹೊರಡುವ ರೈಲು ಮರುದಿನ ಬೆಳಗ್ಗೆ 5:30 ತಾಳಗುಪ್ಪ ತಲುಪಲಿದೆ. May 16 10:30 ತಾಳಗುಪ್ಪದಿಂದ ಹೊರಡುವ ರೈಲು ರಾತ್ರಿ 11:50 ಶಿವಮೊಗ್ಗ ನಿಲ್ದಾಣಕ್ಕೆ ಆಗಮಿಸಲಿದೆ. ಮರುದಿನ ಬೆಳಗ್ಗೆ 5:15 ಯಶವಂತಪುರ ತಲುಪಲಿದೆ ಎಂದಿದ್ದಾರೆ. ಮುಂದಿನ ವಿವರ. ರಾಷ್ಟ್ರೀಯ ಭದ್ರತೆಯ ಜವಾಬ್ದಾರಿ ಸೈನಿಕರು ಅಥವಾ ಭದ್ರತಾ ಸಂಸ್ಥೆಗಳಿಗೆ ಮಾತ್ರ ಸೀಮಿತವಲ್ಲ. ಎಲ್ಲ ನಾಗರಿಕರು ಜವಾಬ್ದಾರಿ ವಹಿಸಿಕೊಳ್ಳಬೇಕು. ಸೈಬರ್ ಸೆಕ್ಯುರಿಟಿ, ಎಕಾನಮಿ ಮತ್ತು ಸೋಷಿಯಲ್ ಸೆಕ್ಯುರಿಟಿಗಳು ಪ್ರಸ್ತುತ ಸನ್ನಿವೇಶದಲ್ಲಿ ಹೆಚ್ಚು ಮಹತ್ವ ಪಡೆದಿವೆ ಎಂದು ರಾಷ್ಟ್ರೀಯ ರಕ್ಷಾ ವಿಶ್ವವಿದ್ಯಾಲಯದ ಶಿವಮೊಗ್ಗ ಕ್ಯಾಂಪಸ್ನ ನಿರ್ದೇಶಕಿ ಕಾವೇರಿ ಟಂಡನ್ ಹೇಳಿದರು. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಪಿಇಎಸ್ ಐಎಎಂಎಸ್ ಕಾಲೇಜಿನಲ್ಲಿ ಏರ್ಪಡಿಸಿದ್ದ 8ನೇ ವರ್ಷದ ಪದವಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಅವರು, 21ನೇ ಶತಮಾನದಲ್ಲಿ ರಕ್ಷಣೆಯ ವ್ಯಾಖ್ಯಾನಗಳೇ ಬದಲಾವಣೆಯಾಗಿವೆ. ರಕ್ಷಣೆ ಎಂಬುದು ದೇಶದ ಗಡಿಗೆ ಮಾತ್ರವಲ್ಲ, ನಮ್ಮ ನಿತ್ಯದ ಬದುಕಿಗೂ ಅನ್ವಯಿಸುವಂಥದ್ದು ಎಂದರು. ವಿದ್ಯಾರ್ಥಿಗಳು ನಿರಂತರ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳಬೇಕು. ದೇಶದ ಏಳಿಗೆಗೆ ತಮ್ಮದೇ ಆದ ಕೊಡುಗೆ ನೀಡಬೇಕು. ಸಾಧನೆಯ ದಾರಿಯಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ವಿದ್ಯಾರ್ಥಿಗಳಿಗೆ ಮಾದರಿಯಾಗಬೇಕು. ವಿದ್ಯಾರ್ಥಿಗಳು ದೊಡ್ಡ ಕನಸುಗಳನ್ನು ಕಂಡು ಅದನ್ನು ಸಾಕಾರಗೊಳಿಸಲು ಪ್ರಯತ್ನಿಸಬೇಕು ಎಂದರು. ಪಿಇಎಸ್ ಟ್ರಸ್ಟ್ ಟ್ರಸ್ಟಿ SY ಅರುಣಾದೇವಿ, ಪಿಇಎಸ್ ಟ್ರಸ್ಟ್ನ ಕುಲಸಚಿವ ಡಾ.ಆರ್. ನಾಗರಾಜ್, ಪ್ರಾಚಾರ್ಯ ಡಾ.ಜಿಎಂ ಸುದರ್ಶನ್, ಸಂಯೋಜಕ ಡಾ.ಎಸ್. ದಿಲೀಪ್ ಕುಮಾರ್, ವಿಭಾಗದ ಮುಖ್ಯಸ್ಥೆ DS ರೂಪಾ, ಪ್ರಮುಖರಾದ ಡಿ ಮೋಹನ್, ಡಾ.ಎಚ್.ಆರ್. ಮಂಜುನಾಥ್, ಡಾ.ಯಶಸ್ವಿ ಚೌಹಾಣ್ ಉಪಸ್ಥಿತರಿದ್ದರು. ಎಂಕಾಂನ 4, ಬಿಕಾಂನ 3 ಹಾಗೂ BCA ಪದವಿ ವಿಭಾಗದ 2 ವಿದ್ಯಾರ್ಥಿಗಳು ಸೇರಿದಂತೆ ಒಟ್ಟು 9 ರ್ಯಾಂಕ್ ವಿಜೇತರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ವಿವಿಧ ಕಂಪನಿಗಳಿಗೆ ಆಯ್ಕೆಯಾಗಿರುವ 103 ವಿದ್ಯಾರ್ಥಿಗಳಿಗೆ ಆಫರ್ ಲೆಟರ್ಗಳನ್ನು ಹಸ್ತಾಂತರಿಸಲಾಯಿತು. ಮುಂದಿನ ವಿವರ. ಶಿಕ್ಷಣ ಮೊದಲ ಆದ್ಯತೆಯಾಗಿದ್ದು, ನಗರ ಹಾಗೂ ಗ್ರಾಮೀಣ ಭಾಗಗಳ ಸರ್ಕಾರಿ ಶಾಲೆಗಳಲ್ಲಿ ಓದಿದ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಪಡೆಯುತ್ತಿರುವುದು ಶಿಕ್ಷಣ ಕ್ಷೇತ್ರದಲ್ಲಾದ ಉತ್ತಮ ಬೆಳವಣಿಗೆ ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದರು. ಶಿವಮೊಗ್ಗ ಜಿಲ್ಲೆಯ ಆನವಟ್ಟಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ್ದ 2025-26 ಸಾಲಿನ ಸಾಂಸ್ಕೃತಿಕ ಕ್ರೀಡೆ, NSS, ರೆಡ್ ಕ್ರಾಸ್, ರೇಂಜರ್ಸ್, ರೋವರ್ಸ್ ಘಟಕಗಳ ಸಮಾರೋಪದಲ್ಲಿ ಮಾತನಾಡಿದರು. ಸರ್ಕಾರಿ ಶಾಲೆಗಳಲ್ಲಿ ನುರಿತ ಹಾಗೂ ವಿದ್ಯಾವಂತ ಶಿಕ್ಷಕರು ನೇಮಕಗೊಂಡಿದ್ದು ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರೆಯುತ್ತದೆ. ರಾಜ್ಯ ಸರ್ಕಾರ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿಯೂಟ, ಮೊಟ್ಟೆ, ಹಾಲು ನೀಡುತ್ತಿದೆ ಎಂದು ತಿಳಿಸಿದರು. ಕುವೆಂಪು ವಿಶ್ವವಿದ್ಯಾಲಯದ ಕಲಾ ವಿಭಾಗದಲ್ಲಿ ಹೆಚ್ಚು ಅಂಕಗಳೊಂದಿಗೆ ಉತ್ತೀರ್ಣರಾದ KS ಐಶ್ವರ್ಯ, ಐಶ್ವರ್ಯ ಆಲೂರು, SM ಸ್ವಪ್ನ ಅವರನ್ನು ಸನ್ಮಾನಿಸಲಾಯಿತು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ RC ಭೀಮಪ್ಪ, ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ HC ಮಧುಕೇಶ್ವರ್ ಪಾಟೀಲ್, ತಹಶೀಲ್ದಾರ್ KE ಪುರಂದರ, EO ಶಶಿಧರ್, BEO ಪುಷ್ಪ, ಸದಾನಂದ ಗೌಡ, KP ರುದ್ರಗೌಡ, ಅಂಜಲಿ ಸಂಜೀವ್ ಇತರರಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಬಾನುಲಿ ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಸಂಘ ಸಂಸ್ಥೆಗಳು ವೃತ್ತಿ ಕ್ಷೇತ್ರ ಹಾಗೂ ಉದ್ಯಮದಲ್ಲಿ ಯಶಸ್ಸು ಗಳಿಸಲು ಕೌಶಲ್ಯಗಳ ಪರಿಣತಿ ಮುಖ್ಯ ಎಂದು ಶಿವಮೊಗ್ಗ ಜಿಲ್ಲಾ ವಿತರಕರ ಸಂಘದ ಮಾಜಿ ಅಧ್ಯಕ್ಷ UM ಶಿವಕುಮಾರ್ ಹೇಳಿದರು. ಆಕಾಶಿನ್ ಹೋಟೆಲ್ ಸಭಾಂಗಣದಲ್ಲಿ ಸಹ್ಯಾದ್ರಿ ಸಂಸ್ಥೆಯ 3 ಜಿಲ್ಲೆಗಳ ಉದ್ಯೋಗಿಗಳಿಗೆ ಹಮ್ಮಿಕೊಳ್ಳಲಾದ ಕೌಶಲ್ಯ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಇಂದು ಉದ್ಯೋಗದಲ್ಲಿ ಸಾಕಷ್ಟು ಕೌಶಲ್ಯದ ಕೊರತೆ ಇದೆ. ಪ್ರತಿಯೊಂದು ವ್ಯಾಪಾರ, ಉದ್ಯಮ ಹಾಗೂ ಎಲ್ಲಾ ಕ್ಷೇತ್ರದಲ್ಲೂ ಬಹಳ ಅಗತ್ಯವಾಗಿ ಕೌಶಲ್ಯ ಬೇಕಾಗಿದೆ ಎಂದು ತಿಳಿಸಿದರು. ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಉಪಾಧ್ಯಕ್ಷ ಜಿ ವಿಜಯಕುಮಾರ್ ಮಾತನಾಡಿ, ವಿದ್ಯಾವಂತ ಉದ್ಯೋಗ ಆಕಾಂಕ್ಷಿಗಳಿಗೆ ಕೌಶಲ್ಯದ ಕೊರತೆ ಇರುವುದರಿಂದ ಒಳ್ಳೆಯ ಕಂಪನಿಗಳಲ್ಲಿ ಉದ್ಯೋಗ ವಂಚಿತರಾಗುತ್ತಿದ್ದಾರೆ. ಎಷ್ಟೇ ವಿದ್ಯಾವಂತರಾದರೂ ಸಹ ಕೌಶಲ್ಯದ ಅಗತ್ಯತೆ ತುಂಬಾ ಇದೆ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಕೌಶಲ್ಯ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು. ತರಬೇತುದಾರ ಶ್ರೀಶಾ ಮಾತನಾಡಿ, ಪ್ರಾರಂಭದಲ್ಲಿ ಕಾರ್ಮಿಕರಿಗೆ, ಉದ್ಯೋಗಿಗಳಿಗೆ, ಕೆಲಸಗಾರರಿಗೆ ಸಕಾಲದಲ್ಲಿ ಕೌಶಲ್ಯ ತರಬೇತಿ ನೀಡಬೇಕಾಗಿದೆ. ಇಂದು ಕೇಂದ್ರ ಸರ್ಕಾರದ ವತಿಯಿಂದ ಕೌಶಲ್ಯ ತರಬೇತಿಗೆ ಅತಿ ಹೆಚ್ಚು ಒತ್ತು ಕೊಡುತ್ತಿದ್ದಾರೆ. ತಂತ್ರಜ್ಞಾನ ಬದಲಾದ ಹಾಗೆ ನಾವು ನಮ್ಮ ಕಾರ್ಯಕ್ಷೇತ್ರದಲ್ಲಿ ಕೌಶಲ್ಯ ತರಬೇತಿ ಪಡೆಯಬೇಕಾಗಿದೆ ಎಂದು ಹೇಳಿದರು. ತರಬೇತುದಾರ ಹೆಬ್ಬಾರ್ ಮಾತನಾಡಿ, ತರಬೇತಿಗಳಿಂದ ಉದ್ಯೋಗಿಗಳಲ್ಲಿ ಆತ್ಮವಿಶ್ವಾಸ ಮೂಡುವುದರ ಜೊತೆಗೆ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು. ತರಬೇತಿ ಪಡೆದ ಗುರುರಾಜ್, ರಾಕೇಶ್ ಪಿ ಮತ್ತು ರಶ್ಮಿ ಅವರು ಇಂತಹ ತರಬೇತಿ ಕಾರ್ಯಕ್ರಮಗಳಲ್ಲಿ ನಮ್ಮಲ್ಲಿ ಹೆಚ್ಚು ಆತ್ಮವಿಶ್ವಾಸ ತುಂಬುವುದರ ಜೊತೆಗೆ ಸಹೋದ್ಯೋಗಿಗಳ ಜೊತೆ ಆತ್ಮೀಯತೆಯಿಂದ ಇರಲು ಕಲಿಸುತ್ತದೆ ಎಂದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ಪ್ರತಿಷ್ಠಿತ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಶಿವಮೊಗ್ಗ ಶಾಖೆಯ ಗುರುಪುರದ BGS ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಅವಳಿ ಸಹೋದರರು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಆಟದ ಜೊತೆಗೆ ಓದಿನಲ್ಲೂ ಮುಂದಿದ್ದಾರೆ. ಪುನೀತ್ ಎಸ್ ಮತ್ತು ಪವನ್ ಎಸ್ ಬೆಂಗಳೂರಿನಲ್ಲಿ ನಡೆದಂತಹ 19 ವರ್ಷದ ವಯೋಮಿತಿಯೊಳಗಿನ ರಾಷ್ಟ್ರೀಯ ಶಟಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಇದೇ ತಿಂಗಳು 3-10 ನಡೆದ ಶಟಲ್ ಬ್ಯಾಡ್ಮಿಂಟನ್ನಲ್ಲಿ ಭಾಗವಹಿಸಿ ಉತ್ತಮ ಸಾಧನೆ ಮಾಡಿರುವ ಪ್ರತಿಭೆಗಳು. ರಾಷ್ಟ್ರೀಯ ಡಬಲ್ಸ್ ರ್ಯಾಂಕಿಂಗ್ನಲ್ಲಿ ರಾಷ್ಟ್ರಮಟ್ಟದ ಶಟಲ್ ಬ್ಯಾಡ್ಮಿಂಟನ್ನಲ್ಲಿ ಭಾಗವಹಿಸಿ ಚಾಕಚಕ್ಯತೆ ಆಟದ ಪ್ರದರ್ಶನ ನೀಡಿ ಡಬಲ್ಸ್ನಲ್ಲಿ ಅಂತಿಮ ಪಂದ್ಯದಲ್ಲಿ ಅಸ್ಸಾಮಿನ ಅನಾಯನ್ ಬೋರ್ ಮತ್ತು ಕೇರಳದ ವಿಜರ್ನ್ ಜೈಸನ್ರನ್ನು 29-19, 21-10 ಅಂತರದಲ್ಲಿ ಸೋಲಿಸಿ ಮಿಕ್ಸ್ಡ್ ಡಬಲ್ಸ್ನಲ್ಲಿ ಪ್ರಥಮ ಸ್ಥಾನ ಪಡೆದು ಹಾಗೂ ಅತ್ಯಾಕರ್ಷಕ ಪಾರಿತೋಷಕ ಮತ್ತು ಬಂಗಾರದ ಪದಕ 82,000 ನಗದು ಬಹುಮಾನ ಪಡೆದು ಜಿಲ್ಲಾ ಮತ್ತು ರಾಜ್ಯಕ್ಕೆ ಹಾಗೂ ಸಂಸ್ಥೆಯ ಮಡಲಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ. ರಾಷ್ಟ್ರೀಯ ಶಟಲ್ ಬ್ಯಾಡ್ಮಿಂಟನ್ ಡಬಲ್ಸ್ ರ್ಯಾಂಕಿಂಗ್ನಲ್ಲಿ ರ್ಯಾಂಕಿಂಗ್ ಪಟ್ಟಿಯಲ್ಲಿ 1 ಸ್ಥಾನವನ್ನು ಪಡೆದು ಭಾರತ ತಂಡಕ್ಕೆ ಆಯ್ಕೆಯಾಗಿರುವುದು ಹೆಮ್ಮೆಯ ಸಂಗತಿ. ಮುಂದಿನ ತಿಂಗಳು June 26 ಜಪಾನ್ನಲ್ಲಿ ನಡೆಯುವ Under-19 ವಯೋಮಿತಿಯೊಳಗಿನ ಏಷ್ಯನ್ ಗೇಮ್ಸ್ ಶಟಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ತಂಡದ ಪರವಾಗಿ ಆಡಲಿದ್ದಾರೆ. ಈ ಪ್ರತಿಭೆಗಳು ಶಿವಮೊಗ್ಗದ ಪುರಲಯ ವೆಂಕಟೇಶ ನಗರದಲ್ಲಿ ವಾಸಿಸಿರುವ ಸುರೇಶ್ ಮತ್ತು ಶಕುಂತಲಾ ದಂಪತಿಗಳ ಪುತ್ರರಾಗಿರುತ್ತಾರೆ. ಇವರು ಪ್ರಸ್ತುತ ಬೆಂಗಳೂರಿನ ಸೆಲೆನೈಟ್ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ಶ್ರೀ ಮಧುಸೂದನ್ ಅವರ ಗರಡಿಯಲ್ಲಿ ತರಬೇತಿಯನ್ನು ಪಡೆಯುತ್ತಿದ್ದು ಕ್ರೀಡೆಯ ಜೊತೆಗೆ ಓದಿನಲ್ಲೂ ಪ್ರತಿಭಾನ್ವಿತರಾಗಿರುತ್ತಾರೆ. ಈ ಕ್ರೀಡಾ ಪ್ರತಿಭೆಗಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಯಲ್ಲಿ ಉತ್ತಮ ಸಾಧನೆ ಮಾಡಲಿ ಎಂದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಪೂಜ್ಯ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರು, ಪೂಜ್ಯ ಶ್ರೀ ಶ್ರೀ ನಾದಮಯಾನಂದನಾಥ ಸ್ವಾಮೀಜಿಯವರು, ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು, ಶಾಲಾ ಕಾಲೇಜಿನ ಪ್ರಾಂಶುಪಾಲರಾದ ಸುರೇಶ್ SH ಹಾಗೂ ಅಧ್ಯಾಪಕ ವೃಂದದವರು, ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಶುಭ ಹಾರೈಸಿದ್ದಾರೆ. ಇಲ್ಲಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಅಮ್ಮ, ನೀರು ನೀರು!
4: ನಮ್ಮ ಫ್ಯಾಕ್ಟರಿ ಮುಚ್ಚಕ್ ಕಾರಣನೇ ಈ ನೀರಿನ ಸಮಸ್ಯೆ.
5: ರೀ ನೋಡ್ರಿ, 4 ದಿವಸದಿಂದ ನೀರ್ ಬಂದಿಲ್ಲ, ಬಟ್ಟೆ ವಾಶ್ ಆಗಿಲ್ಲ. ಇರೋ ಬಟ್ಟೆನೆ ಅಡ್ಜಸ್ಟ್ ಮಾಡ್ಕೋಬೇಕು, ಗೊತ್ತಾಯ್ತಾ?
6: ಇದುವರೆಗೂ ಮುಖ್ಯಾಂಶಗಳನ್ನು ಕೇಳಿದಿರಿ, ಈಗ ವಿವರಗಳು. ಈ ಬಾರಿ ನೀರಿನ ಅಭಾವ ಎದುರಾಗಿದ್ದರಿಂದ ಫಸಲು ಇಳುವರಿಯಲ್ಲಿ ಗಣನೀಯ ಕುಸಿತ ನೋಡಬಹುದು.
7: ಮಹಾಜನಗಳೇ, ನನ್ನ ಮೊದಲ ಆದ್ಯತೆ ನಮ್ಮೂರಿಗೆ ನೀರನ್ನ ತರಿಸೋದು.
8: ನೀರೇ ಬರ್ತಿಲ್ಲ, ಅಯ್ಯೋ ರಾಮ.
9: ನಾಳೆಯಿಂದ ಶಾಲೆಗೆ ಹೋಗಲ್ಲ,
8: ಯಾಕಂದ್ರೆ ಶಾಲೆಯಲ್ಲಿ ನೀರಿಲ್ಲ.
9: ಅಯ್ಯೋ, ಏನ್ ಮನುಷ್ಯರೋ ಏನೋ, ನಮ್ಮಂತಹ ಪ್ರಾಣಿಗಳಿಗೆ ಕುಡಿಯೋಕೆ ನೀರು ಇಡೋಲ್ಲ.
10: ದೇವ್ರೇ, ಮಿತಿ ಮೀರ್ ಬೇರ್ ಬಿಟ್ರು ನೀರಿನ ಸೆಲೆನೇ ಕಾಣಿಸ್ತಿಲ್ಲ.
11: ನೀರು ಜಗತ್ತಿನ ಅಮೂಲ್ಯ ವಸ್ತು. ಇದು ಮಲಿನವಾಗದಂತೆ ವ್ಯರ್ಥವಾಗದಂತೆ ಕಾಪಾಡಿಕೊಳ್ಳುವುದು ಸಮಸ್ತ ಮನುಕುಲದ ಜವಾಬ್ದಾರಿ. ಈ ಜವಾಬ್ದಾರಿ ನಿರ್ವಹಣೆಯಲ್ಲಿ ನಾವು ನೀವು ಭಾಗಿಯಾಗೋಣ.
7: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
12: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
13: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
14: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ? ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
15: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
15: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
15: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
16: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
17: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
18: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
17: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
18: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
17: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
18: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
17: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
18: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
17: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
16: ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
1: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
2: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

0: ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಚೇಳುಗಳನ್ನು ಕಾಪಾಡಿ ಹಾಗೂ ಜಾಣ ಕಥೆ ಅವರವರ ಭಾವಕ್ಕೆ.
1: ಚೇಳುಗಳನ್ನು ಕಾಪಾಡಿ. ನಿತ್ಯವೂ ಶೂ ಧರಿಸುವವರಿಗೆ ಒಂದು ಅಭ್ಯಾಸವಿದೆ. ಶೂ ಧರಿಸುವ ಮುನ್ನ ಅದನ್ನು ಕೊಡುವಿ, ಒಳಗಿರುವ ಧೂಳನೆಲ್ಲ ಹೊರಚೆಲ್ಲಿ ಅನಂತರ ಕಾಲು ತೂರಿಸುತ್ತಾರೆ. ಭಾರತದಲ್ಲಿ ಶೂ ಚಪ್ಪಲಿಗಳನ್ನು ಮನೆಯಿಂದ ಹೊರಗೆ ಬಿಡುವ ಅಭ್ಯಾಸವಿರುವಾಗ ಇದು ಒಳ್ಳೆಯದೇ. ಏಕೆಂದರೆ ಶೂಗಳ ಬೆಚ್ಚನೆ ವಾತಾವರಣ ಹಾವುಗಳು ಹಾಗೂ ಚೇಳುಗಳನ್ನು ಆಕರ್ಷಿಸುತ್ತವೆ. ಶೂಗಳಲ್ಲಿ ಸೇರಿಕೊಂಡ ಚೇಳು ಕುಟುಕಿದ್ದರಿಂದ ವಿಷವೇರಿ ಮಕ್ಕಳು ಸತ್ತ ಉದಾಹರಣೆಗಳಿವೆ. ಚೇಳು ಕುಟುಕುವುದರಿಂದ ಸಾಮಾನ್ಯವಾಗಿ ಯಾರೂ ಸಾಯುವುದಿಲ್ಲವಾದರೂ ಆ ಬಗ್ಗೆ ಭಯ ತಪ್ಪಿದ್ದಲ್ಲ. ಅಂತಹ ಚೇಳುಗಳನ್ನು ಸಂರಕ್ಷಿಸಬೇಕೇ? ಹೌದು, ಚೇಳುಗಳ ಸಂರಕ್ಷಣೆಗೂ ಒಂದು ನೀತಿಯ ಅಗತ್ಯವಿದೆ ಎನ್ನುತ್ತದೆ ಸೈನ್ಸ್ ಪತ್ರಿಕೆಯಲ್ಲಿ ಇತ್ತೀಚೆಗೆ ಪ್ರಕಟವಾದೊಂದು ವಿನಂತಿ ಪತ್ರ. ಮಂಗಕ್ಕೆ ಮದ್ಯ ಕುಡಿಸಿ ಚೇಳಿನಿಂದ ಕುಟುಕಿಸಿಬಿಟ್ಟರೆ ಹೇಗೆ ಆಡುತ್ತದೋ ಹಾಗೆ ಆಡುತ್ತಿರಿ ಎಂದು ನಮ್ಮ ಸಂಸ್ಕೃತ ಪಂಡಿತರು ನಮ್ಮನ್ನು ಗದರುತ್ತಿದ್ದರು. ಚೇಳಿನ ಕುಟುಕು ಅಷ್ಟು ಉರಿಯುತ್ತದೆ, ಹೀಗಾಗಿ ಅದರ ಬಗ್ಗೆ ಬಹಳ ಭಯ. ಕೆಲವು ದಶಕಗಳ ಹಿಂದೆ ಮನೆಯಲ್ಲಿ ಸೌದೆ ಒಲೆಗಳು ಉರಿಯುತ್ತಿದ್ದ ಕಾಲದಲ್ಲಿ ಚೇಳುಗಳು ಸರ್ವೇ ಸಾಮಾನ್ಯವಾಗಿದ್ದವು. ಸೌದೆಯ ಕಟ್ಟುಗಳೊಳಗೆ ಹುದುಗಿಕೊಂಡು ಮನೆಯ ಮಾಡಿನ ಹೆಂಚಿನಲ್ಲಿ ಅಡಗಿಕೊಂಡು ಇರುತ್ತಿದ್ದವು. ಆದರೆ ಕಾಲ ಬದಲಾಗಿದೆ. ಈಗ ಹೆಂಚು ಇಲ್ಲ, ಸೌದೆಯನ್ನು ಒಟ್ಟುವವರೂ ಇಲ್ಲ. ಹೀಗಾಗಿ ಚೇಳುಗಳನ್ನು ಕಾಣುವುದೂ ಕಡಿಮೆಯೇ. ಆದರೂ ಚೇಳು ಮತ್ತು ಜೇಡದ ಭಯ ಕಾಡದೇ ಬಿಟ್ಟಿಲ್ಲ. ವಿಚಿತ್ರವೆಂದರೆ ರೂಪದಲ್ಲಿ ಅಜಗಜಾಂತರ ವ್ಯತ್ಯಾಸ ಇರುವ ಈ ಎರಡು ಪ್ರಾಣಿಗಳು ವಿಭಿನ್ನ ಕುಲದವಾದರೂ ಒಂದೇ ವರ್ಗಕ್ಕೆ ಸೇರಿದವು. ಕೀಟಗಳಲ್ಲಿ ಅರಾಕಿನಿಡೆ ವರ್ಗಕ್ಕೆ ಸೇರಿವೆ. ಇವು ವಿಷಜಂತುಗಳಾದರೂ ವಿಷಮಾರಕವಲ್ಲ. ಹಾಗಿದ್ದು ಭಯ ಇದ್ದಿದ್ದೆ. ಇಂತಹ ಚೇಳುಗಳನ್ನು ಸಂರಕ್ಷಿಸಬೇಕೇ? ಅವುಗಳ ಅಗತ್ಯವಾದರೂ ಏನು ಎಂದು ನೀವು ಕೇಳಬಹುದು. ಜೇಡ ಚೇಳುಗಳಂತಹ ಜೀವಿಗಳ ಬಗ್ಗೆ ನಮಗಿರುವ ಭಯ ಹಾಗೂ ಇಲ್ಲದ ಅರಿವು ಅವುಗಳನ್ನು ಅವಗಣಿಸುವಂತೆ ಮಾಡಿವೆ. ಆದರೆ ಪ್ರತಿಯೊಂದು ಜೀವಿಗೂ ಈ ಭೂಮಿಯಲ್ಲೊಂದು ವಿಶೇಷ ಸ್ಥಾನವಿದೆಯೆನ್ನುವುದು ಜೀವಿ ವಿಜ್ಞಾನಿಗಳ ತರ್ಕ. ಆ ಹಿನ್ನೆಲೆಯಲ್ಲಿ ಚೇಳುಗಳನ್ನು ನಾವು ನಿರ್ಲಕ್ಷಿಸುವಂತಿಲ್ಲ ಎನ್ನುವುದು ಸೈನ್ಸ್ ಪತ್ರಿಕೆಗೆ ಪತ್ರ ಬರೆದಿರುವ ಪೋರ್ತುಗಲ್ನ ಲಿಸ್ಬನ್ ವಿಶ್ವವಿದ್ಯಾನಿಲಯದ ಪರಿಸರ ವಿಜ್ಞಾನಿ ಹ್ಯಾವಿಯರ್ ಬ್ಲಾಸ್ಕೋ ಅರಸ್ತೇಗಿ ಮತ್ತು ಸಂಗಡಿಗರ ಕಳಕಳಿ. ಅರಸ್ತೇಗಿಗೆ ಈ ಬಗ್ಗೆ ಹೆಚ್ಚಿನ ಅರಿವು ಇರಲೇಬೇಕು. ಏಕೆಂದರೆ ಆತ ಮತ್ತು ಸಂಗಡಿಗರು ಹಲವಾರು ಹೊಸ ಚೇಳಿನ ಪ್ರಭೇದಗಳನ್ನು ಪತ್ತೆ ಮಾಡಿ ಅವುಗಳ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಿದ್ದಾರೆ. ಪ್ರಪಂಚದಲ್ಲಿ ಚೇಳುಗಳಿಲ್ಲದ ದೇಶಗಳಿಲ್ಲ. ಪ್ರಪಂಚದಲ್ಲಿ ಇದುವರೆಗೂ ಒಟ್ಟಾರೆ 2900 ಚೇಳಿನ ಪ್ರಭೇದಗಳನ್ನು ದಾಖಲಿಸಲಾಗಿದೆ. ಇವು ಪತ್ತೆಯಾದ ಪ್ರಭೇದಗಳ ಸಂಖ್ಯೆ. ಪತ್ತೆಯಾಗದೆ ಉಳಿದವುಗಳು ಇನ್ನೆಷ್ಟು? ಏಕೆಂದರೆ ಬಹುತೇಕ ಚೇಳುಗಳು ನಿಶಾಚರಿಗಳು ಹಾಗೂ ಜನವಸತಿ ಇರುವೆಡೆ ಕಾಣಿಸಿಕೊಳ್ಳುವುದಿಲ್ಲ. ಹೀಗಾಗಿ ಇವುಗಳ ಬಗ್ಗೆ ನಮಗೆ ತಿಳಿದಿರುವ ವಿಷಯಗಳು ಬಹಳ ಕಡಿಮೆಯೇ. ಅದೇ ರೀತಿಯಲ್ಲಿ ಎಷ್ಟು ಪ್ರಭೇದಗಳು ಕಣ್ಮರೆಯಾಗಿರಬಹುದು ಎಂದು ಗಣಿಸುವುದು ಸುಲಭವಲ್ಲ. ಚೇಳುಗಳದ್ದೊಂದು ವಿಶೇಷವಿದೆ. ಪ್ರತಿಯೊಂದು ಪ್ರಭೇದವೂ ಸೀಮಿತ ಪ್ರದೇಶದಲ್ಲಿ ನೆಲೆಯಾಗಿರುತ್ತವೆ. ಆದ್ದರಿಂದ ಇರುವ ಪ್ರತಿಯೊಂದು ವಿಶಿಷ್ಟವೇ. ಪ್ರತಿಯೊಂದಕ್ಕೂ ಸುಲಭವಾಗಿ ಅಳಿಯುವ ಅಪಾಯವೂ ಇರುತ್ತದೆ. ಭಾರತದಲ್ಲಿ ಪ್ರಪಂಚದಲ್ಲಿರುವ ಒಟ್ಟು 2000 ಪ್ರಭೇದಗಳಲ್ಲಿ 153 ಪ್ರಭೇದಗಳು ನೆಲೆಸಿವೆ. ಮೆಕ್ಸಿಕೋ ದೇಶ ಪ್ರಪಂಚದಲ್ಲಿಯೇ ಅತಿ ವೈವಿಧ್ಯಮಯವಾದ ಚೇಳುಗಳಿರುವ ದೇಶ. ಪ್ರಪಂಚದ ಒಟ್ಟಾರೆ ಪ್ರಭೇದಗಳಲ್ಲಿ 12% ಮೆಕ್ಸಿಕೋ ದೇಶದಲ್ಲಿ ಕಾಣಸಿಗುತ್ತದೆ. ಚೇಳುಗಳ ಅಳಿವಿಗೆ ಮೂಲ ಕಾರಣ ಅವುಗಳ ನೆಲೆಯ ನಾಶ. ಕೃಷಿ, ನಗರೀಕರಣ ಮತ್ತು ಕಟ್ಟಡಗಳು ಹಾಗೂ ಅದಿರಿಗಾಗಿ ನೆಲವನ್ನು ಅಗೆಯುವ ಕೆಲಸದಿಂದಾಗಿ ಚೇಳುಗಳ ಆವಾಸ ಸ್ಥಾನಗಳು ನಾಶವಾಗುತ್ತಿವೆ.

0: ಚೇಳಿಗೆ ಬಹುಶಃ ಆಗತಿ ಬರಲಾರದು. ಆದರೆ ನೆಲೆನಾಶವೂ ಜೊತೆಗೂಡಿದರೆ ಮಾನವನ ಈ ಬೇಟೆಯಾಡುವ ಗುಣದಿಂದಲೇ ಅವುಗಳ ಸಂಖ್ಯೆ ಕುಗ್ಗಬಹುದು. ಚೇಳುಗಳಿಗೆ ಇನ್ನೊಂದು ಕಂಟಕವಿದೆ. ಅವುಗಳ ವಿಷವೇ ಅವುಗಳಿಗೆ ಕಂಟಕ. ಚೇಳಿನ ಬಾಳದಲ್ಲಿ ಇರುವ ಒಂದು ಎರಡು ಹನಿ ವಿಷದಲ್ಲಿ ಸಾಕಷ್ಟು ಪ್ರೋಟೀನ್ಗಳಿರುತ್ತವೆ. ಇವುಗಳಿಗೆ ಔಷಧಿ ಗುಣವೂ ಇರುವ ಸಾಧ್ಯತೆಗಳಿರುವುದರಿಂದ ವಿಷವನ್ನು ಸಂಗ್ರಹಿಸಿ ಔಷಧಿ ಹೆಕ್ಕುವ ಸಂಶೋಧನೆಗಳು ವ್ಯಾಪಕವಾಗಿ ನಡೆಯುತ್ತಿವೆ. ಉದಾಹರಣೆಗೆ, ಲೈಯುರಸ್ ಕ್ವಿನ್ಕ್ವಿಸ್ಟ್ರಿಯಾಟಸ್ ಎನ್ನುವ ಚೇಳಿನ ವಿಷದಲ್ಲಿ 11 ನರವಿಷಗಳನ್ನು ಗುರುತಿಸಲಾಗಿದೆ. ಇವುಗಳಲ್ಲಿ ಕೆಲವು ಮೆದುಳಿನ ಕ್ಯಾನ್ಸರ್ ಚಿಕಿತ್ಸೆಗೆ ಉಪಯುಕ್ತ ಎನ್ನಿಸಿವೆ. ಇದೀಗ ಇದರ ಪರಿಣಾಮಗಳನ್ನು ಮನುಷ್ಯರ ಮೇಲೆಯೂ ಪ್ರಯೋಗಿಸಿ ಅಧ್ಯಯನ ಮಾಡಲಾಗುತ್ತಿದೆ. ಇಂತಹ ಚೇಳುಗಳ ವಿಷ ದುಬಾರಿ. ಕೆಲವು ಚೇಳುಗಳ ವಿಷಕ್ಕೆ 1 ಲೀಟರ್ಗೆ ಸುಮಾರು $1 ಕೋಟಿ ಬೆಲೆ ಇದೆ ಎನ್ನುತ್ತಾರೆ ಅರಸ್ತೇಗಿ. ಇದರಿಂದ ಆಕರ್ಷಿತರಾದ ಲಾಭಕೋರರು ಕಾನೂನುಬಾಹಿರವಾಗಿ ಚೇಳುಗಳನ್ನು ಹಿಡಿದು ವಿಷ ಹಿಂಜುವ ಕಾಯಕದಲ್ಲಿ ತೊಡಗಿರುವುದು ಉಂಟು. ಅದಕ್ಕಾಗಿ ಅವರು ಕೊಲ್ಲುವ ಚೇಳುಗಳ ಸಂಖ್ಯೆ ಅಸಂಖ್ಯ. 1 ಲೀಟರ್ ವಿಷ ಬೇಕೆಂದರೆ ಏನಿಲ್ಲವೆಂದರೂ 500,000 ಲಯೂರಸ್ ಕ್ವಿನ್ಕ್ವಿಸ್ಟ್ರಿಯಾಟಸ್ಗಳು ಬೇಕು. ಕರ್ನಾಟಕದ ಕೆಲವು ಚೇಳುಗಳ ವಿಷವನ್ನು ಔಷಧೀಯ ಗುಣಗಳಿಗಾಗಿ ಪರೀಕ್ಷಿಸುತ್ತಿದ್ದಾರೆ. ಮೈಸೂರು ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯಗಳು ಇವನ್ನು ಸಣ್ಣ ಪ್ರಮಾಣದಲ್ಲಿ ಸಾಕಿ ವಿಷ ತೆಗೆಯುತ್ತಿದ್ದಾರೆ. ಕರ್ನಾಟಕದಲ್ಲಿ ಇದುವರೆಗೂ 7-8 ಪ್ರಭೇದಗಳನ್ನಷ್ಟೇ ಗುರುತಿಸಲಾಗಿದೆ. ಇನ್ನು ಇವೆಯೋ ಇಲ್ಲವೋ ಗೊತ್ತಿಲ್ಲ. ಏಕೆಂದರೆ ಈ ಬಗ್ಗೆ ಕುತೂಹಲದಿಂದ ಅಧ್ಯಯನ ಮಾಡುವವರು ಕಡಿಮೆ. ಭಯ ಎನ್ನುವುದಕ್ಕಿಂತ ಆಸಕ್ತಿ ಕಡಿಮೆ ಎನ್ನಬಹುದು. ಅದಕ್ಕೆ ಇರಬಹುದು, ವರ್ಲ್ಡ್ ವೈಲ್ಡ್ಲೈಫ್ ಫಂಡ್ ಅಳಿವಿನ ಅಂಚಿನ ಜೀವಿಗಳ ಪಟ್ಟಿಯಲ್ಲಿ ಕೇವಲ 4-5 ಚೇಳುಗಳನ್ನಷ್ಟೇ ಅಪಾಯದಲ್ಲಿರುವ ಜೀವಿಗಳೆಂದು ದಾಖಲಿಸಿದೆ. ಇನ್ನೂ ಎಷ್ಟೋ ಮರೆಯಾಗಿವೆಯೋ ಗೊತ್ತಿಲ್ಲ. ಇವುಗಳ ಸಂರಕ್ಷಣೆಗೆ ದೊಡ್ಡ ತೊಂದರೆ ಎಂದರೆ ಭಯ. ಬಹುಶಃ ಅದಕ್ಕೆ ಬೇರೆಯದೇ ಉಪಾಯ ಬೇಕೇನೋ? ರಾಯಚೂರಿನ ಬಳಿಯ ಒಂದು ದೇವಾಲಯದಲ್ಲಿ ಜಾತ್ರೆಯ ನಡೆಯುವ ದಿನವಷ್ಟೇ ಚೇಳುಗಳು ಕಾಣಿಸಿಕೊಳ್ಳುತ್ತವೆ ಎನ್ನುವ ನಂಬಿಕೆಯಿದೆ. ಆ ದಿನ ಕಲ್ಲಿನ ಸಂದುಗೊಂದಿಗಳಲ್ಲಿರುವ ಚೇಳುಗಳನ್ನು ಹಿಡಿದರೂ ಅವು ಕಚ್ಚುವುದಿಲ್ಲ ಎನ್ನುವ ನಂಬಿಕೆಯಿದೆ. ಈ ನಂಬಿಕೆಗಳನ್ನೇ ಆಧಾರವಾಗಿಟ್ಟುಕೊಂಡು ಪರಿಸರದಲ್ಲಿ ಚೇಳುಗಳ ಸ್ಥಾನ, ಮಾನ, ಗತಿ, ಸ್ಥಿತಿಗಳ ಬಗ್ಗೆ ತಿಳಿಸಬಹುದೇನೋ ಗೊತ್ತಿಲ್ಲ. ಆದರೆ ಚೇಳುಗಳು ಅಪಾಯಕಾರಿ ಜೀವಿಗಳು ಎನ್ನುವ ಭಯವನ್ನು ಮೊದಲು ಬಿಡಬೇಕು ಅಲ್ಲವೇ?
1: ಚುಟುಕು ಚುರುಕು.
2: ಸಾವಿನ ಲೆಕ್ಕಾಚಾರ. ಡಯಾಬಿಟಿಸ್, ಹೃದಯಘಾತ, ಪಾರ್ಶ್ವವಾಯು ಮೊದಲಾದ ಸೋಂಕಿನಿಂದ ಉಂಟಾಗದ ಕಾಯಿಲೆಗಳಿಂದ ಸಾಯುವವರ ಪ್ರಮಾಣ ಕಳೆದ ದಶಕದಲ್ಲಿ ಬಹುತೇಕ ದೇಶಗಳಲ್ಲಿ ಕಡಿಮೆಯಾಗಿದೆಯಂತೆ. ಈ ಕಾಯಿಲೆಗಳಿಂದ ಮರಣಿಸುವ ಮಹಿಳೆಯರ ಪ್ರಮಾಣ ಪ್ರಪಂಚದ 185 ರಾಷ್ಟ್ರಗಳಲ್ಲಿ 152ರಲ್ಲಿ ಕಡಿಮೆಯಾಗಿತ್ತು. ಇವುಗಳಿಂದಾಗಿಯೇ ಮರಣಿಸುವ ಪುರುಷರ ಪ್ರಮಾಣವು 147 ರಾಷ್ಟ್ರಗಳಲ್ಲಿ ಕುಗ್ಗಿತ್ತು. ಶ್ರೀಮಂತ ರಾಷ್ಟ್ರಗಳಲ್ಲಿ ಈ ಕಾಯಿಲೆಗಳ ಬಿಸಿ ಕಡಿಮೆಯಾಗುತ್ತಿದ್ದರೆ ಕೆಲವು ದೇಶಗಳಲ್ಲಿ ಅದು ಹೆಚ್ಚುತ್ತಲಿದೆ ಎನ್ನುತ್ತದೆ ಲ್ಯಾನ್ಸೆಟ್ ವೈದ್ಯಕೀಯ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಒಂದು ವರದಿ. ಕೆಲವು ರಾಷ್ಟ್ರಗಳಲ್ಲಿ ಮಹಿಳೆಯರ ಸಾವಿನ ಪ್ರಮಾಣವಷ್ಟೇ ಹೆಚ್ಚಿತ್ತು. ದುರದೃಷ್ಟವೆಂದರೆ ಭಾರತದಲ್ಲಿ ಈ ಕಾರಣದಿಂದಾಗಿ ಮರಣಿಸುವ ಮಹಿಳೆ ಹಾಗೂ ಪುರುಷರಿಬ್ಬರೂ ಪ್ರಮಾಣ ಹೆಚ್ಚುತ್ತಲೇ ಇದೆ. ಚೀನಾ, ಈಜಿಪ್ಟ್, ನೈಜೀರಿಯಾ, ರಷ್ಯಾ ಹಾಗೂ ಬ್ರೆಜಿಲ್ ದೇಶಗಳಲ್ಲಿ ಪುರುಷರು ಹಾಗೂ ಸ್ತ್ರೀಯರಿಬ್ಬರ ಮರಣ ಪ್ರಮಾಣಗಳು ಅತಿ ಹೆಚ್ಚು ಕುಸಿತವಾಗಿದ್ದವು. ಅಮೆರಿಕದಲ್ಲಿ ಕುಸಿತ ಇದ್ದರೂ ಅತಿ ಕಡಿಮೆ ಕುಸಿತ ಕಂಡುಬಂದಿತ್ತು. ನಮ್ಮ ಆರೋಗ್ಯ ಈಗ ನಮ್ಮ ಕೈಯಲ್ಲಿದೆ ಎನ್ನೋಣವೇ?
1: ಚುಟುಕು ಚುರುಕು.
3: ಯಾರು ಹಿತ್ತವರು ಅಷ್ಟಪಾದಗಳಲ್ಲಿ? ಆಕ್ಟೋಪಸ್ಗೆ ಈ ಪ್ರಶ್ನೆಯನ್ನು ಕೇಳಿದ್ರೆ ಅದು ಏನ್ ಹೇಳಬಹುದು? ಇಂತಹ ತರಳೆ ಪ್ರಶ್ನೆಗಳು ಮಕ್ಕಳು ಮತ್ತು ವಿಜ್ಞಾನಿಗಳಿಗಷ್ಟೇ ಹೊಳೆಯುತ್ತದೆ. ಹೀಗೊಂದು ಪ್ರಶ್ನೆಯನ್ನು ಕೇಳಿಕೊಂಡ ಅಮೆರಿಕೆಯ ಫ್ಲಾರಿಡಾ ಅಟ್ಲಾಂಟಿಕ್ ವಿಶ್ವವಿದ್ಯಾನಿಲಯದ ಸಾಗರ ವಿಜ್ಞಾನಿ ಚೆಲ್ಸಿ ಬೆನ್ನಿಸ್ ಪೇನ್ ಹಾಗೂ ವೆಸ್ಟ್ ಇಂಡೀಸ್ ಸಮೀಪದಲ್ಲಿ 4 ಕಡೆ ಆಕ್ಟೋಪಸ್ಸಿನ ಚಲನವಲನಗಳನ್ನು ಚಿತ್ರೀಕರಿಸಿದ್ರು. ಈ ವಿಡಿಯೋಗಳಲ್ಲಿ ಆಕ್ಟೋಪಸ್ಸುಗಳು ತಮ್ಮ 8 ಬಾಹುಗಳನ್ನು ಯಾವುದನ್ನು, ಯಾವಾಗ, ಹೇಗೆ, ಎಷ್ಟು ಬಾರಿ ಬಳಸುತ್ತದೆ ಎಂದು ಪಟ್ಟಿ ಮಾಡಿದ್ರು. ಆಕ್ಟೋಪಸ್ಸು ತನ್ನ ಬಾಹುಗಳನ್ನು ಮಡಚುವುದು, ಹಿಂದೆ ಎಳೆದುಕೊಳ್ಳುವುದು, ಮುಂಚಾಚುವುದು ಹಾಗೂ ತಿರುಚುವುದು ಯಾವಾಗ ಎಂದು ಸಂದರ್ಭಗಳ ಜೊತೆಗೆ ಹೋಲಿಸಿಕೊಂಡು ನೋಡಿದ್ರು. ಆಗ ಗೊತ್ತಾಗಿದ್ದು, ಆಕ್ಟೋಪಸ್ಸುಗಳು ತಮ್ಮ ಎಲ್ಲಾ 8 ಬಾಹುಗಳನ್ನು ಸಮಾನವಾಗಿ ಉಪಯೋಗಿಸುವುದಿಲ್ಲ ಎನ್ನುವುದು. ಆಹಾರವನ್ನು ಹುಡುಕಲು, ಹೆಕ್ಕಲು ಹಾಗೂ ತಿನ್ನಲು ಅವು ತಮ್ಮ ಮುಂಭಾಗದ 2 ಬಾಹುಗಳನ್ನು, ನಡೆಯಲು ಹಿಂಭಾಗದ 2 ಬಾಹುಗಳನ್ನು ಹೆಚ್ಚು ಬಳಸುತ್ತವೆ.

0: ಇರುತ್ತವೆಯಂತೆ. ಉಳಿದವುಗಳ ಬಳಕೆ ಬಹಳ ಕಡಿಮೆಯಂತೆ. ಆದರೆ ಇವುಗಳಲ್ಲಿ ಎಡಬಾಹುಗಳನ್ನು ಬಲಬಾಹುಗಳನ್ನು ಹೆಚ್ಚು ಬಳಸುತ್ತವೆಯೋ ಎಂಬುದು ಸ್ಪಷ್ಟವಾಗಿಲ್ಲ. ಅಂದ್ರೆ ಎಡಚ ಬಲಚ ಎನ್ನುವ ಆಕ್ಟೋಪಸ್ಗಳು ಇಲ್ಲ ಅಂತಷ್ಟೆ.
1: ಅವರವರ ಭಾವಕ್ಕೆ, ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತಿಹನು ಶಿವಯೋಗಿ. ಹರಿಯ ಭಕ್ತರಿಗೆ ಹರಿ, ಹರನ ಭಕ್ತರಿಗೆ ಹರ, ನರನೇನು ಭಾವಿಪರೋ ಅದರಂತೆ ತೋರುಹನು. ಇದು ಕವಿಯ ಮಾತು. ಹಾಗೆಯೇ ಈ ಪ್ರಪಂಚ ಒಬ್ಬೊಬ್ಬ ವಿಜ್ಞಾನಿಗೂ ಬೇರೆ ಬೇರೆಯೇ ರೀತಿಯಲ್ಲಿ ತೋರಬಹುದು. ಅವರ ವಿವರಣೆಗಳು ಅದರಂತೆ ಇರಬಹುದು ಅನ್ನೋದಕ್ಕೆ ಬಕ್ ಮಿನಿಸ್ಟರ್ ಫುಲ್ಲರ್ ಒಳ್ಳೆಯ ಉದಾಹರಣೆ. ಫುಲ್ಲರ್ 20ನೇ ಶತಮಾನದ ಸುಪ್ರಸಿದ್ಧ ಇಂಜಿನಿಯರ್, ಅನ್ವೇಷಕ. ಹಲವಾರು ವಿಶಿಷ್ಟ ರೀತಿಯ ಕಟ್ಟೋಣಗಳನ್ನು ರೂಪಿಸಿದವ. ನಾಳಿನ ಪ್ರಪಂಚದಲ್ಲಿ ಯಾವ ರೀತಿಯ ತಂತ್ರಜ್ಞಾನಗಳು ಇರುತ್ತವೆ ಅಂತ ಊಹಿಸಿ ಎಲ್ಲರನ್ನ ಬೆರಗುಗೊಳಿಸ್ತಿದ್ದ. ಫುಲ್ಲರನ ಬಗ್ಗೆ ಕಥೆಗಳು ಒಂದಲ್ಲ ಎರಡಲ್ಲ, ಎಲ್ಲವೂ ವಿಚಿತ್ರ ಅನ್ಸುವಂಥವು, ಸಾಧಾರಣ ಜನ ಮಾಡದಂತಹ ಕೆಲಸಗಳು, ಆದರೆ ಸತ್ಯ ಕಥೆಗಳು. ಫುಲ್ಲರ್ ಹುಟ್ಟಿದ್ದು ಅಮೆರಿಕದಲ್ಲಿರುವ ವಿದ್ವಾಂಸರ ಪಟ್ಟಣ ಅನ್ನಿಸಿಕೊಂಡ ಬಾಸ್ಟನ್ ನಗರದಲ್ಲಿ. ಅವನಿಗೆ ಅಪ್ಪ ಅಮ್ಮ ಇಟ್ಟಿದ್ದ ಹೆಸರು ರಿಚರ್ಡ್ ಬಕ್ಮಿನ್ಸ್ಟರ್ ಫುಲ್ಲರ್ ಅಂತ. ರಿಚರ್ಡ್ ಅವನ ಹೆಸರು, ಬಕ್ಮಿನ್ಸ್ಟರ್ ಅನ್ನೋದು ಕುಟುಂಬದ ಹೆಸರು, ಕೊನೆಯದ್ದು ತಂದೆಯ ಹೆಸರು. ಚಿಕ್ಕಂದಿನಲ್ಲಿ ಫುಲ್ಲರನಿಗೆ ತನ್ನ ಹೆಸರಿನ ಬಗ್ಗೆ ಬಹಳ ಆಸಕ್ತಿ ಇತ್ತು ಅಂತ ಕಾಣುತ್ತೆ, ಅಥವಾ ಬೇಸರವೂ ಇದ್ದಿರಬಹುದು. ಪ್ರತಿ ವರ್ಷವೂ ಬೇಸಿಗೆಯ ರಜೆಯಲ್ಲಿ ಇಡೀ ಕುಟುಂಬ ಮೈನಿ ದ್ವೀಪದಲ್ಲಿದ್ದ ತವರೂರಿಗೆ ಹೋಗ್ತಿತ್ತು. ಅಲ್ಲಿ ಎಲ್ಲ ನೆಂಟರಿಷ್ಟರು ಒಟ್ಟಿಗೆ ಸೇರ್ತಾ ಇದ್ರು. ಬಂದವರೆಲ್ಲರೂ ಅಲ್ಲಿದ್ದ ಒಂದು ಪುಸ್ತಕದಲ್ಲಿ ತಮ್ಮ ಹೆಸರನ್ನ ಬರೆದಿಡ್ಬೇಕಿತ್ತು. ಹೀಗೆ ಅಲ್ಲಿಗೆ ಹೋದಾಗ ಪ್ರತಿ ವರ್ಷವೂ ಫುಲ್ಲರ್ ಬೇರೆ ಬೇರೆ ರೀತಿಯಲ್ಲಿ ತನ್ನ ಹೆಸರನ್ನ ಬರೀತಿದ್ನಂತೆ. ಕೊನೆಗೆ ಆರ್ ಬಕ್ಮಿನ್ಸ್ಟರ್ ಫುಲ್ಲರ್ ಎಂಬ ಹೆಸರನ್ನ ಉಳಿಸ್ಕೊಂಡ. ಈತ ಬರೆದ ಎಲ್ಲ ಪ್ರಬಂಧಗಳಲ್ಲಿಯೂ ಈ ಹೆಸರೇ ಉಳಿದಿದೆ. ಆದರೆ ಅವನ ಗೆಳೆಯರು, ಮನೆಯವರು ಎಲ್ಲರೂ ಈತನಿಗೆ ಬಕ್ಕಿ ಎನ್ನುವ ಅಡ್ಡ ಹೆಸರಿಟ್ಟಿದ್ರು. ಅದುವೇ ಪ್ರಸಿದ್ಧ ಆಯಿತು. ಬಕ್ಕಿ ಇಂಜಿನಿಯರ್, ಅದರಲ್ಲೂ ಹೊಸ ವಸ್ತುಗಳ ವಿನ್ಯಾಸವನ್ನ ರೂಪಿಸೋದರಲ್ಲಿ ಸುಪ್ರಸಿದ್ಧ. ಅದಕ್ಕೆ ಅವನಿಗೆ ಹುಟ್ಟ ಬಂದ ಕಣ್ಣಿನ ದೋಷವೇ ವರದಾನವಾಯ್ತಂತೆ. ಬಕ್ಕಿಗೆ ಸಮೀಪ ದೃಷ್ಟಿ ದೋಷವಿತ್ತು, ಹೀಗಾಗಿ ಅವನಿಗೆ ದೂರದಲ್ಲಿ ಇದ್ದದ್ದು ಸ್ಪಷ್ಟವಾಗಿ ತೋರ್ತಿತ್ತು. ಹತ್ತಿರದಲ್ಲಿ ಇದ್ದದ್ದನ್ನ ಮುಟ್ಟಿ ಮೂಸಿ ನೋಡ್ಬೇಕಿತ್ತು. ಕಣ್ಣಿನಿಂದ ಸ್ಪಷ್ಟವಾಗಿ ಗ್ರಹಿಸಲು ಆಗದೇ ಇದ್ದದ್ದನ್ನ ಈತ ಹೀಗೆ ಮುಟ್ಟಿ ಮೂಸಿ ನೋಡೋದಿಕ್ಕೆ ಕಲ್ತ್ಕೊಂಡ. ಎಲ್ಲವನ್ನ ಮುಟ್ಟಿ ತಟ್ಟಿ ನೋಡೋದನ್ನ ಕಲ್ತ್ಕೊಂಡ. ವಿವಿಧ ವಸ್ತುಗಳು ಹೇಗಿವೆ, ನಯವೋ ಮೃದುವೋ, ಗಟ್ಟಿಯೋ ಒರಟೋ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಯಲು ಕಲ್ತ್ಕೊಂಡ. ಈ ವಿಷಯಗಳು ವಿನ್ಯಾಸ ಅಥವಾ ಡಿಸೈನಿಂಗ್ನಲ್ಲಿ ಪ್ರಮುಖವಾಗ್ತವೆ. ಮೊಳಕೆಯಲ್ಲಿಯೇ ಮರ ಯಾವುದು ಅಂತ ಗೊತ್ತಾಗುತ್ತೆ ಅಲ್ವೇ? ಹಾಗೆ ಬಕ್ಕಿಯ ಇಂಜಿನಿಯರಿಂಗ್ ಕೌಶಲವು ಚಿಕ್ಕಂದಿನಲ್ಲಿಯೇ ಅರಳಿತ್ತಂತೆ. ಆತ ಇನ್ನೂ 5-6 ವರ್ಷದ ಬಾಲಕನಿದ್ದಾಗಲೇ ಕಡ್ಡಿ ಹಾಗೂ ಬಟಾಣಿ ಕಾಳುಗಳನ್ನ ಬಳಸ್ಕೊಂಡು ವಿವಿಧ ಆಕಾರಗಳನ್ನ ಮಾಡ್ತಿದ್ನಂತೆ. ಅದು ಸಾಕಷ್ಟು ಭಾರವನ್ನ ಹೊರುವಂತಹ ಗಟ್ಟಿಯಾದ ಆಕಾರಗಳನ್ನ ರಚಿಸ್ತಿದ್ನಂತೆ. ಶಿಕ್ಷಕಿಯರನ್ನ ಹೀಗೆ ಬೆರಗುಗೊಳಿಸ್ತಿದ್ನಂತೆ. ಬಕ್ಕಿ ರಚಿಸಿದ ಇಂತಹದೇ ಒಂದು ಆಕಾರ ಅವನ ಹೆಸರನ್ನ ಅಜರಾಮರವಾಗಿಸಿದೆ. ಅದೊಂದು ಚೆಂಡು. ಬಟಾಣಿ ಕಾಳುಗಳಿಗೆ ಕಡ್ಡಿಗಳನ್ನು ಚುಚ್ಚಿ ವಿವಿಧ ಆಕಾರಗಳನ್ನು ಮಾಡದಂತೆ ಕೇವಲ ಕೊಳವೆಗಳನ್ನ ವಿವಿಧ ದಿಕ್ಕಿನಲ್ಲಿ ಜೋಡಿಸಿ ಬೃಹತ್ ಆಕಾರಗಳನ್ನ ಕಟ್ಟಬಹುದು ಅಂತ ಫುಲ್ಲರ್ ತೋರಿಸ್ತ. ಹೀಗೆ ಕೊಳವೆಗಳಿಂದ ಕಟ್ಟಿದ ಆಕಾರಗಳು ಹಗುರವಾಗಿದ್ರೂ ದೃಢವಾಗಿರ್ತಿದ್ವು. ಅತ್ಯಲ್ಪ ವಸ್ತುವನ್ನ ಬಳಸಿ ಅತಿ ದೊಡ್ಡ ಕಟ್ಟಡಗಳನ್ನ ಕಟ್ಟಬಹುದು. ಇಂತಹ ಕಟ್ಟಡಗಳನ್ನ ಬಕ್ಕಿಬಾಲ್ ಎಂದೇ ಕರೀತಾರೆ. ಬೇರೆ ಯಾವುದೇ ಆಕಾರಕ್ಕಿಂತಲೂ ಇದು ಅತ್ಯಂತ ಗಟ್ಟಿಯಾದ, ದೃಢವಾದ, ಸ್ಥಿರವಾದ ಆಕಾರ ಅಂತ ಬಕ್ಕಿ ಗಣಿತದ ಮೂಲಕ ನಿರೂಪಿಸಿದ್ದ. ಹುಟ್ಟ ವಿನ್ಯಾಸಕಾರ ಅನ್ನಿಸ್ಕೊಂಡ ಬಕ್ಕಿ ಪ್ರಪಂಚದ ಎಲ್ಲವನ್ನೂ ವಿನ್ಯಾಸದ ದೃಷ್ಟಿನಲ್ಲಿಯೇ ಕಾಣುತ್ತಿದ್ದ ಅಂದ್ರೆ ತಪ್ಪೇನಲ್ಲ. ಅದು ಅವನ ಭಾವ ಅನ್ನಿ. ಪ್ರಪಂಚದ ವಸ್ತುಗಳು ಯಾಕೆ, ಇಡೀ ವಿಶ್ವವನ್ನೇ ಆತ ಡಿಸೈನರ್ನ ದೃಷ್ಟಿಯಿಂದ ಅವಲೋಕಿಸ್ತಿದ್ದ. ವಿಶ್ವ ಅಂದಮೇಲೆ ನಾವು, ನೀವು, ಬಕ್ಕಿಯು ಸೇರಿದಂತೆ ತಾನೆ. ಹಾಗಾಗಿ ಅವನು ಮನುಷ್ಯರನ್ನು ಹಾಗೆಯೇ ಡಿಸೈನಿನ ನೋಟದಿಂದಲೇ ವಿವರಿಸ್ತಾ ಇದ್ದ. ಬಕ್ಕಿಯ ಮಟ್ಟಿಗೆ ಮನುಷ್ಯ ಅಂದರೆ ಒಂದು ಯಂತ್ರ, ಚಲಿಸುವ ಫ್ಯಾಕ್ಟ್ರಿ, ಅದು ಎರಡೇ ಕಾಲಿನ ಮೇಲೆ ಸ್ಥಿರವಾಗಿ ನಿಲ್ಲಬಲ್ಲ ಫ್ಯಾಕ್ಟ್ರಿ. ಅವಿರತವಾಗಿ ವಿದ್ಯುತ್ ಹಾಗೂ ರಾಸಾಯನಿಕ ಕ್ರಿಯೆಗಳು ನಡೆಯುತ್ತಿರುವ ಹಾಗೂ ಅದಕ್ಕೆ ಬೇಕಾದ ಶಕ್ತಿಯನ್ನು ಒದಗಿಸುವ ಭಾಗಗಳು ಅಂತರ್ಗತವಾಗಿರುವ ಕಾರ್ಖಾನೆ. ಸುಮಾರು 62,000 ಮೈಲಿಗಳಷ್ಟು ಉದ್ದದ ನಾಳಗಳು ಚಲಿಸುವ ಕಾರ್ಖಾನೆ. ಯಾವುದೇ ಕಟ್ಟೋಣದಲ್ಲಿಯೂ ಸ್ಥಿರತೆ ಬಹಳ ಮುಖ್ಯ. ಬಿರುಸಾದ ಗಾಳಿ ಬಂದರೂ ಮುಗುಚಿಕೊಳ್ಳದಂತೆ ಇರಬೇಕು, ಅಂತಹ ಡಿಸೈನ್ ಮನುಷ್ಯನದ್ದು ಅನ್ನೋದು ಅವನ ನಂಬಿಕೆಯಾಗಿತ್ತು. ಯಾವುದೇ ವಸ್ತುವನ್ನು ಸ್ಥಿರವಾಗಿ ನಿಲ್ಲಿಸಬೇಕಿದ್ರೆ ಕನಿಷ್ಠ 3 ಆಧಾರಗಳು ಬೇಕು, ಇಲ್ಲದಿದ್ದರೆ ಅದರ ಭಾರವೆಲ್ಲವೂ ನೆಲದಲ್ಲಿ ಹರಡಿಕೊಳ್ಳುವಂತೆ ತಳ ಇರಬೇಕು. ಎರಡೇ ಕಾಲಿರುವ ವಸ್ತು, ಮನುಷ್ಯ ಮತ್ತು ಹಕ್ಕಿಗಳು ಅಂತಹ ಅಪರೂಪದ ಗುಂಪಿಗೆ ಸೇರಿವೆ. ಹೀಗೆ ಯಾರೂ ಚಿಂತಿಸದ ರೀತಿಯಲ್ಲಿ ವಿವರಣೆಗಳನ್ನು ನೀಡೋದರಲ್ಲಿ ಬಕ್ಕಿ ಸಿದ್ಧ ಹಸ್ತ. ಅವನ ಬದುಕಿನಲ್ಲಿ ಆತ ಪ್ರಪಂಚದ ಎಲ್ಲ ಖಂಡಗಳಲ್ಲಿಯೂ ಎಲ್ಲ ದೇಶಗಳಲ್ಲಿಯೂ ಸುತ್ತಿ ಭಾಷಣಗಳನ್ನು ಮಾಡಿದ್ದ. ಒಂದೇ ವರ್ಷದಲ್ಲಿ ಪ್ರಪಂಚದ 95 ಕಡೆಗಳಲ್ಲಿ ಪಾಠ ಮಾಡಿದ್ದ. ಆತ ಬಳಸ್ತಿದ್ದ ಪದಗಳು ಕೂಡ ವಿಶಿಷ್ಟವಾಗಿದ್ವು, ವಿವರಣೆಗಳು ವಿಚಿತ್ರ ಅನ್ನಿಸ್ತಿದ್ವು. ಮಾತು ಅನ್ನೋದನ್ನ ಆತ ವಿವರಿಸಿದ್ದನ್ನ ಕೇಳಿ. ಮಾತು ಶಬ್ದವೆನ್ನುವ ಸ್ಫೋಟ ನಡೆದ ಕ್ಷಣ. ಸ್ಪ್ರಿಂಗಿನಂತಹ ಒಂದು ಪೊರೆ ತಟಕ್ಕನೆ ಗಾಳಿಯು ತಿದಿಯನ್ನು ಒತ್ತುವ ಆ ಕ್ಷಣದಲ್ಲಿ ಮಿದುಳು ಎನ್ನುವ ಅಂಗ ತಿದಿಯಿಂದ ಹೊರಟ ಗಾಳಿಯನ್ನು ಇಂಧನವನ್ನು ಕೂಡಿಕೊಳ್ಳುವ ರಂಧ್ರದತ್ತರ ಕೊಂಡೊಯ್ದು ಆ ರಂಧ್ರದ ಗೋಡೆಗಳನ್ನು ಎಳೆದು ಆಕಾರವನ್ನು ಬದಲಿಸುತ್ತದೆ. ರಂಧ್ರದ ಒಳಭಾಗದಲ್ಲಿರುವ ನಾಲಗೆ ತಿರುಚಿಕೊಂಡು ತುದಿಯನ್ನು ಜೋರಾಗಿ ಕಂಪಿಸುತ್ತದೆ. ಆ ಅಂದ್ರ ಆ ಶಬ್ದ ಹೊರಡಲು ಇಷ್ಟೂ ಕ್ರಿಯೆ ನಡೆಯಲೇಬೇಕು. ಹೀಗೆ ಪ್ರತಿಯೊಂದು ವಿಚಾರವನ್ನು ಡಿಸೈನ್ನ ರೂಪದಲ್ಲಿಯೇ ಕಾಣುತ್ತಾ ವಿವರಿಸ್ತಿದ್ದ ಬಕ್ಕಿ. ಹಾ, ನಿಸರ್ಗ ಅಥವಾ ಪ್ರಕೃತಿಗೆ ಗೊಂದಲ ಎನ್ನುವುದೇ ಇಲ್ವಂತೆ. ನಾವು ನೀವು ಇಲ್ಲದಾಗಲೂ ಅದು ತನ್ನಂತಾನೇ ನಡೆಯುತ್ತೆ, ಏನೇ ಬದಲಾದರೂ ಅದು ಗಲಿಬಿಲಿಗೊಳ್ಳೋದಿಲ್ಲ ಅಂತಿದ್ದ ಬಕ್ಕಿ. ಬಕ್ಕಿ ಈಗ ಇಲ್ಲ, ಆದರೆ ಅವನು ರೂಪಿಸಿದ ಆಕಾರವೇ ಇರುವ ಅತಿ ಸೂಕ್ಷ್ಮವಾದ ಕಾರ್ಬನ್ ಅಣುಗಳಿವೆ, ಅವಕ್ಕೆ ಫುಲರೀನ್ ಅನ್ನುವ ಹೆಸರಿದೆ. ಹೀಗೆ ಬಕ್ಕಿ ಕಟ್ಟಡಗಳು, ಫುಲರೀನ್ ಅಣುಗಳು ಬಕ್ ಮಿನಿಸ್ಟರ್ ಫುಲರಿನ ಹೆಸರನ್ನ ಅಜರಾಮರ ಮಾಡಿವೆ.
2: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣ ಧ್ವನಿ ಶ್ರೀಮತಿ ಸುಮನಾ ಮೈಸೂರು ಮತ್ತು ಜೆಮಿನಿ AI ಧ್ವನಿಗಳು. ಜಾಣ ಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ಗಳಲ್ಲಿ ಕೂಡ ಕೇಳಬಹುದು. ಜಾಣ ಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.
3: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
4: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ DR ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
5: 398 ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ರಿವರ್ ಕನ್ನಡದಲ್ಲಿ ನದಿ. ನಿಶ್ಚಿತ ಪಾತ್ರದಲ್ಲಿ ವ್ಯವಸ್ಥಿತವಾದ ಬೃಹತ್ ಪ್ರಮಾಣದ ಸಿಹಿ ನೀರಿನ ಹರಿವು. ಭೂಮಿಯ ಗುರುತ್ವದಿಂದಾಗಿ ನೀರು ಇಳಿಜಾರಿನಲ್ಲಿ ಹರಿಯುತ್ತಾ ಸಮುದ್ರವನ್ನು ಸೇರುತ್ತದೆ. ಕೆಲವೊಂದು ನದಿಗಳು ಸರೋವರಗಳಲ್ಲಿ ಲೀನವಾಗುವುದು ಉಂಟು. ಇನ್ನು ಕೆಲವು ಮರುಭೂಮಿಗೆ ಹರಿಯುತ್ತವೆ. ಅಲ್ಲಿ ಈ ನದಿಗಳು ಆವಿಯಾಗಿ ಲವಣಯುಕ್ತ ಹರವನ್ನುಂಟು ಮಾಡಬಹುದು ಅಥವಾ ಮುಂದೆ ಹರಿಯದೆ ಅತಿಕ್ಷಾರ ಸರೋವರಗಳನ್ನು ಉಂಟುಮಾಡಬಹುದು. ಹೆಚ್ಚು ಕಡಿಮೆ ಎಲ್ಲ ನದಿಗಳು ವರ್ಷವಿಡೀ ಹರಿದರೂ ಅವುಗಳಲ್ಲಿರುವ ನೀರಿನ ಪ್ರಮಾಣ ವಾಯುಗುಣಕ್ಕನುಗುಣವಾಗಿ ಬದಲಾಗುತ್ತದೆ. ಮಳೆಗಾಲದಲ್ಲಿ ನದಿಗಳು ನದಿಗಳಲ್ಲಿ ನೀರು ಸಮೃದ್ಧವಾಗಿರುತ್ತದೆ. ಸಾಮಾನ್ಯವಾಗಿ ನದಿಗಳು ಎತ್ತರದ ಪ್ರದೇಶದಲ್ಲಿ ಅಂದರೆ ಬೆಟ್ಟಗಳಲ್ಲಿ ಉಗಮವಾಗುತ್ತವೆ. ನದಿಯ ಉಗಮ ಸ್ಥಳವು ಚಿಲುಮೆ, ಕೊಳ, ಸಣ್ಣ ಜೌಗು ಪ್ರದೇಶವಾಗಿರಬಹುದು ಅಥವಾ ಭೂಜಲಮಟ್ಟವು ಭೂ ಮೇಲ್ಮೈ ತಲುಪಿರುವ ಪ್ರದೇಶವಾಗಿರಬಹುದು. ನದಿಯ ಉಗಮ ಪ್ರದೇಶದಿಂದ ಬೆಟ್ಟದ ಗುಡ್ಡ ಇಳಿಜಾರುಗಳ ಮೂಲಕ ಎತ್ತರವಾದ ತಪ್ಪಲು ಪ್ರದೇಶಕ್ಕೆ ಹರಿದು ಅನಂತರ ತಗ್ಗು ಪ್ರದೇಶಗಳಲ್ಲಿ ಹರಿಯುತ್ತಾ ಸಮುದ್ರವನ್ನು ಸೇರುತ್ತದೆ. ಪ್ರಪಂಚದ 10 ಅತಿ ಉದ್ದವಾದ ನದಿಗಳು ನೈಲ್, ಆಫ್ರಿಕಾ ಖಂಡ 6,648 ಕಿಲೋಮೀಟರ್ ಉದ್ದ, ಅಮೆಜಾನ್ ದಕ್ಷಿಣ ಅಮೆರಿಕಾ 6,275 ಕಿಲೋಮೀಟರ್ ಉದ್ದ, ಮಿಸಿಸಿಪಿ ಮಿಸೌರಿ ಉತ್ತರ ಅಮೆರಿಕಾ 6,210 ಕಿಲೋಮೀಟರ್ ಉದ್ದ, ಅಬ್ ಇರ್ಷಾಸ್ ಏಷ್ಯಾ 5,569 ಕಿಲೋಮೀಟರ್ ಉದ್ದ, ಯಾಂಗ್ಜಿ ಏಷ್ಯಾ 5,519 ಕಿಲೋಮೀಟರ್ ಉದ್ದ, ಹುವಾಂಗ್ ಹೋ ಏಷ್ಯಾ 4,670 ಕಿಲೋಮೀಟರ್ ಉದ್ದ, ಕಾಂಗೋ ಜೈರ್ ಆಫ್ರಿಕಾ 4,666 ಕಿಲೋಮೀಟರ್ ಉದ್ದ, ಅಮೂರ್ ಏಷ್ಯಾ 4,508 ಕಿಲೋಮೀಟರ್ ಉದ್ದ, ಲೆನ್ ಏಷ್ಯಾ 4,269 ಕಿಲೋಮೀಟರ್ ಉದ್ದ, ಮೆಕೆಂಜಿ ಉತ್ತರ ಅಮೆರಿಕಾ 4,240 ಕಿಲೋಮೀಟರ್ ಉದ್ದವಾಗಿದೆ. ಭಾರತದ ಗಂಗಾ ನದಿಯು ಸುಮಾರು 2,500 ಕಿಲೋಮೀಟರ್ ಉದ್ದವಿದೆ. ಎತ್ತರದ ಪ್ರದೇಶಗಳಲ್ಲಿ ಹರಿಯುವ ನದಿ ನೀರು ಸಾಮಾನ್ಯವಾಗಿ ಕಲ್ಲು ಬಂಡೆಗಳ ಮೂಲಕ ರಭಸವಾಗಿ ಅಬ್ಬರದಿಂದ ಹರಿಯುತ್ತದೆ. ಕಣಿವೆಗಳ ಮೂಲಕ ಹರಿಯುವಾಗ ಮಂದಗತಿಯಲ್ಲಿ ಸಾಗುತ್ತದೆ. ನದಿಯ ಎರಡು ಪಾರ್ಶ್ವಗಳು ಕಡಿದಾಗಿರುತ್ತವೆ. ನದಿಯ ಹರಿವನ್ನು ತುಂಡರಿಸುವ ಜಲಪಾತಗಳು ಹರಿವಿನ ಮಧ್ಯೆ ಉಂಟಾಗಬಹುದು. ನದಿಯ ಮಧ್ಯಭಾಗದಲ್ಲಿ ಅದರ ಪಾತ್ರ ಅಗಲವಾಗುತ್ತಾ ನದಿಯ ತಿರುವುಗಳು ಉಂಟಾಗುತ್ತವೆ. ನದಿಯ ಮಾರ್ಗದಲ್ಲಿ ದಿಣ್ಣೆಗಳು ಅಥವಾ ನೆರೆ ಬಯಲುಗಳು ಉಂಟಾಗಬಹುದು. ತಗ್ಗು ಪ್ರದೇಶಗಳಲ್ಲಿ ನದಿ ಹರಿಯುವಾಗ ವಿಸ್ತಾರವಾದ ನೆರೆ ಬಯಲು ಉಂಟಾಗಬಹುದು. ತಿರುವುಗಳು ಅಗಲವಾಗುತ್ತಾ ಕೆಲವೊಮ್ಮೆ ಇವು ಚಾಪ ಸರೋವರಕ್ಕೆ ಎಡೆಮಾಡಿ ಕೊಡುತ್ತವೆ. ಭಾರತದಲ್ಲಿ 3 ಮುಖ್ಯ ಜಲನಯನಗಳಿವೆ. ಉತ್ತರ ಭಾರತದ ಹಿಮಾಲಯ ಪರ್ವತವು ತನ್ನ ಕಾರಾಕೋರಂ ಶಿಖರಗಳೊಂದಿಗೆ ಒಂದು ಜಲನಯನವನ್ನು ರಚಿಸಿದೆ. ಮಧ್ಯ ಭಾರತದಲ್ಲಿ ವಿಂಧ್ಯಾವಳಿಯ ಸತ್ಪರ ಮತ್ತು ಮೇಕಲಾ ಪರ್ವತಗಳೊಂದಿಗೆ ಎರಡನೇ ಜಲನಯನವನ್ನು ರಚಿಸಿದೆ. ದಕ್ಷಿಣದಲ್ಲಿ ಸಹ್ಯಾದ್ರಿ ಪರ್ವತ ಶ್ರೇಣಿಗಳಿಂದ ಕೂಡಿದ ಜಲನಯನವು ದಕ್ಷಿಣ ನದಿಗಳನ್ನು ನಿರ್ಮಿಸಿದೆ. ಭಾರತದಲ್ಲಿ 4 ವಿಧದ ಪ್ರಮುಖ ನದಿಗಳಿವೆ. 1 ಹಿಮಾಲಯದ ನದಿಗಳು, 2 ಮಧ್ಯ ಭಾರತ ಮತ್ತು ಡಕ್ಕನ್ ನದಿಗಳು, 3 ಕರಾವಳಿ ನದಿಗಳು, 4 ಒಳನಾಡಿನ ಬಸಿ ಬಯಲುಗಳಲ್ಲಿ ಹರಿಯುವ ನದಿಗಳು. ಹಿಮಾಲಯದ ನದಿಗಳಿಗೆ ನೀರು ಕರಗುವ ಹಿಮದಿಂದ ಪೂರೈಕೆಯಾಗಿ ಅವು ವರ್ಷವಿಡೀ ತುಂಬಿ ಹರಿಯುತ್ತವೆ. ಮಧ್ಯ ಭಾರತ ಮತ್ತು ಡಕ್ಕನ್ ಪ್ರಾಂತ್ಯದ ನದಿಗಳು ಮಳೆಗಾಲದಲ್ಲಿ ನೀರಿನಿಂದ ತುಂಬಿ ಹರಿಯುತ್ತವೆ. ಈ ನದಿಗಳಲ್ಲಿ ಹರಿಯುವ ನೀರಿನ ಪ್ರಮಾಣದಲ್ಲಿ ಬದಲಾವಣೆಗಳಾಗುತ್ತಿರುತ್ತವೆ. ಕರಾವಳಿ ನದಿಗಳು ಜಲನಯನ ಪ್ರದೇಶಗಳು ಕಡಿಮೆ. ಒಳನಾಡಿನ ನದಿಗಳು ಅಲ್ಪಕಾಲಿಕ ನದಿಗಳು. ಈ ನದಿಗಳು ಸಮುದ್ರ ಸೇರಿದ ಯಾವುದಾದರೂ ಪ್ರತ್ಯೇಕವಾದ ಪ್ಲೇಯ ಬಯಲಿಗೆ ಹರಿಯುತ್ತವೆ ಅಥವಾ ಸಾಂಬಾರ್ನಂತಹ ಲವಣ ಸರೋವರಗಳು ಸೇರುತ್ತವೆ. ಮರುಭೂಮಿಯಲ್ಲಿ ಹರಿಯುವ ನದಿಗಳು ಆವೀಕರಣದಿಂದ ಮಾಯವಾಗಬಹುದು. ಸಿಂಧು, ಗಂಗಾ, ಯಮುನಾ ನದಿಗಳು ಹಿಮಾಲಯದ ಪ್ರಾಂತ್ಯದಲ್ಲಿ ಪ್ರಮುಖ ಹರಿವುಗಳು. ಇವುಗಳ ಉಪನದಿಗಳು ಹಿಮಾಲಯದಲ್ಲೇ ಹುಟ್ಟುತ್ತವೆ. ಜೇಲಂ, ಚೀನಾಬ್, ರಾವಿ, ಬಿಯಾಸ್ ಮತ್ತು ಸಟ್ಲೇಜ್ ಎಂಬ ಉಪನದಿಗಳನ್ನು ಒಳಗೊಂಡಿರುವ ಸಿಂಧೂ ನದಿಯು ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳ ಜೀವನದಿಗಳು. ಟಿಬೆಟ್ನ ಕೈಲಾಸ ಪರ್ವತದ ಇಳಿಜಾರಿನಲ್ಲಿ ಉಗಮವಾಗುವ ಈ ನದಿ 400 ಕಿಲೋಮೀಟರ್ ವರೆಗೆ ಹಿಮಾಲಯದ ಆಳವಾದ ಕಮರುಗಳಲ್ಲಿ ಪ್ರವೇಶಿಸಿ ನೈಋತ್ಯ ಭಾಗಕ್ಕೆ ತಿರುಗಿ ಬಯಲು ಪ್ರದೇಶವನ್ನು ಪ್ರವೇಶಿಸುತ್ತದೆ. ಅನಂತರ ಸಿಂಧ್ ಪ್ರಾಂತ್ಯಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಭಾರತದಲ್ಲಿ ಸಿಂಧ್ ಬಯಲು ಕಡಿಮೆಯೇ. ಹೆಚ್ಚಿನ ಸಿಂಧ್ ಬಯಲು ಪಾಕಿಸ್ತಾನಕ್ಕೆ ಸೇರಿದೆ. ಗಂಗಾ ನದಿಯ ಪ್ರಮುಖ ಮೂಲ ಭಾಗೀರಥಿ. ಭಾಗೀರಥಿಯು ಗೋಮುಖದ ಹಿಮಗುಹೆಯಲ್ಲಿ ಹುಟ್ಟುತ್ತದೆ. ಅದು ಗಂಗಾ ನದಿಯ ಉಗಮವೆನ್ನುತ್ತಾರೆ. ಅಲ್ಲಿಂದ 35 ಕಿಲೋಮೀಟರ್ ದೂರ ಹರಿದು ಪಶ್ಚಿಮಕ್ಕೆ ತಿರುಗುವ ಭಾಗೀರಥಿಯು ಮುಂದೆ ದಕ್ಷಿಣ ದಿಕ್ಕಿನತ್ತ ಹರಿದು ಹಿಮಾಲಯದ ಬೃಹತ್ ಕಣಿವೆಗಳಲ್ಲಿ ಪ್ರವೇಶಿಸಿ ಅಲ್ಲಿಂದ ಮುಂದೆ ಸುಮಾರು 140 ಕಿಲೋಮೀಟರ್ಗಳಷ್ಟು ದೂರ ಕೆಳ ಹಿಮಾಲಯದಲ್ಲಿ ಪ್ರವೇಶಿಸುತ್ತದೆ. ಅಲ್ಲಿ ಮತ್ತೊಂದು ಪ್ರಮುಖ ಉಪನದಿಯಾದ ಅಲಕಾನಂದ ಸೇರಿಕೊಳ್ಳುತ್ತದೆ. ಹಿಮತಡೆಗಳ ಬಳಿ ಅದರ ಪ್ರವಾಹಕ್ಕೆ ತಡೆಯುಂಟಾದಾಗ ಹಿಮದ ಕೆಳಗೆ ಹರಿಯುವ ಈ ನದಿಗೆ ಮುಂದೆ ಮತ್ತೊಂದು ಮುಖ್ಯ ಉಪನದಿಯಾದ ಮಂದಾಕಿನಿ ಬಂದು ಸೇರುತ್ತದೆ. ಇಲ್ಲಿಂದ ರುದ್ರಪ್ರಯಾಗ, ಭಾಗೀರಥಿ, ಅಲಕಾನಂದ ಮತ್ತು ಮಂದಾಕಿನಿ ನದಿಗಳು ಒಟ್ಟಾಗಿ ಗಂಗಾ ನದಿಯಾಗಿ ಹರಿಯುತ್ತವೆ. ಗಂಗಾ ನದಿಯ ಮುಂದೆ ಹರಿದ್ವಾರದ ಬಯಲು ಪ್ರದೇಶವನ್ನು ಪ್ರವೇಶಿಸುತ್ತದೆ. ಅಲ್ಲಿಂದ ದಕ್ಷಿಣಕ್ಕೆ ಹರಿಯುವ ಬದಲು ಪೂರ್ವದತ್ತ ತಿರುಗಿ ಉತ್ತರ ಪ್ರದೇಶ ಬಿಹಾರದಲ್ಲಿ ಹರಿಯುತ್ತದೆ. ಹೀಗೆ ಹರಿಯುವಾಗ ಯಮುನಾ, ಗೋಮತಿ, ಶಾರದಾ, ಗಂಡಕಿ, ಸೋನೆ ಮತ್ತು ಕೋಸಿ ನದಿಗಳು ಸೇರಿಕೊಳ್ಳುತ್ತವೆ. ಬಿಹಾರದ ರಾಜ್ಮಹಲ್ ಬೆಟ್ಟಗಳ ಬಳಿ ಆಗ್ನೇಯದ ಕಡೆ ತಿರುಗಿ ಪಶ್ಚಿಮ ಬಂಗಾಳವನ್ನು ಸೇರುತ್ತದೆ. ಅಲ್ಲಿಂದ ಮುಂದೆ ಅನೇಕ ಕವಲುಗಳಾಗಿ ಒಡೆದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಬ್ರಹ್ಮಪುತ್ರ ನದಿಯು ಮಾನಸ ಸರೋವರದಿಂದ 100 ಕಿಲೋಮೀಟರ್ ಆಗ್ನೇಯ ದಿಕ್ಕಿನಲ್ಲಿ ಚಾಮ್ಯಂಗ್ಡುಂಗ್ ಎಂಬ ಹಿಮಾನಿಯಿಂದ ಉಗಮಿಸುತ್ತದೆ. ಇದು ಪೂರ್ವದ ಕಡೆಗೆ ಟಿಬೆಟ್ನಲ್ಲಿ 1300 ಕಿಲೋಮೀಟರ್ವರೆಗೂ ತ್ಯಾಂಗ್ ಫೋ ಎಂಬ ಹೆಸರಿನಲ್ಲಿ ಹರಿಯುತ್ತದೆ. ಅನಂತರ ದಕ್ಷಿಣದತ್ತ ತಿರುಗಿ ಭಾರತ ಗಡಿಯಲ್ಲಿ ಹರಿಯುತ್ತದೆ. ಅನಂತರ ದಿಬಾಂಗ್ ಮತ್ತು ಲೋಹಿತ್ ನದಿಗಳನ್ನು ಕೂಡಿಕೊಂಡು ಬ್ರಹ್ಮಪುತ್ರ ಎಂಬ ಹೆಸರು ಪಡೆಯುತ್ತದೆ. ಅನಂತರ ಪಶ್ಚಿಮಕ್ಕೆ ಹೊರಳಿ ಅಸ್ಸಾಂ ಕಿರಿದಾದ ಕಣಿವೆಯಿಂದ ಮುಂದೆ 800 ಕಿಲೋಮೀಟರ್ ಉದ್ದ ಮತ್ತು 80 ಕಿಲೋಮೀಟರ್ ಅಗಲಕ್ಕೆ ಹರಿಯುತ್ತದೆ. ಅನಂತರ ನೈಋತ್ಯದತ್ತ ತಿರುಗಿ ಬಾಂಗ್ಲಾದೇಶಕ್ಕೆ ಹರಿದು ಗಂಗಾ ನದಿಯನ್ನು ಬಾಂಗ್ಲಾದೇಶದಲ್ಲಿ ಪದ್ಮಾ ನದಿ ಎಂದು ಕರೆಯುತ್ತಾರೆ ಅಲ್ಲಿ ಸೇರುತ್ತದೆ. ಬ್ರಹ್ಮಪುತ್ರ ನದಿಯು ಬಾಂಗ್ಲಾದೇಶದ ಮೇಘನಾ ನದಿಯು ಸೇರಿದಂತೆ ಇನ್ನೂ ಅನೇಕ ಉಪನದಿಗಳೊಂದಿಗೆ ಕೂಡಿಕೊಂಡು ಕೊನೆಗೆ ಬಂಗಾಳ ಕೊಲ್ಲಿಯನ್ನು ತಲುಪುತ್ತದೆ. ಬೆಟ್ಟಗುಡ್ಡಗಳಲ್ಲಿ ಹುಟ್ಟುವ ಡಕ್ಕನ್ ಪ್ರಸ್ಥಭೂಮಿಯ ನದಿಗಳು ಮಳೆ ನೀರೇ ಆಧಾರವಾಗಿದ್ದುದರಿಂದ ಬೇಸಿಗೆಯಲ್ಲಿ ಹಲವು ನದಿಗಳು ಬತ್ತಿ ಹೋಗುತ್ತವೆ. ಪಶ್ಚಿಮ ಘಟ್ಟದಲ್ಲಿ ಹುಟ್ಟುವ ಗೋದಾವರಿ, ಕೃಷ್ಣಾ ಮತ್ತು ಕಾವೇರಿ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು. ಈ ನದಿಗಳು ಪ್ರಸ್ಥಭೂಮಿಯ ಇಳಿಜಾರಿನಲ್ಲಿ ಪ್ರವೇಶಿಸುತ್ತಾ ಬಂಗಾಳ ಕೊಲ್ಲಿಯನ್ನು ಸೇರುತ್ತವೆ. ಮಹಾನದಿ ಮತ್ತು ದಾಮೋದರ ಇನ್ನೆರಡು ಬಂಗಾಳ ಕೊಲ್ಲಿಯನ್ನು ಸೇರುವ ಪ್ರಮುಖ ನದಿಗಳು. ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹರಿಯುವ ಸರಸ್ವತಿ, ನೇತ್ರಾವತಿ, ಚೆಲಿಯಾರ್, ಪೆನ್ನಾನಿ ಮತ್ತು ಪೆರಿಯಾರ್ ನದಿಗಳು ಅರಬ್ಬಿ ಸಮುದ್ರವನ್ನು ಸೇರುತ್ತವೆ. ಉತ್ತರದ ಸಮತಲ ಭೂಮಿಯಲ್ಲಿ ಹರಿಯುವ ನದಿಗಳಲ್ಲಿ ಚಂಬಲ್ ಪ್ರಮುಖವಾದುದು. ಇದು ಯಮುನಾ ನದಿಗೆ ನೀರನ್ನು ಪೂರೈಸುತ್ತದೆ. ಪಾಟ್ನಾದಲ್ಲಿ ಗಂಗಾ ನದಿಯನ್ನು ಸೇರುವ ಸೋನೆ ಎಂಬ ಮತ್ತೊಂದು ಪ್ರಮುಖ ನದಿ. ಪಶ್ಚಿಮದತ್ತ ಹರಿದು ಅರಬ್ಬಿ ಸಮುದ್ರ ಸೇರುವ ಇನ್ನೆರಡು ಪ್ರಮುಖ ನದಿಗಳೆಂದರೆ ನರ್ಮದಾ ಮತ್ತು ತಪತಿ. ಭಾರತದ ನದಿ ಬಯಲುಗಳ ಗಾತ್ರದಲ್ಲಿ ಅಗಾಧ ವ್ಯತ್ಯಾಸವಿದೆ. ಗಂಗಾ ಬಯಲು ಬಹು ವಿಸ್ತಾರವಾಗಿದ್ದು 838,000 ಚದುರ ಕಿಲೋಮೀಟರ್. ಭಾರತದ 25% ಭೂಭಾಗದಷ್ಟು ಪ್ರದೇಶದಿಂದ ನೀರನ್ನು ಪಡೆಯುತ್ತದೆ. ಗೋದಾವರಿ ನದಿಗಳ ಪಾತ್ರ 2ನೇ ಸ್ಥಾನದಲ್ಲಿದೆ. ಇದು 523,000 ಚದುರ ಕಿಲೋಮೀಟರ್ ಪ್ರದೇಶವನ್ನು ಆವರಿಸಿದೆ. ಭಾರತದ 10% ಭಾಗದ ವಿಸ್ತಾರ. ಪೂರ್ವದಲ್ಲಿ ಬ್ರಹ್ಮಪುತ್ರ ಮತ್ತು ಪಶ್ಚಿಮದಲ್ಲಿ ಸಿಂಧೂ ನದಿಗಳು ಭಾರತಕ್ಕೆ ಸೇರಿದ ಭಾಗ. ಬಯಲು ವಿಸ್ತಾರ ಹೆಚ್ಚು ಕಡಿಮೆ ಒಂದೇ. ಇವು ಕ್ರಮವಾಗಿ 285,000 ಮತ್ತು 285,300 ಚದುರ ಕಿಲೋಮೀಟರ್ಗಳಷ್ಟು. ದಕ್ಷಿಣದಲ್ಲಿ ಕೃಷ್ಣಾ ನದಿಯ ಪಾತ್ರವು ಅತಿ ದೊಡ್ಡದು, 271,000 ಚದುರ ಕಿಲೋಮೀಟರ್ಗಳು. ಒರಿಸ್ಸದ ಮಹಾನದಿಯ ಬಯಲು ಪ್ರದೇಶದ 192,000 ಚದುರ ಕಿಲೋಮೀಟರ್ಗಳಷ್ಟು ವಿಸ್ತಾರವಾಗಿದೆ. ಉತ್ತರದಲ್ಲಿ ನರ್ಮದಾ ಬಯಲಿನ ವಿಸ್ತಾರ 94,500 ಚದುರ ಕಿಲೋಮೀಟರ್ಗಳು ಮತ್ತು ದಕ್ಷಿಣದಲ್ಲಿ ಕಾವೇರಿ ಬಯಲು ವಿಸ್ತಾರ 94,400 ಚದುರ ಕಿಲೋಮೀಟರ್ಗಳು. ಗಂಗಾ ನದಿಯು ನೀರನ್ನು ಅಧಿಕ ಪ್ರಮಾಣದಲ್ಲಿ ಬಳಸಿಕೊಳ್ಳಬಹುದಾಗಿದೆ. ಅನಂತರದ ಸ್ಥಾನ ಗೋದಾವರಿ ಮತ್ತು ಕೃಷ್ಣಾ ನದಿಗಳಾಗಿದ್ದು ಸಾಕಷ್ಟು ಪ್ರಮಾಣದ ನೀರು ಮಹಾನದಿಯಿಂದಲೂ ಒದಗಿಸುತ್ತದೆ. ಬ್ರಹ್ಮಪುತ್ರ ಕಣಿವೆ ಮತ್ತು ಪಶ್ಚಿಮ ಕರಾವಳಿಯ ಪ್ರದೇಶಗಳಿಗೆ ಸಾಕಷ್ಟು ನೀರು ದೊರೆತರೂ ಭೂಮಿಯ ಸ್ಥಳಾಕೃತಿಯ ದೆಸೆಯಿಂದ ಈ ಪ್ರದೇಶಗಳು ವ್ಯವಸಾಯಕ್ಕೆ ಯೋಗ್ಯವಾಗಿಲ್ಲ. ರಿವರ್ ಬಾರ್, ಕನ್ನಡದಲ್ಲಿ ನದಿ ತಡೆ, ಕಾಲುವೆಯಲ್ಲಿ, ನದಿ ಪ್ರವೇಶ ದ್ವಾರದಲ್ಲಿ ಅಥವಾ ಜರಿ ಇಲ್ಲವೇ ನದಿ ದಂಡಗಳಲ್ಲಿ ಸಂಗ್ರಹವಾಗುವ ನೆರೆ ಮಣ್ಣು. ನೀರು ಕಡಿಮೆ ಇದ್ದಾಗ ನೆರೆ ಮಣ್ಣು ಎದ್ದು ತೋರುತ್ತದೆ ಮತ್ತು ದೋಣಿ ಸಂಚಾರಕ್ಕೆ ಅಡ್ಡಿಯನ್ನು ಉಂಟು ಮಾಡುತ್ತದೆ. ರಿವರ್ ಬೇಸಿನ್, ನದಿಯ ಖಾತೆ, ನದಿಯ ಜಲನಯನ ಪ್ರದೇಶ ಕನ್ನಡದಲ್ಲಿ. ನದಿ ಮತ್ತು ಅದರ ಉಪನದಿಗಳು ಬಸಿಯುವ ಭೂಪ್ರದೇಶ. ರಿವರ್ ಬೆಡ್, ನದಿಯ ಪಾತ್ರ. ಸೊ ಭೂವಿಜ್ಞಾನದ ಪ್ರಕಾರ ನದಿಯು ಹರಿಯುವ ಭೂಪ್ರದೇಶದ ತಳ. ನದಿ ಪಾತ್ರವು ಮಣ್ಣು ಮತ್ತು ಶಿಲೆಗಳಿಂದ ಕೂಡಿರುತ್ತದೆ. ಅನೇಕ ಬಗೆಯ ಸಸ್ಯಗಳು, ಪ್ರಾಣಿಗಳು ಇಲ್ಲಿ ವಾಸಿಸುತ್ತವೆ. ಎರಡನೆಯ ಅರ್ಥ, ಹಿಂದೊಮ್ಮೆ ನದಿಯು ಹರಿಯುತ್ತಿದ್ದ ಪ್ರದೇಶ. ರಿವರ್ ಕ್ಯಾಪ್ಚರ್, ಕನ್ನಡದಲ್ಲಿ ನದಿಯ ಸೆರೆ. ಸಕ್ರಿಯವಾಗಿ ನೆಲವನ್ನು ಕೊರೆಯುತ್ತಾ ಸಾಗುವ ಒಂದು ನದಿಯು ತನ್ನ ಸಮೀಪದಲ್ಲಿ ಹರಿಯುತ್ತಿರುವ ಮತ್ತೊಂದು ನದಿಯ ನೀರನ್ನು ಸೆಳೆದುಕೊಳ್ಳುವುದು. ಇದನ್ನು ನದಿ ದರೋಡೆ, ರಿವರ್ ಪೇರೆಸಿ ಎನ್ನುವುದು ಉಂಟು. ರಿವರ್ ಕ್ಲಿಫ್, ನದಿ ಪ್ರಪಾತ. ನದಿಯು ತೀವ್ರವಾದ ಪಾರ್ಶ್ವ ಕೊರತೆಯಿಂದ ಉಂಟಾಗುವ ಕಡಿದಾದ ಶಿಲೆಗಳಿಂದ ಕೂಡಿದ ಪ್ರತಾಪ. ರಿವರ್ ಡ್ರಿಫ್ಟ್, ನದಿಯ ಸವೆತ. ನದಿಯು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸಿ ನಿಕ್ಷೇಪಿಸಿದ ಶಿಲಾ ಪದಾರ್ಥ. ನದಿಯ ಹರಿವು ಅಥವಾ ರಿವರ್ ಫ್ಲೋ. ನದಿ ವ್ಯವಸ್ಥೆಯೊಂದರಲ್ಲಿ ನೀರಿನ ಹರಿವು. ನದಿ ಹರಿವನ್ನು ಮೂರು ವಿಧಗಳಾಗಿ ವಿಂಗಡಿಸಬಹುದು. ಸರ್ವಕಾಲಿಕ ಹರಿವು, ನಿರಂತರವಾಗಿ ಎಲ್ಲ ಕಾಲದಲ್ಲಿಯೂ ಹರಿಯುವ ನೀರು. ಕಾಲಕಾಲಕ್ಕೆ ನೀರಿನ ಪ್ರಮಾಣ ಬದಲಾದರೂ ನದಿ ಸಂಪೂರ್ಣವಾಗಿ ಒಣಗುವುದಿಲ್ಲ. ಮಧ್ಯ ಆಕಾಂಕ್ಷ ಪ್ರದೇಶಗಳಲ್ಲಿ ಹರಿಯುವ ಅನೇಕ ನದಿಗಳು ಸರ್ವಕಾಲಿಕ ನದಿಗಳು. ಇವು ಒಣಗುವುದಿಲ್ಲ. ದೀರ್ಘಕಾಲಿಕ ಬರಗಾಲದಲ್ಲಿ ಕೆಲವೊಮ್ಮೆ ಸರ್ವಕಾಲಿಕ ನದಿಗಳು ಒಣಗಿದರೂ ಮಳೆ ಬಂದಾಗ ಮತ್ತೆ ಚೇತರಿಸಿಕೊಳ್ಳುತ್ತವೆ. ಇಲ್ಲಿಗೆ 398ನೇ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
4: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
6: ನಮಸ್ಕಾರ. ಇದು ಪ್ರಥಮಾಶ್ವಾಸದ 119ನೆಯ ಪದ್ಯ. ಆ ಪದ್ಯ ಹೀಗಿದೆ. ಜ್ಞಾನದಿ ನಿರ್ದು ನಿಟ್ಟಿಪಡ ದಿವ್ಯ ಮುನೀಂದ್ರನ ಕೊಟ್ಟ ಮಂತ್ರ ಸಂತಾನ ಮನೋದಿಯೋದಿ ಯಮರಾಜನ ಅದ್ಭುತ ತೇಜನಂ ಸರೋಜಾನನ ಜಾನದಿಂಬರಿಸೇ ಬಂಧು ಯಮಂ ಬೆಸನಾವುದಾವುದಾತ್ಮಾನುಗತಾರ್ಥಮೆಂದೊಡೆ ಎನಗೀವುದು ನಿನ್ನನೆ ಪೋಲ್ವ ಪುತ್ರನಂ. ಇದನ್ನು ಬಿಡಿಸಿ ಹೀಗೆ ಹೇಳಬಹುದು. ಜ್ಞಾನದಿಂ ಇರ್ದು ನಿಟ್ಟುಪೊಡೆ ದಿವ್ಯ ಮುನೀಂದ್ರನ ಕೊಟ್ಟ ಮಂತ್ರ ಸಂತಾನಮಂ ಓದಿ ಓದಿ ಯಮರಾಜನಂ ಅದ್ಭುತ ತೇಜನಂ ಸರೋಜಾನನೆ ಜಾನದಿಂ ಬರಿಸೆ ಬಂದು ಯಮಂ ಬೆಸಂ ಬೆಸಂ ಆವುದು ಆವುದಾತ್ಮಾನುಗತಾರ್ಥಂ ಎಂದೊಡೆ ಎನಗೆ ಇವುದು ನಿನ್ನನೆ ಪೋಲ್ವ ಪುತ್ರನಂ. ಇದನ್ನು ಹೀಗೆ ವ್ಯಾಖ್ಯಾನ ಮಾಡಬಹುದು. ಜ್ಞಾನದಿಂ ಇರ್ದು ನಿಟ್ಟಿಪೊಡೆ ಅಂದರೆ ಜ್ಞಾನದಿ ಅಂದರೆ ತಪಸ್ಸಿನಲ್ಲಿ ಇದ್ದು ಆಕೆ ಒಂದೇ ದೃಷ್ಟಿಯನ್ನು ಉಳ್ಳವಳಾಗಿ ಏಕದೃಷ್ಟಿಯನ್ನು ಉಳ್ಳವಳಾಗಿ ನೋಡಿದಳು ಅಥವಾ ತಪಸ್ಸಿನಲ್ಲಿ ಮಗ್ನಳು ಆದಳು. ಮತ್ತು ದಿವ್ಯ ಮುನೀಂದ್ರನ ಕೊಟ್ಟ ಮಂತ್ರ ಸಂತಾನಂ ಓದಿ ಓದಿ ಈಗಾಗಲೇ ಆ ದೂರ್ವಾಸ ಮಹರ್ಷಿ ಉಪದೇಶಿಸಿದಂತಹ ಮಂತ್ರವನ್ನು ಓದಿ ಓದಿ ಅಂದರೆ ಮತ್ತೆ ಮತ್ತೆ ಪುನರುಚ್ಚಾರ ಮಾಡಿ ಮಾಡಿ ಆ ಮೂಲಕ ಯಮರಾಜನಂ ಅಂದರೆ ಯಾರನ್ನು ನಾವು ನ್ಯಾಯದ ಅಧಿದೇವತೆ ಅಂತ ಹೇಳುತ್ತವೋ ಅಥವಾ ಯಾರು ಮರಣಕ್ಕೆ ಸಾಕ್ಷಾತ್ ದೇವತೆ ಅಂತ ಹೇಳುತ್ತಾರೋ ಅಥವಾ ಯಾರನ್ನು ಮರಣದ ಅಧಿದೇವತೆ ಅಂತ ಹೇಳ್ತಾರೋ ಅಂತ ಯಮರಾಜನನ್ನು ಮತ್ತು ಅದ್ಭುತ ತೇಜನನ್ನು ಆ ಯಮರಾಜ ಅದ್ಭುತನಾದಂತಹ ತೇಜಸ್ಸು ಉಳ್ಳವನು ಅವನನ್ನು ಸರೋಜಾನನೆ ಜಾನದಿಂಬರಿಸಿ ಕಮಲದ ಸರೋಜಾನನೆಂದರೆ ಸರೋಜ ಅಂದರೆ ತಾವರೆ ತಾವರೆಯ ಹಾಗೆ ಕಣ್ಣುಳ್ಳವಳು ಸರೋಜಾನನೆ ಕುಂತಿ ಜಾನದಿಂಬರಿಸಿ ಧ್ಯಾನದಿಂದ, ಇಲ್ಲಿ ಧ್ಯಾನ ಅಂದರೆ ಧ್ಯಾನದಿಂದ ಬರಿಸೆ, ಧ್ಯಾನದ ಮೂಲಕವಾಗಿ ಬರಿಸಲು ಬಂದು ಅಥ ಬಂದ. ಯಮಂ ವ್ಯಸನಾವುದು, ಏನು ಅಪ್ಪಣೆ, ಯಾವ ಕಾರಣಕ್ಕಾಗಿ ನನ್ನನ್ನು ತಪಸ್ಸಿನ ಮೂಲಕ ಒಲಿಸಿದ್ದೀಯಾ ಅಥವಾ ತಪಸ್ಸಿನ ಮೂಲಕ ಬರುವ ಹಾಗೆ ಮಾಡಿದ್ದೀಯಾ? ವ್ಯಸನ ಆವುದು, ಅದಾವುದು ಆತ್ಮಾನುಗತಾರ್ಥ, ನಿನ್ನ ಮನಸ್ಸಿನಲ್ಲಿರುವಂತಹ ಬಯಕೆ ಯಾವುದು ಎಂದೊಡೆ. ಆತ್ಮಾನುಗತಾರ್ಥ ಅಂದರೆ ಮನಸ್ಸಿನ ಒಳ ಬಯಕೆ ಯಾವುದು ಎಂದೊಡೆ. ಎನಗಿಯುವುದು, ನಿನ್ನನ್ನೇ ಪೋಲುವ ಪುತ್ರನಂ ಧರ್ಮರಾಯ, ನನಗೆ ನಿನ್ನನ್ನೇ ಹೋಲುವಂತಹ ಮಗನನ್ನು ಕರುಣಿಸಬೇಕು ಎಂದು ಆಕೆ ಪ್ರಾರ್ಥನೆ ಮಾಡ್ತಾಳೆ. ನಮಸ್ಕಾರ, ಇದು ಪ್ರಥಮಾಶ್ವಾಸದ 120ನೆಯ ಪದ್ಯ. ಆ ಪದ್ಯ ಹೀಗಿದೆ. ಹಿಮಧವಳಾತ ಪತ್ರ ಮನೆ ಪೋಲೆ ಮುಖೇಂದುವ ಬೆಳಪು, ಪೂರ್ಣ ಕುಂಭ ಮನೆ ನಿರಂತರಂ ಗೆಲೆ ಕುಚಂಗಳ ತೋರ್ಪು, ಪತಾಗಿಯೊಂದು ವಿಭ್ರಮ ಮನೆ ಪೋಲೆ ಪುರುವಿನ ಪುಡರ್ಪೊಳಕೊಂಡುದವು, ಅವಳಿಗೆ ಗರ್ಭ ಚಿನ್ನಮೇ ಗಳ ಗರ್ಭ ಧರ್ಭಕನ ಸೂಚಿಪ ಮುಂದಣ ರಾಜ್ಯ ಚಿನ್ನಮ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಹಿಮ ಧವಳಾತ ಪತ್ರಮನೆ ಪತ್ರಮನೆ ಪೋಲೆ ಮುಖೇಂದುವ ಬೆಳಪು. ಇಲ್ಲಿ ಧವಳ ಕೂಡಿಸು ಆತ ಪತ್ರ, ಅದನ್ನು ಪೋಲೆ ಮುಖೇಂದುವ ಬೆಳಪು. ಪೂರ್ಣ ಕುಂಭಮನೆ ನಿರಂತರಂ ಗೆಲೆ ಕುಚಂಗಳ ತೋರ್ಪು. ಪತಾಕೆಯೊಂದು, ಪತಾಕೆಯ ಒಂದು ವಿಭ್ರಮನೆ ಪೋಲೆ ಪುರುವಿನ ಪಡರ್ಪು, ಒಳಕೊಂಡುದು ಅವಳಿಗೆ ಗರ್ಭ ಚಿನ್ನಮೇಗಳ ಗರ್ಭದ ಅರ್ಭಕನ ಸೂಚಿಪ ಮುಂದಣ ರಾಜ್ಯ ಚಿನ್ನಮಂ. ಈ ಪದ್ಯಕ್ಕೆ ಹೀಗೆ ವ್ಯಾಖ್ಯಾನವನ್ನು ಮಾಡಬಹುದು. ಹಿಮಧವಳಾತ ಪತ್ರ ಮನೆ ಪೋಲೆ ಮುಖೇಂದುವ ಬೆಳಪು, ಅಂದರೆ ಕುಂತಿ ತಪಸ್ಸಿನ ಮೂಲಕ ಅಥವಾ ಧ್ಯಾನದ ಮೂಲಕ ಯಮರಾಜನನ್ನು ಬರಿಸಿದ ತಕ್ಷಣ ಆ ಯಮರಾಜ ಬಂದು ಕುಂತಿಯ ಮುಂದೆ ಪ್ರತ್ಯಕ್ಷನಾದ. ಪ್ರತ್ಯಕ್ಷನಾಗಿ ನಿನಗೆ ಏನು ಬೇಕು ಎಂದು ಕೇಳಿದಾಗ, ನಿನ್ನನ್ನೇ ಹೋಲುವಂಥ ಮಗನನ್ನು ಕರುಣಿಸು ಎಂದಾಗ, ಅದಕ್ಕೆ ತಥಾಸ್ತು ಎಂದು ಆತ ತನ್ನ ಸ್ಥಾನಕ್ಕೆ ಹೋದ. ಬಳಿಕ ಕುಂತಿಗೆ, ಅಂದರೆ ತಥಾಸ್ತು ಎಂದು ಹೇಳಿದ ಕಾರಣ ಸಂದರ್ಭದಲ್ಲಿ ತನ್ನ ಅಂಶವನ್ನು ಆಕೆಯ ಗರ್ಭದಲ್ಲಿ ಇರಿಸಿದಾಗಿ ಕುಂತಿಗೆ ಗರ್ಭಚಿಹ್ನೆಗಳು ತೋರಿದವು. ಆ ಗರ್ಭಚಿಹ್ನೆಗಳು ತೋರಿದವು ಎಂದು ವಿವರಿಸುವ ಪದ್ಯ ಅಥವಾ ವಿವರಿಸುವುದರಲ್ಲಿ ತನಗೆ ತಾನೇ ವಿಶೇಷವನ್ನು ಏನು ನಾವು ಕಾಣುವುದಿಲ್ಲ. ಯಾಕೆಂತಂದರೆ ಈಗಾಗಲೇ ಪಂಪ ಆ ರೀತಿಯ ಗರ್ಭಚಿಹ್ನೆಗಳ ಕುರಿತು ವಿವರಿಸಿದ್ದಾನೆ ಅಥವಾ ವರ್ಣಿಸ್ತಾನೆ. ಆದರೆ ಈಗಿನ ಕುಂತಿಯ ವರ್ಣನೆ ಬೇರೆ ಥರದ ವರ್ಣನೆ. ಅದು ಹೀಗಿದೆ. ಹಿಮಧವಳಾತ ಪತ್ರ ಮನೆ ಪೋಲೆ ಮುಖೇಂದುವ ಬೆಳಪು, ಕುಂತಿಯ ಮುಖದಲ್ಲಿ ಬಿಳಿಯ ಬಣ್ಣ ಕಾಣತೊಡಗಿತ್ತು, ಅಂದರೆ ಶುಭ್ರವರ್ಣ ಕಾಣತೊಡಗಿತ್ತು. ಆ ಶುಭ್ರವರ್ಣ ಹೇಗಿತ್ತು ಅಂತಂದರೆ, ಹಿಮಧವಳಾತ ಪತ್ರ ಮನೆ ಪೋಲೆ, ಹಿಮದ ಹಾಗೆ ಇರುವಂತಹ ಬಿಳಿಯ ಕೊಡೆಯ ಹಾಗೆ ಅವಳ ಮುಖದಲ್ಲಿ ಕಾಂತಿ ಕಾಣತೊಡಗಿತ್ತು. ಹಿಮಧವಳಾತ ಪತ್ರ ಮನೆ ಪೋಲೆ ಮುಖೇಂದುವ ಬೆಳಪು, ಮುಖ ಕೂಡಿಸು ಇಂದು, ಅಂದರೆ ಚಂದ್ರನ ಹಾಗಿರುವಂತಹ ಮುಖ ಅವಳದು. ಆ ಚಂದ್ರನ ಇರುವಂತಹ ಮುಖದಲ್ಲಿ ಚಂದ್ರನ ಕಾಂತಿ, ಬೆಳದಿಂಗಳನ್ನು ಹೋಲುವಂತಹ ಬಣ್ಣ ಕಾಣತೊಡಗಿತ್ತು. ಅದು ಹೇಗಿತ್ತು ಅಂದರೆ ಧವಳಾತ ಪತ್ರದ ಹಾಗೆ, ಅಂದರೆ ಚಕ್ರವರ್ತಿಗಳು ಹಿಡಿಯುವಂತಹ ಬಿಳಿಯ ಕೊಡೆಯ ಹಾಗೆ, ಅದು ಕೂಡ ಹಿಮದ ಬಣ್ಣವನ್ನು ಹೋಲುವ ಹಾಗೆ ಅಥವಾ ಹಿಮದಷ್ಟು ಬಿಳಿಯ ಬಣ್ಣ ಇರುವಂತಹ ಆತಪತ್ರ ಕೊಡೆಯ ರೀತಿಯಲ್ಲಿ ಅವಳ ಪೂರ್ಣ ಚಂದ್ರನ ಹಾಗಿರುವಂತಹ ಮುಖ ಬೆಳಗುತ್ತಾ ಇತ್ತು. ಹಿಮಧವಳ ಆತಪತ್ರವನೇ ಪೋಲೆ ಮುಖೇಂದುವ ಬೆಳಪು, ಪೂರ್ಣ ಕುಂಭವನ ನಿರಂತರಂ ಗೆಲೆ ಕುಚಂಗಳ ತೋರ್ಪು, ಅವಳ ಸ್ತನಗಳು ಪೂರ್ಣ ಕುಂಭಗಳ ಹಾಗೆ ಈಗ ಕಾಣತೊಡಗಿದ್ದವು. ಪೂರ್ಣ ಕುಂಭವನೇ ನಿರಂತರಂ ಗೆಲೆ ಕುಚಂಗಳ ತೋರ್ಪು, ತೋರ್ಪು ಅಂದರೆ ಗಾತ್ರ, ಅವಳ ಸ್ತನಗಳ ಗಾತ್ರ ಪೂರ್ಣ ಕುಂಭದ ಹಾಗೆ ಇದ್ದವು. ಪತಾಕಿಯೊಂದು ವಿಭ್ರಮನೆ ಪೋಲೆ ಪುರುವಿನ ಪಡರ್ಪು, ಹುಬ್ಬಿನ ಅಲುಗಾಟ ಪತಾಕೆಯ ವಿಭ್ರಮವನ್ನು, ಅಂದರೆ ಪತಾಕೆಯ ವಿಳಾಸವನ್ನು ಅಥವಾ ಪತಾಕೆಯ ವೈಭವವನ್ನು ಅಥವಾ ಪತಾಕೆಯ ಚಂದವನ್ನು ಹೋಲುತ್ತಾ ಇತ್ತು. ಅಂದರೆ ಕುಂತಿದೇವಿ ಮುಚ್ಚುವ ಅಥವಾ ತೆರೆಯುವಾಗ ಉಂಟಾಗುವ ಹುಬ್ಬಿನ ಅಲುಗಾಟ ಪತಾಕೆಯ ಅಲುಗಾಟದ ಹಾಗೆ ಕಾಣುತ್ತಾ ಇತ್ತು. ಇದು ಒಳಕೊಂಡುದು ಅವಳಿಗೆ ಗರ್ಭಚಿನ್ನ ಮೇಗಳ. ಇದು ನಿಜವಾಗಿಯೂ ಕೂಡ ಅವಳಿಗೆ ಗರ್ಭಚಿನ್ನ ಚಿಹ್ನೆ ಕಂಡಿದೆ ಅಥವಾ ಗರ್ಭಚಿಹ್ನೆ ತೋರುತ್ತಾ ಇದೆ ಎನ್ನುವ ಹಾಗೆ ಕಾಣುತ್ತಿದೆಯಲ್ಲವೇ. ಗಳ ಗಡ ಗಡ ಎನ್ನುವುದು ಗಡದ ಇನ್ನೊಂದು ರೂಪ. ಹೀಗಿರುವುದರಿಂದಾಗಿ ಅವಳಿಗೆ ಸಹಜವಾಗಿಯೂ ಅವಳು ಗರ್ಭವತಿ ಆಗಿದ್ದಾಳೆ ಎಂದು ಇದರಿಂದ ಗೊತ್ತಾಗುವುದಿಲ್ಲವೇ. ಅದು ಗರ್ಭದ ಅರ್ಭಕನ ಸೂಚಿಪ ಮುಂದಣ ರಾಜಚಿಹ್ನಮಂ. ಮುಂದೆ ಈ ಗರ್ಭದಲ್ಲಿರುವಂಥ ಮಗು ರಾಜನಾಗಿ ಅಥವಾ ಚಕ್ರವರ್ತಿಯಾಗಿ ಮೆರೆಯುತ್ತಾನೆ ಎನ್ನುವುದರ ಸೂಚಕವಲ್ಲವೇ ಎನ್ನುವ ಹಾಗೆ ಪಂಪ ವರ್ಣಿಸ್ತಾನೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು, ಪೂರ್ಣ ಕುಂಭ ಅಂದರೆ ಅವಳ ಸ್ತನಗಳು ಪೂರ್ಣ ಕುಂಭದ ಹಾಗಿದ್ದವು. ಆಮೇಲೆ ಆತಪತ್ರ ಅವಳ ಮುಖ ಅಂದರೆ ಚಂದ್ರನ ಆಗಿರುವಂತಹ ಅವಳ ಮುಖ ಆತಪತ್ರ ಬಿಳಿಯ ಕೊಡೆಯ ಹಾಗೆ ಶುಭ್ರವಾಗಿತ್ತು. ಮತ್ತು ಇನ್ನು ಪತಾಕೆ ಆಗಿರುವಂಥ ಹುಬ್ಬುಗಳು. ಹೀಗೆ ಪೂರ್ಣಕುಂಭ, ಆತಪತ್ರ ಮತ್ತು ಪತಾಕೆ ಇವುಗಳು ಸಹಜವಾಗಿ ಗರ್ಭವತಿಯಾಗಿರುವಂಥ ಕುಂತಿಯಲ್ಲಿ ಕಂಡುಬರುತ್ತಿದ್ದವಂತೆ. ಇದು ರಾಜ್ಯದ ಚಿಹ್ನೆಯೂ ಹೌದು ಮತ್ತು ಚಕ್ರವರ್ತಿಗಳ ಚಿಹ್ನೆಯೂ ಕೂಡ ಹೌದು. ಹಾಗಾದದಾಗಿ ಮುಂದೆ ಈ ಗರ್ಭದಲ್ಲಿ ಜನಿಸುವಂತಹ ಮಗು ಚಕ್ರವರ್ತಿಯೇ ಆಗುತ್ತಾನೆ ಎನ್ನುವುದನ್ನು ಸಾರಿ ಸಾರಿ ಹೇಳುವ ಹಾಗೆ ಅವಳು ಎಲ್ಲ ರೀತಿಯಿಂದಲೂ ಕೂಡ ಚಕ್ರವರ್ತಿಯ ತಾಯಿ ಎನ್ನುವಂಥ ಹಾಗೆ ಗರ್ಭವತಿಯ ಲಕ್ಷಣವನ್ನು ಹೊಂದಿದ್ದಳು ಎನ್ನುವುದಾಗಿ ಪಂಪ ವಿಶೇಷವಾಗಿ ಕುಂತಿಯನ್ನು ವರ್ಣಿಸ್ತಾನೆ.
4: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು. ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
8: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
7: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
8: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
7: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಹಾಕೊಡ್ತಾರ ಬಿಡು.
8: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
7: ಏನೋವಿ ಅದು, ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
8: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
7: ಹಂಗ ಅದ್ಯಾಕಂತೆ?
8: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
7: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
8: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
9: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಏನೇ, ಒಂದೇ ಮಗು ಸಾಕು ಅಂತನಾ?
4: ಇನ್ನೊಂದಾಗ್ಲಿ ಅಂತ ನಮ್ಮಿಬ್ರಿಗೂ ಆಸೆ ಇದೆ. ಆದ್ರೆ ಮೊದಲನೇದು ಸಿಸರಿಯನ್ನು, ಮತ್ತಿದು ಹಾಗೆ ಆಗುತ್ತೆ ಅಂತ ಚಿಂತೆ ಇದೆ.
3: ಶಿವಮೊಗ್ಗದ ಯುನಿಟಿ ಆಸ್ಪತ್ರೆಯಲ್ಲಿ ನೀವು ಬಯಸಿದರೆ ಎರಡನೆಯ ಮಗುವನ್ನು ನಾರ್ಮಲ್ ಹೆರಿಗೆ ಮಾಡಿಸುವ ಅವಕಾಶವಿದೆ. ಇದನ್ನ ವಿಬ್ಯಾಕ್ ಅಂತಾರೆ. ಇದನ್ನ ಪೇನ್ಲೆಸ್ ಕೂಡ ಮಾಡಬಹುದು.
5: ತಾಯಿ ಮಗುವಿನ ಸಂಪೂರ್ಣ ಆರೋಗ್ಯಕ್ಕಾಗಿ ದಿನದ 24 ಗಂಟೆಯೂ ವೈದ್ಯರ ಪರಿಣಿತ ಸಿಬ್ಬಂದಿಗಳ ತಂಡ ಸದಾ ಸಿದ್ಧವಿರುವ ಸಂಸ್ಥೆ ಯುನಿಟಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಮೆಗ್ಗಾನ್ ಆಸ್ಪತ್ರೆ ಹಿಂಭಾಗ, ಕುವೆಂಪು ರಸ್ತೆ, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8762171225. ಸಂಖ್ಯೆ ಮತ್ತೊಮ್ಮೆ 8762171225. ಯಶಸ್ವಿನಿ ಹಾಗೂ ABARK ಸೌಲಭ್ಯ ಇಲ್ಲಿ ಇದೆ.
6: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ PU ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸಿಕೊಳ್ಳೋಕೆ ಸಾಧ್ಯವಾಯಿತು.
7: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ. ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
0: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕೆ ಕಾರಣ ನಮ್ಮ ಆದಿಚುಂಚನಗಿರಿ PU ಕಾಲೇಜು. ಯಾಕೆ ಅಂದ್ರೆ ಇಲ್ಲಿ JEE, NEET, KCET ಗೆ ಸೂಕ್ತವಾದ ಟ್ರೈನಿಂಗ್ ನ ಸ್ಟಾರ್ಟಿಂಗ್ ನಿಂದೇ ಕೊಟ್ರು. ಸೊ ನಂಗೆ ಆರಾಮಾಯ್ತು.
8: Hi, I'm a doctor. I have seen many colleges, but for the holistic development of your children, there is no better college like Sri Adichunchangiri PU College, Shivamogga.
9: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
8: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
0: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ

0: ಅವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
2: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
3: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
1: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
3: ಸೋಮವಾರದಿಂದ ಶನಿವಾರದವರೆಗೆ

ಕಪ್ಪು ಕಟ್ಟಿ ರಂಪ ಮಾಡಿ ಹೆದರುವ ನಾನಲ್ಲ, ನೂರು ಹೆಣ್ಣು ಬಂದರು ಲಕ್ಷ ಬಿಡುವನಲ್ಲ. ಗುಂಪು ಕಟ್ಟಿ ರಂಪ ಮಾಡಿ ಹೆದರುವ ನಾನಲ್ಲ, ನೂರು ಹೆಣ್ಣು ಬಂದರು ಲಕ್ಷ ಬಿಡುವನಲ್ಲ. ಅಂದು ಶಿವನ ಕಣಕ್ಕೆ ಬಂದ ಕಾಮನು ಏನಾದ, ನೆತ್ತಿ ಕಣ್ಣ ಬೆಂಕಿಯಲ್ಲಿ ಸುಟ್ಟು ಬೂದಿಯಾದ. ಅರೆ ಅಹಿ ಅರೆ ಅಹಿ ಅರೆ ಅಹಿ ಗುಂತಲ ಕಡಿ ಗುಂತಲ ಕಡಿ ಗುಂತಲ ಕಡಿಗು ಅಜಿಕಿನ ತರಿ ಅಜಿಕಿನ ತರಿ ಅಜಿಕಿನ ತರಿ

0: ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕ್ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
2: ಏನೇ, ಒಂದೇ ಮಗು ಸಾಕು ಅಂತನಾ?
4: ಇನ್ನೊಂದಾಗ್ಲಿ ಅಂತ ನಮ್ಮಿಬ್ರಿಗೂ ಆಸೆ ಇದೆ. ಆದ್ರೆ ಮೊದಲನೇದು ಸಿಸರಿಯನ್ನು, ಮತ್ತಿದು ಹಾಗೆ ಆಗುತ್ತೆ ಅಂತ ಚಿಂತೆ ಇದೆ.
2: ಶಿವಮೊಗ್ಗದ ಯುನಿಟಿ ಆಸ್ಪತ್ರೆಯಲ್ಲಿ ನೀವು ಬಯಸಿದರೆ ಎರಡನೆಯ ಮಗುವನ್ನು ನಾರ್ಮಲ್ ಹೆರಿಗೆ ಮಾಡಿಸುವ ಅವಕಾಶವಿದೆ. ಇದನ್ನ ವಿಬ್ಯಾಕ್ ಅಂತಾರೆ. ಇದನ್ನ ಪೇನ್ಲೆಸ್ ಕೂಡ ಮಾಡಬಹುದು.
5: ತಾಯಿ ಮಗುವಿನ ಸಂಪೂರ್ಣ ಆರೋಗ್ಯಕ್ಕಾಗಿ ದಿನದ 24 ಗಂಟೆಯೂ ವೈದ್ಯರ ಪರಿಣಿತ ಸಿಬ್ಬಂದಿಗಳ ತಂಡ ಸದಾ ಸಿದ್ಧವಿರುವ ಸಂಸ್ಥೆ ಯುನಿಟಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಮೆಗ್ಗಾನ್ ಆಸ್ಪತ್ರೆ ಹಿಂಭಾಗ, ಕುವೆಂಪು ರಸ್ತೆ, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8762171225. ಸಂಖ್ಯೆ ಮತ್ತೊಮ್ಮೆ 8762171225. ಯಶಸ್ವಿನಿ ಹಾಗೂ ABARK ಸೌಲಭ್ಯ ಇಲ್ಲಿ ಇದೆ.
6: With a 45-year legacy, Bansal Classes, started in Kota, Rajasthan by late Shri V.K. Bansal, has mentored over 1 lakh+ IITians, NITians and doctors. The institute has produced 5 times All India Rank 1, 6 times All India Rank 2 and 6 times All India Rank 3 in JEE Advanced. We are now proud to present our academic partners in Shimoga, Vedic Experts PU College, located in the heart of the city with a spacious campus, well-equipped labs and excellent transport facilities. Admissions are open for the academic year 2026-27. For admissions, call 90360-54066 or 90360-54067.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
8: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
8: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
7: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
9: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ಪ್ರಶಸ್ತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಹಾಯ್ ಹಲೋ ನಮಸ್ಕಾರ, ಗುಡ್ ಈವ್ನಿಂಗ್, ಶುಭ ಸಂಜೆ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಕಾಫಿ ವಿತ್ ಆರ್ ಜೆಸ್ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಸೊ ಕಾಫಿ ವಿತ್ ಆರ್ ಜೆಸ್ ಕಾರ್ಯಕ್ರಮ ಏನು ಸ್ಟಾರ್ಟ್ ಆಯ್ತು, ಏನ್ ಟಾಪಿಕ್ಕು, ಯಾವ ವಿಷಯವಾಗಿ ಮಾತಾಡ್ಬೇಕು ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರಬಹುದು. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಎಲ್ರಿಗೂ ಕೂಡ ತುಂಬ ಇಷ್ಟ ಆಗೋ ಪ್ಲೇಸ್ ಅಂದರೆ ನಮ್ಮ ನಮ್ಮ ಮನೆಯೇ ಅಲ್ವಾ. ಯಾವುದಾದ್ರೂ ಪ್ಲೇಸಿಗೆ ಹೋಗ್ತೀವಿ, ಬರ್ತೀವಿ, ಡ್ರೀಮ್ ಪ್ಲೇಸ್ ಅಂತ ಒಂದಷ್ಟು ಇರುತ್ತೆ, ಅದಕ್ಕೆಲ್ಲ ಹೋಗಿ ಬರ್ತೀವಿ. ಆ್ಯಟ್ ದ ಎಂಡ್ ನಮ್ಮ ಮನೆಗೆ ಬಂದಾಗ ನಮಗೆ ಸಿಗೋ ಖುಷಿ ನೆಮ್ಮದಿನೇ ಬೇರೆ ಅಲ್ವಾ. ಸೊ ಹಾಗಾಗಿ ನಿಮ್ಮ ಮನೆಯಲ್ಲಿ ನಿಮಗೆ ತುಂಬ ಇಷ್ಟ ಆಗುವಂತಹ ಒಂದು ಪ್ಲೇಸ್ ಯಾವುದು ಅಂತ ಹೇಳಬೇಕು. ಈಗ ಕೆಲವರಿಗೆ ಕಿಚನ್ ಇಷ್ಟ ಆಗ್ಬೋದು, ಕೆಲವರಿಗೆ ಟಿ ವಿ ಹಾಲ್ ಇಷ್ಟ ಆಗ್ಬೋದು, ಕೆಲವರಿಗೆ ಆರಾಮಾಗಿ ಮಲ್ಕೋಬಿಡೋಣ ಅಂತ ಬೆಡ್ರೂಮ್ ಇಷ್ಟ ಆಗ್ಬೋದು. ಈ ರೀತಿಯಾಗಿ ನಿಮಗೆ ತುಂಬ ಖುಷಿ ನೀಡೋ, ನೆಮ್ಮದಿ ನೀಡೋ ಪ್ಲೇಸ್ ಯಾವುದು ಏನು ಅಂತ ಹೇಳಿ ಮಾತಾಡಬೇಕು. ಹಾಗೆ ಕರೆ ಮಾಡಬೇಕಾಗಿರೋ ಸಂಖ್ಯೆ 9686926796862799. ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆ ಮಾತಾಡಬಹುದು. ನಿಮ್ಮ ಮನೆಯಲ್ಲಿ ನಿಮಗೆ ಇಷ್ಟ ಆಗೋ ಪ್ಲೇಸ್ ಯಾವುದು ಅಂತ ಹೇಳಿ ಹೇಳಬಹುದಾಗಿದೆ. ಸೊ ಹಾಗೆ ಮನೆ ಅಂದಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಪ್ಲೇಸ್ಗಳು ಇಷ್ಟ ಆಗೇ ಆಗುತ್ತೆ. ಹೆಚ್ಚು ಟೈಮ್ ಸ್ಪೆಂಡ್ ಮಾಡುವಂಥ ಪ್ಲೇಸ್ಗಳು ಕೂಡ ಇರುತ್ತೆ ಅಲ್ವಾ. ಕೆಲವರು ಅಡುಗೆ ಮನೆಯಲ್ಲೇ ಜಾಸ್ತಿ ಏನು ಟೈಮ್ ಸ್ಪೆಂಡ್ ಮಾಡ್ತಾರೆ. ಹೆಣ್ಮಕ್ಳಂತೂ ಆಲ್ಮೋಸ್ಟ್ ಅಡುಗೆ ಮನೆಯಲ್ಲೇ ಇರ್ತಾರೆ ಅಂತಲೇ ಹೇಳ್ಬೋದು. ಆರಾಮಾಗಿ ಅಡುಗೆ ಮನೆಯಲ್ಲೇ ಅವರ ಸಾಮ್ರಾಜ್ಯ, ಅಡುಗೆ ಮನೇನ ಅರಮನೆ ಮಾಡ್ಕೊಂಡು ಇರ್ತಾರೆ. ಇನ್ನು ಕೆಲವರು ನಮ್ಮ ಗಂಡು ಮಕ್ಕಳೆಲ್ಲ ಟಿ ವಿ ಆರಾಮಾಗಿ ಟಿ ವಿ ನೋಡಿಕೊಂಡು ಟಿ ವಿ ಹಾಲಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋ ಥರದವರು ಇರ್ತಾರೆ. ಈ ರೀತಿಯಾಗಿ ನಿಮಗೆ ನಿಮ್ಮ ಮನೆಯಲ್ಲಿ ಇಷ್ಟ ಆಗೋ ಪ್ಲೇಸ್ ಯಾವುದು ಅಂತ ಹೇಳಿ ಮಾತಾಡಬೇಕು. ಹಾಗೆ ಇವತ್ತಿನ ಫಸ್ಟ್ ಕಾಲರ್ ಕೂಡ ರೆಡಿ ಇದ್ದಾರೆ. ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಅಂತ ಹೇಳಿ ಕೇಳೋಣ. ಹಲೋ
1: ಮೇಡಮ್, ನಮಸ್ತೆ.
0: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ? ಓಕೆ, ತಿಂಡಿ ತಿಂದ್ರೋ? ಊಟ ಆಯ್ತು?
1: ತಿಂಡಿ ಈಗ ಪ್ರಿಪೇರ್ ಮಾಡ್ಬೇಕು ಮೇಡಮ್. ಅವರು ಚಪಾತಿ ಅರಿತಾ ಇದಾರೆ, ನಾನು ಬೇಯಿಸ್ಬೇಕು. ಈಗ ಹಾಗೆ ಬುಲಾವ್ ಬಂದಿದೆ. ಈಗ ನಾನು ಕೇಳ್ತಾ ಇದ್ನಲ್ಲ ಈ ವಿಷಯ ಕೇಳಿ, ನಾನು ಈಗ ನಿಮ್ ಮನೆಯಲ್ಲಿ ಯಾವ್ದು ತುಂಬಾ ಇಷ್ಟವಾಗಿರೋ ಪ್ಲೇಸ್ ಅಂತ ಇದ್ರಿ, ಆಫೀಸ್ ರೂಮ್ ಅಲ್ಲಿ ಕೂತಿದ್ದೀನಿ ಮೇಡಮ್. ನನಗೆ ಆಫೀಸ್ ರೂಮ್ ತುಂಬಾ ಇಷ್ಟ, ಯಾವಾಗ್ಲೂ ಅಲ್ಲೇ ಇರೋದು, ಆ ರೂಮ್ ಅಲ್ಲೇ ಕೂತಿರ್ತೀನಿ ನಾನು. ಆಮೇಲೆ ಅಲ್ಲೇ ಒಂದು ದಿವಾನ್ ಕಾಟ್ ಇರೋದ್ರಿಂದ ಏನಾದ್ರು ಒಂದ್ ಸ್ವಲ್ಪ ತ್ರಾಸ ಆಯ್ತು ಅಂದ್ರೆ ರೆಸ್ಟ್ ಮಾಡಕ್ಕೋ ಅಲ್ಲೇ, ಅದು ಆಫೀಸ್ ಕಮ್ ಬೆಡ್ರೂಮ್ ಇದ್ದಂಗೆ ಮೇಡಮ್.
0: ನಿಮ್ಮ ಫೇವರಿಟ್ ಪ್ಲೇಸ್?
1: ಈಗ ಕೆಲವು ಪುಸ್ತಕಗಳ ಒಂದ್ ಕವಾಟ ಇದೆ, ಪತ್ರಿಕೆ ಪುಸ್ತಕಗಳು ಎಲ್ಲ ಇರುತ್ತೆ, ಹಂಗಾಗಿ ಒಟ್ಟಾರೆ ಇದು ರೆಸ್ಟ್ ರೂಮ್ ಇದ್ದಂಗೆ ನನಗೆ ಮೇಡಮ್.
0: ಸೂಪರ್.
1: ನಮ್ ಮನೆಯಲ್ಲಿ ಈಗ ಯಾರು ಬಂದ್ ಕೇಳಿ ಸೋಮನಾರು ಇದಾರ ಅಂತಂದ್ರೆ ಆ ರೂಮ್ ಅಲ್ಲಿ ಇದಾರೆ ನೋಡಪ್ಪ ಅಂದ್ಬಿಡ್ತಾರೆ ಮನೇಲಿ. ಹಾಗಾಗಿ ಆ ರೂಮ್ ನನಗೆ ನಮ್ ಮನೆಯಲ್ಲಿ 90% ನನಗೆ ಇಷ್ಟವಾದ ಪ್ಲೇಸ್ ಮೇಡಮ್.
0: ಸೂಪರ್ ಸೂಪರ್.
1: ಈಗ್ಲೇ ಅಲ್ಲ ಮೇಡಮ್, ನಮ್ಮ ಅಜ್ಜಿ ಕಾಲದಲ್ಲಿ ಅಜ್ಜಿ ನನಗೆ ಒಂದು ವಿಶೇಷವನ್ನ ಇಟ್ಟಿತ್ತು ಅವಾಗ, ಬಾಣಂತಿ ಅಲ್ಲಿದ ನೋಡಪ್ಪ ಬಾಣಂತಿ ರೂಮ್ ಅಲ್ಲಿ ಏನದು, ಯಾವಾಗ್ಲೂ ರೂಮ್ ಅಲ್ಲಿ ಇರ್ತಾನವನು ಅಂತ ಆ ಪದ ವಿಶೇಷವಾಗಿ ಬಳಕೆ ಮಾಡೋದು ಮೇಡಮ್. ಹಂಗಾಗಿ ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಅಂದ್ರೆ, ನನಗೆ ನಮ್ಮ ಮನೆಯಲ್ಲಿ ನನಗೆ ಇಷ್ಟವಾಗಿರ್ತಕ್ಕಂತ ಪ್ಲೇಸ್ ಅಂದ್ರೆ ಆಫೀಸ್ ರೂಮ್ ಮೇಡಮ್.
0: ಓಕೆ, ಸೂಪರ್ ಸೂಪರ್. ಸೊ ಹಾಗಾದ್ರೆ ಸೋಮಶೇಖರ್ ಸರ್ ಮನೆಗೆ ನಾವು ಹೋದ್ರೆ ಸೀದಾ ಆಫೀಸ್ ರೂಮಿಗೆ ಹೋದ್ರೆ ಆಯ್ತು, ನೀವು ಸಿಗ್ತೀರಿ?
1: ಖಂಡಿತ ಮೇಡಮ್, ಖಂಡಿತ.
0: ಓಕೆ ಸೂಪರ್ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದಗಳು ಮೇಡಮ್, ತಮಗೂ ಕೂಡ.
0: ಥ್ಯಾಂಕ್ ಯು. ಎಸ್, ಸೋಮಶೇಖರ್ ಅವರು ಕರೆ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಹಾಗೆ ಅವ್ರು ಹೇಳ್ತಾ ಇದ್ರು, ನನಗೆ ನಮ್ಮ ಮನೆಯಲ್ಲಿರೋ ಆಫೀಸ್ ರೂಮ್ ತುಂಬಾ ಇಷ್ಟ, ಹೆಚ್ಚಿನ ಸಮಯವನ್ನ ಅಲ್ಲೇ ಕಳಿತೀನಿ ಅಂತ ಹೇಳಿ. ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ,
2: ಹಲೋ, ನಮಸ್ತೆ ಮೇಡಮ್.
0: ನಾನ್ ಚೆನ್ನಾಗಿದ್ದೀನಿ ಪರಶುರಾಮ್ ಸರ್, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ. ಸೊ ಊಟ ಮಾಡಿದ್ರಾ? ಹೌದು ಸರ್, ನಂದು ಕೂಡ ಊಟ ಆಯ್ತು. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ಲ? ಹೇಳಿ ಸರ್, ನಿಮಗೆ ನಿಮ್ಮ ಮನೆಯಲ್ಲಿ ಯಾವ ಪ್ಲೇಸ್ ತುಂಬಾ ಇಷ್ಟ?
2: ಯಾವ ಪ್ಲೇಸ್ ಇಷ್ಟನಾ?
0: ಹೆಚ್ಚು ಟಿವಿ ನೋಡ್ತೀರಾ ನೀವು?
2: ಹೌದು, ಟಿವಿ ನೋಡ್ತೀವಿ, ರೇಡಿಯೋ ಕೇಳ್ತೀವಿ. ಜಾಸ್ತಿ ಇಷ್ಟ. ನಿಮ್ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಕೇಳ್ತಿರ್ತೀವಿ, ಶೋ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ.
0: ಥ್ಯಾಂಕ್ ಯು
2: ಮೇಡಮ್. ಇನ್ನೊಂದ್ ಏನಪ್ಪಾ ಅಂದ್ರೆ, ಶಿವಮೊಗ್ಗ ರೇಡಿಯೋ ತುಂಬಾ ಚೆನ್ನಾಗಿ ಎಲ್ಲಾ ಕಾರ್ಯಕ್ರಮ ಚೆನ್ನಾಗಿ ಕೊಡ್ತಾ ಇದೆ. ಆಲ್ಮೋಸ್ಟ್ 9 ಗಂಟೆ ವರೆಗೂ ಬರ್ಬೇಕು ಮೇಡಮ್ ಅದು. ಅಭಿಪ್ರಾಯ
0: ಬರುತ್ತೆ ಸರ್, ಹಾಡುಗಳು ಬರುತ್ತಲ್ಲ ನಂತರದಲ್ಲಿ 8 ಗಂಟೆ ನಂತರ.
2: 8 ಗಂಟೆ ಬರುತ್ತೆ ಮೇಡಮ್, 8 ಗಂಟೆಯಿಂದ 8:30 ತನಕ ಬರುತ್ತೆ.
0: ಹೌದು ಸರ್, ನಂತರನೂ ಬರುತ್ತೆ. FM ಅಲ್ಲಿ ರೇಡಿಯೋದಲ್ಲಿ ಬರೋದಿಲ್ಲ, ಬಟ್ ನೀವು ಆಪ್ ಅಲ್ಲಿ ಕೇಳಿಸ್ಕೊಳ್ಬಹುದು ಸರ್. ನೈಟ್ ಫುಲ್ ನಿಮಗೆ ಪ್ರೋಗ್ರಾಮ್ಸ್ ಇರುತ್ತೆ, ಹಾಡುಗಳು ನಾಟಕಗಳು ಎಲ್ಲವೂ ಇರುತ್ತೆ.
2: ಹೌದು ಮೇಡಮ್, ಹೌದು.
0: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು.
0: ಎಸ್, ಪರಶುರಾಮ್ ಅವರು ಕರೆ ಮಾಡಿದ್ರು.

0: ಅಲ್ಲೋ ಅಥವಾ
1: ಯಾವ ಮನೆಯಲ್ಲಿ ಯಾವ ಪ್ಲೇಸ್ ಇಷ್ಟ, ಯಾವ ಸ್ಥಳ ಇಷ್ಟ ಆಗುತ್ತೆ ಅಂತ ಕೇಳ್ತಾ ಇದೆ. ನಿಮಗೆ ಯಾವ ಸ್ಥಳ ಇಷ್ಟ ಆಗುತ್ತೆ ಸರ್?
0: ನಮಗೆ ಹಾಲೇ ಇಷ್ಟ ಮೇಡಮ್. ಯಾಕೆ ಅಂತಂದ್ರೆ ಎಲ್ಲರೂ ಕೂಡಿ ಕುತ್ಕೊಂಡು ಒಂದು ಊಟ ಮಾಡುವುದೇ ಒಂದು ಸಡಗರ ಸಂಭ್ರಮ ಇರುತ್ತೆ. ಅಲ್ಲಿ ನನಗೆ ಹಪ್ಪಳ, ನನಗೆ ತಂಡಿಗೆ, ನನಗೆ ಸಾಂಬಾರು, ನನಗೆ ಚಿತ್ರಾನ್ನ, ನನಗೆ ಮೊಸರನ್ನ, ನನಗೆ ಅನ್ನ ಸಾಂಬಾರ್ ಅಂತ ಎಲ್ಲ ಬಡಿಸ್ಕೊಂಡು ಊಟ ಮಾಡ್ತಿರ್ತಾರಲ್ಲ, ಆ ಮಜಾನೇ ಬೇರೆ ಇರುತ್ತೆ ಮೇಡಮ್. ಹಾಗಾಗಿ ಹಾಲೇ ಇಷ್ಟ
1: ನನಗೆ. ಸೂಪರ್. ಸೊ ಹೆಚ್ಚಿನ ಸಮಯವನ್ನ ನೀವು ಹಾಲಲ್ಲೇ ಸ್ಪೆಂಡ್ ಮಾಡ್ತೀರಾ?
0: ಖಂಡಿತ ಖಂಡಿತ ಹೋಗ್ಲಿ ಮೇಡಮ್.
1: ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ.
0: ಆಯ್ತು, ಸೌಂಡ್ ಬರ್ತಾ ಇದೆ ಸಾಕಂತ ಅದಕ್ಕೆ ನಾನೇ
1: ಸರ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಚಿಕ್ಕಪ್ಪನ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಮಾತಾಡ್ತಾ ಇದ್ರು. ಹಾಲ್ ಅಂದ್ರೆ ತುಂಬಾ ಇಷ್ಟ, ಎಲ್ರು ಕೂಡ ಊಟಕ್ಕೆ ಕೂತು ಊಟ ಮಾಡೋ ಸ್ಥಳ ಅದು, ಅದು ಇಷ್ಟ ಆಗುತ್ತೆ ಅನ್ನೋದಾಗಿ ಹೇಳ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ.
2: ಹಲೋ, ನಮಸ್ಕಾರ ಮೇಡಮ್, ಗುಡ್ ಆಫ್ಟರ್ನೂನ್. ನಾನು ಬ್ರಹ್ಮಾನಂದ ನಡೆ, ವಿದ್ಯಾನಗರ ಶಿವಮೊಗ್ಗ.
1: ಗುಡ್ ಆಫ್ಟರ್ನೂನ್ ಬ್ರಹ್ಮಾನಂದ ಸರ್, ಹೇಗಿದ್ದೀರಾ?
2: ರಕ್ಷಿತಾ ಮೇಡಮ್ ಆರಾಮಿದ್ದೀನಿ. ಊಟ ಆಯ್ತಾ ಮೇಡಮ್?
1: ಊಟ ಆಯ್ತು ಸರ್. ನಿಮ್ದು ಆಯ್ತಾ?
2: ನಮ್ದು ಊಟ ಆಯ್ತು. ಈಗ ಟೀ ಟೈಮ್.
1: ಟೀ ಕುಡಿತೀರಾ ಈ ಟೈಮ್ ಅಲ್ಲಿ?
2: ಹೌದು ಮೇಡಮ್, ಅದು ಮಧ್ಯಾಹ್ನ ಒಂದು ಒಂದು ಕೋರ್ಸ್ ಬಿದ್ರೇನೆ ಒಂಥರ ಮನಸ್ಸಿಗೆ ತೃಪ್ತಿ, ಒಂಥರ ಆಕ್ಟಿವ್ನೆಸ್, ಒಂದ್ ಪೇಗ್ ಬೇಕು ಮೇಡಮ್. ಹೌದು ಹೌದು, ಹಂಗೆ ಒಂದೊಂದು ಏನಾದ್ರು ಇದ್ದೇ ಇರುತ್ತೆ.
1: ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಗೆ ನಿಮ್ಮ ಮನೆಯಲ್ಲಿ ಇಷ್ಟ ಆಗುವಂತಹ ಸ್ಥಳ ಯಾವ್ದು ಅಂತ.
2: ಮನೆ ಒಳಗ ಈ ಒಂದು ವಿಷಯ ನಿಜ ಹೇಳ್ಬೇಕಂದ್ರೆ, ಪ್ರತಿಯೊಬ್ಬರಿಗೂ ಎಲ್ಲೇ ಸುತ್ತಾಗ್ಲಿ, ಯಾವ ವಿದೇಶಕ್ಕೆ ಹೋಗ್ಲಿ, ಊರು ಸುತ್ತಾಗ್ಲಿ, ಸಿಟಿ ಸುತ್ತಾಗ್ಲಿ, ಎಲ್ಲೇ ಸುತ್ತಾಗ್ಲಿ, ಯಾವ್ದೇ ಟೂರ್ ಹೋಗ್ಲಿ, ಲಾಸ್ಟಿಗೆ ನಮ್ಮ ನಮ್ಮ ಬಾಡಿಗೆ ಮನೇಲಿ ಇರ್ಲಿ, ಎಲ್ಲೇ ಇರ್ಲಿ, ನಮ್ಮ ಮನೆ ಅಂತ, ಅದ್ ಬಾಡಿಗೆದೇ ಇರ್ಲಿ ಸ್ವಂತದ್ದಿರ್ಲಿ, ನಮ್ಮ ಮನೆಗೆ ಬಂದ ತಕ್ಷಣ ನಮ್ಮ ಮನೆ ಪ್ರತಿಯೊಬ್ಬರಿಗೂ ಸಂತೋಷ ಅಂತಕ್ಕಂತ ಜಾಗ ಅದೇ. ಈಗ ನಾವು ಒಂದಿನ ಎರಡು ದಿನ ಎಲ್ಲ ಬೇರೆ ಕಡೆ ಹೋದಾಗ ಅಲ್ಲಿ ಒಂದೊಂದ್ಸಲ ನೈಟ್ ನಿದ್ದೆ ಹತ್ತಲ್ಲ, ಆದ್ರೆ ನಮ್ಮ ಮನೆಗಳಿಗೆ ಬಂದಾಗ ಆ ತೃಪ್ತಿನೇ ಬೇರೆ, ಮತ್ತೆ ನಿದ್ದೆ ಗ್ಯಾರಂಟಿ ಬಂದೇ ಬರುತ್ತೆ. ಎಷ್ಟೋ ಸಲ ಹೇಳ್ತಾರೆ ಜಾಗ ಚೇಂಜ್ ಆದ್ರೆ ನಿದ್ದೆ ಬರಲ್ಲ ಅಂತ, ಆದ್ರೆ ಅವ್ರವ್ರ ಮನೆಯಲ್ಲಿ ಆತರ ಆಗಲ್ಲ. ಸಾಮಾನ್ಯ ನಮಗೊಂಥರ ಕಂಫರ್ಟ್ ಅನ್ಸೋದು ನಮ್ ನಮ್ ಮನೆಗಳಲ್ಲೇ. ಮನೆಗಳಲ್ಲಿ ನಾವು ಬೈಫರ್ಕೇಟ್ ಮಾಡಕ್ ಬರಲ್ಲ ಮೇಡಮ್, ಯಾವ ಪ್ಲೇಸ್ ಇಷ್ಟ ಯಾವ್ದು ಇಷ್ಟ ಇಲ್ಲ ಅಂತ. ಹೆಚ್ಚು ಟೈಮ್ ಸ್ಪೆಂಡ್ ಮೇಡಮ್ ನಾನಲ್ಲ, ಹಾಲಲ್ಲಿ ಮತ್ತೆ ಅಡಿಗೆ ಮನೆಯಲ್ಲಿ.
1: ಯಾಕಂದ್ರೆ
2: ಅವಾಗ ಅವಾಗ ಕುಕಿಂಗ್ ಮಾಡ್ತಾ ಇರ್ತೀನಿ, ಹಾಗಾಗಿ ನಿಮ್ ರೇಡಿಯೋಗಳನ್ನ ಕೇಳ್ಕೊಂಡು ಅದ್ರ ಜೊತೆಗೆ ಅಡಿಗೆ ಗಿಡಿಗೆ ಮಾಡ್ಕೊಂಡು ಮತ್ತೆ ಇದು ನ್ಯೂಸ್ ನೋಡ್ತೀನಿ ಟಿವಿಲಿ ತುಂಬಾ, ಅವಾಗ ಹಾಲಲ್ಲಿ ಸಪೋಸ್ ಟೈಮ್ ಸ್ಪೆಂಡ್ ಮಾಡ್ತೀನಿ, ಹಾಲು ಮತ್ತೆ ಅಡಿಗೆ ಮನೆಯಲ್ಲಿ ಜಾಸ್ತಿ. ನನಗೆ ತುಂಬಾ ಜಾಸ್ತಿ ಹೊತ್ತು ಇರಬಾರ್ದು ಅನ್ಸ್ತಕ್ಕಂಥದ್ದು ಬಾತ್ರೂಮ್. ಎಷ್ಟು ಬೇಜಾರ್ ಅಂದ್ರೆ ಸ್ನಾನ ಮಾಡೋದು ಬೇಡ ಒಂದೊಂದ್ ದಿನ ಅನ್ಸ್ಬಿಡುತ್ತೆ, ಅಷ್ಟು ಬೇಜಾರದು ಆತರ ಮೇಡಮ್. ಟೋಟಲ್ ನಾನ್ ಹೇಳೋದಾದ್ರೆ ಅವ್ರವ್ರ ಮನೆ ಅವ್ರವ್ರಿಗೆ ಇಷ್ಟ ಆಗಿ ಹೇಗೆ ಇರ್ಲಿ, ಅಲ್ಲಿ ಅಲ್ಲಿ ಸಿಗ್ತಕ್ಕಂಥ ತೃಪ್ತಿ, ಸಂತೋಷ, ನೆಮ್ಮದಿ ಮತ್ತೆಲ್ಲೂ ಸಿಗಲ್ಲ. ಪ್ರತಿ ಒಂದು ರೂಮನ್ನು ನಾವು ನಮ್ದಲ್ವಾ, ಅದು ಪ್ರೀತಿಸ್ಲೇಬೇಕು ಪ್ರತಿ ಸ್ಥಳನು.
1: ಧನ್ಯವಾದಗಳು ಸರ್ ಕರೆ ಮಾಡಿ.
2: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು. ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಹಲೋ. ಹಲೋ.
3: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಉಮಾ ಮ್ಯಾಮ್, ಹೇಗಿದ್ದೀರಾ?
3: ಆರಾಮಿದ್ದೀವಿ ಮೇಡಮ್, ನೀವು?
1: ನಾವು ಆರಾಮಿದ್ದೀವಿ ಮ್ಯಾಮ್.
3: ನಮಗೆ ಇಷ್ಟವಾದ ಪ್ಲೇಸ್ ಅಡಿಗೆ ಮನೆಯಲ್ಲಿ, ಫಸ್ಟ್ ಅಡಿಗೆ ಮನೆ.
1: ಅಡುಗೆ ಎಂಬ ಅರಮನೆ. ಅಡುಗೆ
3: ಹೆಂಗಸಿಗಿರೋದೇ ಅದೇ ಅಲ್ವಾ?
1: ನಿಜ,
3: ನಮಗೆ ವರ್ಕ್ ಫ್ರಮ್ ಹೋಮ್ ಅಂತರ ಅದು. ಸೆಕೆಂಡ್ ನನಗೆ ಟೈಲರಿಂಗ್ ರೂಮ್.
1: ಓಕೆ.
3: ಸಿಟ್ ಔಟ್ ಅಲ್ಲಿ ಮಿಷಿನ್ ಇಟ್ಕೊಂಡು ಮಾಡ್ತಾ ಇರ್ತೀನಿ. ಹಂಗ ಸೆಕೆಂಡ್. ಥರ್ಡ್ ಟಿವಿ ರೂಮ್.
1: ಓಕೆ.
3: ಮತ್ ಬಿಟ್ರೆ ದೇವ್ರ ಕೋಣೆ. ಹೆಂಗಸ್ರಿಗೆ ಅದೇ ಅಲ್ವಾ ಒಂದು?
1: ನಿಜ ನಿಜ.
3: ಹಂಗಾಗಿ ಅಷ್ಟೇ ಮೇಡಮ್, ನಮಗೆ ಇಷ್ಟವಾದ ಪ್ಲೇಸ್ ಅಂದ್ರೆ.
1: ಓಕೆ, ಧನ್ಯವಾದಗಳು ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ.
3: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು,
1: ಥ್ಯಾಂಕ್ ಯು. ಎಸ್, ಉಮಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತಾಡ್ತಾ ಇದ್ರು. ಹಾಗೆ ಅವ್ರು ಹೇಳ್ತಾ ಇದ್ರು ನನಗೆ ಏನು ಅಡುಗೆ ಮನೆ ತುಂಬಾ ಇಷ್ಟ ಅನ್ನೋದಾಗಿ, ಹಾಗೆ ಬೇರೆ ಬೇರೆ ಪ್ಲೇಸ್ಗಳು ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ ಫಸ್ಟು ಸೆಕೆಂಡು ಥರ್ಡ್ ಯಾವ್ದಾದ್ ಇಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ನಿಮಗೆ ತುಂಬ ಇಷ್ಟ

ಸ್ಥಳ ಯಾವುದು ಅಂತ ಕೂಡ ಮಾತಾಡ್ಬೋದು. ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ. ಸೊ ಹಾಗೆ ಕರೆ ಮಾಡಬೇಕಾಗಿರೋ ಸಂಖ್ಯೆ 9686096279. ಈ ಸಂಖ್ಯೆಗೆ ಕರೆ ಮಾಡಿ, ನನ್ನ ಜೊತೆ ಮಾತಾಡಿ, ನಿಮ್ಮ ಮನೆಯಲ್ಲಿ ನಿಮ್ಮ ನೆಚ್ಚಿನ ಸ್ಥಳ ಯಾವುದು ಅಂತ ಹೇಳಿ ತಿಳಿಸಬಹುದಾಗಿದೆ. ಸೊ ಹಾಗೆ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸೋಣ. ಆದರೆ ಅದಕ್ಕೂ ಮೊದಲು ಒಂದು ಸೂಪರ್ ಆಗಿರೋ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ, ಕೇಳಿಕೊಂಡು ಎಂಜಾಯ್ ಮಾಡ್ಕೊಂಡು ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಕಾಫಿ ವಿತ್ ಆರ್ ಜೆಸ್ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
1: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
2: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
4: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಅಬ್ಬಾ, ಏನ್ ಬಿಸ್ಲು! ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
8: ಕಿರಣ್, ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟಾದಲ್ಲಿದೆ ತಂಪು ಸೊಲ್ಯೂಷನ್. ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್, ಬಿಸಿಲಲ್ಲೂ ಕೂಲ್ ಆಗಿರು.
7: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕ್ ಅಲ್ವಾ?
8: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
7: ವಾವ್!
8: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 145,000 ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
9: ಶಕ್ತಿ ಟೊಯೋಟಾ ಸಮ್ಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
7: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
9: ಶಕ್ತಿ ಟೊಯೋಟಾ ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804187330. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
10: ಬೀದಿ ಬೀದಿಯಲ್ಲಿ ಈ ಧ್ವನಿ ಮೊಳಗಲಿ, ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ. ನಮ್ಮ ಜನಗಣತಿ ನಮ್ಮ ವಿಕಾಸ.
11: ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ, ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027. ನಮ್ಮ ಜನಗಣತಿ ನಮ್ಮ ವಿಕಾಸ.
12: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಕಾಫಿ ವಿತ್ RJ's ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಕಾಫಿ ವಿತ್ RJ's ಕಾರ್ಯಕ್ರಮದಲ್ಲಿ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ನಿಮಗೆ ಇಷ್ಟವಾಗುವಂತಹ ಸ್ಥಳ ಯಾವುದು ಅನ್ನೋದಾಗಿ ಕೇಳ್ತಾ ಇದ್ದೆ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ
13: ಮೇಡಮ್, ಶುಭ ಸಂಜೆ.
12: ಶುಭ ಸಂಜೆ ಷಡಕ್ಷರಿ ಸರ್, ಹೇಗಿದ್ದೀರಾ?
13: ಆರಾಮಿದ್ದೀರಿ?
12: ಆರಾಮಿದ್ದೀರಾ?
13: ಹೌದು.
12: ತೋಟದಲ್ಲಿದ್ದೀರಾ?
13: ಹೌದು.
12: ಓಕೆ, ನಿಮಗೆ ಇಷ್ಟ ಆಗೋ ಸ್ಥಳ ಯಾವ್ದು ಸರ್? ಮನೇಲಿ ತೋಟ ತುಂಬಾ ಇಷ್ಟ ಅಂತ ಗೊತ್ತು. ಓಕೆ, ಮನೇಲಿ ಯಾವ ಸ್ಥಳ ಇಷ್ಟ ಆಗುತ್ತೆ?
13: ಮನೆ ಅಂದ್ರೆ ಎಲ್ಲಾ ಭಾಗಗಳು ಇಷ್ಟ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಅಂದ್ರೆ ನಮ್ಗೆ ಹಾಲು ಅಂತ ಹೇಳ್ತೇವಲ್ಲ, ಮುಖ್ಯ ಕೊಠಡಿ, ಅದು ನಮಗೆ ತುಂಬಾ ಇಷ್ಟ ಆಗುತ್ತೆ. ಯಾಕೆಂದ್ರೆ ಯಾರು ಬಂದು ಮಾತಾಡೋದಾಗ್ಲಿ, ಒಂದು ವಿಶ್ರಾಂತಿ ತಗೋದಾಗ್ಲಿ, ಕುಳಿತುಕೊಂಡು ನಮ್ಗೆ ಆರಾಮದಾಯಕವಾಗಿ ಒಂದು ಸಮಯ ಕಳೀಲಿಕ್ಕೆ ಹಾಲು ಅಂತ ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಮನೆಯಲ್ಲಿ ಎಲ್ಲಾ ಭಾಗಗಳಲ್ಲೂ ನಾವು ಇಷ್ಟ ಪಡ್ಲೇಬೇಕಾಗತ್ತೆ. ಯಾಕೆಂದ್ರೆ ಒಂದೊಂದು ಸಮಯದಲ್ಲಿ ಒಂದೊಂದು ತರದ ಕೊಠಡಿಗಳು ಇಷ್ಟ ಆಗೇ ಆಗುತ್ತೆ. ಯಾಕಂದ್ರೆ ಎಲ್ಲನ್ನು ಬಳಸ್ಲೇಬೇಕಲ್ಲ, ಕಟ್ಟಿರೋದೇ ಅದಕ್ಕೋಸ್ಕರ ನಾವು. ಅದರಿಂದ ಎಲ್ಲಾ ಮನೆಯಲ್ಲಿ ಎಲ್ಲಾ ಕೊಠಡಿಗಳು ಇಷ್ಟ ಆಗುತ್ತೆ. ಅದರಿಂದ ಸ್ವಲ್ಪ ಮುಖ್ಯವಾಗಿ ಇಷ್ಟ ಅಂದ್ರೆ ಅದೇ
12: ಹಾಲು. ಹೆಚ್ಚು ಸಮಯ ಕಳೀತೀರಾ ಎಲ್ಲ ಒಟ್ಟಿಗೆ?
13: ಹೌದು. ಯಾಕಂದ್ರೆ ಮನೆ ಮುಂದೆ ಎಲ್ಲ ಕೂತ್ಕೊಂಡು ಈ ಟಿವಿ ನೋಡೋದಾಗಿರ್ಬೋದು, ಒಂದ್ ಯಾರ ಬಂದಾಗ ಮಾತಾಡಕ್ ಆಗಿರ್ಬೋದು, ಸಮಯ ಕಳೀಲಿಕ್ಕೆ ಅದೇ ಚಂದ. ಅದರಿಂದ ಅದು ಮುಖ್ಯವಾಗಿ ಅದು ಮುಖ್ಯ ಕೊಠಡಿನೇ ಇಷ್ಟ ನಮ್ಗೆ.
12: ಸೂಪರ್ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ,
13: ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು.
12: ಥ್ಯಾಂಕ್ ಯು. ಎಸ್, ಷಡಾಕ್ಷರಿ ಅವರು ಕರೆ ಮಾಡಿದ್ರು, ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಹಾಗೆ ಅವ್ರು ಹೇಳ್ತಾ ಇದ್ರು, ನನಗೆ ತುಂಬ ಇಷ್ಟ ಆಗುವಂತಹ ಸ್ಥಳ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿರುವಂತಹ ಹಾಲ್ ಅನ್ನೋದಾಗಿ ಹೇಳ್ತಾ ಇದ್ರು. ಹಾಗೆ ಮನೆಯಲ್ಲಿರೋ ಪ್ರತಿಯೊಂದು ಜಾಗ ಕೂಡ ಇಷ್ಟ ಆಗುತ್ತೆ ಅನ್ನೋದಾಗಿ ಹೇಳ್ತಾ ಇದ್ರು. ಅದೇ ರೀತಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದಾಗಿದೆ, ನಿಮಗೆ ನಿಮ್ಮ ಮನೆಯಲ್ಲಿ ಇಷ್ಟ ಆಗೋ ಸ್ಥಳ ಯಾವುದು ಅಂತ ಹೇಳಿ ಕರೆ ಮಾಡಬೇಕಾಗಿರೋ ಸಂಖ್ಯೆ ಗೊತ್ತೇ ಇದೆ ಅಲ್ವಾ? 9686297969 ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆ ಮಾತಾಡಬಹುದು. ಸೊ ಹಾಗೆ ಮನೆ ಅಂದ್ರೇ ಅದೊಂಥರ ನೆಮ್ಮದಿ ಕೊಡೋ ಸ್ಥಳ. ಆಗಲೇ ಒಬ್ಬರು ಹೇಳ್ತಾ ಇದ್ರು ಕರೆ ಮಾಡಿದ್ರು, ಅದು ಬಾಡಿಗೆ ಮನೆ ಆದರೂ ಅಷ್ಟೇ, ಸ್ವಂತ ಮನೆ ಆದರೂ ಅಷ್ಟೇ, ಎಲ್ಲೇ ಹೋಗಿ ಬಂದರೂ ನಮ್ಮ ಮನೆಗೆ ಬಂದಾಗ ಸಿಗುವಂತಹ ಒಂದು ಅನುಭವವೇ ಬೇರೆ ಅನ್ನೋದಾಗಿ ಅಲ್ವಾ? ಸೊ ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನು ಕೂಡ ಮಾತಾಡ್ಸೋಣ. ಹಲೋ.
14: ಹಲೋ, ನಮಸ್ತೆ ಮೇಡಮ್.
12: ನಮಸ್ತೆ ಶಿವಶರಣ ಸರ್, ಹೆಂಗಿದ್ದೀರಿ?
14: ಆರಾಮಿದ್ದೀರಿ? ತಾವ ಹೇಗಿದ್ದೀರಿ?
12: ನಾವು ಆರಾಮಿದೀವ್ರಿ. ಊಟ ಆಯ್ತೇನ್ರಿ?
14: ಹಾ, ಊಟ ಆಯ್ತ್ರಿ ಮೇಡಮ್. ಈಗ ಊಟ ಮಾಡಾಕತ್ತಿದ್ವಿ, ಹಂಗ ಕರೆ ಮಾಡಿದೆ, ಕರೆ ಸಿಕ್ತು.
12: ಹ್ಮ್, ಹೆಂಗೈತ್ರಿ ನಿಮ್ ಕಡೆ ಬಿಸಿಲು?
14: ಬಿಸಿಲು ಚೆನ್ನಾಗಿದೆ ಮೇಡಮ್, ಮನಗಂಡ ಬಿಸಿಲು ಇದೆ ಮೇಡಮ್.
12: ಚೆನ್ನಾಗಿದ್ಯಾ? ಓಕೆ,
14: ಏನ್ ಮಾತಾಡಂಗಿಲ್ರಿ ಮೇಡಮ್ ಅದ್ರ ಬಗ್ಗೆ ಈಗ ಅನ್ಕಾಣ.
12: ಹ್ಮ್,
14: ಅದಕ್ಕೆ ನಿಮ್ಗೆ ಹೇಳಿಲ್ಲ, ಕಾಫಿ ಆಚೆ ತೆಗೆದು ಮಜ್ಜಿಗೆ ಆಚೆ ಮಾಡ್ರಿ ಕೇಳಿಲ್ಲ.
12: ನಿಜ ನಿಜ,
14: ಅಂದಾಗ ಮಾತ್ರ ಒಂದ್ ಸ್ವಲ್ಪ, ಯಾಕಂದ್ರೆ ಮೇಡಮ್ ಎಲ್ಲರಿಗೂ ಖುಷಿ ಆಗುತ್ತೆ ಮೇಡಮ್ ಅದ್ರ ಮಾಡಿದ್ರು ಅಂದ್ರೆ ಸ್ವಲ್ಪ.
12: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಾ ಸರ್?
14: ಹಾ, ಹೇಳಿ ಮೇಡಮ್.
12: ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ನಿಮ್ಗೆ ತುಂಬಾ ಇಷ್ಟವಾಗುವಂತಹ ಸ್ಥಳ ಯಾವ್ದು ಅಂತ.
14: ಮನೆಯಾಗ್ರಿ?
12: ಹ್ಮ್, ಮನೆಯಲ್ಲಿ ತುಂಬಾ ಇಷ್ಟ ಆಗೋ ಸ್ಥಳ ಯಾವ್ದು? ರೂಮೋ ಕಿಚನೋ?
14: ಮನೆಯೊಳಗೆ ಇಷ್ಟ ಆಗೋ ಸ್ಥಳ ಅಂದ್ರೆ ಮೇಡಮ್ ಅದು ಕಿಚನ್ ರೀ ಮೇಡಮ್.
12: ಹ್ಮ್,
14: ಒಳ್ಳೆ ಆಹಾರ.
12: ಹ್ಮ್,
14: ಮತ್ತೆ ಒಳ್ಳೆ ಯಾವ್ದೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಒಳ್ಳೆ ಆಹಾರ ತಿನ್ಬೇಕು, ಒಳ್ಳೆ ನೀರ್ ಕುಡಿದ್ವಿ ಅಂದ್ರೆ ಮತ್ತೆ ಅದು ಆರೋಗ್ಯವಾಗಿರೋದಪ್ಪ ಅಂದ್ರೆ ಅಡಿಗೆ ಮನೆ ಮೇಡಮ್. ಯಾಕಂದ್ರೆ ಎಲ್ಲಾನು ಹೇಳ್ತಿರ್ತಾರ ನೋಡ್ರಿ ಬೇಕಾರ, ಅಡಿಗೆ ಮನೆಯೇ ದವಾಖಾನೆ ಅದು ಆರೋಗ್ಯಕ್ಕೆ ಅಂದ್ರ.
12: ನಿಜ ನಿಜ,
14: ಅದ್ರ ಒಳಗೆ ಏನ್ ಅಡಿಗೆ ಮಾಡಿ ನಾವು ರೊಟ್ಟಿ ಒಣಗಿ ಏನ್ ತಿಂತೀವಲ್ಲ, ಒಳ್ಳೆ ಒಳ್ಳೆದ್ ಮಾಡಿ ತಿಂದೀವಪ್ಪ ಅದ್ ಕೇಳಿದ್ರೆ ಅದೇ ಒಂದು ಔಷಧ. ಅದಕ್ಕೆ ಆರೋಗ್ಯವಾಗಿರ್ಬೇಕಪ್ಪ ಅದ್ ಕೇಳಿದ್ರೆ ಅಡಿಗೆ ಮನೆ ಚೆನ್ನಾಗಿರ್ಬೇಕು ಮೇಡಮ್. ಮೊದಲು
12: ಹೌದ್ರಿ,
14: ಅಡಿಗೆ ಮನೆ ಸ್ವಚ್ಛ ಇತ್ತು, ಮಾಡೋರು ಸ್ವಚ್ಛ ಇದ್ರು, ಮಾಡೋರು ಒಳ್ಳೆಯವ್ರು ಇದ್ರ ಅಂದ್ರ ನಿಮ್ಗೆ ಯಾವ ರೋಗ ಬರೋದಿಲ್ಲ, ಏನು ಬರೋಲ್ಲ ಮೇಡಮ್.
12: ಹೌದ್ರಿ,
14: ಇಷ್ಟು ಮಾತ್ರ ನಾನು ಹೇಳಕ್ ಇಷ್ಟ ಪಡ್ತೀನಿ ನೋಡ್ರಿ.
12: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ, ಚೆನ್ನಾಗಿ
14: ಮಾತಾಡಿದ್ದೀರಿ.
12: ಥ್ಯಾಂಕ್ ಯು. ಎಸ್, ಶಿವಶರಣ ಅವರು ಕರೆ ಮಾಡಿದ್ರು, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ಅವರಿಗೆ ಏನೋ ಅಡಿಗೆ ಮನೆ ತುಂಬಾ ಇಷ್ಟ ಆಗುತ್ತೆ ಅನ್ನೋದಾಗಿ. ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನು ಕೂಡ ಮಾತಾಡ್ಸೋಣ. ಹಲೋ.
15: ಹಲೋ,
12: ನಮಸ್ತೆ. ಅರ್ಪಿತಾ ಅಲ್ಲ, ರಕ್ಷಿತಾ. ಹೌದಾ? ಓಕೆ, ಶುಭಾ ಮ್ಯಾಮ್ ಹೇಗಿದ್ದೀರಾ? ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಾ ಮ್ಯಾಮ್?
15: ಮನೆಯಲ್ಲಿ ಯಾವ್ದು ಜಾಗ ಇಷ್ಟ ಅಂತ ಹೇಳಲ್ಲ.
12: ಹೌದು,
15: ನನಗಂತೂ ತುಂಬಾ ಇಷ್ಟ ಅಂದ್ರೆ ದೇವ್ರ ಮನೆ.
12: ಓಕೆ,
15: ಯಾಕಂದ್ರೆ ಎಂತ ಕಷ್ಟ ಬಂದ್ರು ಕೂಡ ಈಗ ಮನೆಯಲ್ಲಿ ಎಲ್ರೂ ಇರೋದಿಲ್ಲ. ಈಗೆಲ್ಲ ಹೊರಗಡೆ ಡ್ಯೂಟಿಗೆ ಹೋಗ್ತಾರೆ, ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾರೆ, ಕಾಲೇಜಿಗೆ ಹೋಗ್ತಾರೆ, ಹಿಂಗೆ ಯಾರು ಇರಲ್ಲ. ಈ ಒಬ್ಳೆ ಕುತ್ಕೊಂಡಾಗ ಏನಾದ್ರು ಹೇಳ್ಕೋಬೇಕು ಅಂದ್ರೆ ದೇವ್ರ ಮನೆ ಕುತ್ಕೊಂಡು ಹೇಳ್ಕೋಬಹುದು, ಒಂಥರ ನೆಮ್ಮದಿ ಸಿಗುತ್ತೆ. ಅಲ್ವಾ? ಕಷ್ಟ ಆಗ್ಲಿ ಸುಖ ಆಗ್ಲಿ ಯಾವ್ದನ್ನೇ ಆಗ್ಲಿ, ಯಾಕಂದ್ರೆ ಏನಾದ್ರು ಬಂದ್ರು ನೆಗೆಸ್ಕೊಡೋನಾದ್ರೆ ಅಂದ್ರೆ ನನ್ಗೆ ಅದು ಆ ಜಾಗ ತುಂಬಾ ಇಷ್ಟ. ಮತ್ತೊಂದ್ ಜಾಗ ಅಂದ್ರೆ ಅಡಿಗೆ ಮನೆ. ಯಾರು ಬಂದ್ರು ನೆಂಟ್ರುಗಳೆಲ್ಲ ಬಂದ್ರು ಎಲ್ಲದನ್ನ ನಿಭಾಯಿಸಿದ್ರೆ ಅಡಿಗೆ

0: ಎಲ್ಲ ಕೆಲಸ ಅಲ್ಲಿ ಕುತ್ಕೊ ರೇಡಿಯೋ ಕೇಳ್ತಾ ಏನಾದ್ರು ಅರ್ಜೆಂಟ್ ಏನಾದ್ರು ಮಾತಾಡ್ಬೇಕು ಅಂದ್ರೆ ಮೊಬೈಲ್ ಅಲ್ಲಿ ಕೂಡ ಅಲ್ಲಿ ಕೆಲಸ ಮಾಡ್ತಾ ನೋಡ್ಬೋದು ಕೇಳ್ಬೋದು. ಅಲ್ಲಿ ಅಡಿಗೆ ಮನೆ ಇಷ್ಟ, ನನಗೆ ತುಂಬಾನೇ ಇಷ್ಟ ಅಂದ್ರೆ ದೇವ್ರ ಮನೆ ಅಡಿಗೆ ಮನೆ. ಹೆಣ್ಮಕ್ಳು ಸಹಜವಾಗಿ ಇಷ್ಟವಾಗಿರೋ ಜಾಗನೇ ಅದಲ್ವಾ?
1: ಹೌದು ಹೌದು. ಧನ್ಯವಾದಗಳು ಶೋಭಾ ಮ್ಯಾಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಶುಭ ಅವರು ಕರೆ ಮಾಡಿದ್ರು, ಹಾಗೆ ಅವ್ರು ಹೇಳ್ತಾ ಇದ್ರು ಅಡಿಗೆ ಮನೆ ಮತ್ತೆ ದೇವ್ರ ಮನೆ ನನಗೆ ತುಂಬಾ ಇಷ್ಟ ಆಗುತ್ತೆ, ಹೆಚ್ಚು ಸಮಯ ದೇವ್ರ ಮನೆಯಲ್ಲಿ ಅಡಿಗೆ ಮನೆಯಲ್ಲೇ ಕಳೆಯೋದು ಅಂತ ಹೇಳಿ. ಹೌದಲ್ವಾ, ಹೆಣ್ಮಕ್ಳೆಲ್ಲ ಸಾಮಾನ್ಯವಾಗಿ ಹೆಚ್ಚು ಸಮಯವನ್ನ ಕಳೆಯೋದು ಅಂತ ಹೇಳಿದ್ರೇನೆ ಅಡಿಗೆ ಮನೆ, ಹಾಗೆ ದೇವ್ರ ಮನೆಯಲ್ಲಿ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ನಿಮಗೆ ನಿಮ್ಮ ಮನೆಯಲ್ಲಿ ಇಷ್ಟ ಆಗುವ ಸ್ಥಳ ಯಾವುದು, ಹೆಚ್ಚು ಸಮಯವನ್ನು ಯಾವ ಸ್ಥಳದಲ್ಲಿ ಕಳೀತೀರಾ ಅನ್ನೋದಾಗಿ ಮಾತಾಡಬಹುದಾಗಿದೆ. ಸೊ ಹೇಳ್ತಿದ್ರಲ್ವ, ಹೆಣ್ಮಕ್ಳು ಅಂದರೆ ಅಡುಗೆ ಮನೆ ದೇವ್ರ ಮನೆ ಇಷ್ಟ ಆಗುತ್ತೆ. ಇನ್ನು ಗಂಡ್ಮಕ್ಳಿಗೆ ಸಾಮಾನ್ಯವಾಗಿ ಏನು ಹಾಲ್ ಇರ್ಬೋದು, ಹಾಗೆ ಟಿ ವಿ ಹಾಲ್ ಇರ್ಬೋದು, ಈ ರೀತಿಯಾಗಿ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನು ಮಾತಾಡ್ಸೋಣ. ಹಲೋ.
2: ಹಲೋ,
1: ನಮಸ್ತೆ.
2: ನಮಸ್ತೆ ಮೇಡಮ್.
1: ಜಗದೀಶ್ ಸರ್, ಹೇಗಿದ್ದೀರಾ?
2: ಖುಷಿ ಆಗಿದೆ, ಈಗ ತಾನೆ ಮಂಡಕ್ಕೆ ಟೀ ಕುಡಿದು ಬಂದೆ.
1: ಬಿಸಿಲಲ್ಲೂ ಟೀ ಕುಡಿತೀರಾ ಸರ್?
2: ಮೈಂಡ್ ಫ್ರೆಶ್ ಆಗ್ಬೇಕು ಅಂತ ಟೀನೆ.
1: ಅಲ್ಲ, ಕೆಲವರು ಹಾಗೆ ಅಲ್ಲ, ಎಷ್ಟೇ ಬಿಸಿಲಿರ್ಲಿ ಎಷ್ಟೇ ಮಳೆ ಇರ್ಲಿ ಕಾಫಿ ಅಥವಾ ಟೀ ಬೇಕೇ ಬೇಕು.
2: ಮಸಾಲೆ ಮಂಡಕ್ಕಿ ನಮ್ಮಲ್ಲಿ ಬರುತ್ತೆ, ಇದು ಫೇಮಸ್ ನೇಮ್ತಿ ಇಲ್ಲಿ.
1: ನೇಮ್ತಿ ಫೇಮಸ್.
2: ಹಾಗಾಗಿ ನೋಡೋಣ ಅಂತ ಮಂಡಕ್ಕಿ ಬಹಳ ಚೆನ್ನಾಗಿತ್ತು. ಮಂಡಕ್ಕಿ ಸಿಂಧು ಮತ್ತೆ ಬಿಸಿ ಟೀ ಕುಡಿದ ಬಂದ್ವಿ.
1: ಸೂಪರ್ ರೀ, ಸೂಪರ್ ಸರ್. ಇವತ್ತಿನ ವಿಷಯ ಗೊತ್ತಾಯ್ತಾ?
2: ಅದೇನು, ಮನೆಯೊಳಗೆ ಯಾವ್ದು ಇಷ್ಟ ಅಂತ.
1: ಮನೆಯಲ್ಲಿ ಯಾವ ಸ್ಥಳ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಅಂತ.
2: ಈಗ ಹೆಂಗಿದೆ ಗೊತ್ತಾ, ನಿಮ್ಗೊಂದು ಪ್ರಶ್ನೆ. ನಾನು ಇವತ್ತು ಬೆಳಗ್ಗೆ ನನ್ನ ಹೆಂಡತಿ ಅದನ್ನೇ ಗಲಾಟೆ ಮಾಡಿ ಬಂದೆ, ನಾನು ಮನೆ ಮಾಡಿರೋದು ಹೆಂಡತಿಗೋಸ್ಕರನೇ, ಹೆಂಡತಿಗೋಸ್ಕರನೇ ಮನೆ ಮಾಡೋದು ಅಂತ. ಹಂಗಾಗಿ ಹೆಂಡತಿಲಿ ಏನ್ ಇಷ್ಟ ಅಂತ ಕೇಳಿದಂಗಾಯ್ತು. ನೀವೀಗ
1: ಹೆಂಡತಿಲಿ ಏನ್ ಇಷ್ಟ ಅಂತ ಕೇಳಕಾಯ್ತಾ?
2: ಈಗ ಮನೆ ಅಂದ್ರೆ ನಾನು ಹೇಳ್ತಾ ಇರ್ತೀನಿ, ಬಿದ್ಕೊಳಿಕ್ ಅಷ್ಟೇ ಮನೆ, ಬೇರೆ ಯಾವ್ದು ಲೆಕ್ಕ ಅಲ್ಲ ಅಂತ. ಮನೆಗೆ ಬಂದ್ವ, ನೀ ಊಟ ಮಾಡಿ ಸ್ವಲ್ಪ ಅದನ್ನು ಊಟ ಮಾಡಿದ್ರೆ ನಿದ್ದು ಬಂದು ಮಲ್ಕೊಂಡು ಹೋಗ್ನು ಆ ಸಿಸ್ಟಮ್.
1: ಸೊ ಹಾಗಾದ್ರೆ ರೂಮ್ ಇಷ್ಟ ಅಂತ ಆಯ್ತು.
2: ಹಾ, ಇಲ್ಲಿ ಇವು ಅದಕ್ಕೆ ಸಪ್ ಸಪರೇಟ್ ಇವೆಲ್ಲ ಮಾಡ್ತಾರಲ್ಲ, ಅದು ಯಾವ್ದು ಇಷ್ಟಪಡಲ್ಲ, ಎಲ್ಲ ಓಪನ್ ಆಗಿದ್ರೆ ಬಹಳ ಚಂದ ಅಂತ. ರೂಮ್ ಎರಡಕ್ಕೆ ಬಾಗ್ಲಿರ್ಬೇಕು, ಒಂದ್ ಬಾತ್ರೂಮ್ ಒಂದ್ ಬೆಡ್ರೂಮ್ ಬಿಟ್ಟು ಯಾವ್ದಕ್ಕೂ ಬಾಗ್ಲಿರ್ಬಾರ್ದು ಅಂತ. ಇನ್ನೇ ದೇವ್ರ ಮನೆ ಬಿಡ್ರಿ, ಭಗವಂತ ಎಲ್ಲಾ ಕಡೆ ಇರ್ತಾನ, ಅವನ ಹೆಂಗ ಅವನ ಯಾವೆಲ್ಲಿದ್ರು ಅವ್ನ ನನ್ ಜೊತೆಗೆ ಇರ್ಬೇಕು ಅಂತ ಭಾವನೆ.
1: ನೀವು ಹೆಚ್ಚು ಸಮಯ ಎಲ್ಲಿರ್ತೀರಾ ಸರ್ ಮನೆಯಲ್ಲಿ?
2: ನಾವು ಮನೆ ಅಂದ್ರೆ ಟಿವಿ ನೋಡ್ತಾ ಕೂತ್ಬಿಟ್ಟು ಕೂತ್ಬಿಟ್ಟು ಕಾಲ್ ನೋವು ಬಂದ್ಬಿಡುದು, ಅದಕ್ಕೆ ಮನೇಲಿ ಇರಲ್ಲ. ಅದ್ಬಿಟ್ರೆ ಹೆಂಡತಿಗೆ ಟೀ ಮಾಡು, ಕಾಫಿ ಮಾಡು, ಹಪ್ಪಳ ಸುಡು, ಮಂಡಕ್ಕಿ ಮಾಡು, ಬರೀ ಇವನ್ನೇ ಹೇಳ್ತಿರ್ತಾರೆ ಅಂತ ಹೆಂಡತಿ ಬೈತಾನೆ. ಮನೆಗೆ ಇದ್ಬಿಟ್ರೆ ಬರೀ ಅದ್ರ ಕೇಳ್ತಾರೆ, ಹೋಗ್ಬಿಡ್ರಿ ಹೊರಗೆ ಅಂತ. ಇಲ್ಲ, ಅಂಗಡಿಯಲ್ಲಿ ಇದ್ಬಿಟ್ರೆ ನಾವು ಸಮಾಧಾನವಾಗಿ ಇರ್ತೇವೆ. ಭಾನುವಾರ ಬಂದ್ಬಿಟ್ರೆ ಅದೇ ಸಮಸ್ಯೆ ನಮಗೆ, ಮನೆ ಇದ್ಬಿಟ್ರೆ ಚಿಂತೆ ಬಂದ್ಬಿಡುತ್ತೆ. ಅದೇ ನನ್ನ ಹೆಂಡತಿಗೆ ಬರೋ ಬಂದ್ ಯಾಕೆಂದ್ರೆ ತಿಂಡಿನ ಅರ್ಧ ಗಂಟೆ ಎಲ್ಲ ಟೀ ಮಾಡುವಂತ, ಟೀ ಮಾಡಿ ಕುಡ್ದಣ್ಣ ಒಂದ್ ಅನ್ನ ಅರ್ಧ ಗಂಟೆ ಮತ್ತೆ ಚಾ ಮಾಡುವಂತವಲ್ಲ. ಹಂಗಾಗಿ ಹಪ್ಪಳ ಸುಡು, ಮಂಡಕ್ಕಿ ಒಗ್ಗರಣೆ ಹೆಚ್ಚು, ಬಿಸಿ ಬಿಸಿ ಬೋಂಡಾ ಮಾಡು. ಹಾಗಾಗಿ
1: ಹಾಗಾಗಿ ನೀವು ಮನೆಯಲ್ಲ ಹೆಚ್ಚಿರಲ್ಲ ಅಂತ ಆಯ್ತು.
2: ನಮ್ದು ಡ್ಯೂಟಿ ಅಂಗಡಿ, ಬೆಳಗ್ಗೆ ಬಂದ್ರೆ ರಾತ್ರಿ, ಬೆಳಗ್ಗೆ 9 ಗಂಟೆ ಮನೆ ಬಿಟ್ಟು ರಾತ್ರಿ 10 ವರೆಗೆ ಮನೆ ಹೋಗುದು.
1: ಓಕೆ.
2: ಯಾಕಂದ್ರೆ ಕಾಯಕದಲ್ಲಿ ಮೇಲೆ ಅಣ್ಣ ಒಂದ್ ಕಡೆ ಹೇಳ್ತಾರೆ, ನಮ್ಮ ಯಾರು ಅದಕ್ಕೆ ಲೆಕ್ಕಮ್ಮನವರು, ಜಂಗಮ ಬಂದರು ಭಂಗ ಹರಿಯಬೇಕು, ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆ ಆದರೂ ಮರೆಯಬೇಕು ಅಂತ. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾದರೂ ಕಾಯಕದೊಳಗು ಅಂತ. ಹಾಗಾಗಿ
1: ಓಕೆ, ಸೂಪರ್ ಸರ್, ಧನ್ಯವಾದಗಳು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್.
2: ಧನ್ಯವಾದ ಮೇಡಮ್.
1: ಥ್ಯಾಂಕ್ ಯು. ಎಸ್, ನಮ್ಮಿಂದ ಜಗದೀಶ್ ಅವರು ಕರೆ ಮಾಡಿದ್ರು. ಸೊ ಹಾಗೆ ಚೆನ್ನಾಗಿ ಮಾತಾಡ್ತಾ ಇದ್ರು ಅವರು ಕೂಡ. ಹಾಗೆ ಅವ್ರಿಗೆ ಹೇಳ್ತಾ ಇದ್ರು, ಮನೆಯಲ್ಲೇ ಜಾಸ್ತಿ ಇರಲ್ಲ, ಮನೇಲಿ ಇದ್ರೆ ಏನಾದರೂ ಒಂದು ಮಾಡಿಕೊಡು ಅಂತ ಹೆಂಡತಿಗೆ ಹೇಳ್ತಿರ್ತೀನಿ, ಅದಕ್ಕೆ ಹೊರಗೆ ಹೋಗ್ಬಿಡಿ ಅಂತ ಹೆಂಡತಿನೇ ಹೇಳ್ತಾರೆ ಅಂತ ಹೇಳಿ. ಸೊ ಹೀಗೆ ಇರುತ್ತಲ್ಲ ಒಬ್ಬೊಬ್ಬರದ್ದು ಒಂದೊಂದು ರೀತಿ. ನಿಮ್ಮ ಮನೆಯಲ್ಲಿ ನಿಮಗೆ ತುಂಬ ಇಷ್ಟ ಆಗೋ ಸ್ಥಳ ಯಾವುದು, ಹೆಚ್ಚು ಸಮಯವನ್ನು ಇಲ್ಲಿ ಸ್ಪೆಂಡ್ ಮಾಡ್ತೀರಾ ಅಂತ ಹೇಳಿ ಕೂಡ ಕರೆ ಮಾಡಿ ಮಾತಾಡಬಹುದು. ಸೊ ಆದರೆ ಅದಕ್ಕೂ ಮೊದಲು ನಿಮಗೋಸ್ಕರ ಒಂದು ಸೂಪರ್ ಆಗಿರೋ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ, ಕೇಳಿಕೊಂಡು ಎಂಜಾಯ್ ಮಾಡ್ಕೊಂಡು ಬನ್ನಿ. ಇದು ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
1: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
1: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್,

0: ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
1: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
0: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035587424 ಅಥವಾ 8884082682.
1: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
4: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
6: ಸತತ 8ನೇ ಬಾರಿಗೆ CBSE 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
0: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ TM ಶಾಲೆಗೆ ಕೀರ್ತಿ ತಂದಿದ್ದಾರೆ.
3: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
7: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100. ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಕಾಫಿ ವಿತ್ RJ's ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಕಾಫಿ ವಿತ್ RJ's ಕಾರ್ಯಕ್ರಮದಲ್ಲಿ ನಾನು ತಂದಂತಹ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ನೀವು ಯಾವ ಸ್ಥಳದಲ್ಲಿ ಹೆಚ್ಚು ಸಮಯವನ್ನು ಕಳಿತೀರಾ, ನಿಮಗೆ ಯಾವ ಸ್ಥಳ ತುಂಬ ಇಷ್ಟ ಆಗುತ್ತೆ ಅಂತ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಹಾಗೆ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನು ಕೂಡ ಮಾತಾಡ್ಸೋಣ. ಹಲೋ ಹಲೋ ಹಲೋ, ಓಕೆ, ಕರೆ ಕಟ್ ಆಗಿದೆ. ಸೊ ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ. ಹಲೋ, ನಮಸ್ತೆ.
8: ನಮಸ್ತೆ
0: ಮುರಳೀಧರ್ ಸರ್, ಹೇಗಿದ್ದೀರಾ?
8: ಚೆನ್ನಾಗಿದ್ದೀನಿ ಅಕ್ಕ, ಈಗ ಫಾರ್ಮಿಗೆ ಬಂದಿದ್ದೀನಿ.
0: ಓಕೆ, ಸೊ ಹಾಗೆ
8: ರೇಡಿಯೋ ಹಾಕಿ ಕಾಲ್ ಮಾಡಿ ನಿಮ್ ಕಾಲ್ ಸಿಕ್ಕಿದೆ.
0: ಓಕೆ,
8: ಕಮ್ಮಿ ಮಾಡಿ ಮಾತಾಡ್ತೀವಿ.
0: ಓಕೆ, ಕಮ್ಮಿ ಮಾಡಿ ಸರ್. ಸೌಣ್ಣ
8: ತಿಳಕ, ಏನ್ ವಿಶೇಷ
0: ಇವತ್ತಿನ ಟಾಪಿಕ್ ಗೊತ್ತಾಯ್ತಾ?
8: ನಮ್ದು ವಿಶೇಷವಾದ ಜಾಗ ಅಂದ್ರೆ ನಮ್ ಫಾರಂ.
0: ಫಾರಂ, ಓಕೆ. ಮನೆಯಲ್ಲಿ?
8: ಮನೆಯಲ್ಲಿ ಏನ್ ಇರೋದಿಲ್ಲ ಕಣಕ. ಬೆಳಿಗ್ಗೆ 6 ಗಂಟೆಗೆ ಬಂದ್ರೆ ಮಧ್ಯಾಹ್ನ ಹೋಗಿ ಡೈನಿಂಗ್ ಟೇಬಲ್ ತಿಂಡಿ ತಿನ್ನೋದು, ರಾತ್ರಿ ಹೋಗಿ ಬೆಡ್ರೂಮ್ ಮಲ್ಕೊಳ್ಳೋದು.
0: ಮನೆಯಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲ್ಲ.
8: ನಮ್ ಮನೇಲಿ ಇರೋದಿಲ್ಲ ಕಣಕ. ದನ ಕರುಗಳು ಇದ್ದ ನನ್ನ ಜೀವ. ಫಾರಂ ಅಲ್ಲಿ ದನಗಳ ಜೊತೆ ಇರ್ಬೇಕು, ಗದ್ದೆಯಲ್ಲಿ ಹೊಲದಲ್ಲಿ ಓಡಾಡ್ತಿರ್ಬೇಕು. ಅದು ನನಗೆ ಇಷ್ಟ, ಭಾರಿ ಜಾಗ, ಇಷ್ಟವಾದ ಜಾಗ. ದನಗಳ ಜೊತೆ ಇದ್ಬಿಟ್ರೆ ನನಗೆ ಯಾವ ನೆಂಟರು ಬೇಡ, ಊಟನು ಬೇಡ, ಏನು ಬೇಡ ಕಣಕ. ಇವು ಇದ್ರೆ ಸಾಕು, ಇವು ಹೊಟ್ಟೆ ತುಂಬ ತಿನ್ಕೊಂಡು ಚೆನ್ನಾಗಿರ್ಬೇಕು ಅಂತ ಆಸೆ ನಮ್ಗೆ.
0: ಓಕೆ, ಸೂಪರ್ ಸೂಪರ್ ಸರ್,
8: ಧನ್ಯವಾದ ಕಣಕ.
0: ಥ್ಯಾಂಕ್ ಯು ಸರ್.

0: ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಎಸ್, ಮುರಳೀಧರ್ ಅವರು ಕರೆ ಮಾಡಿದರು, ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ ಸುಬ್ರಹ್ಮಣ್ಯ ಸರ್, ಹೇಗಿದ್ದೀರಾ?
1: ನಾವು ಚೆನ್ನಾಗಿದ್ದೀವಿ ಮೇಡಮ್, ನೀವು ಹೇಗಿದ್ದೀರಾ ಮೇಡಮ್?
0: ನಾವು ಚೆನ್ನಾಗಿದ್ದೀವಿ ಸರ್. ಕಾಫಿ ಆಯ್ತಾ? ಮಜ್ಜಿಗೆ ಕುಡಿದ್ರ? ಹೆಂಗ್ ಕುಡಿದ್ರಿ
1: ಮೇಡಮ್? ಎರಡು ವಾಯ್ಸ್ ಕೇಳಿಸ್ತಾ ಇದೆಯಲ್ಲ ಮೇಡಮ್.
0: ನೀವು ರೇಡಿಯೋ ಆನ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ ಸರ್? ಅದಕ್ಕೆ
1: ಒಂದ್ ಸೆಕೆಂಡ್ ಮೇಡಮ್, ನೋಡ್ತೀನಿ ಮೇಡಮ್. ಒಂದ್ ಸೆಕೆಂಡ್ ನೋಡ್ತೀನಿ ಮೇಡಮ್.
0: ಓಕೆ, ನೋಡಿ ಸರ್, ಬೇಗ ನೋಡಿ.
1: ಹೌದು ಮೇಡಮ್, ಕರೆಕ್ಟ್ ನೀವು ಹೇಳಿದ್ದು. ಹಾ ಮೇಡಮ್.
0: ಓಕೆ, ಇವಾಗ ಕೇಳಿಸ್ತಿದ್ಯಾ?
1: ಈಗ ಚೆನ್ನಾಗಿ ಕೇಳಿಸ್ತಾ ಇತ್ತು ಮೇಡಮ್. ರೆಡಿ ಹಾಕಿದ್ನಲ್ಲ, ಅದು ಕನೆಕ್ಟ್ ಇದಕ್ಕೆ ಆಗ್ಬಿಟ್ಟೈತಲ್ಲ, ಹಂಗಾಗಿ ಇದಾಗುತ್ತೆ.
0: ಓಕೆ, ಸೊ ಏನ್ ಕುಡಿದ್ರಿ ಸರ್? ಮಜ್ಜಿಗೆ ಕುಡಿದ್ರು, ಕಾಫಿ ಕುಡಿದ್ರು, ಏನು
1: ಮೇಡಮ್? ಈಗ ಅಷ್ಟೇ ಇದಾಯ್ತು ಮೇಡಮ್, ಟೀ ಆಯ್ತು ಮೇಡಮ್.
0: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ಲ?
1: ಅದೇ, ನಿಮ್ಗೆ ಮನೆಯಲ್ಲಿ ಯಾವ ಇದು ಇಷ್ಟ ಅಂತ ಮೇಡಮ್?
0: ಯಾವ ಸ್ಥಳ ನಿಮ್ಮ ಮನೆಯಲ್ಲಿ ನಿಮ್ಗೆ ಇಷ್ಟವಾಗಿರೋ ಸ್ಥಳ ಯಾವ್ದು ಅಂತ ಕೇಳ್ತಿದ್ದೆ.
1: ಖಂಡಿತವಾಗಿ ಹೇಳ್ತೇನೆ ಮೇಡಮ್ ನನ್ಗೆ, ಯಾಕಂದ್ರೆ ನಾವ್ ಇರೋ ಮನೆಗೆ ಖಂಡಿತ ಇಷ್ಟ ಆಗಲ್ಲ ಮೇಡಮ್. ಈ ಹಳ್ಳಿ ವಾತಾವರಣದ ಮನೆ ಇದೆಯಲ್ಲ, ಅದು ನಂಗೆ ತುಂಬಾ ಇಷ್ಟ ಆಗುತ್ತೆ ಮೇಡಮ್. ಯಾಕಂತೇಳ, ಇವಾಗ ಇರೋ ಮನೆ ಮಾಮೂಲಿ ಅಂದ ಚಂದ ಇರ್ಬೋದು ಅಷ್ಟೇನೆ, ಆದ್ರೆ ನಮ್ಗೆ ಸುಖ ಸಂತೋಷ ಕೊಡ್ತಾ ಇದ್ದಿದ್ದಂದ್ರೆ ಈ ಹಳ್ಳಿ ಮನೆಗಳೇ ಮೇಡಮ್. ಈ ತೋಟದ ಈ ಮಧ್ಯದಲ್ಲಿ ಇರುತ್ತಲ್ಲ ಮನೆ, ಇಲ್ಲಿದ್ದಾಗ ಎಲ್ಲಾರು ಇದು ಹಾಲಲ್ಲಿ ಎಲ್ಲ ಆಟ ಆಡ್ಕೊಂಡು ಒಂದು ಸೈಕಲ್ ಹೊಡಿಯೋದಿರ್ಬೋದು, ಚೌಕಬಾರ ಆಡೋದಿರ್ಬೋದು, ಅಥವಾ ಕುಶಾವಿಲ್ಲೆ ತರ ಇದೆಲ್ಲ ಸ್ವಲ್ಪ ದೊಡ್ಡದಾಗಿತ್ತಾ ಇತ್ತು. ಮನೆಗಳೆಲ್ಲ ದೊಡ್ಡದಾಗಿ ಹಾಲೆಲ್ಲ ದೊಡ್ಡದಾಗಿತ್ತಾ ಇತ್ತು ಊರ್ ಕಡೆ. ಇದು ನಂಗೆ ತುಂಬಾ ಇಷ್ಟವಾಗಿದ್ದು, ಹಾಗೆ ಆನಂದ ಕೊಡುವಂತಹ ಮನೆ ಅಂತ ಹೇಳಿದ್ರೆ ಇದೆ ಹಳ್ಳಿಯ ಮನೆ. ಇದು ಹಾಲು ಇದು ತುಂಬಾ ಇಷ್ಟ ಆಗತ್ತೆ ಮೇಡಮ್.
0: ಓಕೆ ಓಕೆ, ಓಕೆ ಸರ್, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
0: ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಎಸ್ ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ರು, ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ ಹಲೋ, ಓಕೆ ಕರೆ ಕಟ್ ಆಗಿದೆ. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ನಿಮ್ಮ ಮನೆಯಲ್ಲಿ ನಿಮ್ಮ ನೆಚ್ಚಿನ ಸ್ಥಳ ಯಾವುದು, ಯಾವ ಸ್ಥಳದಲ್ಲಿ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತೀರಾ, ಏನು ಅನ್ನೋದಾಗಿ ತಿಳಿಸ್ಬಹುದಾಗಿದೆ. ಸೊ ಹಾಗೆಯೇ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಕೆಲವರು ನಾವು ಮನೆಯಲ್ಲೇ ಜಾಸ್ತಿ ಇರೋದಿಲ್ಲ ಅನ್ನೋದಾಗಿ ಹೇಳಿದ್ರೆ, ಇನ್ನು ಕೆಲವರು ಮನೆಯಲ್ಲಿ ಯಾವ ಸ್ಥಳ ಇಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ
2: ಹಲೋ, ನಮಸ್ಕಾರ. ನಮಸ್ಕಾರ ರಕ್ಷಿತಾ ಮೇಡಮ್. ನಮಸ್ಕಾರ.
0: ನಮಸ್ತೆ ಕೆಂಪೇಗೌಡ ಸರ್, ಹೇಗಿದ್ದೀರಾ?
2: ಆರಾಮಿದ್ದೀವಿ, ನೀವೆಲ್ಲ ಚೆನ್ನಾಗಿದ್ದೀರಲ್ಲ ರಕ್ಷಿತಾ?
0: ಚೆನ್ನಾಗಿದ್ದೀವಿ ಸರ್.
2: ಹೇಳಿ ಮೇಡಮ್.
0: ಓಕೆ, ಕಾಫಿ ಆಯ್ತಾ?
2: ಟೀ ಮುಗಿಸ್ಕೊಂಡು ತೋಟದಲ್ಲಿ ಕಾಫಿ ಗಿಡ ನೆಡ್ತಾ ಇದ್ದೀವಿ ತೋಟದಲ್ಲಿ.
0: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಸರ್?
2: ಟಾಪಿಕ್ ಗೊತ್ತಾಯ್ತು. ಮನೆಯ ಯಾವ ಭಾಗ ನಿಮ್ಗೆ ತುಂಬಾ ಇಷ್ಟವಾದ ಜಾಗ ಅಂತ? ನನಗಂತೂ ಈಗ ಒಬ್ಬ ನಮ್ಮ ಇವ್ರು ಹೇಳ್ದಂಗೆ, ಜಯಂತ್ ಹೇಳ್ದಂಗೆ, ಹಾಲು ಮಧ್ಯದ ಹಾಲು ನನ್ಗೆ ತುಂಬಾ ಇಷ್ಟವಾದ ಜಾಗ. ಯಾರೇ ನೆಂಟ್ರಿಸ್ಟ್ ಬಂದಾಗ ಕುಂತ್ಕೊಂಡ್ ಮಾತಾಡ್ಲಿಕ್ಕೆ, ಒಂದು ಟಿವಿ ನೋಡ್ಲಿಕ್ಕೆ, ಮತ್ತೆ ನಗರದಿಂದ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬಂದಾಗ ಕುಳಿತು ಹರಟೆ ಹೊಡಿಲಿಕ್ಕೆ, ಒಂದು ದೊಡ್ಡ ಮನೆಯಲ್ಲಿ ಒಂದು ಹಾಲ್ ಮಾಡ್ಕೊಂಡಿದೀವಿ. ಒಂದು 15 ಅಡಿ ಹಾಗಲ್ಲ, ಒಂದು 40 ಅಡಿ ಉದ್ದಕ್ಕೆ. ತುಂಬಾ ಬೇಜಾರಾದಾಗ ವಾಕಿಂಗ್ ಜಾಗನೂ ಆಗ್ಬಿಡ್ತದೆ. ಯಾವಾಗಾದ್ರೂ ಆಯಾಸ ಆದಾಗ, ನಿದ್ರೆ ಬರದೇ ಇದ್ದಾಗ ವಾಕ್ ಮಾಡ್ಬೇಕು ಅಂದ್ರೆ ವಾಕಿಂಗ್ ಪ್ಲೇಸು ಆಗೋಯ್ತು. ಹಾಗೆ ಟಿವಿ ನೋಡ್ಲಿಕ್ಕೆ, ನೆಂಟರ ಜೊತೆ ಮಾತಾಡಕ್ಕೆ, ಮತ್ತೆ ಸ್ನೇಹಿತರು ಬಂದಾಗ ಕುಂತ್ಕೊಂಡು ಅಡ್ಡೆ ಹೊಡಿಲಿಕ್ಕೆ, ಹೀಗೆ ಮಧ್ಯದ ಹಾಲು. ಸೊ ತುಂಬಾ ಗಾಳಿ ಬೆಳಕು ಎಲ್ಲ ತುಂಬಾ ಚೆನ್ನಾಗಿರ್ತದೆ ಹಳ್ಳಿಗಳಲ್ಲಿ. ಒಂದು ಪುಟ್ಟ ಹಳ್ಳಿ ನಮ್ದು, 40 ಮನೆ ಇರ್ತಕ್ಕಂತ ಒಂದು ಹಳ್ಳಿ. ಅದರಲ್ಲಿ ಯಾವುದೇ ಎಮಿಷನ್ ಆಗ್ಲಿ, ಯಾವ್ದು ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಅದಂತೂ ಬೆಳಿಗ್ಗೆ 5:30 ಐ ಥಿಂಕ್ 5:30 ಸ್ಟಾರ್ಟ್ ಆಗ್ತದೆ. 5:30 ರಾತ್ರಿ ಸಂಜೆವರೆಗೂ ಅದರ ಸೌಂಡೇ ಬೇರೆ. ಮಳೆಗಾಲದಲ್ಲಂತೂ ಕಪ್ಪೆಗಳ ವಟಗುಟ ಇನ್ನೂ ಜೋರು. ಹಾಗೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಹಾಗೆ ಎಲ್ಲಾ ಕೇಳುವವರಿಗೆ ಶುಭ ಸಂಜೆ ವಂದನೆಗಳು.
0: ಓಕೆ, ನಿಮಗೂ ಕೂಡ ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಮಂಡ್ಯದಿಂದ ಕೆಂಡೇಗೌಡ ಅವರು ಕರೆ ಮಾಡಿದ್ರು. ಹಾಗೆ ಅವ್ರು ಹೇಳ್ತಾ ಇದ್ರು, ಹಾಲ್ ತುಂಬಾ ಇಷ್ಟ ಆಗುತ್ತೆ, ದೊಡ್ಡದಾಗಿದೆ ನಮ್ಮ ಮನೆ ಹಾಲು. ಎಲ್ಲ ಫ್ರೆಂಡ್ಸ್ ಬಂದ್ರು, ಯಾರೇ ಮಕ್ಕಳು ಬಂದ್ರು, ಎಲ್ಲರೂ ಕೂಡ ಖುಷಿಯಿಂದ ಕುತ್ಕೊಂಡು ಟೈಮ್ನ ಸ್ಪೆಂಡ್ ಮಾಡ್ತೀವಿ ಅನ್ನೋದಾಗಿ ಹೇಳ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ ಹಲೋ,
3: ನಮಸ್ಕಾರ ಮೇಡಮ್.
0: ನಮಸ್ತೆ, ಕಾಫಿ ಕುಡಿ, ಈಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಕಾಫಿ ಕುಡಿಯೋದನ್ನ ನಿಲ್ಸ್ಬಿಟ್ಟಿದೀವಿ
2: ನಾವು. ಅಷ್ಟೇ ಮೇಡಮ್, ಕಾಫಿ ಬೇಸಿಗೆ ಟೀ ಕಾಫಿ ಏನು ನಾಟ್ ಓನ್ಲಿ ಮಜ್ಜಿಗೆ ಶರಬತ್ತು.
0: ನಿಜ ನಿಜ
2: ಈ ತರ ಹೇಳಿ ಮೇಡಮ್.
0: ಶಂಭುಲಿಂಗ ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
2: ಇಲ್ಲ ಗೊತ್ತಾಯ್ತು ಮೇಡಮ್, ಈ ಮಾಡ್ತಾ ಇದ್ದೆ.
0: ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ನಿಮ್ಗೆ ತುಂಬಾ ಇಷ್ಟವಾಗುವಂತಹ ಜಾಗ ಯಾವುದು ಅಂತ.
2: ನಮ್ಮ ಮನೆ ಇಷ್ಟ ಜಾಗ ಅಂದ್ರೆ ವರಾಂಡಾ, ಅದ್ ಬಿಟ್ರೆ ಹಾಲು, ಅದ್ ಬಿಟ್ರೆ ದೇವ್ರ ಮನೆ. ವರಾಂಡಾ ಅಂದ್ರೆ ಅದು ಮನೆ ದೊಡ್ಡದಾಗಿತ್ತು, ಮುಂದೆ ದೊಡ್ಡದಾಗಿ ವರಾಂಡಾ ದೊಡ್ಡದಿತ್ತು ಅಂದ್ರೆ ಒಟ್ಟು ಕುಟುಂಬಕ್ಕೆ ಒಳ್ಳೆ ಚೆನ್ನಾಗಿರುತ್ತೆ ಮೇಡಮ್. ಬೇಸಿಗೆ ಬಂದ ಬೇಸಿಗೆ ಮಳೆಗಾಲ ಬಂದಾಗ ಕುತ್ಕೊಂಡು ಎಲ್ಲಾ ಕುತ್ಕೊಂಡು ಊಟ ಮಾಡ್ಬೋದು, ಮತ್ತೊಂದ್ ಏನ ಮಾತುಕತೆ ಇದೆ ಮಾತುಕತೆ ಮಾಡ್ಬೋದು, ಪ್ರತಿಯೊಂದು ಏನ ಕೆಲ್ಸಕ್ಕೆ ಮೀಟಿಂಗ್ ಇದೆ ಮಾಡ್ಬೋದು. ಅದ್ ಏನೋ ಅಂತ ಖುಷಿ. ಅದ್ ಪಕ್ಕದಲ್ಲಿ ಮರ ಗಿಡಗಳು ಇರ್ಬೇಕು ಅಂತಿರ್ತದೆ, ಒಂದೇ ಅಲ್ಲ ಹಾಲಿರೋದು ಒಂದೇ ಅಂತ ಇದು ವರ್ಣ ಅಂತಲ್ಲ, ಅದ್ ತಕ್ಕಂತೆ ಗಿಡ ಮರಗಳು ಇರ್ಬೇಕು. ಅವಾಗ ಏನಾಗುತ್ತೆ, ಸಮಾಧಾನ ಸಂತೃಪ್ತಿ ಸಿಗುತ್ತೆ ಮೇಡಮ್. ಅದು ಮೇನ್. ಅದ್ ನೆಕ್ಸ್ಟ್ ಹಾಲು. ಅದ್ ಸಿಗದೆ ಕೆಲವೊಂದ್ ಮನೆಗಳಲ್ಲಿ ಈಗೆಲ್ಲ ಸಿಟಿಯಲ್ಲಿ ಮೇಡಮ್ ಎಲ್ಲಿ ವರಾಂಡಾ ಸಿಗುತ್ತೆ, ಎಲ್ಲ ಸಣ್ಣ ಸಣ್ಣ ಮನೆಗಳು. ಅದು ಹಾಲು ಮೇನ್. ಹಾಲು ಮೀನಿಂಗ್ ಅಂದ್ರೆ ಹಾಲು, ನಮ್ಮ ಕುಡಿಯ ಹಾಲಿಗೆ ಹೆಂಗ್ ತಿಳಿಯಾಗಿ ವೈಟ್ ಆಗಿರೋ ಅದೇ ತರನೇ ಅದು ಒಂದು ಹಾಲು ಅನ್ನೋದು ಒಂದು ತರ ಹಾಲಿನ ತರ ಇರ್ತದೆ. ಹಾಲು ಅಂದ್ರೆ ಹಾಲಿನ ತರ ಇರುತ್ತೆ, ನಿಶಬ್ದವಾಗಿರುತ್ತೆ ಒಂಥರ. ಏನೇ ಕುತ್ಕೊಂಡು ಎಲ್ಲ ಕೂತ್ ಒಟ್ಟಿಗೆ ಕುತ್ಕೊಂಡು ಕುಟುಂಬ ಮಾತಾಡಿದ್ರೆ ಒಂದು ಖುಷಿ ಇರುತ್ತೆ, ಸಂತೋಷ ಇರುತ್ತೆ, ಒಂದು ತೃಪ್ತಿ ಇರುತ್ತೆ. ಅದೇ ದೇವ್ರ ಮನೆ ದೈವಸ್ಥಾನ. ಅದು ಹೇಳ್ಬೇಕು ಅಂದ್ರೆ ಅದು ಯಾವುದೇ ಸಂಪ್ರದಾಯ ಇದ್ರಿಂದ ಒಂದು ಒಂದು ಕುರುವಾಗಿ ನಮ್ಮ ಹೆಡ್ ಒಂಥರ ಕಳ್ಸದ್ದಂಗೆ ಮೇಡಮ್ ಹೇಳ್ಬೇಕು ಅಂದ್ರೆ. ಅದು ಮೂರು ಬೇಕಾದ್ರಲ್ಲ, ಅದರಲ್ಲಿ ಬಚ್ಚಿನ ಮನೆ ಲೇಡೀಸ್ ಮನೆ ಮಾತ್ರ ಬಂದ್ ಆಗಿರ್ಬೇಕು. ಉಳಿದ ಮನೆಗಳು ಉಳಿದ ಬಾಗಿಲೆಲ್ಲ ಓಪನ್ ಆಗಿರ್ಬೇಕು ನೋಡ. ಅಡಿಗೆ ಅಡಿಗೆ ಮನೆ ದೇವ್ರ ಮನೆ ಹಾಲು ಇವೆಲ್ಲ ರೂಮ್ಗಳೆಲ್ಲ ಓಪನ್ ಆಗಿರ್ಬೇಕು. ಇದರಲ್ಲಿ ಲೇಟೈನ್ ಟಾಯ್ಲೆಟ್ ಮನೆ ಬಚ್ಚಿನ ಮನೆ ಮಾತ್ರ ಬಂದ್ ಆಗಿರ್ಬೇಕು. ಅವು ಯಾಕೆ ನೆಗೆಟಿವ್ ಪಾಸಿಟಿವ್, ನೆಗೆಟಿವ್ ಎಲ್ಲ ಪಾಸಿಟಿವ್ ಮೇಡಮ್. ಮನೆ ಸಂತೃಪ್ತಿ ಐತೆ, ಸಮಾಧಾನ ಇರುತ್ತೆ, ಏನೋ ಒಂದು ಖುಷಿ ಇರುತ್ತೆ ಮೇಡಮ್. ಹೇಳ್ಬೇಕಂದ್ರೆ ಎಲ್ಲರೂ ಸೇರಿದಾಗ ಒಟ್ಟು ಕುಟುಂಬ ಇದಾಗೆ ಒಂದು ಕೈ ತುತ್ತಿನ್ನೋದ ಇಲ್ಲಿ ಎಲ್ಲ ಒಟ್ಟಿಗೆ ಊಟ ಮಾಡೋದಲ್ಲಿ ಏನೋ ಸಂತೋಷ ಸಂಭ್ರಮ ಇರುತ್ತೆ. ಏನೋ ಮಾತಾಡ್ತಾ ಮಾತಾಡ್ತಾ ಊಟ ಮಾಡಿ ಚೆನ್ನಾಗಿರುತ್ತೆ. ಆ ಮದುವೆ ಟಿವಿ ಇಟ್ಕೋಬಾರ್ದು, ನಂಬರ್ ಇಟ್ಕೋಬಾರ್ದು. ಥ್ಯಾಂಕ್ ಯು ಮೇಡಮ್.
0: ಓಕೆ, ಥ್ಯಾಂಕ್ ಯು ಶಂಭುಲಿಂಗ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ಎಸ್, ಶಂಭುಲಿಂಗ ಅವರು ಕರೆ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಹಾಗೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾ ಅವರವರ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ರು. ಅವರಿಗೆ ಯಾವ ಸ್ಥಳ ತುಂಬಾ ಇಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಸೊ ಹೌದಲ್ವಾ, ಒಬ್ಬೊಬ್ಬರಿಗೆ ಮನೆಯಲ್ಲಿ ಒಂದೊಂದು ಸ್ಥಳ ಇಷ್ಟ ಆಗುತ್ತೆ. ಕೆಲವರಿಗೆ ಬೆಡ್ರೂಮ್, ಕೆಲವರಿಗೆ ಕಿಚನ್, ಕೆಲವರಿಗೆ ಟಿವಿ ಹಾಲ್. ಈ ರೀತಿಯಾಗಿ ಒಬ್ಬೊಬ್ರು ಒಂದೊಂದು ಜಾಗದಲ್ಲಿ ಹೆಚ್ಚು ಸಮಯವನ್ನು ಸ್ಪೆಂಡ್ ಮಾಡ್ತಾರೆ ಅಂತಾನೆ ಹೇಳಬಹುದು. ಸೊ ಹಾಗೆ ಯಾರೆಲ್ಲ ಕರೆ ಮಾಡಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇರ್ಗಲ್ಲ. ಕರೆ ಸಿಕ್ಕಿಲ್ವೋ, ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ನಾಳಿನ ಲೈವ್ ಕಾರ್ಯಕ್ರಮದಲ್ಲಿ ಮತ್ತೆ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9627969 ಈ ಸಂಖ್ಯೆಗೆ ಕರೆ ಮಾಡಿ ಮಾತಾಡಬಹುದು ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಕಾಫಿ ವಿತ್ ಆರ್ ಜೈಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೈ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ, ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
3: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
4: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
3: ನೋಡಿ, ನಾವ್ ಯಾವ ಊರಲ್ಲಿರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ, ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
4: ಹಾಗಲ್ಲ ಡಾಕ್ಟ್ರೆ, ಫಾರಿನಿಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
3: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು

0: ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
1: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿ ಇದ್ದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
2: With a 45-year legacy, Bansal Classes, started in Kota, Rajasthan by late Shri V.K. Bansal, has mentored over 1 lakh+ IITians, NITians and doctors. The institute has produced 5 times All India Rank 1, 6 times All India Rank 2 and 6 times All India Rank 3 in JEE Advanced. We are now proud to present our academic partners in Shimoga, Vedic Experts PU College. Located in the heart of the city with a spacious campus, well-equipped labs and excellent transport facilities. Admissions are open for the academic year 2026-27. For admissions, call 90360-54066 or 90360-54067.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
0: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರು ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
6: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಪ್ರವಾಸಿಗರಿಗೆ, ವಾಹನ ಸವಾರರಿಗೆ ನಿಗದಿತ ಸ್ಥಳ ತಲುಪುವ ಮಾರ್ಗಸೂಚಿ ಫಲಕಗಳು ಸಾಕಷ್ಟು ಸಹಾಯ ಮಾಡುತ್ತವೆ. ಆದರೆ ಪಟ್ಟಣದ ಆಯಕಟ್ಟಿನ ವೃತ್ತಗಳಲ್ಲಿ ಮಾರ್ಗಸೂಚಿ ಫಲಕಗಳು ಇಲ್ಲದೆ ಸಾರ್ವಜನಿಕರಿಗೆ ಸಮಸ್ಯೆ ಎದುರಾಗಿದೆ. ಪಟ್ಟಣದ ಪುರಸಭೆ ಮುಂಭಾಗದ ವೃತ್ತ, ಆನವಟ್ಟಿ ರಸ್ತೆಯ ಬ್ರಹ್ಮಶ್ರೀ ನಾರಾಯಣಗುರು ವೃತ್ತ, ಹೊಸಬಾಳೆ ರಸ್ತೆಯ ಶ್ರೀಸ್ವಾಮಿ ವಿವೇಕಾನಂದ ವೃತ್ತ, ತೊಗರ್ಸಿ ರಸ್ತೆಯ ಬಂಗಾರಧಾಮದ ಬಳಿ ಮಾರ್ಗಸೂಚಿ ಫಲಕಗಳು ಇಲ್ಲದೆ ವಾಹನ ಸವಾರರು ಹಾದಿಹೋಕರನ್ನು ಕಾಯುವ ಸ್ಥಿತಿ ತಲುಪಿದೆ. ಸೊರಬ ತಾಲೂಕಿನ ಕೇಂದ್ರವಾದ ಪಟ್ಟಣದಿಂದ ಶಿರಾಳಕೊಪ್ಪ, ಹಾವೇರಿ, ದಾವಣಗೆರೆ, ಶಿವಮೊಗ್ಗ, ಆನವಟ್ಟಿ, ಹುಬ್ಬಳ್ಳಿ, ಬನವಾಸಿ, ಶಿರಸಿ, ಕುಮಟಾ, ಸಾಗರ, ಪ್ರವಾಸಿ ಸ್ಥಳವಾದ ಸಿಗಂದೂರು, ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಸಂಪರ್ಕ ಲಭಿಸುತ್ತದೆ. ಆದರೆ ಸಮರ್ಪಕವಾದ ಮಾರ್ಗಸೂಚಿ ಫಲಕಗಳು ಇಲ್ಲದೆ ಇರುವುದರಿಂದ ದೂರದ ಊರಿನಿಂದ ಆಗಮಿಸುವ ವಾಹನ ಸವಾರರಿಗೆ ಮಾರ್ಗ ತಿಳಿಯದಂತಾಗಿದ್ದು, ರಸ್ತೆ ಬದಿಯಲ್ಲಿ ಹಾದುಹೋಕರಿಂದ ನಿಗದಿತ ಸ್ಥಳ ತಲುಪಲು ಮಾಹಿತಿ ಪಡೆಯುವಂತಾಗಿದೆ. ಅಲ್ಲದೆ ರಾಜ್ಯದಲ್ಲಿಯೇ ಹೆಚ್ಚಿನ ಪ್ರಮಾಣದಲ್ಲಿ ಅನಾನಸ್ ಬೆಳೆಯನ್ನ ತಾಲೂಕಿನಲ್ಲಿ ಬೆಳೆಯಲಾಗುತ್ತದೆ. ಸಗಟು ಲಾರಿಗಳು ಮುಂಬೈ, ದೆಹಲಿ ಸಂಚರಿಸುತ್ತವೆ. ಅವರಿಗೆ ಸಹ ಮಾರ್ಗಸೂಚಿ ಫಲಕಗಳು ಇಲ್ಲದೆ ಇರುವುದು ಗೊಂದಲಕ್ಕೆ ಎಡೆಮಾಡಿಕೊಟ್ಟಿದೆ. ಆಧುನಿಕತೆಯ ಜ್ಞಾನ ಉಳ್ಳವರು ಗೂಗಲ್ ಮ್ಯಾಪ್ ಮೊರೆ ಹೋಗುತ್ತಾರೆ, ಆದರೆ ಅದರ ಅರಿವಿಲ್ಲದವರಿಗೆ ತೀವ್ರ ಸಮಸ್ಯೆ ಬಾಧಿಸುತ್ತದೆ. ವಾಹನ ಸವಾರರಿಗೆ ಸ್ಪಷ್ಟವಾಗಿ ಕಾಣುವಂತೆ ಗಾಳಿ ಮಳೆಗೆ ಬಾಗದಂತೆ ಬಲವಾದ ಕಂಬಗಳ ಮೂಲಕ ಅಳವಡಿಸಬೇಕು. ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ಎಚ್ಚೆತ್ತುಕೊಂಡು ಪ್ರಮುಖ ವೃತ್ತಗಳಲ್ಲಿ ಮಾರ್ಗಸೂಚಿ ಫಲಕ ಹಾಕುವ ಮೂಲಕ ವಾಹನ ಸವಾರರಿಗೆ ಅನುಕೂಲ

ಅನುಕೂಲ ಕಲ್ಪಿಸಬೇಕು ಎಂಬುದು ಪ್ರಜ್ಞಾವಂತ ನಾಗರಿಕರ ಒತ್ತಾಯವಾಗಿದೆ. ಮುಂದಿನ ವಿವರ. ಕೃಷಿ ಇಲಾಖೆ, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಾಗೂ ಚೈತನ್ಯ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಸಹಯೋಗದಲ್ಲಿ ಮೇ 13 ಬೆಳಗ್ಗೆ 10 ಗಂಟೆಗೆ ಕುಡುಮಲ್ಲಿಗೆ ಧಾತ್ರಿ ರೈತ ಉತ್ಪಾದಕರ ಕಂಪನಿ ಆವರಣದಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಉತ್ಪನ್ನಗಳ ಮೌಲ್ಯವರ್ಧನೆ ಘಟಕದ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಶಾಸಕ ಆರಗ ಜ್ಞಾನೇಂದ್ರ ಕಾರ್ಯಕ್ರಮ ಉದ್ಘಾಟಿಸುವರು. ಮಾಜಿ ಶಾಸಕ ಕಿಮ್ಮನೆ ರತ್ನಾಕರ್, ಎಂಎಂಡಿಬಿ ಅಧ್ಯಕ್ಷ ಆರ್ಎಂ ಮಂಜುನಾಥ್ ಗೌಡ, ನಬಾರ್ಡ್ ಡಿಡಿಎಂ ಶರತ್ ಪಿ ಗೌಡ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳುವರು. ಕುಡುಮಲೆಗೆ ಧಾತ್ರಿ ರೈತ ಉತ್ಪಾದಕ ಕಂಪನಿ ವ್ಯವಸ್ಥಾಪಕ ನಿರ್ದೇಶಕ ವೈಕೃಷ್ಣಮೂರ್ತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು ಎಂದು ವೈಕೃಷ್ಣಮೂರ್ತಿ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಆನಪಟ್ಟಿ ಪಟ್ಟಣ ಪಂಚಾಯಿತಿ ಕಾರ್ಯಾಲಯವು 2026-27 ಸಾಲಿನ ಆಸ್ತಿ ತೆರಿಗೆಯನ್ನು ಪೂರ್ಣವಾಗಿ ಪಾವತಿಸುವ ತೆರಿಗೆದಾರರಿಗೆ ಶೇಕಡ 5% ರಿಯಾಯಿತಿ ನೀಡುವ ಅವಧಿಯನ್ನು ಮೇ 31 ವಿಸ್ತರಿಸಿದ್ದು, ಆನವಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಮುಖ್ಯಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಶಿವಮೊಗ್ಗ ಜಿಲ್ಲೆಗೆ ಮತ್ತೊಂದು ರೈಲ್ವೆ ಸೇವೆ ನಿರಂತರವಾಗಿ ದೊರೆಯುತ್ತಿದೆ. ಇಷ್ಟು ದಿನ ವಾರಾಂತ್ಯದಲ್ಲಿ ತಾತ್ಕಾಲಿಕವಾಗಿ ಸಂಚರಿಸುತ್ತಿದ್ದ ಯಶವಂತಪುರ ತಾಳಗುಪ್ಪ ವೀಕ್ಲಿ ಎಕ್ಸ್ಪ್ರೆಸ್ ರೈಲು May 15 ಶಾಶ್ವತ ಸೇವೆಯಾಗಿ ಬದಲಾಗಿದೆ. ಪ್ರತಿ ಶುಕ್ರವಾರ ಯಶವಂತಪುರದಿಂದ, ಶನಿವಾರ ತಾಳಗುಪ್ಪದಿಂದ ಪ್ರಯಾಣ ಆರಂಭಿಸಲಿದೆ ಎಂದು ಲೋಕಸಭಾ ಸದಸ್ಯ ಬಿವೈ ರಾಘವೇಂದ್ರ ತಿಳಿಸಿದ್ದಾರೆ. May 15 10:20 ಯಶವಂತಪುರದಿಂದ ಹೊರಡುವ ರೈಲು ಮರುದಿನ ಬೆಳಗ್ಗೆ 5:30 ತಾಳಗುಪ್ಪ ತಲುಪಲಿದೆ. May 16 10:30 ತಾಳಗುಪ್ಪದಿಂದ ಹೊರಡುವ ರೈಲು 11:50 ಶಿವಮೊಗ್ಗ ನಿಲ್ದಾಣಕ್ಕೆ ಆಗಮಿಸಲಿದೆ. ಮರುದಿನ ಬೆಳಗ್ಗೆ 5:15 ಯಶವಂತಪುರ ತಲುಪಲಿದೆ ಎಂದಿದ್ದಾರೆ. ಮುಂದಿನ ವಿವರ. ರಾಷ್ಟ್ರೀಯ ಭದ್ರತೆಯ ಜವಾಬ್ದಾರಿ ಸೈನಿಕರು ಅಥವಾ ಭದ್ರತಾ ಸಂಸ್ಥೆಗಳಿಗೆ ಮಾತ್ರ ಸೀಮಿತವಲ್ಲ, ಎಲ್ಲ ನಾಗರಿಕರು ಜವಾಬ್ದಾರಿ ವಹಿಸಿಕೊಳ್ಳಬೇಕು. ಸೈಬರ್ ಸೆಕ್ಯುರಿಟಿ, ಎಕಾನಮಿ ಮತ್ತು ಸೋಷಿಯಲ್ ಸೆಕ್ಯುರಿಟಿಗಳು ಪ್ರಸ್ತುತ ಸನ್ನಿವೇಶದಲ್ಲಿ ಹೆಚ್ಚು ಮಹತ್ವ ಪಡೆದಿವೆ ಎಂದು ರಾಷ್ಟ್ರೀಯ ರಕ್ಷಾ ವಿಶ್ವವಿದ್ಯಾಲಯದ ಶಿವಮೊಗ್ಗ ಕ್ಯಾಂಪಸ್ನ ನಿರ್ದೇಶಕಿ ಕಾವೇರಿ ಟಂಡನ್ ಹೇಳಿದರು. ಶಿವಮೊಗ್ಗ ನಗರದ ಸಾಗರ ರಸ್ತೆಯ PES IAMS ಕಾಲೇಜಿನಲ್ಲಿ ಏರ್ಪಡಿಸಿದ್ದ 8ನೇ ವರ್ಷದ ಪದವಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಅವರು, 21ನೇ ಶತಮಾನದಲ್ಲಿ ರಕ್ಷಣೆಯ ವ್ಯಾಖ್ಯಾನಗಳೇ ಬದಲಾವಣೆಯಾಗಿವೆ. ರಕ್ಷಣೆ ಎಂಬುದು ದೇಶದ ಗಡಿಗೆ ಮಾತ್ರವಲ್ಲ, ನಮ್ಮ ನಿತ್ಯದ ಬದುಕಿಗೂ ಅನ್ವಯಿಸುವಂಥದ್ದು ಎಂದರು. ವಿದ್ಯಾರ್ಥಿಗಳು ನಿರಂತರ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳಬೇಕು, ದೇಶದ ಏಳಿಗೆಗೆ ತಮ್ಮದೇ ಆದ ಕೊಡುಗೆ ನೀಡಬೇಕು. ಸಾಧನೆಯ ದಾರಿಯಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ವಿದ್ಯಾರ್ಥಿಗಳಿಗೆ ಮಾದರಿಯಾಗಬೇಕು. ವಿದ್ಯಾರ್ಥಿಗಳು ದೊಡ್ಡ ಕನಸುಗಳನ್ನು ಕಂಡು ಅದನ್ನು ಸಾಕಾರಗೊಳಿಸಲು ಪ್ರಯತ್ನಿಸಬೇಕು ಎಂದರು. PES ಟ್ರಸ್ಟ್ ಟ್ರಸ್ಟಿ SY ಅರುಣಾದೇವಿ, PES ಟ್ರಸ್ಟ್ನ ಕುಲಸಚಿವ ಡಾಕ್ಟರ್ ಆರ್ ನಾಗರಾಜ್, ಪ್ರಾಚಾರ್ಯ ಡಾಕ್ಟರ್ GM ಸುದರ್ಶನ್, ಸಂಯೋಜಕ ಡಾಕ್ಟರ್ SS ದಿಲೀಪ್ ಕುಮಾರ್, ವಿಭಾಗದ ಮುಖ್ಯಸ್ಥೆ DS ರೂಪಾ, ಪ್ರಮುಖರಾದ DS ಮೋಹನ್, ಡಾಕ್ಟರ್ HR ಮಂಜುನಾಥ್, ಡಾಕ್ಟರ್ SSV ಚೌಹಾಣ್ ಉಪಸ್ಥಿತರಿದ್ದರು. MCOMನ 4, BCOMನ 3 ಹಾಗೂ BCA ಪದವಿ ವಿಭಾಗದ 2 ವಿದ್ಯಾರ್ಥಿಗಳು ಸೇರಿದಂತೆ ಒಟ್ಟು 9 ರ್ಯಾಂಕ್ ವಿಜೇತರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ವಿವಿಧ ಕಂಪನಿಗಳಿಗೆ ಆಯ್ಕೆಯಾಗಿರುವ 103 ವಿದ್ಯಾರ್ಥಿಗಳಿಗೆ ಆಫರ್ ಲೆಟರ್ಗಳನ್ನು ಹಸ್ತಾಂತರಿಸಲಾಯಿತು. ಮುಂದಿನ ವಿವರ. ಶಿಕ್ಷಣ ಮೊದಲ ಆದ್ಯತೆಯಾಗಿದ್ದು, ನಗರ ಹಾಗೂ ಗ್ರಾಮೀಣ ಭಾಗಗಳ ಸರ್ಕಾರಿ ಶಾಲೆಗಳಲ್ಲಿ ಓದಿದ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಪಡೆಯುತ್ತಿರುವುದು ಶಿಕ್ಷಣ ಕ್ಷೇತ್ರದಲ್ಲಾದ ಉತ್ತಮ ಬೆಳವಣಿಗೆ ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದರು. ಶಿವಮೊಗ್ಗ ಜಿಲ್ಲೆಯ ಆನವಟ್ಟಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ್ದ 2025-26 ಸಾಲಿನ ಸಾಂಸ್ಕೃತಿಕ ಕ್ರೀಡೆ, NSS, ರೆಡ್ ಕ್ರಾಸ್, ರೇಂಜರ್ಸ್, ರೋವರ್ಸ್ ಘಟಕಗಳ ಸಮಾರೋಪದಲ್ಲಿ ಮಾತನಾಡಿದರು. ಸರ್ಕಾರಿ ಶಾಲೆಗಳಲ್ಲಿ ನುರಿತ ಹಾಗೂ ವಿದ್ಯಾವಂತ ಶಿಕ್ಷಕರು ನೇಮಕಗೊಂಡಿದ್ದು ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರೆಯುತ್ತದೆ. ರಾಜ್ಯ ಸರ್ಕಾರ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿಯೂಟ, ಮೊಟ್ಟೆ, ಹಾಲು ನೀಡುತ್ತಿದೆ ಎಂದು ತಿಳಿಸಿದರು. ಕುವೆಂಪು ವಿಶ್ವವಿದ್ಯಾಲಯದ ಕಲಾ ವಿಭಾಗದಲ್ಲಿ ಹೆಚ್ಚು ಅಂಕಗಳೊಂದಿಗೆ ಉತ್ತೀರ್ಣರಾದ KS ಐಶ್ವರ್ಯ, ಐಶ್ವರ್ಯ ಆಲೂರು, SM ಸ್ವಪ್ನ ಅವರನ್ನು ಸನ್ಮಾನಿಸಲಾಯಿತು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ RC ಭೀಮಪ್ಪ, ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ HC ಮಧುಕೇಶ್ವರ್ ಪಾಟೀಲ್, ತಹಶೀಲ್ದಾರ್ KE ಪುರಂದರ, EO ಶಶಿಧರ್, BEO ಪುಷ್ಪ, ಸದಾನಂದ ಗೌಡ, KP ರುದ್ರಗೌಡ, ಅಂಜಲಿ ಸಂಜೀವ್ ಇತರರಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನು.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಸಂಘ ಸಂಸ್ಥೆಗಳು ವೃತ್ತಿ ಕ್ಷೇತ್ರ ಹಾಗೂ ಉದ್ಯಮದಲ್ಲಿ ಯಶಸ್ಸು ಗಳಿಸಲು ಕೌಶಲ್ಯಗಳ ಪರಿಣತಿ ಮುಖ್ಯ ಎಂದು ಶಿವಮೊಗ್ಗ ಜಿಲ್ಲಾ ವಿತರಕರ ಸಂಘದ ಮಾಜಿ ಅಧ್ಯಕ್ಷ ಯುಎಂ ಶಿವಕುಮಾರ್ ಹೇಳಿದರು. ಆಕಾಶಿನ್ ಹೋಟೆಲ್ ಸಭಾಂಗಣದಲ್ಲಿ ಸಹ್ಯಾದ್ರಿ ಚಿಟ್ ಸಂಸ್ಥೆಯ 3 ಜಿಲ್ಲೆಗಳ ಉದ್ಯೋಗಿಗಳಿಗೆ ಹಮ್ಮಿಕೊಳ್ಳಲಾದ ಕೌಶಲ್ಯ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಇಂದು ಉದ್ಯೋಗದಲ್ಲಿ ಸಾಕಷ್ಟು ಕೌಶಲ್ಯದ ಕೊರತೆ ಇದೆ. ಪ್ರತಿಯೊಂದು ವ್ಯಾಪಾರ ಉದ್ಯಮ ಹಾಗೂ ಎಲ್ಲಾ ಕ್ಷೇತ್ರದಲ್ಲೂ ಬಹಳ ಅಗತ್ಯವಾಗಿ ಕೌಶಲ್ಯ ಬೇಕಾಗಿದೆ ಎಂದು ತಿಳಿಸಿದರು. ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಉಪಾಧ್ಯಕ್ಷ ಜಿ ವಿಜಯಕುಮಾರ್ ಮಾತನಾಡಿ, ವಿದ್ಯಾವಂತ ಉದ್ಯೋಗ ಆಕಾಂಕ್ಷಿಗಳಿಗೆ ಕೌಶಲ್ಯದ ಕೊರತೆ ಇರುವುದರಿಂದ ಒಳ್ಳೆಯ ಕಂಪನಿಗಳಲ್ಲಿ ಉದ್ಯೋಗ ವಂಚಿತರಾಗುತ್ತಿದ್ದಾರೆ. ಎಷ್ಟೇ ವಿದ್ಯಾವಂತರಾದರೂ ಸಹ ಕೌಶಲ್ಯದ ಅಗತ್ಯತೆ ತುಂಬಾ ಇದೆ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಕೌಶಲ್ಯ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು. ತರಬೇತುದಾರ ಶ್ರೀಶಾ ಮಾತನಾಡಿ, ಪ್ರಾರಂಭದಲ್ಲಿ ಕಾರ್ಮಿಕರಿಗೆ, ಉದ್ಯೋಗಿಗಳಿಗೆ, ಕೆಲಸಗಾರರಿಗೆ ಸಕಾಲದಲ್ಲಿ ಕೌಶಲ್ಯ ತರಬೇತಿ ನೀಡಬೇಕಾಗಿದೆ. ಇಂದು ಕೇಂದ್ರ ಸರ್ಕಾರದ ವತಿಯಿಂದ ಕೌಶಲ್ಯ ತರಬೇತಿಗೆ ಅತಿ ಹೆಚ್ಚು ಒತ್ತು ಕೊಡುತ್ತಿದ್ದಾರೆ. ತಂತ್ರಜ್ಞಾನ ಬದಲಾದ ಹಾಗೆ ನಾವು ನಮ್ಮ ಕಾರ್ಯಕ್ಷೇತ್ರದಲ್ಲಿ ಕೌಶಲ್ಯ ತರಬೇತಿ ಪಡೆಯಬೇಕಾಗಿದೆ ಎಂದು ಹೇಳಿದರು. ತರಬೇತುದಾರ ಹೆಬ್ಬಾರ್ ಮಾತನಾಡಿ, ತರಬೇತಿಗಳಿಂದ ಉದ್ಯೋಗಿಗಳಲ್ಲಿ ಆತ್ಮವಿಶ್ವಾಸ ಮೂಡುವುದರ ಜೊತೆಗೆ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು. ತರಬೇತಿ ಪಡೆದ ಗುರುರಾಜ್, ರಾಕೇಶ್ ಪಿ ಮತ್ತು ರಶ್ಮಿ ಅವರು ಇಂತಹ ತರಬೇತಿ ಕಾರ್ಯಕ್ರಮಗಳಲ್ಲಿ ನಮ್ಮಲ್ಲಿ ಹೆಚ್ಚು ಆತ್ಮವಿಶ್ವಾಸ ತುಂಬುವುದರ ಜೊತೆಗೆ ಸಹೋದ್ಯೋಗಿಗಳ ಜೊತೆ ಆತ್ಮೀಯತೆಯಿಂದ ಇರಲು ಕಲಿಸುತ್ತದೆ ಎಂದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ಪ್ರತಿಷ್ಠಿತ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಶಿವಮೊಗ್ಗ ಶಾಖೆಯ ಗುರುಪುರದ ಬಿಜಿಎಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಅವಳಿ ಸಹೋದರರು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಆಟದ ಜೊತೆಗೆ ಓದಿನಲ್ಲೂ ಮುಂದಿದ್ದಾರೆ. ಪುನೀತ್ ಎಸ್ ಮತ್ತು ಪವನ್ ಎಸ್ ಬೆಂಗಳೂರಿನಲ್ಲಿ ನಡೆದಂತಹ 19 ವರ್ಷದ ವಯೋಮಿತಿಯೊಳಗಿನ ರಾಷ್ಟ್ರೀಯ ಶಟಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಇದೇ ತಿಂಗಳು 3ರಿಂದ 10ರವರೆಗೆ ನಡೆದ ಶಟಲ್ ಬ್ಯಾಡ್ಮಿಂಟನ್ನಲ್ಲಿ ಭಾಗವಹಿಸಿ ಉತ್ತಮ ಸಾಧನೆ ಮಾಡಿರುವ ಪ್ರತಿಭೆಗಳು. ರಾಷ್ಟ್ರೀಯ ಡಬಲ್ಸ್ ರ್ಯಾಂಕಿಂಗ್ನಲ್ಲಿ ರಾಷ್ಟ್ರ ಮಟ್ಟದ ಶಟಲ್ ಬ್ಯಾಡ್ಮಿಂಟನ್ನಲ್ಲಿ ಭಾಗವಹಿಸಿ ಚಾಕಚಕ್ಯತೆ ಆಟದ ಪ್ರದರ್ಶನ ನೀಡಿ ಡಬಲ್ಸ್ನಲ್ಲಿ ಅಂತಿಮ ಪಂದ್ಯದಲ್ಲಿ ಅಸ್ಸಾಮಿನ ಅನಾಯನ್ ಬೋರ್ ಮತ್ತು ಕೇರಳದ ಬಿಜರ್ನ್ ಜೈಸನ್ರನ್ನು 29-19, 19-10 ಅಂತರದಲ್ಲಿ ಸೋಲಿಸಿ ಮಿಕ್ಸ್ಡ್ ಡಬಲ್ಸ್ನಲ್ಲಿ ಪ್ರಥಮ ಸ್ಥಾನ ಪಡೆದು ಹಾಗೂ ಅತ್ಯಾಕರ್ಷಕ ಪಾರಿತೋಷಕ ಮತ್ತು ಬಂಗಾರದ ಪದಕ 82,000 ನಗದು ಬಹುಮಾನ ಪಡೆದು ಜಿಲ್ಲಾ ಮತ್ತು ರಾಜ್ಯಕ್ಕೆ ಹಾಗೂ ಸಂಸ್ಥೆಯ ಮಡಲಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ. ರಾಷ್ಟ್ರೀಯ ಶಟಲ್ ಬ್ಯಾಡ್ಮಿಂಟನ್ ಡಬಲ್ಸ್ ರ್ಯಾಂಕಿಂಗ್ನಲ್ಲಿ ರ್ಯಾಂಕಿಂಗ್ ಪಟ್ಟಿಯಲ್ಲಿ 1 ಸ್ಥಾನವನ್ನು ಪಡೆದು ಭಾರತ ತಂಡಕ್ಕೆ ಆಯ್ಕೆಯಾಗಿರುವುದು ಹೆಮ್ಮೆಯ ಸಂಗತಿ. ಮುಂದಿನ ತಿಂಗಳು ಜೂನ್ 26ರಿಂದ ಜಪಾನ್ನಲ್ಲಿ ನಡೆಯುವ ಅಂಡರ್ 19 ವಯೋಮಿತಿಯೊಳಗಿನ ಏಷ್ಯನ್ ಗೇಮ್ಸ್ ಶಟಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ತಂಡದ ಪರವಾಗಿ ಆಡಲಿದ್ದಾರೆ. ಈ ಪ್ರತಿಭೆಗಳು ಶಿವಮೊಗ್ಗದ ಪುರಲಯ ವೆಂಕಟೇಶನಗರದಲ್ಲಿ ವಾಸಿಸಿರುವ ಸುರೇಶ್ ಮತ್ತು ಶಕುಂತಲಾ ದಂಪತಿಗಳ ಪುತ್ರರಾಗಿರುತ್ತಾರೆ. ಇವರು ಪ್ರಸ್ತುತ ಬೆಂಗಳೂರಿನ ಸೆಲೆನೈಟ್ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ಶ್ರೀ ಮಧುಸೂದನ್ ಅವರ ಗರಡಿಯಲ್ಲಿ ತರಬೇತಿಯನ್ನು ಪಡೆಯುತ್ತಿದ್ದು ಕ್ರೀಡೆಯ ಜೊತೆಗೆ ಓದಿನಲ್ಲೂ ಪ್ರತಿಭಾನ್ವಿತರಾಗಿರುತ್ತಾರೆ. ಈ ಕ್ರೀಡಾ ಪ್ರತಿಭೆಗಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಯಲ್ಲಿ ಉತ್ತಮ ಸಾಧನೆ ಮಾಡಲಿ ಎಂದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಪೂಜ್ಯ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರು, ಪೂಜ್ಯ ಶ್ರೀ ಶ್ರೀ ನಾದಮಯಾನಂದನಾಥ ಸ್ವಾಮೀಜಿಯವರು, ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು, ಶಾಲಾ ಕಾಲೇಜಿನ ಪ್ರಾಂಶುಪಾಲರಾದ ಸುರೇಶ್ ಎಸ್ಎಚ್ ಹಾಗೂ ಅಧ್ಯಾಪಕ ವೃಂದದವರು, ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಶುಭ ಹಾರೈಸಿದ್ದಾರೆ. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಅಬ್ಬಾ, ಏನ್ ಬಿಸಿಲು! ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
1: ಕಿರಣ್, ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟಾದಲ್ಲಿದೆ ತಂಪು ಸೊಲ್ಯೂಷನ್. ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್, ಬಿಸಿಲಲ್ಲೂ ಕೂಲ್ ಆಗಿರು.
3: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕ್ ಅಲ್ವಾ?
1: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
3: ವಾವ್!
1: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 145,000 ವರೆಗೂ ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
4: ಶಕ್ತಿ ಟೊಯೋಟಾ ಸಮ್ಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
3: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
4: ಶಕ್ತಿ ಟೊಯೋಟಾ, ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804184730. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
5: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
5: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
6: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ ಐಐಟಿ ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ ಐಐಟಿಗಳಿಂದ ಬಂದಿರೋ ನುರಿತ ತಜ್ಞರಿಂದ ಪಿಸಿಎಂಬಿ ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, ನೀಟ್ ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
6: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
3: ಅಡ್ಮಿಷನ್ಸ್ ಓಪನ್ ಫಾರ್ 2026 and 2027. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588744 ಅಥವಾ 8884082.
3: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
7: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಟ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
8: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
2: ಜ್ಞಾನದ ಕಡಲು ನಮ್ಮ ಜ್ಞಾನ ಸಾಗರ, AI ತಂತ್ರಜ್ಞಾನದ ಮೊದಲ ಶಾಲೆ, ಮಕ್ಕಳ ಭವಿಷ್ಯಕ್ಕೆ ಹೊಸ ಹಾದಿಯ ಮಾಲೆ.
9: ಶಿವಮೊಗ್ಗದಲ್ಲಿ ಇದೇ ಮೊದಲು ಜ್ಞಾನ ಸಾಗರ ಸೆಂಟ್ರಲ್ ಸ್ಕೂಲ್ ತಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಕ್ಷಣ, ಪರ್ಸನಲೈಸ್ಡ್ ಲರ್ನಿಂಗ್, ಪ್ರತಿ ಮಗುವಿನ ಬೆಳವಣಿಗೆಗೆ ವಿಶೇಷ ಗಮನ, ಸ್ಮಾರ್ಟ್ ಕ್ಲಾಸ್ ರೂಮ್, ಅದ್ಭುತ ಕಲಿಕೆಯ ಅನುಭವ, ಕೋಡಿಂಗ್ ಶಿಕ್ಷಣ, ಇಂದೇ ಕಲಿಯಿರಿ ನಾಳೆಯ ಕೌಶಲ.
2: CBSE ಶಿಕ್ಷಣದಲ್ಲಿ ನಾವೇ ಶ್ರೇಷ್ಠ. ಸತತ 7 ವರ್ಷಗಳಿಂದ CBSE 10ನೇ ತರಗತಿಯಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ. ಪ್ರಿ KGಯಿಂದ 10ನೇ ತರಗತಿವರೆಗೆ ಪ್ರವೇಶಾತಿ ಪ್ರಾರಂಭವಾಗಿದೆ.
9: ಸಂಪರ್ಕಿಸಿ 9164444931. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
10: ಹಲೋ, ಗುಡ್ ಈವ್ನಿಂಗ್.

ಸಂಜೆ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕಾಫಿ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಯಾರೆಲ್ಲ ಕಾಫಿ ಕುಡಿಯಲ್ಲ ಶ್ವೇತಾ, ಈ ಸಮ್ಮರ್ ಟೈಮಲ್ಲಿ ಯಾರಾದ್ರೂ ಕಾಫಿ ಕುಡಿದ್ರೆ ಅಷ್ಟೇ ಮತ್ತೆ ಅಂತ ಹೇಳ್ತಿರೋರಿಗೆ, ಎಸ್ ಎಳ್ನೀರು ಕುಡ್ದಿದ್ದಾಯ್ತು ಅಂತ ಅನ್ಕೊಳ್ತೀನಿ, ಅಥವಾ ಜ್ಯೂಸ್ ಕುಡಿದ್ರಿ ಅಂತ ಅನ್ಕೊಳ್ತೀನಿ. ಓಕೆನಾ? ಸೊ ಇವತ್ತು ನಾನೊಂದು ಸ್ಪೆಷಲ್ ಇನ್ಫಾರ್ಮೇಶನ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ನೋಡಿ ಸ್ನೇಹಿತರೆ, ಪ್ರತಿದಿನ ನಾವು ರಸ್ತೆ ಇಳಿದಾಗ ನೂರಾರು ವಾಹನಗಳನ್ನ ನೋಡ್ತಿರ್ತೀವಿ. ಪ್ರತಿಯೊಬ್ಬರಿಗೂ ಎಲ್ಲೋ ಒಂದು ಕಡೆ ತಲುಪುವ ತವಕ ಅವಸರ ಇರುತ್ತೆ. ಆದ್ರೆ ಈ ಅವಸರದ ಮಧ್ಯೆ ನಾವೊಂದು ವಿಷಯವನ್ನ ಮರ್ತು ಬಿಟ್ಟಿರ್ತೀವಿ, ಅದು ಸುರಕ್ಷತೆ. ಎಸ್, ರಸ್ತೆ ಮೇಲೆ ಒಂದು ಸಣ್ಣ ಅಚಾತುರ್ಯ ನಡೆದ್ರೂ ಇಡೀ ಸಂಸಾರ ಬೀದಿಗೆ ಬರುವ ಪರಿಸ್ಥಿತಿ ಇರುತ್ತೆ. ಅದಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಒಂದು ಗಂಭೀರವಾದ ಅಷ್ಟೇ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಆಕ್ಸಿಡೆಂಟ್ ಆದಾಗ ಗಾಬರಿ ಆಗೋದನ್ನ ಬಿಟ್ಟು ನಾವು ಮಾಡಬೇಕಾದ ಕೆಲಸಗಳೇನು, ನಮಗಿರೋ ಹಕ್ಕುಗಳೇನು ಅಂತ ನಾನೀಗ ಡೀಟೇಲ್ ಆಗಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಎಸ್ ಸ್ನೇಹಿತರೆ, ರಸ್ತೆ ಮೇಲೆ ಯಾರೋ ಬಿದ್ದಿದ್ದಾರೆ ಅಂತಂದಾಗ ಮೊದಲು ನಮ್ಮಲ್ಲಿ ಜಾಗೃತವಾಗಿ ನಡ್ಕೊಳ್ಬೇಕಾಗುತ್ತೆ. ಅಂದ್ರೆ ಮನುಷ್ಯತ್ವ ಮುಖ್ಯ. ಅಲ್ಲಿ ವಿಡಿಯೋ ಮಾಡೋದನ್ನ ಬಿಟ್ಟು, ಫೋಟೋ ತೆಗೆಯೋದನ್ನ ಬಿಟ್ಟು ಆ ಜೀವ ಉಳಿಸೋದಕ್ಕೆ ನೋಡಿ. ನೆನ್ಪಿಡಿ, ಅಪಘಾತವಾದ ಮೊದಲ 60 ನಿಮಿಷಗಳು ತುಂಬಾನೇ ಮುಖ್ಯವಾಗಿರುತ್ತೆ. ಇದನ್ನ ನಾವು ಗೋಲ್ಡನ್ ಆರ್ ಅಂತ ಕರಿತೀವಿ. ಈ ಸಮಯದಲ್ಲಿ ನೀವು ನೀಡೋ ಸಣ್ಣ ಸಹಾಯ ಒಬ್ಬರ ಜೀವ ಉಳಿಸಬಹುದು. ಹಾಗೆ ಹೆದರಬೇಡಿ ಸ್ನೇಹಿತರೆ. ತುಂಬಾ ಜನ ಪೊಲೀಸ್ ಕೇಸ್ ಆಗುತ್ತೆ, ಕೋರ್ಟು ಕಚೇರಿ ಅಂತ ಅಲಿಬೇಕಾಗುತ್ತೆ ಅಂತ ಭಯ ಪಡ್ತಾರೆ. ಆದ್ರೆ ಕೇಳಿ ಸ್ನೇಹಿತರೆ, ನಮ್ಮ ದೇಶದಲ್ಲಿ ಗುಡ್ ಸಮಾರಿಟನ್ ಲಾ ಇದೆ. ಅಂದ್ರೆ ಸಹಾಯ ಮಾಡಿದವರನ್ನ ಪೊಲೀಸರು ಪೀಡಿಸುವಂತಿಲ್ಲ. ನೀವು ನಿಮ್ಮ ವಿಳಾಸ ಕೊಡ್ಲೇಬೇಕು ಅಂತನೂ ಇಲ್ಲ. ನೀವು ದೇವದೂತರಾಗಿ ಸಹಾಯ ಮಾಡಬಹುದು ಅಷ್ಟೇ. ಹಾಗೆ ಕೂಡಲೇ 108 ಈ ನಂಬರ್ಗೆ ಕಾಲ್ ಮಾಡಿ. ಗಾಯಾಳು ಮಾತಾಡೋ ಸ್ಥಿತಿಯಲ್ಲಿದ್ರೆ ಅವರ ಮನೆಯವರ ನಂಬರ್ ಕೇಳಿ ಮಾಹಿತಿಯನ್ನ ಕೊಡಿ. ಸೊ ಇದಿಷ್ಟು ಆಕ್ಸಿಡೆಂಟ್ ಆದಂತಹ ಸಮಯದಲ್ಲಿ ಮನುಷ್ಯತ್ವದಿಂದ ಮಾಡುವಂತಹ ಕೆಲಸ ಅಂತಾನೆ ಹೇಳ್ಬೋದು. ಇನ್ನ ನಂತರ ಸರ್ಕಾರದ ಸಾಂತ್ವನ ಹಾಗೆ ಸೌಲಭ್ಯಗಳ ಬಗ್ಗೆ ಮುಂದಿನ ಭಾಗದಲ್ಲಿ ಮಾಹಿತಿಯನ್ನ ತಿಳಿಸ್ತೀನಿ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್. ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ರಸ್ತೆ ಅಪಘಾತವಾದ ಮೇಲೆ ಸರ್ಕಾರದ ಸಾಂತ್ವನ ಹೇಗಿರುತ್ತೆ, ಹಾಗೆ ಸೌಲಭ್ಯಗಳು ಏನೆಲ್ಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾನೀಗ ತಿಳಿಸ್ತೀನಿ. ಎಸ್, ಆಕ್ಸಿಡೆಂಟ್ ಆದ್ಮೇಲೆ ಆಸ್ಪತ್ರೆಗೆ ಹೋದ ಕೂಡಲೇ ಹಣ ಕೇಳ್ತಾರೆ ಅನ್ನೋ ಚಿಂತೆ ಬೇಡ ಸ್ನೇಹಿತರೆ. ನಮ್ಮ ಕರ್ನಾಟಕ ಸರ್ಕಾರ ಇಂತಹ ಸಂದರ್ಭಗಳಿಗಾಗಿಯೇ ಅದ್ಭುತವಾದ ಯೋಜನೆ ತಂದಿದೆ. ಅದೇ ಮುಖ್ಯಮಂತ್ರಿ ಸಾಂತ್ವನ ಹರೀಶ್ ಯೋಜನೆ. ಎಸ್, ಯಾರೇ ಆಗ್ಲಿ ರಸ್ತೆ ಅಪಘಾತವಾದಾಗ ಮೊದಲು 48 ಗಂಟೆಗಳ ಕಾಲ ಯಾವುದೇ ಖಾಸಗಿ ಆಸ್ಪತ್ರೆಯು ಚಿಕಿತ್ಸೆ ನೀಡುವುದಕ್ಕೆ ನಿರಾಕರಿಸುವಂತಿಲ್ಲ. ಈ ಒಂದು ಯೋಜನೆಯಡಿ ಸುಮಾರು 25,000 ತುರ್ತು ಚಿಕಿತ್ಸೆಯನ್ನ ಉಚಿತವಾಗಿ ನೀಡಲಾಗುತ್ತೆ. ಜೀವ ಉಳಿಸೋದು ಮೊದಲ ಆದ್ಯತೆ, ದುಡ್ಡು ಆಮೇಲೆ. ನಿಮ್ಮ ಹತ್ತಿರ ಬಿಪಿಎಲ್ ಕಾರ್ಡ್ ಇರ್ಲಿ ಅಥವಾ ಇಲ್ದಿರ್ಲಿ, ಅಪಘಾತವಾದಾಗ ಈ ಸೌಲಭ್ಯ ಎಲ್ಲರಿಗೂ ಸಿಗುತ್ತೆ ಅಂತ ನೆನಪು ಮಾಡ್ತಾ ಇದ್ದೀನಿ. ನಂತರ ಈಗ ಸ್ವಲ್ಪ ಸುದೀರ್ಘವಾಗಿ ಯಾವ ಯೋಜನೆಯಡಿ ಏನೇನು ಸಿಗುತ್ತೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಇದು ನಿಮಗೆ ಅಥವಾ ನಿಮ್ಮ ಸುತ್ತಮುತ್ತಲಿನವರಿಗೆ ಯಾವತ್ತಾದರೂ ಉಪಯೋಗಕ್ಕೆ ಬರಬಹುದು. ಮೊದಲನೇದಾಗಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ. ಎಸ್, ನೀವು ಬಿಪಿಎಲ್ ಕಾರ್ಡ್ ಹೊಂದಿದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಅಥವಾ ರೆಫರಲ್ ಮೂಲಕ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು. ಇನ್ನ ಎರಡನೇದಾಗಿ ಹಿಟ್ ಅಂಡ್ ರನ್ ಕೇಸ್. ಕೆಲವು ಸಲ ಗುದ್ದಿದ ಗಾಡಿ ಯಾವುದು ಅಂತಲೇ ಗೊತ್ತಾಗೋದಿಲ್ಲ. ಅಂತಹ ಸಮಯದಲ್ಲಿ ಕೇಂದ್ರ ಸರ್ಕಾರದ ಸೊಲಾಶಿಯಂ ಸ್ಕೀಮ್ ಅಡಿಯಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ 2,00,000 ಮತ್ತು ತೀವ್ರ ಗಾಯಗೊಂಡವರಿಗೆ 50,000 ರೂಪಾಯಿವರೆಗೆ ಪರಿಹಾರವನ್ನ ನೀಡ್ತಾರೆ. ಇನ್ನ ಮೂರನೇದಾಗಿ ಮೋಟಾರ್ ವಾಹನ ವಿಮೆ. ಪ್ರತಿಯೊಬ್ರು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಮಾಡಿಸಿರ್ತೀರಾ ಅಲ್ವಾ? ಅಪಘಾತವಾದಾಗ ಕ್ಲೈಮ್ ಮಾಡೋ ಹಕ್ಕು ನಿಮಗಿರುತ್ತೆ. ಮೋಟಾರ್ ಆಕ್ಸಿಡೆಂಟ್ ಕ್ಲೈಮ್ಸ್ ಟ್ರಿಬ್ಯುನಲ್ ಮೂಲಕ ನೀವು 100,000 ರೂಪಾಯಿಗಳ ಪರಿಹಾರ ಪಡಿಬಹುದು. ಇದಕ್ಕೆ FIR ಪ್ರತಿ ತುಂಬಾನೇ ಮುಖ್ಯವಾಗಿರುತ್ತೆ. ಇನ್ನ ಕಾರ್ಮಿಕರಿಗಾಗಿ ಸೌಲಭ್ಯ ಏನಿರುತ್ತೆ ಅಂತ ಹೇಳೋದಾದ್ರೆ, ಒಂದ್ ವೇಳೆ ಕೆಲಸದ ಅವಧಿಯಲ್ಲಿ ಅಪಘಾತವಾದ್ರೆ ಕಾರ್ಮಿಕರ ಪರಿಹಾರ ಕಾಯ್ದೆಯಡಿ ಪ್ರತ್ಯೇಕ ಸೌಲಭ್ಯಗಳು ಸಿಗುತ್ತವೆ ಅಂತಾನೆ ಹೇಳ್ಬಹುದು. ಸೊ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ? ಅಕಸ್ಮಾತ್ ಆಗಿ ನಿಮ್ಮ ಕಣ್ಣೆದುರುಗಡೆನೆ ಆಕ್ಸಿಡೆಂಟ್ ಆದ್ರೆ ಸುಮ್ನೆ ಹಾಗೆ ನಿಲ್ಬೇಡಿ ಸ್ನೇಹಿತರೆ. ಮೊದಲು ಗಾಯಾಳುವನ್ನ ರಸ್ತೆಯ ಮಧ್ಯಭಾಗದಿಂದ ಸುರಕ್ಷಿತ ಜಾಗಕ್ಕೆ ತನ್ನಿ. ಉಸಿರಾಟಕ್ಕೆ ತೊಂದರೆಯಾಗದಂತೆ ನೋಡ್ಕೊಳ್ಳಿ. ಕೂಡಲೇ 108 ಆಂಬ್ಯುಲೆನ್ಸ್ ಅಥವಾ 100 ಅಥವಾ 112 ಪೊಲೀಸರಿಗೆ ಕರೆ ಮಾಡಿ ಇನ್ಫಾರ್ಮ್ ಮಾಡಿ. ಸೊ ಸ್ನೇಹಿತರೆ, ರಸ್ತೆ ಮೇಲೆ ಜಾಗರೂಕರಾಗಿರಿ, ಹೆಲ್ಮೆಟ್ ಹಾಕೊಳ್ಳಿ, ಸೀಟ್ ಬೆಲ್ಟ್ ಹಾಕೊಳ್ಳಿ. ಕಾನೂನು ಪಾಲಿಸೋದು ನಿಮ್ಮ ಲೈಫ್ ಸ್ಟೈಲ್ ಆಗಲಿ. ಒಂದ್ ವೇಳೆ ಅನಾಹುತ ನಡೆದರೆ ಧೈರ್ಯವಾಗಿ ಎದುರಿಸಿ ಸ್ನೇಹಿತರೆ. ಮನುಷ್ಯತ್ವ ಮರಿಬೇಡಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಗಣತಿಯಾಗಲಿ ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ. ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027. ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಮಹಾಲಕ್ಷ್ಮಿ ಸ್ವೀಟ್ಸ್.
5: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಕಳೆದ ಭಾಗದಲ್ಲಿ ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಸರ್ಕಾರದಿಂದ ಯಾವ ಯೋಜನೆಯಡಿಯಲ್ಲಿ ಯಾವ ಸೌಲಭ್ಯಗಳು ಸಿಗುತ್ತೆ ಅಂತ ತಿಳಿಸ್ತಾ ಇದ್ದೆ. ಹಾಗೆ ಈಗ ನೀವು ಕೇಳಬಹುದು, ಶ್ವೇತಾ ಇದೆಲ್ಲ ಸರಿ, ಆದ್ರೆ ಈ ಸೌಲಭ್ಯ ಪಡ್ಕೊಳ್ಳೋದು ಹೇಗೆ, ಅಪ್ಲಿಕೇಶನ್ ಎಲ್ಲಿ ಹಾಕ್ಬೇಕು ಅಂತ ಅಲ್ವಾ? ಎಸ್, ಸರ್ಕಾರಿ ಕೆಲಸ ಅಂದ ತಕ್ಷಣ ಫೈಲ್ ಮೇಲೆ ಫೈಲ್ ಅಂತ ಹೆದರಬೇಡಿ. ಇವತ್ತು ನಾನು ಈ ಒಂದು ಪ್ರೋಸೆಸ್ ಅನ್ನ ನೀರು ಕುಡ್ದಷ್ಟೇ ಈಸಿಯಾಗಿ ಬಿಡಿಸಿ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಮೊದಲನೇದಾಗಿ, ಯಾವುದೇ ಸ್ಕೀಮ್ ಇರಲಿ, ನಿಮ್ಮ ಹತ್ತಿರ ಮೊದಲು ಈ 4 ದಾಖಲೆಗಳು ರೆಡಿ ಇರಬೇಕು. ಮೊದಲನೇದಾಗಿ, ಅಪಘಾತವಾದ ಕೂಡಲೇ ಹತ್ತಿರದ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಿಸಿ FIR ಕಾಪಿ ಪಡ್ಕೊಳ್ಳಿ. ಇದು ಪರಿಹಾರಕ್ಕೆ ಫಸ್ಟ್ ಸ್ಟೆಪ್ ಅಂತಾನೆ ಹೇಳ್ಬೋದು. ಇನ್ನು ಎರಡನೇದಾಗಿ, ಆಸ್ಪತ್ರೆಗೆ ಸೇರಿದ ದಿನದಿಂದ ಡಿಸ್ಚಾರ್ಜ್ ಆಗೋವರೆಗಿನ ಪ್ರತಿಯೊಂದು ಬಿಲ್, ರಿಪೋರ್ಟ್ಸ್ ಮತ್ತು ಡಿಸ್ಚಾರ್ಜ್ ಸಮ್ಮರಿಯನ್ನ ಜೋಪಾನವಾಗಿ ಇಟ್ಕೊಳ್ಳಿ. ಇನ್ನು ಮೂರನೇದಾಗಿ, ನಿಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಅಥವಾ BPL ಆಗಿರ್ಬೋದು, APL ಆಗಿರ್ಬೋದು ಮತ್ತು ಬ್ಯಾಂಕ್ ಪಾಸ್ಬುಕ್ನ ಕಾಪಿಯನ್ನ ಇಟ್ಕೊಳ್ಳಿ. ಇನ್ನು ನಾಲ್ಕನೇದಾಗಿ, ಘಟನಾ ಸ್ಥಳದ ಫೋಟೋ ಮತ್ತು ಗಾಯಗಳಾಗಿದ್ರೆ ಅದರ ಫೋಟೋಗಳು ಕ್ಲೈಮ್ ಮಾಡೋದಕ್ಕೆ ಸಾಕ್ಷಿಯಾಗಿ ಬೇಕಾಗುತ್ತೆ. ಸೊ ಈ ಡಾಕ್ಯುಮೆಂಟ್ಸ್ನ ಭದ್ರತೆಯಿಂದ ಕಾಪಾಡ್ಕೊಳ್ಳಿ. ನಂತರ ಅಪ್ಲಿಕೇಶನ್ ಎಲ್ಲಿ ಮತ್ತು ಹೇಗೆ ಸಲ್ಲಿಸಬೇಕು ಅಂತ ಹೇಳೋದಾದ್ರೆ, ಎಸ್, ಸಾಂತ್ವನ ಹರೀಶ್ ಯೋಜನೆಯಡಿಯಲ್ಲಿ ನೀವು ಫಾರಂ ತುಂಬೋ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ. ಅಪಘಾತವಾದ ತಕ್ಷಣ ನೀವು ಆಸ್ಪತ್ರೆಗೆ ಸೇರಿದ್ರೆ ಆಸ್ಪತ್ರೆಯವರೇ ಆನ್ಲೈನ್ನಲ್ಲಿ ನಿಮ್ಮ ಡೀಟೇಲ್ಸ್ ಅಪ್ಲೋಡ್ ಮಾಡಿ ಸರ್ಕಾರದ ಕಡೆಯಿಂದ ಹಣ ಪಡ್ಕೊಳ್ತಾರೆ. ನೀವು 1 ರೂಪಾಯಿ ಕೂಡ ಖರ್ಚು ಮಾಡೋ ಹಾಗಿಲ್ಲ. ನಂತರ MACT ಅಂದ್ರೆ ಮೋಟಾರ್ ಆಕ್ಸಿಡೆಂಟ್ ಕ್ಲೈಮ್ ಟ್ರಿಬ್ಯುನಲ್, ಈ ಒಂದು ಯೋಜನೆ ದೊಡ್ಡ ಮೊತ್ತದ ಪರಿಹಾರಕ್ಕೆ. ಇದಕ್ಕಾಗಿ ನೀವು ಒಬ್ಬ ವಕೀಲರ ಮೂಲಕ ಜಿಲ್ಲಾ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ವಿಮಾ ಕಂಪನಿ ಅಥವಾ ವಾಹನ ಮಾಲೀಕರಿಂದ ನಿಮಗೆ ಪರಿಹಾರ ಸಿಗುತ್ತೆ. ಇನ್ನು ಹಿಟ್ ಅಂಡ್ ರನ್ ಕೇಸ್ನಲ್ಲಿ ಗಾಡಿ ಸಿಗದಿದ್ದಾಗ ನೀವು ಸ್ಥಳೀಯ ತಹಶೀಲ್ದಾರ್ ಕಚೇರಿ ಅಥವಾ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಹೋಗಿ ಸೋಲಾಶಿಯಂ ಫಂಡ್ಗಾಗಿ ಅರ್ಜಿಯನ್ನ ಸಲ್ಲಿಸಬೇಕು. ಅಲ್ಲಿನ ಸಿಬ್ಬಂದಿ ನಿಮಗೆ ಒಂದು ಫಾರ್ಮ್ ಕೊಡ್ತಾರೆ, ಅದಕ್ಕೆ ನಿಮ್ಮ FIR ಹಚ್ಚಿ ಸಬ್ಮಿಟ್ ಮಾಡಬೇಕಾಗುತ್ತೆ. ನಂತರ ಡಿಜಿಟಲ್ ಹೆಲ್ಪ್, ಆನ್ಲೈನಿನ ಸಹಾಯ. ನೋಡಿ ಸ್ನೇಹಿತರೆ, ಇವತ್ತು ಎಲ್ಲದೂ ಕೂಡ ಡಿಜಿಟಲ್ ಆಗಿದೆ. ನೀವು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅಥವಾ ನಿಮ್ಮ ಹತ್ತಿರದ Karnataka 1 ಅಥವಾ Grama 1 ಕೇಂದ್ರಕ್ಕೆ ಹೋಗಿ ವಿಚಾರಿಸಿದ್ರೆ ಅಲ್ಲಿನವರೇ ನಿಮಗೆ ಯಾವ ಫಾರಂ ತುಂಬಬೇಕು ಅಂತ ಗೈಡ್ ಮಾಡ್ತಾರೆ. ಒಂದು ವೇಳೆ ನೀವು ಕೆಲಸದ ಜಾಗದಲ್ಲಿ ಅಪಘಾತಗೊಳಗಾಗಿದ್ರೆ ನಿಮ್ಮ ಕಂಪನಿಯ HRಗೆ ಮಾಹಿತಿ ನೀಡಿ ಲೇಬರ್ ವೆಲ್ಫೇರ್ ಫಂಡ್ ಅಡಿಯಲ್ಲಿ ಅಪ್ಲಿಕೇಶನ್ನ ಹಾಕ್ಸ್ಕೊಳ್ಳಿ. ಸೊ ಸ್ನೇಹಿತರೆ, ಇನ್ನು ಕೊನೆಯದಾಗಿ ಒಂದು ಮಾತು, ಯಾವುದೇ ಫಾರಂ ಫಿಲ್ ಮಾಡುವಾಗ ನಿಮ್ಮ ಫೋನ್ ನಂಬರ್ ಮತ್ತು ಬ್ಯಾಂಕ್ ಅಕೌಂಟ್ ನಂಬರ್ ಕರೆಕ್ಟ್ ಆಗಿ ಇದೆಯಾ ಅಂತ 2 ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಸರ್ಕಾರ ಕೊಡೋ ಪರಿಹಾರದ ಹಣ ನೇರವಾಗಿ ನಿಮ್ಮ ಅಕೌಂಟ್ಗೆ ಬರುತ್ತೆ. ಮಧ್ಯವರ್ತಿಗಳ ಕಾಟ ಇರೋದಿಲ್ಲ, ಲಂಚ ಕೊಡೋ ಕೆಲಸವೂ ಇರೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಮಾಹಿತಿ ನಿಮಗೆ ಉಪಯುಕ್ತವಾಯಿತು ಅಂತ ಅನ್ಕೊಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಮಗ, ಅದೇ ಕೆಲಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
5: ಓಕೆ,
7: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
8: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
5: ಓಕೆ
9: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
5: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
2: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
10: ಅಬ್ಬಾ, ಏನ್ ಬಿಸ್ಲು! ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
7: ಕಿರಣ್, ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟಾದಲ್ಲಿದೆ ತಂಪು ಸೊಲ್ಯೂಷನ್, ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್. ಬಿಸಿಲಲ್ಲೂ ಕೂಲ್ ಆಗಿರು.
10: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕ್ ಅಲ್ವಾ?
7: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
10: ವಾವ್!
7: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 145,000 ವರೆಗೂ ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
5: ಶಕ್ತಿ ಟೊಯೋಟಾ ಸಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
10: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
5: ಶಕ್ತಿ ಟೊಯೋಟಾ, ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804184730. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
11: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
12: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
13: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
14: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
15: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
16: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
7: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
17: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
7: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನು ಬಂದಿದ್ದೀನಿ, ಅರ್ಜ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದ್ರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೆ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ ನ ನಾವಿಲ್ಲಿ ಓದ್ತೀವಿ. ಅಂಡ್ ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686 8609 9682 ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ಇವತ್ತು ನಾನು ಹೇಳ್ತಾ ಇರುವಂತಹ ಈ ವಿಷಯ ನೀವು ನಿಮ್ಮ ಮನೆಯಲ್ಲೇ ನೋಡಬಹುದು. ಏನಪ್ಪಾ ಅಂತೀರಾ? ಸೊ ನಿಮ್ಮ ಮನೆಯ ಅಡುಗೆ ಮನೆಗೆ ಒಂದ್ಸರಿ ಹೋಗಿ ಅಲ್ಲಿರುವಂತಹ ಮಸಾಲೆ ಪದಾರ್ಥಗಳ ಡಬ್ಬವನ್ನು ಓಪನ್ ಮಾಡಿ. ಅದರಲ್ಲಿ ನಿಮಗೆ ಬೇರೆ ಬೇರೆ ಮಸಾಲೆ ಪದಾರ್ಥಗಳು ಕಾಣುತ್ತೆ, ಅದರ ಜೊತೆನಲ್ಲೇ ಈ ಒಂದು ಹೂವು ಕೂಡ ಕಾಣಿಸುತ್ತೆ. ಯಾವ ಹೂವು ಅಂತೀರಾ? ಕಲ್ಲು ಹೂವು ಅಂತಾರೆ, ಇದನ್ನ ಲೈಕನ್ಸ್ ಅಂತ ಕೂಡ ಹೇಳ್ತಾರೆ. ಸೊ ಈ ಹೂವನ್ನ ನೀವು ನಿಮ್ಮ ಮನೆಯ ಮಸಾಲೆ ಪದಾರ್ಥ ಇರುವಂತಹ ಡಬ್ಬದಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ಇದರ ಸ್ಪೆಷಾಲಿಟಿ ಏನಿದೆ? ಮತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಯಾಕೆ ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ರೆ ಅದನ್ನ ಹೇಳ್ತೀನಿ. ಸೊ ಈ ಒಂದು ಕಲ್ಲು ಹೂವನ್ನ ನೀವು ಪಲಾವ್ ಹಾಗೇ ಬೇರೆ ಬೇರೆ ಸ್ವಾದಿಷ್ಟವಾದಂತಹ ಅಡುಗೆಗಳಲ್ಲಿ ಬಳಕೆ ಮಾಡಿರ್ತೀರಾ. ಸೊ ಹಾಗಾದ್ರೆ ಈ ಕಲ್ಲು ಹೂವು ಯಾವ ರೀತಿನಲ್ಲಿ ಇರುತ್ತೆ, ಮತ್ತೆ ಈ ಕಲ್ಲು ಹೂವು ಎಲ್ಲಿ ಸಿಗುತ್ತೆ, ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟಿಂಗ್ ವಿಷಯನ ಹೇಳ್ತಾ ಇದೀನಿ. ಈ ಒಂದು ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದೆ ಅಂದ್ರೆ ವಾಟ್ಸ್ಆಪ್ ಮಾಡಿ. ಸೊ ಹಾಗಾದ್ರೆ ಈ ಒಂದು ಸಾಂಗ್ ನಿಮಗೋಸ್ಕರ ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನಿಮಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ ನಿಮಗೆ ಆಗಲೇ, ನೀವು ಇವತ್ತು ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿ ಹೋಗಿ ಒಂದ್ಸರಿ ಮಸಾಲೆ ಡಬ್ಬವನ್ನು ತೆಗೆದು ನೋಡಿದ್ರೆ ಅಲ್ಲಿ ನಿಮಗೆ ಒಂದು ಹೂವು ಕಾಣಿಸುತ್ತೆ, ಅದನ್ನ ಕಲು ಹೂವು ಅಂತ ಕರೀತಾರೆ. ಈ ಮಸಾಲೆ ಪದಾರ್ಥಗಳಲ್ಲಿ ಇದೊಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು, ಯಾಕೆಂದರೆ ಒಂದು ಒಳ್ಳೆಯ ಘಮ ಕೊಡುತ್ತೆ ಮತ್ತು ಒಂದು ರೀತಿಯ ಡಿಫ್ರೆಂಟ್ ರುಚಿಯನ್ನು ಕೂಡ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಒಂದು ಕಲ್ಲು ಹೂವು ಯಾವ ರೀತಿ ಇರುತ್ತೆ ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಯಾಕೆ ಇದ್ರ ಬಗ್ಗೆ ಹೇಳ್ತೀನಿ ಅಂಥೇಳಿ ನಿಮಗೆ ಮುಂದೆ ಗೊತ್ತಾಗುತ್ತೆ. ಇವತ್ತು ನಾನು ಹೇಳ್ತಾ ಇದ್ದೀನಿ ಕಲ್ಲು ಹೂವಿನ ಬಗ್ಗೆ. ಸೊ ನಿಮ್ಮ ಮನೆಯಲ್ಲಿರುವಂತಹ ಮಸಾಲೆ ಪದಾರ್ಥಗಳಲ್ಲಿ ಈ ಒಂದು ಕಲ್ಲು ಹೂವು ಕೂಡ ಕಂಡು ಬರುತ್ತೆ. ಕಲ್ಲು ಹೂವನ್ನು ಪಲಾವ್ ಹಾಗೆಯೇ ಬೇರೆ ಬೇರೆ ಪದಾರ್ಥಗಳಲ್ಲಿ ಬಳಕೆ ಮಾಡೋದುಂಟು. ಆ್ಯಂಡ್ ಈ ಕಲ್ಲು ಹೂವು ನಿಜಕ್ಕೂ ಕೂಡ ಬಹಳ ಕುತೂಹಲಕಾರಿಯಾದಂತಹ ಜೀವಿ ಅಂತಲೇ ಹೇಳ್ಬೋದು. ಕಲ್ಲು ಹೂವು ಹಲವು ಅಚ್ಚರಿಗಳನ್ನು ಒಳಗೊಂಡಂತಹ ಜೀವಿಯಾಗಿದೆ. ಕಲ್ಲು ಹೂವು ಹೆಸರೇ ಸೂಚಿಸುವ ಹಾಗೆ ಕಲ್ಲುಗಳ ಮೇಲೆ ಬೆಳೆಯುತ್ತೆ, ಹಾಗೆಯೇ ಮರ ಮುಟ್ಟುಗಳ ಮೇಲೂ ಕೂಡ ಬೆಳೆಯುತ್ತೆ. ಕಲ್ಲಿನ ಮೇಲೆ ಬೆಳೆಯುವಂತಹ ಈ ಜೀವಿಯನ್ನು ನಾವು ಆಡು ಭಾಷೆಯಲ್ಲಿ ಹೂವು ಅಂತೇಳಿ ಕರೆದರೂ ಇದು ಹೂವಲ್ಲ. ಹೂವನ್ನು ಬಿಡುವಂತಹ ಸಸ್ಯಗಳನ್ನು ನಾವು ಆಂಜಿಯೋಸ್ಪರ್ಮ್ಸ್ ಅಂತೇಳಿ ಕರಿತೀವಿ, ಅಂದರೆ ಆವೃತ ಬೀಜೀಯ ಸಸ್ಯಗಳು ಅಂತ ಹೇಳಿ ಕರೀತಾರೆ. ಆದರೆ ಕಲ್ಲು ಹೂವು ಈ ಗುಂಪಿಗೆ ಸೇರದೇ ಇರೋ ಕಾರಣ ಇದು ಯಾವುದೇ ರೀತಿಯ ಹೂವನ್ನು ಬಿಡೋದಿಲ್ಲ. ಇಡೀ ಜೀವಿಯ ಒಡಲೆ ನೋಡೋದಕ್ಕೆ ಹೂವಿನ ಹಾಗೆ ಕಾಣಿಸುತ್ತೆ. ಸೊ ಕಲ್ಲು ಹೂವು ವಾಸ್ತವದಲ್ಲಿ ಒಂದು ಜೀವಿಯಲ್ಲ, ಎರಡು ಜೀವಿಗಳ ಸಮಷ್ಟಿ ರೂಪ ಆಗಿದೆ. ಎರಡು ಜೀವಿಗಳು ಒಂದರ ಒಳಗೆ ಒಂದು ಬದುಕುತ್ತೆ, ಒಂದು ಜೀವಿ ಮತ್ತೊಂದು ಜೀವಿಗೆ ನೆರವನ್ನು ನೀಡುತ್ತೆ. ನಮ್ಮ ಬರಿಗಣಿಗೆ ಕಾಣುವಂತಹ ಕಲ್ಲು ಹೂವು ವಾಸ್ತವದಲ್ಲಿ ಒಂದು ಶಿಲೀಂಧ್ರ ಆಗಿರುತ್ತೆ, ಅಂದರೆ ಫಂಗಸ್ ಅಂತ ಹೇಳ್ಬೋದು. ಸೊ ಈ ಫಂಗಸ್ನ ಒಡಲಿನಲ್ಲಿ ಒಂದು ಶೈವಲ ಅಥವಾ ಪಾಚಿ ಗಿಡ ಬದುಕುತ್ತೆ. ಈ ಶೈವಲ ಅಥವಾ ಪಾಚಿ ಗಿಡ ಏನಿದೆ ಬರೀ ಕಣ್ಣಿಗೆ ನಮಗೆ ಕಾಣೋದಿಲ್ಲ, ಇದನ್ನು ನೋಡಬೇಕು ಅಂತಂದರೆ ಸೂಕ್ಷ್ಮದರ್ಶಕವನ್ನು ಇಟ್ಕೊಂಡು ನೋಡಬೇಕಾಗತ್ತೆ. ಸೂಕ್ಷ್ಮದರ್ಶಕದ ಅಡಿಯಲ್ಲಿ ನೋಡಿದಾಗ ಫಂಗಸ್ ಇರುತ್ತೆ. ಫಂಗಸ್ನ ಎಳೆಗಳು ಮತ್ತು ರಚನೆಯನ್ನು ನೋಡೋದಕ್ಕೆ ಸಾಧ್ಯ ಇದೆ. ಆ ತೊಗಟೆಯನ್ನು ರೂಪಿಸುವಂತಹ ಜೀವಕೋಶಗಳಿಂದ ಹೊರಬರುವ ಎಲೆಗಳು ಸಡಿಲವಾದಂತಹ ಜಾಲವನ್ನು ರೂಪಿಸಿಕೊಳ್ತವೆ. ಈ ಜಾಲ ರಚನೆಯ ನಡುವೆ ದುಂಡು ದುಂಡಾಗಿ ಹಸಿರು ಫಂಗಸ್ಗಳು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಒಂದು ಫಂಗಸ್ಗಳು ಅಥವಾ ಶೈವಲಗಳು ತಯಾರಿಸುವಂತಹ ಆಹಾರವನ್ನು ಫಂಗಸ್ಗಳು ಸ್ವೀಕರಿಸ್ತವೆ. ಶಿಲೀಂಧ್ರಗಳು ಇಡೀ ಕಲ್ಲು ಹೂವು ಕಲ್ಲಿಗೋ ಅಥವಾ ಮರಕ್ಕೋ ಅಂಟ್ಕೊಂಡು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಕಲ್ಲುಗಳ ಒಳಗೆ ಬೇರುಗಳನ್ನು ಬಿಟ್ಟು ಖನಿಜ ಲವಣಾದಿಗಳನ್ನು ಶೈವಲಗಳಿಗೆ ಒದಗಿಸುತ್ತೆ. ಕಲ್ಲು ಹೂಗಳು ಅತಿ ಉಷ್ಣತೆಯನ್ನು ತಡೆದುಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದವೆ. ನೀರೇ ಸಿಗದೇ ಇರುವಂತಹ ಸ್ಥಿತಿಯಲ್ಲಿ ಕೂಡ ತಮ್ಮ ಜೀವವನ್ನು ಹಿಡಿದಿಟ್ಕೊಳ್ಳುವಂತಹ ಸಾಮರ್ಥ್ಯ ಇದಕ್ಕಿದೆ. ಹಾಗೆಯೇ ಪರಿಸರದಲ್ಲಾಗುವಂತಹ ಏರುಪೇರುಗಳನ್ನು ಕೂಡ ಎದುರಿಸಿ ಬದುಕುವಂತಹ ಕಲ್ಲು ಹೂಗಳ ಸಾಮರ್ಥ್ಯವನ್ನು ಅಧ್ಯಯನ ಮಾಡೋದಕ್ಕೆ ಒಂದು ಸೊಗಸಾದಂತಹ ಪ್ರಯೋಗವನ್ನು ಮಾಡ್ತಾರೆ. ಬಾಹ್ಯಾಕಾಶದಲ್ಲಿ ಯಾವುದೇ ರೀತಿಯ ರಕ್ಷಣೆ ಇಲ್ಲದಂತಹ ಪರಿಸರದಲ್ಲೂ ಕೂಡ ಕಲ್ಲು ಹೂಗಳು ಬೆಳೆಯುವಂತಹ ವಿಚಾರವನ್ನು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ತೋರಿಸ್ಕೊಟ್ಟಿದೆ ಅಂತಲೇ ಹೇಳ್ಬೋದು. ಈ ರಾಕೆಟ್ನಲ್ಲಿ ರೈಸೋಕಾರ್ಪನ್, ಜಿಯೋಗ್ರಾಫಿಕಮ್ ಮತ್ತು ಜಾಂತೋಯ ಎಲಿಗೆನ್ಸ್ ಎನ್ನುವಂತಹ ಕಲ್ಲು ಹೂಗಳನ್ನು ಗಾಜಿನ ಬುರುಡೆಗಳಲ್ಲಿ ಇಟ್ಟು ರಷ್ಯಾ ದೇಶದವರು ಸುಯೆಜ್ ರಾಕೆಟಿನ ಮೂಲಕ ಬಾಹ್ಯಾಕಾಶಕ್ಕೆ ಉಡಾಯಿಸ್ತಾರೆ. May 31, 2005 ಬಾಹ್ಯಾಕಾಶದಲ್ಲಿ ಗಾಜಿನ ಬುರುಡೆಯನ್ನು ತೆಗೆದು ಕಲ್ಲು ಹೂಗಳನ್ನು ನೇರವಾಗಿ ಕಾಸ್ಮಿಕ್ ಕಿರಣಗಳಿಗೆ ಹಾಗೂ ತೀವ್ರ ಸ್ವರೂಪದಲ್ಲಿ ಬದಲಾಗುವಂತಹ ಉಷ್ಣತೆಗೆ ಇಡ್ತಾರೆ. 15 ದಿನಗಳ ನಂತರ ಮತ್ತೆ ಅವನ್ನ ಗಾಜಿನ ಬುರುಡೆಯೊಳಗೆ ಇಟ್ಟು ಭೂಮಿಗೆ ವಾಪಸ್ ತಂದು ಪರೀಕ್ಷೆ ಮಾಡಿ ನೋಡ್ತಾರೆ. ಸೊ ಈ ರೀತಿಯಲ್ಲಿ ಕೂಡ ಒಂದು ಸಂಶೋಧನೆ ಇದರ ಮೇಲೆ ನಡೆದಿರುವಂಥದ್ದು. ಹಾಗಾದರೆ ಇದು ಆರೋಗ್ಯಕರವಾಗಿರುವಂಥದ್ದ ಅಥವಾ ಇದರಲ್ಲಿ ಇನ್ನೂ ಏನೆಲ್ಲ ವೈಶಿಷ್ಟ್ಯತೆಗಳಿದೆ, ಸೊ ಇದೆಲ್ಲದರ ಬಗ್ಗೆ ಇವತ್ತಿನ ಶೋನಲ್ಲಿ ನಾನು ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗದು ಕಾರ್ಯಕ್ರಮ, ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗರಾಣಿಪುರ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಕಲ್ಲು ಹೂವಿನ ಬಗ್ಗೆ. 10,000 ವರ್ಷಗಳ ಕಾಲ ಬದುಕುವಂತಹ ಸಾಮರ್ಥ್ಯ ಇರುವಂತಹ ಕಲ್ಲು ಹೂಗಳು ನಮ್ಮ ಮನೆಯ ಮಸಾಲ ಡಬ್ಬಗಳಿಗೆ ಕಾಣಿಸುತ್ತೆ. ಸೊ ಈ ಒಂದು ಕಲ್ಲು ಹೂಗಳು ಯಾವ್ಯಾವ ರೀತಿ ಇರುತ್ತೆ, ಮತ್ತು ಯಾವ ರೀತಿ ಕಲ್ಲು ಹೂಗಳನ್ನು ಫೈಂಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಆಗಲೇ ಹೇಳ್ತಾ ಇದ್ದೆ. ಅದೇ ರೀತಿಯಲ್ಲೇ ಈ ಕಲ್ಲು ಹೂವಿನ ಮೇಲೆ ಸುಮಾರು ಪ್ರಯೋಗಗಳು ಕೂಡ ನಡೆದಿದೆ ಅಂತ ಹೇಳ್ಬೋದು. ಬಾಹ್ಯಾಕಾಶದಲ್ಲಿ ಕೂಡ ಕಲ್ಲು ಹೂವನ್ನು ಇಟ್ಟು, ಸೊ ಅಲ್ಲಿಯ ವಾತಾವರಣಕ್ಕೆ ಕೂಡ ಅದು ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಪರೀಕ್ಷೆ ಮಾಡಿ, ಸೊ ಕಲ್ಲು ಹೂವಿನ ಬಗ್ಗೆ ಹಲವಾರು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಸೊ ಕಲ್ಲು ಹೂಗಳನ್ನ ನಾವು 15 ದಿನಗಳ ನಂತರ ಬಾಹ್ಯಾಕಾಶದಲ್ಲಿ ಇಟ್ಟು, ಗಾಜಿನ ಬುರುಡೆಯೊಳಗೆ ಇಟ್ಟು ಆಮೇಲೆ ನೋಡಿದ್ರು ಕೂಡ ಅದು ಆರೋಗ್ಯವಾಗಿತ್ತು ಅಂತ ಹೇಳಿ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ತೋರಿಸ್ಕೊಟ್ಟಿದೆ. ಆದರೆ ವಾತಾವರಣದಲ್ಲಿ ಗಂಧಕ ಮತ್ತು ಸಾರಜನಕ ನಿಲಗಳ ಪ್ರಮಾಣ ಜಾಸ್ತಿ ಆದಾಗ ಈ ಒಂದು ಕಲ್ಲು ಹೂಗಳು ಸಾಯ್ತವೆ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಕಲ್ಲು ಹೂಗಳನ್ನು ವಾಯುಮಾಲಿನ್ಯ ಸೂಚಕಗಳೆಂದು ಅಂತ ಕೂಡ ಕರೀತಾರೆ. ಗಾಳಿಯಲ್ಲಿ ಮಾಲಿನ್ಯ ಅಧಿಕವಾದಂತಹ ಸಮಯದಲ್ಲಿ ಗುಬ್ಬಚ್ಚಿಯು ಸಹ ಆ ಪ್ರದೇಶವನ್ನು ಬಿಟ್ಟು ಹೋಗುತ್ತೆ ಅನ್ನೋದು ನಮಗೆಲ್ಲ ಗೊತ್ತಾಗಿದೆ. ನಮ್ಮ ಭೂಮಿಯ ಮೇಲೆ 20,000 ಹೆಚ್ಚು ನಮೂನೆಯ ಕಲ್ಲು ಹೂಗಳಿವೆ ಅಂಥೇಳಿ ಹೇಳ್ತಾರೆ. ನಮ್ಮ ಭೂಮಿಯ 6% ಪ್ರದೇಶ ಕಲ್ಲು ಹೂಗಳಿಂದ ಆವೃತವಾಗಿದೆ. ಇವು ಲೈಂಗಿಕವಾಗಿ ಹಾಗೂ ಅಲೈಂಗಿಕವಾಗಿ ಸಂತಾನವರ್ಧನೆಯನ್ನು ನಡೆಸ್ತವೆ. ಕಲ್ಲು ಹೂಗಳು ನಿಧಾನವಾಗಿ ಬೆಳೆಯುತ್ತೆ. ವರ್ಷಕ್ಕೆ ಸುಮಾರು 0.5 mm ಮಾತ್ರ ಬೆಳೆಯುವಂಥದ್ದು. ಆದರೆ ಕಲ್ಲು ಹೂಗಳು ವರ್ಷಕ್ಕೆ 0.25 meter ಉದ್ದಕ್ಕೂ ಬೆಳೆಯುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಪ್ರಾಚೀನ ಕಾಲದ ಕಲ್ಲುಗಳ ಮೇಲೆ ಬೆಳೆದಿರುವಂತಹ ಕಲ್ಲು ಹೂಗಳನ್ನು ಪರೀಕ್ಷಿಸಿದಾಗ ಅವು 10 ವರ್ಷಗಳ ಕಾಲ ಹಿಂದೆ ಹುಟ್ಟಿದವು ಅನ್ನುವಂತಹ ಕುತೂಹಲಕರ ಮಾಹಿತಿ ಕೂಡ ತಿಳಿದು ಬರುತ್ತೆ. ಅಷ್ಟೇ ಅಲ್ಲದೆ ಕಲ್ಲು ಹೂಗಳನ್ನು ಆಹಾರಕ್ಕಾಗಿ ಬಳಸುವಂತಹ ಬಗ್ಗೆ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಇವೆಲ್ಲ ಸಾಮಾನ್ಯವಾಗಿ ಬಿಳಿ ಬಣ್ಣದಲ್ಲಿರ್ತವೆ. ಹಾಗೆಯೇ ಬಣ್ಣ ಬಣ್ಣದ ಕಲ್ಲು ಹೂಗಳು ಇರುವಂಥದ್ದನ್ನು ಅಡುಗೆಗೆ ಬಳಸೋದಿಲ್ಲ, ಅವು ವಿಷಮಯವಾಗಿರುತ್ತವೆ. ಕಲ್ಲು ಹೂಗಳಲ್ಲಿ ಇರುವಂತಹ ಉಸ್ನಿಕ್ ಆ್ಯಸಿಡ್ ಎನ್ನುವಂತಹ ರಾಸಾಯನಿಕಕ್ಕೆ ಆಂಟಿಬಯೋಟಿಕ್ ಲಕ್ಷಣ ಇದೆ. ಇದು ಕ್ಷಯವನ್ನು ನಿಗ್ರಹಿಸೋದಕ್ಕೆ ಉಪಯುಕ್ತವಾಗುವಂಥದ್ದು. ಜಾನಪದ ಔಷಧಗಳಲ್ಲಿ ಕೂಡ ಕಲ್ಲು ಹೂವನ್ನು ಬಳಸೋದುಂಟು. ಕೆಲವು ಬಣ್ಣಗಳ ತಯಾರಿಕೆಯಲ್ಲೂ ಕೂಡ ಕಲ್ಲು ಹೂಗಳನ್ನು ಬಳಸ್ತಾರೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ತಿಳಿಸಿದಂತೆ ಈ ಒಂದು ಕಲ್ಲು ಹೂಗಳು ಯಾವ ರೀತಿಯಲ್ಲಿ ಹುಟ್ಟುತ್ತೆ, ಮತ್ತು ಕಲ್ಲು ಹೂಗಳು ಎಲ್ಲೆಲ್ಲಿರುತ್ತೆ, ಎಷ್ಟು ಭಾಗದಲ್ಲಿ ಕಲ್ಲು ಹೂಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ, ಮತ್ತು ಈ ಕಲ್ಲು ಹೂವಿನ ಸ್ಪೆಷಾಲಿಟಿ ಏನು, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡಿದ್ರೆ ಅಂತ ಅಂದ್ಕೊಳ್ತೀನಿ. ಸೊ ಹಾಗೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಾನು ನಿಮಗೆ ತಗೊಂಡು ಬರ್ತಾ ಇರ್ತೀನಿ. ನೀವು ಕೂಡ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳ್ಕೊಂಡಿದ್ದೀರಾ, ನೀವು ಕೂಡ ಹೇಳಬೇಕು ಅಂತ ಅಂದ್ಕೊಂಡಿದ್ರೆ ನಮಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಿಮಗೆ ಇವತ್ತಿನ ಕಾರ್ಯಕ್ರಮ ಹೇಗೆ ಅನಿಸು ಮೆಸೇಜ್ ಮಾಡಿ ತಿಳಿಸ್ಕೊಡಿ. ನಾನು ಆರ್ ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
6: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
7: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
8: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
9: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7:00 ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೆ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
10: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತಾ ಕೇಳುತ್ತಾ ಕಲಿಯಿರಿ.
11: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
12: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
11: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಕೇಳಬಹುದು.
12: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
10: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತಾ ಕೇಳುತ್ತಾ ಕಲಿಯಿರಿ.
13: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
14: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
15: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
16: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
17: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
18: ಅಮ್ಮ, ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
19: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
18: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
19: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
7: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
18: ನಂದಿನಿ.
1: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು, ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
12: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ, ರೆಡಿ ಆಗ್ತಾ ಇದೆ.
12: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
17: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
9: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
17: ಹಾಯ್ ಹಲೋ ನಮಸ್ತೆ ಗುಡ್ ಈವ್ನಿಂಗ್ ಶಿವಮೊಗ್ಗ ಶುಭ ಸಂಜೆ ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ ಕೇಳುಗರೆ ಪ್ರತಿ ಒಂದಿನ ಕೂಡ ನಮ್ಮ ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮದಲ್ಲಿ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ ಹಾಗೆ ಮಾಹಿತಿಯನ್ನ ಕೂಡ ಕೊಡ್ತಾನೆ ಇರ್ತೀವಿ ಸೊ ಇವತ್ತು ಕೂಡ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಣ ಮಾಹಿತಿ ಕೊಡೋಣ ಅಂತ ಹಾಗಿದ್ರೆ ಯಾವ ಬಿಸ್ನೆಸ್ ಅರ್ಪಿತಾ ಏನು ಅಂದ್ರೆ ಈ ಬಿಸ್ನೆಸ್ ಸ್ವಲ್ಪ ಸ್ವೀಟ್ ಫುಲ್ ಬಿಸ್ನೆಸ್ ಆಯ್ತಾ ಯಾರೇ ಜನ್ಮದಿನವನ್ನ ಆಚರಿಸಿಕೊಂಡ್ರು ಅಥವಾ ಯಾವುದೇ ಶುಭ ಸಮಾರಂಭಗಳಲ್ಲಿ ಇನ್ನು ಯಾವುದೇ ಒಂದು ಮೆಮೊರೇಬಲ್ ಮೂಮೆಂಟ್ ಕ್ರಿಯೇಟ್ ಆಗ್ಬೇಕು ಅನ್ನುವ ಕೂಡ ಇದನ್ನ ಬಳಸ್ತಾರೆ ಅದೇನೆ ಕೇಕ್ ಕೇಕ್ ಹೆಸರಿನ ಒಂದು ಶಾಪ್ ಅದೇನೆ ಕೇಕ್ ಮನೆ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಕ್ ಮನೆ ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ ಇದರ ಓನರ್ ಆಗಿರುವಂತಹ ಲಿಂಗರಾಜು ಅವರು ನಮ್ಮ ಜೊತೆ ಇದ್ದಾರೆ ಅವರೊಟ್ಟಿಗೆ ಮಾತುಕತೆಯನ್ನ ಪ್ರಾರಂಭಿಸೋಣ ಈ ಕೇಕ್ ಮನೆ ಯಾವಾಗ ಸ್ಟಾರ್ಟ್ ಆಯ್ತು ಬಿಸ್ನೆಸ್ ಹೇಗಿದೆ ಹೊಸದಾಗಿ ಬಿಸ್ನೆಸ್ ಮಾಡೋರಿಗೆ ಏನೆಲ್ಲ ಸಜೆಷನ್ಸ್ ಕೊಡ್ತಾರೆ ಎಲ್ಲವನ್ನು ಕೂಡ ಕೇಳಿ ತಿಳ್ಕೊಳ್ಳೋಣವಾ ಹಾಗಿದ್ಮೇಲೆ ಲಿಂಗರಾಜು ಅವರೇ ನಮಸ್ತೆ
20: ನಮಸ್ಕಾರ ಮೇಡಮ್
17: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್
20: ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್
17: ಓಕೆ ಲಿಂಗರಾಜ್ ಸರ್ ಹೇಗಿದ್ದೀರಾ
20: ಆರಾಮಿದ್ದೀನಿ ಮೇಡಮ್ ತುಂಬಾ ಆರಾಮ ಆರಾಮ
17: ಕಾಫಿ ಆಯ್ತಾ ಸರ್
20: ಕಾಫಿ ತಿಂಡಿ ಎಲ್ಲ ಆಯ್ತು ಮೇಡಮ್
17: ಕಾಫಿ ಟಿಫನ್ ಎಲ್ಲ ಆಗಿದೆ ಸೊ ನನಗೆ ಮೊದಲನೇದಾಗಿ ಲಿಂಗರಾಜ್ ಸರ್ ನಿಮ್ಮ ಪರಿಚಯ ಮಾಡ್ಕೊಡ್ಬೋದಾ ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಇಲ್ಲಿ ಸರ್
20: ಹೇಳ್ತೀನಿ ಮೇಡಮ್ ನಾವು ಹುಟ್ಟಿದ್ ಬೆಳೆದಿದ್ದೆಲ್ಲ ಇಲ್ಲಿ ಸೌಳಂಗ ನ್ಯಾಮತಿ ತಾಲೂಕಲ್ಲಿ ಸೌಳಂಗದಲ್ಲಿ ಕೊರ್ತಾಳು ಮೇಡಮ್ ಊರ ಹೆಸರು ಅಲ್ಲಿ ಹುಟ್ಟು ಬೆಳೆದಿದ್ದು ಜಸ್ಟ್ ಎಜುಕೇಶನ್ 8th ಆಗಿದೆ ಅಷ್ಟೇ ಹೌದು ಅದರಿಂದ ನಾನು ಇಲ್ಲೇ ಶಿವಮೊಗ್ಗದಲ್ಲಿ ಸುಮಾರು ಕಡೆ ಕೆಲಸ ಮಾಡಿದ್ದೀನಿ ಆಮೇಲೆ ಭದ್ರಾವತಿಯಲ್ಲಿ ಪದ್ಮನಿಲಯ ಹೋಟೆಲಲ್ಲಿ ಅಲ್ಲಿ ಕೇಕ್ ಶೆಫ್ ಆಗಿ ವರ್ಕ್ ಮಾಡಿದೆ ಅಲ್ಲಿಂದ ಒಂದು MNC ಕಂಪ್ನಿಲಿ ಈ ಬೇಕರಿ ಇಂಗ್ರೀಡಿಯೆಂಟ್ಸ್ ಟೆಕ್ನಿಕಲ್ ಶೆಫ್ ಆಗಿ ತೊಗೊಂಡ್ರು ನನಗೆ ಒಂದು ಕೆಲಸ ನೋಡಿ ಅಲ್ಲಿ ಒಂದು ಸ್ವಲ್ಪ ದಿನ ಎಕ್ಸ್ಪೀರಿಯನ್ಸ್ ಮಾಡಿ ಆಮೇಲೆ ಇಲ್ಲಿ ಶಾಪ್ ಮಾಡಿ 8 ಇಯರ್ಸಿಂದ ರನ್ ಮಾಡ್ಕೊಂಡು ಬರ್ತಾ ಇದ್ದೀನಿ
17: ಓಕೆ ನಿಮ್ಮ ಬಿಸ್ನೆಸ್ ಜರ್ನಿ ಇಂಟ್ರೆಸ್ಟಿಂಗ್ ಆಗಿದೆ ಸರ್ 8th class ತನಕ ಓದ್ತೀರಾ ನಂತರದಲ್ಲಿ ಬೇರೆ ಕಡೆ ವರ್ಕ್ ಮಾಡ್ತೀರಾ ಹಾಗೆ ಒಂದು ಬೇಕರಿಲಿ ಕೂಡ ವರ್ಕ್ ಮಾಡ್ತೀರಾ ನಂತರ ಕೇಕ್ ಶೆಫ್ ಆಗಿ ಕೂಡ ಕೆಲಸ ಮಾಡಿದ್ದೀರಾ ಇದೆಲ್ಲ ಮಾಡಿದ್ಮೇಲೆ ಕೂಡ ಸ್ವಂತವಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಯಾಕೆ ಅನ್ನಿಸ್ತು ಸರ್
20: ಅನ್ನಿಸ್ತು ಮೇಡಮ್ ಅದು ಎಲ್ಲ ಕಡೆ ಈಗ ಸುಮಾರು ಎಷ್ಟು ಸ್ಯಾಲ್ರಿ ಎಷ್ಟೇ ಬಂದ್ರೂ ಅದು ಸ್ವಂತ ಮಾಡಿದ್ಮೇಲೆ ಒಂದು ಸಮಾಧಾನ ಆಗೋದು ಮೇಡಮ್ ಅಲ್ಲಿ ಮಾಡೋದು ಮತ್ತು ತುಂಬ ಜರ್ನಿ ಸ್ವಲ್ಪ ತುಂಬ ಇತ್ತು ನಮಗೆ ಅಲ್ಲಿ ಇಡೀ ಆಲ್ ಕರ್ನಾಟಕ ಇಂಡಿಯಾ ಎಲ್ಲ ಬೇಕಿತ್ತು ಹಂಗಾಗಿ ನಾವೇ ಓನಾಗಿ ತುಂಬ ಕೆಲಸ ಕೈಯಲ್ಲಿದೆ ಅಲ್ಲ ನಾವೇ ಮಾಡೋಣ ಅಂತ ಓನಾಗಿ ಮಾಡಿದೆ ಇವಾಗ 4 ಜನ ಹುಡುಗರಿದ್ದಾರೆ ನೆಕ್ಸ್ಟು ಇನ್ನೊಂದು ಬ್ರಾಂಚ್ ಓಪನ್ ಆಗ್ತಿದೆ ಮೇಡಮ್ ನೆಕ್ಸ್ಟ್ ಮಂತಲ್ಲಿ NT ರೋಡಲ್ಲಿ ಆಗ್ತಾಯಿದೆ ಅದು ದೊಡ್ಡ ಮಟ್ಟದಲ್ಲಿ ಆಗ್ತಾಯಿದೆ
17: ಸೂಪರ್ ಸರ್ ಖುಷಿ ಆಗುತ್ತೆ ಸರ್ ಯಾಕಂದ್ರೆ ನಿಮ್ಮ ಸ್ಟೋರಿನ ಕೇಳುವಾಗ ನೀವು ಬೇರೆಯವ್ರ ಹತ್ರ ಎಂಪ್ಲಾಯ್ ಆಗಿ ವರ್ಕ್ ಮಾಡ್ತಿದ್ರಿ ಆದರೆ ಈಗ 4 ಜನ ಎಂಪ್ಲಾಯ್ನ ಇಟ್ಕೊಂಡು ಬಿಸ್ನೆಸ್ ರನ್ ಮಾಡ್ತಾ ಇದ್ದೀರಾ ಹೇಗಿದೆ ಸರ್ ಬಿಸ್ನೆಸ್
20: ತುಂಬ ಚೆನ್ನಾಗಿದೆ ಮೇಡಮ್ ನಮ್ಮ ಕಸ್ಟಮರ್ ಫೀಡ್ಬ್ಯಾಕ್ ಆಗಲಿ ತುಂಬ ದೂರದಿಂದ ಎಲ್ಲ ಬಂದು ನಮಗೆ ಆರ್ಡರ್ಸ್ ಕೊಡ್ತಾರೆ ಅದೇ ಥರ ನಾವು ರೆಸ್ಪಾನ್ಸ್ ತೊಗೊಂಡು ನೀಟಾಗಿ ಮಾಡಿಕೊಡ್ತೀವಿ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಮೇಡಮ್ ಬಿಸ್ನೆಸ್ ಚೆನ್ನಾಗಿದೆ
17: ಸೊ ಲಿಂಗರಾಜ್ ಸರ್ ನನಗೀಗ ಈ ಕೇಕ್ ಮನೆ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ ಈ ಒಂದು ಫರ್ಮಿಗೆ ಕೇಕ್ ಮನೆ ಅಂತ ಹೆಸರಿಟ್ಟಿದ್ ಯಾಕೆ
20: ಅದು ಮೇಡಮ್ ಅಲ್ಲಿ ನಾನು ಕೆಲಸ ಮಾಡ್ಬೇಕಾದ್ರೇ ತುಂಬ ತುಂಬ ಕಡೆ ನೋಡ್ತಿದ್ನಲ್ಲ ಬಟ್ ಈ ಥರದ್ದೊಂದು ಹೆಸರು ಮಾಡೋಣಂತ ಮಾಡಿದೆ ಮತ್ತು ಅದು ಲೋಗೋನ ನಾನೇ ಕ್ರಿಯೇಟಿವಾಗಿ ಮಾಡಿರೋದು ಮೇಡಮ್ ಅದು ನಮ್ಮದು ಕೇಕ್ ಮನೆ ಅಂತ ಲೋಗೋನ ನಾನೇ ಕ್ರಿಯೇಟಿವಾಗಿ ಅದನ್ನು ಲೋಗೋ ಮಾಡಿಸಿದೆ ಬಟ್ ಚೆನ್ನಾಗಿ ಬಂತು ಮೇಡಮ್ ಅದು ನೇಮಿಗೂ ನಾವು ಮಾಡೋ ಕೇಕಿಗೂ ಕ್ಲೀನಾಗಿ ಮ್ಯಾಚ್ ಆಯಿತು
17: ಸೊ ಕೇಕ್ ಮನೇಲಿ ಈಗ ಏನೆಲ್ಲ ಸ್ಪೆಷಲ್ ಸಿಗುತ್ತೆ ಯಾವ ರೀತಿಯ ಕೇಕ್ಗಳು ಸಿಗುತ್ತೆ ಅದರ ಬಗ್ಗೆ ಹೇಳಿ ಸರ್
20: ನಮ್ಮಲ್ಲಿ ಕಸ್ಟಮೈಸ್ ಕೇಕ್ ಎಲ್ಲ ಕೇಕ್ ಥರ ಮಾಡ್ತೀವಿ ನಮ್ಮಲ್ಲಿ ಸ್ಪೆಷಲ್ ಅಂದರೆ ರಸ್ಮಲೈ ಕೇಕ್ ತುಂಬ ಚೆನ್ನಾಗಿ ಮಾಡ್ತೀವಿ ಮೇಡಮ್ ನಾವು ಪೇಸ್ಟ್ರೀಸಲ್ಲಿ ಎಲ್ಲ ವೆರೈಟಿ ಕೇಕ್ಸ್ ಮಾಡ್ತೀವಿ ಬ್ರೌನೀಸು ವೆರೈಟೀಸ್ ಎಲ್ಲ ಇದೆ ಮೇಡಮ್ ಹೇಳ್ಬೇಕು ಹೇಳ್ತೀವಿ ಮೇಡಮ್ ರಸ್ಮಲೈ ಇದೆ ರೆಡ್ ವೆಲ್ವೆಟು ಕಾಜು ಕೇಕ್ ಮಾಡ್ತೀವಿ ಆಲ್ಮಂಡ್ ಕೇಕು ಪಿಸ್ತಾ ಕೇಕ್ ಮಾಡ್ತೀವಿ ಮೇಡಮ್ ಚಾಕೋ ಟ್ರಫಲ್ಲು ಬ್ರೌನೀಸು ಚಾಕೋಲವ ಹಾಗೆ ತುಂಬ ವೆರೈಟಿ ಮಾಡ್ತೀವಿ ಮತ್ತೆ ಯಾವ ತರ ಬೇಕಂದ್ರೂ ಕಸ್ಟಮರ್ ಅದೇ ರೀತಿ ಮಾಡ್ಕೊಡ್ತೀವಿ
17: ಕಸ್ಟಮರ್ ಯಾವುದೇ ರೀತಿ ಬೇಕಂದ್ರೂ ಕೂಡ ಆ ರೀತಿ ಕೂಡ ಮಾಡ್ಕೊಡ್ತೀರಾ ಅಂದ್ರೆ ಸ್ವಲ್ಪ ಟೈಮ್ ತಗೊಳ್ತೀರಾ ಹೇಗೆ
20: ಇಲ್ಲ ಮೇಡಮ್ ಈಗ ಕಸ್ಟಮರ್ ಬಂದು ಈಗ ನಾರ್ಮಲ್ ಕೇಕ್ ಒಳ್ಳೆ ಡಿಸೈನ್ ಬೇಕಂದ್ರೂ ಒಂದು 20 ನಿಮಿಷದಲ್ಲೂ ಮಾಡ್ಕೊಡ್ತೀವಿ 20 ನಿಮಿಷದಲ್ಲಿ ಮಾಡ್ಕೊಡ್ತೀವಿ ತುಂಬ ದೊಡ್ಡ ಕೇಕ್ ಬೇಕಂದ್ರೆ ಒಂದಿನ ಮುಂಚೆ ಹೇಳಿದರೆ ಅದನ್ನು ಪ್ರಿಪೇರ್ ಮಾಡ್ಕೊಂಡು ಮಾಡ್ಕೊಡ್ತೀವಿ
17: ಪೇಸ್ಟ್ರಿ ಕೇಕ್ಸ್ ಎಲ್ಲ
20: ಅದೆಲ್ಲ ನಿಮಗೆ 1 ಗಂಟೆ ಮುಂಚೆ ಹೇಳಿದ್ರು ಸಾಕು ಮೇಡಮ್ ಮಾಡ್ಕೊಡ್ತೀವಿ
17: ಅಂದರೆ ನಮ್ಗೆ ಯಾವ ಡಿಸೈನ್ ಬೇಕು ಯಾವ ಶೇಪು ಜೊತೆಗೆ ಯಾವ ಫ್ಲೇವರ್ ಬೇಕು ಎಲ್ಲವೂ ಕೂಡ ರೆಡಿ ಮಾಡ್ಕೊಡ್ತೀರಾ
20: ಮಾಡ್ಕೊಡ್ತೀವಿ ಮೇಡಮ್ ಪ್ರತಿಯೊಂದು ಮಾಡ್ಕೊಡ್ತೀವಿ
17: ಓಕೆ ಕೇಳ್ತಾ ಇದ್ರಲ್ಲ ಸ್ನೇಹಿತರೆ ಕೇಕ್ ಮನೆ ಹೇಗೆ ಪ್ರಾರಂಭ ಆಯ್ತು ಜೊತೆಗೆ ಲಿಂಗರಾಜ್ ಅವರು ಬಿಸ್ನೆಸ್ ಹೇಗೆ ಸ್ಟಾರ್ಟ್ ಮಾಡಿದ್ರು ಏನು ಅನ್ನೋದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ಸೊ ಇವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸ್ತೀನಿ ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಾನು ನಿಮ್ಮ ಆರ್ಜೆ ಅರ್ಪಿತಾ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಕೇಕ್ ಮನೆ ಹೆಸರು ತುಂಬಾ ಚೆನ್ನಾಗಿದೆ ಅಲ್ವಾ? ಹೌದು, ಕೇಕ್ ಗಳಿರುವಂತ ಮನೆ. ಈ ಒಂದು ಶಾಪ್ ನ ಮಾಲೀಕರಾಗಿರುವಂತ ಲಿಂಗರಾಜು ಅವರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ರು. ಸೊ ಅವರ ಜೊತೆ ಮಾತುಕತೆಯನ್ನ ಮುಂದುವರ್ಸೋಣ. ಲಿಂಗರಾಜು ಸರ್, ಈಗಂತೂ ಪೇಸ್ಟ್ರಿ ಕೇಕ್ ದೇ ಹವ ಅಂತ ಹೇಳ್ಬೋದು, ಯಾಕಂದ್ರೆ ಎಲ್ಲಾ ಕಡೆ ಪೇಸ್ಟ್ರಿ ಕೇಕ್ ಅನ್ನೇ ಹೆಚ್ಚಾಗಿ ಬಳಸ್ತಾರೆ. ಆಯ್ತಾ, ನಿಮ್ಮ ಒಂದು ಕೇಕ್ ಶಾಪ್ ಅಲ್ಲಿ ಪೇಸ್ಟ್ರಿ ಕೇಕ್ ಗಳು ಹೆಚ್ಚಾಗಿ ಸೇಲ್ ಆಗುತ್ತಾ ಅಥವಾ ನಾರ್ಮಲ್ ಕೇಕ್ ಗಳು ಸೇಲ್ ಆಗುತ್ತಾ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ?
3: ಸರಿ, ನಾವು ನಾರ್ಮಲ್ ಕೇಕ್ ಮಾಡೋದೇ ಕಡಿಮೆ ಮೇಡಮ್, ಆರ್ಡರ್ ಬಂದ್ರೆ ಅಷ್ಟೇ ಮಾಡ್ತೀವಿ. ಪೇಸ್ಟ್ರಿ ತುಂಬಾ ಮೂವಿಂಗ್ ಇದೆ ನಮ್ಮ ಹತ್ರ. ಹೌದು
2: ಸರ್, ಇದು ಒಂದು ವ್ಯಾಲಿಡಿಟಿ ಅಂತ ಇರುತ್ತಾ ಹೇಗೆ ಸರ್? ಪೇಸ್ಟ್ರಿ ಕೇಕ್ ಇವತ್ತು ರೆಡಿ ಮಾಡ್ತೀರಾ ಅಂದ್ರೆ ಎಷ್ಟು ದಿನ ಇಡಬಹುದು?
3: ಒಂದು 3 ಡೇಸ್ ವ್ಯಾಲಿಡಿಟಿ ಇರುತ್ತೆ. ನಮ್ಮ ಹತ್ರ 24 ಗಂಟೆ ಒಳಗೆ ಖಾಲಿ ಆಗುತ್ತೆ ಮೇಡಮ್, ಎಲ್ಲ ಯಾವ್ದು ಉಣ್ಣವರೆಗೂ ಉಳಿದಿಲ್ಲ ಕೇಕು. ಡೈಲಿ ಡೈಲಿ ಫ್ರೆಶ್ ಮಾಡ್ತೀವಿ ನಾವು, ಬೇಕಿಂಗು ಡೈಲಿ ಆಗುತ್ತೆ, ಕೇಕು ಡೈಲಿ ರೆಡಿ ಮಾಡ್ತೀವಿ ಮೇಡಮ್. 24 ಅವರ್ ಮೇಲೆ ನಾವು ಕೇಕೇ ಇಟ್ಟಿರಲ್ಲ, ಖಾಲಿ ಆಗ್ಬಿಡುತ್ತೆ ಅಲ್ಲ.
2: ನಿಮ್ಮಲ್ಲಿ ಬರುವಂತಹ ಕಸ್ಟಮರ್ಸ್ ಎಲ್ಲೆಲ್ಲಿಂದ ಬರ್ತಾರೆ ಸರ್?
3: ಬರ್ತಾರೆ ಮೇಡಮ್, ಶಿವಮೊಗ್ಗದಿಂದ ಎಲ್ಲ ಕಡೆಯಿಂದನೂ ಬರ್ತಾರೆ. ಮತ್ತು ನಾವು ಹೊರಗಡೆ ಸಾಗರ, ಈ ಕಡೆ ಬೀರೂರು, ಅಲ್ಲೆಲ್ಲ ನಮ್ದು ಹೋಮ್ ಡೆಲಿವರಿ ಇದೆ. ತುಂಬ ಒಂದು ಸಾಗರ ಕಡೆ ಹೋಗುತ್ತೆ, ಮತ್ತು ಈ ಕಡೆ ತರೀಕೆರೆ, ಜೋಗ ಫಾಲ್ಸ್ ಎಲ್ಲ ತುಂಬ ಸಲ ಕೇಕ್ ನಾವೇ ಕಳಿಸ್ಕೊಟ್ಟಿದ್ದೀವಿ. ಡೆಲಿವರಿ ಚಾರ್ಜ್ ಎಷ್ಟು ಕೇಳಿದ್ರು ತೊಂದರೆ ಇಲ್ಲ, ನೀವೇ ತಂದು ಕೊಡಿ, ನಿಮ್ಮ ಕೇಕೇ ಕೊಡಿ ಅಂತ ಕ್ಲೀನಾಗಿ ಕಳಿಸ್ಕೊಟ್ಟಿದ್ದೀವಿ ಮೇಡಮ್.
2: ಸರ್, ಈಗ ನಾರ್ಮಲ್ ಕೇಕ್ ಡೆಲಿವರಿ ಮಾಡೋದು ಒಂದು ರೀತಿ ಚಾಲೆಂಜಸ್, ಆದರೆ ಪೇಸ್ಟ್ರಿ ಕೇಕ್ನ ಡೆಲಿವರಿ ಮಾಡೋದು ಸಿಕ್ಕಾಪಟ್ಟೆ ಚಾಲೆಂಜಸ್ನ ಇರ್ಬೋದು, ಬಿಕಾಸ್ ಇದು ಬೇಗ ಮೆಲ್ಟ್ ಆಗುವಂಥದ್ದು. ಸೊ ಹೇಗೆ ಮೇಂಟೈನ್ ಮಾಡ್ತೀರಾ ಸರ್ ಡೆಲಿವರೀಸ್ ಎಲ್ಲ?
3: ಮೆಲ್ಟೇನ್ ಆಗಲ್ಲ ಮೇಡಮ್, ಅದು 1 ಗಂಟೆ ಡೀ ಫ್ರೀಸ್ ಮಾಡ್ಕೊಂಡು ಹೋಗಿರ್ತೀವಿ. ಅಲ್ಲೊಂದು 1-2 ಗಂಟೆ ಜರ್ನಿ ಮಾಡಿದ್ರೂ ಏನಾಗಲ್ಲ, ಬಟ್ ನೀಟಾಗಿ ಪ್ಯಾಕ್ ಮಾಡಿಕೊಂಡು ಅದನ್ನು ಇಟ್ಕೊಳ್ಳೋಕೆ ಒಬ್ರು ಇರ್ತಾರೆ, ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಇಬ್ಬರಿಗೆ ಕೊಟ್ಟು ಕಳಿಸ್ಕೊಡ್ತೀವಿ ಮೇಡಮ್.
2: ಲಿಂಗರಾಜ ಸರ್, ಈಗ ಕೇಕ್ ಬಿಸ್ನೆಸ್ ಏನೋ ಚೆನ್ನಾಗಿ ನಡೀತಾ ಇದೆ ಅಂದ್ರೆ, ಹಾಗೆ ಇದರ ಜೊತೆ ಕೆಲವು ಸ್ನಾಕ್ಸ್ ಐಟಮ್ಸ್ ಗಳು ಕೂಡ ಇಟ್ಟಿದ್ರೆ, ಐ ಮೀನ್ ಚಿಪ್ಸ್, ಚಕ್ಲಿ, ಕಡಲೆ ಬೀಜ, ಈ ರೀತಿಯ ಐಟಮ್ಸ್ ಗಳೆಲ್ಲ ಸಿಕ್ಕಿದ್ರೆ ಅದು ಕೂಡ ಸೇಲ್ ಆಗುತ್ತೆ ಸರ್?
3: ಆಗುತ್ತೆ ಮೇಡಮ್, ಅದು ಕಸ್ಟಮರ್ ಕೇಕ್ ತಗೊಂಡು ಹೋಗ್ತಾರಲ್ಲ ಅದು ಕೇಳ್ತಾರೆ ಅಂತ ಇಟ್ಟಿದೀವಿ.
2: ಅಲ್ಲೂ ಕೂಡ ಈಗ ಹೊಸದಾಗಿ ಬ್ರಾಂಚ್ ಏನ್ ಸ್ಟಾರ್ಟ್ ಮಾಡ್ತೀರಾ, ನೀವೇ ಮೇಂಟೆನೆನ್ಸ್ ಮಾಡೋದಾ?
3: ಹೌದು, ನಾವೇ ಮಾಡೋದು.
2: ಸೊ ಒಂದು ಶಾಪ್ ಇಂದ ಈಗ ಮತ್ತೊಂದು ಶಾಪಿಗೆ ಎಂಟ್ರಿ ಕೊಡ್ತಾ ಇದ್ದೀರಾ, ಅಂದ್ರೆ ಮತ್ತೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಎಷ್ಟು ಖುಷಿ ಇದೆ ಇದ್ರ ಬಗ್ಗೆ?
3: ತುಂಬ ಖುಷಿ ಇದೆ ಮೇಡಮ್, ಯಾಕಂದರೆ ಇಷ್ಟು ಚಿಕ್ಕದಾಗಿ ಮಾಡಿದ್ವಿ ಇಲ್ಲಿ, ಹಾಗೆ ಕಸ್ಟಮರ್ ಫೀಡ್ಬ್ಯಾಕ್ ಚೆನ್ನಾಗಿ ಬಂತು, ಯಾಕಂದರೆ ಶಿವಮೊಗ್ಗದ ಜನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕಾಗಿ ತುಂಬ ಕೆಲಸ ಗೊತ್ತಿದೆ ಅದು ನನಗೆ, ಇಲ್ಲಿ ಬರೀ ಕೇಕ್ ಅಷ್ಟೇ ಮಾಡ್ತೀವಿ ನಾವು, ಅದನ್ನು ಯೂಸ್ ಮಾಡ್ಕೊತಿರಲಿಲ್ಲ ನಾನು. ಅದು ಯೂಸ್ ಆಗಲಿ ಮತ್ತು ಇನ್ನೊಂದು ಸ್ವಲ್ಪ ಬರೋ ಕೆಲಸನ ತೋರಿಸೋಣ ಅಂತ ಈಗ ದೊಡ್ಡ ಮಟ್ಟದಲ್ಲಿ ಒಂದು ಶಾಪ್ ಮಾಡ್ತಾ ಇದ್ದೀವಿ ಮೇಡಮ್.
2: ಸರ್, ನಿಮ್ಮ ಒಂದು 17 ಇಯರ್ಸ್ ಆಫ್ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಇದೆ, ಸೊ 8 ಇಯರ್ಸ್ ನೀವೇ ಓನರ್ ಆಗಿ ಬಿಸ್ನೆಸ್ ನಡೆಸಿದ್ದೀರಾ, ಇಷ್ಟು ವರ್ಷದಲ್ಲಿ ಯಾವತ್ತಂದ್ರೆ ತುಂಬ ದೊಡ್ಡ ಕೇಕ್ ಮಾಡಿದೆ, ತುಂಬ ಖುಷಿ ಕೊಡ್ತು. ಇಷ್ಟು ದೊಡ್ಡ ಕೇಕ್ ನಾನು ಮಾಡೇ ಇರಲಿಲ್ಲ ಅಂದರೆ, ಎಷ್ಟು ಕೆಜಿ ಕೇಕ್ ಮಾಡಿರ್ಬೋದು ಸರ್ ನೀವು?
3: ಮಾಡಿದ್ದೀವಿ ಮೇಡಮ್, 50 ಕೆಜಿವರೆಗೂ ಮಾಡಿದ್ದೀವಿ ಒಂದೊಂದೇ ಕೇಕು, ತುಂಬ ಸಲ ಮಾಡಿದ್ದೀವಿ.
2: ತುಂಬಾ ಸರಿ ಮಾಡಿದಿರ, 50 ಕೆಜಿ ಕೇಕ್ ಎಲ್ಲ. ನೀವು ಒಬ್ಬರೇ ಮಾಡಿದ್ರೆ ಅಥವಾ ಸಪೋರ್ಟರ್ಸ್ ಇರ್ತಾರ?
3: ನಾನೇ ಮಾಡ್ತೀನಿ, ಹುಡುಗರು ಇದ್ದಾರಲ್ಲ ಸಪೋರ್ಟಿಗೆ, ಇಲ್ತಾರೆ ಹುಡುಗರು ಇದ್ದಾರೆ, ಅವರು ಸಪೋರ್ಟ್ ಮಾಡ್ತಾರೆ.
2: ಸರ್, ಹಾಗೆ ಈ 8 ಇಯರ್ಸ್ ಆಫ್ ಬಿಸ್ನೆಸ್ ಜರ್ನಿಯಲ್ಲಿ ಯಾವತ್ತೊಂದಿನ ತುಂಬಾ ಖುಷಿ ಆಯ್ತು, ಪರವಾಗಿಲ್ಲ, ನಾನೇ ಒಂದು ಓನ್ ಶಾಪ್ ಮಾಡಿದ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನಿಸ್ತು ಸರ್?
3: ಅನಿಸ್ತು ಮೇಡಮ್, ಈಗ ಓನ್ ಶಾಪ್ ಮಾಡಿದ್ಮೇಲೆ ಸ್ವಲ್ಪ ನಾವು ನಮ್ಮ ಬೆಳವಣಿಗೆಯಲ್ಲಿ ಸ್ವಲ್ಪ ಚೇಂಜಸ್ ಆಯಿತು, ಅವಾಗ ಖುಷಿ ಆಗಿದೆ ಮೇಡಮ್.
2: ಸೊ ನೀವು ಕೂಡ ಫಿನಾನ್ಷಿಯಲಿ ಸ್ವಲ್ಪ ಡೆವಲಪ್ ಆದ್ರಿ,

0: ಸ್ಟ್ರಾಂಗ್ ಆದ್ರೆ ಯಾವಾಗ ನಿಮ್ಗೆ ಖುಷಿ ಇದೆ. ಸರ್, ಯಾವಾಗ ತುಂಬಾ ಚಾಲೆಂಜಿಂಗ್ ಅಂತ ಅನಿಸ್ತು?
1: ಚಾಲೆಂಜಿಂಗ್ ಅಂದ್ರೆ ಅನಿಸಿದೆ ಮೇಡಮ್, ಕೋವಿಡ್ ಟೈಮಲ್ಲಿ. ಮೇಡಮ್, ಕೋವಿಡ್ ಟೈಮಲ್ಲಿ ಚಾಲೆಂಜ್ ಅನಿಸಿದೆ. ಆ ಟೈಮಲ್ಲಿ ಮೊದಲು ಸ್ವಿಗ್ಗಿ ಝೊಮ್ಯಾಟೊದಲ್ಲಿ ಕೊಟ್ಟಿದ್ದೀನಿ, ಬಟ್ ಕೆಲವು ಕಡೆ ನಾವೇ ಹೋಮ್ ಡೆಲಿವರಿ ಎಲ್ಲ ತುಂಬ ಮಾಡಿದ್ದೀವಿ. ಬಟ್ ತುಂಬ ಒಂದು 2 ಗಂಟೆ ಅಷ್ಟೇ ಓಪನ್ ಮಾಡ್ತಿದ್ವಿ, ಅಷ್ಟರಲ್ಲೇ ತುಂಬ ಆರ್ಡರ್ ಬರೋವು, ಅದನ್ನು ಕ್ಲೀನಾಗಿ ಕೊಟ್ಟು ಬರ್ತಿದ್ವಿ ಮೇಡಮ್. ಆ ಟೈಮಲ್ಲಿ ತುಂಬ ಚಾಲೆಂಜ್ ಆಗಿದೆ.
0: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಬಿಸ್ನೆಸ್ ಅನ್ನುವಾಗ ಅಲ್ಲಿ ಸ್ಟ್ರಗಲು ಇರುತ್ತೆ, ಚಾಲೆಂಜಸ್ ಇರುತ್ತೆ, ಜೊತೆಗೆ ಖುಷಿ ಮೂಮೆಂಟ್ಸ್ ಕೂಡ ಇರುತ್ತೆ. ನಮ್ಮ ಲಿಂಗರಾಜ ಸರ್ ಹೇಳ್ತಾ ಇದ್ರು ಅವರ ಬಿಸ್ನೆಸ್ ಜರ್ನಿಯಲ್ಲಿ ಹೇಗೆಲ್ಲ ಚಾಲೆಂಜಸ್ ಇತ್ತು, ಹಾಗೆ ಯಾವುದು ಖುಷಿ ಕೊಟ್ಟಂತಹ ಕ್ಷಣ ಅಂತ. ಹಾಗಿದ್ರೆ ಇವ್ರ ಜೊತೆ ಮಾತಾಡೋಕೆ ಇನ್ನೊಂದಿಷ್ಟು ವಿಷಯಗಳು ಬಾಕಿ ಇದೆ, ಎಸ್ಪೆಷಲಿ ಇಂಟ್ರೆಸ್ಟಿಂಗ್ ವಿಷಯಗಳು ಬಾಕಿ ಇದೆ. ಈ ಮಾತುಕತೆಯನ್ನ ನೀವು ಕೇಳಬೇಕು ಅಂದ್ರೆ ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತೆಗೆದುಕೊಂಡು ಸೂಪರ್ ಸಾಂಗ್ ನ ಕೇಳಿಕೊಂಡು ವಾಪಸ್ ಬನ್ನಿ. ಸೊ ನೀವ್ ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು. ಬಿಸ್ನೆಸ್ ಬಿಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಿಸ್ ಕಾರ್ಯಕ್ರಮದಲ್ಲಿ ಕೇಕ್ ಮನೆ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಕೇಕ್ ಗಳು ಸಿಗುತ್ತೆ, ಹಾಗೆ ನಿಮಗೆ ಬೇಕಾಗಿರುವಂತಹ ಸ್ಟೈಲ್ ಅಲ್ಲಿ, ನಿಮಗೆ ಬೇಕಾಗಿರುವಂತಹ ಫ್ಲೇವರ್ಸ್ ಗಳಲ್ಲಿ ಕೂಡ ಕೇಕ್ ಅನ್ನ ತಯಾರು ಮಾಡಿಕೊಡ್ತಾರೆ. ಸೊ ಸುಮಾರು 8 ವರ್ಷದಿಂದ ಕೇಕ್ ಮನೆ ಯಶಸ್ವಿಯಾಗಿ ಬಿಸ್ನೆಸ್ ರನ್ ಆಗ್ತಾ ಇದೆ. ಸೊ ಇದರ ಓನರ್ ಆಗಿರುವಂತಹ ಲಿಂಗರಾಜ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು, ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಲಿಂಗರಾಜು ಸರ್, ಈಗ ನಿಮ್ಮ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಸುಮಾರು 8 ವರ್ಷ ಆಗಿದೆ, ಆಯ್ತಾ? ನಿಮಗೆ ಬಿಸ್ನೆಸ್ ಅಂದ್ರೆ ಏನು ಹೇಗೆ ಅಂತ ಹೇಳಿ ಒಂದಿಷ್ಟು ಐಡಿಯಾ ಬಂದಿರುತ್ತೆ. ಸೊ ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನ್ ಗೆ ಒಂದಿಷ್ಟು ಕ್ವಾಲಿಟೀಸ್ ಇರಬೇಕು ಅನ್ನೋದಾದ್ರೆ ಏನಿರಬೇಕಾಗುತ್ತೆ ಸರ್, ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ?
7: ಕೆಲಸದ ಮೇಲೆ ಪ್ರೀತಿ ಇರ್ಬೇಕು ಮೇಡಮ್, ನೀನು ಶ್ರದ್ಧೆಯಿಂದ ಮಾಡ್ಕೊಡ್ಬೇಕು. ಹಾಗೆ ಮತ್ತೆ ನಾವು ಕೊಡೋ ಒಂದು ವಸ್ತುವಿಂದ ಅವ್ರಿಗೆ ಹರ್ಟ್ ಆಗಬಾರ್ದು, ಖುಷಿ ಆಗಬೇಕು ಅವಾಗ.
6: ಸೊ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳ್ತಿದ್ದೀರಾ, ಹಾಗೆ ಬಿಸ್ನೆಸ್ ಅಂದ್ರೆ ಒಂದು ಪ್ಯಾಷನ್ ಕಮಿಟ್ಮೆಂಟ್ ಅಂತ ಇರುತ್ತಲ್ಲ ಸರ್, ಅದೆಷ್ಟು ಮುಖ್ಯ ಆಗುತ್ತೆ?
7: ತುಂಬಾ ಮುಖ್ಯ ಆಗುತ್ತೆ ಮೇಡಮ್. ನಾನು ಇದು ಈ ಕೆಲಸದಗೋಸ್ಕರ ನಾನು ಕೆಲವೊಂದು ಫಂಕ್ಷನ್ಗಳು ಅಟೆಂಡ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಮೇನ್ ಫಸ್ಟ್ ಬಂದಿದ್ದಕ್ಕೆ ಆರ್ಡರ್ಸ್ ಎಲ್ಲ ಮುಗಿಸ್ಕೊಂಡೇ ಬೇರೆ ಕೆಲಸ ಕೈ ಹಾಕ್ತೀನಿ. ಹಂಗಾಗಿ ತುಂಬ ಕಮಿಟ್ಮೆಂಟ್, ತುಂಬ ಟೈಮ್ ಕೊಡಬೇಕು ಮೇಡಮ್ ಕೆಲಸಕ್ಕೆ.
6: ಕಮಿಟ್ಮೆಂಟ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸರ್. ಹಾಗೆಯೇ ಈಗಿನ ಯಂಗ್ ಜನರೇಷನ್ ಅವರು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತ ಇರ್ತಾರೆ, ಅಂಥವ್ರಿಗೆ ನಿಮ್ಮ ಕಡೆಯಿಂದ ಒಂದಿಷ್ಟು ಸಜೆಷನ್ಸ್ ಕೊಡೋದಾದರೆ, ನಾಟ್ ಓನ್ಲಿ ಎ ಕೇಕ್ ಬಿಸ್ನೆಸ್ ಸರ್, ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಅವರು ಮೊದಲು ಒಂದಿಷ್ಟು ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕು ಅನ್ನೋದಾದರೆ ಯಾವ ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಸರ್?
7: ಮಾಡಬೇಕು ಮೇಡಮ್, ಒಟ್ಟೊಂದು ನೋಡ್ಬೋ, ವಯಸ್ಸು ಆಗ್ತಾ ಆಗ್ತಾ ಒಂದು ಛಲ ಅನ್ನೋದು ಇರಬೇಕು ಒಂಚೂರು. ನಾವು ನೀವು ಯಾಕಂದರೆ ಎಲ್ಲ ಕಡೆ ನೋಡ್ತಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ, ಇವಾಗ ನೋಡ್ಬೇಕು ನಾವು ಏನಾದರೂ ಒಂದು ಮಾಡಬೇಕಂತ. ಒಂದು ದೊಡ್ಡ ಮಟ್ಟ ಆಗಲಿ ಅಂದರೆ ಚಿಕ್ಕ ಮಟ್ಟದಿಂದ ಏನಾದರೂ ಸ್ಟಾರ್ಟ್ ಮಾಡಿದ್ರು ಇನ್ವೆಸ್ಟ್ಮೆಂಟ್ ಎಲ್ಲ ಏನು ತೊಂದರೆ ಇಲ್ಲ ಮೇಡಮ್, ಕಡಿಮೆಯಿಂದನೂ ಮಾಡಿತ್ತು. ಸುಮಾರು ಜನ ಇವತ್ತು ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ, ಮಾಡ್ಬೋದು ಮೇಡಮ್ ಒಳ್ಳೆ ರೀತಿಯಲ್ಲಿ. ನೀನು ಇನ್ವೆಸ್ಟ್ಮೆಂಟ್ ಕಡಿಮೆ ಇಟ್ಕೊಂಡು ಒಳ್ಳೆ ಸಣ್ಣ ಪುಟ್ಟ ಬಿಸ್ನೆಸ್ಸಲ್ಲೂ ಮಾಡ್ಬೋದು
6: ಸರ್. ಹಾಗೆ ಹೊಸದಾಗಿ ಏನಾದರೂ ಕೇಕ್ ಶಾಪ್ ಪ್ರಾರಂಭ ಮಾಡ್ತಾರೆ ಅಂದರೆ, ಈ ರೀತಿ ಒಂದು ಪೇಸ್ಟ್ರಿ ಕೇಕೇ ಆಗಿರ್ಬೋದು, ಈ ರೀತಿಯ ಶಾಪ್ ಪ್ರಾರಂಭ ಮಾಡ್ತಾರೆ ಅಂದರೆ ಅವರಿಗೆ ಏನು ಸಜೆಷನ್ಸ್ ಕೊಡ್ತೀರ ಸರ್? ಯಾರು ಬೇಕಾದರೂ ಕೇಕ್ ಶಾಪ್ ಸ್ಟಾರ್ಟ್ ಮಾಡ್ಬೋದಾ?
7: ಯಾರು ಬೇಕಾದರೂ ಮಾಡ್ಬೋದು ಮೇಡಮ್, ಬಟ್ ಅದ್ರ ಬಗ್ಗೆ ತುಂಬ ತಿಳ್ಕೊಂಡ್ರೆ ತುಂಬ ಒಳ್ಳೆಯದು, ಯಾಕಂದರೆ ಗೊತ್ತಿದ್ದರೆ ಮಾಡಿದ್ರೆ ಮಾತ್ರ ಮೇಂಟೈನ್ ಮಾಡೋಕ್ಕಾಗೋದು. ನಾವು ಸುಮಾರು ನೋಡಿದ್ದೀವಲ್ಲ, ಗೊತ್ತಿಲ್ಲದೇ ಇನ್ವೆಸ್ಟ್ ಮಾಡಿ ಮಾಡ್ತಾರೆ, ಅವ್ರಿಗೆ ಕೆಲಸ ಗೊತ್ತಿರಲ್ಲ, ಕೆಲಸದವರೇ ನಂಬಿಕೊಂಡು ಎಲ್ಲ ಮಾಡೋಕ್ಕಾಗಲ್ಲ, ಅವ್ರಿಗೆ ಸ್ವಲ್ಪ ಗೊತ್ತಿರಬೇಕು. ಗೊತ್ತಿದ್ರೆ ಏನು ಬೇಕಾದ್ರೂ ಫೇಸ್ ಮಾಡ್ಬೋದು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ.
6: ಸ್ವಲ್ಪ ಆದರೂ ಆ ಬಿಸ್ನೆಸ್ ಬಗ್ಗೆ ನಾಲೆಜ್ ಇದ್ದಾಗ ಮಾತ್ರ ಬಿಸ್ನೆಸ್ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ತೀವಿ.
7: ಏನು ಬಿಸ್ನೆಸ್ ಮಾಡಿದ್ರು ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು, ನಾವು ಬೇರೆ ಕೈಯಲ್ಲಿ ಮಾಡಿಸಿ ಇದು ಮಾಡ್ತೀವಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ.
6: ಓಕೆ ಸರ್, ಒನ್ ಮೋರ್ ಲಾಸ್ಟ್ ಕ್ವಶನ್. ಶಿವಮೊಗ್ಗದಲ್ಲಿ ಸಾಕಷ್ಟು ಕೇಕ್ ಶಾಪ್ಸ್ಗಳಿದ್ರು ಕೂಡ ಜನ ಯಾಕೆ ಕೇಕ್ ಮನೆಗೆ ಬರಬೇಕು? ನಿಮ್ಮಲ್ಲಿರುವಂಥ ಸ್ಪೆಷಾಲಿಟಿ ಏನು ವಿತ್ ಅಡ್ರೆಸ್ ಹೇಳಿ ಸರ್.
7: ನಮ್ಮಲ್ಲಿರೋ ಸ್ಪೆಷಾಲಿಟಿ ಅಂದರೆ ಮೇಡಮ್, ಕೇಕ್ ನಮ್ಮಲ್ಲಿ ತುಂಬ ಚೆನ್ನಾಗಿರುತ್ತೆ, ಕಸ್ಟಮರ್ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿದೆ. ಮತ್ತು ಅಡ್ರೆಸ್ ರವೀಂದ್ರನಗರದಲ್ಲಿ. ಆ್ಯಕ್ಚುಲಿ ಈ ರೋಡಲ್ಲಿ ಕೇಕ್ ಶಾಪ್ ಇದೆ ಅಂದರೆ ಯಾರೂ ನಂಬಲ್ಲ, ಬಟ್ ಜನ ಹುಡ್ಕೊಂಡು ಬರ್ತಾರೆ. ಅಂದರೆ ಆ ಥರ ನಾವು ಕ್ವಾಲಿಟಿನೂ ಕೊಟ್ಟಿದ್ದೀವಿ, ಚೆನ್ನಾಗಿ ಕೊಟ್ಟಿದ್ದೀವಿ ಮೇಡಮ್ ಕೇಕ್, ಹಂಗಾಗಿ ಬರ್ತಾರೆ.
6: ಸೊ ಒಳ್ಳೆ ಕ್ವಾಲಿಟಿ ಕೊಡ್ತೀರಾ, ಅದಕ್ಕಾಗಿ ಒಳ್ಳೆ ಟೇಸ್ಟ್ ಕೂಡ ಕೊಡ್ತೀರಾ. ಸೊ ಇಲ್ಲಿಗೆ ಬಂದು ಕೇಕ್ನ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಿದ್ದೀರಾ ಸರ್. ಒಂದು ಕೇಕ್ನ ಟೇಸ್ಟ್ ಮಾಡಲೇಬೇಕು ನಿಮ್ಮಲ್ಲಿ ಅಂದರೆ ಯಾವ ಕೇಕ್ನ ಟೇಸ್ಟ್ ಮಾಡಬೇಕು ಸರ್?
7: ಮಾಡ್ಬೋದು ಮೇಡಮ್, ನಮ್ಮದು ಕೇಕ್ ಎಲ್ಲ ಪ್ರತಿಯೊಂದು ಆಲ್ಮಂಡ್ ಕೇಕ್, ರಸ್ಮಲೈ ಕೇಕ್ ಎಲ್ಲ ಮಾಡ್ಬೋದು ಮೇಡಮ್.
6: ಎಲ್ಲದೂ ಕೂಡ ಡಿಫ್ರೆಂಟ್ ಆಗಿರುತ್ತೆ, ವೆರೈಟಿ ಆಗಿರುತ್ತೆ. ಎನಿವೇ ಲಿಂಗರಾಜ ಸರ್, ನಿಮ್ಮ ಸಮಯನ ಬಿಡುವ ಮಾಡಿಕೊಂಡು ನಿಮ್ಮ ಒಂದು ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರಿ, ನಿಮಗೆ ಆತ್ಮೀಯ ಧನ್ಯವಾದಗಳು ಸರ್.
7: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
6: ಆಲ್ ರೈಟ್, ಕೇಳಿದ್ರಲ್ಲ ಸ್ನೇಹಿತರೆ, ಲಿಂಗರಾಜು ಅವರು ಅವರ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅನ್ನ ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಕೇಳಿದ್ರಲ್ಲ ಸ್ನೇಹಿತರೆ, ಮನಸ್ಸು ಮಾಡಿದ್ರೆ ಯಾರು ಬೇಕಾದರೂ ಬಿಸ್ನೆಸ್ ಮ್ಯಾನ್ ಆಗಬಹುದು, ಆದರೆ ಅದಕ್ಕೆ ಅದರದೇ ಆದಂತಹ ಡೆಡಿಕೇಶನ್ ಇರಬೇಕು,

ಇರಬೇಕು, ಕಮಿಟ್ಮೆಂಟ್ ಇರಬೇಕು ಅಂತ ಹೇಳ್ತಿದ್ರು. ಸೊ ಈ ಒಂದು ಕಾರ್ಯಕ್ರಮ ಹೇಗನ್ನಿಸ್ತು, ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ನಾನು ನಿಮ್ಮ ಆರ್ಜೆ ಅರ್ಪಿತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್, ಮತ್ತೊಬ್ಬರು ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ವುಮೆನ್ ಜೊತೆ ಭೇಟಿ ಆಗ್ತೀನಿ. ಆಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
5: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
4: ಕೆಎಂಎಸ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
6: ಬಳಸಿ ಪರಿಶುದ್ಧ ನಂದಿನಿ.
7: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
8: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
7: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
8: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
7: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
8: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
7: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
8: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
7: ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ RJ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686279680 9626 279. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ಮೂಲತಃ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಕೃಷಿಯನ್ನೇ ಆಧಾರವಾಗಿ ಇಟ್ಕೊಂಡು ಕೃಷಿಯನ್ನು ಮಾಡ್ತಾ ಇರ್ತಾರೆ. ಜೊತೆಗೆ ಕೃಷಿಯ ಜೊತೆಗೆ ಒಂದಾದರೂ ಮನೆಯಲ್ಲಿ ಹಸು ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಹಸುವನ್ನು ತಗೊಂಡು ಬಂದು ಮನೆಯಲ್ಲಿ ಸಾಕ್ತಾ ಇರ್ತಾರೆ. ಹಸುನ ನೋಡ್ಕೊಳ್ತಾ ಇವರಿಗೆ ಇದ್ರ ಮೇಲೆ ಆಸಕ್ತಿ ಹೆಚ್ಚಾಗುತ್ತೆ. ನಂತರ ಹೈನುಗಾರಿಕೆಯ ಬಗ್ಗೆ ಹಲವಾರು ವಿಚಾರಗಳನ್ನು, ಜ್ಞಾನವನ್ನು ಪಡ್ಕೊಂಡು ನಂತರದಲ್ಲಿ ಒಂದು ಹಸುವಿಂದ 10 ಹಸುವನ್ನು ಮಾಡ್ತಾರೆ, 10 ಹಸುವಿಂದ 15 ಹಸು, ಹೀಗೆ ಹಸುಗಳ ಸಾಕಾಣಿಕೆಯನ್ನು ಆರಂಭ ಮಾಡ್ತಾರೆ. ಹೈನುಗಾರಿಕೆಯಲ್ಲಿ ಹಲವಾರು ವೈಜ್ಞಾನಿಕ ವಿಚಾರಗಳನ್ನ ತಿಳ್ಕೊಂಡು ವೈಜ್ಞಾನಿಕ ಪದ್ಧತಿನಲ್ಲಿ ಹೈನುಗಾರಿಕೆಯನ್ನು ಆರಂಭ ಮಾಡಿ ಖುಷಿಯಿಂದ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇವರು ಹೇಳೋ ಹಾಗೆ ಈ ಒಂದು ಹೈನುಗಾರಿಕೆ ಅನ್ನುವಂಥದ್ದು ಆಫೀಸ್ ಕೆಲಸ ಇದ್ದ ಹಾಗೆ ಆರಾಮಾಗಿ ಮಾಡ್ಕೊಂಡು ಹೋಗುವಂತಹ ಕೆಲಸ, ಮತ್ತೆ ಈ ಒಂದು ಹೈನುಗಾರಿಕೆ ಮಾಡುವಂಥದ್ದು ಶಿಸ್ತಿನ ಕೆಲಸ ಅಂತ ಇವರು ಹೇಳ್ತಾರೆ. ಸೊ ಹಾಗಾದ್ರೆ ಒಂದು ಹಸುವಿಂದ 10 ಹಸು, 10 ಹಸುವಿಂದ 20 ಹಸು, ಹೀಗೆ ಮಾಡಿ ಸೊ 56 ಹಸುಗಳನ್ನು ಅವರು ಅಭಿವೃದ್ಧಿಪಡಿಸಿದ್ದಾರೆ. ಸೊ ಇದರಲ್ಲಿ ಸಗಣಿ ಮಾರಾಟ ಮಾಡೋದ್ರಿಂದ ಜೊತೆಗೆ ಗೊಬ್ಬರ ಮಾರಾಟದಿಂದ ಉತ್ತಮವಾದಂತಹ ಲಾಭಾಂಶವನ್ನು ಕೂಡ ಪಡಿತಾ ಇದ್ದಾರೆ. ಹಾಗಾದರೆ ವೈಜ್ಞಾನಿಕ ಪದ್ಧತಿಯಲ್ಲಿ ಹಸು ಸಾಕಾಣಿಕೆ ಮಾಡೋದ್ರಿಂದ ಇನ್ನೂ ಏನೆಲ್ಲ ಲಾಭಗಳಿದೆ, ಜೊತೆಗೆ ಹೈನುಗಾರಿಕೆಯನ್ನು ಯಾವ ಪದ್ಧತಿಯಲ್ಲಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಲೋಕೇಶ್ ಅವರ ಜೊತೆಯಲ್ಲಿ ಮಾತಾಡೋಣ. ಇವರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯವರಾಗಿದ್ದು ತಮ್ಮ ಕೃಷಿ ಭೂಮಿಯನ್ನು ಜೊತೆಗೆ ಹೈನುಗಾರಿಕೆಯನ್ನು ಕೂಡ ಆರಂಭ ಮಾಡಿ ಸೊ ಹೈನುಗಾರಿಕೆಯಲ್ಲಿ ಉತ್ತಮವಾದಂತಹ ಇಳುವರಿನ ಪಡ್ಕೊಳ್ತಾ ಆದಾಯವನ್ನು ಗಳಿಸ್ಕೊಳ್ತಾ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇವರ ಹೆಸರು ಲೋಕೇಶ್. ಹಾಗಾದರೆ ಇವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಲೋಕೇಶ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಿಮ್ಮ ಈ ಒಂದು ಡೈರಿ ಫಾರ್ಮ್ ಅಥವಾ ಏನು ಹೈನುಗಾರಿಕೆ ಯಾವ ರೀತಿಯಲ್ಲಿ ಆರಂಭ ಆಯಿತು, ಆರಂಭದ ದಿನಗಳು ಹೇಗಿತ್ತು, ಮತ್ತೆ ಇದರ ಬಗ್ಗೆ ಮಾತಾಡ್ಬೋದಾ?
9: ಡೈರಿ ಮಾಡುವಾಗ ನಾವೇನು ಮಾಡಿದ್ವಿ, ನಮ್ದು ಒಂದೇ ಒಂದು ಹಸು, ನಾಟಿ ಹಸು ಇತ್ತು, ಅದರಲ್ಲಿ ಒಂದು ಹೆಚ್ ಎಫ್ ಹುಟ್ಟಿತು. ಅದರಲ್ಲಿ ಒಂದ್ಕೊಂದು ಬೆಳ್ಕೊಂಡು 10, 15, 20, 25, 40, 55, 56 ಈ ಥರ ನಾವು ಡೈರಿನ ಅಭಿವೃದ್ಧಿ ಮಾಡ್ಕೊಂಡು ಬರ್ಬೇಕು ಹೊರತು ಒಂದೇ ಸಾರಿ ನಾವು ಒಂದು 20 ರಾಸು ತರ್ತೀವಿ, ಒಂದು 50 ರಾಸು ತರ್ತೀವಿ, ಹೊರಗಡೆಯಿಂದ ಲಕ್ಷಗಟ್ಟಲೆ ಕೊಟ್ಟು ದೊಡ್ಡದೇ ಮಾಡ್ತೀವಿ ಅಂತ ಒಂದೇ ಸಾರಿ ಹೋಗ್ಬಿಟ್ರೆ ಕೆಲವು ಹಸುಗಳು ನಾವು ಅಂದ್ಕೊಂಡಂಗೆ ಆಗಲ್ಲ. ಇವು ಇವೇ ಹಸುಗಳು ಏನಾಗಿದ್ದಾವೆ, ಫ್ಯಾಕ್ಟ್ರಿ ಹಂಗಲ್ಲ, ಇವು ಏನಾರ ಒಂದು ಜ್ವರ ಬಂತು, ಇನ್ನೇನೋ ಆಯಿತು, ಕೆಸಲ್ಬಾವ್ ಆಯಿತು, ಏನಾರ ಒಂದು ಆದಾಗ ಹಾಲು ಇಳುವರಿ ಕಡಿಮೆ ಆಗ್ಬಿಡುತ್ತೆ. ನಮಗೆ ಏನೋ ಅನುಭವ ಇಲ್ಲದನ್ನ ನಾವು 20-30 ರಾಸು ಒಂದೇ ಸರಿ ಕೊಂಡ್ಕೊಂಬಂದರೆ ನಮಗೆ ಅದರಲ್ಲಿ ಲಾಸ್ ಆಗೇ ಆಗುತ್ತೆ. ಹಾಗಾಗಿ ನಾವು ಯಾರೇ ಮಾಡಿದರೂ ಕೂಡ ಒಂದು 4-5 ರಾಸು ಫಸ್ಟಿಗೆ ತೊಗೊಂಡು ಅದರಲ್ಲಿ ನಾವು ಒಂದು 1 ವರ್ಷ 6 ತಿಂಗಳು ಅನುಭವ ಆಗಿ ಆಮೇಲೆ ನಮಗೆ ಇದರಲ್ಲಿ ಹೆಂಗಾಗುತ್ತೆ ಅಂತ ನೋಡ್ಕೊಂಡು ಅವು ಮಾಡಿದರೆ ಅನುಕೂಲ ಆಗುತ್ತೆ. ಒಂದೇ ಸರಿ ಲಾರ್ಜ್ ಸ್ಕೇಲಲ್ಲಿ ಮಾಡೋದು ತಪ್ಪು. ಇದು ನಮ್ಮಲ್ಲಿ ಹಸುಗಳ ಕೆಲಸ ಅಂದರೆ ಭಾಳ ಕಷ್ಟ ಅಂತಾರೆ ನಮ್ಮ ಜನ. ಅದು ನಮಗೆ ಕಷ್ಟ ಅಂತ ಏನು ಅನ್ನಿಸ್ತಾ ಇಲ್ಲ. ಯಾಕಪ್ಪ ಅಂತಂದರೆ ಬೆಳಗ್ಗೆ ನಾವು 4 ಗಂಟೆಗೆ ಎದ್ದು ಹಾಲು ಕರಿತೀವಿ, 1 ಅವರ್ ಹಾಲು ಕರಿ, ಯಾಕೆಂದರೆ ಮಿಷಿನ್ ಇದೆ ನಮ್ಮದು, ಮಿಲ್ಕಿಂಗ್ ಪ್ಯಾರ್ಲರ್ ಇದೆ. 1 ಅವರಲ್ಲಿ ನಾವು 120 ಲೀಟ್ರ್ 130 ಲೀಟ್ರ್ ಹಾಲನ್ನು ಕರಿತೀವಿ ಒಂದೇ 1 ಗಂಟೆ. ಅಂದರೆ 5 ಗಂಟೆ ಹಾಲು ಕರೆದಾಗುತ್ತೆ, 6-6.5 ಅಷ್ಟೊತ್ತಿಗೆಲ್ಲ ಅವಕ್ಕೆ ಸಗಣಿ ಎಲ್ಲ ತೆಗೆದು ಮೇವು ಹಾಕೋದು ಎಲ್ಲ ಆಗೋಗುತ್ತೆ. 7-8.5 ಒಳಗೆ ಅದ್ರ ಕೆಲಸ ಪೂರ್ತಿ ಮುಗಿದೋಗಿರುತ್ತೆ. ಆಮೇಲೆ ನಮಗೇನು ಕೆಲಸ ಇರಲ್ಲ. ಆಮೇಲೆ ಏನು ಮಧ್ಯಾಹ್ನ ಒಂದು 12 ಗಂಟೆ ಅಷ್ಟೊತ್ತಿನಲ್ಲಿ ಒಂದ್ಸರಿ ಏನು ಎಲ್ಲರೂ ನಮ್ಮ 3-4 ಜನ ಬೇಕಾಗಿಲ್ಲ. ಆಮೇಲೆ ಇನ್ನು ಸಂಜೆ ಮತ್ತೆ 3 ಗಂಟೆಗೆ ನಾವು ಮೇವು ಹಾಕಿ ಶುರು ಮಾಡ್ತೀವಿ. ಗುಂತಿಗೆಲ್ಲ ಮೇವು ಹಾಕಿ ಕ್ಯಾಟ್ಲ್ ಫೀಡೆಲ್ಲ ಹಾಕಿ ನೀರಿಗಿರಲ್ಲ ಅವೇ ಕುಡಿತವೆ. ಆಮೇಲೆ ಹಾಲು ಕರೆಯೋಕ್ಕೆ 4 ಗಂಟೆ ಸ್ಟಾರ್ಟ್ ಮಾಡ್ತೀವಿ. 5 ಗಂಟೆ ಹಾಲು ಕರೆದಾಗುತ್ತೆ. 5 ಗಂಟೆ ಹಾಲು ಕರೆದಾದ್ರೆ ನಮಗೆ ಇನ್ನೇನು ಕೆಲಸ ಇರಲ್ಲ. ರಾತ್ರಿ 8:30-9 ಗಂಟೆಗೆ ಒಂದ್ಸರಿ ಒಂದು 2-2 ಕೆಜಿ ಒಣಲು ಹಾಕ್ತೀವಿ. ಇದು ಒಂಥರ ಸಿಂಪಲ್ಲ ಕೆಲಸ. ಒಂದು ಹೆಣ್ಣಾಳು ಒಂದು ಗಂಡಾಳಿದ್ರೆ ಒಂದು 25-30 ರಾಸು ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಅಂಥ ಹೆವಿ ಕೆಲಸ ಏನಲ್ಲ. ಆಮೇಲೆ ನಮಗೆ ಹೈನುಗಾರಿಕೆ ಲಾಭ ಅಲ್ಲ ಅಂತ ಕೆಲವರು ಅಂತಾರೆ. ಈಗ ಲಾಭ ಅಲ್ಲ ಅಂತಂದರೆ ಏನಾಯ್ತು, ನಾವು ಜಮೀನು ತೋಟನೂ ಮಾಡಿರೋದ್ರಿಂದ, ಜಮೀನು ತೋಟ ಈಗೆಲ್ಲ ಮಾಡೋದ್ರಿಂದ ನಮಗೆ ದನ ಗೊಬ್ಬರ ಬೇಕಾಗೇ ಬೇಕಾಗುತ್ತೆ. ಅಟ್ಲೀಸ್ಟ್ ಗೊಬ್ಬರಕ್ಕೋಸ್ಕರ ನಾವು ಹೈನುಗಾರಿಕೆ ಮಾಡಲೇಬೇಕು. ಆಮೇಲೆ ನಮಗೆ ಕರುಗಳು ಹುಟ್ಟುತ್ತವೆ. ಈಗ ನೋಡಿ, ನನ್ನ ಹತ್ರ ಫಸ್ಟ್ ಸ್ಟಾರ್ಟಿಂಗಲ್ಲಿ 1 ಇದ್ದು 10 ಇದ್ದು 50-56 ಆಗಿದ್ದಾವೆ. 56ರಲ್ಲಿ ಈಗ ಹಸುಗಳು ಒಂದು 26 ಇದ್ದಾವೆ. 26 ಹಸು ಇದ್ದಾವೆ. ಇನ್ನು 26, 27, 28 ಸಣ್ಣ ದೊಡ್ಡವೆಲ್ಲ ಇದು ಸೇರಿದ್ದಾವೆ. ಅವರಲ್ಲಿ ನಾವು ಒಂದು 10 ರಾಸು ಮಾರ್ಕೊಂಡು ಬಂದಿದ್ರು ವರ್ಷ ನಮಗೆ ವರ್ಷ ಒಂದು 5-6 ಲಕ್ಷ ರೂಪಾಯಿ ದುಡ್ಡು ಬರ್ತಿತ್ತು. ಅದರಲ್ಲೇ ಅದನ್ನೇನಾಗಿದೆ, ನಾನು ಮಾರಾಟ ಮಾಡಬಾರ್ದು, ಇದು ಎಷ್ಟಾಗ್ತಾ ನೋಡೋಣ, ನಮ್ಮ ಕೈಲಿ ಸಾಧ್ಯವಾದಷ್ಟು 100 ರಾಸು ಆದರೂ ಪರವಾಗಿಲ್ಲ, ಸಾಕಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಯಾಕೆಂದರೆ ನನಗೆ ಒಂದು ಎಲ್ಲ ಜಮೀನಿಗೂ ನಮಗೆ ಆಗುವಷ್ಟು ದನ ಗೊಬ್ಬರಗಳು ಆಗಬೇಕು. ನಾವು ಸುಮ್ಮನೆ ಯಾವುದೋ ಕೆಮಿಕಲ್ ಗೊಬ್ಬರ ಹಾಕೋದು, ಅದರಲ್ಲಿ ಭೂಮಿಯೆಲ್ಲ ಹಾಳು ಮಾಡೋದು ಇದೆಲ್ಲ ಬೇಡ ಅಂತೇಳಿ ನನಗೆಲ್ಲ ನಮ್ಮ ತೋಟಕ್ಕೆ ಯಾವುದೂ ನಾನು ಕೆಮಿಕಲ್ ಹಾಕ್ತಾಯಿಲ್ಲ. ಇದು 8-9 ಎಕರೆ ತೋಟಕ್ಕೆ ನಾನು ಎಲ್ಲ ಈ ದನ ಗೊಬ್ಬರನೇ ಹಾಕ್ತಾ ಇದ್ದೀನಿ. ಅದರಲ್ಲಿ ನಮಗೆ ಒಳ್ಳೆ ಇಳುವರಿನೂ ಬರ್ತಾಯಿದೆ. ಅಕ್ಕಪಕ್ಕ ತೋಟಕ್ಕಿಂತ ನಮ್ಗೆ ಚೆನ್ನಾಗೇ ಇದೆ.
7: ಓಕೆ ಲೋಕೇಶ್ ಅವರೇ, ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ನೋಡಿ, ಹಸು ಸಾಕಾಣಿಕೆ ಅಥವಾ ಹೈನುಗಾರಿಕೆನ ಮಾಡಿಕೊಂಡು ಅವರ ತೋಟಕ್ಕೂ ಕೂಡ ಯಾವುದೇ ರೀತಿ ಕೆಮಿಕಲ್ ಗೊಬ್ಬರಗಳನ್ನು ಹಾಕದೆ ಸಾವಯವ ಗೊಬ್ಬರ, ಅದು ಸಗಣಿ ಗೊಬ್ಬರವನ್ನು ಹಾಕ್ಕೊಂಡು ಉತ್ತಮವಾದಂತಹ ರೀತಿಯಲ್ಲಿ ಇಳುವರಿಯನ್ನು ಕೂಡ ಪಡಿತಾ ಇದ್ದೀನಿ ಅಂತ ಹೇಳಿ ಅವರು ಹೇಳ್ತಾ ಇದ್ರು. ನೋಡಿ, ಈ ರೀತಿಯಲ್ಲಿ ಹೈನುಗಾರಿಕೆ ಮಾಡಿದ್ವಿ ಅಂತಂದರೆ ಹೈನುಗಾರಿಕೆಯಲ್ಲಿ ಲಾಭ ಸಿಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ ಆಗುತ್ತೆ. ಬಟ್ ಆ ಒಂದು ಖುಷಿ ಇರುತ್ತಲ್ಲ ಪ್ರಾಣಿಗಳ ಜೊತೆಗೆ ಇರುವಂತಹ ಒಂದು ಬಾಂಧವ್ಯ, ಸೊ ಅವುಗಳ ಜೊತೆಯಲ್ಲಿ ಕಳೆಯುವಂತಹ ಸಮಯ ನಮಗೆ ತುಂಬಾ ಖುಷಿ ಕೊಡುತ್ತೆ. ಜೊತೆಗೆ

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಹೈನುಗಾರಿಕೆಯ ಬಗ್ಗೆ ನಮಗೆ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರು ಲೋಕೇಶ್ ಅವರು, ಚಿಕ್ಕಮಗಳೂರು ಜಿಲ್ಲೆಯಿಂದ. ಸೊ ಇವರು ತಿಳಿಸಿದ ಹಾಗೆ ಇದೊಂದು ರೀತಿಯ ಆಫೀಸ್ ಕೆಲಸ ಇದ್ದ ಹಾಗೆ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು, ಮತ್ತು ಶಿಸ್ತಿನ ಕೆಲಸ ಅಂತ ಇವರು ಹೇಳ್ತಾ ಇದ್ರು. ಖಂಡಿತವಾಗಲೂ ಇದು ನಿಜ, ಯಾಕಂದರೆ ಹೈನುಗಾರಿಕೆಯನ್ನು ಮಾಡ್ತಾ ಇರೋರು ಎಷ್ಟೋ ಜನ. ಸೊ ಈಗ ಬೆಳಗಿನ ಟೈಮಲ್ಲಿ ಅವುಗಳಿಗೆ ಹುಲ್ಲು ಹಾಕೋದು ಮತ್ತು ಹಾಲು ಕರೆಯೋದು ಈ ಥರದ್ದೇನು ಕೆಲಸಗಳಿರ್ತವೆ, ಇವುಗಳನ್ನೆಲ್ಲ ಮಾಡ್ಕೊಳ್ತಾ ಅವುಗಳ ಜೊತೆಗೆ ಒಂದು ಒಳ್ಳೆಯ ಬಾಂಧವ್ಯನ ಇಟ್ಕೊಂಡಿರ್ತಾರೆ. ಸೊ ಖುಷಿ ಕೊಡುವಂತಹ ಕೆಲಸ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ. ಅದರ ಜೊತೆಗೆ ಈ ಒಂದು ಹೈನುಗಾರಿಕೆಯಲ್ಲಿ ಲೋಕೇಶ್ ಅವರು ಕೂಡ ಹೇಳಿದಾಗೆ ಒಂದು ಹಸುವನ್ನು ಮನೆಯಲ್ಲಿರಲಿ ಅಂತೇಳಿ ತೊಗೊಂಡು ಬಂದು ಸಾಕೋದಕ್ಕೆ ಶುರು ಮಾಡ್ತಾರೆ. ಅವರ ಆಸಕ್ತಿ ಅದರ ಮೇಲೆ ಹೆಚ್ಚಾಗಿ ಮತ್ತು ವೈಜ್ಞಾನಿಕ ಪದ್ಧತಿಯಲ್ಲಿ ಅವುಗಳನ್ನು ಹೇಗೆ ಸಾಕಾಣಿಕೆ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಆ ಆಸಕ್ತಿಯಿಂದಲೇ ಇವತ್ತು ಅವರು 56 ಹಸುಗಳನ್ನು ಸಾಕ್ತಾ ಇದ್ದಾರೆ. ಜೊತೆಗೆ ಅವುಗಳಿಂದ ಕೂಡ ಉತ್ತಮವಾದಂತಹ ಒಂದು ಸಾವಯವ ಗೊಬ್ಬರ ಅವರಿಗೆ ಸಿಗ್ತಾ ಇದೆ, ಜೊತೆಗೆ ಅವರ ಭೂಮಿಯಲ್ಲೂ ಕೂಡ ಇಳುವರಿ ಬರ್ತಾ ಇರೋದನ್ನು ಗಮನಿಸ್ಬೋದು. ಸೊ ಈ ರೀತಿಯಲ್ಲಿ ಹೈನುಗಾರಿಕೆ ಕೂಡ ಹಲವಾರು ವಿಚಾರಗಳಲ್ಲಿ ನಮಗೆ ಉತ್ತಮ ಅನಿಸುತ್ತೆ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ತಿಳಿಸೋದಕ್ಕೆ ಲೋಕೇಶ್ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಲೋಕೇಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನೀವಾಗಲೇ ಹೇಳ್ತಾ ಇದ್ರಿ ಈ ಒಂದು ಹೈನುಗಾರಿಕೆಯಲ್ಲಿ 56 ಹಸುಗಳನ್ನ ಸಾಕಾಣಿಕೆ ಮಾಡ್ತಿದ್ವಿ ಅಂತೇಳಿ. ಸೊ ಯಾವ್ಯಾವ ತಳಿಯ ಹಸುಗಳಿದೆ, ಮತ್ತು ನಿಮ್ಮ ಈ ಒಂದು ಜರ್ನಿ ಹೇಗೆ ಆರಂಭ ಆಯಿತು, ಆರಂಭದ ದಿನಗಳಲ್ಲಿ ಯಾವ್ಯಾವ ಹಸುಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ರಿ, ಯಾವ ರೀತಿಯ ಬ್ರೀಡ್ನ ನೀವು ಸಾಕಾಣಿಕೆ ಮಾಡ್ತಾ ಇದ್ರಿ, ಇದ್ರ ಬಗ್ಗೆ ಹೇಳ್ಬೋದಾ?
1: ನನ್ನಲ್ಲಿ ಈಗ HF ಒಂದಷ್ಟಿದ್ದಾವೆ, ಜರ್ಸಿ ಕೂಡ ಇದ್ದಾವೆ. HF ಏನಾಗ್ತದೆ, ನಾವು ಮೊದಲನೇ ಸರಿ ಕರು ಹಾಕುವಾಗ ನಾವು ಜರ್ಸಿ ಇವನ್ನೇ ಮಾಡಿಸ್ತೀವಿ. ಯಾಕಪ್ಪ ಅಂದರೆ ಅವು ಸ್ವಲ್ಪ ಚಿಕ್ಕ ಸೈಜಲ್ಲಿ ಗಾತ್ರದಲ್ಲಿ ಕಡಿಮೆ ಇರ್ತವೆ, ಅವು ಹುಟ್ಟುವಾಗ ಅಂಥ ತೊಂದರೆಗಳಾಗಲ್ಲ. ಅದೇ ಸಣ್ಣಕ್ಕಿರೋ ಹಸುಗೆ ನಾವು ಹೋಗಿ ಹೋಗಿ HF ಏನಾರು ಇನ್ಸಿಮೇಷನ್ ಮಾಡಿಸಿದರೆ ಅವು ಕರುಗಳು ದೊಡ್ಡವಾಗಿ ಬಂದು ಕರು ಹುಟ್ಟುವಾಗ ಸ್ವಲ್ಪ ತೊಂದರೆ ಆಗುತ್ತೆ. ನನ್ನ ಹತ್ರ ಈಗ ಒಂದು ಅರ್ಧಕ್ಕರ್ಧ ಜರ್ಸಿ ಇದ್ದಾವೆ, ಅರ್ಧ HF ಇದ್ದಾವೆ. ಜರ್ಸಿ ಹಸುದು ಫ್ಯಾಟ್ ಜಾಸ್ತಿ ಬಂದೇ ಬರುತ್ತೆ, HF ಏನಾಗುತ್ತೆ ಹಾಲು ಸ್ವಲ್ಪ ಜಾಸ್ತಿ ಕೊಡೋದ್ರಿಂದ ಸ್ವಲ್ಪ ಫ್ಯಾಟ್ ಕಡಿಮೆ ಆಗೇ ಆಗುತ್ತೆ. ಆಮೇಲೆ ಬರ್ತಾ ಬರ್ತಾ ಪ್ಯೂರ್ HF ಆದರೆ ಕಾಯಿಲೆಗಳು ಜಾಸ್ತಿನೇ ಅವು. ಹಾಗಾಗಿ ನಾವು ಸ್ವಲ್ಪ HF ನಾಟಿ ತಳಿನಲ್ಲಿ ಮಾಡ್ಕೊಂಡ್ರೆ ಅಂಥ ಕಾಯಿಲೆಗಳು ಬರಲ್ಲ. ಈಗ ನಾವು ಹೊರಗಡೆಯಿಂದ ಕೊಂಡ್ಕೊಂಬಂದ್ರೆ ಏನಾಗ್ತದೆ, 100% ಜರ್ಸಿ HF ತಂದರೆ ಸ್ವಲ್ಪ ಕಾಯಿಲೆಗಳು ಜಾಸ್ತಿ ಅವು, ತಡ್ಕೊಳ್ಳೋದು ಇಲ್ಲ. ಈ ನಮ್ಮ ಅಂಥ ಕಾಯಿಲೆಗಳು ಯಾವುದು ಕಾಣಲ್ಲ. ಕೆಲವು ಟೈಮಲ್ಲಿ ಕೆಚ್ಚಲ್ ಬಾವನ್ ಬರೋದೊಂದು ಬಿಟ್ಟರೆ ಇನ್ನು ಬೇರೆ ಕಾಯಿಲೆಗಳು ಅಂತ ಬರೋದು ನಮಗೆ ಯಾವುದು ಆ ಥರ ತೊಂದರೆ ಕೊಟ್ಟಿಲ್ಲ.
0: ಓಕೆ ಸರ್, ಹಾಗೆ ಈಗ ಹೈನುಗಾರಿಕೆ ಲಾಭದಾಯಕವಾಗಬೇಕು ಅಂದರೆ ಏನು ಮಾಡಬೇಕು ಸರ್?
1: ಹೈನುಗಾರಿಕೆ ಲಾಭದಾಯಕ ಆಗಬೇಕು ಅಂತಂದರೆ ಈ ಹಸುಗಳನ್ನ ಸಾಕಾಣಿಕೆ ಮಾಡುವಾಗ ನಾವು ಅದರೊಳಗೆ ಒಂದು 50% ಆರ ಓಡಾಡ್ಕೊಂಡಿರಲೇಬೇಕು. ಕೆಲಸದಲ್ಲಿ ಇಟ್ಕೊಂಡಿದ್ದೀವಿ ಅಂತ ನಮ್ಮ ಮನೇಲಿ ಇದ್ದುಬಿಟ್ರೆ ಆ ಕೆಲಸದವ್ರು ನೋಡ್ಕೊಳ್ಳೋದು ಅದಕ್ಕಿಂತ ನಾವು ಒಂದು ಸ್ವಲ್ಪ ಮುತುವರ್ಜಿ ವಹಿಸಿದ್ರೆ ಭಾಳ ಒಳ್ಳೆಯದು. ಬರೀ ಕೆಲಸದವ್ರ ಮೇಲೆ ಬಿಟ್ಟು ನಾವೆಲ್ಲ ಒಂದು ಕಡೆ ಇದ್ದುಬಿಟ್ರೆ ಪಾಪ ಅವ್ರಿಗೆ ಗೊತ್ತಾಗಲ್ಲ, ಏನೋ ಒಂದು ಆಗುತ್ತೆ, ಅವ್ರು ಏನೋ ಒಂದು ಮಾಡ್ತಾರೆ ಬರ್ತಾರೆ. ಬಟ್ ಮನೆಯವರು ಒಂದು ಸ್ವಲ್ಪ ನಮಗೆ ಅನುಭವ ಇದ್ದರು ಒಂಚೂರು ನೋಡ್ತಾ ಇದ್ದರೆ ಯಾವ ಹಸು ಸುಮ್ಮನೆ ನಿಂತ್ಕೊಂಡಿದೆ, ಯಾವ ಹಸು ಮೇಯ್ತಾ ಇಲ್ಲ, ಅಟ್ಲೀಸ್ಟ್ ರಾತ್ರಿ ಬೆಳಗ್ಗೆ ಯಾವ ಎರಡೊತ್ತು ನಾವು ನೋಡ್ತಿದ್ರೆ ನಮಗೆ ಗೊತ್ತಾಗುತ್ತೆ ಯಾವ ಹಸು ಜ್ವರ ಬಂದಿದೆ ಏನಾಗಿದೆ ಅಂತೆಲ್ಲ. ಅದ್ರ ಜೊತೆಗೆ ನಮಗೆ ಮೇವು ಇದೆಯಲ್ಲ, ಮೇವಿನಲ್ಲಿ ನಾವು ಹಸಿ ಮೇವು ಒಂದು 20 kg ಕೊಡ್ತೀವಿ. ನಾವು ಒಂದು 4 kg ಒಣಲು ಕೊಡ್ತೀವಿ, ಒಂದು 10-12 kg ಸೈಲೇಜ್ ಆಗ್ತೀವಿ ಒಂದು ಹಸುಗೆ. ಇದು ನಾವೇನಾಗಿದೆ ಒಣ ಮೇವು ಹಾಕಲೇಬೇಕು, ಯಾಕಪ್ಪ ಅಂದರೆ ಹಸಿ ಮೇವು ಸೈಲೇಜ್ ಕೊಟ್ಟರೆ ಸಾಕಾಗಲ್ಲ. ಹಸುಗೆ ಒಂದು 3 divisions ಇರ್ತದೆ ಹೊಟ್ಟೆ ಒಳಗಡೆ, ಅದು ಒಂದು ಹೊಟ್ಟೆನಲ್ಲಿ ಅದಕ್ಕೆ ಒಣಮೇವು ಬೇಕೇ ಬೇಕು, ಅದು ಸ್ಥಗಿತ ಆಗ್ಬಿಡುತ್ತೆ. ಒಣಮೇವು ಕೊಟ್ಟಿಲ್ಲ ಅದು ಒಣಮೇವು ಮಾತ್ರ ತಗೊಳತ್ತಂತೆ, ಅದನ್ನು ಡಾಕ್ಟ್ರುಗಳು ಹೇಳಿದಾಗ ನಮಗೆ ಗೊತ್ತಾಗಿದೆ. ಹಾಗಾಗಿ ಅದಕ್ಕೆ ಒಣಮೇವು ನಾವು ಕೊಡಲಿಲ್ಲ ಅಂದರೆ ಅದು ಸ್ಥಗಿತ ಆಗಿ ನಾಳೆ ದಿವಸ ಅದು ಕುಂಠಿತ ಆಗಿ ಅದು ಮೇವು ತಗೊಳ್ಳೋದೇ ಇಲ್ಲ. ಹಾಗಾಗಿ ನಾವು ಪ್ರತಿದಿನವೂ ಕೂಡ ನಾವು ಒಣಮೇವು ಹಾಕಲೇಬೇಕು. ಯಾವುದೇ ಕಾರಣಕ್ಕೂ ಬರೀ ಹಸಿ ಮೇವು ನಾವು ಹೊಟ್ಟೆ ತುಂಬ ಹಸಿ ಮೇವು ಹಾಕ್ತೀವಿ ಅಂದರೆ ಅದು ಪ್ರಯೋಜನ ಆಗಲ್ಲ. ಒಣಮೇವು ಸ್ವಲ್ಪ ಆರೋಗ್ಯ ಆಗಿರಬೇಕು ಅಂದರೆ ಒಣಮೇವು ಸ್ವಲ್ಪ ಹಾಕಲೇಬೇಕು. ನಾವು ಪ್ರತಿದಿನ ಹಾಕೇ ಹಾಕ್ತೀವಿ, ಯಾವತ್ತೂ ಒಣಮೇವು ಹಾಕ್ತಲೇ ಇರೋದೇ ಇಲ್ಲ. ಫೀಡು ಕೂಡ ಅಷ್ಟೇ, ಸಮತೋಲನವಾಗಿರಬೇಕು. ಜಾಸ್ತಿ ಹಾಲು ಕೊಡೋಕೆ ಜಾಸ್ತಿ, ಕಡಿಮೆ ಹಾಲು ಕೊಡೋಕೆ ಕಡಿಮೆ, ಅದೇ ಥರ ನಾವು ಹಾಕೋದು. ನಮ್ಮ ನೋಡಿ ಹೆಚ್ಚು ಕಡಿಮೆ ನಮಗೆ 1 ವರ್ಷ ಒಳಗೇ ಹೀಟಿ ಬರ್ತವೆ ಮೊಳಕುಗಳು. ಹೀಟಿ ಬಂದು 1 ವರ್ಷ 9 ತಿಂಗಳು 10 ತಿಂಗಳು ಬೇಡ, 2 ವರ್ಷದೊಳಗಂತೂ ಕರು ಹಾಕಿರ್ತವೆ. ನಾವು ಸಾಕಾಣಿಕೆ ಮೇಲೆ ಹೋಗುತ್ತಷ್ಟೇ, ನಾವೇನಪ್ಪ ಬರೀ ಒಣಲ್ಲಿ ಹಾಕೋದು ಇಲ್ಲ ಬರೀ ಹಸಿ ಹುಲ್ಲು ಹಾಕೋದು ಮಾಡ್ಬೋದು, ಎಲ್ಲ ಮಿಕ್ಸ್ ಇರಬೇಕು. ಕೆಲವು ಟೈಮಲ್ಲಿ ಸಿಗಲ್ಲ, ಅಂಥ ಟೈಮಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನಾವು ಮಾಡ್ಕೊಂಡು ಹೋಗ್ಬೇಕು. ಫೀಡ್ ಸ್ವಲ್ಪ ಜಾಸ್ತಿ ಕೊಟ್ಕೊಂಡು ಹಿಂಗೆ ಮಾಡ್ಕೊಂಡು ಹೋದರೆ ಖಂಡಿತ ಹಾಲು ಕೊಡ್ತವೆ, ನಾವು ಚೆನ್ನಾಗಿದ್ದೇ ಇರ್ತೀವಿ. ಕ್ಲೀನ್ನೆಸ್ಸು ಭಾಳ ಮುಖ್ಯ. ಇಲ್ಲಿ ಮಲೆ ತೊಳೆಯೋದಾಗಲಿ, ಕೆಚ್ಚಲು ತೊಳೆಯೋದಾಗಲಿ, ದನ ಮೈ ತೊಳೆಯೋದು, ಕೊಟ್ಟಿಗೆ ತೊಳೆಯೋದು, ಭಾಳ ಅಚ್ಚುಕಟ್ಟಾಗಿದ್ದರೆ ಇಲ್ಲಿ ಅಚ್ಚುಕಟ್ಟು. ಇಲ್ಲಿ ಏನೇ ಆದ್ರೂ ಅಚ್ಚುಕಟ್ಟಿಗೆ ಮಾತ್ರ ಬೆಲೆ. ಇಲ್ಲಿ ಏನಾದ್ರೂ ನಾವು ಅಚ್ಚುಕಟ್ಟು ತಪ್ಪಿದರೆ ದನಗಳಿಗೆ ಕಾಯಿಲೆ ಬರ್ತವೆ, ಸಗಣಿ ಬಿಟ್ಕೊಂಡಿದ್ರು ಕಾಯಿಲೆ ಬರ್ತವೆ, ಕೆಚ್ಚಲು ಭಾವ ಆಗುತ್ತೆ, ಆಮೇಲೆ ಹಾಲಿನಲ್ಲಿ ಕ್ವಾಲಿಟಿ ಕೆಟ್ಟ ಹೋಗುತ್ತೆ, ನಮಗೆ ಹಾಲು ಕೂಡ ರಿಜೆಕ್ಟ್ ವಾಪಸ್ ಬರುತ್ತೆ, ಹಿಂಗೆಲ್ಲ ಆಗ್ತವೆ. ಅದರಿಂದ ನಾವು ಎಷ್ಟು ಕ್ಲೀನಾಗಿರ್ತೈತೆ ಅಷ್ಟು ಭಾಳ ಒಳ್ಳೆಯದು. ಆಮೇಲೆ ಈ ಕೆಲಸ ಮಾಡೋದ್ರಿಂದ ನಮಗೆ ಟೈಮು ನೋಡಿ, ಜಮೀನಿಗಾದರೆ ನಾಳೆ ಹೋಗೋಣ ಇವತ್ತು ಹೋಗೋಣ ನಾಳೆಗೆ ಹೋಗೋಣ ಆಮೇಲೆ ಹೋಗೋಣ ಅಂತ. ಇವು ಹಂಗಲ್ಲ, ಇವು 4 ಗಂಟೆಗೆ ಎದ್ದು ಹಾಲು ಕರಿಬೇಕು, 4 ಗಂಟೆಗೆ ಹಾಲು ಕರಿಲೇಬೇಕು. ಸಾಯಂಕಾಲ 3 ಗಂಟೆ ಎಲ್ಲೇ ಹೋಗಿದ್ರು 3 ಗಂಟೆ ಮನೆಗೆ ಬರಲೇಬೇಕು, ಹಾಲು ಕರಿಲೇಬೇಕು. ಅದೇ ಜಮೀನಿಗಾದ್ರೆ ಇವತ್ತು ಹೋಗಿಲ್ದು ಆಯ್ತು, ಮನೇಲಿ ಮಲಿಕೊಂಡ್ರು ಆಯ್ತು, ಇಲ್ಲ ಎಲ್ಲರ ಪೇಟೆಗಳಿಗೆ ಹೋದ್ರೆ ತಿರ್ಕೊಂಡೋದ್ರು ಬೇಕಾದ್ರೆ ಒಂದೇ ಸಲ ಇದ್ದು ಬಂದ್ಬಿಡ್ತೀವಿ. ಅದೇ ಹೈನುಗಾರಿಕೆ ಇದೆ ಅಂದರೆ ಆ ಟೈಮಿಗೆ ಸರಿ ನಾವು ಅಟೆಂಡ್ ಆಗೇ ಆಗ್ತೀವಿ. ಇದು ಒಂಥರ ಶಿಸ್ತಿನ ಕೆಲಸ, ಇದು ಒಂಥರ ಆಫೀಸ್ ಕೆಲಸ ಇದ್ದಂಗೆ. ಇದು ಮಾಡ್ಕೊಂಡು ಹೋಗ್ಬಿಟ್ಟು ಭಾಳ ಖುಷಿಯಾಗಿ ಮಾಡ್ಕೊಂಡು ಹೋಗೋದು ನಾವು.
0: ಓಕೆ ಸರ್, ಒಂದು ಒಳ್ಳೆ ಮಾತನ್ನ ಹೇಳಿದ್ರಿ. ಸೊ ಹಾಗೆ ಈ ಒಂದು ಹೈನುಗಾರಿಕೆ ಮಾಡ್ಕೊಳ್ತಾ ಹೋದರೆ ಖುಷಿಯಿಂದ ಅದನ್ನು ನಿಭಾಯಿಸ್ಬೋದು. ಜೊತೆಗೆ ಹೈನುಗಾರಿಕೆಯಲ್ಲಿ ಹಸುಗಳನ್ನು ನಾವು ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಅವುಗಳ ಸ್ವಚ್ಛತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ರು. ಸೊ ಹಾಗಾಗಿ ಯಾವುದೇ ರೀತಿಯ ನೀವು ಹಸುಗಳನ್ನು ಆಗಿರ್ಬೋದು, ಬೇರೆ ಯಾವುದೇ ರೀತಿಯ ಸಾಕಾಣಿಕೆಯನ್ನು ಮಾಡಿದರೂ ಕೂಡ ಅದರಲ್ಲಿ ಸ್ವಚ್ಛತೆ ಆಗಿರ್ಬೋದು, ಅವುಗಳಿಗೆ ಬೇಕಾದಂತಹ ಫುಡ್ ಆಗಿರ್ಬೋದು, ಅವುಗಳನ್ನು ನಿಯಮಿತವಾಗಿ ನೋಡ್ಕೊಳ್ತಾ ಅವಳಿಗೆ ಕೊಟ್ಟರೆ ಖಂಡಿತವಾಗ್ಲೂ ನೀವು ಉತ್ತಮವಾದಂತಹ ಲಾಭವನ್ನು ಪಡೆಯೋದರಲ್ಲಿ ಸಂದೇಹನೇ ಇಲ್ಲ. ಸೊ ಒಳ್ಳೆ ರೀತಿಯಲ್ಲಿ ಹೈನುಗಾರಿಕೆಯನ್ನು ಮಾಡಿ ಉತ್ತಮ ಲಾಭವನ್ನು ಪಡ್ಕೊಂಡು ಜೊತೆಗೆ ಹೈನುಗಾರಿಕೆಯಲ್ಲಿ ಖುಷಿಯನ್ನು ಕೂಡ ಪಡ್ಕೊಳ್ಬೋದು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯ ಬಗ್ಗೆ ನಮಗೆ ಲೋಕೇಶ್ ಅವರು ಕೂಡ ತಿಳಿಸ್ತಾ ಇದ್ದಾರೆ, ಅವ್ರ ಜೊತೆಯಲ್ಲಿ ಮಾತ್ರ ನಾವು ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗಾನಿ ಬರೋಣ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯ ಲೋಕೇಶ್ ಅವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ರು. ಇವರು ಒಂದು ಹಸುವಿನ ಸಾಕಾಣಿಕೆಯಿಂದ ಇವತ್ತು 56 ಹಸುಗಳನ್ನು ಸಾಕಾಣಿಕೆ ಮಾಡ್ತಾ ಇರೋ ಜೊತೆಗೆ ಅವುಗಳಿಂದ ಅವರ ತೋಟಕ್ಕೆ ಸಾವಯವ ಗೊಬ್ಬರವನ್ನು ಹಾಕ್ತಾ ಇದ್ದಾರೆ. ಇದು ಕೂಡ ಉತ್ತಮವಾದಂತಹ ವಿಚಾರ ಅಂತಲೇ ಹೇಳ್ಬೋದು. ಈ ರೀತಿ ನೀವು ಕೂಡ ನಿಮ್ಮ ಕೃಷಿನಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸ್ಕೊಳ್ತಾ, ಇಳುವರಿಯನ್ನು ಪಡ್ಕೊಳ್ತಾ, ಜೊತೆಗೆ ಒಂದು ಕೃಷಿಯಲ್ಲಿ ಸಾಧನೆಯನ್ನು ಮಾಡಿದ್ದೀರಿ ಅಂತಂದರೆ ಖಂಡಿತವಾಗಲೂ ನಿಮ್ಮ ಸಾಧನೆಗಳನ್ನು ಅಥವಾ ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೋದು. ನಮ್ಮ ಸಂಖ್ಯೆ 9686609962279. ಈ ಸಂಖ್ಯೆಗೆ ನೀವು ವಾಯ್ಸನ್ನು ಕಳಿಸೋ ಮೂಲಕ ಅಥವಾ ಮೆಸೇಜ್ ಮಾಡೋದ್ರ ಮೂಲಕ ನಿಮ್ಮ ಕೃಷಿಯ ಅನುಭವಗಳನ್ನು ನೀವು ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೋದು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯ ಕುರಿತಂತೆ ಇವತ್ತು ಕೂಡ ನಾವು ಮಾತಾಡ್ತಾ ಇದ್ವಿ. ಹಾಗೆ ಹೈನುಗಾರಿಕೆಯಲ್ಲಿ ಇರುವಂತಹ ವಿಶೇಷತೆಗಳ ಬಗ್ಗೆ ನಮಗೆ ಇವತ್ತು ಲೋಕೇಶ್ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾದರೆ ಲೋಕೇಶ್ ಅವ್ರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರು ಈ ಒಂದು ಹೈನುಗಾರಿಕೆಯಲ್ಲಿ ಇನ್ನೂ ಏನೆಲ್ಲ ವಿಶೇಷತೆಗಳಿದೆ ಅನ್ನೋದನ್ನು ಹೇಳ್ತಾರೆ ಕೇಳೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನೀವಾಗಲೇ ಹೇಳುವಾಗ ಹೈನುಗಾರಿಕೆ ಮಾಡ್ತಿದ್ವಿ ಅಂತಂದರೆ ಸೊ ಅವುಗಳಿಗೂ ಕೂಡ ಒಂದಷ್ಟು ಸಮಯವನ್ನು ಕೊಡಬೇಕಾಗತ್ತೆ, ಸ್ವಚ್ಛತೆ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ ಅಂತ ಹೇಳ್ತಾ ಇದ್ರಿ. ಸೊ ಹಾಗಾದರೆ ಈಗ ನೀವು ಸಾಕಾಣಿಕೆ ಮಾಡಿರುವಂತಹ ಹಸುಗಳಿಗೆ ಯಾವ ರೀತಿಯ ಫೀಡ್ನ ಕೊಡ್ತೀರಾ ಮತ್ತು ಏನೇನು ಫೀಡ್ ಅಲ್ಲಿ ಕೊಡ್ತೀರಾ ಅದ್ರ ಬಗ್ಗೆ ಹೇಳ್ಬೋದಾ ಸರ್?
3: ನಾವು ಹಸುಗಳಿಗೆ ಒಂದು 20 kg ಮುಸ್ಕಿನ ಜೋಳದ ಸೊಪ್ಪೆ ಬರುತ್ತೆ, ಹಾಲುಗಳಾಗಿರುತ್ತೆ, ಅದನ್ನು ಸಣ್ಣಗೆ ಚಾಪ್ ಕಟ್ಟಲು ಕಟ್ ಮಾಡಿ ಒಂದು 20 kg ಒಂದು ಟೈಮ್ ಬೆಳಗ್ಗೆ ಹಾಕ್ತೀವಿ. ಆಮೇಲೆ ಮತ್ತೆ ಮಧ್ಯಾಹ್ನ ಒಂದು 2 kg ರಾಗಿ ಹುಳು ಹಾಕ್ತೀವಿ. ಮತ್ತು ಸಂಜೆ ಏನು ಮಾಡ್ತೀವಿ, ಸೈಲೇಜ್ ಇದೆ ನಮ್ಮದು, ಅದೊಂದು 13-14 kg ಅಷ್ಟು ಸೈಲೇಜ್ ಕೊಡ್ತೀವಿ. ಇದನ್ನು ಮೇವು ಹಾಕುವಾಗ ಏನು ಮಾಡ್ತೀವಿ, ಕ್ಯಾಟ್ಲ್ ಫುಡ್ ಕೂಡ ಅದರೊಳಗೆ ನಾವು ಮಿಕ್ಸ್ ಮಾಡಿ ಟೋಟಲ್ ಮಿಲ್ಕ್ ರೇಷನ್ ಅಂತ TMR ಅಂತ ಮಾಡಿ ಹಾಕ್ತೀವಿ. ಹಂಗೆ ಮಾಡೋದ್ರಿಂದ ಹಸುಗಳು ಆರೋಗ್ಯ ಚೆನ್ನಾಗಿರುತ್ತೆ, ಮೇವನ್ನು ಸ್ವಲ್ಪ ಅದರೊಳಗೆಲ್ಲ ಸೇರೋದ್ರಿಂದ ಭಾಳ ಚೆನ್ನಾಗಿ ತಿಂತವೆ. ಆಮೇಲೆ ಇದ್ರ ಜೊತೆಗೆ ನಾವು ಸ್ವಲ್ಪ ಉಪ್ಪು ಹಾಕ್ತೀವಿ, ಒಂದು 20 g ಉಪ್ಪು ಒಂದು ಹಸುಗೆ. ಆಮೇಲೆ ಒಂದು 50-60 g ಸೋಡಾ ಪುಡಿ. ಆಮೇಲೆ ಒಂದು ಕ್ಯಾಲ್ಸಿಯಂ ಪೌಡ್ರ್ ಅಂತ, ಅದು ಮಿನರಲ್ ಮಿಕ್ಸ್ಚರ್ ಅಂತಾರೆ, ಅದಕ್ಕೆ ಒಂದು 100 g ಹಾಕ್ತೀವಿ ಒಂದು ಹಸುಗೆ. ಇಷ್ಟೆಲ್ಲ ನಾವು ಒಂದು ದಿವಸಕ್ಕೆ ಅವಕ್ಕೆ ಮೇವು ಹಾಕಿ ಕೊಡ್ತೀವಿ. ಈ ಹಸುಗಳಿಗೆ ಫೀಡ್ ಹಾಕಪಕ್ಕ ಬಂದರೆ ಹಸುಗಳೇನಾಗ್ತವೆ, ಮೇವು ಬರೀ ಮೇವಿನಲ್ಲಿ ಅವಕ್ಕೆ ಸಾಕಾಗಲ್ಲ, ಹಾಲು ಕೊಡೋ ಹಸುಗಳಿಗೆ ಸಾಕಾಗಲ್ಲ ಪ್ರೋಟೀನ್ ಎಲ್ಲ. ಹಾಗಾಗಿ ನಾವು ಕ್ಯಾಟ್ಲ್ ಫೀಡ್ ಎಲ್ಲ ಮಾಡಿ ಹಾಕ್ತದೀವಿ. ಅದ್ರ ಜೊತೆಗೆ ಕ್ಯಾಲ್ಸಿಯಂ ಮಿನರಲ್ ಮಿಕ್ಸ್ಚರ್ ಅಂತ ಬರುತ್ತೆ, ಅದನ್ನು ಹಾಲು ಕೊಡೋ ಹಸುಗಳಿಗೆ ಹಾಕಲೇಬೇಕಾಗತ್ತೆ. ಯಾಕಪ್ಪ ಅಂದರೆ ಅವು ಹಾಲು ಕೊಡುವಾಗ ಕ್ಯಾಲ್ಸಿಯಂ ಅಂಶ ಕಡಿಮೆ ಆಗ್ತಾ ಬರುತ್ತೆ ಹಸುಗಳಲ್ಲಿ. ಅವ ನಾವು ಪ್ರತಿದಿನ ನಾವು ಹಾಕೋದ್ರಿಂದ 100 g ಹಾಕೋದ್ರಿಂದ ಅದರಲ್ಲಿ ಮತ್ತೆ ಭೂಮಿ ಅವರ ಇದರಲ್ಲಿ ಮತ್ತೆ ಕ್ಯಾಲ್ಸಿಯಂ ಪ್ರಮಾಣ ಒಂದೇ ಸಮನಾಗಿ ಹಸು ಆರೋಗ್ಯವಾಗಿರುತ್ತೆ. ಜೊತೆ ಸೋಡಾ ಪುಡಿ ಅಂತ ಒಂದು 50-60 g ಹಾಕ್ತೀವಿ. ಅದೇನಾಗಪ್ಪ, ಹಸುಗಳಿಗೆ ಏನಾದ್ರು ಅಸಿಡಿಟಿ ಆದರೆ ಹೊಟ್ಟೆ ಒಳಗೆ ಹಾಲಲ್ಲಿ ಮತ್ತೆ ಅಸಿಡಿಟಿ ಬಂದ್ಬಿಡುತ್ತೆ, ಹಾಲಲ್ಲವೇ ಆಲ್ಕೋಹಾಲಿಕ್ ಅಂತ ಬಂದ್ಬಿಡುತ್ತೆ. ಹಂಗಾಗಿ ನಾವೇನು ಮಾಡ್ತೀವಿ, ಅದು ಸೋಡಾ ಪುಡಿ ಒಂದು 50-60 g ಹಾಕೋದ್ರಿಂದ ಅದು ಆರೋಗ್ಯನೂ ಚೆನ್ನಾಗಿರುತ್ತೆ, ಜೀರ್ಣನೂ ಚೆನ್ನಾಗಾಗುತ್ತೆ. ಉಪ್ಪು ಅದಕ್ಕೆ ನೆಸಿಟಿ ಇದೆ ಅಂತೇಳಿ ಒಂದು 20 g ಹಾಕಬೇಕು ಅಂತ ಡಾಕ್ಟರ್ ಹೇಳ್ತಾರೆ, ನಾವು ಅದನ್ನು ಹಾಕ್ತೀವಿ. ಈ ಜೋಳದ ಸೊಪ್ಪೆ ಏನಾಗುತ್ತೆ, ಈ ಥರ ಹಾಲುಗಳಾಗಿದ್ದರೆ ನಾವು ಹಸುಗೆ ಹಾಕೋದ್ರಿಂದ ಅದಕ್ಕೂ ಒಳ್ಳೆ ಚೆನ್ನಾಗಿ ಜೀರ್ಣ ಆಗುತ್ತೆ, ತುಂಬ ಬಲ್ತಿದ್ರೆ ಮತ್ತೆ ಜೀರ್ಣ ಆಗಲ್ಲ ಸರಿಯಾಗಿ. ಹಂಗಾಗಿ ಇಂಥ ಹಾಲುಗಳಾಗಿರೋದನ್ನೇ ನಾವು ತರಿಸಿಬಿಟ್ಟು ಕಟ್ ಮಾಡಿ ಹಾಕ್ಬೇಕು ಹಸುಗಳಿಗೆ. ಈ ಕ್ವಾಲಿಟಿ ಇದ್ಬಿಟ್ರೆ ಹಸುಗಳು ಭಾಳ ಚೆನ್ನಾಗೂ ತಿಂತವೆ, ಒಂದೇ ಒಂದು ಪೀಸ್ ವೇಸ್ಟು ಆಗಲ್ಲ, ಹಾಲು ಕೂಡ ಚೆನ್ನಾಗಿ ಕೊಡ್ತವೆ. ಫೀಡ್ ಸ್ವಲ್ಪ ಕಡಿಮೆನೂ ಮಾಡ್ಬೋದು, ನಾವು ಈ ಥರ ಮೇವುಗಳು ಹಾಕಿದಾಗ ಫೀಡು ಸ್ವಲ್ಪ ಕಡಿಮೆ ಮಾಡ್ಬೋದು.
2: ಓಕೆ ಸರ್, ನೀವೇ ಆಗಲೇ ಹೇಳಿದ್ರಿ ಈಗ ಮೇವು ಎಲ್ಲ ಟೈಮಲ್ಲೂ ಸಿಗಲ್ಲ, ಒಣ ಹುಲ್ಲಾಗಿರ್ಬೋದು ಹಸಿ ಹುಲ್ಲಾಗಿರ್ಬೋದು ಅಂಥೇಳಿ. ಸೊ ಆ ಟೈಮಲ್ಲಿ ನೀವು ಯಾವ ರೀತಿ ಮೇವನ್ನು ಕೊಡ್ತೀರಾ ಅವುಗಳಿಗೆ, ಅದ್ರ ಬಗ್ಗೆ ಹೇಳ್ಬೋದಾ?
3: ಹಸು ಸಾಕಾಣಿಕೆ ಮಾಡುವಾಗ ನಮಗೆ ಹಸಿ ಮೇವು ಎಲ್ಲ ಕಾಲದಲ್ಲೂ ಸಿಗಲ್ಲ, ಹಾಗಾಗಿ ನಾವೇನು ಮಾಡ್ತೀವಿ, ಇದು ಸೈಲೇಜ್ ಮಾಡ್ಕೊತೀವಿ. ಇದು ಸೈಲೇಜ್ ಅಂದರೆ ಇದು ನಾವು ಮುಸ್ಕಿನ ಜೋಳ ಸೊಪ್ಪೆನ ಈ ಥರ ಹಾಲುಗಳಾಗಿದ್ದಾಗ ಕಟ್ ಮಾಡಿ ಸಣ್ಣ ಕಟ್ ಮಾಡಿ ಗುಂಡಿ ಇದೆ ನಮ್ಮದು, ಆ ಗುಂಡಿಗಳಲ್ಲಿ ಪ್ಲಾಸ್ಟಿಕ್ ಕವರ್ ಹಾಕಿ ಸುತ್ತ ಗಾಳಿ ಆಡ್ದಂಗೆ ಅದರಲ್ಲಿ ಒಂದು ಕಡೆಯಿಂದ ಗಾಳಿ ಇಲ್ಲದಂಗೆ ತುಳಿದು ತುಂಬಿ ಫುಲ್ ತುಂಬಿದ ಮೇಲೆ ಕವರ್ ಮುಚ್ಚಿ ಮೇಲುಗಡೆ ಒಂದು ಇಟ್ಟಿಗೆಗಳನ್ನು ಹೇರ್ತೀವಿ ನಾವು, ಅಂದರೆ ಅದಕ್ಕೆ ವೆಯ್ಟ್ ಹಾಕ್ತೀವಿ. ಹಾಗಾಗಿ ಅದೇನಾಗುತ್ತೆ, 1 ತಿಂಗಳು ಬಿಟ್ಟರೆ ಒಳ್ಳೆ ಮೇವಾಗಿರುತ್ತೆ ಅದು. ಅದು ಈ ಥರ ಸೈಲೇಜ್ ಮಾಡ್ಕೊಳೋದ್ರಿಂದ ನಮಗೆ ಹಸಿ ಮೇವಿನಲ್ಲಿ ಏನಿರುತ್ತೆ ಅದೇ ಪ್ರೋಟೀನ್ ಇರುತ್ತೆ. ಕೆಲ ಟೈಮಲ್ಲಿ ನಮಗೆ ಹಸಿ ಮೇವು ಸಿಗಲ್ಲ, ಆ ಟೈಮಲ್ಲಿ ನಾವು 2 ಟೈಮು ಇದನ್ನೇ ಕೊಡ್ತೀವಿ ಬೆಳಗ್ಗೆ ಸಾಯಂಕಾಲ. ಈಗ ಹಸಿ ಮೇವು ಸಿಗ್ತಾ ಇದೆ, ನಾವು 1 ಟೈಮ್ ಹಸಿ ಮೇವು ಕೊಡ್ತೀವಿ, 1 ಟೈಮ್ ಇದನ್ನು ಕೊಡ್ತೀವಿ. ಹಂಗಾಗಿ ನಮಗೆ ಹಸುಗಳು ಚೆನ್ನಾಗೂ ಇರ್ತವೆ, ಯಾವುದೇ ರೀತಿ ಕಾಯಿಲೆಗಳು ಬರ್ದಂಗೆ ಅವು ತಡ್ಕೊಳ್ತವೆ. ಚೆನ್ನಾಗಿ ಒಳ್ಳೆ ಮೇವು ತಿಂದ್ರೆ ಕಾಯಿಲೆ ಬಂದು ತಡ್ಕೊಳ್ಳೋದವು. ನಾವು ಯಾವ ಮೇವು ಕಡಿಮೆ ಮಾಡೋ ಪ್ರೋಟೀನ್ ಸಿಗಲ್ಲೋ ಅವಾಗಲೇ ಕಾಯಿಲೆ ಬೀಳೋದವು. ಹಂಗಾಗಿ ನಾವು ಯಾವತ್ತೂ ಮೇವಿನ ಮಟ್ಟಿಗೆ ಭಾಳ ನಿಗಾ ವಹಿಸ್ಬೇಕು.
2: ಓಕೆ ಸರ್, ಹಾಗಾದರೆ ಈಗ ಕರುಗಳನ್ನ ಯಾವ ರೀತಿಯಲ್ಲಿ ನೋಡ್ಕೋಬೇಕಾಗುತ್ತೆ ಸರ್, ಅವು ಹುಟ್ಟಿದಂಥ ಟೈಮಲ್ಲಿ ಹೇಳ್ಬೋದಾ?
3: ಕರುಗಳು ಹುಟ್ಟಿದ ತಕ್ಷಣ ನಾವು ಅದನ್ನು ಮೈ ಮೇಲೆ ಗಲೀಜೆಲ್ಲ ಒರೆಸಿ ಕ್ಲೀನಾಗಿ ಬಾಯಲ್ಲಿ ಜೊಲ್ಲಿನಂಗಿರುತ್ತೆ ಅದೆಲ್ಲ ತೆಗೆದು ಲೋಳೆ ಹಂಗೆ ಕಿವಿನಲ್ಲಿ ಇರ್ತಿತ್ತು ಅದೆಲ್ಲ ತೆಗಿಬೇಕು. ಆಮೇಲೆ ಕಾಲಲ್ಲಿ ಕೆಳಗಡೆ ಮಕ್ಕ ಒಂದು ಸ್ವಲ್ಪ ಮಾಂಸ ಕಂಡಂಗೆ ಇರುತ್ತೆ, ಅದನ್ನೆಲ್ಲ ಜಿಗಿಡ್ತೀವಿ ನಾವು ಉಗುರಲ್ಲಿ ಜಿಗಿಡಿದ್ರೆ ಅದು ಬಿದೋಗುತ್ತೆ. ಆಮೇಲೆ ಕೈ ನಡೆದಾಡಕ್ಕೆ ಚೆನ್ನಾಗಾಗುತ್ತೆ. ಆಮೇಲೆ ಏನು ಮಾಡಬೇಕು, ಹುಟ್ಟಿದ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಳಗೇ ನಾವು ಹಾಲನ್ನ ಕುಡಿಸ್ಬೇಕು, ಗಿಣ್ಣಾಲನ್ನ. ಗಿಣ್ಣಾಲು ಕುಡಿಸೋದ್ರಿಂದ ಅದಕ್ಕೆ ರೋಗ ನಿರೋಧಕ ಶಕ್ತಿ ಬರುತ್ತೆ, ಇಲ್ಲಾಂದ್ರೆ ನಾವು ಕುಡಿಸಿಲ್ಲ ಅಂದರೆ ಅದಕ್ಕೆ ಯಾವುದೇ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಹಂಗಾಗಿ ನಾವು ಎಷ್ಟು ಕುಡಿಯುತ್ತೋ ಅಷ್ಟನ್ನು ನಾವು ಕುಡಿಸ್ಬೇಕು. ನಮ್ಮಲ್ಲಿ ಏನಂತಾರೆ ಜನ, ಏ ಗಿಣ್ಣಾಲು ಕುಡಿಸಿದ್ರೆ ಉಚ್ಚತವೇ ಹಂಗೆ ಹಂಗೆ ಅಂತಾರೆ, ಅದೆಲ್ಲ ತಪ್ಪು ಭಾವನೆ. ನಾವು ಇದುವರೆಗೆ ನಾವು ಎಷ್ಟು ಕುಡಿಯುತ್ತೋ ಅಷ್ಟು ನಾನು ಕುಡಿಸಿದ್ದೀನಿ, 2 ಲೀಟ್ರ್ ಕುಡಿಯುತ್ತೋ 3 ಲೀಟ್ರ್ ಕುಡಿಯುತ್ತೋ, ಕರು ಸಾಕಾಗುವಷ್ಟು ಕುಡಿದಿದೆ. ನಾನು ಯಾವತ್ತೂ ನಮ್ಮ ಕರುಗಳಿಗೆ ನಾನು ನಾನಾಗೆ ಬಿಡಿಸಿಲ್ಲ, ಅದಾಗೆ ಸುಸ್ತಾಗಿ ಬಿಡೋವಷ್ಟೇ ಕುಡಿಸಿದ್ದೀನಿ, ಏನೇನು ಆಗಿಲ್ಲ, ಯಾವ ಉಚ್ಚಲ್ಲ ಏನೂ ಆಗಲ್ಲ. ಆಮೇಲೆ ಒಂದು 5-6 ಆದಮೇಲೆ ಒಂದೊಂದು 3 ಲೀಟ್ರ್ನಂತೆ ಹಸು ಕರು ನಮಗೆ ಒಂದು 30-40 ಕೆ ಜಿ ತೂಕ ಇರ್ತವೆ. ಬೆಳಗ್ಗೆ ಒಂದು 3 ಲೀಟ್ರ್, ಸಾಯಂಕಾಲ ಒಂದು 3 ಲೀಟ್ರ್ ಹಾಲು ಹಾಕ್ತೀನಿ ನಾನು. ಹಾಲು ಹಾಕಿದ್ಮೇಲೆ ಅದು ಭಾಳ ಚೆನ್ನಾಗಿ ಖುಷಿಯಾಗಿ ಕುಡಿಯುತ್ತೆ. ಕೆಚ್ಚಲಿಗೆ ನಾವು ಬಿಡೋದಿಲ್ಲ, ಯಾಕಪ್ಪ ಕೆಚ್ಚಲಿ ಬಿಟ್ಟೇನಾಗುತ್ತೆ ಗುದ್ದುತ್ತವೆ ಮತ್ತು ಕೆಚ್ಚಲ ನೋವಾಗುತ್ತೆ. ಆಮೇಲೆ ನಮಗೂ ಕೂಡ ಕೆಲಸ ಜಾಸ್ತಿ, ಕರು ಬಿಚ್ಚು ಅಲ್ಲಿ ತಗೊಂಡೋಗು, ಅಲ್ಲಿಂದ ತಗೊಂಡು ಮತ್ತೆ ಕಟ್ಟು, ಇದೆಲ್ಲ ಒಂಥರ ಹಿಂಸೆ ಕೆಲಸ ಆಗುತ್ತೆ. ಹಂಗಾಗಿ ನಾವೇನು ಮಾಡಿದ್ವಿ, ಅಭ್ಯಾಸ ಅದು. ಸೊ ಹುಟ್ಟಿದ ತಕ್ಷಣವೇ ಮೊದಲನೇ ದಿವಸ ಮಾತ್ರ ಕರು ಗಿಣ್ಣಾಲು ಕುಡಿಸ್ತೀನಿ, ಮಾನವಯಸ್ಸಿಂದ ಕೈಯಲ್ಲಿ ಬಕೆಟ್ ತಗೊಂಡೋಗಿ ಅದಕ್ಕೆ ಅಭ್ಯಾಸ ಮಾಡಿಬಿಟ್ರೆ ಅದು ಆರಾಮಾಗಿ ಕುಡಿಯುತ್ತೆ. ಅವತ್ತಿಂದ ನಾವು ಬಕೆಟಲ್ಲೇ ಕುಡಿಯುತ್ತೆ. ಹಂಗಾಗಿ ತಾಯಿ ಕರು ಬೇರೆ ಬೇರೆ ಇರ್ತಾವೆ. ಕರು ಇದೆಯಲ್ಲ, ಒಂದು ತಿಂಗಳ ತನಕ ನಾವು 3 ಲೀಟ್ರ್ ಕೊಡ್ತೀವಿ. ಒಂದು 15 ಸಾವಿರ ಕೂಡಲೇ ಸ್ವಲ್ಪ ಮೇವು ಹಿಂಡಿ ಬೂಸ ತಿನ್ನೋಕೆ ಅಭ್ಯಾಸ ಮಾಡ್ಕೊಳ್ತದೆ. ಸ್ವಸ್ವಲ್ಪನೇ ಹಾಕಿ ಒಂದು 50-50 ಗ್ರಾಮ್ ಅಷ್ಟು ಹಾಕ್ತೀವಿ. ಆಮೇಲೆ ಒಂದು ತಿಂಗಳಾದಮೇಲೆ ಹಾಲು ನಾವು 1 ಲೀಟ್ರ್ ಕಡಿಮೆ ಮಾಡಿ 2 ಲೀಟ್ರ್ ಕೊಡ್ತೀವಿ. 2 ಲೀಟ್ರ್ ಜೊತೆಗೆ ಇನ್ನೂ ಸ್ವಲ್ಪ ಹಿಂಡಿ ಬೂಸ ಜಾಸ್ತಿ ಹಾಕ್ತೀವಿ. ಮೇವು ತಿನ್ನುತ್ತೆ, ಹಸಿ ಮೇವು ತಿನ್ನುತ್ತೆ, ಸೈಲೇಜ್ ತಿನ್ನುತ್ತೆ. 3ನೇ ತಿಂಗಳಲ್ಲಿ ಇನ್ನೂ 1 ಲೀಟ್ರ್ ಕಡಿಮೆ ಮಾಡಿ 1.5 ಲೀಟ್ರ್. ಕೊನೆ 3 ತಿಂಗಳಾದಮೇಲೆ ಯಾವುದೇ ಹಾಲು ಹಾಕಲ್ಲ ಅವಕ್ಕೆ. ಅವಕ್ಕೆ ಮೇವು ಮತ್ತು ಬೂಸನ್ನು ಅದಕ್ಕೆ ಎಷ್ಟೆಷ್ಟು ಕೊಡಬೇಕು ಅಷ್ಟನ್ನು ಪ್ರಮಾಣವಾಗಿ ಕೊಡ್ತಾ ಹೋಗ್ತೀವಿ. ಹಿಂಗೆ ಕೊಡೋದ್ರಿಂದ 1 ವರ್ಷಕ್ಕೆ ಕರೆಕ್ಟಾಗಿ ಅವು ಒಂದು 9 ತಿಂಗಳಿಂದ 1 ವರ್ಷದಲ್ಲಿ ಹೀಟಿ ಬರ್ತವೆ. ನಮ್ಮ ಯಾವ ಕರುಗಳು 1 ವರ್ಷ ಆದಮೇಲೆ ಹೀಟಿ ಬರ್ದಂಗೆ ಇಲ್ದಂಗಿಲ್ಲ. 9 ತಿಂಗಳಿಂದ 10 ತಿಂಗಳು, 11 ತಿಂಗಳು, 12 ತಿಂಗಳಿಗೆಲ್ಲ ಬರ್ತವೆ. ನಾವು 9 ತಿಂಗಳಿಗೆ ಬಂದಾಗ ಮಾಡ್ಸೋಕೆ ಹೋಗಲ್ಲ. ಇನ್ನೊಂದು ಸ್ವಲ್ಪ ಡೆವಲಪ್ ಆಗಲಿ ಅಂತ 1-2 ತಿಂಗಳು ಬಿಟ್ಟು 2-3 ಸರಿ ಹೀಟಿ ಬಂದಮೇಲೆ 3-4 ಸರಿ 1 ವರ್ಷ ಆಗೋದ್ರೊಳಗಂತೂ ಮಾಡಿಸ್ತೀವಿ. ಅದು 1.5 ವರ್ಷ 2 ವರ್ಷದೊಳಗೆ ಕರು ಹಾಕ್ಬಿಡುತ್ತೆ. ಈ ಥರ ಹಾಕೋದ್ರಿಂದ ನಮಗೆ ರಾಸುಗಳು ಹೆಚ್ಕೊಳ್ತಾ ಹೋಗ್ತವೆ. ಹೀಗಾಗಿ ನಾವು ಕರುಗಳನ್ನ ಭಾಳ ಜೋಪಾನವಾಗಿ ಸಾಕ್ಬೇಕು. ಒಂದು ಕರು ಸಾಕ್ಬಿಟ್ರೆ ನಮಗೆ, ಒಂದು ಹಸು ಆದರೆ ನೋಡಿರಿ, 2 ವರ್ಷದೊಳಗೆ ನಮಗೆ ಕನಿಷ್ಠ 50-60 ಸಾವಿರ ರೂಪಾಯಿ ಬೆಲೆ ಅದಕ್ಕೆ ಒಂದು ಕರುಗೆನೆ ಸಾಕೋದ್ರಿಂದ.
2: ಓಕೆ ಸರ್, ಹಾಗಾದರೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ನೀಡಿದ್ರಿ ಈ ಒಂದು ಹಸು ಸಾಕಾಣಿಕೆ ಬಗ್ಗೆ ಮತ್ತು ಅವುಗಳಿಗೆ ನೀಡುವಂತಹ ಏನು ಫೀಡ್ನ ಬಗ್ಗೆ, ಜೊತೆಗೆ ಕರುಗಳನ್ನ ಯಾವ ರೀತಿಯಲ್ಲಿ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಅವುಗಳಿಗೆ ಎಷ್ಟು ಪ್ರಮಾಣದಲ್ಲಿ ಹಾಲನ್ನ ಕೊಡಿಸ್ಬೇಕಾಗತ್ತೆ ಮತ್ತು ಯಾವ ಟೈಮ್ನಲ್ಲಿ ಅವುಗಳಿಗೆ ಫೀಡ್ನ ಕೊಡೋದಕ್ಕೆ ಶುರು ಮಾಡಬೇಕಾಗತ್ತೆ, ಹೀಗೆ ಒಳ್ಳೊಳ್ಳೆ ವಿಚಾರಗಳನ್ನ ಇದ್ರ ಬಗ್ಗೆ ತಿಳಿಸಿದ್ದೀರಾ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಲೋಕೇಶ್ ಅವ್ರ ಜೊತೆಗೆ ಮಾತಿನ ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ, ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.1 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹೈನುಗಾರಿಕೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಹಸುಗಳನ್ನು ಯಾವ ರೀತಿಯಲ್ಲಿ ನೋಡ್ಕೋಬೇಕು, ಎಷ್ಟು ಪ್ರಮಾಣದಲ್ಲಿ ಮೇವನ್ನು ಕೊಡಬೇಕಾಗತ್ತೆ, ಯಾವ ಟೈಮಲ್ಲಿ ಮೇವನ್ನು ಕೊಡಬೇಕಾಗತ್ತೆ, ಜೊತೆಗೆ ಮೇವಿನಲ್ಲಿ ಏನೇನೆಲ್ಲ ಅಂಶಗಳನ್ನು ಇನ್ಕ್ಲೂಡ್ ಮಾಡಿ ಕೊಡಬೇಕಾಗತ್ತೆ, ಹಾಗೆ ಕರುಗಳನ್ನು ನಾವು ಸಾಕ್ತಾ ಇದ್ದೀವಿ ಅಂತ ಅಂದಾಗ ಕರುಗಳನ್ನು ಯಾವ ರೀತಿಯಲ್ಲಿ ನೋಡ್ಕೋಬೇಕು, ಮತ್ತು ಅವುಗಳಿಗೆ ಯಾವ ರೀತಿಯ ಫೀಡ್ನ ಯಾವ ಸಮಯದಲ್ಲಿ ಕೊಡಬೇಕಾಗತ್ತೆ, ಇದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ನಮಗೆ ಇವತ್ತು ಲೋಕೇಶ್ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಲೋಕೇಶ್ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಹಾಗೆ ಅವರ ಜೊತೆಗೆ ಈ ಒಂದು ಹೈನುಗಾರಿಕೆ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಲೋಕೇಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನಿಮಗೆ ಆಗಲೇ ಹೇಳ್ತಾ ಇದ್ರಿ, ಈ ಒಂದು ಹೈನುಗಾರಿಕೆಯಲ್ಲಿ 56 ಹಸುಗಳನ್ನು ನೀವು ಸಾಕಾಣಿಕೆ ಮಾಡಿರ ಅಂತ ಹೇಳಿ. ಸೊ ಹಾಗಾದರೆ ಈಗ ನೀವು ನಿಮ್ಮ ಕೊಟ್ಟಿಗೆನಲ್ಲಿ ಯಾವ ರೀತಿಯಲ್ಲಿ ಹಸುಗಳನ್ನ ನೋಡ್ಕೊಳ್ತಾ ಇರ್ತೀರಾ, ಇದ್ರ ಬಗ್ಗೆ ಹೇಳ್ಬೋದಾ?
3: ನಾವು ಮೊದಲೆಲ್ಲ ಮೂಗ್ದರ ಹಾಕ್ತಿದ್ವಿ, ಕೊಳ್ಳೂರಿ ಹಾಕ್ತಿದ್ವಿ, ಅಗತಾಣ ಕಟ್ಟಾಕ್ತಿದ್ವಿ. ಈಗ ನೋಡಿ, ನಾನು ಈ ಕರುಗಳೆಲ್ಲ ಇದಾವಲ್ಲ, ಇಲ್ಲಿ ಒಂದು 27-28 ಇದಾವೆ. ಯಾವಕ್ಕೂ ನಾನು ಒಂದು ಮೂಗ್ದರ ಹಾಕಿಲ್ಲ, ಒಂದು ಕೊಳ್ಳೂರಿಲ್ಲ, ಒಂದು ಅಗ್ಗಿಲ್ಲ, ಎಂಥದ್ದು ಇಲ್ಲ. ಇವ ಏನು ಕಟ್ಟಲ್ಲ. ಇವ ಇವೇನಾದರೂ ಕರು ಹಾಕಿದಾಗ ಒಳಗೆ ಕೂಡ್ತೀವಿ, ಅಲ್ಲಿ ತಗೊಂಡೋಗ್ತೀವಿ. ಅಲ್ಲೂ ಕೂಡ ಇನ್ನು ಹಂಗೆ ಅಲ್ಲೂ ಓಪನಾಗೇ ಬಿಡ್ತೀವಿ. ಇವು ಎಲ್ಲ ಏನು ಮಾಡ್ತವೆ, ನೀರು ಕುಡಿಬೇಕಾದ್ರೆ ಹೊರಗೆ ಹೋಗ್ತವೆ, ಕುಡಿಲಿಲ್ಲ ಅಂದ್ರೆ ಒಳಗಡೆ ಬಂದು ಮೇವು ತಿಂತವೆ. ಅವಕ್ಕೆ ಫ್ರೀಯಾಗಿ ಬಿಟ್ಬಿಟ್ಟಿದ್ದೀವಿ. ಈಗ ಅವೇನು ಯಾವನು ಸಣ್ಣ ಕರುಗಳಿಂದ ಹಿಡಿದು ದೊಡ್ಡವನು ಕೂಡ ಯಾವ ಕಟ್ಟಾಕಿಲ್ಲ. ಈಗ ಮೊದಲೆಲ್ಲ ನಾವು ಕಟ್ಟಾಕ್ತಿದ್ವಿ, ಅದೊಂಥರ ಹಿಂಸೆ ಆಗ್ತಿತ್ತು. ಅವು ಹಿಡ್ಕೊಂಬಂದು ಕಟ್ಟಕ್ಕೊಂದು ಜನ ಬೇಕು, ಬಿಚ್ಚಕ್ಕೊಂದು ಜನ, ಕಟ್ಟಕ್ಕೊಂದು ಜನ, ಹಿಂಗೆಲ್ಲ. ಈಗ ಇವು ಈ ಥರ ಇದ್ದರೆ ನಮಗೆ ಕೆಲಸ ಭಾಳ ಸುಲಭ ಆಗುತ್ತೆ. ಇವು ಹೋಗಿ ನೀರು ಇಷ್ಟ ಬಂದ ನೀರು ಕುಡಿತವೆ, ಬೇಡವಾದ ಮೇವು ತಿಂತವೆ, ಇಲ್ಲ ಹೊರಗಾರ ಮಲಕಬೋದು, ಒಳಗಾರ ಮಲಕಬೋದು, ಬಿಸಿಲಗಾರ ಇರ್ಬೋದು, ಒಳಗಾರ ಇರ್ಬೋದು. ಹಿಂಗಾದಾಗ ಅವೇನು ಮಾಡ್ತವೆ, ಭಾಳ ಚೆನ್ನಾಗಿ ಬೆಳೀತವೆ. ಕಟ್ಟಾಗ್ತಿದ್ದಾಗ ಇಷ್ಟು ಚೆನ್ನಾಗಿ ಬೆಳೆಯಲ್ಲ ಅವು. ಅವಾಗೊಂಥರ ಹಿಂಸೆ ಆಗುತ್ತೆ, ಕಟ್ಟಿ ಕಟ್ಟಿ ಒಂದೇ ಕಡೆ ಕಾಲೆಲ್ಲ ಒಂಥರ ಚೊಟ್ಟಾಗ್ತವೆ, ಏನೇನೋ ಆಗ್ತವೆ. ಹಿಂಗೆ ನೋಡಿ, ಕಾಲುಗಳೇ ಆಗಲಿ ಕೈಗಳಾಗಲಿ ಎಲ್ಲ ಭಾಳ ನೀಟಾಗಿ ಆಗಿದ್ದಾವೆ, ಭಾಳ ಅಚ್ಚುಕಟ್ಟಾಗಿರ್ತವೆ ಕರುಗಳು.
2: ನಿಜ ನಿಜ. ಸೊ ಅವುಗಳನ್ನ ಫ್ರೀಯಾಗಿ ಬಿಟ್ಟಾಗಲೇ ಅವು ಆರೋಗ್ಯವಾಗಿರೋದಕ್ಕೆ ಸಾಧ್ಯ. ಸೊ ಹಾಗೆ ಈಗ ಲೋಕೇಶ್ ಅವರೇ, ನಿಮ್ಮ ಹೈನುಗಾರಿಕೆಯಲ್ಲಿ ಇಷ್ಟೊಂದು ಹಸುಗಳನ್ನು ಸಾಕಾಣಿಕೆ ಮಾಡಿದ್ರ, ಸೊ ನಿಮ್ಮ ಕೊಟ್ಟಿಗೆ ಹೇಗಿದೆ, ಮತ್ತು ಹೈನುಗಾರಿಕೆ ಮಾಡಬೇಕು ಅಂತ ಅಂದ್ಕೊಳ್ಳೋರು ಕೊಟ್ಟಿಗೆ ನಿರ್ಮಾಣವನ್ನು ಯಾವ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ?
3: ಹೈನುಗಾರಿಕೆಯಲ್ಲಿ ನಾವು ಕೊಟ್ಟಿಗೆ ಮಾಡ್ಕೊಳೋದು ಭಾಳ ಮುಖ್ಯ. ಕೊಟ್ಟಿಗೆ ಅಂದರೆ ಉದ್ದಕ್ಕೊಂದು 50-60 ಉದ್ದ ತಗೋಬೇಕು, ಅಗಲ ಒಂದು 25-30 ಅಗಲ ತಗೋಬೇಕು. ಇದರಲ್ಲಿ ಒಂದು ಓಡಾಡೋಕ್ಕೆ ಒಂದು 3 ಸ್ಪೇಸ್ ಬರಬೇಕು. ಆಮೇಲೆ ಗೊಂತಿಗೆ 1-2 ಇರಬೇಕು ಉದ್ದಕ್ಕೆ. ಆಮೇಲೆ ಹಸುಗಳು ಮಲಗಕ್ಕೊಂದು 6 ಜಾಗ ಬೇಕು. ಅದ್ರ ಹಿಂದ್ಗಡೆ 1 ಅಗಲ ಗಂಜಲ ಎಲ್ಲ ಹೋಗಂಗಿರಬೇಕು. ಆ ಮ್ಯಾಟ್ಗಳು ಹಾಕ್ಕೊಂಡಿರಬೇಕು. ಆಮೇಲೆ ಅವು ಮೇಯ್ದಾದಮೇಲೆ ನೀರು ಕುಡಿಯೋಕ್ಕೆ ಹೊರಗಡೆ ಒಂದು 2-3 ತೊಟ್ಟಿಗಳು ಮಾಡ್ಕೋಬೇಕು. ಆವಾಗ ಏನಾಗುತ್ತೆ, ಅವು ಹೊರಗಡೆ ಹೋಗಿ ನೀರು ಕುಡಿದು ಬರ್ತವೆ, ನಮಗೆ ನೀರು ಕುಡಿಸೋದು ಕೆಲಸ ಕಡಿಮೆ ಆಗುತ್ತೆ. ನೀರು ಕುಡಿಸೋದು ಕೆಲಸ ಕಡಿಮೆ ಆಗ್ಬಿಟ್ಟು 1 ಬೇಕಾಗುತ್ತೆ. ಒಂದು ಒಬ್ಬ ಮನುಷ್ಯನಿಗೆ 1 ಬೇಕು ನೀರು ಕುಡಿಸೋಕ್ಕೆ, ಒಂದು 20-25-30 ಆ ಕೆಲಸ ಕಡಿಮೆ ಆದರೆ 1 ಕೆಲಸ ಉಳಿಯುತ್ತೆ ನಮಗೆ. ಹಾಗಾಗಿ ಕೆಲಸನ ನಾವು ಎಷ್ಟು ಕಡಿಮೆ ಮಾಡ್ಕೊಳ್ತೀವೋ ಅಷ್ಟು ಈಸಿ ಆಗುತ್ತೆ. ಮೈ ತೊಳೆಯೋಕ್ಕೆ ಏನು ಮಾಡಿದ್ವಿ ನಾವು, ಎಲ್ಲ ಪ್ರೆಷರ್ ಪಂಪ್ಗಳಿದ್ದಾವೆ, ಅವರಲ್ಲಿ ನೀರು ಹಿಡ್ಕೊಂತ ಹೋಗ್ಬಿಟ್ರೆ 1 ಒಂದು 25-30 ಮೈ ತೊಳಿಬೋದು. ಆಮೇಲೆ ಅವಕ್ಕೆ ಮೇವು ಹಾಕುವಾಗಲು ಅಷ್ಟೇ, ಚಾಪ್ ಕಟ್ಟರಿದೆ, ಚಾಪ್ ಕಟ್ಟಲು ಸಣ್ಣ ಕಟ್ ಮಾಡಿ ಹಾಕೋದ್ರಿಂದ ಒಂದೇ ಒಂದು ಪೀಸ್ ಮೇವು ಕೂಡ ವೇಸ್ಟ್ ಆಗೋಲ್ಲ, ಅಲ್ಲಿ ನಾವು ಮೇವನ್ನು ಉಳಿಸ್ಬೋದು, ಅಲ್ಲೂ ಲಾಭ ಆಗುತ್ತೆ. ಆಮೇಲೆ ಚಾಪ್ ಕಟ್ಟಲು ಕಟ್ ಮಾಡೋದ್ರಿಂದ ನಮ್ಗೆ ಕೆಲಸನೂ ಈಸಿ ಆಗುತ್ತೆ. ಹಾಲು ಕರೆಯೋಕ್ಕೆ ಹಾಲು ಕರೆ ಮಿಷಿನ್ ಇಟ್ಕೊಂಡಿದ್ದೀವಿ. ಅಂದರೆ ಇದು ನಮ್ಮದೇನಾಗಿದೆ, 3 ಒಟ್ಟೊಟ್ಟಿಗೆ ಕರಿತೀವಿ ನಾವು ಹಾಲನ್ನ, ಅದೇ ಥರ ಮಿಷಿನ್ ಇದೆ. ಆ ಹಾಲು ಕರೆ ಮಿಷಿನ್ 3 ಕರೆಯೋದ್ರಿಂದ ನಮಗೆ 1 ಹಾಲು ಕರೆದಾಗುತ್ತೆ. 1 ಹಾಲು ಕರೆದ ಆಗೋದ್ರಿಂದ ನಮಗೆ ಕೆಲಸ ಈಸಿ ಆಯ್ತದು. ಕೈಯಲ್ಲಿ ಕರೀತಾ ಕೂತ್ಕೊಂಡ್ರೆ ಭಾಳ ಹೊತ್ತಾಗುತ್ತೆ. ಹಾಲು ಕರೆ ಮಿಷಿನ್ ಬೇಕು, ಚಾಪ್ ಕಟ್ರ್ ಬೇಕು, ಮ್ಯಾಟ್ಗಳು ಹಾಕಿರಬೇಕು ಹಸುಗಳಿಗೆ. ಆ ಮ್ಯಾಟ್ ಹಾಕೋದ್ರಿಂದ ಹಸುಗಳಿಗೆ ಕಾಲು ಗಾಯ ಆಗೋದಿಲ್ಲ. ಆಮೇಲೆ ಅವು ಕೆಳಗಡೆ ಮಕ್ಕದಲ್ಲಿ ಒಂದು ಒತ್ತಿ ಒತ್ತಿ ಒತ್ತಿ ಕುಂಟುತ್ತವೆ, ಅದು ಕೂಡ ಕುಂಟದಲ್ಲ. ಮೊಳಕಾಲುಗಳು ಕೂಡ ಗಾಯ ಆಗ್ತವೆ, ಇಲ್ಲ ಅಂದರೆ ಅದು ಕೂಡ ಆಗೋಲ್ಲ. ಹಂಗಾಗಿ ಅವು ಕೂಡ ಆರಾಮಾಗಿರ್ತವೆ. ಆಮೇಲೆ ಕ್ಲೀನಿಂಗು ಭಾಳ ಸುಲಭ ಆಗುತ್ತೆ, ಸಗಣಿ ತೆಗಿಯೋಕ್ಕೆ ಮಾಡೋಕ್ಕೆಲ್ಲ ಭಾಳ ಈಸಿ ಆಗುತ್ತೆ. ಹೀಗೆಲ್ಲ ನಾವು ಕೆಲವು ಉಪಕರಣಗಳು ಇಟ್ಕೊಂಡು ಹೈನುಗಾರಿಕೆ ಮಾಡಿದರೆ ನಮಗೆ ಸುಲಭ ಕೆಲಸ ಆಗುತ್ತೆ. ಹಸುಗಳು ಕೊಟ್ಟಿಗೆ ನಾವು ಹಿಂದೆ ನಮಗೆ ಗೊತ್ತಾಗ್ದೇ ಸುತ್ತ ಗೋಡೆ ಹಾಕಿ ಮಾಡಿಬಿಟ್ಟಿದ್ದೀವಿ. ಬಟ್ ಒಂದು ಕಡೆನೇ ಓಪನ್ ಮಾಡಿ ಹೊರಗಡೆಗೆ ಓಪನ್ ಆಗಿ ನಾವು ಓಡಾಡೋಕ್ಕೆ ಜಾಗ ಬಿಟ್ಕೊಂಡಿದ್ದೀವಿ. ಒಂದು 5-6 ಜಾಗನ ಸುತ್ತ ಫೆನ್ಸಿಂಗ್ ಹಾಕಿ ಬಿಟ್ಕೊಂಡಿದ್ದೀವಿ. ಈಗ ಅವೇನು ಮಾಡ್ತವೆ, ಹಸುಗಳು ಬೇಕಾದಾಗ ಹೊರಗೋಗಿ ಬಿಸಿಲಲ್ಲಿರ್ತವೆ, ಬೇಡ ಅಂದರೆ ಅವು ಬಿಸಿಲು ಸಾಕಪ್ಪ ಅಂದರೆ ಅವಾಗೇ ಬಂದು ಒಳಗೆ ಬರ್ತವೆ. ಆಮೇಲೆ ನೀರಿನ ತೊಟ್ಟಿ ಹೊರಗಡೆ ಇರೋದ್ರಿಂದ ಯಾವಾಗ ಬೇಕೋ ನೀರು ಕುಡಿತವೆ. ಅವಕ್ಕೆ ಮಳೆ ನೆನೆಯಬೇಕು ಅಂತ ಇಷ್ಟ ಆದರೆ ಕೆಲವು ಮಳೆ ನಿಂತ್ಕೊಂಡಿರ್ತವೆ, ನಾವೇ ನಾವು ಹೊಡ್ಕೊಂಬಂದು ಒಳಗೆ ಕೂಡಬೇಕಾಗಿಲ್ಲ. ಅವಕ್ಕೆ ಇಷ್ಟ ಆದರೆ ಅವು ಇಷ್ಟ ಬಂದಂಗೆ ಮಾಡ್ಬೋದು. ಅವು ನಾವು ಕಟ್ಟಾಕಿ ಕಟ್ಟಾಕಿ ಮಾಡಿದ್ರೆ ಏನಾಗ್ತವೆ, ಅವಕ್ಕೆ ನಾವು ಬಂಧಿಸ್ದಂಗೆ ಆಗ್ತದೆ. ನಾವು ಮನೆಯೊಳಗೆ ಕೂಡ ಹಾಕಿದಂಗೆ ಆಗುತ್ತೆ. ನಮ್ಮನ್ನು ಮನೆಯೊಳಗೆ ಕೂಡ ಹಾಕಿದರೆ ನಮಗೊಂಥರ ಬೇಜಾರಾಗುತ್ತಲ್ಲ, ಹಾಗೆ ಅವಕ್ಕೂ ಕೂಡ ಬೇಜಾರಾಗುತ್ತೆ. ಹಂಗಾಗಿ ಅವನ್ನ ನಾವು ಫ್ರೀಯಾಗಿ ಬಿಡ್ತೀವಿ. ಈಗ ಏನಪ್ಪ ಅಂದರೆ ಕೈ ಬಿಟ್ಟಾಗ ಏನಾಗ್ತದೆ, ಅವಾಗ ಇಷ್ಟ ಬಂದರೆ ಹೋಗ್ಬೋದು, ಕಷ್ಟ ಬಿಡು. ಹಾಲು ಕರೆಯುವಾಗ ಮಾತ್ರ ಮೇವ್ ತಿನ್ನುವ ಮಾತ್ರ ಒಳಗೆ ಬರ್ತಾವೆ. ಬಾಕಿ ಅಂತೆಲ್ಲ ಹೊರಗೆ ಅಡ್ಡಾಡ್ಕೊಂಡು ಅವ್ಗೆ ಇಷ್ಟ ಬಂದಲ್ಲಿ ಹೊರಗೊಂದು ಹತ್ತಿರ್ತವೆ ಒಳಗೊಂದು ಹತ್ತಿರ್ತವೆ, ಅದರ ಅವ್ಗೆ ಇಷ್ಟ ಬಂದ ಕಡೆ ಓಡಾಡ್ಕೊಂಡಿರ್ತಾರೆ. ಈ ಥರ ಇದ್ದರೆ ಭಾಳ ಒಳ್ಳೆಯದು, ನಾವು ಓಡಾಡ್ಕೊಂಡೇ ಇರಬೇಕು, ಅವಾಗ ಭಾಳ ಒಳ್ಳೆಯದು. ಅವ್ಗೆ ಇದುವರೆಗೆ ನಾನು ಹಸುಗಳನ್ನ ಯಾವ ಕೊಂಡ್ಕೊಂಬಂದಿಲ್ಲ, ಹಾಗಾಗಿ ನಾನು ನಮ್ಮ ಮನೆಯಲ್ಲೇ ಬೆಳ್ಕೊಂಡಿದ್ದೀನಿ, ನನಗೆ ಯಾವುದೇ ತೊಂದರೆಗಳಾಗಿಲ್ಲ ಕೊಂಡ್ಕೊಂಬಂದಾಗ. ಈಗ ಅಕಸ್ಮಾತ್ ಆಗಿ ಕೆಲವರು ಕೊಂಡ್ಕೊಂಬರು ಇರ್ತಾರೆ, ಕೊಂಡ್ಕೊಂಬರುವಾಗ ಅವರು ನೋಡಿ ಜವಾಬ್ದಾರಿ ತಗೊಂಡು ಒಬ್ಬ ಯಾರನ್ನ ನುರಿತ ತಜ್ಞರು ಡಾಕ್ಟರ್ ಆಗಲಿ ಡಿಸ್ಟ್ರಿಕ್ಟ್ ಇನ್ಸ್ಪೆಕ್ಟರ್ ಆಗಲಿ ಅಂತ ಕರ್ಕೊಂಡೋಗಿ ಹಸುಗಳ ಗುಣನ ಪರೀಕ್ಷೆ ಮಾಡಿಸ್ಕೊಂಡು ತಗೊಳ್ಳೋದು ಭಾಳ ಒಳ್ಳೆಯದು. ಹಸುಗಳು ಸಾಧುವಾಗಿರಬೇಕು, ಹಾಯಬಾರ್ದು, ಒದಿಬಾರ್ದು ಅಂತವನ್ನು ನೋಡಿ ಹುಡುಕಿ ಹಾಲನ್ನ ಒಂದು ಎರಡು ಸಾರಿ ಅಥವಾ ಮೂರು ಸಾರಿ ಕರೆಸಿ ನೋಡಿ ಅವಸರ ಮಾಡ್ದಂಗೆ ಎರಡು ಮೂರು ಸಾರಿ ನೋಡ್ಕೊಂಡು ತರಬೇಕು. ಮಾರುವಾಗ ಏನು ಮಾಡ್ತಾರೆ, ಕೆಲವರು ಮಾರಾಟ ಮಾಡುವಾಗ ಜಾಸ್ತಿ ಹಾಲು ಕರೆಯಂಗೆ ಮಾಡಿ ಒಂದು ಹೊತ್ತು ಹಾಲು ಕರೆದಿರಲ್ಲ, ಅದು ಹಾಗೆ ತುಂಬಿಸಿರ್ತಾರೆ. ಮಾರನೇ ಹೊತ್ತು ಕರೆಸಿ ನಿಮಗೆ 10 ಲೀಟ್ರ್ ಕಾಣಂಗೆ ಮಾಡ್ತಾರೆ, ಅದು 5 ಲೀಟ್ರ್ ಕೊಡೋಂಥ ಹಸು 10 ಲೀಟ್ರ್ ಕೊಟ್ಟಿರ್ತೀವಿ ಎರಡು ಹೊತ್ತಿನ ಸೇರಿದರೆ. ಹಾಗಾಗಿ ಇವರು ಅಲ್ಲಿ ಒಂದು 2 ದಿವಸ ನೋಡ್ಕೊಂಡೇ ಹಾಲು ಹಸುವನ್ನ ಸಮಾಧಾನವಾಗಿ ತರೋದು ಭಾಳ ಒಳ್ಳೆಯದು. ಹಸು ಕೊಂಡ್ಕೊಳ್ಳುವಾಗ ಅದು ಸ್ವಲ್ಪ ಎಳಕಾಗಿರೋ ಹಸು ತಗೊಳ್ಳೋದೇ ಒಳ್ಳೆಯದು. ಒಂದು 2ನೇ ಕರು ಅಥವಾ 1ನೇ ಕರು 2ನೇ ಕರು 3ನೇ ಕರು ಒಳಗೆ ತಗೋಬೇಕು. ನಾವು ತುಂಬ ವಯಸ್ಸಾಗಿರೋ ಹಸುಗಳನ್ನ ಕೊಂಡ್ಕೋಬಾರ್ದು. ಅದರಲ್ಲಿ ಕೆಚ್ಚಲು ಕೆಳಗಡೆ ಸ್ವಲ್ಪ ದಪ್ಪಾಗಿ ಚೆನ್ನಾಗಿರಬೇಕು, ಆಮೇಲೆ ಒಂದೇ ಮಟ್ಟವಾಗಿರ್ಬೇಕು, ಕೆಳಗಡೆ ಮೊಲೆ ತೊಟ್ಟುಗಳು ಒಂದೇ ಸಮನಾಗಿರಬೇಕು. ಆಮೇಲೆ ಹಸು ಅಲ್ಲಿ ನರಗಳಿರ್ತವೆ, ಅವೆಲ್ಲ ದಪ್ಪಾಗಿರ್ಬೇಕು, ಅದು ಊದಿರಬೇಕು, ಒಳ್ಳೆ ಎತ್ತ ದಪ್ಪ ಕಾಣಂಗಿರ್ಬೇಕು ಕಣ್ಣಿಗೆ. ಅವೇನು ಮಾಡ್ತವೆ, ಹಸುಗಳು ನೆಕ್ಸ್ಟ್ ಟೈಮ್ ಹಸು ಹಾಲು ಜಾಸ್ತಿ ಕೊಟ್ಟೆ ಕೊಡುತ್ತದೆ. ಆ ಟೈಮ್ ಕೊಟ್ಟಿಲ್ಲ ಅಂದರೆ 2ನೇ ಕರುನಲ್ಲಿ 3ನೇ ಸುಲಲ್ಲಿ ಹಾಲು ಜಾಸ್ತಿ ಕೊಟ್ಟೆ ಕೊಡ್ತವೆ. ಹಾಗಾಗಿ ಏನೇ ಹಸು ಕೊಂಡ್ಕೊಂಡ್ರೂ ಚರ್ಮ ಕೂಡ ಒಳ್ಳೆ ಮಿಂಚಾಗಿರ್ಬೇಕು, ಕೂದಲುಗಳೆಲ್ಲ ಒಳ್ಳೆ ಮಿಂಚಾಗಿರ್ಬೇಕು, ಸಾಧುನೂ ಆಗಿರಬೇಕು. ಯಾವ ಥರನೂ ಒದೆಯದಾಗಲಿ ಹಾಯದಾಗಲಿ ಮಾಡಬಾರ್ದು. ಸಾಧು ಇರೋ ಹಸುನೇ ಹಾಲು ಜಾಸ್ತಿ ಕೊಡೋದು. ಹಸುಗಳು ಅವು ನಮ್ಮನೆ ಹಸುಗಳಾದಾಗ ಅವಕ್ಕೆ ನಾವು ಯಾವಾಗಲೂ ಅವನ್ನ ಮುಟ್ತಾ ಇರಬೇಕು. ಬಂದಾಗ ಕೈಯಲ್ಲಿ ತೂಬರಿಸೋದಾಗಲಿ ಅವನ್ನ ಮುಟ್ಟಿ ನೋಡೋದು ಹಿಂಗೆಲ್ಲ ನಾವು ಅವ್ರ ಬಡ್ಡೆಗೆ ಓಡಾಡ್ತಾ ಇದ್ದರೆ ಅವಕ್ಕೆ ಒಂಥರ ಖುಷಿ ಇರ್ತದೆ. ಅವು ನಾವು ಹೋದಾಗ ಅವೇನೇ ಯಾವುದೇ ಥರ ರಿಯಾಕ್ಟ್ ಮಾಡಲ್ಲ, ಅವು ಅವು ಒದೆಯೋದಾಗಲಿ ಹಾಯದಾಗಲಿ ಏನು ಮಾಡಲ್ಲ. ಅಪರೂಪಕ್ಕೆ ಹೋಗೋದು ಅವಕ್ಕೆ ಬೆದರಿಸೋದು ಒಡೆಯೋದು ಮಾಡಬಾರ್ದು. ಅವನ್ನ ಸಾಧುನಾಗೆ ನಾವು ನೋಡ್ಕೋಬೇಕು, ಒಂಥರ ಸ್ನೇಹಿತರು ನೋಡ್ಕೊಂಡಂಗೆ ನೋಡ್ಕೊಂಡ್ರೆ ಅವನ ಹಸುವು ಕೂಡ ಅವು ಆರಾಮಾಗಿ ಹಾಲನ್ನು ಕೊಡ್ತವೆ, ಎಲ್ಲ ಚೆನ್ನಾಗಿ ಕೊಡ್ತವೆ. ಹಸುಗಳಿಗೆ ವರ್ಷಕ್ಕೆ 2 ಸಾರಿ ಇದು ಕಾಲುಬಾಯಿ ಜ್ವರಕ್ಕೆ ವ್ಯಾಕ್ಸಿನ್ ಮಾಡಿಸ್ತೀವಿ. ಅದರಿಂದ ಕಾಲುಬಾಯಿ ಜ್ವರ ಬರಲ್ಲ. ಕಾಲುಬಾಯಿ ಜ್ವರ ಬಂತು ಅಂದರೆ ನಾವು ಹೈನುಗಾರಿಕೆ ಅದು ತುಂಬ ಲಾಸೇ ಆಗುತ್ತೆ. ಯಾಕಪ್ಪ ಅಂದರೆ ಅವು ಮೇವು ತಿನ್ನಲ್ಲ, ಹಾಲು ಕೊಡಲ್ಲ, ಹಸುಗಳೆಲ್ಲ ಒಣಕೊಂಡು ಹೋಗ್ತವೆ. ಆವಾಗ ಅವು ನಮಗೆ ಭಾಳ ಲಾಸ್ ಅದಾವೆ, ಅವು ಚೆನ್ನಾಗಾಗತ್ತೆ, ಮತ್ತೆ 6 ತಿಂಗಳು ವರ್ಷಗಟ್ಟಲೆ ಹಿಡಿಯುತ್ತೆ. ಅದರಿಂದ ನಾವು ಆ ಕಾಯಿಲೆ ಬರ್ದಂಗೆ ವ್ಯಾಕ್ಸಿನ್ ಮಾಡಿಸೋದು ಭಾಳ ಒಳ್ಳೆಯ ಕೆಲಸ. ಅದ್ರ ಜೊತೆಗೆ ಚಪ್ಪೆ ರೋಗ, ಮೆಟ್ರೆಗಟ್ಟೆ ಇವೆಲ್ಲಕ್ಕೂ ಕೂಡ ವ್ಯಾಕ್ಸಿನ್ ನಾವು ವರ್ಷಕ್ಕೊಂದ್ಸರಿ ಮಾಡಿಸ್ತೀವಿ. ಆ ಮಾಡಿಸೋದ್ರಿಂದ ನಮಗೆ ಆ ಥರದ ಕಾಯಿಲೆಗಳು ಯಾವುದು ನಮ್ಮಲ್ಲಿ ನಮ್ಮ ಫಾರಮಿಗೆ ನಾನು 20-30 ವರ್ಷದಿಂದ ನೋಡೇ ಇಲ್ಲ ನಾನು ಆ ಥರದ ಕಾಯಿಲೆಗಳನ್ನ. ಕಾಲುಬಾಯಿ ಜ್ವರ ನೋಡಿಲ್ಲ, ಮೆಟ್ರೆಗಟ್ಟೆ ನೋಡಿಲ್ಲ, ಚಪ್ಪೆ ರೋಗನೂ ಕೂಡ ನೋಡಿಲ್ಲ. ಅಂದರೆ ನಾವು ಟೈಮ್ ಟು ಟೈಮು ನಾವು ವ್ಯಾಕ್ಸಿನ್ ಮಾಡಿಸೋದು ನಮ್ಗೆ ಭಾಳ ಮುಖ್ಯ. ಆಮೇಲೆ ಕೆಚ್ಚಲು ಬಾವು ಇನ್ನೇನು ಮಾಮೂಲಿ, ಅದು ಎಲ್ಲ ಫಾರಮ್ಗಳಲ್ಲೂ ಕೆಚ್ಚಲು ಬಾವುಗಳು ಆಗೇ ಆಗ್ತವೆ. ಅದೇನಪ್ಪ ಅಂದರೆ ಈಗ ಕೆಚ್ಚಲು ಬಾವು ಆಗೋದನ್ನು ಆದ ಕೂಡಲೇ ನಾವು ಆವಾಗಲೇ ಗುರುತಿಸಿ ಅದಕ್ಕೆ ಒಂದು ಟ್ಯೂಬ್ ಬರ್ತವೆ ಟೈಲೆಕ್ಸ್ ಅಂತ ಇವೆಲ್ಲ, ಅವನ್ನು ನಾವು ಆ ಕೂಡಲೇ ಹಾಕಬೇಕು. ಅದು ಹಾಕೋದ್ರಿಂದ 1 ದಿವಸ 2 ದಿವಸದಲ್ಲಿ ಗುಣ ಆಗ್ಬಿಡುತ್ತೆ. ಇಲ್ಲ ನಾವು ಅದು ಭಾಳ ಜಾಸ್ತಿ ಆಗತ್ತಂಗೆ ಹಾಗೆ ಬಿಟ್ಕೊಂಡ್ರೆ ಆವಾಗ ಡಾಕ್ಟ್ರ್ ಕರೆಸಿ ಇಂಜೆಕ್ಷನ್ ಮಾಡಿಸ್ಬೇಕು, ಆಂಟಿಬಯೋಟಿಕ್ ಎಲ್ಲ ಹಾಕಿಸ್ಬೇಕು. ಅದು ಸ್ವಲ್ಪ ಕಷ್ಟ, ಒಂದು 4-5 ದಿವಸ ಆಗ್ಬಿಡುತ್ತೆ ಹುಷಾರಾಗಕ್ಕೆ. ಅದರಿಂದ ಕೆಚ್ಚಲು ಬಾವು ಆಗೋದನ್ನು ಮೊದಲನೇ ಸ್ಟೇಜ್ನಲ್ಲಿ ನಾವು ಗುರುತಿಸಿ ಈ ಟ್ಯೂಬ್ಗಳು ಅಂದರೆ ಟೈಲೆಕ್ಸು ಇಂಥವೆಲ್ಲ ಬರ್ತವೆ, ಅವನ್ನು ಹಾಕೋದ್ರಿಂದ ನಮಗೆ ಬೇಗ ಗುಣ ಆಗ್ತವೆ. ನಮಗೆ 1 ವರ್ಷಕ್ಕೆ 60-70 ಲೋಡ್ ದನಗೊಬ್ಬರ ಆಗುತ್ತೆ ಟ್ರ್ಯಾಕ್ಟ್ರಲ್ಲಿ. ಕನಿಷ್ಠ ಅಂದರೆ ಇವತ್ತು ಮಾರ್ಕೆಟಲ್ಲಿ ಒಳ್ಳೆ ಗೊಬ್ಬರ ತರಬೇಕು ಅಂದರೆ 7,000 ರೂಪಾಯಿ ಮೇಲೆ ಇದೆ. ಆ ಲೆಕ್ಕ ಹಾಕೊಂಡ್ರೆ 3.5-4 ಲಕ್ಷ ರೂಪಾಯಿ ಗೊಬ್ಬರನೇ ನಮಗೆ ಸಿಗುತ್ತೆ. ಅದ್ರ ಜೊತೆಗೆ ಗಂಜಲ ಹೋಗ್ತಾವಲ್ಲ, ಅದನ್ನು ನಾವು ಡೈಜೆಸ್ಟರ್ ಮಾಡ್ಕೊಂಡಿದ್ದೀವಿ. ಆ ಸಗಣಿ ಗಂಜಲ ಇದು ಮೈತೋದೆಲ್ಲ ಅದು ಕೂಡ ತೋಟಕ್ಕೆ ಹೊಡಿತೀವಿ, ಅದು ಕೂಡ ತೋಟಕ್ಕೆ ಒಳ್ಳೆ ಗೊಬ್ಬರ ಆಗುತ್ತೆ. ಹೀಗಾಗಿ ದನ ಸಾಕೋದ್ರೆ ನಮಗೆ ಗೊಬ್ಬರಕ್ಕೆ ಅನುಕೂಲ ಆಗುತ್ತೆ. ಕೃಷಿ ಮಾಡಿದ್ರೆ ನಮಗೆ ಗೊಬ್ಬರ ಬೇಕೇ ಬೇಕು. ಜಮೀನು ಮಾಡಿದ್ಮೇಲೆ ಒಂದು ಕೃಷಿ ಇಲ್ಲದಿದ್ದರೆ ಇದಿಲ್ಲದೆ ದನಗಳಿಲ್ಲದಿದ್ದರೆ ಜಮೀನಲ್ಲಿ ನಾವು ವ್ಯವಸಾಯ ಮಾಡೋದೇ ಕಷ್ಟ ಆಗುತ್ತೆ. ಹಂಗಾಗಿ ನಮಗೆ ಕೃಷಿ ಜೊತೆಗೆ ಇದು ಒಂದು ಅಂಗ, ಇದು ಬೇಕೇ ಬೇಕು.
2: ಓಕೆ ಸರ್, ಸೊ ತುಂಬ ಚೆನ್ನಾಗಿ ಇವತ್ತು ಹೈನುಗಾರಿಕೆಯ ಕುರಿತಂತೆ, ಹಾಗೆ ವೈಜ್ಞಾನಿಕ ಪದ್ಧತಿಯಲ್ಲಿ ಹೇಗೆ ಅವುಗಳನ್ನ ಸಾಕಾಣಿಕೆ ಮಾಡಬೇಕು, ಕೊಟ್ಟಿಗೆಯನ್ನು ಯಾವ ರೀತಿಯಲ್ಲಿ ನೋಡ್ಕೋಬೇಕು, ಮತ್ತು ಅವುಗಳ ಆರೋಗ್ಯವನ್ನು ಯಾವ ರೀತಿಯಲ್ಲಿ ಕಾಪಾಡ್ಕೋಬೇಕು, ಮತ್ತು ಹಾಲು ಕರೆಯುವ ಮುನ್ನ ಅವುಗಳಿಗೆ ಯಾವ ರೀತಿಯ ಫೀಡ್ನ ಕೊಡಬೇಕಾಗತ್ತೆ, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ, ಹೀಗೆ ಹಲವಾರು ವಿಚಾರಗಳನ್ನು ಇವತ್ತು ಹೈನುಗಾರಿಕೆಯ ಕುರಿತಂತೆ ಮಾಹಿತಿಗಳನ್ನು ತಿಳಿಸಿದ್ದೀರಾ. ಸೊ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಕೇಳಿಸ್ಕೊಂಡಂತಹ ಎಲ್ಲ ರೈತರು ಕೂಡ ಈ ರೀತಿ ಹೈನುಗಾರಿಕೆಯನ್ನು ಆರಂಭ ಮಾಡಿ ಹೈನುಗಾರಿಕೆಯಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸ್ಕೊಳ್ಳಿ, ಒಳ್ಳೆಯ ರೀತಿಯಲ್ಲಿ ವೈಜ್ಞಾನಿಕ ಪದ್ಧತಿಯಲ್ಲಿ ಯಾವುದೇ ಕೃಷಿಯನ್ನಾಗಿರ್ಬೋದು ಹೈನುಗಾರಿಕೆಯನ್ನು ಮಾಡಿರ್ಬೋದು ಖಂಡಿತವಾಗಲೂ ಅದರಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
5: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
4: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
7: ಮರ್ಯಾದೆ ಬೇಕೆ ಮನೆಯ ಗುಬ್ಬಿಗಳು. ಪ್ರತಿದಿನ ನಸುಕಿನಲ್ಲಿಯೇ ಕೋಳಿ ಕೂಗುವ ಹೊತ್ತಿನಲ್ಲಿ ಹಕ್ಕಿ ಪಕ್ಷಿಗಳ ಕಲರವ ಚಿಲಿಪಿಲಿ ಕೇಳತೊಡಗುತ್ತದೆ. ಹಳ್ಳಿ ಮನೆಗಳ ಕೃಷಿ ಕುಟುಂಬಗಳು ತಮ್ಮ ಕೆಲಸ ಆರಂಭಿಸುತ್ತಾರೆ. ಕಾಗೆ, ಗುಬ್ಬಿ, ಪಾರಿವಾಳ ಹಾಗೂ ಗೂಬಿಗಳೆಂದರೆ ಎಲ್ಲರಿಗೂ ಚಿರಪರಿಚಿತ. ಅನಾದಿಕಾಲದಿಂದ ಪಕ್ಷಿಗಳು ಮನುಷ್ಯನ ಒಡನಾಡಿಯಾಗಿ ಸಹಜೀವನ ನಡೆಸುತ್ತಾ ಬಂದಿವೆ. ಇಂದಿಗೂ ಪಂಚತಂತ್ರ ಕಥೆಗಳಲ್ಲಿ ಕಾಗಕ್ಕ ಗುಬ್ಬಕನ ಕಥೆಗಳು ಮಕ್ಕಳ ಮನಸ್ಸನ್ನು ರಂಜಿಸುತ್ತವೆ. ಕಾಗೆ ಒಂದಗಳ ಕಂಡರೆ ಕರೆಯುವುದೆ ತನ್ನ ಬಳಗವ ಎಂಬ ಮಾತನ್ನು ನಾವು ಆಗಾಗ ನೆನಪಿಸಿಕೊಳ್ಳುತ್ತೇವೆ. ಹಂಚಿಕೊಂಡು ತಿನ್ನುವ ಬುದ್ಧಿಯನ್ನು ನಾವು ಕಾಗೆಯಿಂದ ಕಲಿಯಬೇಕಾಗಿದೆ. ಗುಬ್ಬಿಗಳಂತೂ ಗೂಡು ಹೆಣೆಯುವುದರಲ್ಲಿ ಇಂಜಿನಿಯರಿಗಿಂತಲೂ ಕುಶಲ ಬುದ್ಧಿಯವು. ಸದಾ ಗುಂಪಿನಲ್ಲಿ ವಾಸಿಸುವ ಗುಬ್ಬಿಗಳು ರೈತರ ಮನೆ ಮುಂದೆ ಹಿತ್ತಲಲ್ಲಿ ಹೊಲಗದ್ದೆಗಳಲ್ಲಿ ಚಿವು ಚಿವು ಎಂದು ಸದ್ದು ಮಾಡುತ್ತಾ ಮಕ್ಕಳ ಮನಸ್ಸು ರಮಿಸುತ್ತವೆ. ಹಿತ್ತಲಲ್ಲಿ ಹೊಲಗದ್ದೆಗಳಲ್ಲಿ ಚಿವು ಚಿವು ಎಂದು ಸದ್ದು ಮಾಡುತ್ತಾ ಮಕ್ಕಳ ಮನಸ್ಸನ್ನು ರಮಿಸುತ್ತವೆ. ಇಂದು ಗುಬ್ಬಿಗಳನ್ನು ನೋಡುವುದೇ ಅಪರೂಪವಾಗಿದೆ. ಪ್ರತಿ ವರ್ಷ March 21 ಬಂದರೆ ಜಾಗತಿಕ ಗುಬ್ಬಿಗಳ ದಿನ ಆಚರಣೆಯಾಗುತ್ತದೆ. ಅದನ್ನು ವರ್ಲ್ಡ್ ಸ್ಪ್ಯಾರೋ ಡೇ ಎಂದು ಇಂಗ್ಲಿಷ್ನಲ್ಲಿ ಕರೆಯುತ್ತಾರೆ. ಪಕ್ಷಿ ಸಂಕುಲಕ್ಕೆ ಎದುರಾದ ಸಂಕಟವನ್ನು ಗಮನಹರಿಸಿದರೆ ಇಂಥದ್ದೊಂದು ಸಂದರ್ಭ ನಮಗೆ ಸಂತಸ ಕೊಡುತ್ತದೆ. ಗುಬ್ಬಿ ಚಿಕ್ಕ ಗಾತ್ರದ ಪಕ್ಷಿ. ಅದು 21 cm ಉದ್ದ, 14 cm ಎತ್ತರ ಹಾಗೂ 25-40 g ತೂಗುತ್ತದೆ. ಈ ಚಿಕ್ಕ ಪಕ್ಷಿ ಸರಾಸರಿ 5 ವರ್ಷ ಬದುಕುತ್ತದೆ. ಜಗತ್ತಿನಲ್ಲಿ ಗುಬ್ಬಿಗಳಲ್ಲಿ ಸುಮಾರು 25 ಪ್ರಭೇದಗಳಿವೆ. ಭಾರತದಲ್ಲಿ ಮರಗುಬ್ಬಿ, ಮನೆಗುಬ್ಬಿ, ಸಿಂಧ್ ಗುಬ್ಬಿ, ರುಜೆಟ್ ಗುಬ್ಬಿ, ಸ್ಪ್ಯಾನಿಷ್ ಗುಬ್ಬಿ ಹೀಗೆ 5 ಪ್ರಭೇದಗಳಿವೆ. ಗಂಟೆಗೆ 40-50 km ವೇಗದಲ್ಲಿ ಹಾರುವ ಗುಬ್ಬಿ ಮನೆ ಸಮೀಪದ ಗಿಡ ಮರ ಪೊದೆಗಳಲ್ಲಿ ಹಾರಾಡುತ್ತಾ ವಾಸಿಸುತ್ತದೆ. ಕಾಡಿನ ಗುಬ್ಬಿಗಳದ್ದೇ ಪ್ರತ್ಯೇಕ ಕತೆ. ಧಾನ್ಯ, ಹುಳು, ಹುಪ್ಪಡಿ, ಕುಡಿಯೆಲೆಗಳನ್ನು ತಿಂದು ಬದುಕುವ ಗುಬ್ಬಿ ಹುಲ್ಲು ನಾರಿನಿಂದ ಬಟ್ಟಲಿನಾಕಾರದ ಗೂಡು ಹೆಣೆಯುತ್ತದೆ. ಹುಲ್ಲು ಪೊದೆಗಳಲ್ಲಿ ಗೂಡು ನಿರ್ಮಿಸಿ ಅದು 3-4 ಮೊಟ್ಟೆಗಳನ್ನಿಟ್ಟು ಸಂತಾನ ಬೆಳೆಸುತ್ತದೆ.
8: ಹಳ್ಳಿ ಮನೆಗಳ ತೊಲೆ, ಪಕಾಸು, ಹೆಂಚು,
7: ಫೋಟೋ ಪ್ರೇಮಿಗಳ ಹಿಂಭಾಗದಲ್ಲಿ ಗುಬ್ಬಿಗಳು ಮೊಟ್ಟೆಯಿಟ್ಟು ಮರಿ ಮಾಡಿಕೊಂಡು ಬದುಕುತ್ತಿದ್ದವು. ಪ್ರತಿ ಮನೆಗಳ ಮುಂಭಾಗದಲ್ಲೂ ಧಾನ್ಯ, ಕಾಳು, ಹೊಟ್ಟು, ಹುರುಳಿ, ತವಡು ಎಲ್ಲವೂ ಸಿಗುತ್ತಿದ್ದವು. ಅವುಗಳದ್ದು ಸಮೃದ್ಧವಾದ ಬದುಕಾಗಿತ್ತು. ನಿಧಾನವಾಗಿ ಆಧುನಿಕತೆಯ ಭರಾಟೆಯಲ್ಲಿ ಹಳ್ಳಿಯ ಮನೆಗಳು RCC ಮನೆಗಳಾದವು. ಮರ, ಮಟ್ಟು, ಸೋಗೆ, ಹುಲ್ಲು, ಹೆಂಚುಗಳು ಮಾಯವಾಗಿ ಕಬ್ಬಿಣ, ಇಟ್ಟಿಗೆ, ಸ್ಟೀಲು, ಸಿಮೆಂಟು ಮಿಶ್ರಿತ ಮನೆಗಳು ಕಟ್ಟಲ್ಪಟ್ಟವು. ಮನೆಗಳ ಗೋಡೆಗಳ ಮೇಲೆ ನೇತು ಹಾಕುವ ಫೋಟೋಗಳೇ ಇಲ್ಲವಾದವು. ಪ್ರತಿ ಮನೆಗಳ ಮುಂದೆ ಟ್ರ್ಯಾಕ್ಟ್ರು, ಕಾರು, ಬೈಕುಗಳು ಪಾರ್ಕ್ ಆದವು. ದೂರದಲ್ಲಿ ಓಡಾಡುವ ಬಸ್ಸು, ಆಟೋ, ರೈಲುಗಳ ಶಬ್ದವೂ ಕೂಡ ಮಿತಿಮೀರತೊಡಗಿತು. ಎಲ್ಲರ ಕೈಯಲ್ಲಿ ಮೊಬೈಲ್ ಬಂದ ಮೇಲಂತೂ ಮೊಬೈಲ್ ಟವರ್ಗಳು ಹೆಚ್ಚಾಗಿ ಪಕ್ಷಿ ಸಂಕುಲ ಬಹುದೂರ ಹೋಗಲು ಅವು ಕಾರಣವಾದವು. ಹುಡುಕಿದರೂ ಈಗ ಅಲ್ಲೊಂದು ಇಲ್ಲೊಂದು ಗುಬ್ಬಿಗಳು ಮಾತ್ರ ಕಾಣಿಸಿಕೊಳ್ಳುತ್ತವೆ. ಗುಬ್ಬಿಗಳಿಗೆ ಎದುರಾದ ಸಂತಾನಾಭಿವೃದ್ಧಿಯ ಸಂಕಟವನ್ನು ಪ್ರತ್ಯಕ್ಷವಾಗಿ ಗಮನಿಸಿದ ಮಹಾರಾಷ್ಟ್ರ ನಾಶಿಕ್ ನಗರದ ಪರಿಸರ ಪ್ರೇಮಿ ಮಹಮ್ಮದ್ ದಿಲಾವರ್ ಮನೆಗುಬ್ಬಿಗಳ ಸಂರಕ್ಷಣೆಗಾಗಿ ಪ್ರಪ್ರಥಮ ಪ್ರಯತ್ನ ಮಾಡುತ್ತಾರೆ. ಅವರ ಪ್ರಯತ್ನಕ್ಕೆ ಬಹುಶಃ ಅವರ ಮೇಲೆ ಪಕ್ಷಿಗಳ ಪಿತಾಮಹ ಎಂದೆನಿಸಿಕೊಂಡಿದ್ದ ಡಾಕ್ಟರ್ ಸಲೀಂ ಅಲಿಯವರು ಪ್ರಭಾವ ಬೀರಿರಬಹುದು. ಮಹಮ್ಮದ್ ದಿಲಾವರ್ ಮತ್ತವರ ಸಂಗಡಿಗರು ಸೇರಿ ನಾಶಿಕ್ ನಗರದಲ್ಲಿ ನೇಚರ್ ಫಾರ್ ಎವರ್ ಸೊಸೈಟಿ ಎಂಬ ಸಂಘಟನೆಯನ್ನು ಹುಟ್ಟುಹಾಕಿದರು. 2008 ಆ ಸಂಘಟನೆ ಗುಬ್ಬಿಗಳ ಸಂರಕ್ಷಣೆಗೆ ಸಜ್ಜಾಯಿತು. ಅವರ ಮೂಲ ಮಂತ್ರವೇ ಗುಬ್ಬಿಗಳ ಸಂರಕ್ಷಣೆಯಾಗಿತ್ತು. ಮುಂದೆ ಆ ಸಂಸ್ಥೆ ಫ್ರಾನ್ಸ್ ದೇಶ, ಅಮೆರಿಕ ದೇಶ, ಇಂಗ್ಲೆಂಡ್ ದೇಶ ಈ ಎಲ್ಲವುಗಳ ಸಹಕಾರವನ್ನು ಪಡೆದು ಅಂತಾರಾಷ್ಟ್ರೀಯ ಖ್ಯಾತಿಯ ಸಂಸ್ಥೆ ಆಯಿತು. ಪ್ರತಿ ವರ್ಷ March 21 ಜಾಗತಿಕ ಗುಬ್ಬಿಗಳ ದಿನ. ಅಂದು ಪ್ರಪಂಚಾದ್ಯಂತ ಅನೇಕ ದೇಶಗಳು ಗುಬ್ಬಿಗಳ ಆಚರಣೆಯನ್ನು ಜಾರಿಗೆ ತಂದಿವೆ. ಸಮಾನ ಮನಸ್ಕರು ಪಕ್ಷಿಗಳ ಕೂಟದಲ್ಲಿ ಗುಬ್ಬಿಗಳ ಸಂರಕ್ಷಣೆಯ ಚರ್ಚೆ, ಉಪನ್ಯಾಸ, ಫೋಟೋ ಪ್ರದರ್ಶನಗಳನ್ನು ಏರ್ಪಡಿಸುತ್ತಾರೆ. ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಗುಬ್ಬಿಗಳ ಬಗ್ಗೆ ವಿಷಯ ತಿಳಿಸುತ್ತಾರೆ. 2011 March 21 ನೇಚರ್ ಫಾರ್ ಎವರ್ ಸೊಸೈಟಿಗೆ ಜಾಗತಿಕ ಮೊದಲ ಪ್ರಶಸ್ತಿ ದೊರೆಯುತ್ತದೆ. ಅವರ ಗುಬ್ಬಿಗಳ ಸಂರಕ್ಷಣೆಯ ಕೆಲಸಕ್ಕೆ ಮಾನ್ಯತೆ ದೊರಕುತ್ತದೆ. ಕಳವಳಕಾರಿ ಸಂಗತಿ ಎಂದರೆ ಕಾರ್ಯಕ್ರಮ ರೂಪಿಸುವುದು ಒಂದು ಕಡೆ, ಆದರೆ ಗುಬ್ಬಿಗಳ ಸಂಖ್ಯೆ ದಿನದಿನಕ್ಕೂ ಕಡಿಮೆಯಾಗುವುದನ್ನು ತಪ್ಪಿಸುವುದು ಮತ್ತೊಂದು ಮುಖ್ಯವಾದ ಕೆಲಸವಾಗಿದೆ. ಗುಬ್ಬಿಗಳಿಗೆ ನಮ್ಮ ಪ್ರೀತಿ ಕಾಳಜಿಯನ್ನು ತೋರಿಸಿದರೆ ಸಾಕು, ಅವುಗಳ ಸಂತಾನ ಉಳಿಯುತ್ತದೆ. ಗುಬ್ಬಿ ಬೆಳೆಗಳ ಬೀಜ ಪ್ರಸಾರ ಮಾಡುವುದರ ಜೊತೆಗೆ ಬೆಳೆಗಳಿಗೆ ತಗುಲುವ ರೋಗಗಳನ್ನು, ಕ್ರಿಮಿ ಕೀಟಗಳನ್ನು ತಿಂದು ಬೆಳೆಗಳನ್ನು ರಕ್ಷಣೆ ಮಾಡುತ್ತದೆ. ಅಂಥ ಪಕ್ಷಿಯನ್ನು ಹಸಿರು ಬೆಳೆಸಿ ರಕ್ಷಿಸಬೇಕಾಗಿದೆ. ಬಹುತೇಕ ಹೊಲಗದ್ದೆಗಳು ಕ್ರಿಮಿ ಕೀಟನಾಶಕ ರಾಸಾಯನಿಕ ಗೊಬ್ಬರಗಳಿಂದ ಗುಬ್ಬಿಗಳು ತಿನ್ನುವ ಹುಳು ಹುಪ್ಪಟೆಗಳನ್ನೇ ಸರ್ವನಾಶ ಮಾಡಿವೆ. ಇದನ್ನು ಹೇಗಾದರೂ ಮಾಡಿ ತಪ್ಪಿಸಬೇಕಾಗಿದೆ. ಹೊಲ ಗದ್ದೆಗಳಿಗೆ ರಾಸಾಯನಿಕ ಗೊಬ್ಬರಗಳ ಬದಲಾಗಿ ಸಾವಯವ ಗೊಬ್ಬರವನ್ನು ಬಳಸಬೇಕಾಗಿದೆ. ಹಣ್ಣು ಹಂಪಲಿನ ಗಿಡಗಳನ್ನು ಕಡ್ಡಾಯವಾಗಿ ಬೆಳೆಸಬೇಕಾಗಿದೆ. ಮನೆ ಹತ್ತಿರ ಕಾಳು ಹಾಕಿದರೆ, ಕುಡಿಯುವ ನೀರಿಟ್ಟರೆ ಸಾಕು, ಗುಬ್ಬಿಗಳು, ಪಾರಿವಾಳಗಳು, ಪಿಕ್ಕಳಾರಗಳು ಹತ್ತಿರ ಬರುತ್ತವೆ. ಕೆಲವು ಸಂಘಟನೆಗಳು ಗುಬ್ಬಿಗಳಿಗಾಗಿಯೇ ಹುಲ್ಲಿನ, ಹಲಿಗೆಯ, ಮಡಕೆಯ ಗೂಡುಗಳನ್ನು ಮಾಡಿ ಅವುಗಳನ್ನು ಆಕರ್ಷಿಸುತ್ತಿದ್ದಾರೆ. ಮಕ್ಕಳಿಗೂ ಕೂಡ ಗುಬ್ಬಿಗಳ ಪರಿಚಯವಾಗಬೇಕಾಗಿದೆ. ಕೃಷಿಕರು ಕೂಡ ಪಕ್ಷಿಗಳು ಹೇಗೆ ಅವರ ಬೆಳೆ ರಕ್ಷಣೆ ಮಾಡಬಲ್ಲವು ಎಂಬುದನ್ನು ಅರಿಯಬೇಕಾಗಿದೆ. ಹಾಗಾಗಿ ವಿಶ್ವ ಗುಬ್ಬಿಗಳ ದಿನದಂದು ಅಥವಾ ಇತರ ದಿನಗಳಂದು ನಾವು ಪಕ್ಷಿಗಳನ್ನು ಸಂರಕ್ಷಣೆ ಮಾಡಲು ಕಾರ್ಯಪ್ರವೃತ್ತರಾಗಬೇಕಾಗಿದೆ. ಆಗ ಗುಬ್ಬಿಗಳ ದಿನಕ್ಕೊಂದು ಸರಿಯಾದ ಅರ್ಥ ಬರುತ್ತದೆ.
8: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.
2: ಸುಜಿ, ಇನ್ನೊಂದ್ ಕ್ಯಾನ್ ಹಾಲ್ ಬೇಕಿತ್ತು.
3: ಮುಂಜಾನೆ ರವಿ ಬಂದ್ರು ಗೊತ್ತಾಯ್ತದೆ, ಮುಸ್ಸಂಜೆ ಚಂದ್ರ ಬಂದ್ರು ಗೊತ್ತಾಯ್ತದೆ. ಈ ರವಿಚಂದ್ರ ಬಂದಿದ್ದು ಗೊತ್ತೇ ಆಗ್ಲಿಲ್ವಲ್ಲೋ?
2: ಅವ್ರ ಹೆಸರು ರವಿಚಂದ್ರ ಅಲ್ಲ, ಮನೋಹರ.
3: ನನ್ ಮನ್ಸಿನ ಅರೇ ಕ್ಷಣದಲ್ಲಿ ಅರೋಹರ ಮಾಡ್ದವನ ಹೆಸರು ಮನೋಹರನ.
2: ಹೆಂಗೆ ನಮ್ ಸಿಟಿ ಮೇಸ್ಟ್ರ?
3: ನಿಂಗ್ ಸಿಟಿ ಮೇಸ್ಟ್ರ್ ಆದ್ರೆ ಅವ್ರ ನನಗೆ ಹಳ್ಳಿ ಮೇಸ್ಟ್ರ್.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

ಯಾರನಂತ ಗಂಡ ನಾನು ಏಕೆ ಅಳ್ತಾ ನಿಂತುಕೊಂಡೆ ಅಳ್ಬುರ್ಕಿ ಹೆಂಗೆ ನನ್ನ ಮೇಲೆ ನಿಂಗೆ ಕೋಪ ಯಾಕೆ ಹೇಳೇ ಇಲ್ಲೇ ನಿನ್ನ ಮುದ್ದಾಡ್ಬೇಕೆ ನೆತ್ತಿ ಮೇಲೆ ಒತ್ತು ನಿನ್ನ ಬೆಟ್ಟನಾದ್ರೂ ಹತ್ತುತ್ತೀನಿ ಶಾಲೆನಾದ್ರೂ ಬಗ್ಗೆ ಕೊಡ್ತೀನಿ ಸುಮ್ಕಿರು ಮತ್ತೆ ನೀ ಸುಮ್ಕಿರು ಮತ್ತೆ ಹೇ

ಅವರ ಗುಡಿ ಒಂದೈತೆ, ಹೌದು ಚಿನ್ನ, ಬೆಟ್ಟದ ಕೆಳಗೆ ಆಲದ ಮರ ಒಂದೈತೆ, ಅಲ್ಲಿ ನಮ್ಮ ಬೀರಪ್ಪ ದೇವರ ಗುಡಿ ಒಂದೈತೆ. ನಾನು ನೀನು ಕೂಡಿಕೊಂಡು ಕುರಿಗಳಲ್ಲಿ ಮೇಯಿಸ್ಕೊಂಡು ಬಿಸಿಲಾಗಲ್ದು ಇಟ್ಟು ಉಂಡು ಒಂಗೆನೆಲ್ಲ ಕಂಬಳಿ ಬೀಸಿ ಜೋಡಿ ಕುರಿಗಳಂಗೆ ನಾವು ಮಲಗಿಕೊಳ್ಳೋಣ, ಸೇರಿ ಗೊರಕೆ ಹೊಡೆಯೋಣ.

0: ಅಲ್ಲ ಮೇಷ್ಟ್ರೇ, ಊರ್ ತುಂಬಾ ಕಾಕಾಕಿಕಿ ಚಾಲೆಂಜ್ ಅಂತ ಮಾಡ್ತವ್ರೆ. ಕನ್ನಡ ವರ್ಣಮಾಲೆಯಲ್ಲಿ ಕಾಕಾಕಿಕಿಗಿಂತ ಮೊದ್ಲು ಅ ಆ ಇ ತಾನೇ ಬರೋದು. ಅದ್ರ ಚಾಲೆಂಜ್ ಯಾರು ಯಾಕೆ ಮಾಡ್ತಿಲ್ಲ? ಯಾಕೆ ಹಿಂಗೆ?
1: ಯಾಕೆ ಹಿಂಗೆ?

0: ಬರೀ ಸೋಷಲ್ ಮೀಡಿಯಾ ಜೀವನ ಇಲ್ಲಿ ಯಾರ್ ಕಿಂಗ್
1: ಚಾನ್ಸೇ ಇಲ್ಲ ನೋ ವೇ
2: ನನ್ನ ಮಕ್ಕಳ್ರ ನಾನು ಕೇಳಬಾರ್ದು ಏನೋ ಕೇಳಿದೆ ಹತ್ತು ಬೇರೆ ಭಾಷೆ ಹಾಡುಗಳ ಮಧ್ಯೆ ಒಂದೇ ಒಂದು ಕನ್ನಡ ಹಾಡು ಹಾಕೊಂಡಿದ್ದೆ ತಪ್ಪ ತೋರಿಸ್ತೀನಿ ರೋ ತೋರಿಸ್ತೀನಿ ನಿಮ್ಮ ಡುಬಾಕ್ ಲೆವೆಲ್ನ ಕಳಿಸಿ ಮಾರೇ ಮಂಚಿಸ್ಕೊ ಹೆಂಗೆ ಮಾಡೋದು ಅಂತ ತೋರಿಸ್ಲಿಲ್ಲ ನನ್ನ ಹೆಸರು ನಂಜಪ್ಪನ ಮಗ ಇಷ್ಟ್ರಿ ಬೇಡ ಏ ಹೋಗಲ್ಲ
3: ಹಲೋ
2: ಶರಣ್ ರೀ ಘಟಪ್ಪನವ್ರೆ ನಮ್ಮ ಕನ್ನಡ ರ್ಯಾಪರ್ ಆಲೋಕೆ ಅದೇನೇನ್ರಿ
4: ಕರ್ನಾಟಕ ಬಂದು ಕನ್ನಡ ಬರ್ರಿ ಅವರು

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶೋ

ಕೇಳುಗರೆ, ಇದು ಸಾಮಾನ್ಯ ಎಚ್ಚರಿಕೆಯಲ್ಲ. ವಿಶ್ವಸಂಸ್ಥೆ ಇಡೀ ಜಗತ್ತಿಗೆ ನೀಡಿದ ರೆಡ್ ಅಲರ್ಟ್. ಭೂಮಿಯ ಪರಿಸರ ಈಗ ತುರ್ತು ಪರಿಸ್ಥಿತಿಯ ಅಂಚಿನಲ್ಲಿದೆ. ರೇಡಿಯೋ ಶಿವಮೊಗ್ಗದ ವಿಶೇಷ ನೇರ ಪ್ರಸಾರ ಪರಿಸರ ರೆಡ್ ಅಲರ್ಟ್ ಅಳಿವು ಉಳಿವು. ಈ ಗಂಭೀರ ಪರಿಸ್ಥಿತಿಯನ್ನು ಎದುರಿಸುವುದು ಹೇಗೆ, ನಮ್ಮ ಮುಂದಿರುವ ದಾರಿಗಳೇನು, ಈ ಬಗ್ಗೆ ಆಳವಾಗಿ ಚರ್ಚಿಸಿ ಕಾರ್ಯಸಾಧ್ಯವಾದ ಪರಿಹಾರಗಳನ್ನು ನೀಡಲಿದ್ದಾರೆ. ನಾಡಿನ ಶ್ರೇಷ್ಠ ತಜ್ಞರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರಲಿದ್ದಾರೆ. ಪ್ರೊಫೆಸರ್ ಕುಮಾರಸ್ವಾಮಿ ಬಿಎಂ, ಪ್ರೊಫೆಸರ್ ಶ್ರೀಪತಿ ಎಲ್ಕೆ, ಪ್ರೊಫೆಸರ್ ಶೇಖರ್ ಗೌಳೇರ್, ಪ್ರೊಫೆಸರ್ ಚಂದ್ರಶೇಖರ್ ಎಎಸ್, ಡಾಕ್ಟರ್ ನಂದಾ ಮತ್ತು ರೇಡಿಯೋ ಶಿವಮೊಗ್ಗದ ನಿಲಯ ನಿರ್ದೇಶಕರಾದ ಜನಾರ್ದನ್ ಜಿಎಲ್. ಈ ತಜ್ಞರ ತಂಡದೊಂದಿಗೆ ನೀವು ನೇರವಾಗಿ ಮಾತನಾಡಬಹುದು. ನಿಮ್ಮ ಸಂಶಯಗಳನ್ನು ಕೇಳಿ ಮತ್ತು ನಾವು ಏನು ಮಾಡಬೇಕೆಂಬುದು ಅವರಿಂದಲೇ ತಿಳಿಯಿರಿ. ಇದೇ April 2 ಬೆಳಗ್ಗೆ 11 ಕರೆ ಮಾಡಲು ಮರೆಯಬೇಡಿ. ನಮ್ಮ ಸಂಖ್ಯೆ 9686096279. ಬನ್ನಿ, ಪರಿಸರ ಉಳಿಸಲು ಒಟ್ಟಾಗಿ ಹೆಜ್ಜೆ ಇಡೋಣ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

ನಾದಿರದೇಂ ತಾನಾದಿ ನದಿರನ ಧಾಕಿಡದ ಕಥೆ ಕಿಡದಗ ಧಾಕಿಡದ ಕಥೆ ಕಿಡಗತ ಧೋಂತ ಕಿಟ ಧೋಂತ ಕಿಟ ಧಾಕಿಡದ ಕಥೆ ಕಿಡದಗ ಧಾಕಿಡದ ಕಥೆ ಕಿಡದಗತ

ಕೇಳುಗರೆ, ಇದು ಸಾಮಾನ್ಯ ಎಚ್ಚರಿಕೆಯಲ್ಲ. ವಿಶ್ವಸಂಸ್ಥೆ ಇಡೀ ಜಗತ್ತಿಗೆ ನೀಡಿದ ರೆಡ್ ಅಲರ್ಟ್. ಭೂಮಿಯ ಪರಿಸರ ಈಗ ತುರ್ತು ಪರಿಸ್ಥಿತಿಯ ಅಂಚಿನಲ್ಲಿದೆ. ರೇಡಿಯೋ ಶಿವಮೊಗ್ಗದ ವಿಶೇಷ ನೇರ ಪ್ರಸಾರ ಪರಿಸರ ರೆಡ್ ಅಲರ್ಟ್ ಅಳಿವು ಉಳಿವು. ಈ ಗಂಭೀರ ಪರಿಸ್ಥಿತಿಯನ್ನು ಎದುರಿಸುವುದು ಹೇಗೆ, ನಮ್ಮ ಮುಂದಿರುವ ದಾರಿಗಳೇನು, ಈ ಬಗ್ಗೆ ಆಳವಾಗಿ ಚರ್ಚಿಸಿ ಕಾರ್ಯಸಾಧ್ಯವಾದ ಪರಿಹಾರಗಳನ್ನು ನೀಡಲಿದ್ದಾರೆ ನಾಡಿನ ಶ್ರೇಷ್ಠ ತಜ್ಞರು. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರಲಿದ್ದಾರೆ ಪ್ರೊಫೆಸರ್ ಕುಮಾರಸ್ವಾಮಿ ಬಿಎಂ, ಪ್ರೊಫೆಸರ್ ಶ್ರೀಪತಿ ಎಲ್ಕೆ, ಪ್ರೊಫೆಸರ್ ಶೇಖರ್ ಗೌಳೇರ್, ಪ್ರೊಫೆಸರ್ ಚಂದ್ರಶೇಖರ್ ಎಎಸ್, ಡಾಕ್ಟರ್ ನಂದಾ ಮತ್ತು ರೇಡಿಯೋ ಶಿವಮೊಗ್ಗದ ನಿಲಯ ನಿರ್ದೇಶಕರಾದ ಜನಾರ್ದನ್ ಜಿಎಲ್. ಈ ತಜ್ಞರ ತಂಡದೊಂದಿಗೆ ನೀವು ನೇರವಾಗಿ ಮಾತನಾಡಬಹುದು. ನಿಮ್ಮ ಸಂಶಯಗಳನ್ನು ಕೇಳಿ ಮತ್ತು ನಾವು ಏನು ಮಾಡಬೇಕೆಂಬುದು ಅವರಿಂದಲೇ ತಿಳಿಯಿರಿ. ಇದೇ April 2 ಬೆಳಗ್ಗೆ 11 ಕರೆ ಮಾಡಲು ಮರೆಯಬೇಡಿ. ನಮ್ಮ ಸಂಖ್ಯೆ 9686096279. ಬನ್ನಿ, ಪರಿಸರ ಉಳಿಸಲು ಒಟ್ಟಾಗಿ ಹೆಜ್ಜೆ ಇಡೋಣ.

ಸಂತೋಷದಿಂದ ಹಿಕ್ಕಿ ಹಾರುವೆ, ಆಕಾಶ ಭೂಮಿ ಒಂದೇ ಮಾಡುವೆ. ಕಲ್ಲು ನೀರಾಗಲಿ ಬಳ್ಳಿ ಹೂವಾಗಲಿ ಸಂಗೀತವನ್ನು ಕೇಳುತ್ತಾ ಕಡಲು ಮೇಲುಕ್ಕಲಿ ಆಕಾಶ ಮುಟ್ಟಲಿ.

0: ಕೇಳುಗರೆ, ಇದು ಸಾಮಾನ್ಯ ಎಚ್ಚರಿಕೆಯಲ್ಲ. ವಿಶ್ವಸಂಸ್ಥೆ ಇಡೀ ಜಗತ್ತಿಗೆ ನೀಡಿದ ರೆಡ್ ಅಲರ್ಟ್. ಭೂಮಿಯ ಪರಿಸರ ಈಗ ತುರ್ತು ಪರಿಸ್ಥಿತಿಯ ಅಂಚಿನಲ್ಲಿದೆ. ರೇಡಿಯೋ ಶಿವಮೊಗ್ಗದ ವಿಶೇಷ ನೇರ ಪ್ರಸಾರ ಪರಿಸರ ರೆಡ್ ಅಲರ್ಟ್ ಅಳಿವು ಉಳಿವು. ಈ ಗಂಭೀರ ಪರಿಸ್ಥಿತಿಯನ್ನು ಎದುರಿಸುವುದು ಹೇಗೆ, ನಮ್ಮ ಮುಂದಿರುವ ದಾರಿಗಳೇನು, ಈ ಬಗ್ಗೆ ಆಳವಾಗಿ ಚರ್ಚಿಸಿ ಕಾರ್ಯಸಾಧ್ಯವಾದ ಪರಿಹಾರಗಳನ್ನು ನೀಡಲಿದ್ದಾರೆ. ನಾಡಿನ ಶ್ರೇಷ್ಠ ತಜ್ಞರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರಲಿದ್ದಾರೆ. ಪ್ರೊಫೆಸರ್ ಕುಮಾರಸ್ವಾಮಿ ಬಿಎಂ, ಪ್ರೊಫೆಸರ್ ಶ್ರೀಪತಿ ಎಲ್ಕೆ, ಪ್ರೊಫೆಸರ್ ಶೇಖರ್ ಗೌಳೇರ್, ಪ್ರೊಫೆಸರ್ ಚಂದ್ರಶೇಖರ್ ಎಎಸ್, ಡಾಕ್ಟರ್ ನಂದಾ ಮತ್ತು ರೇಡಿಯೋ ಶಿವಮೊಗ್ಗದ ನಿಲಯ ನಿರ್ದೇಶಕರಾದ ಜನಾರ್ದನ್ ಜಿಎಲ್. ಈ ತಜ್ಞರ ತಂಡದೊಂದಿಗೆ ನೀವು ನೇರವಾಗಿ ಮಾತನಾಡಬಹುದು. ನಿಮ್ಮ ಸಂಶಯಗಳನ್ನು ಕೇಳಿ ಮತ್ತು ನಾವು ಏನು ಮಾಡಬೇಕೆಂಬುದು ಅವರಿಂದಲೇ ತಿಳಿಯಿರಿ. ಇದೇ April 2 ಬೆಳಗ್ಗೆ 11 ಕರೆ ಮಾಡಲು ಮರೆಯಬೇಡಿ. ನಮ್ಮ ಸಂಖ್ಯೆ 9686096279. ಬನ್ನಿ, ಪರಿಸರ ಉಳಿಸಲು ಒಟ್ಟಾಗಿ ಹೆಜ್ಜೆ ಇಡೋಣ.
1: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
2: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
1: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
2: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
1: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
2: ಏನವಿ ಅದು?
1: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
2: ಹಂಗ ಅದ್ಯಾಕಂತೆ?
1: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
2: ಉಕ್ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ
3: ಹೋಯ್ತು.
0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
4: ನಿಮ್ಮ ಮನೆ ಮನದ ಕೈರುಚಿ.
5: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕಥೆಯನ್ನು ಕೇಳಲಿದ್ದೀರಿ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ನೀವು ಕೇಳಲಿದ್ದೀರಿ ಹರಿಕಥೆ. ಶೀರ್ಷಿಕೆ ರಾಮಾಯಣ ಯುದ್ಧಕಾಂಡ. ಪ್ರಸ್ತುತಪಡಿಸಲಿದ್ದಾರೆ ಶ್ರೀ ಗುರುರಾಜುಲು ನಾಯ್ಡು.

ಪಕ್ಕದಲ್ಲೇ ಇದ್ದ ವಿಭೀಷಣ ಎದ್ದ, ಸ್ವಲ್ಪ ನನ್ನ ಮಾತನ್ನು ಕೇಳಿ, ನೀವೆಲ್ಲರೂ ಆಯುಧಗಳನ್ನು ತಗೊಂಡಾಗಲೇ ರಾಮನ ಮೇಲೆ ಯುದ್ಧಕ್ಕೆ ಹೊರಟು ಬಿಟ್ಟಿದ್ದೀರಾ, ಸ್ವಲ್ಪ ನಿಲ್ಲಿ, ಅಪರಾಧವನ್ನು ಮಾಡಿ ನಾವು ನಿರಪರಾಧಿಗಳು ಎಂದು ಹೇಳಿಕೊಳ್ಳುವುದರಲ್ಲಿ ಅರ್ಥವಿಲ್ಲ. ಅಣ್ಣ, ರಾಮ ಎಂದರೆ ಸಾಮಾನ್ಯನೆಂಬುದಾಗಿ ಭಾವಿಸಬೇಡ, ಅವನೇನು ಸಾಮಾನ್ಯನಲ್ಲಣ್ಣ. 14,000 ಕರದೂಷಣಾದಿಗಳನ್ನು ಒಬ್ಬನೇ ಕೊಂದವನು, ನಿನ್ನ ಸ್ನೇಹಿತರು ಎನಿಸಿಕೊಂಡಿದ್ದ ವಾಲಿಯನ್ನು ಒಂದೇ ಬಾಣದಲ್ಲಿ ಕೊಂದವನು. ಅಣ್ಣ, ಹಿಂದೆ ನಮ್ಮ ಕುಲಕ್ಕೆಲ್ಲ ಗುರುವೆನಿಸಿಕೊಳ್ಳಬಹುದಾದ ಮಾವ ಮಾರೀಚನನ್ನ ಒಂದೇ ಬಾಣದಿಂದ ಸಮುದ್ರದಿಂದ ಆಚೆಗೆ ಸೆದವನು, ಮಾಯಾಮೃಗ ರೂಪಧಾರಿಯಾದವನನ್ನು ಕೊಂದವನು. ನನ್ನ ಮಾತನ್ನು ಕೇಳೋಣ, ಈಗಲಾದರೂ ನಿನ್ನ ಈ ಸಂಪದ್ಭರಿತವಾಗಿರುವ ರಾಜ್ಯ ಉಳಿಬೇಕಾದರೆ ರಾಮನ ಹೆಂಡತಿಯಾದ ಸೀತೆಯನ್ನು ರಾಮನಿಗೆ ಒಪ್ಪಿಸಿ ಆದ ಪಾದಕ್ಕೆ ನಮಸ್ಕಾರವನ್ನು ಮಾಡು. ರಾವಣ ಕಟಕಟಕಟನೆ ಹಲ್ಲನ್ನು ಕಡದ, ಥಟ್ಟನೆ ಎಂದು ಸಭೆಯನ್ನೇ ಬಿಟ್ಟು ಹೊಟ್ಟದ. ವಿಭೀಷಣ ರಾತ್ರಿಯೆಲ್ಲ ಬಹಳ ಆಲೋಚನೆಯನ್ನು ಮಾಡಿದರಂತೆ. ಮಾರನೇ ದಿವಸ ಸಭೆಗೆ ಬಂದಾಗ ವಿಭೀಷಣನೇ ಬಂದು ನಮಸ್ಕಾರ ಮಾಡಿ ನಿಂತ. ಅಣ್ಣ, ಇವರೆಲ್ಲರೂ ನಿನ್ನನ್ನು ಹೊಗಳುತ್ತಾ ಇದ್ದಾರೆ ಕಣೋ, ಈ ಹೊಗಳಿ ನಿನಗೆ ಪ್ರಿಯವಾಗುವ ಈ ಮಾತುಗಳನ್ನಾಡುತ್ತಿರುವವರೆಲ್ಲರೂ ನಿನ್ನ ವಿನಾಶ ಕಾಲ ಬಂದಾಗ ಒಬ್ಬರೂ ಇರಲ್ಲ. ಅಣ್ಣ, ಇವರೆಲ್ಲರೂ ಹೊಗಳುವ ನಿನ್ನ ಶತ್ರುಗಳು. ಈಗ ನಿನಗೆ ಬಹಳ ಒಳ್ಳೆಯದನ್ನೇ ಹೇಳಿ ನಾಳೆ ನಿನ್ನ ವಿನಾಶಕ್ಕೆ ಏನೇನಾಗಬೇಕೋ ಅಷ್ಟನ್ನು ಮಾಡುತ್ತಿದ್ದಾರೆ. ಮಾತನ್ನು ಕೇಳಣ್ಣ, ರಾಜನೀತಿಯಲ್ಲ ಧರ್ಮವಲ್ಲ. ಮತ್ತೊಂದು ಮಾತು ಹೇಳುವುದಾದರೆ, ಸೀತೆ ನಮ್ಮ ಲಂಕಾಪಟ್ಟವನ್ನು ಸೇರಿದ್ದು ಹೇಗಾಯಿತು ಅಂದರೆ ಮಾರಿ ಹೊಕ್ಕ ಮನೆಯಾಗಿದೆ. ಸೀತೆ ಪ್ರವೇಶ ಮಾಡಿದ ಮೊದಲುಕೊಂಡು ಯಾಗ ಯಜ್ಞಾದಿಗಳು ಸರಿಯಾಗಿ ನಡೆಯುತ್ತಿಲ್ಲ, ಆಗಾಗ ಅಪಶಕುನಗಳು ಕಾಡುತ್ತಿದೆ. ಅಗ್ನಿಯನ್ನು ಜಲಿಸುವಾಗ ಯಜ್ಞಭೂಮಿಯಲ್ಲಿ ಬರಬಹುದಾದ ಅಗ್ನಿಯು ಧೂಮದಿಂದ ಕೂಡಿ ಬರುತ್ತಾ ಇದೆ. ಅಣ್ಣ, ಇಷ್ಟೇ ಅಲ್ಲದೆ ಎಲ್ಲ ರೀತಿಯಿಂದಲೂ ನಮಗೆ ಅಪಶಕುನಗಳೇ ಕಂಡು ಬರುತ್ತಿದೆ. ಮಾತನ್ನು ಕೇಳಿ ದಯಮಾಡಿ ಸೀತೆಯನ್ನು ಒಪ್ಪಿಸಿ ನಾವೆಲ್ಲರೂ ಸುಖವಾಗಿ ಬಾಳುವಂತೆ ಮಾಡು. ರಾವಣ ಅಂದ, ಸ್ವಜಾತಿ ಶತ್ರು, ಕುಲಕ್ಕೆ ಮೃತ್ಯು ಕೊಡಲೆಯ ಕಾವು ಎಂಬ ಗಾದೆಯಂತೆ ನನ್ನನ್ನವನುಂಡು ನನ್ನುಪ್ಪನ್ನು ತಿಂದು ನನಗೆ ದ್ರೋಹವನ್ನು ಬಗ್ಗಿತ್ತಿರುವ ವಿಭೀಷಣ, ನಿನಗಿಲ್ಲಿ ಸ್ಥಳವಿಲ್ಲ, ಹೇಳಿ ಹರಡು ಇಲ್ಲಿಂದ ಹರಡು ಎಂದಾಗ ಎಲ್ಲರೂ ಹಾಸ್ಯವನ್ನು ಮಾಡುತ್ತಿದ್ದರೆ ವಿಭೀಷಣ ತನ್ನ 4 ಮಂತ್ರಿಗಳನ್ನು ಕರೆದುಕೊಂಡು ಕೈಯಲ್ಲಿ ಗದೆಯನ್ನು ಹಿಡಿದು ಥಟ್ಟನೆ ಆಕಾಶಕ್ಕೆ ಹಾರಿ ಹೇಳುತ್ತಾನಂತೆ, ಅಣ್ಣಯ್ಯ ನೀನು ನನಗೆ ಹಿರಿಯ, ನೀನು ನನ್ನನ್ನೇನೆಂದರೂ ಚಿಂತೆ ಇಲ್ಲ, ಆದರೆ ಒಂದು ಸತ್ಯವಾದ ಮಾತನ್ನು ಹೇಳುತ್ತಿದ್ದೇನೆ ಕೇಳು. ಬರುತ್ತಿದೆ ನಿನಗೆ ಮೃತ್ಯು ಕಾಲ, ನಿನಗೆ ಮಾತ್ರವಲ್ಲ ನಿನ್ನ ಪುತ್ರ ಮಿತ್ರ ಕಳತ್ರಾದಿ ಬಾಂಧವ ಸೈನ್ಯ ಸಹಿತವಾದ ಅಪಾರವಾದ ಐಶ್ವರ್ಯವೆಲ್ಲವೂ ಕೂಡ ನಶಿಸಿ ಮಣ್ಣೊಳಗೆ ಧೂಳಾಗಿ ಹೋಗುವ ಕಾಲವು ಸಮೀಪಿಸ್ತಾ ಇದೆ. ಅದಕ್ಕಾಗಿಯೇ ಮೃತ್ಯು ಸನ್ನಿಹಿತವಾದವನಿಗೆ ಯಾವ ಪಥ್ಯವೂ ರುಚಿಸುವುದಿಲ್ಲ ಎಂಬಂತೆ ನೀನು ಆವೃತವಾಗಿರುವ ಜನಗಳ ಮಾತನ್ನು ಕೇಳುತ್ತಿದೀಯ? ಕೇಳು, ನಾನು ಸತ್ಯಸಂಧರಾದ ಶ್ರೀರಾಮನ ಪಕ್ಷವನ್ನೇ ಸೇರ್ತೇನೆ. ಇದೋ ಹರಿದೆ ಎಂಬುದಾಗಿ ಗಗನ ಮಾರ್ಗದಲ್ಲಿ ಭರ್ರನ್ನು ಹರಿದು ಗಗನ ಮಾರ್ಗದಲ್ಲಿ ಹಾರಿ ಬರುತ್ತಾ ರಾಮದೇವರು ನಿಂತಿರುವ ಆ ಮಹೇಂದ್ರಗಿರಿಯ ಸಮೀಪಕ್ಕೆ ಬಂದ, ಆಕಾಶದಲ್ಲಿ ನಿಂತುಕೊಂಡ. ಗಗನ ಮಾರ್ಗದಲ್ಲಿ ನಿಂತು, ಅಯ್ಯ ಕಪಿವೀರರೇ, ನಾನು ರಾವಣ ಎಂಬತಕ್ಕಂಥ ಲಂಕಾಧಿಪತಿಯಾಗಿರುವವನ ತಮ್ಮ, ಎಷ್ಟು ವಿಧದಿಂದ ಧರ್ಮ ಬೋಧನೆಯನ್ನು ಮಾಡಿದ್ರೆ ಕೇಳದೆ ನಮ್ಮಣ್ಣನು ಅತ್ತಿದ್ದರಿಂದ ಶ್ರೀರಾಮನಿಗೆ ಶರಣಾಗಿ ಬಂದಿದ್ದೇನೆ. ದಯಮಾಡಿ ಶ್ರೀರಾಮನಿಗೆ ನಾನು ಶರಣಾಗಿ ಬಂದಿರತಕ್ಕಂತಹ ವಿಚಾರವನ್ನು ತಿಳಿಸಿ. ಓಡ್ ಬಂದ್ರು 5-6 ಜನ. ರಾಮಪ್ಪ, ಅವನ್ಯಾರೋ ರಾವಣನ ತಮ್ಮ ಅಂತೆ, ಹೆಸರು ವಿಭೀಷಣ ಅಂತೆ, ನಿನಗೆ ಶರಣಾಗಿ ಬಂದಿದ್ದೇನೆ ಅಂತಾನೆ. ಪಕ್ಕದಲ್ಲಿರುವ ಜಾಂಬು ಅಂತ ಹೇಳ್ತಾನೆ, ರಾಮಪ್ಪ ಎಲ್ಲವನು ಬಲ್ಲವನು, ನೀನು ಆಲೋಚನೆಯನ್ನು ಮಾಡು. ಸುಗ್ರೀವ ಬಂದ, ಒಡೆಯ ಇವನು ಶತ್ರು ಪಕ್ಷದವನು, ನಮ್ಮಲ್ಲಿ ಸೇರಿಕೊಂಡು ನಮ್ಮಲ್ಲಿರಬಹುದಾದ ಗುಟ್ಟನ್ನೆಲ್ಲ ಚೆನ್ನಾಗಿ ತಿಳಿದು ಆ ನಂತರದಲ್ಲಿ ಹೋಗಿ ಆ ನಡೆಯಬಹುದಾದ ಕಾರ್ಯಕ್ಕೆ ರಾವಣನಿಗೆ ಸಹಾಯ ಮಾಡ್ತಾನೋ ಏನು? ಅಂಗದ ಹೇಳಿದ, ಒಡೆಯ ಆಜ್ಞೆಯನ್ನು ಕೊಡು, ಅವನ ಅಂತರಿಕ್ಷದಲ್ಲೇ ಇರಲಿ, ಹಾರಿಯವನನ್ನು ಎಡಗಾಲಿನಿಂದಲೇ ಒದ್ದು ಧೂಳಿ ಪಟವನ್ನು ಮಾಡಿಬಿಡ್ತೇನೆ. ರಾಮದೇವರು ಎಲ್ಲವನ್ನು ಕೇಳುತ್ತಿದ್ದರಂತೆ. ಪಕ್ಕದಲ್ಲಿರುವ ರಾಜನೇನು ಕರೆದ್ರು, ಮಾರುತಿ, ರಾಮ ರಾಮ ರಾಮ ರಾಮ. ಮಾರುತಿ, ನೀನೇನ್ ಹೇಳ್ತೀಯ?

0: ಅನ್ನುವಾಗ ಮಾರುತಿ ಎಲ್ಲರಲ್ಲಿ ಶ್ರೇಷ್ಠ ಬುದ್ಧಿ ಸಂಪನ್ನ, ಒಡೆಯ ಎಲ್ಲರ ವಿಚಾರವನ್ನು ಕೇಳಬೇಕು, ಕೇಳಿದ್ದನ್ನ ಮನನ ಮಾಡಬೇಕು, ಅದರಲ್ಲಿ ಧರ್ಮ ಯಾವುದೋ ಹಿತವಾವುದೋ ಅದನ್ನ ಸರ್ವಜ್ಞನಾದ ರಾಮ ನೀನೇ ಆಚರಣೆಯನ್ನು ಮಾಡಬೇಕು. ಆದರೆ ನನಗೆ ತಿಳಿದ ವಿಷಯವನ್ನು ಹೇಳುವುದಾದರೆ, ನಾನು ಲಂಕಾಪುರವನ್ನೆಲ್ಲ ಪ್ರವೇಶ ಮಾಡಿ ಸುತ್ತಾಡಿದಾಗ ಸೀತಾಮಾತೆಗೆ ಅನುಕೂಲವನ್ನು ಮತ್ತು ರಾವಣನಿಗೆ ಧರ್ಮ ನೀತಿಯನ್ನು ಹೇಳ್ತಾ ಸರ್ವದಾ ದೈವ ಭಕ್ತರಾಗಿ ಬಾಳುತ್ತಿದ್ದವರು ಅಂದರೆ ಈ ವಿಭೀಷಣವೇ. ರಾಮದೇವರು ತಕ್ಷಣ ಏನು ಮಾಡಿದರಂತೆ, ಬರ ಹೇಳಿ ಅವರನ್ನ, ಅಯ್ಯ ರಾಮ ಅಭಯ ಕೊಟ್ಟಿದ್ದಾನೆ ಬನ್ನಿ. ನಾಲ್ಕು ಜನ ಮಂತ್ರಗಳಿಂದ ಅಡಗೂಡಿ ಸರ್ವದ ಕೆಳಗಿಳಿದು ಓಡಿ ಬಂದು ರಾಮನ ಪಾದಕ್ಕೆ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿದರೆ, ರಾಮ ನಾನು ನಿನಗೆ ಶರಣಾಗಿ ಬಂದಿದ್ದೇನೆ, ನಾನು ರಾವಣನ ತಮ್ಮ ವಿಭೀಷಣ ಎಂದು ಅನೀತಿ ಅಕೃತ್ಯಗಳಲ್ಲಿ ಇರಲಾರದೆ ನಿನ್ನ ಪಾದ ಹಿಡಿದಿದ್ದೇನೆ, ದಯಮಾಡಿ ನನ್ನನ್ನು ಸ್ವೀಕರಿಸು. ರಾಮದೇವರು ಹಾಗೆ ಅವನ ಕೈ ಹಿಡಿದು, ಲಕ್ಷ್ಮಣ ಏನಣ್ಣ ಹೋಗು, ಸಮುದ್ರದಿಂದ ಜಲ ತಂದು ಇವನಿಗೆ ಅಭಿಷೇಕವನ್ನು ಮಾಡು. ಹಿಂದೆ ಇವನಿಗೆ ಲಂಕಾ ರಾಜ್ಯವನ್ನು ಪಟ್ಟ ಕಟ್ಟಿದ್ದೇನೆ ಅಂದ. ಲಂಕಾ ರಾಜ್ಯವನ್ನೇ ಪಟ್ಟ ಕಟ್ಟಿದ್ದೇನೆ. ಸುಗ್ರೀವ ಅಂದ, ಸ್ವಾಮಿ ಸ್ವಾಮಿ ಸ್ವಾಮಿ ಇದೇನು ಮಾತಾಡ್ತಾ ಇದ್ದೀರ? ಅಲ್ಲ ಸ್ವಾಮಿ, ರಾವಣ ಇನ್ನೂ ಸಾಯಿಲೇ ಇಲ್ಲ. ಒಂದು ವೇಳೆ ಅವನಿಗೇನಾದ್ರೂ ಒಳ್ಳೆ ಬುದ್ಧಿ ಬಂದು ನಿಮ್ ಕಾಲಿಡ್ಕೊಂಡ್ರೆ ಏನ್ ಮಾಡ್ತೀರ? ರಾಮ ಹೇಳಿದ, ಒಂದು ವೇಳೆ ಅವನಿಗೇನಾದ್ರೂ ಒಳ್ಳೆ ಬುದ್ಧಿ ಬಂದು ಪಾದಕ್ಕೆ ಬಂದು ಶರಣಾದರೆ ಅವನಿಗೆ ನನ್ನ ಅಯೋಧ್ಯಾ ನಗರಿ ಕೊಟ್ಟು ಬಿಡ್ತೇನೆ. ಸ್ವಾಮಿ, ಅಯೋಧ್ಯಾ ನಗರಿ ಭರತನ ಕೊಟ್ಟಿದ್ದೀರಲ್ಲ, ಅವನಿಗೇನ್ ಮಾಡ್ತೀರಾ? ಹಾಗಾದ್ರೆ ನನ್ನ ತಮ್ಮನಾದ ಭರತನಿಗೆ ನನ್ನ ವೈಕುಂಠ ಕೊಟ್ಟು ಬಿಡ್ತೇನೆ. ಸ್ವಾಮಿ, ಎಲ್ಲ ಎಲ್ರಿಗೂ ಕೊಟ್ಬಿಡ್ತ, ತಾವೆಲ್ಲಿರ್ತೀರಾ? ನಿಮ್ಮ ಜೊತೆಯಲ್ಲಿ ಸದಾ ವನವಾಸ ರಾಮನಾಗಿ ಇದ್ದು ಬಿಡ್ತೇನೆ. ಆಗಬಹುದಲ್ವೇ? ಮಾರುತಿ ಹೇಳ್ತಾನೆ, ಒಡೆಯ ನೀನು ಸರ್ವಜ್ಞ ಎನ್ನುವುದಕ್ಕೆ ಸಾಕ್ಷೀಭೂತವಾಗಿದೆ ಇದೋ ಎಂಬುದಾಗಿ ಜಲವನ್ನು ತಂದು ಅಭಿಷೇಕವನ್ನು ಮಾಡಿ ಅಲ್ಲೇ ಲಂಕಾ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿಬಿಟ್ಟು. ಆ ನಂತರದಲ್ಲಿ ರಾಮದೇವರು ಕೇಳಿದರಂತೆ, ವಿಭೀಷಣ ನೀನೀಗ ನಮ್ಮವನಾದೆ, ನಮ್ಮ ಸಂಗಡಿಗನಾದೆ, ಈಗ ಆ ಒಂದು ವಿಚಾರಕ್ಕೆ ನಿನ್ನ ಸಲಹೆ ಬೇಕಾಗಿದೆ. ನಾವು ಈ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಬೇಕಲ್ಲ, ಹೇಗೆ? ಅವನಂದ, ಸ್ವಾಮಿ ನನಗೆ ಗೊತ್ತಿರೋದು ಒಂದೇ ಒಂದು ಉಪಾಯ. ಯಾವುದಪ್ಪ? ನಾವು ಸಮುದ್ರರಾಜನಿಗೆ ಶರಣು ಹೊಡೆಯೋಣ, ಅವನು ಪ್ರಾರ್ಥನೆ ಮಾಡ್ಕೊಳ್ಳೋಣ, ಹೇಗಾದ್ರೂ ಗೆದ್ದು ಬಿಡ್ತೀವಿ. ಹನುಮಂತ ಕೇಳ್ದ, ಯಾವ ಆಧಾರದ ಮೇಲೆ ಈ ಮಾತಾಡ್ತಿದ್ದೀಯ ನೀನು? ಅವನು ಶರಣು ಹೊಡೆಯೋಣ, ನಮಗ್ ಭಯವಿಲ್ಲ ಅಂತೀಯಲ್ಲ, ಯಾವ ಆಧಾರದ ಮೇಲೆ? ಆ ವಿಭೀಷಣ ಹೇಳ್ದ, ನನ್ನೇ ಆಧಾರ. ಏನ್ ನಿನ್ನ ಆಧಾರ? ರಾಮನು ಬಂದು ಶರಣ ಹೊಡೆದೆ ನಾ ಬದುಕೊಂಡೆ. ರಾಮನಿಗೆ ಶರಣೆಂದು ಕರ ಮುಗಿದೆ, ಮರಣ ಭಯವಿಲ್ಲದೆ ಬಾಳುತ್ತಿದ್ದೇನೆ ಎಂದ ಮೇಲೆ ಯಾರು ಶರಣು ಅಂತಾರೆ ಅವರಿಗೆ ಮರಣದ ಭಯವಿಲ್ಲ. ಸಮುದ್ರರಾಜನಿಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡಲು ಮಹಾನುಭಾವನಾಗಿರ್ತಕ್ಕಂಥ ಶ್ರೀರಾಮದೇವ ದರ್ಪಶಯನಾಗಿ ಮಲಗಿದ್ದಾನಂತೆ. ಗುಡುಗು ಸಿಡಲು ಏಕಕಾಲ ಪ್ರಕಾರದಲ್ಲಿ ಗಡಗಡ ಗಡಗಡೆ ನಡೆಯುತ್ತಿದ್ದಂತೆ. ಸಮುದ್ರ ಮಧ್ಯದಿಂದ ಎದ್ದು ಬಂದುಬಿಟ್ಟ ಸಮುದ್ರರಾಜ, ತಾಲು ತಾಲು ಒಡೆಯ, ಇದೇನನ್ನೇ ಮಾಡ್ತಾ ಇದ್ದೀಯಾ? ಸ್ವಾಮಿ, ಸಮಸ್ತ ಭುವನಕ್ಕೂ ನೀನೇ ಉಡೆಯನಾಗಿರುವಾಗ ನಾನ್ ನಿನಗೆ ಅನುಮತಿ ಕೊಡೋದೇನಿದೆ? ಆದರೂ ಸಹ ಸಮುದ್ರವು ಹೇಗಿರಬೇಕು ಎಂಬತಕ್ಕಂಥ ನೀತಿಯನ್ನು ಮೀರಿ ಹೋಗಬಾರದಾದ್ದರಿಂದ ನಾನು ಶಾಂತ ಚಿತ್ತನಾಗಿದ್ದೆ. ಒಡೆಯ, ನಾನು ಇಷ್ಟು ಮಾತ್ರ ಹೇಳಬಹುದು. ಏನದು ಎಂದರೆ, ಈ ಸಮುದ್ರದ ಮೇಲೆ ನೀವು ನಿರ್ಮಾಣ ಮಾಡತಕ್ಕಂತಹ ಸೇತುವೆಗೆ ನನ್ನಿಂದಾಗಿ ಯಾವ ವಿಧವಾದ ಕುಂದುಕೊರತೆಗಳಾಗದಂತೆ ನಿಮ್ಮನ್ನು ಕಾಪಾಡಿಕೊಳ್ಳುತ್ತೇನೆ. ಕವಿವೀರರೇ, ಹೋಗಿ ಎಲ್ಲರೂ ಬೆಟ್ಟ ಗುಡ್ಡಗಳನ್ನು ತೆಗೆದುಕೊ ಬನ್ನಿ, ಸೇತುವೆ ನಿರ್ಮಾಣ ಮಾಡೋಣ. ಹಾಗಂದಿದ ಕೂಡಲೇ ಹಾರಿದರಂತೆ ಕಪಿಗಳು, ರಾಮ ರಾಮ ಜಯ ರಾಮ ರಾಮ ರಘು ರಾಮ ರಾಮ ಶ್ರೀರಾಮ. ಸೇತುವೆ ನಿರ್ಮಾಣವಾಗ್ತಾ ಇದೆ. ರಾವಣ ಕಟಕಟನೆ ಹಲ್ಲನ್ನು ಕರೆದ ಸ್ವಜಾತಿ ಶತ್ರು ವಿಭೀಷಣ, ಕೇವಲ ರಾಜ್ಯಲೋಪದಿಂದ ಅಣ್ಣನಾಗಿರುವ ರಾವಣನ ಪಕ್ಷವನ್ನು ತೊರೆದು ಶತ್ರು ಪಕ್ಷವನ್ನು ಸೇರಿದ, ನನಗೆದುರೋಗಿ ಸಿಕ್ಕಿದ್ದರವರ ಎದೆಯನ್ನು ಸೀಡಿ ರಕ್ತದೋಕುಳೆಯ ನಾಡಿ ನಾಡಿನಲ್ಲಿ ವಿನಯ ದುದ್ದುಭೆಯನ್ನು ಮೊಳಗಿಸುತ್ತಿದ್ದೆ. ಆದರೆ ಈಗ ತಾನೇ ಏನಾಯಿತು? ಕಪಿಗಳೇ, ನೀವೆಲ್ಲರೂ ಹೆದರಿದರೆ ಭಯಪಟ್ಟರೆ ಪಾಪ ಪಾಪ. ಈ ಕಪಿ ಸೈನ್ಯವು ನಮ್ಮನ್ನೇನು ಮಾಡಬಲ್ಲದ್ದು? ಎಲ್ಲರೂ ಸಿದ್ಧರಾಗಿ. ಇದನ್ನ ರಾಮದೇವರೇನು ಮಾಡಿದರಂತೆ, ತಾವೊಂದು ಶಿವೇಲಾದ್ರಿ ಗಿರಿಯ ಮೇಲೆ ನಿಂತು ಒಂದು ಸಲ ಈ ಲಂಕಾಪಟ್ಟಣವನ್ನೆಲ್ಲವನ್ನು ನೋಡ್ತಾ ಇದ್ದಾನೆ. ಲಂಕಾಪಟ್ಟಣವನ್ನು ನೋಡಿ, ಆಹಾ ಸುಂದರವಾದ ಈ ನಗರಿ, ವಿಶ್ವಕರ್ಮನು ತಮ್ಮ ಮನ ಪ್ರಭಾವದಿಂದ ನಿರ್ಮಾಣ ಮಾಡಿರತಕ್ಕಂಥ ಈ ನಗರಿ ಅನ್ಯಾಯವಾಗಿ ನಾಶವಾಗಿ ಹೋಗುತ್ತಲ್ಲ, ಬಿಡಬಾರದೀಗ. ಈಗಿರತಕ್ಕಂಥದ್ದು ಒಂದೇ ಸಂದರ್ಭ, ಯುದ್ಧ ಪ್ರಾರಂಭ ಮಾಡುವ ಮುನ್ನ ರಾಜಧರ್ಮಕ್ಕನುಸಾರವಾಗಿ ರಾಯಭಾರಿಯನ್ನು ಕಳಿಸಬೇಕು. ಅಂಗದ, ನೀ ರಾಯಭಾರಿಯಾಗಿ ಹೋಗಿ ಬಾ. ಆಗ್ಬೋದು ಸ್ವಾಮಿ. ರಾವಣನಿಗೆ ಭಯ ಬಂತು. ರಾವಣ ಏನು ಮಾಡಿದ, ವಿದ್ಯುಜ್ಜುಹ ಅಂಬತಕ್ಕಂಥ ಒಬ್ಬ ಸೈನಿಕನನ್ನು ಕರೆದ. ಈಗ ಉಪಾಯವಾಗಿ ನಾವು ಗೆದ್ದು ಬಿಡೋಣ, ಏನು ಮಾಡ್ಬೇಕು ಸ್ವಾಮಿ? ಏನಿಲ್ಲ, ರಾಮದೇವರಂಗೊಂದು ಮಾಯಾ ಶಿರಸ್ಸನ್ನು ತಯಾರು ಮಾಡು. ಸೀತೆ ಸತ್ತೋದ್ರೆ ಅದೇ ವ್ಯಸನದಲ್ಲಿ ರಾಮ ಸತ್ತೋಗ್ತಾನೆ. ಉಪಾಯವಾಗೆಲ್ಲ ಗೆದ್ದು ಬಿಡಬಹುದು. ಕೆಲವರು ಉಪಾಯ ಮಾಡಕ್ ಹೋಗಿ ಅಪಾಯಕ್ಕೆ ಸಿಕ್ಕಾಕ್ಬಿಡ್ತಾರೆ. ಕೂಡಲೇ ಶಿರಸ್ಸನ್ನು ಧನಸ್ಸನ್ನು ನಿರ್ಮಾಣ ಮಾಡಿದ ಅವನು. ದಡ ದಡ ದಡ್ಡ ಬಂದ ರಾವಣ ಅಶೋಕವನಕ್ಕೆ ಬಂದು ಹೇಳುತ್ತಿದ್ದಾರೆ, ಸೀತಾ ಕಳಾಕಾಡಿಯಲ್ಲಿ ಹೇಳು, ಆ ನಿನ್ನ ರಾವಣಾಗಿರ್ತಕ್ಕಂತಹ ಸಮಸ್ತ ಸೈನ್ಯ ಪರಿವಾರ ಸಮೇತರಾಗಿ ಬಂದವನನ್ನ ನನ್ನ ಮಂತ್ರಿಯಾಗಿರ್ತಕ್ಕಂತಹ ಪ್ರಹಸ್ತ, ಏಯ್ ಯಾರಿಗೆ ಹೇಳ್ತಾ ಇರೋದು? ನನ್ನ ಮಂತ್ರಿಯಾಗಿರುವ ಪ್ರಹಸ್ತ, ಆ ನಿನ್ನ ರಾಮನ ತಲೆಯನ್ನು ತೆಗೆದು ತಂದಾಕಿದ್ದಾನೆ ನೋಡು. ಇದ ನೋಡು, ನಿನ್ನ ಗಂಡನಾದ ರಾಮನ ತಲೆ ಆ ಶಿರಸ್ಸನ್ನು ಧನುಸ್ಸನ್ನು ಬಿಸಾಡಿದರಂತೆ. ಬಿಸಾಡಿದ ಕೂಡಲೇ ಸೀತಾದೇವಿ ರಾಮ ಅಂತ ಮೂರ್ಛೆ ಬಿದ್ದರು. ಮೂರ್ಛೆ ಬಿದ್ದರೆ ರಾವಣ ಹೇಳ್ತಾರೆ, ಈಗಲಾದರೂ ನನ್ನ ಒಳಾಗು ರಾಮ ರಾಮ ಎಂದೇ ಆ ರಾಮನನ್ನ ಸಂಹಾರ ಮಾಡದ ಪ್ರಹಸ್ತ. ಅವನ ಯಾರೋ ಜಾಂಬು ಅಂತ ಅಂತಿದ್ದನಲ್ಲ, ಅವನು ಹೇಳಿದೆ ಕೆಡದ ಓಡೋಗ್ಬಿಟ್ಟ. ಲಕ್ಷ್ಮಣ ಅಂತಿದ್ದನಲ್ಲ, ಆ ಲಕ್ಷ್ಮಣನು ಸೈನ್ಯವನ್ನು ಕರ್ಕೊಂಡು ಆ ಭಯದಿಂದ ಸಮುದ್ರ ತಲುಪಿದ ಹೋದ. ಹನುಮಂತ ಎಂಬುವನ ಬಾಯಿ ಸೀಳಿ ರಕ್ತಕಾರಿ ಸತ್ತು ಹೋದ. ಸುಗ್ರೀವನನ್ನ ನಮ್ಮ ಸೈನಿಕರು ತುಳಿದು ಹಾಕಿಬಿಟ್ರು. ನಿನ್ನ ಕಡೆ ಉಳಿದ ಆ ರಾಮ ಸತ್ತ. ಸೀತೆ ಮೂರ್ಛಿತಳಾಗಿ ಗಳಗಳದೆ ಕಣ್ಣೀರನ್ನು ಸುರಿಸುತ್ತಿದ್ದಾಳೆ. ಸುರಿಸುವಾಗ ರಾವಣ ನಗುತ್ತ ನಿಂತಿದ್ದರೆ ಸೇವಕ ಒಬ್ಬನು ಬಂದ, ಮಹಾಸ್ವಾಮಿ ಏನು, ನಮ್ಮ ಪ್ರಧಾನಿಗಳಾದ ಪ್ರಹಸ್ತರು ನಾಳೆ ನಡೆಯಬಹುದಾದ ಯುದ್ಧದ ವಿಚಾರವನ್ನು ಮಾತನಾಡಲಿಕ್ಕೆ ಅವಸರವಾಗಿ ನಿಮ್ಮನ್ನು ಕರ್ಕೊಂಬಂದ್ರು. ದಡ ದಡ ದಡದನ್ನು ಓಡಿ ಹೋಗ್ಬಿಟ್ಟ ರಾವಣ. ಈ ಸುಳ್ಳು ಹೇಳೋರು ಹಂಗೆ ಸಿಕ್ಕಾಕಂಬಿಡು. ದಾಸರೇ ನಾಳೆ ಎಲ್ಲಿ ನಿಮ್ಮ ಕಥೆ? ನಾಳೆ ಡೆಲ್ಲಿ. ಎಲ್ಲಾದ್ರೂ ಇಲ್ಲೇ ಸಿಕ್ಕಾಕಂಬಿಡೋದು ಏನ್ರಿ? ಡೆಲ್ಲಿ ಅಂದ್ರೆ ಇಲ್ಲೇ ಇದ್ದೀರಾ? ನಾನು ಅಂದಿದ್ದು ಗಲ್ಲಿ, ಅದು ನಿಮಗೆ ಕೇಳಿಸಿ ಡೆಲ್ಲಿ ಅನ್ನೋದು. ಅದು ಸುಳ್ಳು, ಇದು ಸುಳ್ಳು. ಹಾಗೆ ಹೋದ ಕೂಡಲೇ ಅಲ್ಲೇನಾಗಿದೆ ಎಂದರೆ ಸೀತಾದೇವಿಯ ಪಕ್ಕದಲ್ಲೇ ಇದ್ದಳಂತೆ ವಿಭೀಷಣನ ಹೆಂಡತಿ ಸರಮೆ ಅಂತ. ಆ ಸರಮೆ ಬಂದು ಕೈ ಹಿಡಿದು ಹೇಳ್ತಾಳೆ, ಅಮ್ಮ ಸೀತಾ ನಾನಿಲ್ಲೇ ಇದ್ದೀನಿ ತಾಯಿ, ನೀನೇನು ಭಯಪಡಬೇಡಮ್ಮ. ಅಮ್ಮ ನನ್ನ ಮಾತನ್ನು ಕೇಳು, ರಾಮನಿಗೇನೂ ಆಗಿಲ್ಲ. ರಾವಣ ನಿನ್ನ ಹತ್ರ ಮಾತಾಡುತ್ತಿದ್ದ ಮಾತನ್ನೆಲ್ಲ ಕೇಳಿಕೊಂಡೇ ನಾನಿದ್ದೇನಮ್ಮ. ನಾನು ಹೋಗಿ ನೋಡಿ ಬಂದಿದ್ದೇನಮ್ಮ, ರಾಮ ಲಕ್ಷ್ಮಣರು ಸುರಕ್ಷಿತವಾಗಿದ್ದಾರೆ. ಅದ ನೋಡು ಕೇಳು ಕೇಳು ಎಂದ್ರೆ ಡಮ ಡಮ ಡಮ ಡಮ ಡಮ ಡಮ ಸಂದಾಯಿತು. ಆ ರಣಭೇರಿಯನ್ನು ಕೇಳಿದೆಯಾ? ಜಯಭೇರಿಯನ್ನು ಕೇಳಿದೆಯಾ? ಆ ರಣಭೇರಿ ಜಯಭೇರಿಗಳನ್ನು ಕೇಳು. ರಾಮನ ಸೈನ್ಯ ಯುದ್ಧಕ್ಕೆ ಸಿದ್ಧವಾಗುತ್ತಿದೆ. ರಾಮನ ಹೆಸರಿನಲ್ಲಿ ಜಯಘೋಷ ಮಾಡಿಕೊಂಡು ಸೀತಾದೇವಿ ತಿರುಗಿ ನೋಡ್ತಾಳೆ, ಆ ಮಾಯಾ ಶಿರಸ್ಸು ಧನಸ್ಸು ಎಲ್ಲ ಮಾಯವಾಗಿದೆ. ಸೀತೆಗೆ ಸರಮೆಯಿಂದ ಮನಸ್ಸಿಗೆ ಎಷ್ಟೋ ಸಮಾಧಾನವಾಗಿ ಕುಳಿತಳಂತೆ. ಇಲ್ಲಿ ರಾವಣ ಓಡಿ ಬಂದ, ಏನು ಸ್ವಾಮಿ ಇನ್ನೇನು, ಎಲ್ಲ ಯುದ್ಧಕ್ಕೆ ಬರೋ ಸಂದರ್ಭ, ಶ್ರೀರಾಮದೇವರು ಸೈನ್ಯವನ್ನೆಲ್ಲ ಕಂಡು ಅಂಗದ ನೀನು ಹೋಗಿ ರಾವಣನಿಗೆ ಒಮ್ಮೆ ಹೇಳಿ ಬಾ. ಹಾಗನ್ನುವಾಗ ಅಂಗದ ಹಾರಿದರಂತೆ, ಶ್ರೀರಾಮ ಜಯ ರಾಮ ರಘುರಾಮ ಶ್ರೀರಾಮ. ಅಂಗದ ಹಾರಿ ರಾವಣನ ದರ್ಬಾರಿನಲ್ಲಿ ಬಂದಿರಿದ. ರಾವಣ ಕಂಡ, ಯಾರು ನೀನು? ಆಗ ಅಂಗದ ಹೇಳಿದರಂತೆ, ನಾನೇ ಶ್ರೀರಾಮದೂತ. ರಾಮದೂತ? ಹಿಂದೆ ಒಂದು ಸಲ ಬಂದಿದ್ದಲ್ಲ, ನೀನೇಯೋ? ಅದಕ್ಕೆ ಅಂಗದ ಹೇಳ್ತಾನೆ, ಇಲ್ಲ ಇಲ್ಲ, ಹಿಂದೆ ಬಂದಿದ್ದವನು ನಮ್ಮ ಹನುಮಂತ. ಅವನ ಪರಿಚಯ ನಿನಗೆ ಚೆನ್ನಾಗಿದೆ, ನಿಮ್ಮ ಮೂರ್ನವ್ರಿಗೆಲ್ಲರಿಗೂ ಅವನ ಹೆಸರೇ ಸಾಕು.
1: ಚಳಿ ಜ್ವರ ಬಂದುಬಿಡುತ್ತೆ. ಆದರೆ ನಾನಾರಂಭದು ಪರಿಚಯ ನಿನಗಿರಬೇಕಲ್ಲ. ಅಂಗದ ರಾಯಭಾರಿಯಾಗಿ ಬಂದವನು ವಿರೋಧಾತನಾಗಿ ಮಾತನಾಡುತ್ತಾನೆ. ಒಂದು ವೇಳೆ ನನ್ನ ಪರಿಚಯ ನಿನಗೆ ಅಷ್ಟಿಲ್ಲದೆ ಹೋದ್ರು ನನ್ನ ಈ ಎಡಗಾಲಿನ ಪರಿಚಯ ಚೆನ್ನಾಗಿರಬಹುದು ನಿನಗೆ. ಏಕೆಂದರೆ ನನ್ನ ತಂದೆಯಾದ ವಾಲಿಯು ನಿನ್ನ ಹತ್ತು ತಲೆಯ ಹುಳುವೆಂದು ತಂದು ನನ್ನ ತೊಟ್ಟಿಗೆ ಕಟ್ಟಿದಾಗ ನಾನು ಚಿಕ್ಕ ಮಗುವಾಗಿದ್ದವನು ನಿನ್ನ ಆಗಾಗ ಒದೀತಾ ಇದ್ದೆ. ಆ ಕಾಲ ಇದು, ಅದು ನಿನಗೆ ಗುರುತಿರಬಹುದು. ರಾವಣನ ಮಜ್ವಾಯಿ ಕವಿ ಚಪಲ ಚಿತ್ತಕ್ಕನುಸಾರವಾಗಿ ಮಾತನಾಡುತ್ತಿರುವ ಬಂದಿರುವ ಕಾರಣವೇನು ಹೇಳೋ. ರಾಯಭಾರಿಯಾಗಿ ಬಂದಿದ್ದೇನೆ, ಉಚಿತವನ್ನು ಹೇಳುತ್ತಿದ್ದೇನೆ. ಈಗಲೂ ನಿನ್ನ ಪರಿವಾರ ಸಹಿತ ಬಂಧು ಮಿತ್ರರಿಂದ ಅಡಗೂಡಿ ಸುಖದಿಂದ ಬಾಳಬೇಕೆಂಬಿಚ್ಛಿರುವುದಾದರೆ ದಯಾಘನನಾಗಿರುವ ಶ್ರೀರಾಮಚಂದ್ರನ ಪಾದದಲ್ಲಿ ಶರಣಾಗು. ನೀನು ನಿನ್ನ ಬಾಂಧವರೆಲ್ಲ ಉಳಿಯುತ್ತಾರೆ. ರಾಜಧರ್ಮಕ್ಕನುಸಾರವಾಗಿ ರಾಯಭಾರಿಯಾಗಿ ಬಂದಿದ್ದೇನೆ, ಎಚ್ಚರಿಕೆ ಎಚ್ಚರಿಕೆ ಅಂದಾಗ ರಾವಣನ ಮಾಡಿದ ಎಲವೋ ಕಪಿಯೇ, ನನಗೆ ಎಚ್ಚರಿಕೆ ಯಾರಲಿ ಹಿಡೀರಿ ಇವನನ್ನ. ಅಂಗದ ನಕ್ಕ, ಹಿಡೀರಿ ನಾನೇನ್ ಬೇಡ ಅಂದ ಹಿಡೀರಿ. ಐದಾರು ಜನ ರಾಕ್ಷಸರು ಬಂದು ಹಿಡ್ಕೊಂಡ್ರು. ಆ ಕೈಗಳನ್ನು ಹಿಡ್ಕೊಂಡ್ರೆ ಶ್ರೀರಾಮಂತ ಅವರನ್ನೇ ಹಿಡ್ಕೊಂಡ್ಬಿಟ್ಟ ಕೈಯಿಂದ ಅವರನ್ನೇ ಹಿಡ್ಕೊಂಡು ಹಾರಿದ. ಹಾರುವಾಗ ಏನು ಮಾಡಿದ್ದಾನೆ, ರಾವಣ ಸಿಂಹಾಸನ ಮೇಲೆ ಕುಳಿತಿದ್ದರಲ್ಲ ಅವನ ತಲೆಯ ಮೇಲೆ ಕಿರೀಟ ಇತ್ತಲ್ಲ, ತನ್ನ ಎಡಗಾಲಿನಿಂದ ಒಂದ್ಸಲ ಕಿರೀಟವನ್ನು ಒತ್ತ, ಕಿರೀಟ ಡಮ್ಮನು ಉಳೋಯ್ತು. ಈ ಕಂಕುಳಲ್ಲಿ ಹಿಡ್ಕೊಂಡಿದ್ನಲ್ಲ ಅವ್ರ ಮ್ಯಾ ಅಲಕ್ಕೆ ಎತ್ಕೊಂಡು ಹೋಗ್ಬಿಟ್ಟ, ಅಲ್ಲಿಂದ ಬಿಟ್ಬಿಟ್ಟಂತೆ. ಅವ್ರ ಕೆಳಗೆ ಬಂದವ್ರು ಕಣ್ಣೇ ಬಿಡ್ಲಿಲ್ಲ. ಹಾರಿ ಬಂದ ಅಂಗದ, ಒಡೆಯ ಆಯಿತು ನನ್ನ ಕರ್ತವ್ಯ. ರಾವಣನಿಗೆ ಎಚ್ಚರಿಕೆಯನ್ನು ಕೊಟ್ಟೆ, ರಾವಣ ಒಪ್ಪಲಿಲ್ಲ. ಯುದ್ಧ ಮಾರನೇ ದಿನ ಪ್ರಾರಂಭವಾಯಿತಂತೆ ಯುದ್ಧ. ಮಹಾನುಭಾವನಾಗಿರ್ತಕ್ಕಂಥ ರಾಮ ಸೈನ್ಯ ಅಲ್ಲಿ ರಾವಣನ ಕಡೆ ಪ್ರಹಸ್ತ, ಅತಿಕಾಯ, ಮಹೋದರ ಮತ್ತು ಇಂದ್ರಜಿತು ಇವರೇ ಮೊದಲಾದವರೆಲ್ಲೂ ಬರುತ್ತಿದ್ದಾರೆ. ಯುದ್ಧ ಪ್ರಾರಂಭವಾಯಿತು. ಆ ರಾಕ್ಷಸನ ಕಡೆಯ ಸೈನಿಕರು ಸ್ವರ್ಣ ಕವಚಗಳನ್ನು ಧರಿಸಿ ಬಂಗಾರದ ಗಂಟೆಗಳನ್ನು ಕಟ್ಟಿರುವ ಕುದುರೆಗಳ ಮೇಲೆ ಜನ ಜನ ಜನ ಜನ ಜನ ಜನರು ನಾದವನ್ನು ಮಾಡಿಕೊಂಡು ಯುದ್ಧಕ್ಕೆ ಬರುತ್ತಿದ್ದರೆ ಮಹಾನುಭಾವನಾದ ಇಂದ್ರಜಿತು ಈ ಸೈನಿಕರನ್ನು ನೋಡಿ ಒಂದು ಸಲ ಬಾಣವನ್ನೇಳದ ಆಕ್ರೋಶ ಮಾಡಿಬಿಟ್ಟನು. ಬಿಟ್ಟರೆ ಆ ಬಾಣದಿಂದಾಗಿ ಕಪಿ ಸೈನಿಕರೆಲ್ಲ ನಾಶವಾಗ್ತಿದ್ರು. ಇದನ್ನ ಕಂಡು ವಾಲಿ ಪುತ್ರನಾದ ಅಂಗದ ಹಾರಿನ. ಹಾರಿ ಒಮ್ಮೆ ಆ ಇಂದ್ರಜಿತುವಿನ ಮೇಲೆ ಬಿದ್ದು ತನ್ನ ಎಡಗಾಲಿನಿಂದ ಒದ್ದರೆ ಇಂದ್ರನನ್ನೇ ಗೆದ್ದ ಇಂದ್ರಜಿತುವು ತಾನು ಯುದ್ಧವನ್ನು ಮಾಡುತ್ತಾ ಮಾಡುತ್ತಾ ಮಾಡುತ್ತಾ ಕೆಟ್ಟನ ಬಾಯವಾಗಿ ಹಾರಿಬಿಟ್ಟ. ಆಕಾಶಕ್ಕೆ ಹಾರಿ ಯಾರ ಕಣ್ಣಿಗೂ ಕಾಣದೆ ಅಲ್ಲಿಂದ ಬಾಣವರ್ಷವನ್ನು ಕರೆಯುತ್ತಾ ಇದ್ದಾನೆ. ಏನು ಬಾಣಗಳ ಸುರಿಮಳೆ ಬರ್ತಾ ಇದೆ. ರಾಮ ಲಕ್ಷ್ಮಣರು ದಿಕ್ಕು ಕಾಣದೆ ನೋಡುತ್ತಿದ್ದಾರೆ. ಎಲ್ಲಿಂದ ಬರ್ತಾ ಇದೆ ಈ ಬಾಣ, ಎಲ್ಲಿಂದ ಬರ್ತಾ ಇದೆ ಈ ಬಾಣ ಎನ್ನುವುದರೊಳಗಾಗಿ ಮಹಾನುಭಾವನಾಗಿರ್ತಕ್ಕಂಥ ಇಂದ್ರಜಿತು ಪಾಶಾಸ್ತ್ರವನ್ನು ಹಿಡಿದು ನಾಗಪಾಶಾಸ್ತ್ರವನ್ನು ಪ್ರಯೋಗಿಸಿದ. ಆ ನಾಗಪಾಶಾಸ್ತ್ರದಿಂದ ರಾಮ ಲಕ್ಷ್ಮಣರಿಬ್ಬರು ಬಂಧಿತರಾಗಿ ಬಿದ್ದು ಹೋಗ್ಬಿಟ್ರು, ಮೂರ್ಛೆ ಬಿದ್ದು ಹೋದರು. ಇಂದ್ರಜಿತು ಇದನ್ನೆಲ್ಲ ನೋಡಿ ತನ್ನ ತಂದೆಯಾಗಿರ್ತಕ್ಕಂಥ ರಾವಣನಿಗೆ ಬಂದು ಸುದ್ದಿಯನ್ನು ಮುಟ್ಟಿಸಿದಂತೆ, ಅಪ್ಪ ಆ ರಾಮ ಲಕ್ಷ್ಮಣರಿಬ್ಬರು ಸತ್ತಾದ್ರು. ರಾವಣನಿಗೆ ಆನಂದವಾಗ್ಬಿಡ್ತು, ಭಲೇ ಮಗನೇ ನನ್ನ ಮಗನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಾಯಿತು. ರಾಮದೇವರು ಸ್ವಲ್ಪ ಕಾಲದ ಮೇಲೆ ಎಚ್ಚರರಾದರಂತೆ, ಎಚ್ಚರರಾಗಿ

ಮಾಡಲು ಯಾರಿಂದಲೂ ಸಾಧ್ಯವಿರಲಿಲ್ಲ. ಆದ್ದರಿಂದಲೇ ನಾನು ಈ ವಿಚಾರವನ್ನರಿತು ನಿನ್ನ ಸಂದರ್ಶನಾರ್ಥವಾಗಿ ಬಂದೆ. ನೋಡು ಅಂದ್ರೆ ಗರುಡನನ್ನು ನೋಡಿದ ಕೂಡಲೇ ಎಲ್ಲ ಹೋಗ್ಬಿಟ್ಟು. ಆ ಇಂದ್ರಜಿತು ಅಸ್ತ್ರ ಪ್ರಯೋಗ ಮಾಡುವಾಗ ನಾಗಾಸ್ತ್ರವನ್ನು ಬಿಟ್ಟರೆ ಅದು ಅಷ್ಟೇ ಬಲಿಷ್ಠವಾಗಿರ್ತಿತ್ತು. ಕಾರಣವೇನು ಎಂದರೆ ಆ ನಾಗರಾಜನಾದ ಆದಿಶೇಷನಿಗೆ ಅಳಿಯ ಇವನು ಅಂತ. ಇದನ್ನರಿತ ಗರುಡದೇವರೇ ಬಂದು ಆ ಪಾಶದಿಂದ ರಾಮಲಕ್ಷ್ಮಣರನ್ನು ಮುಕ್ತರನ್ನಾಗಿ ಮಾಡಿದರಂತೆ. ಮಾಡಿದ ಮೇಲೆ ಮತ್ತೆ ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ ಮಹಾನುಭಾವನಾದ ರಾಮ ಲಕ್ಷ್ಮಣನೊಡನೆ. ರಾಮನ ಸೈನ್ಯ ಬರ್ತಾ ಇದೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಬಂದವರನ್ನೆಲ್ಲ ವಿಭೀಷಣ ತೋರಿಸಿದ್ದಾನೆ. ಇವನ ನೋಡು ಮಹೋದರ ಎಂಬತಕ್ಕಂಥ ಅವನು, ಇವನೇ ಪ್ರಹಸ್ತ ನೋಡು. ಇವನ ಮಗನಾಗಿರ್ತಕ್ಕಂಥ ಅವನು ಬಂದಿದ್ದಾನೆ. ಇವನು ಕುಂಭಕರ್ಣನ ಮಗ ನಿಕುಂಭ, ಕುಂಭಕರ್ಣನ ಮಗ ನಿಕುಂಭ. ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಎಲ್ಲರೂ ಹತರಾಗೋದರಂತೆ. ಒಬ್ಬೊಬ್ಬರಾಗಿ ರಾಮ ಲಕ್ಷ್ಮಣರು ಅಂಗದ ದ್ವಿವಿದ ಮೈಯಿಂದ ವೃಷಭ ಇವರೇ ಮೊದಲಾದ ಕಪಿವೀರರ ಕೈಗಿಂದ ರಾವಣರ ಸೈನ್ಯವೆಲ್ಲ ಹತವಾಯಿತು. ರಾವಣ ಹೇಳಿದ, ಯಾರಲಿ ಹೋಗಿ ನನ್ನ ತಮ್ಮನಾಗಿರ್ತಕ್ಕಂಥ ಕುಂಭಕರ್ಣನನ್ನು ಬೆರೆಸಿ. ಸಾವಿರಾರು ಜನ ಸೈನಿಕರು ಬಂದಿದ್ದೆ, ಅವನಿಗೆ ಬೇಕಾಗಿರ್ತಕ್ಕಂಥ ಮಧುಮಾಂಸಾದಿಗಳನ್ನ ಹೆಂಡದ ಗಡಿಗೆಗಳನ್ನೆಲ್ಲ ತಂದಿತ್ತು. ಒಂದೇ ಸಲ ನಗಾರಿ ಬಾರಿಸದಂತೆ, ಆ ಬಾರಿಸಿ ಏನ್ ಸಾವಿರಾರು ಜನ ನಗಾರಿ ಬೇಲಿ ಎಲ್ಲ ಬಾರಿಸಿದ್ರು ಯಪ್ಪ ಅಲ್ಲಾಡ್ಲೇ ಇಲ್ಲ, ಅಳ್ಳೆ ನಿದ್ದೆ. ಹಾ, ರಾವಣೇಶ್ವರ ಮಹಾರಾಜನಿಗೆ ಜಯವಾಗಲಿ ಅಂತ ತಿಳಿದರಂತೆ. ಕಿವಿದಾಗ ಪಾಪ ಎಲ್ಲೋ ಒಂದ್ಸಲ ಚುರ್ರಂದಾಗಿದೆ, ಒಂದೆರಡು ಮೂರು ಸೊಳ್ಳೆ ಕಡದ ಹಾಗಾಯ್ತೋ ಏನೋ ಅಂತ ಹೀಗ್ ತಿರುಗಿದ. ಅದ್ರ ಕೆಳಗಡೆ ಸಿಕ್ಕಾಕೊಂಡ್ಬಿಟ್ರು ಒಂದ್ ಸಾವಿರಾರು ಜನ. ಅಯ್ಯಯ್ಯೋ, ಕಾಪಾಡಿ ಕಾಪಾಡಿ ಕಾಪಾಡಿ ಅಂತೂ ಆ ಕುಂಭಕರ್ಣನನ್ನ ಅರನಿದ್ರೆಯಲ್ಲಿ ಎಚ್ಚರಪಡಿಸಿದ್ದಾರೆ. ಅರನಿದ್ರೆಯಲ್ಲಿ ಎಚ್ಚರಪಡಿಸಿದರೆ ಎಂದ ಕೆಂಡ ಕಣ್ಗಳನ್ನು ಬೀರುತ್ತಾ, ಯಾರು ನನ್ನನ್ನು ಎಚ್ಚರಪಡಿಸಿದವರು, ಯಾರು ಎಚ್ಚರಪಡಿಸಿದವರು? ಸ್ವಾಮಿ ನಾವೇ. ಏನು, ಒಡೆಯರಾದ ರಾವಣ ಸಾರ್ವಭೌಮರು ತಮಗೆ ಕಷ್ಟ ಬಂದಿದೆಯಾದ್ರಿಂದ ತಮ್ಮನ ಕರೆತಾ ಅಂತ ಹೇಳಿದ್ದಾರೆ. ಕುಂಭಕರ್ಣ ಅಂದ, ಏನು ನನ್ನಣ್ಣನಿಗೆ ಕಷ್ಟವೇ? ನನ್ನಣ್ಣನಿಗಿಂತ ಘೋರವಾದ ಕಷ್ಟವನ್ನು ತಂದವನು ಯಾರಾದರೂ ಸರಿಯೇ? ನಮ್ಮಣ್ಣನನ್ನು ಕಾತ್ತಂತ ಅವನು ದುರಾತ್ಮನಾಗಿದ್ದರು, ಅವನನ್ನು ಸದವಡೆಯುವುದೇ ಎಂಬುದಾಗಿ ಎದ್ದು ತನ್ನ ಕೈಯಲ್ಲಿರತಕ್ಕಂಥ ದಂಡವನ್ನು ಹಿಡಿದು ದಡ ದಡ ದಡ ದಡದೆ ಹೆಜ್ಜೆ ಇಡುತ್ತಿದ್ದರೆ ಭೂಮಿ ತೂಗಾಡ್ತಾ ಇದೆಯೇ? ತನ್ನ ಅರಮನೆಯಿಂದ ರಾವಣನ ಅರಮನೆಗೆ ನಡೆದು ಹೋಗುತ್ತಿದ್ದರೆ ಕೋಟೆ ಬಾಗಿಲು ಹೊರಗಡೆ ನಿಂತಿರ್ತಕ್ಕಂಥ ರಾಮ ಸೈನ್ಯ ಹೀಗೆ ನೋಡಿ ಹೇಳುತ್ತಂತೆ, ರಾಮಪ್ಪ ಯಾವುದೋ ಒಂದು ಆಕಾಶದಲ್ಲಿ ತಲೆ ಹೋಗ್ತಾ ಇದೆ ನೋಡು. ರಾಮದೇವರು ಪಕ್ಕದ ತೆರಿಗೆ, ವಿಭೀಷಣ ಸ್ವಾಮಿ ಅವನೇ ನಮ್ಮಣ್ಣ ಕುಂಭಕರ್ಣ ಜಗದೇಕ ಪರಾಕ್ರಮಿ ಸ್ವಾಮಿ, ಅವನೇನಾದರೂ ಮುನಿ ನಿಂತರೆ ಅವನನ್ನು ಜಯಿಸಲು ಸಾಧ್ಯವಿಲ್ಲ. ಆದರೆ ಈಗ ಒಂದೇ ಒಂದು ಉಪಾಯ, ಏನದು ಅಂದರೆ ಅವನು ಅರನಿದ್ರೆಯಲ್ಲಿ ಎಚ್ಚರನಾಗಿದ್ದಾನಾದ್ದರಿಂದ ಅವನ ಮರಣವೇ ಸಿದ್ಧ. ಕುಂಭಕರ್ಣ ಬಂದ, ಅಣ್ಣ ಏನ್ ಸಮಾಚಾರ? ಎಲ್ಲ ಹಾಳಾಗೋಯ್ತು ತಮ್ಮ. ಕುಂಭಕರ್ಣನನ್ನು ಕೂರಿಸಿ ರಾವಣ ಹೇಳ್ತಾನೆ, ಅಪ್ಪ ಎಲ್ಲ ನಾಶವಾಯಿತು. ಮೊದಲನೇ ದಿನ ಯುದ್ಧಕ್ಕೆ ನಾನು ಹೋದಾಗ ಇಂದ್ರಜಿತು ಮಹಾಪರಾಕ್ರಮ ತೋರಿಸಿ ಬಂದ. ನಾನು ಯುದ್ಧಕ್ಕೆ ಹೋದಾಗ ನನ್ನ ಶಸ್ತ್ರಬಲವೆಲ್ಲೂ ಅಡಗಿ ಹೋಗಿ ಸಾರಥಿಯ ಮುಂದೆ ಹೋಗಿ ನಾನು ನಿಂತರೆ ತಮ್ಮ ರಾಮ ಏನಂತ ಗೊತ್ತಾ? ಏನಂದ ಅಣ್ಣ? ಇಂದು ಹೋಗಿ ನಾಳೆ ಬಾ ಎಂದ ಕಣ. ನನ್ನ ಆ ರಣರಂಗದಲ್ಲಿ ನಾನು ಸೋತವನಂತೆ ಹಿಂತಿರುಗಿದೆ. ಇಲ್ಲಿ ಕೇಳು, ಮೂಲ ಬಲವೆಲ್ಲವೂ ನಾಶವಾಗಿ ಹೋಯಿತು. ಅತಿಕಾಯನು ಹೋದ, ಅಕ್ಷಯ ನಳಿದ, ಜೊತೆಗೆ ಮಹೋದರನು ಹೋದ, ಪ್ರಹಸ್ತನು ಹೋದ, ಅಕಂಪನ ಹೋದ, ಅಗ್ನಿರೋಮ ವೃಷಭರೋಮ ಖಡ್ಗರೋಮಾದಿಗಳು ಸೇನಾಧಿಪತಿಗಳು ಎಲ್ಲರೂ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಕಳೆದು ಹೋದರು. ಕಂದ ತಮ್ಮ, ನೀನೊಬ್ಬನೇ ನನಗುಳಿದಿರೋನು. ಕುಂಭಕರ್ಣ ಅಂದ, ಅಣ್ಣಾ

0: ಚಿಂತೆ ಎನ್ನ. ಇದು ಈಗಲೇ ಹೋಗಿ ಆ ರಾಮ ಲಕ್ಷ್ಮಣ ಸೈನ್ಯವನ್ನೆಲ್ಲ ಯಮಾಲೆ ಕಟ್ಟಿ ಬರ್ತೇನೆ, ಅನುಪ್ತೇನು ಕೊಡು. ತಮ್ಮನ ಕಂಠಕ್ಕೆ ದಿವ್ಯವಾಗಿರ್ತಕ್ಕಂಥ ಅಸ್ತ್ರವನ್ನು ಆಭರಣವನ್ನು ಹಾಕಿದ್ದಾನೆ. ತಮ್ಮ ಆಯುಧ ಹಿಡ್ಕೊಂಡು ಹೊರಟ. ಹೊರಟು ಬಂದಿರುವ ಕುಂಭಕರ್ಣನನ್ನು ಕಂಡ ಕೂಡಲೇ ಚಿಕ್ಕಾಪಾಲಾಗಿ ಓಡಿದರಂತೆ ಕವಿ ಸೈನಿಕರೆಲ್ಲ. ಅಂಗದ ಬಂದ, ಯಾಕೆ ಹೆದರ್ಕೊಳ್ತೀರಯ್ಯ? ಅವನು ಮಂತ್ರದಿಂದ ನಿರ್ಮಿತ ಮಾಡಿರೋ ಭೂತ, ಅಷ್ಟಕ್ಕೆಲ್ಲ ಹೆದರ್ತೀರ? ಹಾರಿ ಅಂತ ಕವಿವೀರರೆಲ್ಲರೂ ಚಂಗನೆ ಹಾರಿ ಆ ಕುಂಭಕರ್ಣನ ಮೇಲೆ ಬಿದ್ದರಂತೆ. ಕುಂಭಕರ್ಣನಿಗೆ ಏನೂ ಪೆಟ್ಟಾಗಲಿಲ್ಲ, ಸುಮ್ಮನೆ ಹಿಂಗು ಅದರ್ಕೊಂಡ್ಬಿಟ್ಟ. ಒಂದು ಸಲ ಕೈ ಬೀಸಿ ಹೀಗೆ ಹಿಡಿದ ಕೈಗಳಿಗೆ ಸಿಕ್ಕಿದ ಕಪಿಗಳನ್ನೆಲ್ಲ ಬಾಯಿಗೆ ಹಾಕೊಂಡ್ಬಿಟ್ಟ. ಬಾಯಿಗೆ ಹಾಕೊಂಡ್ರೆ ಏನಾಯ್ತು? ಅವನ್ ಬಾಯಿ ಮುಚ್ಚೋದ್ರೊಳಗಾಗ ಅವರೆಲ್ಲ ಆಚೆಗೆ ಬಂದ್ಬಿಟ್ರೆ. ಕೈಯೊಳಗೆ ಪಿಡಿದಿರುವ ದಂಡದಿಂದ ಒಂದು ಸಲ ಬೀಸಿದರೆಂದರೆ ಆ ಪ್ರಚಂಡ ಬೀಸು ತನಕ್ಕೆ ಸಾವಿರಾರು ಮಂದಿಗಳು ಅಳಿಯುತ್ತಿದ್ದಾರೆ. ಎದುರಾಗಿ ಬಂದ ಅಂಗದನನ್ನೊಂದು ಸಲ ಪೆಟ್ಟಿನಿಂದ ಕುಟ್ಟಿದ, ಅವನ ನೆಲಕ್ಕುರುಳಿದ. ಎಲ್ಲಿ ರಾಮ ಅಂದನಂತೆ. ಆ ರಾಮನನ್ನೇ ನೇರವಾಗಿ ಬಂದು ಹುಡುಕೊಂಡು ಬರುತ್ತಿರುವಾಗ ವಿಭೀಷಣ ಹೇಳ್ತಾನೆ, ರಾಮದೇವ ಸಾಮಾನ್ಯ ಸೈನಿಕರಿಂದ ಇವನ ಸಂಹಾರ ಸಾಧ್ಯವಿಲ್ಲ, ಯಾರಿವರನ್ನೇನು ಮಾಡುವಂತಿಲ್ಲ, ಬೇಗ ಬೇಗ ಎಂದರೆ ರಾಮ ಲಕ್ಷ್ಮಣರಿಬ್ಬರು ಧನುರ್ಧಾರಿಗಳಾಗಿ ನಿಂತರಂತೆ. ಬಾಣವನ್ನು ಪ್ರಯೋಗ ಮಾಡುತ್ತಿದ್ದರೆ ಆ ಬಾಣಗಳೆಲ್ಲ ಬರುತ್ತಿರುವುದು ಒಂದು ಅವನಿಗೆ ಗಮನವೇ ಇಲ್ಲ. ಕಪಿ ಸೈನಿಕರು ಹಾರಿ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ತಂದು ಮೇಲೆ ಹಾಕ್ತಾ ಇದ್ರೆ, ಬೆಟ್ಟಗಳನ್ನು ಹಾಕ್ತಾ ಇದ್ರೆ ಬೆಟ್ಟಗಳೇ ಪುಡಿಯಾಗಿ ಹೋಗ್ತಾ ಇವೆಯಂತೆ. ಕೊನೆಗೆ ಅಸ್ತ್ರ ಪ್ರಯೋಗ ಮಾಡುವುದಕ್ಕಾಗಿ ರಾಮನು ಮಹಾಸ್ತ್ರವನ್ನು ಕೂಡಿ ಎರಡು ಕುಂಭಕರ್ಣನ ತೋಳಿಗೆ ಹೊಡೆದ. ಆಗವನ ಒಂದು ತೋಳು ಕತ್ತರಿಸಿ ನೆಲಕ್ಕೆ ಬಿದ್ದ. ಆ ತೋಳು ನೆಲಕ್ಕೆ ಬಿತ್ತಲ್ಲ, ಅದರಡಿಯಲ್ಲಿ ಸಿಕ್ಕಿ ನೂರಾರು ಜನ ಕಪಿಗಳು ಸತ್ತೋದ್ರು. ಇಲ್ಲಿ ಕುಂಭಕರ್ಣ ಒಂದು ಹಸ್ತವನ್ನು ಕಳೆದುಕೊಂಡರೂ ಮತ್ತೊಂದು ಹಸ್ತದಲ್ಲಿ ಯುದ್ಧಕ್ಕೆ ನುಗ್ಗಿದ. ರಾಮ ಲೆಕ್ಕಿಸದೆ ಅವನ ಒಂದು ಮತ್ತೊಂದು ಹಸ್ತವನ್ನು ಕಳೆದ. ಆಗ ಎರಡು ಹಸ್ತಗಳು ಹೋಗಿ ಪಾದದಲ್ಲೇ ತುಳಿದಾಡುತ್ತಿದ್ದರೆ ಅವನ ಎರಡು ಪಾದಗಳನ್ನು ಕತ್ತರಿಸಿದರು. ಕೆಳಗುರುಳಿದ ಆ ಕುಂಭಕರ್ಣ ತತ್ತರಿಸುವಾಗ ರಾಮ ಹೇಳ್ತಾನೆ, ಇಂಥ ಪ್ರಚಂಡ ಪರಾಕ್ರಮಿಯನ್ನು ನಾನು ತ್ರಿಭುವನದಲ್ಲಿ ಕಂಡದ್ದೇ ಇಲ್ಲ. ನೋಡೆಂಬುದಾಗ ಐಂದ್ರಾಸ್ತ್ರವನ್ನು ಪ್ರಯೋಗ ಮಾಡಿ ಅವನ ರುಂಡವನ್ನು ಹಾರಿಸಿದನಂತೆ. ಹಾರಿದ ರುಂಡ ಗಗನದಲ್ಲಿ ಹಾರಿ ಕೆಳಕುರುಳುವಾಗ ಅದರ ಅಡಿಯಲ್ಲಿ ಸಿಕ್ಕಿ ಎಷ್ಟೋ ಜನ ರಕ್ಕಸರು ಕಪಿಗಳು ಪ್ರಾಣವನ್ನು ಬಿಟ್ಟಿದ್ದಾರೆ. ಇಲ್ಲಿ ಕುಂಭಕರ್ಣನು ಹತನಾದ ಅಂದ ಕೂಡಲೇ ರಾವಣನು ತಲೆಯನ್ನು ತಗ್ಗಿಸಿ, ಇನ್ನು ನನಗೆ ಈ ಜಗತ್ತಿನಲ್ಲಿ ಉಳಿಗಾಲವಿಲ್ಲ, ಎಲ್ಲ ಸೈನ್ಯ ಬಲವು ಅಡಿಗೆ ಹೋಯ್ತಲ್ಲ, ಇನ್ನೇನು ಗತಿ ಅನ್ನುವಾಗ ಮಗನಾಗಿರ್ತಕ್ಕಂಥ ಇಂದ್ರಜಿತ್ ಹೇಳ್ತಾನಪ್ಪ, ನಾನಿಲ್ಲವೇನಪ್ಪ. ಆ ಹುಲು ಮಾನವರಾದ ರಾಮ ಲಕ್ಷ್ಮಣರಿಗೆ ಎಷ್ಟು ಮಾತ್ರ ನೋಡೆಂಬುದಾಗಿ ಯುದ್ಧಕ್ಕೋಸ್ಕರವಾಗಿ ಬಂದ. ಯುದ್ಧ ಪ್ರವೀಣ ರಣಪಂಡಿತರಾಗಿರ್ತಕ್ಕಂಥ ಇಂದ್ರಜಿತು ಬಹುಕಾಲ ಯುದ್ಧವನ್ನು ಮಾಡುವಾಗ ಮಾಯಾ ಯುದ್ಧದಲ್ಲಿ ಈ ಮಹಾನುಭಾವರಾದ ರಾಮ ಲಕ್ಷ್ಮಣರು ಇಬ್ಬರನ್ನು ಗುರ್ಚೆ ಬಿಡುವಂತೆ ಮಾಡಿದ. ಎಲ್ಲರೂ ಮಲಗಿಬಿಟ್ಟಿದ್ರು, ವಿಭೀಷಣ ಒಪ್ಪು ಮಾತ್ರ ಓಡಾಡುತ್ತಿದ್ದ. ಆವಾಗ ವಯೋಧರ್ಮದಲ್ಲಿ ಹಿರಿಯರಾಗಿರ್ತಕ್ಕಂಥ ಜಾಂಬುವಂತರಿದ್ದರು, ಮಾರುತಿ ಒಂದು ಮುಹೂರ್ತ ಕಾಲದಲ್ಲಿ ಮೂರ್ಛೆ ಬಿದ್ದಿದ್ದ ಮಾರುತಿ ಕಂಡುಬಿಟ್ಟ. ಏಂತಾತ, ಬೇಗ ಬೇಗ ಹೋಗು, ಬೇಗ ಹೋಗು, ಔಷಧಿ ಪರ್ವತಕ್ಕೆ ಹೋಗಿ ಅಲ್ಲಿರಬಹುದಾದ ಮೂಲಿಕೆಗಳನ್ನು ತೆಗೆದುಕೊಂಡು ಬಾ, ರಾಮ ಲಕ್ಷ್ಮಣರಿಗೆ ಎಚ್ಚರ ಪಡಿಸೋಣ, ಇಲ್ಲದೆ ಹೋದ್ರೆ ಕೆಟ್ಟ ಹೋಗುತ್ತೆ. ಹಾರಿದ ಹನುಮಂತ ಕಣ್ಣು ಮುಚ್ಚು ತೆಗೆಯುವುದರೊಳಗಾಗಿ ಔಷಧಿ ಪರ್ವತಕ್ಕೆ ಹೋದವನಾಗಿ ಮೂಲಿಕೆಗಳು ಹುಡುಕಾಡ್ತಾನಂತೆ. ಆ ಮೂಲಿಕೆಗಳು ಹನುಮಂತನನ್ನು ನೋಡಿದ ಕೂಡಲೇ ಮರೆಯಾಗೋಗ್ಬಿಟ್ಟ. ಹನುಮಂತನನ್ನು ನೋಡಿ ಮರೆಯಾದರೆ ಇದೆಲ್ಲ ಸರಿ ಹೋಗಲ್ಲ, ಇದು ನಾನು ಬಂದು ಹಂಗೆ ಹೋಗೋದು ಚೆನ್ನಾಗಿಲ್ಲ ಅಂತ ಬೆಟ್ಟನೇ ಕಿತ್ಕೊಂಡ್ ಬಂದ್ಬಿಡ್ತೀನಿ. ಆ ಬೆಟ್ಟವನ್ನೇ ಕಿತ್ತು ತಂದರೆ ಮಹಾನುಭಾವನಾಗಿರ್ತಕ್ಕಂತ ಸುಷೇಣ ಎಂಬಾತ ಅದರಲ್ಲಿರುವ ಮೂಲಿಕೆಗಳನ್ನು ತೆಗೆದು ರಾಮ ಲಕ್ಷ್ಮಣಾದಿಗಳ ಮೂಗಿಗೆ ಸವರಿದರೆ ಮೂರ್ಛೆಗಿಂತ ಕ್ಷಣಕಾಲದೊಳಗಾಗಿ ಎಚ್ಚರವಾಗಿಬಿಟ್ಟು. ಎಚ್ಚರನಾಗಿದ್ದರೆ ಈ ಮಹಾನುಭಾವನಾದ ವಿಭೀಷಣ ಹೇಳ್ತಾನೆ, ರಾಮದೇವ ಇದಕ್ಕೊಂದು ಕಾರಣ ಇದೆ, ನಿಮ್ಮನ್ನು ಈ ಮಾಯಾ ಯುದ್ಧದಲ್ಲಿ ಬೀಳಿಸಿರ್ತಕ್ಕಂತ ಆ ಇಂದ್ರಜಿತು ಸಾಮಾನ್ಯನಲ್ಲ, ಯುದ್ಧಕ್ಕೆ ಹೋಗಬೇಕಾದ್ರೆ ಅವನು ಯಜ್ಞೇಶ್ವರನಿಗೆ ಬೇಕಾದ ಪ್ರೀತ್ಯರ್ಥವಾಗಿ ಯಾಗವನ್ನು ಮಾಡಿ ಅವನಿಗೆ ಆಹುತಿಯನ್ನರ್ಪಿಸಿ ಯಜ್ಞೇಶ್ವರನ ಪ್ರತ್ಯಕ್ಷರನ್ನಾಗಿ ಮಾಡಿ ಆಯುಧಗಳನ್ನು ಪಡೆದು ಬರ್ತಾನೆ. ಆ ಆಯುಧಗಳನ್ನು ಪಡೆದು ಬಂದು ಅಜೇಯನಾಗಿ ನಿಮ್ಮ ಮೇಲೆ ಯುದ್ಧವನ್ನು ಮಾಡಿ ನಿಮ್ಮನ್ನು ಜಯಿಸ್ತಾನೆ. ಈಗ ನಿಮ್ಮನ್ನ ಮೂರ್ಛಗೊಳಿಸಿರುವ ಕಾರಣವೇನು ಎಂದರೆ, ಇಲ್ಲಿ ನಿಕುಂಬಳಾದೇವಿ ಎಂಬತಕ್ಕಂಥ ಅವಳೊಂದು ದೇವಾಲಯವಿದೆ, ಅಲ್ಲಿ ನಿಕುಂಬಳ ಯಾಗವನ್ನು ಮಾಡ್ತಾನೆ. ಆ ಯಾಗವೇನಾದರೂ ಪೂರ್ತಿ ಮಾಡಿದ ಎಂದರೆ ಖಂಡಿತ ಅವನನ್ನು ಗೆಲ್ಲೋಕ್ಕಾಗಲ್ಲ. ಆಗ ರಾಮದೇವರು ಕ್ಷಣಕಾಲ ಯೋಚನೆಯನ್ನು ಮಾಡಿ, ಲಕ್ಷ್ಮಣ ಸೈನ್ಯ ಸಮೇತನಾಗಿ ನೀನು ಹೋಗು, ಹೋಗಿ ಅವನನ್ನು ಸಂಹಾರ ಮಾಡಿ ಬಾ. ಇಲ್ಲಿ ಎರಡರ್ಥ. ಒಂದರ್ಥ, ಇಂದ್ರಜಿತವನ್ನು ಸಂಹಾರ ಮಾಡಲು ಲಕ್ಷ್ಮಣನೊಬ್ಬನೇ ಸಮರ್ಥ. ಕಾರಣ, 12 ವರ್ಷಗಳ ಕಾಲ ಉಪವಾಸ ವ್ರತವನ್ನು ಮಾಡಿ ಬ್ರಹ್ಮಚರ್ಯವನ್ನು ಯಾರು ಪರಿಪಾಲನೆಯನ್ನು ಮಾಡಿರ್ತಾರೋ ಅವರು ಮಾತ್ರ ಇಂದ್ರಜಿತವನ್ನು ಸಂಹಾರ ಮಾಡಲು ಸಮರ್ಥರು ಎಂಬುದಾಗಿ ಒಂದು ವರ. ಎರಡನೆಯದು, ತಾನು ಪುರ ಪ್ರವೇಶವನ್ನು ಮಾಡುವುದಿಲ್ಲವಾದ್ದರಿಂದ ತಮ್ಮನಾಗಿರ್ತಕ್ಕಂಥ ಅವನನ್ನೇ ಕಳಿಸಿಕೊಟ್ಟನು. ಇದು ನೆಪ, ನಾನು ಊರೊಳಗೆ ಬರಂಗಿಲ್ವಲ್ಲ, ಅದಕ್ಕೋಸ್ಕರ ನನ್ನ ತಮ್ಮನ್ನು ಕಳಿಸ್ದೆ ಅಂತ. ಅಲ್ಲಿ ನಿಜವಾದ ವಿಚಾರ ಎಂದರೆ, ಸೈನ್ಯ ಸಹಿತರಾಗಿ ಬಂದನಂತೆ ಲಕ್ಷ್ಮಣ. ಅಲ್ಲಿ ನಿಕುಂಬಳ ಯಾಗಕ್ಕೆ ಕುಳಿತಿದ್ದಾನೆ ಇಂದ್ರಜಿತು. ಆಗ ಭಗನೆ ಉರಿಯುತ್ತಿದೆ ಬೆಂಕಿ ಜ್ವಾಲೆ. ಆ ಯಜ್ಞ ಹೊಂಡದಿಂದ ಇನ್ನೇನು ರಥ ಅಕ್ಷಯ ತೋಣೀರ ಬಾಣಗಳು ಬರಬೇಕು. ವಿಭೀಷಣ ಹೇಳಿದ, ಕಪಿಗಳೇ ಏನ್ ಮಾಡ್ತಾ ಇದ್ದೀರಾ? ಅವರಾಗಲೇ ಮರ ಸೊಪ್ಪು ಸದೆ ಸೌದೆ ತಗೊಂಡ್ಬಂದಿದ್ದೆ, ದಡ ದಡ ದಂಡ ಹಾಕ್ಬಿಟ್ಟು ಮೇಲೆ ಯಜ್ಞೇಶ್ವರನು ತರುತ್ತಿದ್ದ ರಥ ಹಾಗೆ ಹೊರಟೋಯ್ತು. ಇಂದ್ರಜಿತು ಲಕ್ಷ್ಮಣನಿಗೆ ಯುದ್ಧ ಪ್ರಾರಂಭವಾಯಿತು. ಯುದ್ಧ ಪ್ರಾರಂಭವಾದರೆ ಖಾಡಾಖಾಡಿ ಯುದ್ಧವಾಗ್ತಾ ಇದೆ. ಅನರಾಸ್ತ್ರ ಪ್ರಯೋಗ ಮಾಡಿದ, ಒಂದು ಕಡೆಯಿಂದ ವರುಣಾಸ್ತ್ರ, ಒಂದು ಕಡೆ ಗಿರಿಯಾಸ್ತ್ರ ಬಂದರೆ ಮತ್ತೊಂದು ಕಡೆ ವಾಯುವಾಸ್ತ್ರ, ಇನ್ನೊಂದು ಕಡೆ ಸನ್ಮೋಹನಾಸ್ತ್ರ ಬಂದರೆ ಮತ್ತೊಂದು ಕಡೆ ಜಾಗೃತಾಸ್ತ್ರ, ನಾರಾಯಣಾಸ್ತ್ರ, ಗರುಡಾಸ್ತ್ರ, ಸರ್ಪಾಸ್ತ್ರ, ಅಸ್ತ್ರಗಳ ಮೇಲೆ ಅಸ್ತ್ರಗಳು ಓಡಾಡ್ತಾ ಇದೆ. ಹೀಗೆ ಓಡಾಡ್ತಾ ಇದ್ದರೆ ಮಹಾನುಭಾವನಾದ ಇಂದ್ರಜಿತುವಿನ ಆ ಶಕ್ತಿ ಸ್ವಲ್ಪ ಕಡಿಮೆಯಾಯಿತಂತೆ. ಶಕ್ತಿ ಕಡಿಮೆಯಾದ ಕೂಡಲೇ ವಿಭೀಷಣ ಪಕ್ಕದಲ್ಲಿ ಬಂದು ಹೇಳಿದ, ಲಕ್ಷ್ಮಣಮೂರ್ತಿ ಇದೇ ಸಮಯ ಇವನೊಬ್ಬನೇ ಉಳಿದಿರುವುದು, ಇವನೊಬ್ಬನಳಿದನೆಂದರೆ ಇನ್ನುಳಿದಿರೋ ರಾವಣ ಒಬ್ಬನೇ, ರಾವಣ ಸಂಹಾರವಾಯಿತು ಎಂದರೆ ಸೀತಾಮಾತೆಯ ಸಂದರ್ಶನವೇ. ಇವನೇ ಬಲಭುಜ ಇದ್ದಂತೆ ರಾವಣನಿಗೆ, ಬೇಗ ಕಪಿವೀರರೇ ನುಗ್ಗಿ ಎಂದು. ನುಗ್ಗಿ ಎನ್ನುವುದರೊಳಗಾಗಿ ಎಲ್ಲರೂ ನುಗ್ಗಿ ಅಂಗದ ಮೇಲೆ ಯುದ್ಧಕ್ಕೆ ಹೋದರೆ ವಿಭೀಷಣನೇ ಬಂದೇನು ಮಾಡಿದರಂತೆ, ಅವನ ರಥವನ್ನು ಎತ್ತಿನ ಲಕ್ಕೆ ಮುಕ್ಕಿದ. ಇಂದ್ರಜಿತ್ತಿರುವ ರಥ ಮುರಿದಿದೆ, ಕುದುರೆಗಳು ಕೆಳಗೆ ಬಿದ್ದಿವೆ. ಆಗ ಇಂದ್ರಜಿತು ನೆಲದ ಮೇಲೆ ನಿಂತು ಆ ಲಕ್ಷ್ಮಣನೊಡನೆ ಹೋರಾಡ್ತಾ ಇದ್ದಾನಂತೆ. ಬಾಣಗಳ ಮೇಲೆ ಬಾಣ ಬಿಡುವಾಗ ದೂರದಲ್ಲಿ ನಿಂತಿದ್ದಂಥ ಮಹಾನುಭಾವನಾದ ಲಕ್ಷ್ಮಣ ಒಂದು ಅಸ್ತ್ರವನ್ನು ಹೂಡಿ ಹಿಡ್ತಾನಂತೆ. ಹೇ ಐಂದ್ರಾಸ್ತ್ರವೇ, ಶ್ರೀರಾಮನು ಏಕಪತ್ನಿ ಪ್ರಶಸ್ತನಾಗಿರುವುದು ಸತ್ಯವಾಗಿದ್ದರೆ, ನಾನವನ ತಮ್ಮನಾಗಿ ಅಣ್ಣನೇ ದೇವರೆಂಬುದಾಗಿ ಪೂಜೆ ಮಾಡುವುದು ಸತ್ಯವಾಗಿದ್ದರೆ, ಈ ಅಸ್ತ್ರವೇ ಕೂಡಲೇ ಇಂದ್ರಜಿತ್ತುವಿನ ಪ್ರಾಣ ತೆಗೆಯುವುದು ಎಂಬುದಾಗಿ ಹೇಳಿದ್ದು ಶ್ರೀರಾಮನ ಧಾಪಣೆ ಪಡೆದ. ಆ ಅಸ್ತ್ರಕ್ಕಿಂತಲೂ ಅಸ್ತ್ರಕ್ಕೆ ಈ ಬಲ ಹೆಚ್ಚಿಬಿಡುತ್ತೆ. ಅಸ್ತ್ರಕ್ಕೆ ಯಾವ ಬಲ ಹೆಚ್ಚಿತು? ಶ್ರೀರಾಮನನ್ನು ನಾನು ದೇವರು ಎಂದು ಪೂಜೆ ಮಾಡಿರೋದು ಸತ್ಯವಾಗಿದ್ದರೆ ಏನು ಸತ್ಯ ಸಿಕ್ಕಿಬಿಡುತ್ತದಕ್ಕೆ. ಈಗಲೂ ಎಷ್ಟೋ ಜನ ನೀವು ಹಿಂಗೆಲ್ಲ ಮಾಡ್ತಾ ಇದ್ದೀರಾ, ನಾನು ನಿಜವಾಗ್ಲೂ ಸತ್ಯವಂತರಾಗಿದ್ರೆ, ನಾನು ದೇವರ ಸೇವೆ ಮಾಡಿರೋ ಸತ್ಯವಾಗಿದ್ರೆ ಅನುಭವಿಸ್ತೀರಾ ನೀವು ಈ ಫಲವನ್ನ ಅಂದ್ಬಿಟ್ರೆ ಸಾಕಲ್ಲ, ನಡುಗೋಗ್ಬಿಡ್ತಾರೆ ಜನ ಗಡ ಗಡ ಗಡ ಗಡ ಗಡ. ಬಹುಜನ ಹಂಗಂದ್ರೂ ಎದರಲ್ಲ, ಸರಿ ಇವಾಗ ಏನಾರ ಮಾಡ್ಕೊ ಅಂತ. ಯಾವಾಗ ಗೊತ್ತೇ ಗೊತ್ತಾಗೋದು, ಅನುಭವಿಸೋಕಾಗದೆ ಇರೋ ಕಷ್ಟ ಬರ್ತದಲ್ಲ.
1: ಐಂದ್ರಾಸ್ತ್ರ ಪ್ರಯೋಗ ಮಾಡಿದ ಕೂಡಲೇ ಆ ಐಂದ್ರಾಸ್ತ್ರವು ಬಂದ ಅಸ್ತ್ರಗಳನ್ನೆಲ್ಲವನ್ನು ಕತ್ತರಿಸಿ ಮಹಾನುಭಾವನಾಗಿರ್ತಕ್ಕಂಥ ಇಂದ್ರಜಿತ್ತಿನ ಶಿರವನ್ನ ಢಾಮನೆ ಹಾರಿಸಿದೆ. ಒಬ್ಬನೇ ಉಳಿದ ರಾವಣೇಶ್ವರ ಕಣ್ಣೀರ ಕಾಲುವೆಯನ್ನು ಹರಿಸುತ್ತಾ ಗಗನವನ್ನೇ ನೋಡುತ್ತಾ ಹೇಳ್ತಾನಂತೆ, ಯಾರುಳಿಯದಾಯಿದೆ ಜಗವನುಂಗುವೆನೆಲ್ಲದತ್ತಮ್ಮ ಅಧಿಕಾಯ ಮನಮೆಚ್ಚಿದ ಭಗತ ಮೇಘನಾದ ಆರುಳಿಯದ. ನಂದ ಸ್ವರ್ಣಲಂಕೆಯಲ್ಲಿ ಯಾರೊಬ್ಬರೂ ಉಳಿಯದೆ ಹೋದರೆ, ಅಪಾರವಾದ ಸೈನ್ಯ, ಕಣ್ಣರಿಸಿದ ನೋಡಿಯಲ್ಲಿ ಲಕ್ಷ ಲಕ್ಷ ಗಟ್ಟಲೆಗಳಲ್ಲಿ ಕುಳಿತಿದ್ದ ಸೈನ್ಯ, ಕಳೆದುಳಿದಿರುವ ಅಲ್ಪ ಸೈನ್ಯಗಳೇ ಸಿದ್ಧರಾಗಿ ಆ ಒಡೆಯರೆಂದೆನಿಸಿರುವ ರಾಘವರರ ಯುದ್ಧ. ಮಾರನೇ ದಿವಸ ಅಪಾರವಾದ ಸೈನ್ಯ ಸಹಿತರಾಗಿ ರಾವಣೇಶ್ವರನ ಧನುಸ್ಸನ್ನು ಹಿಡಿದು ಬಂದನಂತೆ ಯುದ್ಧಕ್ಕೆ.
0: ಬರುತ್ತಿರುವ ರಾವಣನನ್ನು ಕಂಡು ರಾಮದೇವರು ಪಕ್ಕದಲ್ಲಿ ವಿಭೀಷಣನಿಗೆ ಹೇಳ್ತಾರೆ, ವಿಭೀಷಣ ಇವನೇ ಅಲ್ವೇ ನಿಮ್ಮಣ್ಣ?
2: ಹೌದು ಸ್ವಾಮಿ, ಕಂಡಿದ್ದೀಯಲ್ಲ.
0: ಆದರೆ ಇಂದು ನೋಡುತ್ತಿರುವ ರೀತಿಯೇ ಬೇರೆಯಾಗಿದೆಯಯ್ಯ. ಯಾಕಾಗಿದೆ ಅಂದ್ರೆ, ರಾವಣ ಹೇಗೆ ಬಿದ್ದು ನಿಂತಿದ್ದಾನೆ ಅಂದ್ರೆ, ಸಾಲಗವನ್ನು ಕೊಡಬೇಕಾದವರು ಆ ಕೊಟ್ಟವರ ಎದುರಿನಲ್ಲಿ ನಿಂತುಕೊಂಡಾಗ ಹ್ಯಾಕ್ ಕಾಣುತ್ತೋ ಹಾಕ್ ಕಾಣುತ್ತಿದೆಯಂತೆ ಮುಖ. ಯುದ್ಧ ಪ್ರಾರಂಭವಾಯಿತು. ಆ ಯುದ್ಧ ಪ್ರಾರಂಭವಾದಾಗ ಮಹಾಪ್ರವೀಣನಾಗಿ ದೈವತತ್ವವಾಗಿ ಪಡೆದಿರುವ ಅಸ್ತ್ರಗಳನ್ನೆಲ್ಲ ಒಂದರ ಮೇಲೊಂದು ಪ್ರಯೋಗ ಮಾಡ್ತಾ ಇದ್ದಾನೆ. ಪ್ರಯೋಗವನ್ನು ಮಾಡುವಾಗ ಮಹಾನುಭಾವನಾದ ಅಂಗದ ಒಂದು ಸಲಹಾರಿದ. ಆ ಅಂಗದ ನನ್ನೊಂದು ಮುಷ್ಟಿಯಿಂದ ಗುದ್ದಿದ. ಹನುಮಂತ ಬಂದ, ನಾನು ಯಾರು ಗೊತ್ತಾ? ನಿನ್ನ ಮಗನಾದ ಅಕ್ಷಯನನ್ನ ಅಶೋಕವನದಲ್ಲೇ ಕ್ಷಯನನ್ನಾಗಿ ಮಾಡಿದ್ನಲ್ಲ, ಅವನೇ ನಾನು. ಎಲ್ಲವೋ ಎಂದು ತನ್ನ ಕರವನ್ನೊಂದು ಸಲ ಬೀಸಿದ. ಒಬ್ಬೊಬ್ಬರು ತತ್ತರಿಸಿ ಬೀಳುವಾಗ ವಿಭೀಷಣ ಎದುರಾದನಂತೆ. ವಿಭೀಷಣ ಎದುರಾದೆ ವಿಭೀಷಣನನ್ನು ನೋಡಿದ ಎಲ್ಲವೋ ಸ್ವಜಾತಿ ಶತ್ರು. ಅನೇಕ ವಿಚಾರಗಳನ್ನು ರಾಮನಿಗೆ ಹೇಳಿ ನಮ್ಮ ಸೈನ್ಯದ ಗುಟ್ಟುಗಳನ್ನೆಲ್ಲ ತಿಳಿಸಿ ನನಗೆ ಮೋಸ ಮಾಡಿದವರೇ ನೋಡೆಂಬುದಾಗಿ ಅಷ್ಟಗಂಟಾ ಶಕ್ತಿ ಎಂಬ ಆಯುಧವನ್ನೆತ್ತಿದ. ಎಷ್ಟೋ ಸಲ ಶಕ್ತಾಯುಧವನ್ನು ಪ್ರಯೋಗಿಸಿದರು, ಕ್ಷಣಕಾಲದಲ್ಲಿ ಮುಹೂರ್ತರಾಗಿ ಚೇತರವಾಗ್ತಿದ್ರು. ಅಷ್ಟಗಂಟಾ ಶಕ್ತಿಯನ್ನು ಪ್ರಯೋಗ ಮಾಡಿದಾಗ ಪಕ್ಕದಲ್ಲಿ ನಿಂತಿದ್ದ ಲಕ್ಷ್ಮಣ ನೋಡಿದ, ನಮಗಾಗಿ ಇಷ್ಟೆಲ್ಲ ಸಹಾಯ ಮಾಡಿರತಕ್ಕಂಥ ಈ ಮಹಾನುಭಾವನಾದ ವಿಭೀಷಣನಿಗೆ ಈ ಆಯುಧ ತಾಕಿದರೆ ಕಷ್ಟವಾಗುತ್ತೆ ಎಂಬುದಾಗಿ ಹಿಂಜರಿದು ಹೋಗುತ್ತಿರುವ ವಿಭೀಷಣನಿಗೆ ಎದುರಾಗಿ ಬಂದಿದ್ದೇ ಎಂಬ ಲಕ್ಷ್ಮಣ ಬಾಣಗಳನ್ನು ಬಿಡುತ್ತಿದ್ದ. ಲಕ್ಷ್ಮಣ ಬಾಣಗಳನ್ನು ಬಿಡುತ್ತಿದ್ದರೆ ಆ ಅಷ್ಟಗಂಟ ಶಕ್ತಿಯು ಅನೇಕ ವಿಧವಾಗಿರ್ತಕ್ಕಂಥ ಮಹತ್ತರವಾದ ಶಕ್ತಿಯನ್ನು ಕಾರುತ್ತಾ ಓಡಿ ಬಂದು ಲಕ್ಷ್ಮಣನ ವಕ್ಷಸ್ಥಳಕ್ಕೆ ಡಾಂಬರಿ ತಾಕಿದ್ದು ಬಿದ್ದು. ಲಕ್ಷ್ಮಣ ಕೆಳಗೆ ಬಿದ್ದರೆ ರಾವಣ ಏನು ಮಾಡಿದ, ಇದೇ ಸಮಯ ಅಂತ ಓಡಿ ಹಾರಿ ಬಂದಿದ್ದೆ. ಆ ಲಕ್ಷ್ಮಣ ಎತ್ಕೊಂಡು ಹೋಗ್ಬೇಕು ಅಂತ ಕೈ ಹಾಕ್ತಾನೆ. ಒಂದಿಷ್ಟು ಅಲ್ಲಾಡಿಸೋಕ್ಕಾಗಲಿಲ್ಲ. ಬಂದೆ ಶಂಭೋ ಮಹಾದೇವ್, ಏನು ಅಲ್ಲಾಡೋದಿಲ್ಲ ಅಂತದಲ್ಲ, ಏನು ಮಾಡಲಿ ಏನು ಮಾಡಲಿ ಅಂತಿದ್ದಾನೆ. ಆಗ ಮುಖ್ಯ ಪ್ರಾಣನು, ಬಹುಮಾನ ಸುತನು, ಮಹಾನುಭಾವನು, ಭಾವಿ ಬ್ರಹ್ಮನು, ರಾಮದೂತನು ಆಗಿರ್ತಕ್ಕಂಥ ಹನುಮಂತ, ಎಲ್ಲೋ ಪಾಪಿ ನೋಡು ಶ್ರೀರಾಮನ್ ಅಲ್ಲಿಂದಲೇ ಹಾರಿ ಬಂದೊಂದು ಸಲ ಬಂದ. ರಾವಣ ಉರುಳಿ ಉರುಳಿ ಬಿದ್ದರೆ ತನ್ನ ಬಾಲದಿಂದ ಮುಷ್ಟಿಘಾತದಿಂದ ಅವನ ಕೈ ಕಾಲಗಳೆಲ್ಲವೂ ಊನವಾಗುವಂತೆ ಹೊಡೆದೋಡಿಸಿದರಂತೆ. ಅದು ಸೋತು ಕ್ಷಣಕಾಲ ಹಾಗೆ ಹೋದರೆ ಬಂದಿದ್ದೆ, ರಾಮಾನುಜ ಮಹಾನುಭಾವ ನೀನೇಕೆ ಹೀಗೆ ಮಲಗಿದೆ ಏಳು ಎಂಬುದಾಗಿ ತನ್ನ ಎರಡು ಹಸ್ತದಿಂದ ಲಕ್ಷ್ಮಣ್ ಎತ್ಕೊಂಡ್ಬಂದ ಅಣ್ಣನ ಮುಂದೆ ತನ್ನ ಮಲಗಿಸಿದರೆ ರಾಮದೇವರು ಹೇಳುತ್ತಾರೆ, ಹನುಮಂತ ಸೈನಿಕರಿಗೆಲ್ಲ ಹೇಳಿಬಿಡು, ಅವರೆಲ್ಲ ಮನೆಗಳಿಗೆ ಹೊರಟೋಗ್ಲಿ, ನೀನು ಬಹಳ ಕಷ್ಟಪಟ್ಟಿದ್ದೀಯ, ಸಮಯ ಸಿಕ್ಕಿದಾಗ ನಾನು ನಿನಗೆ ಪ್ರತ್ಯುತ್ತರವನ್ನು ಮಾಡಿಬಿಡ್ತೇನೆ, ಎಲ್ಲ ಹೊರಟೋಗ್ರಪ್ಪ, ನನಗೆ ನೀನು ಬೇಡ. ಸ್ವಾಮಿ ಯಾಕೆ ಹೀಗೆ ಹೇಳ್ತೀಯಪ್ಪ, ಇಂಥ ತಮ್ಮನ ಕಳ್ಕೊಂಡು ನಾನೇನು ಮಾಡ್ಲು ಕೇಳು. ಹೆಂಡತಿ ಕಳೆದು ಹೋದರೂ ಸಹ ಅಂತಹವಳನ್ನೇ ಹೆಂಡತಿಯನ್ನಾಗಿ ಹುಡುಕಾಡಿ ಪಡೆಯಬಹುದು, ಆದರೆ ಇಂಥ ತಮ್ಮ ಸಿಕ್ಕಲ್ಲ ಕಣ. ಮನೆಗೆ ನಾನು ಹೋಗಿ ತಾಯಿಯರಿಗೆ ಮುಖವನ್ನು ತೋರಿಸಲಾರೆ, ಆದ್ರಿಂದ ನನ್ನ ತಮ್ಮ ಜೊತೆ ನಾನು ಪ್ರಾಣ ಬಿಟ್ಟು ಬಿಡ್ತೇನೆ. ತಮ್ಮ ಕಪಿಗಳೆಲ್ಲ ತಲೆಯನ್ನು ತಗ್ಗಿಸಿದರಂತೆ. ಕೂಡಲೇ ಅಲ್ಲಿರ್ತಕ್ಕಂಥ ಸುಷೇಣ ಹೇಳ್ತಾನೆ, ರಾಮಪ್ಪ ಇಂಥ ಸಮಯದಲ್ಲಿ ನೀನು ಈ ರೀತಿ ಕೈ ಬಿಟ್ಟರೆ ಪ್ರಪಂಚವೇ ಹಾಳಾಗೋಗುತ್ತೆ. ಮಾರುತಿ ಏನು ಸುಷೇಣ, ಹಿಂದೊಂದು ಸಲ ನೀನು ಹೋಗಿ ಆ ಔಷಧಿ ಪರ್ವತದಲ್ಲಿ ಆ ಪರ್ವತವನ್ನೇ ಎತ್ಕೊಂಬಂದಲ್ಲ, ಈಗ ಹೋಗಿ ನಾನೊಂದು ಐದು ಮೂಲಿಕೆಗಳನ್ನು ಹೇಳ್ತೇನೆ ತಗೊಂಬಂದ್ಬಿಡ. ಸಂತಾನ ಕರಣಿ, ವಿಶಲ್ಯ ಕರಣಿ, ಸಂಜೀವ ಕರಣಿ ಇತ್ಯಾದಿಗಳನ್ನು ಒಂದು ಐದು ತಗೊಂಬಂದ್ಬಿಡ. ಇದೋ ಹರಟೆ ಶ್ರೀರಾಮಂತ ಹಾರಿದ, ಲಕ್ಷ್ಮಣ ಪರ್ವತವನ್ನೇ ಹೊತ್ತು ತಂದಂತ ಆ ಪರ್ವತದಲ್ಲಿ ಮಹಾನುಭಾವನಾದ ಸುಶೇಷನು ಸಂಜೀವನಾನುಕರಣಿ, ಶಲ್ಯಕರಣಿ, ಸಂತಾನಕರಣಿ ಮೊದಲಾಗಿರ್ತಕ್ಕಂಥದ್ದನ್ನೆಲ್ಲವನ್ನು ತಂದು ಲೇಪನವನ್ನು ಮಾಡಿಸಿದನಂತೆ. ಆ ಲಕ್ಷ್ಮಣನ ದೇಹದಲ್ಲಿ ತಾಕಿರುವ ಗಾಯಗಳೆಲ್ಲ ಮಾಯವಾಯಿತು. ಆ ಶ್ವಾಸದಲ್ಲಿ ತೆಗೆದ ಕೂಡಲೇ ಥಟ್ಟನೆ ಎದ್ದು ಯುದ್ಧಕ್ಕೆ ನಿಂತ.
2: ಲಕ್ಷ್ಮಣನನ್ನು ನೋಡಿ ಅಣ್ಣ ಹೇಳ್ತಾನಪ್ಪ, ಯುದ್ಧ ಗಿದ್ದ ಏನು ಬೇಡ ಕಣ, ಹೊರಟೋಗಣಪ್ಪ, ಸೀತೆ ಬೇಕಾದ್ರೆ ಅಲ್ಲೇ ಎಲ್ಲ ಪ್ರಾಣ ಬಿಟ್ಬಿಡ್ಲಿ, ಬೇಡ ಹೋಗ ನಡೆಯೋ. ಲಕ್ಷ್ಮಣ ಅಂತ ಏನ್ ಮಾತಾಡ್ತೀಯ ಅಣ್ಣ ನೀನು? ಎಲ್ಲ ಕಳೆದುಳಿದು ಕಳೆದ ಕಡೆಗೆ ಆ ಮಹಾನುಭಾವನಾದ ರಾವಣನ ಯುದ್ಧಕ್ಕೆ ಬಂದಾಗ ರಾಮದೇವರವನನ್ನು ನೋಡಿ, ಅಯ್ಯೋ ಪಾಪ, ಈಗಲೂ ರಾವಣ ಬಂದು ಕಾಲಿಗೆ ಬಿದ್ದು ರಾಮ ತಪ್ಪಾಯ್ತು ಅಂದ್ರೆ ಮನಸ್ಸು ಬಿಡ್ತೀನ ಅಂತಾನೆ ರಾಮ. ಲಕ್ಷ್ಮಣ ಅಂತಾನೆ, ಅದೇ ಹಂಗೇನಾರ ಮಾಡಿಬಿಟ್ರೆ ಗತಿ ಏನಾಗುತ್ತೋ ಅಂದರೆ, ಆ ರಥದಲ್ಲಿ ಬಂದಂತ ಅವನೇನು ಮಾಡಿದರಂತೆ, ಹೋರಾಡ್ತಾ ಇದ್ದಾನೆ ರಾವಣ, ಆ ರಾವಣನ ಕೈ ಸೋಲಾಯಿತಂತೆ. ಸೋಲಾದರೆ ರಥವನ್ನು ಓಡಿಸುವ ಸಾರಥಿ ನೋಡಿದ, ಅಯ್ಯಯ್ಯೋ ನನ್ನ ಒಡೆಯ ಇನ್ ಸೋತೋಗ್ತಾನೆ ಅಂತ ಹೇಳಿ ಮ್ಯಾತಿಗೆ ಹಿಂದೆ ಹಿಂದಕ್ಕೆ ತಗೊಂಡೋಗಿ ರಥನ ಓಡಿಸ್ಕೊಂಡು ಹೋಗ್ಬಿಟ್ಟ. ರಾವಣ, ನಿಲ್ಲಿಸು ರಥವನ್ನ ಸಾರಥಿ, ನಿಲ್ಲಿಸು. ಅಜೇಯನು ಅಮರನು ಶಿವನಿಂದ ಪ್ರಖ್ಯಾತನು ಈಶ್ವರನ ವರಪ್ರಸಾದಿತರಾಗಿ ರಾವಣೇಶ್ವರ ಎಂದು ಬಿರಿತ ಅಂಕಿತರಾದ ನನ್ನ ರಣರಂಗದಿಂದ ಬದುಕಿರುವಾಗಲೇ ದೂರ ತಂದು ಅವಮಾನ ಮಾಡಿದೆಯಲ್ಲೋ ಸಾರಥಿ, ನೀನು ನನಗೆ ಮಿತ್ರನಲ್ಲ ಶತ್ರು. ಆ ಸಾರಥಿ ಅಂತಾನೆ ಒಡೆಯ, ನೀನು ನನ್ನಂದೇನಾದರೂ ಅಂತ. ಆ ಬಾಹುಭುಜಗಳಲ್ಲಿ ಬಾರ ಬಿಡುತ್ತಿರುವ ವೈಖರಿ, ನೀನು ಬಿಟ್ಟ ಬಾಣದಲ್ಲಿ ಬೆತ್ತಲಿಸಿ ತತ್ತರಿಸಿ ಹೋಗಬಹುದಾದ ಜಗತ್ತಿನ ಕರಣವನ್ನು ಕಾಣುತ್ತಿದ್ದ ಈ ಕಣ್ಗಳು ನನ್ನ ಯಜಮಾನನೇ ಕೆಳಗೆ ಬಿಡುವುದನ್ನು ನೋಡ್ಲಾರದೆ ನಾನು ಹೀಗೆ ಬಂದುಬಿಟ್ಟೆ, ಈಗೇನು ಮಾಡಬೇಕು ಹೇಳು. ನಿನ್ನ ಆಜ್ಞಾ ಪ್ರಕಾರವಾಗಿ ನನ್ನ ಪ್ರಾಣಾತ್ರಣ, ನಾನೇನು ಮಾಡಬೇಕು ಸಾರಥಿ? ಈ ನನ್ನ ಜನ್ಮ ಸಾರ್ಥಕವಾಗಬೇಕಾದರೆ ರಾಮನ ಸಮ್ಮುಖದಲ್ಲಿ ತೊಂದರೆಸು ನಿಲ್ಲಿಸಿದರಂತೆ. ಆಗ ರಾವಣ ಹೇಳುತ್ತಾನೆ, ಭಲೆ ಸಾರಥಿ, ನನಗೀಗ ಎಷ್ಟೋ ಸಂತೋಷವನ್ನು ಉಂಟು ಮಾಡಿದೆ, ಕೊಡಲು ನನ್ನಲ್ಲಿ ಏನೂ ಇಲ್ಲವಾದರೂ ಸಹ ಇದಿಗೋ ಎಂಬುದಾಗಿ ತನ್ನ ಕೈಯಲ್ಲಿ ಹಾಕಿಕೊಂಡಿದ್ದಂತ ಕಂಕಣ ಕೈ ಆಭರಣ, ಆ ಕೈ ಆಭರಣಗಳೆಲ್ಲ ಅವನು ಬಹುಮಾನ ಕೊಟ್ಟ. ಯುದ್ಧ ಪ್ರಾರಂಭವಾಯಿತು. ಬಾಣಗಳ ಮೇಲೆ ಬಾಣ, ಬಾಣಗಳ ಮೇಲೆ ಬಾಣ ಬರುತ್ತಿರುವಾಗ ರಾಮನೇನು ಮಾಡಿದ್ರು ಇವನೇ ಹತನಾಗದೇ ಇರುವುದನ್ನು ಕಂಡಿದ್ದೆ ಗಗನ ಮಾರ್ಗದಲ್ಲಿದ್ದಂತಹ ದೇವರುಗಳಲ್ಲಿ ಯುದ್ಧವನ್ನು ನೋಡಲು ಬಂದಿದ್ದ ಅಗಸ್ತ್ಯ ಮಹರ್ಷಿಗಳು ಸರ್ರನ ಕೆಳಗಿಳಿದು ಬಂದು, ರಾಮ ಅವನು ಸಾಮಾನ್ಯನಲ್ಲ, ಅವನನ್ನು ಯುದ್ಧದಲ್ಲಿ ಜಯಿಸಬೇಕಾದರೆ ಇದುವೋ ಎಂಬುದಾಗಿ ಆದಿತ್ಯ ಹೃದಯ ಎಂಬ ಮಂತ್ರೋಪದೇಶವನ್ನು ಮಾಡಿದರು. ಆದಿತ್ಯ ಹೃದಯ ಎಂಬ ಮಂತ್ರವನ್ನು ಪಠನ ಮಾಡಿ ತಾನು ಅನುಷ್ಠಾನವನ್ನು ಮಾಡಿದ ಕೂಡಲೇ ಬ್ರಹ್ಮ ತೇಜಸ್ಸಿನಿಂದ ಬೆಳಗುತ್ತಾ ಇಮ್ಮಡಿಯಾದ ಕಳೆಯಿಂದ ಕೂಡುತ್ತಾ ಮಹಾನುಭಾವನಾಗಿರ್ತಕ್ಕಂಥ ರಾವಣೇಶ್ವರನಿಗೆ ಬಾಣವನ್ನು ತೆಗೆದಿದ್ದೆ ಎಳೆದಿದ್ದ ರಾಮದೇವರು ಶಂಭೋಪಡೆದರಂತೆ. ಹಾರಿ ತಂದು ತಲೆ, ತಲೆ ಹಾರದ ಕೂಡಲೇ ರಾಮ ನೋಡಿದ, ಹಾರಿತು ತಲೆ ಅಂದ್ರೆ ಇನ್ನೊಂದು ತಲೆ ಹುಟ್ಕೊಂಡು ಹೀಗೆ ಒಂದೊಂದಾಗಿ ಒಂದೊಂದಾಗಿ ತಲೆ ಕತ್ತರಿಸುತ್ತಿದ್ದರೆ ತಲೆಗಳ ಮೇಲೆ ತಲೆ, ತಲೆಗಳ ಮೇಲೆ ತಲೆಗಳು ಬರಲಾರಂಭಿಸಿತಂತೆ. ಏನು ಮಾಡಬೇಕು ಈಗ, ಏನು ಮಾಡಬೇಕು ಅನ್ನುತ್ತಿರುವಾಗ ರಾವಣ ರಥದ ಮೇಲೆ, ರಾಮ ನೆಲದ ಮೇಲೆ ನಿಂತಿದ್ದ. ದೇವೇಂದ್ರ ನೋಡಿದರಂತೆ, ಇದು ಒಳ್ಳೆಯ ಸಮಯ, ರಾಮನಿಗೆ ಸಹಾಯ ಮಾಡೋದಕ್ಕೆ ಒಳ್ಳೆಯ ಸಮಯ ಎಂಬುದಾಗಿ ತನ್ನ ರಥವದ್ದು ತನ್ನ ಸಾರಥಿಯಾಗಿರುವ ಮಾಥಲಿಯನ್ನು ಕಳುಹಿಸಿಕೊಟ್ಟಿದ್ದಾನೆ. ಮಾಥಲಿ ಎಂಬತಕ್ಕಂಥ ರಥ ತೆಗೆದುಕೊಡುವಂತಿದ್ದೆ ಸ್ವಾಮಿ, ಆ ದೇವೇಂದ್ರ ನಿಮ್ಮ ಸೇವೆಗೆ ಕಳಿಸಿದ್ದಾನೆ ಬನ್ನಿ. ರಾಮದೇವರು ಅದರ ಮೇಲೆ ಹತ್ತಿದರು. ಮತ್ತೆ ಯುದ್ಧ ಪ್ರಾರಂಭವಾಯಿತು. ಪ್ರಯೋಗವನ್ನೇ ಮಾಡುತ್ತಿರುವ ಅಸ್ತ್ರದಲ್ಲಿ ತಲೆ ಹಾರುತ್ತಿದೆ, ಬದುಕ್ತಿದ್ದಾನೆ. ಇದನ್ನು ನೋಡಿದ್ದೆ ಆ ಮಾಥಲಿ ಎಂಬುವನು ಹೇಳ್ತಾನೆ, ರಾಮದೇವ ನಿನಗೆ ಗೊತ್ತಿಲ್ಲದೆ ಇರೋದೇನು ಇಲ್ಲ, ಅವನು ಮಹಾನುಭಾವ, ಮೇಲಾಗಿ ಬ್ರಹ್ಮನಿಂದ ವರವನ್ನು ಪಡೆದವನಾದ್ದರಿಂದ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಲ್ಲದೆ ಇವನಿಗೆ ಮರಣ ಸಂಭವಿಸಲು ಸಾಧ್ಯವಿಲ್ಲ. ಆದಿತ್ಯ ಹೃದಯ ಮಂತ್ರ ಉಪದೇಶವನ್ನು ಪಡೆದಿರುವಾತ ಬ್ರಹ್ಮಾಸ್ತ್ರವನ್ನು ಹಿಡಿದಿದ್ದೆ ಆಕರ್ಣಂತವಾಗಿ ಅದು ಢಮ್ಮನೆ ಹೊಡೆದರಂತೆ. ಆ ಬ್ರಹ್ಮಾಸ್ತ್ರವು ಬಂದು ಈ ಮಹಾನುಭಾವನಾಗಿರುವ ರಾಮನ ವಕ್ಷಸ್ಥಳವನ್ನು ಭೇದಿಸಿ ಅಮೃತ ಕಲಶವನ್ನು ಭೇದಿಸಿದೆ. ಮತ್ತೊಂದಷ್ಟ ಪ್ರಯೋಗವಾದ ಕೂಡಲೇ ಆ ನಾದಿನ ಎದೆಯಿಂದ ರಾವಣನು ರಾಮ ರಾಮ ರಾಮ ಅವಸಾನ ಕಾಲದಲ್ಲಿ ರಾಮ ಧ್ಯಾನ ಮಾಡುತ್ತಾ ಬಿದ್ದಿದ್ದಾರೆ. ಶ್ರೀರಾಮ ರಾವಣನು ತಾನು ಹತನಾದ ಎಂದೊಡನೆ ದೇವತೆಗಳು ದುಂದುಭಿಯನ್ನು ಮಡಗಿ ಪೂಮಳೆಯನ್ನು ಕರೆದರಂತೆ. ಕೂಡಲೇ ರಾಮದೇವರೇನು ಮಾಡಿದ್ದಾರೆ, ಪ್ರಲಾಪಿಸುತ್ತ ಬಂದು ಅವರ ದೇಹದ ಮೇಲೆ ಬಿದ್ದು ಒದ್ದಾಡುತ್ತಿರತಕ್ಕಂಥ ಮಂಡೋದರಿಗೆ ತಾನು ಸಂತೈಸಿ ವಿಭೀಷಣನಿಗೆ ಹೇಳಿದರಂತೆ, ವೀರನಾಗಿರುವ ರಾವಣನಿಗೆ ವೀರೋಚಿತವಾದ ರೀತಿಯಲ್ಲಿ ಸಂಸ್ಕಾರವನ್ನು ಮಾಡು. ಸಂಸ್ಕಾರವಾದ ಮೇಲೆ ತಮ್ಮನನ್ನು ಕರೆದಿದ್ದಾನೆ, ತಮ್ಮ ಇವರಿಗೆ ಲಂಕಾರಾಜ್ಯಾಭಿಷೇಕವನ್ನು ಮಾಡು, ಸೀತೆಗೆ ಮಂಗಳ ಸ್ನಾನವನ್ನು ಮಾಡಿ ಬೇಗ ಕರೆದುಕೊಂಡು ಬಾ. ವಿಭೀಷಣನಿಗೆ ಲಂಕಾರಾಜ್ಯಾಭಿಷೇಕವಾಯಿತು. ವಿಭೀಷಣ ಅನೇಕ ವಿಧವಾದ ವಸ್ತ್ರಾಭರಣಗಳೆಲ್ಲ ತಗೊಂಬಂದ. ಸೀತಮ್ಮ ಅಮ್ಮ ಇದೆಲ್ಲ ಹಾಕೊಳ್ಳಿ, ಮಂಗಳ ಸ್ನಾನ ಮಾಡಿ ರಾಮದೇವರ ಹತ್ರ ಹೋಗೋಣ. ಸೀತಮ್ಮನವರು ಹೇಳ್ತಾರೆ, ಇಲ್ಲ ನಾನು ಹೇಗಿದ್ದೇನೋ ಹಾಗೆ ಬರ್ತೇನೆ. ಯಾಕಮ್ಮ ಹಾಗೆ ಬರ್ತೀರಾ? ನಾನು ನನ್ನ ಗಂಡನನ್ನು ಬಿಟ್ಟು ಒಂದು ವರ್ಷಗಳ ಕಾಲ ಹೇಗಿದ್ದೆ ಅಂತ ನನ್ನ ಗಂಡನಿಗೆ ಗೊತ್ತಾಗೋದು ಬೇಡವ. ನಾನು ದಿವ್ಯವಾಗಿ ಆಭರಣಗಳೆಲ್ಲ ಹಾಕೊಂಡು ಹೋದ್ರೆ ನನ್ನ ಗಂಡ ಅಯ್ಯೋ ನಾನು ಇಲ್ಲದೇ ಇದ್ರು ನನ್ನ ಹೆಂಡತಿ ಸುಖವಾಗಿದ್ಲಲ್ಲ ಅಂದ್ಕೊಳ್ತಾಳೆ. ನಾನು ಹೀಗೆ ಬರ್ತೇನೆ. ರಾಮ ಸೈನ್ಯ ಸಹಿತರಾಗಿ ನಿಂತಿದ್ದಾರೆ. ಸೀತಾಮನವರು ಬಂದರು. ಸೀತಾಮನವರು ಬಂದರೆ ಇಲ್ಲಿ ಬಹಳ ವಿಚಿತ್ರವಾದ ಕಥೆ ಎಂದರೆ ಹನುಮಂತ ಅಂತಾನೆ, ತಾತ ಯಾಮು ಅಂತ ಏನೋ. ಈಗ ಬಂದು ಸೀತಾಮನವರು ಸ್ವಾಮಿ ಅಂತಾರೆ, ನಮ್ಮ ರಾಮಪ್ಪ ದೇವಿ ಅಂತಾನೆ ಅಲ್ವಾ. ಯಾಮು ಅಂತಂದ್ರೆ ಬ್ರಹ್ಮಚಾರಿ ನಿನಗೆ ಹಾಕುವ ಕೆಲಸ, ಸುಮ್ಮನೆ ಕೂತ್ಕೊಳ್ಳೋ, ತಪ್ಪಾಯ್ತು ತಾತ. ಆ ವೇಳೆಗೆ ಸರಿಯಾಗಿ ಸೀತಾಮನವರು ಬಂದಿದ್ದೆ, ನಮಸ್ಕಾರ ಮಾಡಬೇಕು ಅಂತ ಶ್ರೀರಾಮ ಹೀಗಂದರಂತೆ. ಆ ಕಾಲುಗಳನ್ನು ಇಟ್ಟುಕೊಂಡಿದ್ದ ರಾಮ ಥಟ್ಟನೆ ಹಿಂದಕ್ಕೆ ಬಂದ. ಸೀತಾ ಇದಿಗೋ ನಿನ್ನನ್ನು ಸೆರೆ ಹಿಡಿದಿರಬಹುದಾಗಿರುವ ನನ್ನ ಶತ್ರುವೆಂದೆನಿಸಿರುವ ರಾವಣನನ್ನು ಸಂಹಾರ ಮಾಡಿ ನಿನ್ನನ್ನು ರಕ್ಕಸರ ಸೆರೆಯಿಂದ ಬಿಡಿಸಿದ್ದೇನೆ. ನನ್ನ ಹೆಂಡತಿಯನ್ನು ಕದ್ದೊಯ್ದವನನ್ನ ತುಂಡರಿಸಬೇಕಾದ ನನ್ನ ಕರ್ತವ್ಯ. ಅದಕ್ಕಾಗಿ ಸೈನ್ಯ ಬಲವನ್ನು ನನ್ನ ಸ್ನೇಹಿತರ ಸೈನ್ಯ ಬಲವನ್ನು ತೆಗೆದುಕೊಂಡು ಬಂದು ಆ ರಕ್ಕಸರನ್ನೆಲ್ಲ ಧ್ವಂಸ ಮಾಡಿದ್ದೇನೆ. ಈಗ ನೀನು ಸ್ವತಂತ್ರಳು, ನೀನು ರಕ್ಕಸರ ಸೆರೆಯಲ್ಲಿದ್ದವಳಾದ್ದರಿಂದ ನಿನ್ನ ಇಚ್ಛೆ ಬಂದ ಕಡೆಗೆ ನೀನು ಹೋಗಬಹುದು. ಜಗವೆಲ್ಲ ಬೆರಗಾಗಿ ಹೋಯಿತು. ಲಕ್ಷ್ಮಣ ಅಣ್ಣ, ರಾಮದೇವರು ಹಾಗೆ ನಿಂತು ಬಿಟ್ಟರು. ಸೀತಾಮ್ಮನವರು ಇದನ್ನು ನೋಡಿ ಹೇಳಿದರಂತೆ, ರಾಮ ಈ ಮಾತು ನಿನ್ನ ಬಾಯಿಯಿಂದ ಕೇಳುವುದಕ್ಕೆ ನಾನು ಬದುಕಿದ್ದೀನಪ್ಪ. ನಿನಗೆ ಆ ರೀತಿ ಮನಸ್ಸಿರುವುದಾದರೆ ಹನುಮಂತನನ್ನೇಕೆ ದೂತನನ್ನು ಹಾಕಿ ಕಳಿಸಿದೆ? ಸೀತೆಗಾಗಿ ರಾಮ ಪರಿತಪಿಸುತ್ತಿದ್ದಾನೆ ಎಂದ ಅವನಿಂದ ಸಂದೇಶವನ್ನೇಕೆ ಕಳಿಸಿದೆ? ಆಗ ರಾಮ ಹೇಳ್ತಾನೆ, ಸೀತಾ ಹಿಂದೊಮ್ಮೆ ನೀನೊಂದು ಮಾತನ್ನಾಡಿದ್ದೆ. ಯಾವ ಮಾತನ್ನು ಎಂದರೆ, ನೀನು ನನ್ನನ್ನು ಬಿಟ್ಟದ್ದೇ ಬಿಟ್ಟು ಕಾಡಿಗೆ ಹೋದದ್ದಾದರೆ ನನ್ನ ತಂದೆಯಾಗಿರುವ ಜನಕ ಮಹಾರಾಜ ಒಂದು ಪುರುಷ ರೂಪದ ಸ್ತ್ರೀಗೆ ಮಗಳನ್ನು ಕೊಟ್ಟು ಮದುವೆ ಮಾಡಿದನಲ್ಲ ಎಂದು ಹೆದರಿಕೊಳ್ತಾನೆ ಎಂದು. ನಾನು ಸಹಜ ಪರಾಕ್ರಮಿ, ನಾನೊಬ್ಬನೇ ಬೇಕಾದರೆ ಸಮಸ್ತ ಜಗತ್ತನ್ನೆಲ್ಲ ಜಯಿಸಬಲ್ಲೇ ಎಂಬುದನ್ನು ತೋರುವುದಕ್ಕಾಗಿ ನಿನ್ನ ಭಕ್ತವನ್ನು ಬಿಡಿಸಿದ್ದೇನೆ, ಬೇಕಾದ ಕಡೆಗೆ ಹೋಗು. ಕಣ್ಣೊರೆಸುತ್ತಿದ್ಲು ಸೀತೆ. ಲಕ್ಷ್ಮಣ ಬಂದ, ಅಣ್ಣ ಅಣ್ಣ ಅಣ್ಣ ಇದು ನ್ಯಾಯವಲ್ಲ ಕಣೋ, ಸೀತಾಮನೆ ಈ ಮಾತಾಡೋದು ನ್ಯಾಯವಲ್ಲ ಕಣೋ. ರಾಮದೇವ ತಿರುಗಿದ, ಲಕ್ಷ್ಮಣ ನೀನ್ ತಾನೇನೋ ಗಂಡ ಹೆಂಡರನ್ನು ಬೇರೆ ಮಾಡಿದವನು, ಬರಬೇಡ ಅಂತ ಹೇಳಿದರು, ನನ್ನ ಮಾತನ್ನು ಮೀರಿ ಬಂದೆ, ನಾವಿಬ್ರು ಬೇರೆಯಾಗಬೇಕು ಅನ್ನೋ ಇಷ್ಟ ಇತ್ತು, ಈಗ ನಾವು ಖಂಡಿತವಾಗೂ ಬೇರೆ ಆಗ್ತಿದ್ದೀವಿ, ಯಾಕೆ ಮಾತಾಡ್ತೀಯ? ಸುಗ್ರೀವ ಬಂದ, ಒಡೆಯ ನಾನು ನಿನ್ನ ಸ್ನೇಹಿತ, ಒಂದು ಮಾತು ಹೇಳ, ನಮ್ಮವರಿಗೆ ನಾವು ಈ ರೀತಿ ಮೋಸ ಮಾಡೋದು ನ್ಯಾಯವಲ್ಲ ನಮ್ಮಪ್ಪ. ರಾಮ ಅಂದ, ಭಲೆ ಭಲೆ ಸುಗ್ರೀವ, ಸರಿಯಾಗಿ ಹೇಳ್ತಿದ್ದೀಯ, ನಮ್ಮವರಿಗೆ ನಾವು ಮೋಸ ಮಾಡಬಾರದು ಅನ್ನೋ ತತ್ವ ನೀಗ ನನಗೆ ಹೇಳ್ತಿದ್ದೀಯಲ್ಲ, ನಿಮ್ಮ ಮನೆ ಆದ ವಾಲಿ ನಿಮ್ಮ ಅಣ್ಣನಿಗೆ ನೀನೇ ಮೋಸ ಮಾಡಿದಲ್ಲ, ಎಲ್ಲೋಗಿತ್ತಾಗಿ ಧರ್ಮ? ಜಾಂಬುವಂತರು ಬಂದರು, ರಾಮಪ್ಪ ನಾನಾದರೂ ಒಂದು ಮಾತು, ತಾತ ನಿಮಗೆ ಜಾಸ್ತಿ ವಯಸ್ಸಾಗಿದೆ ಸುಮ್ಮನಿರಿ. ಹನುಮಂತ ಬಂದ, ರಾಮಪ್ಪ ನನ್ನ ಮನಸ್ಸಿನ ಆಸೆ ಎಲ್ಲ ನಾಶ ಮಾಡಬೇಡ, ತಾಯಿ ತಂದೆಗಳು ನೀವಿಬ್ರು ಕೂತಿರೋದು ನೋಡಬೇಕು ನಾಶೆ ನಮ್ಮಪ್ಪ. ರಾಮದೇವರು ಹೇಳಿದರು, ಹನುಮಂತ ನೀನು ಬ್ರಹ್ಮಚಾರಿ, ನಿನಗೆ ಸಂಸಾರದ ವಿಚಾರ ಯಾಕೋ? ವಿಭೀಷಣ ಬಂದ, ಸ್ವಾಮಿ ನಂಬಿದವರ ಕೈ ಬಿಡುವುದು ಪರಮಾತ್ಮನಾದ ನಿನಗೆ ಲಕ್ಷಣವಲ್ಲ, ಯಾವಾಗಲೂ ನಂಬಿದವರು ಮೋಸ ಮಾಡಬಾರದು ನಮ್ಮಪ್ಪ. ರಾಮ ನಗುತ್ತಾನೆ, ಭಲೇ ವಿಭೀಷಣ, ನಿನ್ನನ್ನೇ ನಂಬಿಕೊಂಡದ ಈ ಮಣ್ಣ ರಾವಣನಿಗೆ ಮೋಸ ಮಾಡದಾಗ ಈ ಧರ್ಮ ನಿನಗೆ ಗೊತ್ತಿರಲಿಲ್ವೋ? ಯಾರು ಮಾತನಾಡಲಿಲ್ಲ. ಸೀತೆ ಹೇಳ್ತಾಳೆ, ಯಾರು ಏನು ಮಾತನಾಡಬೇಡಿ, ಒಂದು ಉಪಕಾರವನ್ನು ಮಾಡಿ ಕಪಿವೀರರೇ, ಅಗ್ನಿಯನ್ನು ಸಿದ್ಧ ಮಾಡಿ ಅಗ್ನಿ ಪ್ರವೇಶ ಮಾಡಿಬಿಡುತ್ತೆ. ಅಗ್ನಿ ಸಿದ್ಧವಾಯಿತು. ಭಗಭಗನೆ ಉರಿವ ಬೆಂಕಿಯಲ್ಲಿ ಸೀತಾಮಾತೆ ಕೈಗಳನ್ನು ಜೋಡಿಸಿ, ಶ್ರೀರಾಮ ನಿನ್ನ ನಾಮವೇ ಗತಿಗೆ ಧಾರುತ್ತಿದ್ದೇನೆ, ಶ್ರೀರಾಮ ಧಾರಿದ. ಆ ಹಾರುವ ಸಮಯಕ್ಕೆ ಸರಿಯಾಗಿ ಇಂದ್ರಾದಿ ದೇವರುಗಳು ಬಂದಿದ್ದಾರೆ. ತಾಳು ತಾಳು ತಾಯಿ, ರಾಮದೇವ ಸೀತಾಮಾತೆ ಪರಮ ಪವಿತ್ರಳು, ಒಂದು ಕಡೆಯಿಂದ ಕೈಲಾಸದಿಂದ ಪರಮೇಶ್ವರ ಬರುತ್ತಿದ್ದಾನೆ. ಯಾ ರಾಮದೇವ, ನಿನ್ನ ತಾರಕ ಮಂತ್ರವನ್ನು ಪಾರ್ವತಿ ಪಡಿಸುತ್ತಿರುವಾಗ ನಿನ್ನ ಸತಿಯಾಗಿರುವ ಈ ಸೀತೆ ಪರಮ ಪುನೀತಿಯಪ್ಪ. ರಾಮ ಸುಮ್ಮನೆ ನಿಂತಿದ್ದಾನೆ. ದೇವಾನುದೇವತೆಗಳ ಜೊತೆಯಲ್ಲಿ ಬ್ರಹ್ಮದೇವ ಬಂದ. ಸ್ವಾಮಿ, ಈಕೆ ನನ್ನ ಸೃಷ್ಟಿಯವಳಲ್ಲ, ಈಕೆ ನನ್ನ ತಾಯಿ, ಈ ರೂಪದಲ್ಲಿ ಅವತರಿಸಿದ್ದಾಳೆ, ದಯಮಾಡಿ ಸ್ವೀಕರಿಸು.
3: ಮಾತಾಡ್ಲಿಲ್ಲ ರಾಮದೇವರು. ಲಕ್ಷ್ಮಣ ಅಂತ ನಿನ್ನಂತ ಕಲ್ಲಿದೆ ನಮ್ಮಣ್ಣಂದು,
2: ಈ ದೇವತೆಗಳೆಲ್ಲ ಹೇಳಿದ್ರು ಇಲ್ವಾ ಅನ್ನುವಾಗ ಮಹಾನುಭಾವಳಾದ ಸೀತಾಮಾತೆ ಕೈಗಳನ್ನು ಜೋಡಿಸಿ ಓ ಹಾಡೋರ್ತಂತೆ. ಆ ಸಮಯಕ್ಕಾಗಿ ಗಣಗಣನಾ

0: ವಿಮಾನದಲ್ಲಿ ಗಡಗಡ ಗಡಗಡ ನಾದವಾಯಿತು. ತಳಿಗಟ್ಟಿ ನೋಡಿದರೆ ದಶರಥ ಚಕ್ರವರ್ತಿಯೇ ಬಂದುಬಿಟ್ಟನಂತೆ. ರಾಮ, ಇವಳು ನನ್ನ ಕುಲದ ಕುಲದೀಪ ಕಾಣಪ್ಪ, ನನ್ನ ವಂಶವನ್ನು ಬೆಳಗಿಸಲು ಬಂದ ಮಹಾತಾಯಿ ಕಾಣು. ಈ ಸೀತೆ ಪರಮ ಪುನೀತೆ, ಸ್ವೀಕರಿಸು. ಲೋಕದಲ್ಲಿ ಮಕ್ಕಳು ತಂದೆಯ ಮಾತಿಗೆ ಎಷ್ಟು ಗೌರವವನ್ನು ಕೊಡಬೇಕು ಎಂಬುದು ದೇವಾನು ದೇವತೆಗಳೇ ಬಂದರೂ ಜಗ್ಗದಿದ್ದ ರಾಮ ತಂದೆ ಬಂದು ಹೇರಿದ ಮಾತ್ರದಲ್ಲಿ ಯಜ್ಞೇಶ್ವರನು ಸೀತೆಯನ್ನು ಹೊತ್ತು ತಂದರೆ ತನ್ನ ಕೈಯಾರ ಸ್ವೀಕರಿಸಿದ. ಸೀತಾ, ಲೋಕಾಪವಾದವಿರಲಿ ಇರದಿರಲಿ ಎಂಬುದಾಗಿ ನಾನು ಈ ಮಾತನ್ನಾಡಿದೆ. ವಿಭೀಷಣ, 14 ವರ್ಷ ಕಳೆಯಿತಪ್ಪ, ನನ್ನ ತಮ್ಮ ಬೆಂಕಿಗೆ ಹಾರಿಬಿಡ್ತಾನೆ ಭರತ, ಬೇಗ ನಾನು ಹೋಗಬೇಕು, ಅದಕ್ಕೇನಾದ್ರೂ ಏರ್ಪಾಡು ಮಾಡು. ವಿಭೀಷಣ ಅಂತ, ಸ್ವಾಮಿ ವಿಮಾನ ಇದೆ ನಮ್ಮಣ್ಣಂದು, ನೀನು ಕ್ಷಣ ಮಾತ್ರದಲ್ಲಿ ಸ್ಮರಣೆ ಮಾಡಿದ ಸ್ಥಳಕ್ಕೆ ಹೋಗಬಹುದು, ಸಿದ್ಧವಾಗಲಿ. ಕಪಿವೀರ್ರೇ, ನಿಮ್ಮ ಉಪಕಾರವನ್ನೆಲ್ಲ ನಾನು ಮರೆಯಲ್ಲ, ಸದಾ ನಿಮ್ಮ ಸ್ಮರಣೆಯಲ್ಲಿರ್ತೇನೆ. ನನ್ನ ಹೆಂಡತಿ ನನಗೆ ದೊರಕಿದ್ಲ, ಅದರಿಂದ ನೀವೆಲ್ಲ ನಿಮ್ ನಿಮ್ಮ ಮನೆಗಳಿಗೆ ಹೋಗಿರಪ್ಪ, ಆನಂದವಾಗಿ ಸುಖವಾಗಿರಪ್ಪ. ಸುಗ್ರೀವ ಅಂಗದರ ಮುಖ, ಅಂಗದ ಸುಗ್ರೀವನ ಮುಖ ಜಾಂಬುವಂತ ಅಂತ ನೋಡದ ರಾಮಪ್ಪ ಕೊಟ್ಟ ಕೈ ನೋಡದ, ಕೆಲಸ ಆಯ್ತು ದಯಮಾಡ್ತೀರಾ ಅಂದ. ಏನ್ ಮಾಡೋದೀಗ, ಸೀತಾಮನವರು ಗಂಡನ್ ನೋಡಿ ಹೇಳ್ತಾರೆ, ಸ್ವಾಮಿ ಅವರೆಲ್ಲ ಏನೋ ಯೋಚನೆ ಮಾಡ್ತಾ ಇದ್ದಾರೆ ನೋಡ್ರಿ. ಏನ್ರಪ್ಪ, ಏನ್ರಯ್ಯ, ಒಬ್ಬೆದ್ದ ರಾಮಪ್ಪ ನೀರು ಕಿರೀಟ ಹಾಕೊಂಡು ಚಾಬರ ಬೀಸ್ಕೊಳ್ತಿದ್ರೆ ನಗು ನಗು ತನ್ನ ಲಭ್ಯದ ನಿಮ್ ಕುಳಿತಿರುವ ಗಗನದಲ್ಲಿ ಹೊಳೆವ ಸೂರ್ಯನ ತರದಿರುವ ಬಿಂಬ ಕಾಣ ಬಯಸಿದೆ ಮಗೆ. ನೀರಲ್ಲಿ ಕುದಿರೋದು ನೋಡ್ಬೇಕು ಅಂತಿದ್ದು, ನಮ್ಮನ್ನ ಇಲ್ಲೇ ಕೈ ಬಿಟ್ಬಿಟ್ಟಲ್ಲ ನಮ್ಮಪ್ಪ. ಅಯ್ಯ, ಬಹುಕಾಲವಾಗಿತ್ತಲ್ಲ ನೀವೆಲ್ಲ ಮನೆಗಳಿಗೆ ಹೋಗ್ತೀರಿ ಅನ್ನುವಂತ ಹಾಗಂದೆ, ಪಟ್ಟಾಭಿಷೇಕ ನೋಡ್ಬೇಕೆ ಬನ್ನಿ. ಎಲ್ಲ ಬಂದು ಕೂತ್ಕೊಂಡ್ಬಿಟ್ರು, ಎಲ್ಲ ಬಂದು ಕೂತ್ಕೊಂಡ್ರೆ ಇನ್ನೂ ಮುಕ್ಕಾಲಷ್ಟು ಜಾಗ ಖಾಲಿ ಇತ್ತಂತೆ. ವಿಭೀಷಣ ಅಂದ, ಸ್ವಾಮಿ ನಾನು ಬನ್ನಿ. ವಿಭೀಷಣ, ವಿಭೀಷಣನ ಪರಿವಾರ ಹಾರುತ್ತ ಬರುತ್ತಲ್ಲಿದೆ, ವಿಮಾನ ಹಾರುತ್ತ ಬರುತ್ತಲ್ಲಿದೆ, ಹಾರುತ್ತ ಬರುತ್ತಲ್ಲಿದೆ, ವಿಮಾನ ಹಾರುತ್ತ ಬರುತ್ತಲ್ಲಿದೆ. ಬರ್ತಾ ಇದೆ ವಿಮಾನ, ಒಂದು ಕಡೆ ನಿಂತ್ಕೊಂಡ್ಬಿಡ್ತು. ರಾಮದೇವರು ನೋಡಿದ್ರೆ ಯಾಕೆ ಇಲ್ಲಿ ನಿಂತ್ಕೊಂಡ್ಬಿಡ್ತಿದ್ದು, ಏನಿದೆ ಅಂತ ಕೆಳಗಡೆ ನೋಡ್ತಾನೆ, ಕಿಷ್ಕಿಂದಾ ನಗರ. ಸೀತಾ, ಇಲ್ಲಿ ಯಾಕೆ ವಿಮಾನ ನಿಂತ್ಕೊಳ್ತು? ಸ್ವಾಮಿ ನಾನು ಸಂಕಲ್ಪ ಮಾಡದೆ ನಿಂತ್ಕೊಂಡ್ಬಿಡ್ತು. ಹಾ, ಯಾಕೆ ಸಂಕಲ್ಪ ಮಾಡಿದೆ? ಅಲ್ಲ ಕಣ್ರಿ, ನಿಮಗೆ ಕಳೆದು ಹೋಗಿರುವ ನಿಮ್ಮ ಹೆಂಡತಿ ದೊರಕಿದ್ಲು, ನೀವು ಸಂತೋಷವಾಗಿ ಹೋಗ್ತಾ ಇದ್ದೀರಾ. ನಿಮಗೋಸ್ಕರವಾಗಿ ತನು ಮನ ಧನಗಳನ್ನೆಲ್ಲ ಧಾರಿಯರಲ್ಲಿ ನಿಂತಿದ್ದಾರಲ್ಲ ಈ ಕಪಿವೀರರು, ಇವರನ್ನೆಲ್ಲ ಜೀವಂತಗೊಳಿಸಿದೆ. ದೇವೇಂದ್ರ ಪ್ರತ್ಯಕ್ಷನಾದ, ನಿನಗೇನು ವರಬೇಕು ಎಂದರೆ ಕೈ ಕಾಲು ಮುರಿದುಕೊಂಡಿರುವ, ಪ್ರಾಣವನ್ನು ಕಳೆದುಕೊಂಡಿರುವ ಈ ಕಪಿವೀರರನ್ನೆಲ್ಲರನ್ನು ಕಾಪಾಡು ಎಂದು ನೀನು ಅವರನ್ನು ಕಾಪಾಡಿ ಅವರನ್ನು ಬದುಕಿಸಿಬಿಟ್ಟೆ. ಆದರೆ ಅವರ ಹೆಂಡತಿ ಮಕ್ಕಳನ್ನೇನಾದರೂ ಯೋಚನೆ ಮಾಡುದ? ಏನ್ ಮಾಡುವಂತೀಯ, ಅವರನ್ನೆಲ್ಲ ಕರ್ಕೊಳ್ರಿ. ರಾಮದೇವರು ಅಂದರು, ಮಹಾದೇವ ಸುಗ್ರೀವ ಬರ ಕೇಳಪ್ಪ. ಎಲ್ಲ ಬನ್ನಿ, ಈ ಹೆಣ್ಣು ಕೋತಿಗಳು 12 13 ಮರಿ ಕೋತಿಗಳು ಎತ್ಕೊಂಡ್ಬರ್ತಾವೆ, ದಡ ದಡ ದಡ ದಡ ದಡ ದಡ್ನೆ ಓಡೋಡು ಬಂದಿದೆ ಅಂತ ಬಿಟ್ಟಾಯಲ್ಲ. ಅವಕ್ಕೇನಂತವೆ, ರಾಮಪ್ಪ ಇಷ್ಟೆಲ್ಲ ಕಷ್ಟಪಟ್ಟಲ್ಲ, ಆ ಸೀತಾ ಅವಳಿಗೋಸ್ಕರವಾಗ ಅವಳು ಹೆಂಗಿದ್ದಾಳೋ ನೋಡ್ಬೇಕು ಅಂತ ನುಗ್ಗಿಬಿಟ್ಟು. ಒಬ್ಬಾಕೆ ಗಂಡನ ಕೇಳ್ತಾಳೆ, ಏನ್ರಿ ಯುದ್ಧ ಆಗ್ತಲ್ಲ, ನಿಮಗೇನು ಆಗ್ಲಿಲ್ವೇ? ಇನ್ನೊಬ್ಬ ಕೇಳ್ತೇನ್ರಿ, ನಮ್ ಕಡೆ ಯಾರು ಸಾಯ್ಲಿಲ್ವೇ? ಅದಕ್ಕೆ ಆ ಕಪಿವೀರ ಹೇಳ್ತಾರೆ, ಬಹುಜನ ಕೈ ಕಾಲು ಮುರ್ಕೊಂಡು ಸತ್ ಹೋಗಿದ್ರ ಕಡೆ, ಆ ಕೊನೆಯ ಕಾಲದಲ್ಲಿ ದೇವೇಂದ್ರ ಪ್ರತ್ಯಕ್ಷವಾದಾಗ ನಮ್ ರಾಮಪ್ಪ ಕೇಳ್ಕೊಂಡ ಎಲ್ರು ಬದುಕಿಸು ಅಂದ್ರೆ, ಎಷ್ಟು ಜನ ಕಪಿವೀರರು ಹೋಗಿದ್ರು, ಅಷ್ಟು ಜನವೂ ನಾವು ಹಿಂತಿರುಗಿ ಬಂದ್ವಿ, ಸೀತಾಮ್ನವ್ರ ಕರ್ಣೆಯಿಂದ ನೀವು ಬಂದ್ರಿ. ಈ ಕೋತಿಗಳೆಲ್ಲ ಸೀತೆನೇ ನೋಡ್ತಾ ಇದ್ದು. ಒಬ್ಬಾಕೆ ಅಂತಾಳ, ಇವಳೇನ ಬ್ಯಾಳಿಗಿದ್ದಾಳ ಕಾಳೆ, ಇನ್ನೊಬ್ಬ ಸಾರಿ ಬ್ಯಾಳಿಗಿರೋದಿರ್ಲಿ ತಾಳಿಗಿದ್ದಾಳ ಕಾಳೆ, ಇನ್ನೊಬ್ಳಂದು ಇನ್ನೊಂದು ಆಶ್ಚರ್ಯ ನೋಡ್ದ, ಏನು ಇವಳಿಗೆ ಬಾಲವೇ ಇಲ್ಲ. ರಾಮನಗ್ತಾನೆ, ರಾಮನಕ್ಕಾಗಿ ಸೀತೆ ಕೆಡದು, ಇದೇನ್ರಿ ಇದು? ನಾನು ಇವರ ಜೊತೆಯಲ್ಲಿ ಹೀಗೆ ಇದ್ದೆ ಕಾಣೆ, ಇವರಿಗೆ ನಾನು ಬೇರೆ ಇವರು ಬೇರೆ ಎಂಬ ಭಾವವೇ ಇಲ್ಲ, ರಾಮನೆಂದರೆ ಯಾರು ನಾವೆಂದರೆ ಯಾರು ಎಂಬ ಭೇದವಿಲ್ಲದವರು, ಅವರಷ್ಟೇ ಅಮಾಯಕರು ಅಷ್ಟೇ ಮುಗ್ಧರು ನನಗಷ್ಟೇ ಭಕ್ತರು ಇರೋ ಎಂಬುದಾಗಿ ಹೊರಟು ಬರುತ್ತಾ ವಿಮಾನದಲ್ಲಿ ಭಾರದ್ವಾಜ ಆಶ್ರಮಕ್ಕೆ ಬಂದಿಳಿದಿದ್ದಾನೆ. ಇಳಿದಿದ್ದೆ ಹನುಮಂತ, ಸ್ವಾಮಿ ಬೇಗ ಹೋಗು,
1: ನನ್ನ ಭಕ್ತರಾಗಿರ್ತಕ್ಕಂತ ನನ್ನ ತಮ್ಮ ಭರತ ಅಗ್ನಿ ಪ್ರವೇಶ ಮಾಡ್ತಾ ಇರ್ತಾರೆ ಹೋಗ್ತಾಳೆ. ಹಾಗನ್ನೋದ್ರೊಳಗಾಗಿ ಹನುಮಂತ ಮಾರುವೇಷವನ್ನು ಹಾಕೊಂಡು ಹಾರುತ ಬರ್ತಿದ್ದನಂತೆ. ರಾಮದೇವ ಹೇಳಿದ ಹಾಗೆ ಶೃಂಗಬೇರಿಪುರದಲ್ಲಿ ನನ್ನ ಭಕ್ತ ಗುಹ ಇದ್ದಾನೆ, ಅವನಿಗೂ ವರ್ತಮಾನ ಮುಟ್ಟಿಸಿಬಿಡು. ಹಾರಿ ಬರ್ತಿದ್ದೆ ಶೃಂಗಬೇರಿಪುರದಲ್ಲಿ ಗುಹರಿಗೆ ವರ್ತಮಾನವನ್ನು ಮುಟ್ಟಿಸಿ ಅಗ್ನಿಗೆ ಹಾರುತ್ತಿದ್ದ ಭರತನ ಕೈ ಹಿಡಿದು ಅದೋ ರಾಮ ಬರ್ತಾ ಇದ್ದಾನೆ. ಸಮಸ್ತ ಜನಗಳೆಲ್ಲರೂ ಕಾದಿರುವಾಗ ಭಾರದ್ವಾಜ ಆಶ್ರಮದಿಂದ ರಾಮದೇವರು ಅಯೋಧ್ಯಾನಗರದ ಕೋಟೆ ಬಾಗಿಲಿಗೆ ಬಂದಿಳಿದಿದ್ದಾರೆ. ನಂದಿ ಗ್ರಾಮದಲ್ಲಿ ಪಾದಕಗಳನ್ನು ಕೈಯಲ್ಲಿ ಹಿಡಿಕೊಂಡಿದ್ದಂಥ ಮಹಾನುಭಾವನಾದ ಭರತ ಪಾದಕೆಯನ್ನು ತಂದು ಒಪ್ಪಿಸುತ್ತ ಹೇಳಿದರಂತೆ, ಸ್ವಾಮಿ ನಿನ್ನ ಸಮಸ್ತ ರಾಜ್ಯ ನಿನಗೆ ಒಪ್ಪಿಸಿಬಿಟ್ಟಿದ್ದೇನಪ್ಪ, ಇಷ್ಟು ಕಾಲ ಬಹಳ ಕಷ್ಟಪಡ್ತಿದ್ದೆ, ಸ್ವೀಕರಿಸು. ರಾಮ ಲಕ್ಷ್ಮಣರನ್ನು ಕರೆತಂದಿದ್ದಾರೆ. ವಾಮದೇವರು, ಜಾಬಾಲಿಗಳು, ವಿಶ್ವಾಮಿತ್ರರು, ವಸಿಷ್ಠರೇ ಮೊದಲಾಗಿರ್ತಕ್ಕಂಥ ಅವರು ಸೇರಿ ನಾಲ್ಕು ಸಮುದ್ರದ ಜಲವನ್ನು ತರಿಸಿ, 500 ಪುಣ್ಯ ತೀರ್ಥದ ನದಿಗಳ ತೀರ್ಥವನ್ನು ತರಿಸಿ ರಾಮ ಲಕ್ಷ್ಮಣಾದಿಗಳಿಗೆ ಮಂಗಳ ಸ್ನಾನವನ್ನು ಮಾಡಿಸಿದ್ದಾರೆ. ಮಂಗಳ ಸ್ನಾನವನ್ನು ಮಾಡಿಸಿದ ಮೇಲೆ ಕನಕಾಭರಣಮಯವಾಗಿರತಕ್ಕಂಥ ಆಭರಣಗಳನ್ನೆಲ್ಲ ಧಾರಣೆಯನ್ನು ಮಾಡಿಸಿದ್ದಾರೆ. ಮಹಾನುಭಾವರಾದ ವಸಿಷ್ಠರು ರಾಮನ ಕೈ ಹಿಡಿದು ಕರತಂದು ಸೂರ್ಯ ಸಿಂಹಾಸನವಾಗಿರುವ ಅಯೋಧ್ಯ ನಗರದ ಇಕ್ಷ್ವಾಕು ವಂಶದ ರತ್ನ ಸಿಂಹಾಸನದ ಮೇಲೆ ರಾಮ ಸೀತೆಯರನ್ನು ಕೂರಿಸಿದ್ದಾರೆ. ಬ್ರಹ್ಮನಿಂದ ಪ್ರಾಪ್ತವಾಗಿದ್ದಂಥ ಆ ಪವಿತ್ರವಾಗಿರುವ ಕಿರೀಟವನ್ನು ರಾಮದೇವರ ತಲೆಯ ಮೇಲಿಟ್ಟು ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಿಸಿದ್ದಾರೆ. ಶ್ರೀರಾಮದೇವರು ಪಟ್ಟಾಭಿಷಿಕ್ತರಾಗಿ 11,000 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ರಾಮರಾಜ್ಯ ಸ್ಥಾಪನೆಯನ್ನು ಮಾಡಿದರಂತೆ. ಸೀತಾ ಸಹಿತನಾಗಿ ಪಟ್ಟಾಭಿಷಿಕ್ತನಾದ ಶ್ರೀಮದ್ ರಾಮಾಯಣದ ಈ ಕಥಾನುವಾದವನ್ನ ಅನುಮಾನವಿಲ್ಲದೆ ಪ್ರೇಮದಿಂದ ಆಲಿಸಿ ಕೇಳಿದವರಿಗೆ ಸಕಲ ವಿಧವಾದ ಸುಖ ಸಂಪದಗಳು ಗೀರ್ವಾಣ ಮಹರ್ಷಿಗಳು ದಯಪಾಲಿಸಲಿ, ಸಮಸ್ತ ಜನಗಳು ಸುಕ್ಷೇಮದಿಂದಿರಲಿ ಎಂಬ ಶ್ರೀರಾಮ ಪಟ್ಟಾಭಿಷೇಕದ ಕಥೆಯನ್ನು ಮುಗಿಸಿ ಮಂಗಳವನ್ನು ಪಾಡಿಸಿದ್ದೇನೆ. ಪವಮಾನಂ

0: ಇದುವರೆಗೂ ಕೇಳಿದಿರಿ ಹರಿಕತೆ ರಾಮಾಯಣ ಯುದ್ಧಕಾಂಡ. ಪ್ರಸ್ತುತಪಡಿಸಿದವರು ಶ್ರೀ ಗುರುರಾಜುಲು ನಾಯ್ಡು. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಎಂದಿನಂತೆ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಓ, ಯಾವ್ದೋ ಮೆಸೇಜ್ ಬಂತು.
2: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
1: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
2: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
1: ರೇಡಿಯೋನಾ?
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಾವಗೀತೆಯನ್ನು ಕೇಳಲಿದ್ದೀರಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

ಕಲಾವಿದರಿಗೆ ನಮ್ಮ ನಮಸ್ಕಾರಗಳನ್ನು. ಪದ್ಮಭೂಷಣ ಪಂಡಿತ್ ಡಾಕ್ಟರ್ ಪುಟ್ಟರಾಜ್ ಅಜ್ಜವರ ಪಾದಕ್ಕೆ ನಮಸ್ಕರಿಸಿ, ಹಾಗೂ ನಮ್ಮ ಗುರುಗಳಾದ ಶ್ರೀ ಉಸ್ತಾದ್ ಹಿಮಾಯತ್ ಡಾಕ್ಟರ್ ಅವರಿಗೆ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ, ತಬಲಾದಲ್ಲಿ ಬೆಂಗಳೂರಿಂದ ಬಂದಿರುವಂತಹ ಶ್ರೀ ವಿದ್ವಾನ್ ವಿನಾಯಕ್ ಸಾಧು ಅವರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ, ಇಲ್ಲಿ ನಮಗೆ ಹಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಶ್ರೀ ವಿಜಯ ಕಲಾಕೇತನ ಟ್ರಸ್ಟ್ ಮತ್ತು ಪವಿತ್ರ ಮೇಡಮ್ ಇದೆಲ್ಲ ಅವ್ರ ಟ್ರಸ್ಟ್.

0: ಅಂದ್ರೆ ಹೀಗೆ, ನಾವು ಮಾಡೋದಕ್ಕೆ ಮುಂಚೆ ನಮಗಿಷ್ಟು ನಿರೀಕ್ಷೆ ಇರೋದಿಲ್ಲ. ನಾನು ಮತ್ತೆ ಪವಿತ್ರ ಅವರು ಕೂತ್ಕೊಂಡು ನೋಡಿದಾಗ, ನೃತ್ಯ ವಿಶ್ವ ನೃತ್ಯ ದಿನ ಅಂತಂದ್ರೆ ಯಾಕೆ ಸಂಗೀತನ ಮಾಡಿಸ್ಬೇಕು ನಾವು? ಯಾಕೆಂದ್ರೆ ನೃತ್ಯಕ್ಕೆ ಸಂಗೀತ ಪೂರಕವಾದ್ದು ಅಂತ ಯೋಚಿಸಿ ಹುಮಾಯಿನ್ ಸರ್ ಅವರಿಗೆ ಫೋನ್ ಮಾಡಿದೆ. ಒಪ್ಕೊಂಡ್ರು ಅವರು, ತಕ್ಷಣ ಒಪ್ಕೊಂಡ್ರು, ಮಕ್ಕಳಿಗೆ ನಾನು ಹೇಳ್ತೀನಿ ಮಾಡಿಸ್ತೀನಿ ಅಂತ ಅಂದ್ರು. ಪವಿತ್ರ ಅವರು ಈಗ 7-8 ವರ್ಷಗಳ ಹಿಂದೆಯೇ ನೌಶಾದ್ ಅವರ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ರು. ಆ ಕಾರ್ಯಕ್ರಮ ಸುಂದರವಾಗಿ ಮಾಡಿದ್ರು. ಆ ಟೈಮಲ್ಲಿ ಅವ್ರ ತಮ್ಮ ಸಣ್ಣ ಹುಡುಗ ಅಂತ ಅನ್ಸುತ್ತೆ, ನನ್ನ ಅಕ್ಕ ನೆನೆಸ್ಕೊಳ್ತಾ ಇದ್ದ, ನಾನು ಹೇಳಿದ್ದೆ ಚೆನ್ನಾಗಿ ಕಲಿಸ್ಕೋ, ನೀವಿಬ್ರದ್ದು ಮತ್ತೆ ಮಾಡಿಸೋಣ ಅಂತ. ಈಗ ಆ 8 ವರ್ಷಗಳಲ್ಲಿ ಉತ್ಕೃಷ್ಟ ಮಟ್ಟಕ್ಕೆ ಬೆಳೆದಿದ್ದಾರೆ ಇದ್ರು. ಸಂಗೀತಕ್ಕೆ ತಾಯಿ ಶ್ರುತಿ, ಆದ್ರೆ ಲಯ ತಂದೆ. ತಾಯಿ ತಂದೆ ಇಬ್ಬರು ಅವರಿಗೆ ಭದ್ರವಾಗಿ ಹಿಡ್ಕೊಂಡಿದ್ದಾರೆ. ಎರಡು ಅರ್ಥದಲ್ಲೂ ನಾನು ಹೇಳ್ತಾ ಇದ್ದೀನಿ, ತಂದೆ ತಾಯಿ ಇಬ್ಬರು ಇದ್ದಾರೆ, ಹಾಗೆಯೇ ಶ್ರುತಿ ಮತ್ತೆ ಲಯ ಅಧೋತ್ತರದ ಶ್ರುತಿಯ ಬಗ್ಗೆ ಅವರ ಸಂಗೀತ ನಮ್ಮ ಪವಿತ್ರಗಳನ್ನ ಇನ್ನಷ್ಟು ಪವಿತ್ರಗೊಳಿಸಿದೆ. ಇಬ್ಬರು ಗುರುವಿಗೆ ತಂದೆಗೆ ಮೀರುವಂತಹ ಶಿಷ್ಯರಾಗಿ ಬೆಳೆಯಲಿ, ಆ ಭಗವಂತ ಅವರಿಗೆ ಹೆಚ್ಚಿನ ಯಶಸ್ಸನ್ನ ಕೊಡಲಿ ಅಂತ ಶ್ರೀ ವಿಜಯನಿಗೆ ತನ್ನ ಸಂಸ್ಥೆ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದೆ. ಧನ್ಯವಾದಗಳು ಸರ್, ಧನ್ಯವಾದಗಳು.
1: ಕಿಡ್ದಾ ಕಿಡ್ದಾ ಕಿಡ್ದಾ ಕಿಡ್ದಾ ಕಿಡ್ದಾ ಕಿಡ್ದಾ ಕಿಡ್ದಾ ಕಿಡ್ದಾ ಕಿಡ್ದಾ ಕಿಡ್ದಾ ಕಿಡ್ದಾ ಕಿಡ್ದಾ ಕಿಡ್ದಾ ಕಿಡ್ದಾ ಕಿಡ್ದಾ ಕಿಡ್ದಾ ಕಿಡ್ದಾ ಕಿಡ್ದಾ ಕಿಡ್ದಾ ಕಿಡ್ದಾ ಕಿಡ್ದಾ ಕಿಡ್ದಾ ಕಿಡ್ದಾ ಕಿಡ್ದಾ ಕಿಡ್ದಾ ಕಿಡ್ದಾ ಕಿಡ್ದಾ

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.